ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಅದೃಷ್ಟ ಅಂದ್ರೆ ಹಣ, ಆಸ್ತಿ, ಅಂತಸ್ತು ಇರುವುದಲ್ಲ. ಕೈ ತುಂಬಾ ಕೆಲಸ, ಕಣ್ತುಂಬಾ ನಿದ್ದೆ, ಕಷ್ಟ ಸುಖಗಳನ್ನ ಹಂಚಿಕೊಳ್ಳುವ ಆತ್ಮೀಯರನ್ನ ಗಳಿಸಿಕೊಳ್ಳುವುದೇ ನಿಜವಾದ ಅದೃಷ್ಟ ಎನ್ನುವಂತಹ ಒಂದು ಒಳ್ಳೆಯ ಮಾತಿನೊಂದಿಗೆ ನಮ್ಮ ಇವತ್ತಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳನ್ನ ತಿಳಿದುಕೊಳ್ಳೋಣ. ಇವತ್ತು ಸೆಪ್ಟೆಂಬರ್ 21, 2023 ಸೋಮವಾರ, ಪರಾಭವ ಸಂವತ್ಸರ, ಭಾದ್ರಪದ ಮಾಸ, ಶುಕ್ಲ ಪಕ್ಷ, ಉತ್ತರಾಷಾಢ ನಕ್ಷತ್ರ. ಇವತ್ತಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರ ಹೀಗಿದೆ. ಬೆಳಿಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ, ಹೊಸ ಕ್ಷಣ, ಹೊಸ ಹುರುಪನ್ನ ನೀಡಲು ಭಕ್ತಿ ಗೀತೆಗಳೊಂದಿಗೆ ಪ್ರಾರಂಭಗೊಳ್ಳಲಿದೆ. ಅರುಣೋದಯ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮವನ್ನ ಆರ್ಜೆ ಶ್ವೇತಾ ಅವರು ನಡೆಸಿಕೊಡಲಿದ್ದಾರೆ. ಬೆಳಿಗ್ಗೆ 6:45 ಗಾಂಧಿ ಓದು ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದನ್ನ ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಿಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಇಂದಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶ್ರೀಮತಿ ಕುಸುಮ ಇವರು ವಚನ ಸಾಹಿತ್ಯವನ್ನ ಪರಿಚಯಿಸಲಿದ್ದಾರೆ.
0: ಬೆಳಿಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರಲಿದ್ದು, ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಿಜಯ ಗಣೇಶ್ ಇವರು ಮಂಕುತಿಮ್ಮನ ಕಗ್ಗ ವಾಚನ ಮತ್ತು ನಿರೂಪಣೆಯನ್ನ ಮಾಡಲಿದ್ದಾರೆ. ನಂತರ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗುತ್ತದೆ. ಬೆಳಿಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಿಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವೆಲ್ಲ, ನಮಗಾಗಿ ಪರಿಸರ, ಈ ಪರಿಸರದ ಕೆಲವು ವಿಷಯದ ಬಗ್ಗೆ ಬೆಳಕು ಚೆಲ್ಲುವ
1: ಪರಿಸರ ಪರಿಚಯ ಕಾರ್ಯಕ್ರಮ ಮೂಡಿಬರಲಿದೆ. ಆರ್ಜೆ ಅರ್ಪಿತ ಅವರು ನಡೆಸಿಕೊಡಲಿದ್ದಾರೆ.
0: ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಈ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ
1: ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಮೂಡಿಬರುತ್ತದೆ.
0: 9:30 ಸಾಹಿತ್ಯ ಲೋಕ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಬೆಳಿಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:00 ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಪ್ರತಿನಿತ್ಯವೂ ಅದರಲ್ಲಿ ಸಾವಿರಾರು ಮಾಹಿತಿ ಬರುತ್ತಲೇ ಇರುತ್ತದೆ. ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಷ್ಟು ಕಥೆಗಳನ್ನ ತಿಳಿಸುವ ಕಾರ್ಯಕ್ರಮ
1: ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದಾರೆ. 11:30
0: ಕೆಲಸದ ಜೊತೆ ಜೊತೆಗೆ ಒಂದಷ್ಟು ಚಿತ್ರಗೀತೆಗಳನ್ನ, ಭಾವಗೀತೆಗಳನ್ನ ಕೇಳುವ ಸಮಯ. ಮಧ್ಯಾಹ್ನ 12:00 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆಯ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ವಿಚಾರಧಾರೆ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ
1: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ.
0: ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನ ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ.
1: ಕೊಳ್ಳೆಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗುತ್ತದೆ. ನಂತರದಲ್ಲಿ ಕುಮಾರಸ್ವಾಮಿ ಅವರು ನಡೆಸಿಕೊಡುವ ಪರಿಸರ ಮಾತುಕತೆ ಕಾರ್ಯಕ್ರಮ ಮೂಡಿಬರಲಿದೆ. ನಂತರದಲ್ಲಿ ಪೆರಾಜಿ ಅವರ ಪಂಪನ ಓದು ಕಾರ್ಯಕ್ರಮ ಮೂಡಿಬರಲಿದೆ. ವಿಜಯ ಹೆಚ್ಎಸ್ ಇವರು ನಡೆಸಿಕೊಡುವ ಸುಲಭವಾಗಿ ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ.
0: ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗುತ್ತದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆಸ್ ಲೈವ್ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು, ಕುಂದು ಕೊರತೆಗಳನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದೆಡೆಗೆ ಎಂಬ ಕಾರ್ಯಕ್ರಮವನ್ನ ಆರ್ಜೆ ಶ್ವೇತಾ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರುಗುಗಳನ್ನ ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮ ಮೂಡಿಬರಲಿದೆ. ಸಂಜೆ 6:30 ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಈ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತ ಅವರು ನಡೆಸಿಕೊಡಲಿದ್ದಾರೆ.
0: ಸಂಜೆ 7 ಗಂಟೆಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನ ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ರಾತ್ರಿ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳ ಸಂಶೋಧನೆಯ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಶೇಖರ್ ಗೌಳೇರವರು.
1: ರಾತ್ರಿ 8:20ಕ್ಕೆ
0: ರೈತರ ನಿಸ್ವಾರ್ಥ ಸೇವೆಯನ್ನ ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ.
1: ರಾತ್ರಿ 8:30ರಿಂದ 9:30ರವರೆಗೆ ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ರಾತ್ರಿ 8:30ರಿಂದ ಬೆಳಗ್ಗೆ 6 ಗಂಟೆಯವರೆಗೆ
0: ರೇಡಿಯೋ ಶಿವಮೊಗ್ಗದ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿದ್ದು, ಈ ಎಲ್ಲ ಕಾರ್ಯಕ್ರಮಗಳ ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ
1: ಧನ್ಯವಾದಗಳು.
2: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಈ ದಿನ ಕಾಂತಿಯುತವಾಗಿ ಸಿರಿ ಸಂಪತ್ತಿನಿಂದ ಕೂಡಿರಲಿ ಅಂತ ಹಾರೈಸುತ್ತಾ ನಿಮ್ಮ ನೆಚ್ಚಿನ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಮುಂಜಾನೆಯ ಈ ಶಾಂತ ವಾತಾವರಣದಲ್ಲಿ ನಿಮ್ಮ ಚಹಾ ಅಥವಾ ಕಾಫಿಯ ಗುಟುಕಿನೊಂದಿಗೆ ನಮ್ಮ ಸಂಸ್ಕೃತಿಯ ಅತ್ಯಂತ ಪವಿತ್ರ ಹಾಗೂ ರೋಚಕವಾದ ಒಂದು ವ್ರತದ ಬಗ್ಗೆ ನಾನೀಗ ತಿಳಿಸ್ತೀನಿ. ಇವತ್ತು ಗಜಲಕ್ಷ್ಮಿ ವ್ರತ. ಈ ವ್ರತ ಯಾಕೆ ಬಂತು, ಇದರ ಹಿಂದಿರೋ ರೋಚಕ ಇತಿಹಾಸವೇನು ಅಂತ ನಾನೀಗ ತಿಳಿಸ್ತೀನಿ. ಸ್ನೇಹಿತರೆ, ದುರ್ವಾಸ ಮುನಿಗಳ ಶಾಪವಿರುತ್ತೆ. ಪುರಾಣಗಳ ಪ್ರಕಾರ ಒಮ್ಮೆ ದೇವತೆಗಳ ರಾಜನಾದ ಇಂದ್ರನಿಗೆ ತನ್ನ ಅಧಿಕಾರ ಮತ್ತು ಅಹಂಕಾರದಿಂದ ದುರ್ವಾಸ ಮುನಿಗಳ ಶಾಪ ತಗುಲುತ್ತೆ. ಆ ಶಾಪದ ಪ್ರಭಾವದಿಂದ ಇಂದ್ರಲೋಕದ ಸಮಸ್ತ ಐಶ್ವರ್ಯ, ವೈಭವ ಮತ್ತು ಲಕ್ಷ್ಮಿ ಮಾಯವಾಗಿ ಇಂದ್ರನು ಸಂಪೂರ್ಣ ನತದೃಷ್ಟನಾಗ್ತಾನೆ. 3 ಲೋಕಗಳು ಬಡತನವಾಗಿ ದೇವತೆಗಳು ತಮ್ಮ ಶಕ್ತಿಯನ್ನು ಕಳೆದುಕೊಂಡು ಕಂಗಾಲಾಗ್ತಾರೆ. ಆ ಪರಿಹಾರಕ್ಕಾಗಿ ಎಲ್ಲರೂ ಕ್ಷೀರಸಾಗರ ಮಂಥನಕ್ಕೆ ಮುಂದಾಗ್ತಾರೆ. ಆಗ ದೇವತೆಗಳು ಮತ್ತು ರಾಕ್ಷಸರು ಸೇರಿ ಮಂದರ ಪರ್ವತವನ್ನು ಗದೆಯಾಗಿಟ್ಟಿಕೊಂಡು ವಾಸುಕಿ ಹಾವನ್ನು ಹಗ್ಗವನ್ನಾಗಿ ಮಾಡಿ ಸಮುದ್ರವನ್ನು ಮಂಥನ ಮಾಡ್ತಾರೆ. ಆ ಕಾಲದಲ್ಲಿ 14 ಅಮೂಲ್ಯ ರತ್ನಗಳು ಉದ್ಭವಿಸಿದ್ವು. ಕೊನೆಯಲ್ಲಿ ಸ್ವತಃ ಮಹಾಲಕ್ಷ್ಮಿಯು ಕಮಲದ ಹೂವಿನ ಮೇಲೆ ಆಸೀನಳಾಗಿ ಉದ್ಭವಿಸುತ್ತಾಳೆ. ಅದೇ ಸಮಯದಲ್ಲಿ ಇಂದ್ರನ ಐರಾವತ ಸೇರಿದಂತೆ ದಿವ್ಯ ಆನೆಗಳು ಎರಡೂ ಕಡೆಯಿಂದ ಸ್ವರ್ಣ ಕಲಶದ ಪವಿತ್ರ ಜಲದಿಂದ ಆ ದೇವಿಗೆ ಅಭಿಷೇಕ ಮಾಡ್ತಾವೆ. ಈ ಅದ್ಭುತ ದೃಶ್ಯವೇ ಗಜಲಕ್ಷ್ಮಿ ಸ್ವರೂಪ. ಸಮುದ್ರದಿಂದ ಬಂದ ಗಜಲಕ್ಷ್ಮಿಯನ್ನು ಸ್ವತಃ ಇಂದ್ರದೇವ ಹಾಗೂ ಮಹಾವಿಷ್ಣು ಅತ್ಯಂತ ಭಕ್ತಿಯಿಂದ ಪೂಜಿಸ್ತಾರೆ. ಲಕ್ಷ್ಮಿಯ ಅನುಗ್ರಹದಿಂದ ಇಂದ್ರನು ಕಳೆದುಕೊಂಡ ತನ್ನ ಸಾಮ್ರಾಜ್ಯವನ್ನು, ವೈಭವವನ್ನು ಮರಳಿ ಪಡೆಯುತ್ತಾನೆ. ಇಂದ್ರನು ನೆಮ್ಮದಿಯ ಜೀವನ ಮತ್ತು ಸಕಲೈಶ್ವರ್ಯಕ್ಕಾಗಿ ಆಚರಿಸಿದ ಈ ಪೂಜೆಯೇ ಮುಂದೆ ಗಜಲಕ್ಷ್ಮಿ ವ್ರತವಾಗಿ ರೂಪುಗೊಂಡಿತು. ಭಕ್ತರು ತಮ್ಮ ಮನೆಯಲ್ಲಿ ಕಷ್ಟಗಳು ದೂರಾಗಿ ಐಶ್ವರ್ಯ ನೆರೆಸಲಿ ಎಂದು ಭಾದ್ರಪದ ಮಾಸದಲ್ಲಿ ಅಥವಾ ವಿಶೇಷ ಶುಭ ದಿನಗಳಲ್ಲಿ ಈ ವ್ರತವನ್ನು ಆಚರಿಸಿಕೊಂಡು ಬರ್ತಾರೆ. ಕೇಳುಗರೆ, ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿರಲಿ, ಸೋಲುಗಳಿರಲಿ, ಪರಿಶ್ರಮ ಮತ್ತು ದೇವಿಯ ಆಶೀರ್ವಾದವಿದ್ದರೆ ಕಳೆದುಕೊಂಡ ಯಶಸ್ಸನ್ನು ಮರಳಿ ಪಡೆಯಬಹುದು ಎನ್ನುವುದೇ ಈ ಇತಿಹಾಸದ ಸತ್ಯ. ಇವತ್ತಿನ ಈ ದಿನ ನಿಮ್ಮ ಬದುಕಿನಲ್ಲೂ ಹೊಸ ಸಮೃದ್ಧಿಯ ಹೆಬ್ಬಾಗಿಲನ್ನು ತೆರೆಯಲಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಸೆಪ್ಟೆಂಬರ್ 21. ಏನ್ ಶ್ವೇತಾ, ಕ್ಯಾಲೆಂಡರ್ನಲ್ಲಿ ಮತ್ತೊಂದಿನ ಬಂದಿದೆ ಅಷ್ಟೇ ಅಂತ ಅನ್ಕೊಂಡ್ರ? ಖಂಡಿತ ಇಲ್ಲ. ಇವತ್ತು ಜಗತ್ತಿನ ಅತ್ಯಂತ ವಿಶೇಷವಾದ ದಿನ, ಅಂತಾರಾಷ್ಟ್ರೀಯ ಶಾಂತಿ ದಿನ, ಅಂದ್ರೆ ಇಂಟರ್ನ್ಯಾಷನಲ್ ಡೇ ಆಫ್ ಪೀಸ್. ಎಸ್, ಯೋಚನೆ ಮಾಡಿ ನೋಡಿ ಸ್ನೇಹಿತರೆ, ಇವತ್ತು ಜಗತ್ತು ಎಷ್ಟೆಲ್ಲಾ ಕಡೆ ಉದ್ವಿಗ್ನತೆ, ಕೋಪ, ಅಶಾಂತಿಯಿಂದ ಬಳಲ್ತಾ ಇದೆ. ಆದ್ರೆ ನಮ್ಗೆ ನಿಜವಾಗ್ಲೂ ಬೇಕಾಗಿರೋದು ಏನು? ಒಂದು ಹನಿ ನೆಮ್ಮದಿ, ಒಂದು ಮುಗುಳ್ನಗೆ. ಹೌದಲ್ವಾ? ಈ ವರ್ಷದ UN ಥೀಮ್ ಏನ್ ಹೇಳುತ್ತೆ ಗೊತ್ತಾ? ಇನ್ವೆಸ್ಟ್ ಇನ್ ಪೀಸ್ ಫಾರ್ ಎವ್ರಿವನ್, ಎವ್ರಿವೇರ್, ಎವ್ರಿ ಡೇ. ಅಂದ್ರೆ ಶಾಂತಿಯಲ್ಲಿ ಹೂಡಿಕೆ ಮಾಡಿ, ಪ್ರತಿಯೊಬ್ಬರಿಗಾಗಿ, ಎಲ್ಲೆಡೆ, ಪ್ರತಿದಿನ ಅಂತ. ಶಾಂತಿ ಅನ್ನೋದು ದೊಡ್ಡ ದೊಡ್ಡ ಸಮ್ಮೇಳನದಲ್ಲಿ ಹುಟ್ಕೊಳ್ಳೋದಲ್ಲ, ನಮ್ಮ ಮನೆಯಲ್ಲಿ, ನಮ್ಮ ಅಕ್ಕಪಕ್ಕದಲ್ಲಿ ನಾವು ಮಾತನಾಡುವಾಗ ತೋರುವ ಒಂದು ಸಣ್ಣ ಸಹನೆ, ಇನ್ನೊಬ್ಬರ ನೋವಿಗೆ ಸ್ಪಂದಿಸುವ ಗುಣ, ಇದೇ ನಿಜವಾದ ಶಾಂತಿಯ ಹೂಡಿಕೆ. ವೇಷವನ್ನು ಬಿತ್ತಿ ಯುದ್ಧ ಮಾಡುವ ಬದಲು ಪ್ರೀತಿಯನ್ನು ಹಂಚಿ ನಗುವನ್ನ ಬಿತ್ತಿಸೋಣ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನಿಂದಲೇ ನಮ್ಮ ದಿನಚರಿಯಲ್ಲಿ ಒಂದು ಚಿಕ್ಕ ಬದಲಾವಣೆ ಮಾಡಿಕೊಳ್ಳೋಣ. ಯಾರ ಮೇಲಾದರೂ ಕೋಪವಿದ್ದರೆ ಮರ್ತ್ಬಿಡಿ, ಒಂದು ನಗು ಹಂಚಿ, ಎಲ್ಲರಿಗೂ ಎಲ್ಲಾ ಕಡೆ ಶಾಂತಿ ನೆಲೆಸಲಿ ಅಂತ ಮನಸ್ಸಿನಿಂದ ಹಾರೈಸೋಣ. ಕೀಪ್ ಸ್ಮೈಲಿಂಗ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಅರುಣೋದಯ ಕಾರ್ಯಕ್ರಮ. ನಡ್ಸ್ಕೊಡ್ತಾ ಇರೋದು ಆರ್ಜೆ ಸ್ಮೈಲಿಂಗ್ ಶ್ವೇತಾ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಈಗ ನಾನು ತಿಳಿಸುವ ವಿಷಯ ತುಂಬಾನೇ ಮುಖ್ಯವಾದದ್ದು, ಏನು ಅಂತೀರಾ? ಅದೇ, ಸುಳ್ಳು ಹೇಳೋದನ್ನ ಬಿಟ್ಟು ದುರ್ಗುಣಗಳಿಗೆ ಮುಕ್ತಿ ನೀಡಿ ಸತ್ಯದೊಂದಿಗೆ ಬದುಕೋದು ಹೇಗೆ ಅಂತ. ಈಗ ಒಂದು ಚಿಕ್ಕ ಕಥೆಯ ಮುಖಾಂತರ ಒಂದು ನೀತಿ ಪಾಠವನ್ನ ತಿಳಿಯೋಣ. ಒಬ್ಬ ವ್ಯಕ್ತಿ ಸ್ವಾಮೀಜಿ ಹತ್ರ ಬಂದು, ಸ್ವಾಮೀಜಿ, ನನ್ನಲ್ಲಿ ಒಂದಲ್ಲ ಎರಡಲ್ಲ ಬೇಕಾದಷ್ಟು ದುರ್ಗುಣಗಳು ತುಂಬಿಕೊಂಡಿದೆ, ಹೀಗಾಗಿ ಯಾರೊಬ್ರು ನನಗೆ ಹೆಣ್ಣು ಕೊಡೋದಕ್ಕೆ ತಯಾರಿಲ್ಲ. ಈ ದುರ್ಗುಣಗಳನ್ನ ಹೇಗೆ ಬಿಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ನೀವೇ ಏನಾದ್ರೂ ದಾರಿ ತೋರಿಸಿ ಅಂತ ಕಾಲಿಗೆ ಬಿದ್ದ. ಆಗ ಸ್ವಾಮೀಜಿ, ಏಳಪ್ಪ, ಮೇಲೇಳು, ನಿನ್ನಲ್ಲಿ ಒಂದಲ್ಲ ಎರಡಲ್ಲ ಹಲವಾರು ದುರ್ಗುಣಗಳಿವೆ ಅಂತ ಹೇಳ್ತಾ ಇದೀಯ. ಎಲ್ಲಾ ದುರ್ಗುಣಗಳನ್ನ ಒಂದೇ ಸಲ ಬಿಡೋದಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಹಾಗಾಗಿ ಒಂದೊಂದಾಗಿ ಬಿಡಿಸ್ಬೇಕು. ಸತ್ಯವನ್ನೇ ಹೇಳುವೆ, ಸುಳ್ಳನ್ನು ಹೇಳೋದಿಲ್ಲ ಅಂತ ನನಗೆ ವಚನ ಕೊಟ್ಟು ಮೊದಲು ಸುಳ್ಳು ಹೇಳೋದನ್ನ ಬಿಡು, ಆಮೇಲೆ ಉಳಿದ ದುರ್ಗುಣಗಳನ್ನ ಬಿಡುವ ಬಗ್ಗೆಯನ್ನ ತಿಳಿಸ್ತೀನಿ ಅಂತ ಸ್ವಾಮೀಜಿ ಹೇಳ್ತಾರೆ. ಆಗ ಆ ವ್ಯಕ್ತಿ ಆಗಲಿ ಅಂತ ಅವರಿಗೆ ವಚನ ಕೊಟ್ಟು ಅವನು ಅಲ್ಲಿಂದ ಹೊರಡ್ತಾನೆ. ಮುಂದೇನಾಯ್ತು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ಸುಳ್ಳು ಹೇಳೋದನ್ನ ಬಿಟ್ಟು ದುರ್ಗುಣಗಳಿಗೆ ಮುಕ್ತಿ ನೀಡಿ ಸತ್ಯದೊಂದಿಗೆ ಹೇಗೆ ಬದುಕೋದು ಅನ್ನೋ ಒಂದು ಚಿಕ್ಕ ಕಥೆಯನ್ನ ತಿಳಿಸ್ತಾ ಇದ್ದೆ. ಈಗ ಆ ಕಥೆಯನ್ನ ಮುಂದುವರಿಸ್ತೀನಿ, ಕೇಳಿ. ಆ ವ್ಯಕ್ತಿ ಸತ್ಯವನ್ನೇ ಹೇಳ್ತೀನಿ, ಸುಳ್ಳನ್ನ ಹೇಳೋದಿಲ್ಲ ಅಂತ ಸ್ವಾಮೀಜಿ ಅವರಿಗೆ ವಚನ ಕೊಟ್ಟು ಅವನು ಅಲ್ಲಿಂದ ಹೊರಡ್ತಾನೆ. ಕದಿಯುವುದೇ ಅವನ ಕಸುಬಾಗಿದ್ದರಿಂದ ಅವತ್ತಿನ ರಾತ್ರಿ ಕಳ್ಳತನಕ್ಕೆ ಹೊರಡಬೇಕು ಅನ್ನೋಷ್ಟರಲ್ಲಿ ಸ್ವಾಮೀಜಿಗೆ ಕೊಟ್ಟ ವಚನ ನೆನಪಾಗುತ್ತೆ. ನಾನು ಇವತ್ತು ಕಳ್ಳತನ ಮಾಡಿ ನಾಳೆ ಅವರೇನಾದ್ರೂ ನಿನ್ನೆ ನೀನ್ ಏನ್ ಕೆಲಸ ಮಾಡಿದೆ ಅಂತ ಕೇಳಿದ್ರೆ ಏನಂತ ಹೇಳಿ? ಕದಿಯೋಕೆ ಹೋಗಿದ್ದೆ ಅಂತ ನಿಜ ಹೇಳಿದ್ರೆ ನಾನು ಕಳ್ಳ ಅಂತ ಎಲ್ಲರಿಗೂ ಗೊತ್ತಾಗಿ ಎಲ್ಲರೂ ನನ್ನನ್ನ ದೂರವಿಡ್ತಾರೆ, ಶಿಕ್ಷೆಯೂ ಸಿಗ್ಬಹುದೇನೋ. ಸುಳ್ಳು ಹೇಳಿದ್ರೆ ವಚನ ಭಂಗ ಮಾಡಿದಂತೆ ಆಗುತ್ತೆ, ಆಗ ನನ್ನನ್ನ ವಚನ ಭ್ರಷ್ಟ ಅಂತನೂ ಕೂಡ ಕರೀತಾರೆ. ಇದಕ್ಕಿಂತ ಕಳ್ತನ ಬಿಡೋದೇ ಲೇಸು ಅಂತ ಅನ್ಕೊಂಡು ಆ ವ್ಯಕ್ತಿ ಅವತ್ತಿನಿಂದ ಕದಿಯೋದನ್ನ ಬಿಟ್ಟ. ಕಳ್ತನದ ಜೊತೆಗೆ ಧೂಮಪಾನ ಮಾಡೋದು, ಮದ್ಯಪಾನ ಮಾಡೋದು, ಈ ಎಲ್ಲಾ ಚಟವೂ ಕೂಡ ಅವನಲ್ಲಿತ್ತು. ಅವತ್ತು ಮದ್ಯಪಾನ ಮಾಡ್ಬೇಕು ಅಂತ ಮದ್ಯದ ಅಂಗಡಿಯ ಹತ್ರ ಹೋದ. ಕುಡಿಯೋದೋ ಬೇಡವೋ ಅಂತ ಅವನಿಗೆ ಗೊಂದಲ ಶುರುವಾಯಿತು. ಒಂದ್ ವೇಳೆ ನಿನಗೆ ಕುಡಿಯುವ ಅಭ್ಯಾಸ ಬೇರೆ ಇದೆಯಾ ಅಂತ ಸ್ವಾಮೀಜಿ ಕೇಳಿದ್ರೆ, ಏನ್ ಹೇಳೋದು, ನಾನು ಕುಡುಕನೆಂದು ಗೊತ್ತಾದ್ರೆ ನನ್ನನ್ನ ಮತ್ತೆ ಅವರ ಹತ್ರ ಸೇರಿಸ್ಕೊಳ್ತಾರಾ? ಬೇಡ ಬೇಡ, ನಾನಿನ್ನು ಕುಡಿಬಾರ್ದು ಅಂತ ಆ ವ್ಯಕ್ತಿ ಕುಡಿಯುವುದನ್ನು ಸಹ ಬಿಡ್ತಾನೆ. ಹೀಗೆ ಅವನು ಏನೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೋ ಅಂತಹ ಕೆಟ್ಟದ್ದನ್ನೆಲ್ಲ ಮಾಡುವ ಮುಂಚೆ ಸ್ವಾಮೀಜಿಗೆ ಕೊಟ್ಟ ವಚನ ನೆನಪಾಗಿ ಒಂದೊಂದಾಗಿ ಬಿಡ್ತಾ ಬಂದು ಒಬ್ಬ ಒಳ್ಳೆಯ ವ್ಯಕ್ತಿಯಾದ. ಎಲ್ಲಾ ದುರ್ಗುಣಗಳು ಕೂಡ ದೂರವಾದ ಮೇಲೆ ಸ್ವಾಮೀಜಿಯ ಹತ್ತಿರ ಹೋಗಿ ನಡೆದ ಸಂಗತಿಗಳನ್ನೆಲ್ಲ ತಿಳಿಸ್ತಾನೆ. ಸೊ ಸ್ನೇಹಿತರೆ, ಸುಳ್ಳೇ ಎಲ್ಲಾ ದುರ್ಗುಣಗಳಿಗೂ ಕೂಡ ಮೂಲ. ಸುಳ್ಳಿನಿಂದ ಕಳ್ತನ ಆಗಿರ್ಬೋದು, ಕೊಲೆ, ಸುಲಿಗೆ, ಮೋಸ, ವಂಚನೆ ಮುಂತಾದ ಅನೇಕ ಪಾಪ ಕೃತ್ಯಗಳು ಹುಟ್ಕೊಳ್ತವೆ. ಸುಳ್ಳು ನಾಯಕನಾದರೆ ಇನ್ನಿತರ ದುರ್ಗುಣಗಳು ಕೂಡ ಹಿಂಬಾಲಕರಿದ್ದಂತೆ. ಸುಳ್ಳು ಹೇಳೋದನ್ನ ಬಿಟ್ಟರೆ ಉಳಿದೆಲ್ಲ ಪಾಪ ಕೃತ್ಯಗಳು ತನ್ನಿಂದ ತಾನೇ ದೂರ ಆಗುತ್ತೆ. ಸೊ ಹೀಗಾಗಿ ಸ್ವಾಮೀಜಿ ಆ ವ್ಯಕ್ತಿಗೆ ಮೊದಲು ಸುಳ್ಳು ಹೇಳೋದನ್ನ ಬಿಡು ಅಂತ ಆ ವ್ಯಕ್ತಿಗೆ ಹೇಳಿದ್ದು. ಈಗ ಸ್ವಾಮೀಜಿಯವರು ಆ ವ್ಯಕ್ತಿಗೆ, ನೀನೀಗ ಎಲ್ಲಾ ದುರ್ಗುಣಗಳಿಂದ ದೂರ ಆಗಿರೋದ್ರಿಂದ ನಿನಗೆ ಹೆಣ್ಣು ಕೊಡೋದಕ್ಕೆ ಯಾರೂ ಹಿಂಜರಿಯುವುದಿಲ್ಲ, ವಿವಾಹ ಮಾಡಿಕೊಂಡು ಚೆನ್ನಾಗಿ ಬಾಳು ಅಂತ ಆಶೀರ್ವದಿಸ್ತಾರೆ. ಸ್ನೇಹಿತರೆ, ಕತೆ ಚೆನ್ನಾಗಿದೆ ಅಲ್ವಾ? ಸೊ ಸ್ನೇಹಿತರೆ, ಈ ಒಂದು ನೀತಿ ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ನಮ್ಮ ಇಂದಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದ ಭಾಗ 2 ಅಧ್ಯಾಯ 10 ಮುಂದುವರೆದ ಭಾಗ ಓದುತ್ತಿದ್ದ

ಶಾಲಿನಿ ವಿ ಭಟ್. ಮರುದಿನ ಬೆಳಗ್ಗೆ ನಾನು ವಕೀಲರನ್ನು ನೋಡಿದೆ. ಅವರ ಹೆಸರು ಎ.ಡಬ್ಲ್ಯೂ. ಬೇಕರ್ ಎಂದು. ಅಬ್ದುಲ್ಲಾ ಸೇಠರು ಅವರ ವಿಚಾರವನ್ನು ನನಗೆ ತಕ್ಕ ಮಟ್ಟಿಗೆ ತಿಳಿಸಿದ್ದರಿಂದ ಅವರ ಆದರದ ಸ್ವಾಗತದಿಂದ ನಾನು ಆಶ್ಚರ್ಯಗೊಳ್ಳಲಿಲ್ಲ. ಅವರು ನನ್ನನ್ನು ತುಂಬ ವಿಶ್ವಾಸದಿಂದ ಬರಮಾಡಿಕೊಂಡು ನನ್ನ ಯೋಗಕ್ಷೇಮವನ್ನು ವಿಚಾರಿಸಿದರು. ನಾನು ನನ್ನ ವಿಷಯವನ್ನೆಲ್ಲ ತಿಳಿಸಿದೆ. ಆನಂತರ ಅವರು ಹೀಗೆ ಹೇಳಿದರು, ಈಗ ಬ್ಯಾರಿಸ್ಟರ್ ಆಗಿ ನೀವು ಮಾಡಬಹುದಾದ ಕೆಲಸ ಯಾವುದೂ ಇಲ್ಲ, ಏಕೆಂದರೆ ನಾವು ಉತ್ತಮರಾದ ವಕೀಲರನ್ನು ಗೊತ್ತು ಮಾಡಿದ್ದೇವೆ. ಈ ಮೊಕದ್ದಮೆ ತುಂಬ ದಿನಗಳಿಂದ ಎಳೆಯುತ್ತಿದೆ ಮತ್ತು ತೊಡಕಾದುದು. ನಮಗೆ ಬೇಕಾದ ವಿಷಯಗಳನ್ನು ತಿಳಿಯುವುದಕ್ಕೆ ಮಾತ್ರ ನಿಮ್ಮ ಸಹಾಯವನ್ನು ನಾವು ತೆಗೆದುಕೊಳ್ಳುತ್ತೇನೆ. ನಮ್ಮ ಕಕ್ಷೆ

ರೊಟ್ಟಿ ಮಾಡುವವನ ಹೆಂಡತಿ. ಅವಳ ಮನೆಯಲ್ಲಿ ನೀವು ಇರಲು ಆಕೆ ಒಪ್ಪಬಹುದು. ಇದರಿಂದ ಅವಳ ಉತ್ಪನ್ನ ಸಹ ಅಧಿಕವಾಗುವುದು. ಬನ್ನಿ, ಆಕೆಯ ಮನೆಗೆ ಹೋಗೋಣ. ವಕೀಲರು ನನ್ನನ್ನು ಆಕೆಯ ಮನೆಗೆ ಕರೆದುಕೊಂಡು ಹೋದರು. ಅಲ್ಲಿ ಆಕೆಯೊಡನೆ ಏಕಾಂತವಾಗಿ ಸ್ವಲ್ಪ ಹೊತ್ತು ನನ್ನ ವಿಷಯವನ್ನು ಮಾತನಾಡಿದರು. ನಾನು ವಾರಕ್ಕೆ 35 ಶಿಲ್ಲಿಂಗ್ ಕೊಡುವುದಾದರೆ ತಮ್ಮ ಮನೆಯಲ್ಲೇ ಊಟ ಮಾಡಿಕೊಂಡಿರಲು ಆಕೆ ಒಪ್ಪಿದಳು. ಮಿಸ್ಟರ್ ಬೇಕರ್ ಅವರು ವಕೀಲರಾಗಿದ್ದುದು ಮಾತ್ರವಲ್ಲದೆ ಶ್ರದ್ಧಾವಂತರಾದ ಲೌಕಿಕ ಧರ್ಮೋಪದೇಶಕರಾಗಿದ್ದರು. ಅವರು ಇನ್ನೂ ಜೀವಂತವಾಗಿದ್ದಾರೆ. ಈಗ ವಕೀಲ ವೃತ್ತಿಯನ್ನು ಪೂರ್ಣವಾಗಿ ಬಿಟ್ಟು ಕ್ರೈಸ್ತ ಧರ್ಮ ಬೋಧನೆಯಲ್ಲಿ ಮಾತ್ರ ತೊಡಗಿದ್ದಾರೆ. ಅವರು ಧನಿಕರು. ಈಗಲೂ ನಮ್ಮೊಂದಿಗೆ ಪತ್ರ ವ್ಯವಹಾರ ನಡೆಸುತ್ತಿದ್ದಾರೆ. ಅವರ ಪತ್ರಗಳಲ್ಲಿ ಅವರು ಮತ್ತೆ ಮತ್ತೆ ಅದೇ ವಿಷಯವನ್ನೇ ಪ್ರಸ್ತಾಪಿಸುತ್ತಾರೆ. ಬೇರೆ ಬೇರೆ ದೃಷ್ಟಿಕೋನದಿಂದ ಕ್ರೈಸ್ತ ಧರ್ಮದ ಉತ್ಕೃಷ್ಟತೆಯನ್ನು ಪ್ರತಿಪಾದಿಸಿ ಯೇಸು ಮಾತ್ರವೇ ದೇವರ ಒಬ್ಬನೇ ಮಗನೆಂದು ಮನುಷ್ಯ ಕುಲದ ಉದ್ಧಾರಕನೆಂದು ಅವರು ವಾದಿಸುತ್ತಾರೆ. ನಮ್ಮ ಮೊದಲನೆಯ ಭೇಟಿಯ ಕಾಲದಲ್ಲಿಯೇ ಮಿಸ್ಟರ್ ಬೇಕರರು ನನ್ನ ಧಾರ್ಮಿಕ ಅಭಿಪ್ರಾಯಗಳನ್ನು ಏವೆಂಬುದನ್ನು ಕೇಳಿದರು. ನಾನು ಹೀಗೆ ಹೇಳಿದೆ, ನಾನು ಜನ್ಮದಿಂದ ಹಿಂದೂ, ಆದರೆ ನನಗೆ ಹಿಂದೂ ಧರ್ಮದ ವಿಷಯ ಹೆಚ್ಚಾಗಿ ತಿಳಿಯದು. ಇತರ ಧರ್ಮಗಳ ವಿಷಯ ತಿಳಿದಿರುವುದು ಇನ್ನೂ ಕಡಿಮೆ. ಧರ್ಮದ ವಿಷಯದಲ್ಲಿ ನನ್ನ ನಿಲುವೇನು, ನನ್ನ ನಂಬಿಕೆಯೇನು, ಏನನ್ನು ನಂಬಬೇಕು ಎಂದು ನನಗೆ ತಿಳಿಯದು. ನನ್ನ ಧರ್ಮವನ್ನು ಸಾಧ್ಯವಾದ ಮಟ್ಟಿಗೆ ಇತರ ಧರ್ಮಗಳನ್ನು ಕುರಿತು ಎಚ್ಚರಿಕೆಯಿಂದ ಅಧ್ಯಯನ ಮಾಡಬೇಕೆಂಬುದು ನನ್ನ ಉದ್ದೇಶ. ಇದನ್ನೆಲ್ಲ ಕೇಳಿ ಬೇಕರರಿಗೆ ಸಂತೋಷವಾಯಿತು. ಅವರು ಹೀಗೆ ಹೇಳಿದರು, ದಕ್ಷಿಣ ಆಫ್ರಿಕಾ ಜನರಲ್ ಮಿಷನ್ನ ಡೈರೆಕ್ಟರ್ಗಳ ಪೈಕಿ ನಾನೊಬ್ಬ. ನಾನು ನನ್ನ ಸ್ವಂತ ವೆಚ್ಚದಿಂದ ಒಂದು ಚರ್ಚ್ ಕಟ್ಟಿದ್ದೇನೆ. ಅಲ್ಲಿ ಕ್ಷುಬ್ಧವಾಗಿ ಧರ್ಮಬೋಧಿಯನ್ನು ಮಾಡುತ್ತೇನೆ. ನನ್ನಲ್ಲಿ ವರ್ಣದ್ವೇಷವಿಲ್ಲ. ನನ್ನ ಸಹೋದ್ಯೋಗಿಗಳು ಕೆಲವರು ಇದ್ದಾರೆ. ನಾವೆಲ್ಲ ಪ್ರತಿದಿನವೂ ಮಧ್ಯಾಹ್ನ 1 ಗಂಟೆಗೆ ಒಟ್ಟಾಗಿ ಸೇರಿ ಆತ್ಮಶಾಂತಿಯನ್ನು ಬೆಳಕನ್ನು ಕರುಣಿಸಬೇಕೆಂದು ಕೆಲವು ನಿಮಿಷ ದೇವರ ಪ್ರಾರ್ಥನೆ ಮಾಡುತ್ತೇವೆ. ನೀವು ಅಲ್ಲಿಗೆ ಬಂದು ನಮ್ಮ ಜೊತೆ ಸೇರಿದರೆ ನನಗೆ ಸಂತೋಷ. ನಿಮ್ಮನ್ನು ನನ್ನ ಸಹೋದ್ಯೋಗಿಗಳಿಗೆ ಪರಿಚಯ ಮಾಡಿಸುತ್ತೇನೆ. ನಿಮ್ಮೊಡನೆ ಸೇರಲು ಅವರಿಗೆ ಸಂತೋಷವಾಗುವುದು. ಅವರ ಸಹವಾಸ ನಿಮಗೂ ಇಷ್ಟವಾಗುವುದರಲ್ಲಿ ಸಂದೇಹವಿಲ್ಲ. ನಾನು ನಿಮಗೆ ಓದಲು ಕೆಲವು ಧಾರ್ಮಿಕ ಗ್ರಂಥಗಳನ್ನು ಕೊಡುತ್ತೇನೆ. ಆದರೆ ಗ್ರಂಥಗಳಲ್ಲೆಲ್ಲ ಗ್ರಂಥರತ್ನ ಪವಿತ್ರ ಬೈಬಲ್, ಅದನ್ನು ನೀವು ಓದಬೇಕೆಂದು ನಾನು ಒತ್ತಿ ಒತ್ತಿ ಹೇಳುತ್ತೇನೆ. ನಾನು ಬೇಕರರನ್ನು ವಂದಿಸಿ ಸಾಧ್ಯವಾದಷ್ಟು ತಪ್ಪದೆ ಕ್ಲುಪ್ತವಾಗಿ 1 ಗಂಟೆ ಪ್ರಾರ್ಥನಾ ಸಭೆಗೆ ಹೋಗಲು ಒಪ್ಪಿಕೊಂಡೆ. ಹಾಗಾದರೆ ನಾಳೆ ಇಲ್ಲಿ 1 ಗಂಟೆಗೆ ನೀವು ಬರುವುದನ್ನು ನಾನು ಕಾಯುತ್ತಿರುತ್ತೇನೆ. ಇಬ್ಬರೂ ಒಟ್ಟಿಗೆ ಪ್ರಾರ್ಥನೆಗೆ ಹೋಗೋಣ ಎಂಬುದಾಗಿ ಹೇಳಿ ಅವರು ನನ್ನಿಂದ ಬೀಳ್ಕೊಂಡರು. ಹೆಚ್ಚು ವಿಚಾರ ಮಾಡಲು ನನಗೆ ಅವಕಾಶ ದೊರೆತಿರಲಿಲ್ಲ. ನಾನು ಮಿಸ್ಟರ್ ಜಾನ್ಸ್ಟನ್ ಹೋಟೆಲ್ಗೆ ಹೋಗಿ ಅವರಿಗೆ ಕೊಡಬೇಕಾದ ಹಣವನ್ನು ಕೊಟ್ಟು ನನ್ನ ಸಾಮಾನುಗಳನ್ನು ನನ್ನ ವಸತಿಗೆ ತಂದು ಹಾಕಿಕೊಂಡು ಊಟವನ್ನು ಪೂರೈಸಿದೆ. ಮನೆಯ ಯಜಮಾನತಿ ಒಳ್ಳೆಯ ಹೆಂಗಸು. ನನಗಾಗಿ ಆಕೆ ಶಾಖಾಹಾರ ಭೋಜನವನ್ನು ಏರ್ಪಡಿಸಿದ್ದಳು. ಆ ಸಂಸಾರಕ್ಕೆ ಹೊಂದಿಕೊಳ್ಳಲು ನನಗೆ ಹೆಚ್ಚು ಕಾಲ ಹಿಡಿಯಲಿಲ್ಲ. ಆನಂತರ ದಾದಾ ಅಬ್ದುಲ್ಲಾರವರು ತಮ್ಮ ಸ್ನೇಹಿತನಿಗಾಗಿ ಕೊಟ್ಟಿದ್ದ ಪತ್ರವನ್ನು ತೆಗೆದುಕೊಂಡು ಅವರನ್ನು ನೋಡಲು ಹೋದೆ. ದಕ್ಷಿಣ ಆಫ್ರಿಕಾದಲ್ಲಿ ಭಾರತೀಯರ ಕಷ್ಟಗಳನ್ನು ಕುರಿತು ಅವರಿಂದ ನನಗೆ ಇನ್ನೂ ಅನೇಕ ವಿಷಯಗಳು ತಿಳಿದವು. ನಾನು ನಮ್ಮ ಮನೆಯಲ್ಲಿಯೇ ಇರಬೇಕೆಂದು ಅವರು ಬಹಳ ಒತ್ತಾಯ ಮಾಡಿದರು. ನಾನು ಅವರನ್ನು ವಂದಿಸಿ ಆಗಲೇ ಬೇರೆ ಏರ್ಪಾಡು ಮಾಡಿಕೊಂಡಿರುವುದಾಗಿ ತಿಳಿಸಿದೆ. ನನಗೆ ಏನಾದರೂ ಬೇಕಾದರೆ ಅವರು ಕೇಳಲು ಸಂಕೋಚ ಪಡಬಾರದೆಂದು ಅವರು ಆಗ್ರಹಪೂರ್ವಕವಾಗಿ ಹೇಳಿದರು. ಈ ವೇಳೆಗೆ ಕತ್ತಲೆಯಾಯಿತು. ಮನೆಗೆ ಹಿಂದಿರುಗಿ ಊಟ ಮುಗಿಸಿ ನನ್ನ ಕೊಠಡಿಯಲ್ಲಿ ಹೋಗಿ ಯೋಚಿಸುತ್ತಾ ಮಲಗಿಕೊಂಡೆ. ನಾನು ಸದ್ಯದಲ್ಲಿಯೇ ಮಾಡಬೇಕಾದ ಕೆಲಸ ಯಾವುದೂ ಇರಲಿಲ್ಲ. ಆ ವಿಚಾರವನ್ನು ಅಬ್ದುಲ್ಲಾ ಸೇಠರಿಗೆ ಬರೆದು ತಿಳಿಸಿದೆ. ಬೇಕರರಿಗೆ ನನ್ನಲ್ಲಿ ಇಷ್ಟೊಂದು ಮಿತೃತ್ವ ಉಂಟಾಗಿರುವ ಅರ್ಥವೇನು? ಅವರ ಜೊತೆಗೆ ಧಾರ್ಮಿಕ ಸಹೋದ್ಯೋಗಿಗಳಿಂದ ನನಗೆ ದೊರೆಯುವ ಲಾಭವೇನು? ಕ್ರೈಸ್ತ ಧರ್ಮವನ್ನು ನಾನು ಎಷ್ಟರ ಮಟ್ಟಿಗೆ ಅಭ್ಯಾಸ ಮಾಡಬಹುದು? ಹಿಂದೂ ಧರ್ಮವನ್ನು ಕುರಿತ ಪುಸ್ತಕಗಳು ನನಗೆ ಸಿಕ್ಕುವುದು ಹೇಗೆ? ನನ್ನ ಸ್ವಂತ ಧರ್ಮವನ್ನು ಚೆನ್ನಾಗಿ ತಿಳಿದುಕೊಂಡ ಹೊರತು ಕ್ರೈಸ್ತ ಧರ್ಮವನ್ನು ಸರಿಯಾಗಿ ತಿಳಿದುಕೊಳ್ಳಲು ಸಾಧ್ಯವೇ ಎಂದು ಯೋಚಿಸಿ ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದೆ. ನಾನು

ಪಕ್ಷಪಾತವಾಗಿ ಎಲ್ಲದರ ವ್ಯಾಸಂಗವನ್ನು ಮಾಡಬೇಕು. ಆನಂತರ ಬೇಕರರ ಗುಂಪಿನೊಂದಿಗೆ ಪರಮಾತ್ಮನ ಪ್ರೇರಣೆಯಂತೆ ನಡೆಯಬೇಕು. ನನ್ನ ಧರ್ಮವನ್ನು ಪೂರ್ಣವಾಗಿ ಅಧ್ಯಯನ ಮಾಡಿ ತಿಳಿದುಕೊಂಡಲ್ಲದೆ ಮತ್ತೊಂದು ಧರ್ಮವನ್ನು ಸ್ವೀಕರಿಸುವ ವಿಷಯವನ್ನು ಯೋಚಿಸಕೂಡದು. ಹೀಗೆ ವಿಚಾರ ಮಾಡುತ್ತಾ ನಾನು ನಿದ್ರೆ ಹೋದೆ. ಈ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಅಮ್ಮ, ನಾನ್ ದೊಡ್ಡಾದ್ಮೇಲೆ ಡಾಕ್ಟರ್ ಆಗ್ತೀನಿ.
1: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
0: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
1: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
2: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
3: ನಂದಿನಿ,
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
8: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
7: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
9: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ 12ನೇ ಶತಮಾನದ ಶರಣ ಚಳುವಳಿಯ ಪ್ರಮುಖ ವಚನಕಾರರು, ತತ್ವಜ್ಞಾನಿಗಳು, ಹಾಗೆ ಶೂನ್ಯ ಸಿಂಹಾಸನದ ಅಧ್ಯಕ್ಷರಾಗಿದ್ದವರು, ಹಾಗೆ ವೈಚಾರಿಕತೆ ಹಾಗೂ ಆಧ್ಯಾತ್ಮಿಕ ಚಿಂತನೆಗಳ ಮೂಲಕ ಇಡೀ ಜಗತ್ತಿಗೆ ವಚನ ಸಾಹಿತ್ಯದ ಅರಿವನ್ನ ಮೂಡಿಸಿದಂಥ ಅಲ್ಲಮ್ಮ ಪ್ರಭುವಿನ ವಿಚಾರಧಾರೆಯನ್ನ ತಿಳಿಯೋಣ. ನಮ್ಮ ಜೊತೆಗೆ ಇವತ್ತು ಶಿವಮೊಗ್ಗದ ಕೃಷಿ ನಗರದವರೇ ಆದಂತಹ ಶ್ರೀಮತಿ ಕುಸುಮ ಅವರು ನಮ್ಮ ಜೊತೆಗಿದ್ದಾರೆ. ಕುಸುಮ ಅವರು ಅಲ್ಲಮ್ಮ ಪ್ರಭುವಿನ ವಿಚಾರಧಾರೆ ಹಾಗೆ ಅವರ ವಚನಗಳ ವಿಶ್ಲೇಷಣೆಯನ್ನ ತಿಳಿಸ್ಕೊಡ್ತಾರೆ, ಕೇಳೋಣ. ಬನ್ನಿ
10: ಮೇಡಮ್. ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅಲ್ಲಮ್ಮ ಪ್ರಭುವಿನ ವಿಚಾರಧಾರೆಯ ಕುರಿತು ಮಾಹಿತಿ ಹೇಳ್ಬೋದಾ?
11: ನಮಸ್ತೆ ಪವಿತ್ರ, ಕೇಳುಗ ಮಿತ್ರರಿಗೆಲ್ಲರಿಗೂ ಕೂಡ ನಮಸ್ತೆ. ಶುಭ ಮುಂಜಾನೆಯ ಶುಭೋದಯ. ವಚನ ವಿಹಾರದ ಇಂದಿನ ಕಾರ್ಯಕ್ರಮದಲ್ಲಿ ಅಲ್ಲಮ್ಮ ಪ್ರಭುಗಳ ಬಗ್ಗೆ, ಅವರ ವಚನದ ಬಗ್ಗೆ ತಿಳಿಸಬಯಸುತ್ತೇನೆ. ನಮ್ಮ ನಾಡಿನ ಶರಣ ಪರಂಪರೆಯಲ್ಲಿ ಅತ್ಯಂತ ಮಹತ್ವದ ಸ್ಥಾನ ಪಡೆದವರು ಅಲ್ಲಮ್ಮ ಪ್ರಭುಗಳು. ಅವರು 12ನೇ ಶತಮಾನದ ಮಹಾನ್ ವಚನಕಾರರು, ತತ್ವಜ್ಞಾನಿಗಳು ಮತ್ತು ಅನುಭಾವಿಗಳು ಆಗಿದ್ದರು. ಬಸವಣ್ಣನವರು, ಅಕ್ಕ ಮಹಾದೇವಿ, ಚನ್ನಬಸವಣ್ಣ ಮುಂತಾದ ಶರಣರೊಂದಿಗೆ ಅವರು ವಚನ ಚಳವಳಿಯ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದರು. ಅಲ್ಲಮ್ಮ ಪ್ರಭುಗಳು ಗುಹೇಶ್ವರ ಎಂಬ ಅಂಕಿತ ನಾಮದಿಂದ ವಚನಗಳನ್ನು, ನೂರಾರು ವಚನಗಳನ್ನು ರಚಿಸಿದ್ದಾರೆ. ಅವರ ವಚನಗಳಲ್ಲಿ ಆಳವಾದ ತತ್ವಚಿಂತನೆ, ತತ್ವಜ್ಞಾನ, ವೈರಾಗ್ಯ, ಆಂತರಿಕ ಅನುಭವಗಳು ವ್ಯಕ್ತವಾಗುವುದನ್ನು ನಾವು ಕಾಣುತ್ತೇವೆ. ಅಲ್ಲಮ್ಮ ಪ್ರಭುಗಳು ಮನುಷ್ಯನು ದೇವರನ್ನು ಕೇವಲ ಹೊರಗಿನ ಆಚರಣೆಗಳಲ್ಲಿ ಹುಡುಕದೆ ತನ್ನೊಳಗೆ ಹುಡುಕಬೇಕು ಎಂದು ಸಾರಿದ್ದಾರೆ. ದೇವಾಲಯಕ್ಕೆ ಹೋಗುವುದು, ಪೂಜೆ ಮಾಡುವುದು, ಧಾರ್ಮಿಕ ಆಚರಣೆಗಳನ್ನು ನಡೆಸುವುದು ಮಾತ್ರ ಭಕ್ತಿಯಲ್ಲ. ಮನಸ್ಸನ್ನು ಶುದ್ಧಗೊಳಿಸಿ ಅಹಂಕಾರ, ಮದ, ಮತ್ಸರ, ಕೋಪ ಮತ್ತು ದ್ವೇಷಗಳನ್ನು ತೊರೆದು ಆತ್ಮತತ್ವವನ್ನು ಅರಿಯುವುದೇ ನಿಜವಾದ ಭಕ್ತಿ ಎಂದು ಅವರು ತಿಳಿಸಿದ್ದಾರೆ. ಇಂತಹ ನೂರಾರು ವಚನಗಳು ಅವರಿಂದ ನಮಗೆಲ್ಲರಿಗೂ ತಿಳಿದಿದ್ದಾವೆ. ಅಂತಹ ಒಂದು ವಚನದಲ್ಲಿ ಅಲ್ಲಮ್ಮ ಪ್ರಭುಗಳ ಒಂದು ಈ ವಚನ ಅಗ್ನಿ.

0: ಈ ಒಂದು ವಚನದಲ್ಲಿ ಅಲ್ಲಮ್ಮ ಪ್ರಭುಗಳು ಮನುಷ್ಯನ ಆಂತರಿಕ ಶುದ್ಧತೆ, ಆತ್ಮಜ್ಞಾನ ಮತ್ತು ನಿಜವಾದ ಯೋಗದ ಮಹತ್ವವನ್ನು ಬಹಳ ಸುಂದರವಾಗಿ ಹೇಳಿದ್ದಾರೆ. ಅಗ್ನಿಯ ಸುಡುವಲ್ಲಿ ಉದಕವ ತೊಳೆವಲ್ಲಿ ಎಂಬ ಮಾತಿನ ಮೂಲಕ ಹೊರಗಿನ ಕ್ರಿಯೆಗಳಿಂದ ಮಾತ್ರ ಆತ್ಮಜ್ಞಾನವನ್ನು ಪಡೆಯಲು ಸಾಧ್ಯವಿಲ್ಲ ಎಂಬುದನ್ನು ಸೂಚಿಸುತ್ತಾರೆ. ಬೆಂಕಿಯನ್ನು ನಿಯಂತ್ರಿಸುವುದು, ನೀರಿನಿಂದ ಶುದ್ಧವಾಗುವುದು ಇವು ದೇಹಕ್ಕೆ ಮಾತ್ರ ಸಂಬಂಧಿಸಿದ ಕ್ರಿಯೆಗಳಾಗಿವೆ. ಆದರೆ ಮನಸ್ಸಿನಲ್ಲಿರುವ ಅಜ್ಞಾನ, ಅಹಂಕಾರ, ಆಸೆ, ಕೋಪ, ದ್ವೇಷ, ಅಸೂಯೆ ಇಂತಹವುಗಳನ್ನು ದೂರ ಮಾಡುವುದು ನಾವು ನಿಜವಾದ ನಮ್ಮ ಶುದ್ಧತೆ ಎಂದು ಹೇಳುತ್ತಾರೆ. ಇನ್ನು ವಾಯುವ ಮೆಟ್ಟಿ ಆಕಾಶವ ಹಿಡಿಯುವಲ್ಲಿ ಎಂದು ಹೇಳಿದ್ದಾರೆ. ಗಾಳಿ ಮತ್ತು ಆಕಾಶವನ್ನು ನಿಯಂತ್ರಿಸುವಂತಹ ಕಠಿಣ ಯೋಗಾಭ್ಯಾಸಗಳನ್ನು ಮಾಡಿದರೂ ಅದರ ನಿಜವಾದ ಉದ್ದೇಶವನ್ನು ನಾವು ತಿಳಿಯದೆ ಮಾಡಿದರೆ ಅದರಿಂದ ಆತ್ಮಜ್ಞಾನ ದೊರೆಯುವುದಿಲ್ಲ. ಕೇವಲ ದೇಹವನ್ನು ನಿಯಂತ್ರಿಸುವುದೇ ಒಂದು ಯೋಗವಲ್ಲ, ಮನಸ್ಸನ್ನು ನಿಯಂತ್ರಿಸುವುದು, ಒಳಗಿನ ಸತ್ಯವನ್ನು ಅರಿಯುವುದು ಮತ್ತು ಆತ್ಮಸ್ವರೂಪವನ್ನು ತಿಳಿದುಕೊಳ್ಳುವುದೇ ನಿಜವಾದ ಯೋಗ ಎಂದು ಈ ಸಾಲಲ್ಲಿ ಹೇಳಿದ್ದಾರೆ. ಯೋಗದ ಹೊಲಬ ನೀವೆತ್ತಬಲ್ಲಿರೋ ಎಂದು ಅಲ್ಲಮ್ಮ ಪ್ರಭುಗಳು ಪ್ರಶ್ನಿಸುತ್ತಾರೆ. ಇಲ್ಲಿ ಯೋಗದ ಹೊಲಬ ಎಂದರೆ ಯೋಗದ ನಿಜವಾದ ಒಳಾರ್ಥ ಅಥವಾ ಆಂತರಿಕ ಅನುಭವ. ಯೋಗವೆಂದರೆ ಕೇವಲ ಆಸನ, ಪ್ರಾಣಾಯಾಮ ಅಥವಾ ಹೊರಗಿನ ಸಾಧನೆಗಳಲ್ಲ. ನಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಬೇಕು, ನಮ್ಮೊಳಗಿನ ಅಹಂಕಾರವನ್ನು ಕಡಿಮೆ ಮಾಡಿಕೊಳ್ಳಬೇಕು. ಎಲ್ಲ ಜೀವಿಗಳಲ್ಲಿಯೂ ಕೂಡ ಒಂದೇ ಚೈತನ್ಯವಿದೆ ಎಂಬ ಒಂದು ತಿಳುವಳಿಕೆ ಎಲ್ಲರಲ್ಲಿಯೂ ಬರಬೇಕು ಎಂದು ಹೇಳುತ್ತಾರೆ. ಅದಕ್ಕೆ ಒಂದು ಕದಳಿಯ ಬನವ ನಿಮ್ಮಲ್ಲಿಯೇ ನೀವು ತಿಳಿದು ನೋಡಿರೋ ಎಂದು ಹೇಳುತ್ತಾರೆ. ಕದಳಿಯ ಬನವ ಅಂದರೆ ಬಾಳೆಯ ಕಾಂಡ. ಈ ಬಾಳೆಯ ಕಾಂಡವನ್ನು ಒಂದೊಂದೇ ಪದರವಾಗಿ ಬಿಡಿಸುತ್ತಾ ಹೋದರೆ ಕೊನೆಯಲ್ಲಿ ಒಂದು ಗಟ್ಟಿಯಾದ ಒಂದು ಪ್ರತ್ಯೇಕದ ಒಂದು ಆಗಿರುವಂಥ ವಸ್ತು ಸಿಗುವುದಿಲ್ಲ. ಅದೇ ರೀತಿ ಮನುಷ್ಯನು ತನ್ನೊಳಗಿನ ಅಹಂಕಾರ, ಆಸೆ, ಮೋಹ, ಮಮಕಾರಗಳನ್ನೆಲ್ಲ ಭ್ರಮೆಗಳನ್ನೆಲ್ಲ ಬಿಟ್ಟು ನಾವು ಒಂದೊಂದಾಗಿ ಬಿಡುತ್ತಾ ಬಂದಾಗ ತನ್ನೊಳಗಿನ ನಿಜಸ್ವರೂಪ ಅರಿವಾಗುತ್ತದೆ ಅಂಥೇಳಿ ಹೇಳ್ತಾರೆ ಅಲ್ಲಮ್ಮ ಪ್ರಭುಗಳು ಈ ಒಂದು ವಚನದಲ್ಲಿ. ನಾವು ದೂರದ ದೇವಾಲಯಗಳಲ್ಲಿ ದೇವರನ್ನು ಹುಡುಕುವುದಕ್ಕೆ ಹೊರಗಿನ ಜಗತ್ತಿನಲ್ಲಿ ಮಾತ್ರ ಹುಡುಕೋದು ದೇವರುಗಳನ್ನು ಅಂಥೇಳಿ ಮಾಡ್ತಾ ಇರ್ತೇವೆ. ದೈವತ್ವ ನಮ್ಮೊಳಗೇ ಇದೆ, ನಮ್ಮ ಮನಸ್ಸಿನೊಳಗೇ ಇದೆ. ನೋಡಿಕೊಂಡಾಗ, ಆತ್ಮ ಪರಿಶೀಲನೆ ಮಾಡಿಕೊಂಡಾಗ ಆ ಸತ್ಯವನ್ನು ಅರಿಯಬಹುದು ಎನ್ನುವಂತಹ ತುಂಬ ಮುಖ್ಯವಾದಂತಹ ಸಂದೇಶವನ್ನು ಈ ಒಂದು ಸಾಲಲ್ಲಿ ಹೇಳಿದ್ದಾರೆ. ಮದಮತ್ಸರ ಬೇಡ ಅಂದರೆ ಅಹಂಕಾರ, ಗರ್ವ ಇವೆಲ್ಲವನ್ನು ಕೂಡ ಹೆಚ್ಚಾಗಲು ಬಿಡಬಾರದು, ಮತ್ತು ಅವನ್ನು ಇಟ್ಟುಕೊಳ್ಳಬಾರದು ಅವನ್ನು. ಯಾಕೆಂದರೆ ಇಟ್ಟುಕೊಂಡಷ್ಟು ಅವು ನಮ್ಮನ್ನೇ ನಮಗೆ ಸುಟ್ಟಾಗ್ತವೆ. ನಮ್ಮನ್ನೇ ಕೂಡ ಬೇರೆಯವರನ್ನು ನಾವು ಸುಡೋದಕ್ಕಿಂತ ನಮ್ಮನ್ನು ನಾವು ಹಾಳು ಮಾಡಿಕೊಳ್ತೇವೆ ಇಂಥವನ್ನೆಲ್ಲ ಇಟ್ಕೊಳ್ಳೋದ್ರಿಂದ. ಆದ್ದರಿಂದ ವಿನಯ ಮತ್ತು ಸಂತೃಪ್ತವಾದಂಥ ಒಂದು ಗುಣಗಳನ್ನು ಬೆಳೆಸ್ಕೊಳ್ಬೇಕು. ಮನಸ್ಸಿನ ಅತಿಯಾದ ಆಸೆ ಆಕಾಂಕ್ಷೆಗಳನ್ನು, ಅಶಾಂತಿಯನ್ನು ಎಲ್ಲವನ್ನು ಹೊರಗಾಕಬೇಕು, ಇಟ್ಕೊಳ್ಬಾರ್ದು. ತನ್ನೊಳಗಿರುವ ಅಂತಹ ದೋಷಗಳನ್ನು ಗುರುತಿಸಿಕೊಂಡು ಅವುಗಳನ್ನು ಸರಿ ಮಾಡಿಕೊಳ್ಬೇಕು ಅಂತ ಹೇಳಿ ಹೇಳ್ತಾರೆ. ಕೊನೆಯಲ್ಲಿ ಹೇಳ್ತಾರೆ, ಗುಹೇಶ್ವರ ಲಿಂಗ ಕಲ್ಪಿತವಲ್ಲ ಎಂದು ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ. ಗುಹೇಶ್ವರ ಎನ್ನುವುದು ಅವರ ಅಂಕಿತ ನಾಮ ಅಂತ ಹೇಳಿದೆ ನಾನು. ಲಿಂಗ ಅನ್ನೋದು ಒಂದು ಕೇವಲವಾದ ಕಲ್ಪನೆ ಅಥವಾ ಹೊರಗಿನ ರೂಪವಲ್ಲ, ಅದು ಅನುಭವಿಸಬೇಕಾಗಿರುವಂತಹ ನಿಜ ಸತ್ಯ. ದೇವರನ್ನು ಕೇವಲ ಮಾತಿನಲ್ಲಿ, ಆಚರಣೆಯಲ್ಲಿ ಅಥವಾ ಕಲ್ಪನೆಯಲ್ಲಿ ಹುಡುಕದೆ ನಮ್ಮ ಸ್ವಾನು ಅನುಭವದ ಮೂಲಕ ಅದನ್ನು ಅರಿತುಕೊಳ್ಬೇಕು ಎನ್ನುವಂತಹ ಮುಖ್ಯವಾದ ಸಂದೇಶವನ್ನು ಈ ಒಂದು ವಚನದಲ್ಲಿ ನಮಗೆ ಜೀವನ ಪಾಠದ ಮೂಲಕ ಇದನ್ನು ನಮಗೆಲ್ಲ ತಿಳಿಸ್ತಾ ಇದ್ದಾರೆ. ನಿಜವಾದ ಯೋಗ ಅಂದರೆ ದೇಹವನ್ನು ನಿಯಂತ್ರಿಸುವುದು ಮಾತ್ರವಲ್ಲದೆ ಮನಸ್ಸನ್ನು ಗೆಲ್ಲುವುದು ನಿಜವಾದ ಒಂದು ಯೋಗ. ನಿನ್ನೊಳಗಿರುವ ಸತ್ಯವನ್ನು ನೀನೇ ಅರಿತುಕೋ, ನಿನ್ನ ಮನಸ್ಸನ್ನು ನೀನೇ ಶುದ್ಧಿ ಮಾಡಿಕೋ, ಆಗ ನಿನಗೆ ಒಂದು ದೈವತ್ವದ ದೇವರ ಅನುಭವ ನಿನಗೆ ದೊರೆಯುತ್ತದೆ ಅಂಥೇಳಿ ಈ ಒಂದು ವಚನದಲ್ಲಿ ಅಲ್ಲಮ್ಮ ಪ್ರಭುಗಳು ಹೇಳಿದ್ದಾರೆ.
1: ಅಲ್ಲಮ್ಮ ಪ್ರಭುವಿನ ವಚನಗಳಲ್ಲಿ ಅರಿವಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದರೆ, ಜೊತೆಗೆ ಬಾಹ್ಯ ಆಚರಣೆಗಿಂತ ಅಂತರಂಗದ ಅರಿವು, ಸತ್ಯದ ಸಾಕ್ಷಾತ್ಕಾರದ ಕುರಿತು ಮಾಹಿತಿಯನ್ನು ಹೇಳಿದರೆ, ಇದರ ಜೊತೆ ಯೋಗದ ಕುರಿತು ಕೂಡ ತಮ್ಮ ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನ ಶ್ರೀಮತಿ ಕುಸುಮ ಅವರು ತಿಳಿಸಿದ್ರು. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಇನ್ನಷ್ಟು ಅಲ್ಲಮ್ಮ ಪ್ರಭುವಿನ ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕೃಷಿ ನಗರದವರೇ ಆದಂತಹ ಶ್ರೀಮತಿ ಕುಸುಮ ಅವರು ಅಲ್ಲಮ ಪ್ರಭುವಿನ ವಚನಗಳ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
1: ಅಲ್ಲಮ್ಮ ಪ್ರಭುಗಳ, ಈ ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ ಎನ್ನುವ ಒಂದು ವಚನ ಈ ರೀತಿ ಇದೆ.

0: ಈ ಒಂದು ವಚನದಲ್ಲಿ ಅಲ್ಲಮ್ಮ ಪ್ರಭುಗಳು ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಭೂಮಿ ಅಂದರೆ ಆಸ್ತಿ, ಹೇಮ ಅಂದರೆ ಚಿನ್ನ ಅಥವಾ ಸಂಪತ್ತು, ಕಾಮಿನಿ ಅಂದರೆ ಭೌತಿಕವಾದಂತಹ ಸಂಬಂಧಗಳು ಮತ್ತು ಸಂಸಾರದಲ್ಲಿರುವಂತಹ ಆಸಕ್ತಿ. ಮನುಷ್ಯನು ಈ ಜಗತ್ತಿಗೆ ಬಂದಾಗ ಏನನ್ನೂ ತರುವುದಿಲ್ಲ, ಹೋಗುವಾಗಲೂ ಏನನ್ನೂ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ ಅಂಥೇಳಿ ನಾವು ಒಂದು ದಾಸರ ಕೀರ್ತನೆಯನ್ನು ಕೂಡ ಇಲ್ಲಿ ಸ್ಮರಿಸಬಹುದಾಗಿದೆ. ಭೂಮಿ, ಚಿನ್ನ, ಮನೆ, ಹಣ, ಅಧಿಕಾರ ಇವೆಲ್ಲವೂ ಕೂಡ ಜೀವನದಲ್ಲಿ ನಮಗೆ ದೊರೆಯುವಂತಹ ತಾತ್ಕಾಲಿಕವಾದಂತಹ ಸಂಪತ್ತು. ಅವುಗಳನ್ನು ನಾವು ಉಪಯೋಗಿಸ್ಕೋಬಹುದು, ಕಾಪಾಡ್ಬೋದು, ಹಂಚಿಕೊಳ್ಳಬಹುದು. ಆದರೆ ಶಾಶ್ವತವಾಗಿ ನಮ್ಮ ಜೊತೆಗೆ ಅವು ಬರುತ್ತವೆ ಇರುತ್ತವೆ ಅನ್ನೋದು ತುಂಬ ಅಜ್ಞಾನವಾದಂತಹ ತಿಳುವಳಿಕೆ. ಈ ಸಾಲಿನ ಮೂಲಕ ಏನು ಹೇಳ್ತಾರೆ ಅಂದರೆ, ಸಂಪತ್ತನ್ನು ನಾವು ಹೊಂದಬಾರದು ಅಂತ ಏನು ಹೇಳಲ್ಲ, ಸಂಪತ್ತಿನ ಮೇಲೆ ಅತಿಯಾದ ಮಮಕಾರ, ಪ್ರೀತಿ, ಆಸೆನ ಬೆಳೆಸ್ಕೊಳ್ಬಾರ್ದು ಅಂಥೇಳಿ ಹೇಳ್ತಾರೆ. ಈ ಒಂದು ಭೂಮಿ, ಚಿನ್ನ, ಈ ಸಂಪತ್ತು ಇದೆಲ್ಲದೂ ಕೂಡ ಈ ಒಂದು ಜಗಕ್ಕೆ ಇಕ್ಕಿದ ವಿಧಿ. ಸಾಮಾನ್ಯ ವ್ಯವಹಾರಕ್ಕೆ ಸಂಬಂಧಿಸಿದಂತಹ ಈ ಜಗತ್ತಿನಲ್ಲಿ ನಮ್ಮ ವ್ಯವಹಾರಕ್ಕಾಗಿ ಇರುವಂಥದ್ದು, ಕಾಲ ಬದಲಾದಂತೆ ಅವು ಕೂಡ ಬದಲಾಗ್ತವೆ. ಇಂದು ನಮ್ಮಲ್ಲಿರುವಂತಹ ಈ ಒಂದು ಚಿನ್ನ, ಆಸ್ತಿ, ಸಂಪತ್ತೆಲ್ಲ ನಾಳೆ ಇನ್ನೊಬ್ಬರಿಗೆ ಆಗ್ಬೋದು. ಈ ಭೌತಿಕ ಸಂಪತ್ತನ್ನು ಇಟ್ಕೊಳ್ಬೇಕು, ಅದು ನನ್ನ ಜೊತೆಗೆ ಬರ್ತದೆ ಅನ್ನೋ ಜ್ಞಾನ, ಈ ಒಂದು ಇದನ್ನು ನಾವು ತೆಗೆದಾಕ್ಬೇಕು. ನಿಜವಾದ ಒಡವೆ ಯಾವುದು ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಮೊದಲಿನ ಒಂದು ವಚನದಲ್ಲಿ ಹೇಳಿದಂತೆ ನಮ್ಮ ಒಂದು ನಿಜವಾದ ಸಂಪತ್ತು ಅಂದರೆ ವಿವೇಕ, ಆತ್ಮಜ್ಞಾನ, ಅವೆಲ್ಲ ನಿಜವಾದ ಒಂದು ಆಂತರಿಕ ಗುಣಗಳ ಸಂಕೇತನ ಕೂಡ ಹೌದು, ಮತ್ತು ಸತ್ಯ, ದಯೆ, ಪ್ರಾಮಾಣಿಕತೆ ಇವೆಲ್ಲ ಕೂಡ ನಿಜವಾದ ರತ್ನಗಳು. ಮನುಷ್ಯ ಧರಿಸಿಕೊಳ್ಬೇಕಾಗಿರುವಂಥ ನಿಜವಾದಂತಹ ರತ್ನಗಳು ಇವು. ಎಷ್ಟೇ ಅಪಾರ ಸಂಪತ್ತನ್ನು ಹೊಂದಿದ್ರೂ ಕೂಡ ಅವನಲ್ಲಿ, ಮನುಷ್ಯನಲ್ಲಿ ದಯೆ ಮತ್ತು ಪ್ರಾಮಾಣಿಕತೆ, ಒಂದು ಸಹಾಯ ಮನೋಭಾವ ಇಲ್ಲ ಅಂತ ಹೇಳಿದರೆ ಅದರ ಮೌಲ್ಯ, ಅವನ ಮೌಲ್ಯ ತುಂಬಾ ಕಡಿಮೆ ಆಗುತ್ತೆ ಈ ಒಂದು ಜಾಗತಿಕ ಜಗತ್ತಿನಲ್ಲಿ. ಹಾಗಾಗಿ ನಾವು ನಿಜವಾದ ಶ್ರೀಮಂತರಾಗಬೇಕು ಅಂದರೆ ಸತ್ಯ, ಕರುಣೆ ಮತ್ತು ಜ್ಞಾನ, ಆತ್ಮಜ್ಞಾನ ಇವೆಲ್ಲವನ್ನು ಹೊಂದಿರಬೇಕು. ಇಂತಹ ದಿವ್ಯರತ್ನವನ್ನು ಕೆಡದಂತೆ ಕಾಪಾಡಿಕೊಳ್ಬೇಕು. ಈ ಒಂದು ದಿವ್ಯರತ್ನಗಳನ್ನು ನಾವೆಲ್ಲರೂ ಕೂಡ ಇಟ್ಕೊಳ್ಬೇಕು. ಆತ್ಮತತ್ವ ಮತ್ತು ದೈವಿಕ ಚೈತನ್ಯ ಇವೆಲ್ಲವನ್ನು ಹಾಳು ಮಾಡಿಕೊಳ್ಳದೆ ಕಾಪಾಡಿಕೊಳ್ಬೇಕು ಅನ್ನೋದಂಥ ಒಂದು ಉತ್ತಮ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಂಡು ಸತ್ಯ ಮಾರ್ಗದಲ್ಲಿ ನಡೆಯಬೇಕು. ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಯಾರ ಮನಸ್ಸನ್ನು ನೋಯಿಸಬಾರದು. ಇವೆಲ್ಲ ನಮ್ಮಲ್ಲಿರಬೇಕಾದಂತಹ ಒಂದು ನಾವೆಲ್ಲ ಅಲಂಕಾರ ಮಾಡಿಕೊಳ್ಳಬೇಕಾಗಿರುವಂತಹ ಆಭರಣಗಳಾಗಿವೆ. ಇಂತಹ ಒಳ್ಳೆಯ ಗುಣಗಳಿಂದ ನಮ್ಮ ಆತ್ಮವನ್ನು ಅಲಂಕರಿಸಿಕೊಳ್ಬೇಕು ಅಂಥೇಳಿ, ನಿಜವಾದ ಶ್ರೀಮಂತಿಕೆ ಅಂಥೇಳಿ ಈ ಒಂದು ವಚನದಲ್ಲಿ ಹೇಳಿದ್ದಾರೆ ಅಲ್ಲಮ್ಮ ಪ್ರಭುಗಳು. ಈ ಒಂದು ವಚನ ಇಂದಿನ ಸಮಾಜಕ್ಕೂ ಕೂಡ ತುಂಬ ಪ್ರಸ್ತುತವಾಗಿದೆ. ಏಕೆಂದರೆ ಮನೆ, ವಾಹನ, ಹಣ, ಆಸ್ತಿ ಅಂತ ಎಲ್ಲರೂ ಕೂಡ ಅದ್ರ ಹಿಂದೆ ಬಿದ್ದು ಹೊರಟೋಗ್ತಾರೆ, ಜೀವನನೇ ಮರೆತು ಬಿಡ್ತಾರಲ್ವಾ. ಹಾಗಾಗಿ ಇಂಥವನ್ನೆಲ್ಲ ನಾವು ಬೆಲೆ ಕಟ್ಟಲಾಗದಂತಹ ಅಮೂಲ್ಯ ಒಂದು ಚಿನ್ನ, ರತ್ನ, ಇಂತಹ ಒಂದು ಗುಣಗಳು, ಸದ್ಗುಣಗಳನ್ನು ನಾವು ಅಮೂಲ್ಯ ರತ್ನಗಳನ್ನು ನಿಜವಾಗಿ ಇಟ್ಕೊಳ್ಬೇಕು ಅನ್ನೋ ಒಂದು ಸಂದೇಶವನ್ನು ಈ ಒಂದು ವಚನದಲ್ಲಿ ಹೇಳಿದ್ದಾರೆ. ನಿಜವಾದ ಶ್ರೀಮಂತಿಕೆ ಹಣದಲ್ಲಿಲ್ಲ, ಸಂಪತ್ತಿನಲ್ಲಿಲ್ಲ, ಅದು ನಮ್ಮೊಳಗಿನ ಜ್ಞಾನ, ಗುಣ ಮತ್ತು ದೈವಿಕವಾದಂತಹ ಚೈತನ್ಯದಲ್ಲಿ ಇದೆ ಅನ್ನೋ ಒಂದು ಸಂದೇಶವನ್ನು ಈ ವಚನದಲ್ಲಿ ನಾವು ಕಾಣಬಹುದಾಗಿದೆ.
1: ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ಬಾಹ್ಯ ಆಚರಣೆಗಳಿರ್ಬೋದು, ಡಾಂಬಿಕತೆ ಇವೆಲ್ಲವನ್ನ ನಿರ್ದಾಕ್ಷಿಣ್ಯವಾಗಿ ಖಂಡಿಸುವ ಮೂಲಕ ಪರಿಶುದ್ಧ ಇಲ್ಲದಂತಹ ಬರೀ ಬಾಹ್ಯ ಕ್ರಿಯೆಗಳಿಂದ ದೇವರನ್ನ ಒಲಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎಂಬುದನ್ನ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಮನಸ್ಸಿನಲ್ಲಿ ಕಲ್ಮಶವನ್ನಿಟ್ಕೊಂಡು ನಾವು ಯಾವುದೇ ಭಕ್ತಿಯಿಂದ ಪೂಜೆಯನ್ನ ಮಾಡಿದ್ರು ಕೂಡ ಅದು ಫಲಿಸಲ್ಲ. ಹಾಗಾಗಿ ಮನಃಶುದ್ಧವಾಗಿರಬೇಕು, ಮನಸ್ಫೂರ್ತಿಯಾಗಿ ಯಾವುದೇ ಪೂಜೆ ಆಚರಣೆಯನ್ನ ಮಾಡಬೇಕು ಎಂಬುದನ್ನ ತಿಳಿಸ್ಕೊಟ್ಟಿದ್ದಾರೆ. ಇದನ್ನ ಶ್ರೀಮತಿ ಕುಸುಮವರು ಸಹ ತಿಳಿಸಿದ್ರು. ನಂತರದಲ್ಲಿ ಸಹ ಅಲ್ಲಮ್ಮ ಪ್ರಭುವಿನ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕೃಷಿ ನಗರದವರೇ ಆದಂತಹ ಶ್ರೀಮತಿ ಕುಸುಮ ಅವರು ಅಲ್ಲಮ ಪ್ರಭುವಿನ ವಚನಗಳ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
1: ಅಲ್ಲಮ್ಮ ಪ್ರಭುಗಳ ಈ ವಚನ, ದೇವರು ಎಲ್ಲೋ ಇಲ್ಲ, ಮನದಲ್ಲಿಯೇ ಇದ್ದಾನೆ ಎನ್ನುವಂತಹ ಸಂದೇಶ ಇರುವಂಥದ್ದು.

0: ಅಲ್ಲಮ ಪ್ರಭುಗಳು ಈ ವಚನದ ಮೂಲಕ ನಿಜವಾದ ಭಕ್ತಿ ಹೇಗಿರಬೇಕು ಅಂಥೇಳಿ ಬಹಳ ಆಳವಾಗಿ ತಿಳಿಸ್ತಾ ಇದ್ದಾರೆ. ಹೊರಗಿನ ಆಡಂಬರಕ್ಕಿಂತ ಭಕ್ತಿಗಿಂತ ಹೊರಗಿನ ಆಡಂಬರದ ಭಕ್ತಿಗಿಂತ ಮನಸ್ಸಿನಲ್ಲಿರುವ ನಿಜವಾದ ಭಕ್ತಿ ಮುಖ್ಯ ಎಂದು ಹೇಳಿದ್ದಾರೆ. ದೇವರನ್ನು ನಾವು ಪೂಜಿಸುವಾಗ ಒಂದು ಮನಸ್ಸು ಒಂದು ಕಡೆ, ನಮ್ಮ ಮಾತು ಇನ್ನೊಂದು ಕಡೆ, ನಮ್ಮ ನಡೆ ನುಡಿ ಮತ್ತೊಂದು ಕಡೆ ಇದ್ದರೆ ಅಂತಹ ಭಕ್ತಿಗೆ ಯಾವುದೇ ಅರ್ಥ ಇರುವುದಿಲ್ಲ. ದೇವರನ್ನು ಕೇವಲ ಹೊರಗಡೆ ಹುಡುಕದೆ ಅಂತರಂಗದಲ್ಲಿ ದೇವರ ಭಾವವನ್ನು ಬೆಳೆಸಿಕೊಳ್ಬೇಕು ಅಂಥೇಳಿ ಇಲ್ಲಿ ಈ ಒಂದು ಹೃದಯದಲ್ಲಿಯೇ ದೇವರ ಸಾನ್ನಿಧ್ಯವಿದೆ ಎಂಬುದನ್ನು ಅರಿತುಕೊಳ್ಬೇಕು ಅಂಥೇಳಿ ಹೇಳ್ತಾರೆ. ಮನದಲ್ಲೊಂದು ಭಕ್ತಿಯ ಮಾಡಿ ಎಂಬ ಸಾಲು ಇನ್ನೂ ಮಹತ್ವದ್ದಾಗಿರುವಂಥದ್ದು. ಭಕ್ತಿ ಎಂದರೆ ಕೇವಲ ಪೂಜೆ ಮಾಡುವುದು, ಅಲಂಕಾರ ಮಾಡುವುದು, ಹೂ ಅರ್ಪಿಸುವುದು, ನಾನಾ ರೀತಿಯ ದೀಪಗಳನ್ನು ಹಚ್ಚುವುದು, ದೇವರ ಹೆಸರುಗಳನ್ನು ಜಪಿಸುವುದು, ಇವು ಮಾತ್ರ ಭಕ್ತಿ ಅಲ್ಲ. ಮನಸ್ಸಿನಲ್ಲಿ ಪ್ರೀತಿ, ದಯೆ, ಕರುಣೆ, ಸತ್ಯ, ವಿನಯ ಮತ್ತು ಶುದ್ಧತೆಯನ್ನು ಬೆಳೆಸಿಕೊಳ್ಳುವುದೇ ನಿಜವಾದ ಭಕ್ತಿ ಅಂಥೇಳಿ ಪ್ರಭುಗಳು ಹೇಳ್ತಾ ಇದ್ದಾರೆ. ನಾವು ಇಂತಹ ಒಂದು ಮಾತಿಗಿಂತ ನಡೆ ಮುಖ್ಯ ಎನ್ನುವಂತಹ ಸಂದೇಶವನ್ನು ಕೂಡ ಅಲ್ಲಮ್ಮ ಪ್ರಭುಗಳು ಹೇಳಿದ್ದಾರೆ. ವಾಯಿಗೆ ಬಳಲುವರು ನೋಡ ಎಂದರೆ ಬಾಯಿಯಲ್ಲಿ ಮಾತಿನಲ್ಲಿ ಭಕ್ತಿಯನ್ನು ತೋರಿಸುವವರನ್ನು ಅಲ್ಲಮ್ಮ ಪ್ರಭುಗಳು ಈ ರೀತಿ ಕೇಳ್ತಾ ಇದ್ದಾರೆ. ದೇವರ ಹೆಸರು ಹೇಳುವುದು ಸುಲಭ, ಆದರೆ ದೇವರು ತೋರಿಸಿದ ದಾರಿಯಲ್ಲಿ ನಡೆಯುವುದು ಕಷ್ಟ. ಆದ್ದರಿಂದ ಮಾತು ಮತ್ತು ಕೃತಿ ಕಾರ್ಯ ಒಂದಾಗಿರಬೇಕು ಅಂತ ಹೇಳಿ ಹೇಳ್ತಾರೆ. ಎತ್ತನೇರಿ ಎತ್ತನರಸುವರು ಎಂಬ ಮಾತಿನ ಮೂಲಕ ಮನುಷ್ಯನು ತನ್ನ ನಿಜವಾದ ಗುರಿಯನ್ನು ಅರಿಯದೆ ಹೊರಗಡೆ ಹುಡುಕಾಡುವುದನ್ನು ಇಲ್ಲಿ ಸೂಚನೆ ಕೊಡ್ತಾ ಇದ್ದಾರೆ. ದೇವರನ್ನು ಎಲ್ಲೆಲ್ಲೋ ಹುಡುಕುವ ಬದಲು ಮೊದಲು ತನ್ನೊಳಗೆ ತಾನೇ ನೋಡಿಕೊಳ್ಬೇಕು ಅಂಥೇಳಿ ಅನ್ನುವಂಥ ಆಡಂಬರದಲ್ಲಿ ದೇವರಿರುವುದಿಲ್ಲ, ಶುದ್ಧವಾದ ಮನಸ್ಸಿನಲ್ಲಿ ದೇವರಿರ್ತಾನೆ. ನಿಜವಾದ ಭಕ್ತಿ ಎಂದರೆ ಅದಾಗಿರುತ್ತದೆ ಅಂಥೇಳಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾ ಇದ್ದಾರೆ. ನಾವು ಬಾಯಿಯಲ್ಲಿ ಭಕ್ತಿಯ ಮಾತುಗಳನ್ನು ಆಡುವುದಕ್ಕಿಂತ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡ್ರೆ ಅದೇ ದೇವ ಮಂದಿರ. ನಮ್ಮ ನಡೆ ನುಡಿ ಒಳ್ಳೆಯದಾಗಿದ್ದರೆ ಅದೇ ನಿಜವಾದ ಪೂಜೆ ಅಂಥೇಳಿ, ಮನಃಶುದ್ಧವಾದರೆ ದೇವರ ಸಾನ್ನಿಧ್ಯ ನಮ್ಮೊಳಗೆ ಇರುತ್ತೆ ಅಂಥೇಳಿ ಹೇಳುವಂಥ ಈ ವಚನ ಪ್ರಸ್ತುತ ಒಂದು ಕಾಲದಲ್ಲಿ ತುಂಬ ನಿಜವಾಗಿರುವಂಥದ್ದು. ಮನಸ್ಸಿನಲ್ಲಿ ನಮ್ಮೊಳಗಿನ ಅಜ್ಞಾನವನ್ನು ದೂರ ಮಾಡಿ ಶುದ್ಧ ಮನಸ್ಸಿನಿಂದ ಸತ್ಯ ಮತ್ತು ನೀತಿಯ ಜೀವನ ನಡೆಸುವುದು ಕೂಡ ತುಂಬ ಮುಖ್ಯವಾಗಿದೆ. ಮನಸ್ಸನ್ನು ಶುದ್ಧಗೊಳಿಸಿಕೊಂಡು ಹೃದಯದಲ್ಲಿ ಪ್ರೀತಿ, ದಯೆ, ಕರುಣೆ ಮತ್ತು ಸತ್ಯವನ್ನು ಬೆಳೆಸಿಕೊಂಡು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು. ಮಾತು ಮತ್ತು ಕೃತಿ ಒಂದಾದಾಗಲೇ ನಮ್ಮ ಭಕ್ತಿ ಸಾರ್ಥಕ ಆಗುತ್ತೆ. ಇಂತಹ ಅಮೂಲ್ಯವಾದ ಅಂತಹ ಒಂದು ಮೌಲ್ಯಗಳನ್ನು ಜೀವನದಲ್ಲೆಲ್ಲರೂ ಕೂಡ ಅಳವಡಿಸಿಕೊಂಡು ಶುದ್ಧ ಮನಸ್ಸಿನಿಂದ ಸತ್ಯದ ಹಾದಿಯಲ್ಲಿ ಪರೋಪಕಾರದ ಸಹಕಾರಿಯಾದಂತಹ ಬದುಕನ್ನು ನಡೆಸೋಣ ಎನ್ನುತ್ತಾ ಇಂತಹ ಅನೇಕ ಅನೇಕ ನೂರಾರು ವಚನಗಳನ್ನು ನಮಗೆ ಎಲ್ಲ ನೀಡಿರುವಂತಹ ಅಲ್ಲಮ್ಮ ಪ್ರಭುಗಳಿಗೆ ನಮಸ್ಕರಿಸುತ್ತಾ ನನ್ನ ನಮಸ್ಕಾರಗಳನ್ನು ಪವಿತ್ರ ಅವರಿಗೂ ಕೂಡ ತಿಳಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಅಲ್ಲಮ್ಮ ಪ್ರಭುವಿನ ವಿಚಾರಧಾರೆಯ ಕುರಿತು ಸಾಕಷ್ಟು ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದವರೇ ಆದಂತಹ ಶ್ರೀಮತಿ ಕುಸುಮ ಅವರು ಭಾಗವಹಿಸಿ ಅಲ್ಲಮ್ಮ ಪ್ರಭುವಿನ ವಿಚಾರಧಾರೆಯನ್ನ ತಿಳಿಸಿಕೊಟ್ರು. ಅಂದ್ರೆ ವಚನಗಳು ಕೇವಲ ಸಾಹಿತ್ಯ ಅಲ್ಲ, ಅವು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ಗೌರವದಿಂದ, ಜ್ಞಾನದಿಂದ ಮತ್ತು ನೈತಿಕತೆಯಿಂದ ಜೀವಿಸೋದಕ್ಕೆ ನೀಡಿದಂತಹ ಸರ್ವಕಾಲಿಕ ಮಾರ್ಗದರ್ಶಿ ಸೂತ್ರ ಅಂತಾನೆ ಹೇಳ್ಬೋದು. ಅಷ್ಟೊಂದು ವಿಚಾರಗಳು ಇದೆ. ನಡೆ ನುಡಿ ಒಂದಾಗಬೇಕು ಎಂಬುದನ್ನ ವಚನಗಳಲ್ಲಿ ಅಂತರಂಗ ಶುದ್ಧಿ, ಬಾಹ್ಯ ಆಡಂಬರದ ಖಂಡನೆ ಇರ್ಬೋದು, ಸರಳವಾದಂತಹ ಭಾಷೆಯಲ್ಲಿ ನಮ್ಗೆ ಸಂಸ್ಕೃತ ಈ ರೀತಿ ಭಾಷೆಯಲ್ಲಿ ಬರೆದಿದೆ, ಬಹುಶಃ ಹೆಚ್ಚು ಜನಕ್ಕೆ ತಲುಪೋದಕ್ಕೆ ಅಥವಾ ಅರ್ಥ ಆಗೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದ್ರೆ ಈ ವಚನಗಳನ್ನ ಸರಳ ರೂಪದಲ್ಲಿಯೇ ಜನಸಾಮಾನ್ಯರು ಆಡುವ ಮಾತಿನಲ್ಲಿಯೇ ಬರೆದಿರೋದ್ರಿಂದ ಇವು ಎಲ್ಲರೂ ಕೂಡ ಅರ್ಥ ಆಗುತ್ತೆ. ಅದ್ರ ಜೊತೆಗೆ ಸಾಕಷ್ಟು ವಿಚಾರಧಾರೆಯನ್ನ ನಾವು ಈ ವಚನಗಳಲ್ಲಿ ಕಲೀಲಿಕ್ಕೆ ಸಾಧ್ಯ. ಕಾಯಕ ತತ್ವದ ಕುರಿತಾಗಿರ್ಬೋದು, ದಾಸೋಹದ ಪರಿಕಲ್ಪನೆ ಇರ್ಬೋದು, ಸಮಾನತೆಯ ಪ್ರತಿಪಾದನೆ ಇರ್ಬೋದು, ಇಲ್ಲಿ ಜಾತಿ ಅಥವಾ ಲಿಂಗ, ವರ್ಗ, ವೃತ್ತಿ ಆಧಾರದ ಮೇಲೆ ತಾರತಮ್ಯ ಮಾಡಬಾರದು ಎಂಬುದನ್ನ ನಮ್ಮ ಶಿವಶರಣರೆಲ್ಲರೂ ಹೇಳಿರುವ ವಿಚಾರಧಾರೆ ಇರ್ಬೋದು, ಇವೆಲ್ಲವನ್ನ ನಾವು ತಿಳ್ಕೊಳ್ಳೋದ್ರಿಂದ ನಾವು ಕೂಡ ಸಾಕಷ್ಟು ನಮ್ಮ ಜೀವನದಲ್ಲೂ ಒಂದಷ್ಟು ಬದಲಾವಣೆಯನ್ನ ಮಾಡ್ಕೊಳ್ಳೋಕೆ ಸಾಧ್ಯ. ಜೊತೆಗೆ ಸಮಾಜದ ಪರಿವರ್ತನೆಗೆ ಈ ರೀತಿಯ ವಚನಗಳು ದಾರಿದೀಪ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಕೇಳಿದ್ರಲ್ಲ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅಲ್ಲಮ್ಮ ಪ್ರಭುವಿನ ವಿಚಾರಧಾರೆಯನ್ನು ತಿಳ್ಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
5: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
6: ಬೆರಗು ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
7: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಋಣಮಾರ್ಗ. ನರಕ ತಪ್ಪಿತು ಧರ್ಮ ಜಂಗೆ ದಿಟ ಆದೊಡೆಂ, ನರಕ ದರ್ಶನ ದುಃಖ ದಪ್ಪದಾಯಿತಲ್ಲ. ದುರಿತ ತರುವಾರು ನೆಟ್ಟುದೋ ನಿನಗಮುಂಟು ಫಲ, ಚಿರ ಋಣದ ಲೆಕ್ಕವದು ಮಂಕುತಿಮ್ಮ. ನರಕ ತಪ್ಪಿತು ಧರ್ಮ ಜಂಗೆ, ಧರ್ಮರಾಯಂಗೆ ನರಕ ಏನೋ ತಪ್ಪಿತು. ದಿಟ ನಿಜ ಸತ್ಯ, ಆದೊಡೆಂ ಹಾಗಾದ್ರೇನಾಯ್ತು? ನರಕ ದರ್ಶನ ದುಃಖ ತಪ್ಪದಾಯಿತಲ್ಲ. ನರಕ ದರ್ಶನ ದುಃಖ, ನರಕ ದರ್ಶನದಿಂದ ಆಗುವಂತಹ ದುಃಖ ಸಂಕಟ ತಪ್ಪದೆ ಹೋಯ್ತಲ್ಲ. ದುರಿತ ತರುವಾರು ನೆಟ್ಟುದು, ದುರಿತ ಅಂದ್ರೆ ಪಾಪ, ತರು ಅಂದ್ರೆ ಮರ, ಪಾಪದ ಮರವನ್ನ ಯಾರು ನೆಟ್ಟುದೋ ನೆಟ್ರೋ. ನಿನಗಂ ಉಂಟು ಫಲ, ನಿನಗಂ ಉಂಟು, ನಿನಗೆ ಫಲ ಉಂಟು. ಚಿರ ಋಣದ ಲೆಕ್ಕವದು, ಚಿರ ಶಾಶ್ವತ ಋಣದ ಲೆಕ್ಕ ಅದು, ಲೆಕ್ಕವದು ಲೆಕ್ಕವು ಅದು. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ನರಕ ತಪ್ಪಿತು ಧರ್ಮ ಜಂಗೆ ದಿಟ ಆದೊಡೆಂ, ನರಕ ದರ್ಶನ ದುಃಖ ತಪ್ಪದಾಯಿತಲ. ದುರಿತ ತರುವು ಆರು ನೆಟ್ಟುದೋ ನಿನಗಂ ಉಂಟು ಫಲ, ಚಿರ ಋಣದ ಲೆಕ್ಕವು ಅದು ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಧರ್ಮರಾಯನಿಗೆ ನರಕ ಏನೋ ತಪ್ಪಿತು, ಆದ್ರೆ ನರಕ ದರ್ಶನ ಪಾಪ ತಪ್ಪಲಿಲ್ಲ. ಪಾಪದ ಮರವನ್ನ ಯಾರ್ ನೆಟ್ರೋ ಫಲ ಮಾತ್ರ ನಮ್ಗಿದೆ. ಇವೆಲ್ಲ ಋಣದ ಲೆಕ್ಕಾಚಾರ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನೋಡಿ, ಇದೊಂದು ಮಹಾಭಾರತದ ಧರ್ಮ ಸೂಕ್ಷ್ಮ ಪ್ರಸಂಗ. ಇದು ಧರ್ಮರಾಜನಿಗೆ ಬಂದ ನೀತಿ ಪರೀಕ್ಷೆ. ದ್ರೋಣಾಚಾರ್ಯರ ಆಧಿಪತ್ಯದಲ್ಲಿ ಯುದ್ಧ ಭೀಕರವಾಗಿ ನಡೀತಾ ಇದೆ. ಆಚಾರ್ಯರವತ್ತು ಕಾಲಭೈರವರಾಗಿದ್ರು. ಆ ಸಮಯದಲ್ಲಿ ಕೃಷ್ಣ ಹೇಳ್ತಾನೆ, ಈಗ ಎಲ್ಲರೂ ಜಯವನ್ನ ಮಾತ್ರ ಗಮನಿಸಿ ಧರ್ಮಕ್ಕೆ ಈಗ ಎರಡನೇ ಸ್ಥಾನ, ಹಾಗಾಗದೆ ಹೋದ್ರೆ ಎಲ್ಲರೂ ಧ್ವಂಸರಾಗಿ ಹೋಗ್ತಾರೆ. ದ್ರೋಣರ್ ಯುದ್ಧ ನಿಲ್ಲಿಸಬೇಕಾದ್ರೆ ಅಶ್ವತ್ಥಾಮ ಸಾಯ್ಬೇಕು. ನಿಮ್ಮಲ್ಲಿ ಯಾರಾದ್ರೂ ಕೂಗ್ಬಿಡಿ, ಅಶ್ವತ್ಥಾಮ ಸತ್ತ ಅಂತ. ಆಗ ಅರ್ಜುನ ಅದಕ್ಕೆ ಒಪ್ಪೋದಿಲ್ಲ. ಭೀಮ ಮಾತನ್ನ ಅರೆಸತ್ಯ ಮಾಡೋದಕ್ಕಾಗಿ ಅಶ್ವತ್ಥಾಮ ಅನ್ನೋ ಹೆಸರಿನ ಆನೆನ ಕೊಂದು ಅಶ್ವತ್ಥಾಮ ಅಂತ ಕೂಗಿ ಆಚಾರ್ಯರಿಗೆ ಪುತ್ರ ಮರಣದ ಶಂಕೆನ ಉಂಟು ಮಾಡ್ತಾನೆ. ಅವನ ಮಾತನ್ನ ನಂಬದ ಆಚಾರ್ಯರು ಯುಧಿಷ್ಠಿರನನ್ನ ಕೇಳ್ತಾರೆ, ಹೌದಾ ನನ್ ಮಗ ಸತ್ನ ಇಲ್ವಾ ಅಂತ. ಇನ್ನು ಧರ್ಮರಾಜನ, ಯಾವತ್ತಿಗೂ ಸುಳ್ಳು ಹೇಳೋದಿಲ್ಲ ಅನ್ನೋ ನಂಬಿಕೆ ದ್ರೋಣಾಚಾರ್ಯರಿಗೆ. ಧರ್ಮರಾಜನಿಗೆ ಉಭಯ ಸಂಕಟ, ಅವನಿಗೆ ಸುಳ್ಳು ಹೇಳೋದಿಕ್ಕೆ ಭಯ, ಆದರೆ ಜಯದಲ್ಲಿ ಆಸಕ್ತಿ. ಯೋಚಿಸಿ ಅಂದ್ಬಿಡ್ತಾನೆ, ಅಶ್ವತ್ಥಾಮ ಸತ್ತ ಅಂತ ಗಟ್ಟಿಯಾಗಿ ಹೇಳಿ ಯಾರಿಗೂ ಕೇಳಿಸಿದ ಹಾಗೆ ಮೆಲ್ಲಗೆ ಸತ್ತದ್ದು ಆನೆ ಅಂತ. ನೋಡಿ, ಇದೊಂದು ಧರ್ಮದ್ವೈಧ. ಎರಡು ಧರ್ಮಗಳನ್ನ ಮಧ್ಯ ಸಾಧಿಸಬೇಕಾದ ಸಮನ್ವಯತೆಯ ಸೂತ್ರ. ದ್ರೋಣರನ್ನ ಯುದ್ಧದಿಂದ ಬಿಡಿಸೋದು ಮುಖ್ಯ ಧರ್ಮ. ಅದಾಗದಿದ್ರೆ ಅಧರ್ಮಿಗಳಾಗಿದ್ದ ಕೌರವರಿಗೆ ಜಯ. ಈ ಧರ್ಮನ ನಡೆಸೋದಕ್ಕೆ ಬೇಕಾದ ಉಪಾಯ ಸಹಕಾರಿ ಧರ್ಮ. ಕೆಲವೊಂದ್ಸಲ ದೊಡ್ಡ ಧರ್ಮನ ಕಾಪಾಡೋ ಅವಸರದಲ್ಲಿ ಒಂದ್ ಸಣ್ಣ ಧರ್ಮನ ಬಿಡಬೇಕಾಗಿ ಬರುತ್ತೆ. ದೊಡ್ಡ ಅಧರ್ಮನ ತಡೆಗಟ್ಟೋದಿಕ್ಕೆ ಒಂದು ಸಣ್ಣ ಅಧರ್ಮನ ಸಹಿಸಬೇಕು. ನೋಡಿ, ಈಗ ಯಾವ್ದಾದ್ರೂ ಕೊಳೆ ಕೆಸರನ್ನ ಬಳ್ದು ತೆಗಿಬೇಕಾದ್ರೆ ಕೈಗೆ ಕೊಳೆ ಅಂಟ್ಕೊಳ್ಳೋದು ಸಹಜ ಅಲ್ವಾ? ಅದೇ ರೀತಿ ಕೊನೆಗೆ ಧರ್ಮರಾಜನನ್ನ ಇಂದ್ರ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ನರಕದ ಮಾರ್ಗದಲ್ಲಿ ರಥನ ನಡೆಸಿ ನರಕ ದರ್ಶನ ಮಾಡಿಸ್ತಾನೆ. ನರಕವಾಸ ಏನೋ ತಪ್ಪಿತು, ಆದ್ರೆ ನರಕ ದರ್ಶನ ತಪ್ಪಲಿಲ್ಲ. ಅದು ಹೇಳಿದ ಸುಳ್ಳಿಗೆ ಪ್ರತಿಫಲ. ಈ ಮಾತನ್ನೇ ಇಲ್ಲಿ ಕಗ್ಗ ತುಂಬಾ ಕಾವ್ಯಾತ್ಮಕವಾಗಿ ಹೇಳ್ತಾ ಇದೆ. ಪಾಪದ ವೃಕ್ಷನ ಯಾರು ಯಾವಾಗ ನೆಟ್ರೋ ಅದರ ಫಲ ತಿಂದವನಿಗೆ ಮಾತ್ರ ಅಲ್ಲ, ಬುಡದಲ್ಲಿ ಕುತ್ಕೊಂಡವನಿಗೂ ತಟ್ಟತ್ತೆ. ಇದೊಂದು ಋಣದ ಜಾಲ, ಅನಂತವಾದದ್ದು ಅಂತ. ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ತನ್ನ ದ್ವಿಚಕ್ರ ವಾಹನ ಏನೋ ತೊಂದರೆ ಕೊಡ್ತು ಅಂತ ರಸ್ತೆ ಬದಿಲಿ ಅದನ್ನ ರಿಪೇರಿ ಮಾಡಿಕೊಂಡು ಒಬ್ಬ ನೋಡ್ತಾ ನಿಂತಿರ್ತಾನೆ. ಅಷ್ಟೊತ್ತಿಗೆ ಆಕಾಶದಲ್ಲಿ ಹಾರ್ತಾ ಇದ್ದ ಒಂದು ಹದ್ದು ತಾನು ಹಿಡ್ದಿರೋ ಹಾವನ್ನ ಯಾವುದೋ ಕಾರಣಕ್ಕಾಗಿ ಬಿಟ್ಟಾಗ ಅದು ನೇರ ಅವನ ಮೇಲೆ ಬಿದ್ದು ಅವನಿಗೆ ಕಚ್ಚಿ ಅವನು ಸತ್ತೋಗ್ಬಿಡ್ತಾನೆ. ಎಂಥ ವಿಚಿತ್ರ ಅಲ್ವಾ? ವಾಸ್ತವವಾದಿಗಳು ಇದನ್ನ ಕಾಕತಾಳೀಯ ಅಂತಾರೆ. ಆದ್ರೆ ಈ ಜಗತ್ತಲ್ಲಿ ಕಾರಣ ಇಲ್ಲದೆ ಯಾವ ಘಟನೆ ಕೂಡ ನಡೆಯೋದಿಲ್ಲ ಅನ್ನೋದು ನಮ್ಮ ನಂಬಿಕೆ. ಇನ್ನು ಶುದ್ಧ ಕುಡುಕನಾದ ಮನೆ ಯಜಮಾನನ ವರ್ತನೆಯಿಂದ ಮನೆ ಮಂದಿ ಎಲ್ಲ ಯಾತನೆಯನ್ನ ಅನುಭವಿಸ್ತಾ ಇರ್ತಾನೆ. ಅದೇ ರೀತಿ ದುಷ್ಟ ಮಕ್ಕಳಿಗಾಗಿ ಆ ಜೀವ ಪರ್ಯಂತ ದುಡಿಯೋ ತಂದೆ ತಾಯಿಗಳು ಎಷ್ಟೋ ಇರ್ತಾರಲ್ವಾ? ಪಾಪ ಅಥವಾ ಕೆಟ್ಟ ಕೆಲಸಗಳನ್ನ ಯಾರಾದ್ರೂ ಮಾಡುವಾಗ ಅವ್ರಿಗೆ ಇನ್ನೊಬ್ರು ಎಷ್ಟು ಬುದ್ಧಿವಾದ ಹೇಳಿದ್ರು, ಅಷ್ಟಲ್ದೆ ತಾನ್ ಮಾಡ್ತಾ ಇರೋದು ಸರಿಯಲ್ಲ ಅಂತ ಸ್ವತಃ ಅವನಿಗೆ ಅನ್ಸಿದ್ರು, ಮತ್ತೆ ಮತ್ತೆ ಅದೇ ತಪ್ಪನ್ ಮಾಡೋ ಎಷ್ಟೋ ಜನ ಮಂದಿ ಇದ್ದಾರೆ. ಇದೆಲ್ಲ ಯಾಕೆ ಹೀಗೆ ಅಂತಂದ್ರೆ ನಮ್ಗೆ ಸರಿಯಾದ ಉತ್ತರ ಮತ್ತೆ ವಿಶ್ಲೇಷಣೆ ಸಿಗೋದಿಲ್ಲ. ನಮಗೆ ಅರ್ಥ ಆಗದೇ ಇರುವಂತಹದ್ದು, ನಮ್ಮ ಕೈಯಲ್ಲಿ ಆಗದೇ ಇರುವಂತಹ ಕೆಲಸಗಳು ನಮ್ ಜೊತೆ ಯಾಕಾಗತ್ತೆ, ಮತ್ತೆ ನಮ್ಗೆ ಬೇಡದ ಫಲಗಳು ಯಾಕೆ ಸಿಗತ್ತೆ ಅಂತ ನಮ್ಗೆ ಅರ್ಥ ಆಗೋದೇ ಇಲ್ಲ. ನಮ್ಮ ಯಾವ ಪೂರ್ವ ಕರ್ಮದ ಫಲವೋ ಅಥವಾ ಯಾರ ಕರ್ಮ ಫಲನ ನಾವು ಅನುಭವಿಸ್ತಿದೀವೋ, ಯಾವ ಕಾರಣದಿಂದ ಅನುಭವಿಸ್ತಾ ಇದ್ದೀವೋ ನಮ್ಗೊಂದು ಅರ್ಥ ಆಗೋದಿಲ್ಲ. ಆದ್ರೆ ಅದಕ್ಕೆ ಕಾರಣನೇ ಇಲ್ಲ ಅನ್ನೋದು ಅರ್ಥ ಅಲ್ಲ. ಯಾಕಂದ್ರೆ ಒಂದು ಕಾರ್ಯ ಇದ್ರೆ ಅದಕ್ಕೊಂದು ಕಾರಣ ಇರಲೇಬೇಕು. ಆ ಕಾರಣ, ಅದರ ಕಾರ್ಯ ಮತ್ತು ಅದಕ್ಕೊಂದು ಫಲ ಇದ್ದೇ ಇರುತ್ತೆ. ಆದ್ರೆ ಯಾವುದ್ರಿಂದ ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋ ಕ್ಷಮತೆ ನಮ್ಗಿರೋದಿಲ್ಲ. ಬಂದದ್ದನ್ನು ಅನುಭವಿಸ್ತಾ ಹೆಚ್ಚಿನ ಕರ್ಮಗಳನ್ನು ಅಂಟಿಸ್ಕೊಳ್ದೆ ಜಾಗರೂಕರಾಗಿರೋದನ್ನು ಬಿಟ್ಟು ನಮಗೆ ಬೇರೆ ಮಾರ್ಗ ಇಲ್ಲ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
6: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಜೀವನ ಕೆ ಪ್ರಾರಂಭಿಕ ವರ್ಷೋ ಮೇ ಹೀ ತಯ ಹೋತಾ ಹೈ ಕಿ ಬಚ್ಚೋ ಕಾ ಕಿತ್ನಾ ಮಾನಸಿಕ ವಿಕಾಸ್ ಹೋಗಾ ಔರ್ ವೋ ಜೀವನ ಮೇ ಕಿತ್ನಾ ಆಗೆ ಬಢೆಂಗೆ. ಹಮಾರಿ ಆಂಗನವಾಡಿಯೋ ಮೇ ಬಚ್ಚೋ ಕಾ ಪ್ರಾರಂಭಿಕ ವಿಕಾಸ್, ಸಹಿ ಪೋಷಣ, ಭರ್ಪೂರ್ ಪ್ಯಾರ, ಗರಂ ತಾಜಾ ಭೋಜನ್ ಔರ್ ಖೇಲ್ ಖೇಲ್ ಮೇ ಸೀಖನೆ ಕೆ ಮಾಧ್ಯಮ ಸೇ ಹೋ ರಹಾ ಹೈ. ಸಾಥ್ ಹೀ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನಾ ಕೆ ತಹತ್ ಪಾತ್ರ ಧನ ರಾಶಿ ಸೀದೆ ಮಾತಾಓ ಕೆ ಬ್ಯಾಂಕ್ ಅಕೌಂಟ್ ಮೇ ಜಮಾ ಕರ್ ಸುರಕ್ಷಿತ ಮಾತೃತ್ವ ಕು ಸುನಿಶ್ಚಿತ ಕಿಯಾ ಜಾ ರಹಾ ಹೈ. ಹಮಾರಿ ಆಂಗನವಾಡಿ ಹಮಾರಿ ಜಿಮ್ಮೇದಾರಿ ಕೆ ಸಂಕಲ್ಪ ಕೆ ಸಾಥ್ 9 ಸೆಪ್ಟೆಂಬರ್ 2026 ಸೇ 8 ಅಕ್ಟೋಬರ್ 2026 ತಕ್ ಮನಾಯಾ ಜಾ ರಹಾ ಹೈ ನೌವಾ ರಾಷ್ಟ್ರೀಯ ಪೋಷಣ ಮಹ.
10: ದೇಶ ಕೆ ಹರ್ ಗರೀಬ್ ಹರ್ ವ್ಯಕ್ತಿ ತಕ್ ಪೋಷಣ ಪಹುಂಚಾನಾ ಭೀ सरकार की प्राथमिकता है।
9: आज ही अपनी नजदीकी आंगनबाड़ी से जुड़िए, क्योंकि हमारी आंगनबाड़ी है हमारी जिम्मेदारी।
8: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
11: ಮಕ್ಕಳೇ, ನಿಮಗೆ ಅತಿ ಅವಶ್ಯವಾದಂತಹ ಇಷ್ಟವಾದಂತಹ ಒಂದು ವಸ್ತುವನ್ನ ಅವಶ್ಯಕತೆ ಇರೋರಿಗೆ ಕೊಡಿ ಅಂತ ನಿನ್ನೆ ಹೇಳಿದ್ದೆ. ಯಾರ್ಯಾರು ಏನೇನು ಕೊಟ್ರಿ?
12: ಹಾ, ನಾನು ನನ್ನ ಬಣ್ಣ ಬಣ್ಣ ಚಂದದ ಪೆನ್ಸಿಲನ್ನು ನನ್ನ ಫ್ರೆಂಡಿಗೆ ಕೊಟ್ಟೆ. ಅವನ ಹತ್ರ ಪೆನ್ಸಿಲೇ ಇರಲಿಲ್ಲ.
11: ಓಹೋ.
13: ನಾನು ನನ್ನ ಆರ್ಟಿಫಿಷಿಯಲ್ ರಿಂಗ್ ಒಂದನ್ನು ನನ್ನ ಗೆಳತಿಗೆ ಕೊಟ್ಟೆ.
11: ಜಾಣೆ ಜಾಣೆ.
14: ನಾನು ನನ್ನ ಕ್ಯಾಡ್ಬರಿ ಚಾಕ್ಲೇಟನ್ನು ನನ್ನ ತಮ್ಮನಿಗೆ ಕೊಟ್ಟೆ.
15: ತಿಂಡಿ ಪೋತ ನೀನು, ನೀನೇನು ಕೊಡ್ತೀಯ?
16: ಆಹಾಹಾ, ನೀ ಕೊಡ್ತೀಯ ನಿಮ್ ಕ್ಯಾಡ್ಬರಿ ಚಾಕ್ಲೇಟ್ ಯಾರಿಗಾದ್ರೂ?
17: ಪೊನ್ನಜ್ಜಿ, ನಾ ಏನು ಕೊಡ್ಲೇ ಇಲ್ಲ. ನನ್ ಬಣ್ಣ ಬಣ್ಣ ರಿಬ್ಬನ್ ಅನ್ ಕೊಡೋಣ ಅಂತ ಹೋದ್ರೆ ನಂಗ್ ಮನ್ಸೇ ಬರ್ಲಿಲ್ಲ.
11: ಒಳ್ಳೆ ಪುಟ್ಟಿ. ಸರಿ ಸರಿ, ಮೊದ್ಲು ಕೊಡಕ್ಕೆ ಮನ್ಸ್ ಬರಲ್ಲ, ಆಮೇಲೆ ದಾನ ಮಾಡೋದ್ರಿಂದ ತುಂಬಾ ಖುಷಿ ಸಿಗುತ್ತೆ. ನಮಗೆ ಬೇಡದ ವಸ್ತುವನ್ನ ಬೇಕಾದವರಿಗೆ ಕೊಡೋದು ಕೂಡ ದಾನನೇ. ಆದರೆ ನಮಗೆ ಬೇಕಾಗಿರೋ ವಸ್ತುವನ್ನ ಅವಶ್ಯಕತೆ ಇರೋರಿಗೆ ಕೊಡ್ತೀವಲ್ಲ, ಅದು ಶ್ರೇಷ್ಠ ದಾನ ಅನ್ಸ್ಕೊಳತ್ತೆ. ಇವತ್ತು ಅಂಥದ್ದೇ ಒಬ್ಬ ಶ್ರೇಷ್ಠ ಋಷಿ ದದೀಚಿಯ ಕಥೆಯನ್ನ ನಿಮಗೆ ಹೇಳ್ತೀನಿ, ಆಯ್ತಾ?
18: ದದೀಚಿ ಕಥೆನಾ? ಹೇಳು ಹೇಳು.
11: ಕೇಳಿ. ಪ್ರಜಾಪತಿಯಾದಂತಹ ತ್ವಷ್ಟ ಎಂಬ ಋಷಿಗೆ ವಿಶ್ವರೂಪ ಎನ್ನುವಂತಹ ಒಬ್ಬ ಮಗ ಇದ್ದ. ಅವನಿಗೆ ಮೂರು ತಲೆಗಳಿದ್ವು. ಮೂರು ತಲೆಗಳಿಂದ ಅನುಗ್ರಹಿತನಾದಂತಹ ವಿಶ್ವರೂಪ ಮಹಾಜ್ಞಾನಿಯಾಗಿದ್ದ. ತನ್ನ ತಪಸ್ಸಿನಿಂದ ಅಪಾರ ಶಕ್ತಿಯನ್ನು ಗಳಿಸಿದ್ದ. ಆತ ದೇವತೆಗಳಿಗೆ ಪುರೋಹಿತನಾಗಿದ್ದು ಅವರಿಗೆ ಯಜ್ಞದಲ್ಲಿ ಅವರ ಪಾಲಿನ ಹವಿಸ್ಸನ್ನು ಕೊಡಿಸ್ತಾ ಇದ್ದ. ಆ ವಿಶ್ವರೂಪನ ತಾಯಿ ರಾಕ್ಷಸಿ ಕುಲದವಳಾಗಿದ್ಲು. ಹಾಗಾಗಿ ವಿಶ್ವರೂಪನಿಗೆ ರಾಕ್ಷಸರ ಮೇಲೂ ವಿಶೇಷವಾದಂತಹ ಪ್ರೀತಿ ಇತ್ತು. ಆತ ಯಾರಿಗೂ ತಿಳಿದ ಹಾಗೆ ರಾಕ್ಷಸರಿಗೂ ಕೂಡ ಹವಿಸ್ಸನ್ನು ನೀಡ್ತಾ ಇದ್ದ. ಇಂದ್ರನಿಗೆ ವಿಶ್ವರೂಪನ ಮಹಾಜ್ಞಾನ ಮತ್ತು ತಪಶಕ್ತಿ ನೋಡಿ ಬಹಳ ಆತಂಕ ಆಗ್ತಾ ಇತ್ತು. ಹೀಗೆ ವಿಶ್ವರೂಪನ ಜ್ಞಾನದ ಬಗ್ಗೆ ಅಸೂಯೆ ಹೊಂದಿದ್ದ ಇಂದ್ರ ವಿಶ್ವರೂಪನನ್ನು ಹೇಗಾದರೂ ಮಾಡಿ ಕೊಲ್ಲಬೇಕು ಅಂತ ನಿರ್ಧಾರ ಮಾಡ್ತಾನೆ. ಅದಕ್ಕೆ ಸರಿಯಾಗಿ ವಿಶ್ವರೂಪ ರಾಕ್ಷಸರಿಗೂ ಹವಿಸು ಕೊಡ್ತಾ ಇದ್ದಾನೆ ಎನ್ನುವಂತಹ ಸಂಗತಿ ಇಂದ್ರನಿಗೆ ತಿಳಿದುಬಿಡುತ್ತೆ. ಆತನಿಗೆ ವಿಶ್ವರೂಪನನ್ನು ಕೊಲ್ಲೋಕ್ಕೆ ಒಂದು ಕಾರಣ ಸಿಕ್ಕಾಗತ್ತೆ. ಆಗ ಆತ ನಿಷ್ಕಾರಣವಾಗಿ ವಿಶ್ವರೂಪನ ಹತ್ಯೆಯನ್ನು ಗೈತಾನೆ.
19: ಈ ಇಂದ್ರ ಎಲ್ಲ ಕಡೆ ಹೀಗೆ ಮಾಡ್ತಾನಪ್ಪ,
20: ಯಾಕೆ ಹಾಗೆ?
11: ಯಾಕಂದ್ರೆ ಅವನಿಗೆ ತನ್ನ ಇಂದ್ರ ಪದವಿಯನ್ನು ಯಾರಾದರೂ ಕಿತ್ಕೋತಾರೆ ಅಂತ ಹೆದರಿಕೆ. ಮಗನನ್ನು ಕಳೆದುಕೊಂಡಂತಹ ದೃಷ್ಟ ಬಹಳ ಕ್ರೋಧಿತನಾಗ್ತಾನೆ. ಇಂದ್ರನ ವಿರುದ್ಧ ಪ್ರತೀಕಾರ ತೀರಿಸ್ಕೋಬೇಕು ಅಂತ ಮಹಾಯಜ್ಞವೊಂದನ್ನು ನಡೆಸ್ತಾನೆ. ಯಜ್ಞದ ಪವಿತ್ರ ಅಗ್ನಿಯಿಂದ ಒಬ್ಬ ಪುರುಷ ಆವಿರ್ಭವಿಸ್ತಾನೆ, ಅಂದರೆ ಹುಟ್ಟು ಬರ್ತಾನೆ. ಅವನೇ ವೃತ್ರಾಸುರ ಅಂತ. ಮಗ ವಿಶ್ವರೂಪನ ಕೊಲೆಯ ಪ್ರತೀಕಾರ ತೀರಿಸ್ಕೋಬೇಕು ಅಂತಾನೇ ದೃಷ್ಟ ಈ ಯಜ್ಞ ಮಾಡಿ ವೃತ್ರಾಸುರನನ್ನು ಪಡೆದಿದ್ದ. ವೃತ್ರಾಸುರ ತನ್ನಣ್ಣ ವಿಶ್ವರೂಪನ ಸಾವಿನ ಸೇಡನ್ನು ತೀರಿಸ್ಕೊಳ್ಳೋಕ್ಕೆ ಇಂದ್ರನನ್ನು ಎದುರಿಸೋಕ್ಕೆ ನಿರ್ಧಾರ ಮಾಡ್ತಾನೆ. ಅದಕ್ಕಾಗಿ ಹೆಚ್ಚಿನ ಶಕ್ತಿಯನ್ನು ಗಳಿಸ್ಕೊಳ್ಬೇಕು ಅಂತ ಆತ ಬ್ರಹ್ಮನನ್ನು ಕುರಿತು ಬಹಳ ಘೋರವಾದಂತಹ ತಪಸ್ಸನ್ನು ಮಾಡ್ದ. ಆತನಿಂದ ವೃತ್ರಾಸುರ ಜಗತ್ತಿನಲ್ಲಿ ಇಲ್ಲಿಯವರೆಗೆ ಇರುವಂತಹ ಯಾವುದೇ ಆಯುಧದಿಂದ ಮರಣವನ್ನು ತಾನು ಹೊಂದಬಾರದು ಮತ್ತು ಯಾವುದೇ ಮರ ಅಥವಾ ಲೋಹದಿಂದ ತಯಾರಿಸಿದಂತಹ ಮತ್ತು ಒಣಗಿರುವ ಅಥವಾ ಒದ್ದೆಯಾಗಿರುವ ಆಯುಧಗಳಿಂದ ಕೂಡ ತನಗೆ ಮರಣ ಬರಬಾರದು ಎನ್ನುವಂತಹ ವರವನ್ನು ಪಡಿತಾನೆ. ಈ ವರದಿಂದ ವೃತ್ರಾಸುರನ ಶಕ್ತಿ ಹೆಚ್ಚಾಗಿ ಆತ ಮೂರು ಲೋಕಗಳಲ್ಲಿ ತಲ್ಲಣ ಎಬ್ಬಿಸಿಬಿಡ್ತಾನೆ. ನಂತರ ಒಂದಿನ ಇಂದ್ರನ ಮೇಲೆ ಆಕ್ರಮಣ ಕೂಡ ಮಾಡ್ತಾನೆ. ಆ ಯುದ್ಧದಲ್ಲಿ ಇಂದ್ರ ದಾರುಣವಾದಂತಹ ಸೋಲನ್ನು ಅನುಭವಿಸಿ ಪರಶಿವ ಹಾಗೂ ವಿಷ್ಣುವಿನ ಹತ್ರ ಓಡೋಡಿ ಬಂದು ಶರಣು ಹೋಗ್ತಾನೆ. ಆಗ ವಿಷ್ಣು, ಬ್ರಹ್ಮ ನೀಡಿದ ವರದಿಂದ ನಾವು ಈಗ ಏನೂ ಮಾಡೋಕ್ಕಾಗಲ್ಲ, ಈಗಿರುವಂತಹ ಯಾವುದೇ ಅಸ್ತ್ರ ಅಥವಾ ಶಸ್ತ್ರದಿಂದ ವೃತ್ರಾಸುರನನ್ನು ಕೊಲ್ಲೋಕ್ಕೆ ಆಗಲ್ಲ, ಆದರೆ ಯೋಗ ಮಾಯೆಯ ಸಹಾಯ ಪಡೆದು ವೃತ್ರಾಸುರನ ಮತಿಯನ್ನು ಭ್ರಮಿಸುವ ಹಾಗೆ ಮಾಡಬೇಕು ನಾವೀಗ ಅಂತ ಹೇಳ್ತಾನೆ.
0: ಯೋಗ ಮಾಯೇನ? ಅವಳ್ಯಾರು? ತನ್ನ ಮಾಯೆಯಿಂದ ಜನರನ್ನ ಮೋಡಿ ಮಾಡೋಳು ಅಲ್ವಪ್ಪ ಅಜ್ಜಿ?
11: ಹೌದು ಹೌದು, ಸರಿಯಾಗಿ ಹೇಳಿದೆ. ಮತ್ತೆ ದದೀಚಿ ಮಹಾಮುನಿಗಳ ಎಲುಬಿನಿಂದ ಮಾಡಿದಂತಹ ಆಯುಧದಿಂದ ಅವನನ್ನು ಸಂಹರಿಸಬೇಕು. ಅದಕ್ಕೆ ನೀವೆಲ್ಲ ಹೋಗಿ ದದೀಚಿ ಮಹರ್ಷಿಗಳ ಸಹಕಾರವನ್ನು ಪಡೀರಿ ಅಂತ ವಿಷ್ಣು ತಿಳಿಸ್ತಾನೆ.
0: ಅಂದರೆ ದದೀಚಿ ಮಹರ್ಷಿಗಳು ಸಾಯ್ಬೇಕಾ?
13: ಪಾಪ ದದೀಚಿ ಮಹರ್ಷಿಗಳು.
11: ಹೌದು ಪುಟ್ಟ. ಈಗ ದದೀಚಿ ಮಹರ್ಷಿ ಯಾರು ಅಂತ ನೋಡೋಣ. ದದೀಚಿ ಒಬ್ಬ ದಯಾಪರ ನಿಸ್ವಾರ್ಥ ಋಷಿಯಾಗಿದ್ದ. ಒಂದ್ಸಲ ದೇವತೆಗಳು ಅಸುರರ ಜೊತೆಗಿನ ತಮ್ಮ ಯುದ್ಧ ಮುಗಿದ ತಕ್ಷಣ ತಮ್ಮ ಅನೇಕ ಅಸ್ತ್ರಗಳನ್ನು ದದೀಚಿ ಮಹರ್ಷಿಗಳ ಸುಪೂರ್ದಿಯಲ್ಲಿ ರಕ್ಷಣೆಗಾಗಿ ಇಡ್ತಾರೆ. ಆದರೆ ಹಲವು ವರ್ಷಗಳು ಉರುಳಿದರೂ ಕೂಡ ತಮ್ಮ ಅಸ್ತ್ರಗಳನ್ನು ಪಡ್ಕೊಳ್ಳೋಕ್ಕೆ ದೇವತೆಗಳು ಬರಲೇ ಇಲ್ಲ. ದೇವತೆಗಳ ದಿವ್ಯ ಅಸ್ತ್ರಗಳು ದದೀಚಿ ಮುನಿಯ ಸುಪೂರ್ದಿಯಲ್ಲಿ ಇರೋದನ್ನು ನೋಡಿ ಅಸುರರು ಅದನ್ನು ಕದಿಯೋಕೆ ಅಂತ ಆಗಾಗ ದದೀಚಿ ಮುನಿಗಳ ಆಶ್ರಮದ ಸುತ್ತಮುತ್ತ ಹೊಂಚಾಗ್ತಾ ಇದ್ರು. ಆದರೆ ದದೀಚಿ ಮುನಿಯ ತಪೋಶಕ್ತಿಯ ಮುಂದೆ ಅವರು ಆಶ್ರಮದ ಒಳಗಡೆಗೆ ಕಾಲಿಡಕ್ಕೆ ಆಗ್ತಾ ಇರಲಿಲ್ಲ. ಇದು ದದೀಚಿ ಮುನಿಗಳ ಗಮನಕ್ಕೆ ಕೂಡ ಬಂದಿತ್ತು. ಅಲ್ಲದೆ ಆ ಅಸ್ತ್ರಗಳು ಯಾವುದೇ ಉಪಯೋಗಕ್ಕೆ ಬಾರದೆ ತುಕ್ಕ ಹಿಡಿತಾ ಇತ್ತು. ಇದನ್ನು ಕಂಡು ದದೀಚಿ ಮಹರ್ಷಿಗಳು ಇವುಗಳ ರಕ್ಷಣೆಗಾಗಿ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಆಗ ಅವರಿಗೆ ಒಂದು ಉಪಾಯ ಹೊಳೆಯುತ್ತೆ. ಅವರು ಆ ಎಲ್ಲ ಅಸ್ತ್ರಗಳನ್ನು ಕರಗಿಸಿ ತಾವು ಕುಡಿದು ಬಿಡ್ತಾರೆ. ಹೀಗೆ ಆ ಅಸ್ತ್ರಗಳು ದದೀಚಿ ಮಹರ್ಷಿಯ ಬೆನ್ನೆಲುಬುಗಳಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ದದೀಚಿಯವರ ಬೆನ್ನೆಲುವಿನಿಂದ ತಯಾರಿಸಿದ ಆಯುಧದಿಂದ ಮಾತ್ರ ವೃತ್ರಾಸುರನನ್ನು ನಾಶ ಮಾಡಬಹುದು ಅನ್ನೋದನ್ನು ವಿಷ್ಣು ದೇವತೆಗಳಿಗೆ ಪರಿಹಾರವಾಗಿ ಸೂಚಿಸ್ತಾನೆ. ವಿಷ್ಣುವಿನಿಂದ ಪರಿಹಾರವನ್ನು ಕೇಳಿದಂತಹ ದೇವೇಂದ್ರ ಸಕಲ ದೇವತೆಗಳ ಜೊತೆಗೆ ದದೀಚಿಯವರ ಆಶ್ರಮಕ್ಕೆ ಬಂದು ಮೂರು ಲೋಕದ ಕಂಟಕನಾದ ವೃತ್ರಾಸುರನ ಸಂಹಾರಕ್ಕಾಗಿ ತಮ್ಮ ಬೆನ್ನುಮೂಳೆಯನ್ನು ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾನೆ. ತಾವು ದದೀಚಿ ಮುನಿಗಳ ಪ್ರಾಣವನ್ನೇ ಕೇಳ್ತಾ ಇದ್ದೀವಿ ಎಂಬುದರ ಬಗ್ಗೆ ದೇವತೆಗಳಿಗೆ ಅರಿವಿತ್ತು. ಅವರು ತಮ್ಮ ದೇಹವನ್ನು ಹಿಡಿ ಮಾಡಿಕೊಂಡು ಸಂಕೋಚದಿಂದ ತಮ್ಮ ಬೇಡಿಕೆಯನ್ನು ದದೀಚಿ ಮಹರ್ಷಿಗಳ ಮುನ್ನಿಡ್ತಾರೆ. ಆಗ ದದೀಚಿ ಮಹರ್ಷಿಗಳು ಒಂದು ಕ್ಷಣನೂ ಯೋಚನೆ ಮಾಡದೆ ಲೋಕಹಿತಕ್ಕಾಗಿ ವೃತ್ರಾಸುರನ ಸಂಹಾರ ನಡೀಲೇಬೇಕು, ನೀವೇನೂ ಯೋಚನೆ ಮಾಡಬೇಡಿ, ಅದಕ್ಕಾಗಿ ನಾನು ನನ್ನ ಶರೀರವನ್ನು ತ್ಯಾಗ ಮಾಡ್ತಾ ಇದ್ದೀನಿ, ನನ್ನ ಬೆನ್ನೆಲುಬಿನಿಂದ ನೀವು ವಿಶೇಷ ಆಯುಧ ತಯಾರಿಸಿ ವೃತ್ರಾಸುರನನ್ನು ಮುಗಿಸಿಬಿಡಿ ಅಂತ ಹೇಳ್ತಾರೆ. ದದೀಚಿಗಳ ನಿಸ್ವಾರ್ಥ ತ್ಯಾಗ ನೋಡಿ ದೇವತೆಗಳಿಗೆ ಮಾತೇ ಹೊರಡಲ್ಲ. ನಂತರ ದದೀಚಿ ಮುನಿಗಳು ತಾವು ಹೇಳಿದಂತೆ ತಮ್ಮ ಯೋಗ ಶಕ್ತಿಯಿಂದ ತಮ್ಮ ಶರೀರವನ್ನು ತ್ಯಜಿಸ್ತಾರೆ. ಆಮೇಲೆ ದೇವಶಿಲ್ಪಿ ವಿಶ್ವಕರ್ಮರು ದದೀಚಿ ಮಹರ್ಷಿಗಳ ಮೂಳೆಯಿಂದ ವಜ್ರಾಯುಧ ಎನ್ನುವಂತಹ ಒಂದು ಹೊಸ ಅಸ್ತ್ರವನ್ನು ತಯಾರು ಮಾಡ್ತಾರೆ.
0: ಒದ್ದೆ ಅಲ್ಲದ ಒಣಗಿರದ ಅಸ್ತ್ರ ಎಲ್ಲಿಂದ ತರ್ತಾರೆ?
11: ಅದನ್ನೇ ಹೇಳ್ತೀನಿ ಕೇಳಿಗ. ಇಂದ್ರ ಒದ್ದೆ ಅಲ್ಲದ ಒಣಗಿರದ ಸಮುದ್ರದ ನೀರಿನ ನೊರೆ ಅಂದರೆ ಬುರುಗನ್ನು ಸಂಗ್ರಹಿಸ್ತಾನೆ. ನೀವೆಲ್ಲ ಬುರುಗನ್ನು ಮುಟ್ಟಿದ್ದೀರಾ ಮಕ್ಕಳೇ? ಅದು ಒದ್ದೆನೂ ಇರಲ್ಲ ಒಣಗಿಯೂ ಇರಲ್ಲ ಅಲ್ವಾ? ಅದರಲ್ಲಿ ಯೋಗ ಮಾಯೆಗೆ ಪ್ರವೇಶ ಮಾಡಲಿಕ್ಕೆ ಹೇಳ್ತಾನೆ. ಯೋಗ ಮಾಯೆ ಅದರಲ್ಲಿ ಪ್ರವೇಶ ಮಾಡಿದ ಕೂಡಲೇ ಇಂದ್ರ ಅದನ್ನು ವಜ್ರಾಯುಧದ ಸುತ್ತಲೂ ಲೇಪನ ಮಾಡ್ತಾನೆ. ಕೂಡಲೇ ಆತ ವೃತ್ರಾಸುರನ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ಯೋಗ ಮಾಯೆಯ ಜಾಲದಲ್ಲಿ ಸಿಲುಕಿ ವೃತ್ರಾಸುರ ತನ್ನ ಸ್ಥಿಮಿತ್ವವನ್ನೇ ಕಳ್ಕೊಂಡ್ಬಿಟ್ಟಿದ್ದ. ಅದೇ ಸಮಯದಲ್ಲಿ ಇಂದ್ರ ವಜ್ರಾಯುಧದಿಂದ ವೃತ್ರಾಸುರನ ರುಂಡವನ್ನು ಕಡಿದು ಎಸಿತಾನೆ. ಹೀಗೆ ಲೋಕಕಂಟಕನಾದಂತಹ ವೃತ್ರಾಸುರನ ಸಾವಿಗಾಗಿ ತಮ್ಮ ದೇಹವನ್ನೇ ತ್ಯಾಗ ಮಾಡಿದ ಮಹಾನ್ ವ್ಯಕ್ತಿ ದಧೀಚಿ ಮಹರ್ಷಿಗಳಾಗಿದ್ದಾರೆ. ಎಂಥ ತ್ಯಾಗದ ಕತೆ ಇದು ಅಲ್ವಾ ಮಕ್ಕಳೇ? ನೀವೇನಂತೀರಾ?
1: ಬೇರೆಯವರ ಹಿತಕ್ಕಾಗಿ ತಮ್ಮನ್ನೇ ಬಲಿ ಕೊಡುವವರು ಮಹಾದಾನಿಗಳೆನಿಸುತ್ತಾರೆ.
13: ಶ್ರೇಷ್ಠ ವ್ಯಕ್ತಿಗಳು ಮಾತ್ರ ಉನ್ನತ ಮಟ್ಟದ ತ್ಯಾಗ ಮಾಡಲು ಸಾಧ್ಯ.
11: ಅಪ್ಪ, ಎಷ್ಟು ಜಾಣ ಮಕ್ಕಳಲ್ವಾ ನೀವು, ಎಷ್ಟು ಸರಿಯಾಗಿ ಹೇಳಿದ್ರಿ.
2: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
6: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
0: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
0: ನಂದಿನಿ.
2: ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ಕಸ್ತೂರಿ ರಂಗನ್ ವರದಿಯಿಂದ ಬಾಧಿತರಾಗುವ ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳಿಂದ ಅಭಿಪ್ರಾಯ ಸಂಗ್ರಹಿಸಿ ಸೆಪ್ಟೆಂಬರ್ 29 3 ದಿನಗಳ ಕಾಲ ನಡೆಯಲಿರುವ ವಿಧಾನ ಮಂಡಲದ ವಿಶೇಷ ಅಧಿವೇಶನದಲ್ಲಿ ಚರ್ಚಿಸಿ ಮಲೆನಾಡು ಭಾಗದ ಜನರ ಹಿತ ಕಾಯುವ ನಿಟ್ಟಿನಲ್ಲಿ ಸರ್ಕಾರವು ಸೂಕ್ತ ನಿರ್ಣಯ ಕೈಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದರು. ತೀರ್ಥಹಳ್ಳಿ ಪಟ್ಟಣದ ಡಾಕ್ಟರ್ UR ಅನಂತಮೂರ್ತಿ ಪ್ರೌಢಶಾಲೆ ಮೈದಾನದಲ್ಲಿ ಕಸ್ತೂರಿ ರಂಗನ್ ವರದಿ ಕುರಿತು ಸಾರ್ವಜನಿಕ ಸಂವಾದ ಮತ್ತು ಬಹಿರಂಗ ಸಭೆಯಲ್ಲಿ ಅವರು ಮಾತನಾಡಿದರು. ಹಲವು ತಜ್ಞರು, ಜನಪ್ರತಿನಿಧಿಗಳು ಹಾಗೂ ಸಂಘಟನೆಗಳು ಕಸ್ತೂರಿ ರಂಗನ್ ವರದಿಯ ಕುರಿತಂತೆ ಭೌತಿಕ ಸಮೀಕ್ಷೆ ನಡೆಸುವ ಬಗ್ಗೆ ಸಲಹೆ ನೀಡಿದ್ದು, ಈ ಬಗ್ಗೆ ಚರ್ಚಿಸಿ ತೀರ್ಮಾನ ಮಾಡಲಾಗುವುದು. ಜನರ ಸಮಸ್ಯೆಗಳನ್ನು, ಅವರ ಅಭಿಪ್ರಾಯವನ್ನು ತಿಳಿದುಕೊಂಡಿದ್ದೇನೆ. ವಿಧಾನ ಮಂಡಲದ 2 ಸದನಗಳಲ್ಲಿ ಸಚಿವರು ಮತ್ತು ಶಾಸಕರೊಂದಿಗೆ ವಿಸ್ತೃತ ಚರ್ಚೆ ನಡೆಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಕಳಿಸಲಾಗುವುದು ಎಂದರು. ಅರಣ್ಯದ ನಡುವೆ ಬದುಕುತ್ತಿರುವ ಜನರಿಗೆ ತೊಂದರೆ ಕೊಡದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರ ನೀಡಲಾಗಿದೆ. ಆದರೆ ಹೊಸ ಒತ್ತುವರಿಗೆ ಯಾವುದೇ ಕಾರಣಕ್ಕೂ ಅವಕಾಶವಿಲ್ಲ. ಹೊಸದಾಗಿ ಯಾವುದೇ ರೈತರಿಗೂ ನೋಟಿಸ್ ನೀಡದಂತೆಯೂ ಸೂಚಿಸಲಾಗಿದೆ ಎಂದರು. ಮುಂದಿನ ವಿವರ. ತೀರ್ಥಹಳ್ಳಿ ಪಟ್ಟಣದ ಪುರಾಣ ಪ್ರಸಿದ್ಧ ಶ್ರೀರಾಮೇಶ್ವರ ದೇವಸ್ಥಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಂಬದ ಗಣಪತಿ ರಾಮೇಶ್ವರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. 2023 ವಿಧಾನಸಭೆ ಚುನಾವಣೆ ಸಂದರ್ಭ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿಕೆ ಶಿವಕುಮಾರ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಪಕ್ಷ ಅಧಿಕಾರಕ್ಕೆ ಬಂದರೆ, ಮುಖ್ಯಮಂತ್ರಿ ಹುದ್ದೆ ಪಡೆದರೆ ಹರಕೆ ಸಲ್ಲಿಸುವುದಾಗಿ ಪ್ರಾರ್ಥಿಸಿಕೊಂಡಿದ್ದರು. ನಂದಿಗೆ ಬೆಳ್ಳಿ ಕವಚ ಹರಕೆ ಸಲ್ಲಿಸುವ ಸಂಬಂಧ ಶಿವಮೊಗ್ಗದಿಂದ ಕುಶಲಕರ್ಮಿಗಳು ಈಗಾಗಲೇ ದೇವಸ್ಥಾನಕ್ಕೆ ಭೇಟಿ ನೀಡಿ ನಂದಿ ವಿಗ್ರಹದ ಅಳತೆ ಪಡೆದುಕೊಂಡಿದ್ದಾರೆ. 30 kg ತೂಕದ ಬೆಳ್ಳಿ ಕವಚವನ್ನು ಡಿಕೆ ಶಿವಕುಮಾರ್ ವೈಯಕ್ತಿಕವಾಗಿ ನೀಡಲು ನಿರ್ಧರಿಸಿದ್ದಾರೆ. ದೇವಸ್ಥಾನ ಆಡಳಿತ ವ್ಯವಸ್ಥಾಪಕ ಸಮಿತಿ ಕೋರಿಕೆ ಮೇರೆಗೆ ದೇವಸ್ಥಾನ ಮುಂಭಾಗ ಪೌಳಿ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಶೀಘ್ರ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಡಿಕೆ ಶಿವಕುಮಾರ್ ಸೂಚನೆ ನೀಡಿದರು. ಈ ಸಂದರ್ಭ ಸಚಿವರಾದ ರಾಮಲಿಂಗಾರೆಡ್ಡಿ, ಮಧು ಬಂಗಾರಪ್ಪ, ಶಾಸಕರಾದ ಆರಗ ಜ್ಞಾನೇಂದ್ರ, ಬೇಳೂರು ಗೋಪಾಲಕೃಷ್ಣ, ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಮತ್ತಿತರರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಯುವ ಜನತೆಗೆ ಉದ್ಯೋಗ ಸೃಷ್ಟಿಸುವುದು ಇಂದಿನ ಸವಾಲುಗಳಲ್ಲಿ ಪ್ರಮುಖವಾಗಿದ್ದು, ಈ ನಿಟ್ಟಿನಲ್ಲಿ ಸರ್ಕಾರಗಳು, ಶಿಕ್ಷಣ ಸಂಸ್ಥೆಗಳು, ಸಮಾಜ ಇನ್ನಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಿದೆ ಎಂದು ಬಸವ ಕೇಂದ್ರದ ಡಾಕ್ಟರ್ ಬಸವ ಮರುಳಸಿದ್ಧ ಸ್ವಾಮೀಜಿ ಹೇಳಿದರು. ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ನಿಂದ ನಗರದ ರಾಷ್ಟೀಯ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಆಯೋಜಿಸಿದ್ದ ಮಲೆನಾಡು ಮೆಗಾ ಜಾಬತಾನ್ 2026 ಉದ್ಯೋಗ ಮೇಳ ಉದ್ಘಾಟಿಸಿ ಮಾತನಾಡಿದ ಅವರು, ದೇಶದ ಯುವಜನರ ಬಗ್ಗೆ ಇತ್ತೀಚಿನ ಸರ್ಕಾರಗಳು ತಳೆದಿರುವ ನಿರ್ಲಕ್ಷ್ಯ ಧೋರಣೆ ಸೂಕ್ತವಲ್ಲ ಎಂದರು. ಸ್ಪರ್ಧಾತ್ಮಕ ಜಗತ್ತಿನಲ್ಲೀಗ ವಿದ್ಯಾವಂತ ಯುವ ಸಮೂಹ ಕೇವಲ ಪದವಿ ಪಡೆಯುವುದಕ್ಕಿಂತ ಕೌಶಲ, ಆತ್ಮವಿಶ್ವಾಸ ಹಾಗೂ ಸ್ವಾವಲಂಬನೆಯ ಮನೋಭಾವ ಬೆಳೆಸಿಕೊಳ್ಳುವುದು ಮುಖ್ಯ. ಉದ್ಯೋಗಕ್ಕೆ ಅಗತ್ಯ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವ ಜವಾಬ್ದಾರಿ ಯುವ ಸಮೂಹದ ಮೇಲಿದೆ. ಉದ್ಯೋಗ ಮೇಳದ ಮೂಲಕ ಸಾವಿರಾರು ಯುವಜನರಿಗೆ ಉದ್ಯೋಗದ ಅವಕಾಶ ಕಲ್ಪಿಸುವ ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ ಪ್ರಯತ್ನ ಶ್ಲಾಘನೀಯ ಎಂದರು. ಮಾಜಿ ಸಂಸದ ಆಯನೂರು ಮಂಜುನಾಥ್ ಮಾತನಾಡಿ, ಉದ್ಯೋಗ ಪಡೆಯುವುದನ್ನೇ ಬದುಕಿನ ಅಂತಿಮ ಗುರಿಯನ್ನಾಗಿ ಮಾಡಿಕೊಳ್ಳದೆ ಭವಿಷ್ಯದಲ್ಲಿ ಕನಿಷ್ಠ 10 ಮಂದಿಗಾದರೂ ಉದ್ಯೋಗ ನೀಡುವ ಸಾಮರ್ಥ್ಯ ಬೆಳೆಸಿಕೊಳ್ಳಬೇಕು. ಆಗ ಮಾತ್ರ ಪಡೆದ ಶಿಕ್ಷಣಕ್ಕೆ ನಿಜವಾದ ಅರ್ಥ ಬರುತ್ತದೆ ಎಂದರು. ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಶರತ್ ಮರಿಯಪ್ಪ ಮಾತನಾಡಿ, ಉದ್ಯೋಗವೆಂದರೆ ಕೇವಲ ಸಂಬಳ ಪಡೆಯುವ ಮಾರ್ಗವಲ್ಲ, ಅದು ಆತ್ಮವಿಶ್ವಾಸ, ಸ್ವಾವಲಂಬನೆ, ಕುಟುಂಬದ ಭದ್ರತೆ ಮತ್ತು ಸಮಾಜಕ್ಕೆ ಕೊಡುಗೆ ನೀಡುವ ಅವಕಾಶವಾಗಿದೆ ಎಂದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ಕೇಳ್ತಾ ಇದ್ದೀರಾ ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಭದ್ರಾವತಿ ನಗರದ ಹೊಸಮನೆ ಹಿಂದೂ ಮಹಾಸಭಾ ಹಿಂದೂ ರಾಷ್ಟ್ರ ಸೇನೆ ವತಿಯಿಂದ ಪ್ರತಿಷ್ಠಾಪಿಸಲಾಗಿರುವ ಗಣಪತಿಯನ್ನು ಸೆಪ್ಟೆಂಬರ್ 22 ಭವ್ಯ ಮೆರವಣಿಗೆಯೊಂದಿಗೆ ಭದ್ರಾ ನದಿಯಲ್ಲಿ ವಿಸರ್ಜನೆ ಮಾಡಲಾಗುವುದು. ಅಂದು ಬೆಳಗ್ಗೆ 9 ಗಂಟೆಗೆ ಶಾಸಕ ಬಿಕೆ ಸಂಗಮೇಶ್ ಉತ್ಸವಕ್ಕೆ ಚಾಲನೆ ನೀಡುವರು. ನಗರಸಭೆ ಅಧ್ಯಕ್ಷೆ ಜೆಸಿ ಗೀತಾ ರಾಜ್ಕುಮಾರ್, ಉಪಾಧ್ಯಕ್ಷ ಬಶೀರ್ ಅಹಮದ್, ಲೋಕಸಭೆ ಸದಸ್ಯ ಬಿವೈ ರಾಘವೇಂದ್ರ, ಜಿಲ್ಲಾ ರಕ್ಷಣಾಧಿಕಾರಿ ನಿಖಿಲ್ ಮುಂತಾದವರು ಭಾಗವಹಿಸಲಿದ್ದಾರೆ. ಹಿಂದೂ ಮಹಾಸಭಾ ಮುಖಂಡ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕೆ ಮಂಜುನಾಥ್ ವಿವರಣೆಯನ್ನು ತಿಳಿಸಿದ್ದಾರೆ. ಮುಂದಿನ ವಿವರ. ಭುವನೇಶ್ವರ್ನಲ್ಲಿ ಇತ್ತೀಚೆಗೆ ನಡೆದ 65ನೇ ರಾಷ್ಟೀಯ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನ ಮಹಿಳೆಯರ ಪೋಲ್ ವಾಲ್ವ್ ಸ್ಪರ್ಧೆಯಲ್ಲಿ 4.25 ಮೀಟರ್ ಎತ್ತರ ಜಿಗಿದು ಚಿನ್ನದ ಪದಕ ಪಡೆದು ಜಪಾನ್ನ ಏಷ್ಯನ್ ಗೇಮ್ಸ್ನಲ್ಲಿ ಪಾಲ್ಗೊಳ್ಳಲಿರುವ ಭದ್ರಾವತಿಯ ಜಿ ಸಿಂಧುಶ್ರೀ ಅವರ ಪೋಷಕರನ್ನು ಬಿಜೆಪಿ ಮುಖಂಡರು ಅಭಿನಂದಿಸಿದರು. ನಗರದ ಘಟಕಾಧ್ಯಕ್ಷ ಧರ್ಮಪ್ರಸಾದ್, ಗ್ರಾಮಾಂತರ ಘಟಕಾಧ್ಯಕ್ಷ ಕೆಎಚ್ ತೀರ್ಥಯ್ಯ, ಮುಖಂಡರಾದ ಚೆನ್ನೇಶ್, ರಘುರಾಮ್, ಅಣ್ಣಪ್ಪ, ಹನುಮಂತ ನಾಯಕ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಮುಂದಿನ ವಿವರ. ಕುಂಸಿಯ ರಾಷ್ಟೀಯ ಪ್ರೌಢಶಾಲೆಯಲ್ಲಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯವರ ಜನ್ಮದಿನ ಆಚರಿಸಲಾಯಿತು. ಶಿಕ್ಷಕ ವಾಗೀಶ್ ಅವರು ವಿಶ್ವೇಶ್ವರಯ್ಯನವರ ಜೀವನ ಸಾಧನೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಮುಖ್ಯ ಶಿಕ್ಷಕ ಬಿ ನಾಗರಾಜ್, ಸಹ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮುಂದಿನ ವಿವರ. ಸಮಾಜದಲ್ಲಿ ಶ್ರೇಷ್ಠ ಹಾಗೂ ಪ್ರಮುಖ ಸ್ಥಾನ ಶಿಕ್ಷಕ ವೃತ್ತಿಗೆ ಸಲ್ಲುತ್ತದೆ. ಅಂತಹ ಶಿಕ್ಷಕರನ್ನು ಸರ್ಕಾರ ಗುರುತಿಸಿ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸುತ್ತಿರುವುದು ಶ್ಲಾಘನೀಯ ಎಂದು ಹೊಳೆಹೊನ್ನೂರು ಪಟ್ಟಣದ ವಿವೇಕಾನಂದ ಲಯನ್ಸ್ ಪಿಯು ಕಾಲೇಜಿನ ಪ್ರಾಂಶುಪಾಲ ಎಸ್ ರಂಗನಾಥಯ್ಯ ಹೇಳಿದರು. ಪಟ್ಟಣದ ವಿವೇಕಾನಂದ ಲಯನ್ಸ್ ವಿದ್ಯಾಸಂಸ್ಥೆ ವತಿಯಿಂದ ಶಾಲೆ ಆವರಣದಲ್ಲಿ ಏರ್ಪಡಿಸಿದ್ದ ಶಿಕ್ಷಕರ ಹಾಗೂ ಇಂಜಿನಿಯರ್ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಅದೇ ರೀತಿ ಸಮಾಜದಲ್ಲಿ ಅಭಿವೃದ್ಧಿಗೆ ಇಂಜಿನಿಯರ್ಗಳ ಕೊಡುಗೆ ಅಪಾರ. ಇಂದಿನ ಆಧುನಿಕ ಕಾಲದಲ್ಲಿ ಕೌಶಲತೆಗೆ ಹೆಚ್ಚು ಆದ್ಯತೆ ಇದ್ದು ಅತ್ತ ಗಮನ ನೀಡಬೇಕು ಎಂದರು. ಲಯನ್ಸ್ ಕ್ಲಬ್ ಮಾಜಿ ಅಧ್ಯಕ್ಷ ಪ್ರೊಫೆಸರ್ ಶೇಖರಪ್ಪ, ಸಹ ಶಿಕ್ಷಕ ಜಿಎನ್ ಪ್ರವೀಣ್ ಹಾಗೂ ವಿದ್ಯಾರ್ಥಿಗಳು ಮಾತನಾಡಿದರು. ಮುಂದಿನ ವಿವರ. ಗಾಂಧೀಜಿ ಕರ ನಿರಾಕರಣೆ ಚಳವಳಿಯಲ್ಲಿ ಹೋರಾಟಗಾರರು ಜೈಲು ಸೇರಿದಾಗ ಅವರ ಕುಟುಂಬಗಳಿಗೆ ಆಶ್ರಯ ಸ್ಥಾಪಿಸಿ ಆಶ್ರಯ ರಕ್ಷಣೆ ನೀಡಿದ ಭೂಪಾಳಂ ಚಂದ್ರಶೇಖರಯ್ಯ ಅವರ ಮಾನವೀಯತೆ ಸ್ಮರಣೀಯ ಎಂದು ಸಾಹಿತಿ ಬಿ ಚಂದ್ರೇಗೌಡ ಹೇಳಿದರು. ಕಸಾಪ ಜಿಲ್ಲಾ ಸಮಿತಿಯಿಂದ ನಗರದ ಬಸವೇಶ್ವರ ಪದವಿ ಪೂರ್ವ ಕಾಲೇಜಿನ ಸಹಯೋಗದಲ್ಲಿ ಆಯೋಜಿಸಿದ್ದ ಭೂಪಾಳಂ ಆರ್ ಚಂದ್ರಶೇಖರಯ್ಯ ಸ್ಮಾರಕ ದತ್ತಿ ಕಾರ್ಯಕ್ರಮದಲ್ಲಿ ದತ್ತಿದಾನಿ ಬಿಸಿ ಪ್ರಭಾಕರ್ ಆಶಯದಂತೆ ಭೂಪಾಳಂ ಚಂದ್ರಶೇಖರಯ್ಯ ಅವರ ಬದುಕು ಮತ್ತು ಬರಹ ವಿಷಯದ ಕುರಿತು ಅವರು ಮಾತನಾಡಿದರು. ಭೂಪಾಳಂ ಚಂದ್ರಶೇಖರಯ್ಯ ಅವರಂತಹ ಅಪರೂಪದ ವ್ಯಕ್ತಿ ನಮ್ಮ ನಡುವೆ ಬದುಕಿದ್ದರು ಎಂದು ತಿಳಿದುಕೊಳ್ಳುವುದೇ ವಿದ್ಯಾರ್ಥಿಗಳಿಗೆ ಕೌತುಕ ಮತ್ತು ಸ್ಫೂರ್ತಿಯ ವಿಷಯವಾಗಬೇಕು. ಕುವೆಂಪು ಹಾಗೂ ಚಂದ್ರಶೇಖರಯ್ಯ ಇಬ್ಬರು 1904ರಲ್ಲಿ ಜನಿಸಿದವರು ಹಾಗೂ ಆತ್ಮೀಯರಾಗಿದ್ದರು. ಕುವೆಂಪು ಸಾಹಿತ್ಯ ಕ್ಷೇತ್ರದಲ್ಲಿ ಮೇರು ಸಾಧನೆ ಮಾಡಿದರೆ ಚಂದ್ರಶೇಖರಯ್ಯ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಚಾಪು ಮೂಡಿಸಿ ಬಹುಮುಖ ಪ್ರತಿಭೆಯಾದರು. ರಾಷ್ಟ್ರಕವಿ ಜಿಎಸ್ ಶಿವರುದ್ರಪ್ಪ ಸ್ಥಾಪಿಸಿದ ದತ್ತಿ ಆಶಯದಂತೆ ಡಾಕ್ಟರ್ ಜಿಎಸ್ಎಸ್ ಕವನಗಳ ಗಾಯನ ಹಾಗೂ ಸಾಹಿತ್ಯ ವಿಮರ್ಶೆ ಕುರಿತು ಡಾಕ್ಟರ್ ಬಿದರಗೋಡು ನಾಗೇಶ್ ಮಾತನಾಡಿ, ಮನುಷ್ಯರನ್ನು ಮನುಷ್ಯರಂತೆ ನೋಡದ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಅಂಬೇಡ್ಕರ್ರಂತಹ ಮಹಾನ್ ವ್ಯಕ್ತಿಗಳು ಸಮಾಜಕ್ಕೆ ದಾರಿ ತೋರಿಸಿ ಹೋಗಿದ್ದಾರೆ. ಅವರ ಜನ್ಮದಿನದಂದು ಮೊಬೈಲ್ನಲ್ಲಿ ಕಳೆದು ಹೋಗುವ ನಾವು ಅವರ ಚಿಂತನೆಗಳನ್ನು ಅರಿಯುವುದು ಯಾವಾಗ ಎಂದು ಪ್ರಶ್ನಿಸಿದರು. ಕಾರ್ಯಕ್ರಮದಲ್ಲಿ ಕಸಾಪ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕಾಲೇಜಿನ ಪ್ರಾಂಶುಪಾಲ ಕೆಎಚ್ ರಾಜು ಅಧ್ಯಕ್ಷತೆ ವಹಿಸಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕರ್ನಾಟಕದ ರಾಜ್ಯ ಪಕ್ಷಿ ನೀಲಕಂಠ ಕುರಿತು 10ನೇ ತರಗತಿ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವು ಭದ್ರಾವತಿ ತಾಲೂಕು ಬಿಆರ್ಪಿಯ ರಾಷ್ಟೀಯ ಪ್ರೌಢಶಾಲೆಯಲ್ಲಿ ನಡೆಯಿತು. ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಸುಮಾರು 85 ವಿದ್ಯಾರ್ಥಿಗಳು ಆಸಕ್ತಿಯಿಂದ ಪಾಲ್ಗೊಂಡರು. ಕುವೆಂಪು ವಿಶ್ವವಿದ್ಯಾಲಯದ ವನ್ಯಜೀವಿ ಮತ್ತು ನಿರ್ವಹಣಾ ವಿಭಾಗದ ಸ್ನಾತಕೋತ್ತರ ವಿದ್ಯಾರ್ಥಿ ಹಾಗೂ ವನ್ಯಜೀವಿ ಸಂಶೋಧನಾ ಯೋಗಾನಂದ ಚಂದ್ರಯ್ಯ ಅವರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಇಂಡಿಯನ್ ರೋಲರ್ ನಡವಳಿಕೆ, ಆಹಾರ ಪದ್ಧತಿ, ಸಂತಾನೋತ್ಪತ್ತಿ, ಆವಾಸ ಸ್ಥಾನ ಮತ್ತು ಪರಿಸರ ವ್ಯವಸ್ಥೆಯಲ್ಲಿ ಅದರ ಪಾತ್ರ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ನೀಲಕಂಠ, ಮಿಡತೆ, ಜೀರುಂಡೆಗಳು ಸೇರಿದಂತೆ ರೈತರ ಬೆಳೆಗಳಿಗೆ ತೊಂದರೆ ಕೊಡುವ ಹಲವು ಕೀಟಗಳನ್ನು ಆಹಾರವಾಗಿ ಸೇವಿಸುವುದರ ಜೊತೆಗೆ ಇಲಿಗಳು, ಕಪ್ಪೆಗಳು, ಹಲ್ಲಿಗಳು ಮತ್ತು ಸಣ್ಣ ಹಾವುಗಳನ್ನು ಬೇಟೆಯಾಡುತ್ತದೆ. ಕೃಷಿ ಪ್ರದೇಶಗಳಲ್ಲಿ ಕೀಟಗಳು ಮತ್ತು ಇತರ ಸಣ್ಣ ಜೀವಿಗಳ ಸಂಖ್ಯೆಯನ್ನು ನೈಸರ್ಗಿಕವಾಗಿ ನಿಯಂತ್ರಿಸುವ ಮೂಲಕ ಹಾಗೂ ಕೀಟನಾಶಕಗಳ ಬಳಕೆಯನ್ನು ತಗ್ಗಿಸಿ ರೈತರಿಗೆ ನೆರವಾಗುತ್ತದೆ ಎಂದು ಹೇಳಿದರು. ಹೊಲಗಳು, ತೆರೆದ ಹುಲ್ಲುಗಾವಲು ಮತ್ತು ಬಯಲು ಪ್ರದೇಶಗಳಲ್ಲಿ ಈ ಪಕ್ಷಿಗಳು ಕಂಡುಬರುತ್ತದೆ. ನಗರೀಕರಣ, ಕೃಷಿ ಪದ್ಧತಿ ಮತ್ತು ಕೃಷಿ ಭೂಮಿಯ ಬಳಕೆಯಲ್ಲಿ ಆಗುತ್ತಿರುವ ಬದಲಾವಣೆಗಳಿಂದಾಗಿ ಇಂತಹ ಪಕ್ಷಿಗಳಿಗೆ ಆಹಾರ ಮತ್ತು ಆವಾಸ ಸ್ಥಾನದ ಮೇಲೆ ಪರಿಣಾಮ ಬೀರುತ್ತಿವೆ ಎಂಬುದನ್ನು ವಿದ್ಯಾರ್ಥಿಗಳಿಗೆ ತಿಳಿಸಲಾಯಿತು. ಮುಂದಿನ ವಿವರ. ರಾಜ್ಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಬೆಂಗಳೂರು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ತಡೆಗಟ್ಟುವ ಮತ್ತು ನಿಯಂತ್ರಣ ಘಟಕ, ಜಿಲ್ಲಾ ಕ್ರೀಡಾ ಮತ್ತು ಯುವಜನ ಸಬಲೀಕರಣ ಇಲಾಖೆ ಹಾಗೂ ವಿವಿಧ ಕಾಲೇಜುಗಳ ಸಹಯೋಗದಲ್ಲಿ ನಗರದ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಏಡ್ಸ್ ಜಾಗೃತಿ ಮ್ಯಾರಥಾನ್ ಕಾರ್ಯಕ್ರಮ ನಡೆಯಿತು. ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಮೋಹನ್ ಕುಮಾರ್ ಅವರು ಮ್ಯಾರಥಾನ್ಗೆ ಚಾಲನೆ ನೀಡಿದರು. ಹೆಚ್ಐವಿ ಏಡ್ಸ್ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾಗಿದ್ದ ಸ್ಪರ್ಧೆಯಲ್ಲಿ ವಿವಿಧ ಕಾಲೇಜುಗಳ 110 ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ದರು. ಮುಂದಿನ ವಿವರ. ನಗರದ ನವೋಲಯ ಕೃಷಿ ಮಹಾವಿದ್ಯಾಲಯದ ಆವರಣದ ಬೇಕರಿ ಘಟಕದಲ್ಲಿ ವಿವಿಧ ರೀತಿಯ ಬೇಕರಿ ಉತ್ಪನ್ನಗಳ ತಯಾರಿಕೆ ಕುರಿತು ಒಂದು ತಿಂಗಳ ಕೌಶಲಾಭಿವೃದ್ಧಿ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸೆಪ್ಟೆಂಬರ್ 23 ಅಕ್ಟೋಬರ್ 22 ತರಬೇತಿ ನಡೆಯಲಿದ್ದು ಬೆಣ್ಣೆ ಬಿಸ್ಕತ್ತು, ಕೊಕೊನಟ್ ಕುಕ್ಕೀಸ್ ಮತ್ತು ಬಿಸ್ಕತ್ತು, ಮಸಾಲಾ ಬಿಸ್ಕತ್ತು, ಮೆಲ್ಟಿಂಗ್ ಮೂಮೆಂಟ್ ಬಿಸ್ಕತ್ತು, ಪೀನಟ್ ಕುಕ್ಕೀಸ್, ವನಿಲಾ ಬಟನ್, ಬನಾನಾ ಕೇಕ್, ಫ್ರೂಟ್ ಕೇಕ್, ಸ್ಪಾಂಜ್ ಕೇಕ್, ಆರೆಂಜ್ ಕೇಕ್, ಕಪ್ ಕೇಕ್, ಚಾಕ್ಲೇಟ್ ಕೇಕ್, ಜಾಮ್ ರೋಲ್, ಜೆಲ್ ಕೇಕ್ ಹಾಗೂ ಇತರೆ ಬೇಕರಿ ಉತ್ಪನ್ನಗಳ ತಯಾರಿಕೆ ಬಗ್ಗೆ ಪ್ರಾಯೋಗಿಕ ತರಬೇತಿ ನೀಡಲಾಗುತ್ತದೆ. ತರಬೇತಿಗೆ 4,500 ರೂಪಾಯಿ ಶುಲ್ಕ ನಿಗದಿಪಡಿಸಿದೆ. ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಕೃಷಿ ಮಹಾವಿದ್ಯಾಲಯ ನವಲೆ ಶಿವಮೊಗ್ಗ ಮೊಬೈಲ್ ಸಂಖ್ಯೆ 9449917673 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ ಮತ್ತು ನೋಂದಣಿ ಮಾಡಿಕೊಳ್ಳಬಹುದು ಎಂದು ಮಹಾವಿದ್ಯಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಮುಂದಿನ ವಿವರ. ಭದ್ರಾವತಿ ಹಳೆನಗರದ ಕನಕ ಮಂಟಪ ಮೈದಾನದಲ್ಲಿ ನಗರಸಭೆ ಆಡಳಿತ ಮತ್ತು ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘ ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕರ ಕ್ರೀಡಾಕೂಟದ ಸಮಾರೋಪ ಸಮಾರಂಭ ನಡೆಯಿತು. ನಗರಸಭೆ ಅಧ್ಯಕ್ಷೆ ಜೆಸಿ ಗೀತಾ ರಾಜ್ಕುಮಾರ್ ಮತ್ತು ಪೌರಾಯುಕ್ತ ಕೆಎನ್ ಹೇಮಂತ್ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಿದರು. ಸಂಘದ ರಾಜ್ಯ ಖಜಾಂಚಿ ಹಾಗೂ ತಾಲೂಕು ಸಂಘದ ಅಧ್ಯಕ್ಷ ಚೇತನ್ ಕುಮಾರ್ ಮಾತನಾಡಿ, ನೌಕರರು, ಪೌರ ಕಾರ್ಮಿಕರು, ದಿನಗೂಲಿ ನೌಕರರು ಎಂಬ ತಾರತಮ್ಯವಿಲ್ಲದೆ ಸೋದರತೆ ಮೆರೆದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದು ದೈಹಿಕ ಶಿಕ್ಷಣ ಶಿಕ್ಷಕ ರಾಷ್ಟ ಪ್ರಶಸ್ತಿ ವಿಜೇತ ಶಿವಲಿಂಗೇಗೌಡ ಹಾಗೂ ತೀರ್ಪುಗಾರರನ್ನು ಶ್ಲಾಘಿಸಿದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟು ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಏನಕ್ಕ ಮಾರ್ಕೆಟ್ ಗೊತ್ತಿದ್ಯಾ, ಮೂಕಣಕ್ಕ ಹೊಸಿ ತರಕಾರಿ ದಿನಸಿ ತರ್ಬೇಕಿತ್ತು. ಅಯ್ಯ, ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
2: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
1: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು. ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
2: ಹಂಗ ಅದ್ಯಾಕಂತೆ?
1: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
2: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
1: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
3: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
0: ಎಷ್ಟು ಚೆನ್ನಾಗಿ ಗಾಡಿ ಎಳಿದ್ರು ಕೂಡ ಕುದುರೆಗೆ ಚಾಟಿ ಇಟ್ಟು ತಪ್ಪಿದ್ದಲ್ಲ. ಹಾಗೇನೆ ಮರ ಎಷ್ಟೇ ರುಚಿಕರ ಹಣ್ಣು ಕೊಟ್ರು ಕೂಡ ಆ ಮರಕ್ಕೂ ಕೂಡ ಕಲ್ಲಿನೇಟು ತಪ್ಪಿದ್ದಲ್ಲ. ಹಾಗೆ ಮನುಷ್ಯ ಎಷ್ಟೇ ಶ್ರೇಷ್ಠ ವ್ಯಕ್ತಿಯಾದ್ರೂ ಕೂಡ ಜನರ ನಿಂದನೆ ತಪ್ಪಿದ್ದಲ್ಲ. ಹಾಗಾಗಿ ನೀವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಲಿ. ನಿಮ್ಮ ಮನಸ್ಸಿಗೆ ಮುಟ್ಟುವಂತ ಕೆಲಸಗಳನ್ನ ಮಾಡಿ ನಿಂದನೆಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆಲ್ ಇಸ್ ವೆಲ್.
4: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
5: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
4: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
5: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ 3 ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
4: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
6: LIC ಹರ್ ಪಲ್ ಆಪ್ಕೆ ಸಾಥ್.
7: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
8: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
9: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
8: ನಿನ್ ಮಾತಿನ ಅರ್ಥ, ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
10: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
11: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
0: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ನಮ್ಮ ಪ್ರೀತಿಯ, ನಲ್ಮೆಯ, ನೆಚ್ಚಿನ ಕೇಳುಗರೆಲ್ಲರೂ ಹೇಗಿದ್ದೀರಾ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ, ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೇ, ಹೆಸರು ಹೇಳ್ತಾ ಇದೆ, ಪರಿಸರ ಪರಿಚಯ. ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತ ಕಾರ್ಯಕ್ರಮ. ಅದರಲ್ಲೂ ಪರಿಸರ ಪರಿಚಯ ಅನ್ನುವಾಗ ಒಮ್ಮೆ ನದಿ, ಬೆಟ್ಟ, ಕಾಡು, ಇನ್ನೊಮ್ಮೆ ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ, ಹಾಗೆ ಜಲಪಾತಗಳು, ಜಲಚರಗಳು ಎಲ್ಲವೂ ಕೂಡ ಒಳಗೊಂಡಿರುತ್ತೆ. ಹಾಗೆ ಇದರ ಜೊತೆಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಹೌದು ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದ ಒಂದು ಮಾಹಿತಿಯನ್ನು ನಿಮಗಾಗಿ ತೆಗೆದುಕೊಂಡು ಬಂದಿದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಬಾಲ್ಯದಲ್ಲಿ ಅಜ್ಜ ಅಜ್ಜಿಯ ಜೊತೆ ಕೆರೆ ದಂಡೆಯಲ್ಲಿ ಕೂತು ಗಾಳಿ ಸೇವಿಸಿದ ನೆನಪು ನಿಮಗಿದೆಯಾ? ಆ ತಂಪಾದ ಗಾಳಿ ನೀರಿಗೆ ಕಲ್ಲು ಎಸೆದಾಗ ಅಲೆಗಳು ಎಣಿಸ್ತಿದ್ದಂತಹ ಆ ದಿನಗಳು ಎಷ್ಟೊಂದು ಚಂದ ಅಲ್ವಾ? ನಿಜ. ಆದ್ರೆ ಇವತ್ತು ಅದೇ ಕೆರೆಗಳು ನಮಗೆ ನೆನಪಾಗೋದು ಬೇಸಿಗೆಯಲ್ಲಿ ಕುಡಿಯೋಕೆ ನೀರಿಲ್ಲದೆ ಬೋರ್ವೆಲ್ ಬಟನ್ ಒತ್ತಿದಾಗ ಮಾತ್ರ. ನಾವು ಪ್ರಕೃತಿಗೆ ಏನ್ ಕೊಡ್ತೀವೋ ಅದು ನಮಗೆ ವಾಪಸ್ ಸಿಗುತ್ತೆ. ಕೆರೆಗಳಿಗೆ ನಾವು ತ್ಯಾಜ್ಯ ಕೊಟ್ರೆ ನಮಗೆ ದಕ್ಕೋದು ಕಲುಷಿತ ನೀರು ಮಾತ್ರ. ನಮ್ಮ ಮುಂದಿನ ಪೀಳಿಗೆಗೆ ಬರೀ ಕಾಂಕ್ರೀಟ್ ಕಟ್ಟಡಗಳನ್ನ ತೋರಿಸೋದ ಅಥವಾ ಸುಂದರವಾದ ಕೆರೆಗಳನ್ನ ಉಳಿಸ್ಕೊಳ್ಳೋದ ಅನ್ನೋದು ಒಂದು ಬಾರಿ ನಾವು ಯೋಚನೆ ಮಾಡಬೇಕಾಗಿದೆ. ಇನ್ನು ಇವತ್ತು ನನಗೊಂದು ಡೌಟ್ ಬಂತು. ಏನಪ್ಪಾ ಅಂದ್ರೆ, ನಮ್ಮ ನಗರದಲ್ಲಿ ಮಳೆ ಬಂದ್ರೆ ಸಾಕು ರಸ್ತೆಗಳಲ್ಲಿ ಕೆರೆ ತರ ಆಗ್ಬಿಡುತ್ತೆ. ಯಾಕೋತಾ? ನಿಜವಾದ ಕೆರೆಗಳಿಗೆ ಜಾಗ ಇಲ್ಲದೆ ನೀರು ರಸ್ತೆ ಮೇಲೆ ವಾಕಿಂಗ್ ಬರ್ತಿದೆ. ಕೆರೆಗಳನ್ನ ಮುಚ್ಚಿ ಲೇಔಟ್ ಕಟ್ತಿದ್ದಾರೆ, ಕಸ ಹಾಕಿ ಕೆರೆಗಳನ್ನ ಡಸ್ಟ್ಬಿನ್ ಮಾಡ್ತಿದ್ದಾರೆ, ಆಮೇಲೆ ನೀರ್ ನಮಗೆ ಜಾಗ ಕೊಡಿ ಅಂತ ರಸ್ತೆಗ್ ಬರ್ತಾ ಇದೆ. ಇನ್ನೇನ್ ಮಾಡತ್ತೆ ಹೇಳಿ? ಕೆರೆಗಳನ್ನ ಕೆರೆಗಳಾಗಿ ಉಳಿಸಿದ್ರೆ ಮಾತ್ರ ನಮಗೂ ರಸ್ತೆಯಲ್ಲಿ ಜಾಗ ಸಿಗೋದು. ಸೊ ಪ್ಲಾಸ್ಟಿಕ್ ಎಸೆಯೋದನ್ನ ನಿಲ್ಲಿಸಿ ಕೆರೆಗಳನ್ನ ಉಳಿಸ್ಬೇಕಾಗಿದೆ. ಯಾಕೆ ಇಷ್ಟೊಂದು ಕೆರೆಗಳ ಬಗ್ಗೆ ಮಾತಾಡ್ತಾ ಇದೀನಿ ಅಂದ್ರೆ, ಕೇಳುಗರೆ, ಕೆರೆಗಳು ನಿಜವಾಗ್ಲೂ ಜೀವನಾಡಿಗಳು ಅಂತಾನೆ ಹೇಳ್ಬೋದು. ಹೌದು, ನಮ್ಮ ಪೂರ್ವಜರು ಕಟ್ಟಿಕೊಟ್ಟಂತಹ ಜಲಸಿರಿ ಕೆರೆಗಳನ್ನ ಕಾಯೋದು ನಮ್ಮೆಲ್ಲರ ಜವಾಬ್ದಾರಿ. ಕಲ್ಲಿನ ಮೆಟ್ಟಿಲು, ತಿಳಿಯಾದ ನೀರು, ಕೆರೆ ದಂಡೆಯ ಸಂಜೆ ಯಾವತ್ತೂ ಅಮೂಲ್ಯ ಅಲ್ವಾ? ಬಾಲ್ಯದ ನೆನಪುಗಳ ಖಜಾನೆ ಊರಿನ ಅಂಚಿನ ಈ ಕೆರೆಗಳು. ಹೂಳೆತ್ತಿ ಕೆರೆ ಉಳಿಸಬೇಕಾಗಿದೆ, ಮುಂದಿನ ಪೀಳಿಗೆಗೆ ನೀರನ್ನ ಕಾಯ್ದಿರಿಸಬೇಕಾಗಿದೆ. ಮಾನವನ ಜೀವನಾಧಾರಕ್ಕೆ ಹಾಗೆ ಪರಿಸರ ಸಮತೋಲನಕ್ಕೆ ಕೆರೆಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ. ನಮ್ಮ ಪೂರ್ವಜರು ಮಳೆ ನೀರನ್ನ ಸಂಗ್ರಹಿಸೋಕೆ ಹಾಗೆ ಕೃಷಿಗೆ ಇನ್ನು ಕುಡಿಯುವ ನೀರಿನ ಅಗತ್ಯಗಳಿಗಾಗಿ ಕೆರೆಗಳನ್ನ ನಿರ್ಮಿಸಿದ್ರು. ಈ ಅಂತರ್ಜಲ ಮಟ್ಟದ ಹೆಚ್ಚಳಕ್ಕೆ ಕೆರೆಗಳು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಕೇಳುಗರೆ, ನಿಜವಾಗ್ಲೂ ಕೆರೆಗಳಲ್ಲಿ ನೀರು ಸಂಗ್ರಹವಾಗೋದ್ರಿಂದ ಸುತ್ತಮುತ್ತಲಿನ ಭೂಮಿಯ ಅಂತರ್ಜಲದ ಮಟ್ಟ ಹೆಚ್ಚಾಗುತ್ತೆ. ಇದರಿಂದ ಬಾವಿ ಹಾಗೆ ಬೋರ್ವೆಲ್ಗಳಲ್ಲಿ ನೀರು ಕೂಡ ಲಭ್ಯವಾಗಿರುತ್ತೆ. ಇನ್ನು ರೈತರಿಗೆ ಬೆಳೆ ಬೆಳೆಯೋಕೆ, ತೋಟಗಾರಿಕೆಗೆ ಹಾಗೆ ಜಾನುವಾರುಗಳಿಗೆ ಕುಡಿಯುವ ನೀರನ್ನ ಒದಗಿಸುವ ಪ್ರಮುಖ ಆಧಾರ ಕೆರೆಗಳು. ಇನ್ನು ಸಾಕಷ್ಟು ಗ್ರಾಮಗಳಲ್ಲಿ ಹಾಗೆ ನಗರ ಪ್ರದೇಶಗಳಲ್ಲಿ ಸಂಸ್ಕರಿಸಿದಂತಹ ಕೆರೆ ನೀರನ್ನ ಕುಡಿಯೋಕೆ ಜೊತೆಗೆ ದಿನನಿತ್ಯ ಬಳಕೆಗೆ ಉಪಯೋಗಿಸಲಾಗುತ್ತೆ. ವಿಶೇಷವಾಗಿ ಪರಿಸರ ಸಮತೋಲನಕ್ಕೆ, ಇನ್ನು ಜೀವ ವೈವಿಧ್ಯಕ್ಕೆ ಕೆರೆಗಳ ಪ್ರಾಮುಖ್ಯತೆ ಬಹಳಷ್ಟಿದೆ. ಹಾಗಿದ್ರೆ ಕೆರೆಗಳಿಂದ ಅಷ್ಟೊಂದು ಪ್ರಯೋಜನಕಾರಿ ಇದೆಯಾ ಅರ್ಪಿತಾ ಅಂತ ನೀವು ಕೇಳೋದಾದ್ರೆ, ಖಂಡಿತವಾಗ್ಲೂ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕೆರೆಗಳ ಬಗ್ಗೆ ಮಾತನಾಡ್ತಾ ಇದೆ. ಹಾಗೆ ಕೆರೆಗಳು ಪರಿಸರ ಸಮತೋಲನ ಹಾಗೆ ಜೀವ ವೈವಿಧ್ಯತೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅಂತ ಕೂಡ ನಿಮಗೆ ತಿಳಿಸ್ತಾ ಇದೆ. ಹೌದಾ ಅರ್ಪಿತಾ, ಕೆರೆಗಳು ಅಷ್ಟೊಂದು ಇಂಪಾರ್ಟೆನ್ಸ್ ಇದೆಯಾ ಅಂತ ನೀವು ಕೇಳಿದರೆ ಖಂಡಿತವಾಗ್ಲೂ ಇದೆ. ಪಕ್ಷಿಗಳು, ಮೀನು, ಜಲಚರ ಹಾಗೆ ಸಸ್ಯ ವರ್ಗಗಳಿಗೆ ಕೆರೆಗಳು ರಕ್ಷಣೆ ನೀಡುತ್ತೆ. ಜೀವ ವೈವಿಧ್ಯತೆಯನ್ನ ಕಾಪಾಡೋಕೆ ಇದು ಅಗತ್ಯವಾಗಿರುವಂತದ್ದು. ಇನ್ನೊಂದು ವಿಶೇಷ ಏನ್ ಗೊತ್ತಾ, ಮಳೆಗಾಲದಲ್ಲಿ ಅತಿಯಾಗಿ ಬರುವ ಮಳೆ ನೀರನ್ನ ತನ್ನಲ್ಲಿ ಹಿಡಿದಿಟ್ಕೊಂಡು ಸುತ್ತಮುತ್ತಲಿನ ಪ್ರದೇಶಗಳಿಗೂ ಮುಳುಗಡೆಯಾಗದಂತೆ ಪ್ರವಾಹವನ್ನ ತಡೆಯುತ್ತೆ ಈ ಕೆರೆಗಳು. ಹಾಗೆ ಕೆರೆಗಳು ಸುತ್ತಮುತ್ತಲಿನ ವಾತಾವರಣವನ್ನ ತಂಪಾಗಿರಿಸೋಕೆ, ಇನ್ನು ಹವಾಮಾನ ವೈಪರೀತ್ಯವನ್ನ ಸರಿದೂಗಿಸೋಕೆ ನೆರವಾಗುತ್ತೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ನಗರೀಕರಣ ಆಗಿರ್ಬೋದು, ಹಾಗೆ ಅತಿಕ್ರಮಣ, ಇನ್ನು ಕಸ ತ್ಯಾಜ್ಯ ಚೆಲ್ಲೋದ್ರಿಂದ ಕೆರೆಗಳು ನಾಶವಾಗ್ತಾ ಇದೆ. ಕೆರೆಗಳು ಹೂಳೆತ್ತೋದು ಹಾಗೆ ಅವುಗಳನ್ನ ಸಂರಕ್ಷಿಸೋದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ನೀವು ಕೇಳ್ಬೋದು, ಈಗ ನಾವೆಲ್ಲ ಕೆರೆ ನೀರು ಕುಡಿಯಲ್ಲ, ಕೆರೆಗಳ ಅವಶ್ಯಕತೆ ಇಲ್ಲ ಅಂತ. ಆದ್ರೆ ಖಂಡಿತವಾಗ್ಲೂ ಕೆರೆಗಳ ಅವಶ್ಯಕತೆ ಎಲ್ರಿಗೂ ಇದೆ. ಅದನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇನ್ನು ಕೆರೆಗಳು ಅಂದ್ರೆ ಬರೀ ನೀರಿರೋ ಜಾಗ ಅಲ್ಲ ಕೇಳುಗರೆ, ನಮ್ಗೆಲ್ಲ 24 ಗಂಟೆ ಸಿಗೋ ವಾಟರ್ ಪ್ಲಾಂಟ್ ಅದು. ಸಾವಿರಾರು ಹಕ್ಕಿಗಳಿಗೆ, ಮೀನುಗಳಿಗೆ ಸೂಪರ್ ಆದಂತ ಸ್ವಂತ ಮನೆ ಕೆರೆಗಳಾಗಿದೆ. ಇನ್ನು ಸಿಟಿಲಿ ಶೇಖರವಾಗುವಂತಹ ಕಾವು ಕಮ್ಮಿ ಮಾಡಿ ವಾತಾವರಣವನ್ನ ಕೂಲ್ ಕೂಲ್ ಆಗಿಡೋ ಪ್ರಕೃತಿಯ ಏರ್ ಕಂಡೀಷನರ್ ಈ ಒಂದು ಕೆರೆಗಳು. ಆದ್ರೆ ನಾವು ಇತ್ತೀಚೆಗೆ ಏನ್ ಮಾಡ್ತಾ ಇದೀವಿ, ಪ್ಲಾಸ್ಟಿಕ್ ನ ಎಸೆಯೋದು, ಕಸ ಹಾಕೋದು. ನಮ್ಮನೇಲಿ ಕಸ ಬಿದ್ರೆ ಸುಮ್ಮನೆ ಇರ್ತೀವ ಇಲ್ಲ ಅಲ್ವಾ? ಹಾಗಾದ್ರೆ ಕೆರೆಗಳು ಯಾಕೆ ನಮ್ಮದಲ್ಲ? ಕೆರೆಗಳನ್ನು ಕೂಡ ನಮ್ಮದು ಅಂತ ಅನ್ಕೊಂಡ್ರೆ ನಾವು ಅಲ್ಲಿ ಕಸ ಕೂಡ ಹಾಕಲ್ಲ ಅಲ್ವಾ? ನಾವೆಲ್ಲರೂ ಚೇಂಜ್ ಆಗ್ಬೇಕಾಗಿದೆ. ಮುಂದಿನ ಸರಿನಾದ್ರೂ ಅಕಸ್ಮಾತ್ ಕೆರೆ ಪಕ್ಕ ಹೋದಾಗ ಕಸ ಹಾಕೋದ್ನ ನಿಲ್ಸಿ, ಸಾಧ್ಯವಾದ್ರೆ ನಮ್ಮ ಏರಿಯಾ ಕೆರೆಯನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋಣ. ಕೆರೆ ಉಳಿದ್ರೆ ಮಾತ್ರ ನಮ್ಮ ಫ್ಯೂಚರ್ ಸೆಕ್ಯೂರ್ ಆಗಿರುತ್ತೆ. ನಮ್ಮ ಮುಂದಿನ ಪೀಳಿಗೆವರೆಗೂ ಕೂಡ ಒಳ್ಳೆ ಗಾಳಿ, ಬೆಳಕು, ನೀರು ಎಲ್ಲ ಬೇಕು ಅಲ್ವಾ? ಹಾಗಿದ್ಮೇಲೆ ಕೆರೆಗಳನ್ನ ಉಳಿಸೋದ್ ಕೂಡ ಒಂದು ಜವಾಬ್ದಾರಿ ಕೂಡ ಹೌದು.

ಇನ್ನು ನಿಮ್ಮ ಏರಿಯಾದಲ್ಲಿರುವಂತಹ ಕೆರೆ ಹೇಗಿದೆ, ಅದನ್ನ ಉಳಿಸೋಕೆ ನೀವೇನ್ ಮಾಡ್ತಿದ್ದೀರಾ, ಅದನ್ನ ಕೂಡ ನನಗೆ ವಾಟ್ಸ್ಆಪ್ ಮಾಡಿ ತಿಳಿಸಿ, ಓಕೆನಾ? ಕೇಳುಗರೆ, ಕೆರೆಗಳು ಅಂತ ತಕ್ಷಣ ನಮ್ಮ ಕರ್ನಾಟಕದ ಕೆರೆಗಳ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿನ ತಿಳ್ಕೋಬೇಕು ಅಲ್ವಾ? ಹೌದು, ಕರ್ನಾಟಕದಲ್ಲಿ ಕೆರೆಗಳ ನಿರ್ಮಾಣಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ. ಮಳೆ ಪ್ರಮಾಣ ಕಡಿಮೆ ಇರುವ ಬಯಲು ಸೀಮೆ ಪ್ರದೇಶಗಳಲ್ಲಿ ನೀರು ಸರಬರಾಜು ಮಾಡೋಕೆ ಚಾಲುಕ್ಯರು, ಹೊಯ್ಸಳರು, ವಿಜಯನಗರದ ಅರಸರು ಹಾಗೆ ಮೈಸೂರು ಒಡೆಯರ್ಗಳು ಸಾವಿರಾರು ಕೆರೆಗಳನ್ನ ನಿರ್ಮಿಸಿದ್ದಾರೆ. ಇನ್ನು ಎತ್ತರದ ಪ್ರದೇಶದಲ್ಲಿರುವಂತಹ ಕೆರೆ ಭರ್ತಿಯಾದ್ರೆ ಅದರ ನೀರು ರಾಜ ಕಾಲುವೆಗಳ ಮುಖಾಂತರ ಕೆಳಗಿನ ಕೆರೆಗೆ ಹರಿಯುವಂತೆ ವಿನ್ಯಾಸಗೊಳಿಸಲಾಗಿತ್ತು. ಇದರಿಂದ ಒಂದೇ ಒಂದು ಹನಿ ನೀರು ಪೋಲಾಗ್ತಾ ಇರಲಿಲ್ಲ ಗೊತ್ತಾ. ಅವಾಗ್ಲೇನೆ ಕೆರೆಗಳ ಬಗ್ಗೆ ಇಷ್ಟೊಂದು ಪ್ರಾಮುಖ್ಯತೆ ಇದೆ ಅಂತ ಹೇಳಿ ಕೆರೆಗಳನ್ನ ನಿರ್ಮಾಣ ಮಾಡಿದ್ರು. ಇನ್ನು ಇತ್ತೀಚೆಗೆ ಕೆರೆಗಳು ಎದುರಿಸ್ತಾ ಇರುವಂತಹ ಸವಾಲುಗಳು ಏನು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಳ್ತೀನಿ. ಹಾಗೆ ಈಗಿನ ಕೆರೆಗಳು ಎಲ್ಲೆಲ್ಲಿದೆ, ಅದರ ನಿರ್ವಹಣೆ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಇನ್ನೊಂದು ಗೀತೆಯನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೆರೆಗಳ ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ಹಾಗೆ ಕೆರೆಗಳ ಸಂರಕ್ಷಣೆ ಜೊತೆಗೆ ನಿರ್ವಹಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಇದಕ್ಕಾಗಿನೇ ಕೆಲವೊಂದು ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದೆ. ಇನ್ನು ವಿಶೇಷವಾಗಿ KTDA ಅಂದ್ರೆ ಕರ್ನಾಟಕ ಲೇಕ್ ಕನ್ಸರ್ವೇಷನ್ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ, ಇದು ಕರ್ನಾಟಕ ರಾಜ್ಯ ಕೆರೆಗಳ ಸಂರಕ್ಷಣೆ ಜೊತೆಗೆ ಅಭಿವೃದ್ಧಿ ಪ್ರಾಧಿಕಾರ, ಕೆರೆಗಳ ಪುನರ್ಜೀವನ ಜೊತೆಗೆ ಅತಿಕ್ರಮಣ ತಡೆಯುವ ಮುಖ್ಯ ಹೊಣೆಯನ್ನ ಹೊಂದಿದೆ. ಇನ್ನು ಬೆಂಗಳೂರಿನಂತಹ ನಗರಗಳಲ್ಲಿ ನಗರಸಭೆ ಹಾಗೆ ನಗರಾಭಿವೃದ್ಧಿ ಪ್ರಾಧಿಕಾರಗಳು ಕೆರೆಗಳ ಸುತ್ತ ತಡೆಯೋಕೆ ವಾಕಿಂಗ್ ಟ್ರ್ಯಾಕ್ ಜೊತೆಗೆ ಪಾರ್ಕ್ಗಳ ಅಭಿವೃದ್ಧಿ ಪಡಿಸ್ತಾ ಇದೆ. ಇನ್ನು ಹೂಳೆತ್ತುವಿಕೆ ಜೊತೆಗೆ ಕೇಚ್ಮೆಂಟ್ ಏರಿಯಾ ರಕ್ಷಣೆ, ಮರಗಳನ್ನ ನೆಡೋದು, ಸಮುದಾಯದ ಸಹಭಾಗಿತ್ವ ಇವೆಲ್ಲವೂ ಮುಖ್ಯ ಆಗುತ್ತೆ. ನಾನು ನಿಮಗಾಗ್ಲೇ ಹೇಳ್ತಾ ಇದ್ದೆ, ಕರ್ನಾಟಕದಲ್ಲಿ ಕೆಲವೊಂದು ಪ್ರಮುಖ ಕೆರೆಗಳಿದೆ, ಅವುಗಳ ಬಗ್ಗೆ ಮಾಹಿತಿಯನ್ನ ನೀಡ್ತೀನಿ ಅಂತ. ಅದರಲ್ಲೂ ಮೊದಲನೇದಾಗಿ ಶಾಂತಿ ಸಾಗರ, ಇದನ್ನ ಸುಳೆಕೆರೆ ಅಂತ ಕೂಡ ಕರೀತಾರೆ. ದಾವಣಗೆರೆ ಜಿಲ್ಲೆಯಲ್ಲಿರುವಂತಹ ಕೆರೆ ಇದು. ಇನ್ನು ಏಷ್ಯಾದಲ್ಲೇ ಎರಡನೇ ಅತಿ ದೊಡ್ಡ ಮಾನವ ನಿರ್ಮಿತ ಕೆರೆ ಇದಾಗಿದೆ. 12ನೇ ಶತಮಾನದಲ್ಲಿ ನಿರ್ಮಿಸಲಾಗಿದ್ದಂತಹ ಈ ಕೆರೆ ಸುತ್ತಮುತ್ತಲಿನ ಸಾವಿರಾರು ಎಕರೆ ಕೃಷಿ ಭೂಮಿಗೆ ಪ್ರಮುಖ ನೀರಾವರಿಯ ಆಧಾರವಾಗಿದೆ. ಇನ್ನು ಕಾರಂಜಿ ಕೆರೆ, ಇದಿರುವುದು ಮೈಸೂರಿನಲ್ಲಿ. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಈ ಕೆರೆ ಚಿಟ್ಟೆ ಉದ್ಯಾನವನ ಹಾಗೆ ಭಾರತದ ಅತಿದೊಡ್ಡ ಪಕ್ಷಿಗೂಡನ್ನ ಹೊಂದಿದೆ. ಅಪರೂಪದ ವಲಸೆ ಹಕ್ಕಿಗಳಿಗೆ ಇದು ಪ್ರಮುಖ ಆವಾಸ ಸ್ಥಾನವಾಗಿದೆ. ಮತ್ತೊಂದು ಕುಕ್ಕರಳ್ಳಿ ಕೆರೆ, ಇದ್ರ ಬಗ್ಗೆ ಕೂಡ ನೀವು ಹಾಡಲೆಲ್ಲ ಕೇಳಿರ್ತೀರಾ. ಇದು ಕೂಡ ಮೈಸೂರಲ್ಲೇ ಇರೋದು. ಮೈಸೂರು ರಾಜವಂಶಸ್ಥರಿಂದ ನಿರ್ಮಿತವಾದಂತಹ ಕೆರೆ ಇದು. ಕುವೆಂಪು, SL ಭೈರಪ್ಪ ಅವರಂತಹ ಸಾಹಿತಿಗಳಿಗೆ ಕಾವ್ಯ ಸೃಷ್ಟಿಗೆ ಸ್ಫೂರ್ತಿಯಾಗಿದ್ದಂತಹ ಸಾಂಸ್ಕೃತಿಕ ತಾಣ ಕೂಡ ಈ ಒಂದು ಕುಕ್ಕರಳ್ಳಿ ಕೆರೆ. ಇನ್ನು ಹೆಬ್ಬಾಳ ಕೆರೆ, ಇದಿರೋದು ಬ್ಯಾಂಗ್ಳೂರಲ್ಲಿ. 1537ರಲ್ಲಿ ನಾಡಪ್ರಭು ಕೆಂಪೇಗೌಡರು ನಿರ್ಮಿಸಿದಂತಹ ಬೆಂಗಳೂರಿನ ಅತ್ಯಂತ ಹಳೆಯ ಕೆರೆಗಳಲ್ಲಿ ಒಂದು. ನಗರದ ಪರಿಸರ ಸಮತೋಲನ ಜೊತೆಗೆ ಜಲಚರಗಳ ರಕ್ಷಣೆಗೆ ಪ್ರಮುಖವಾಗಿದೆ. ಹಾಗೆ ಬೆಂಗಳೂರಿನ ಇನ್ನೊಂದು ಸಾಂಕಿ ಟ್ಯಾಂಕಿ ಕೆರೆ, ಇದು ನೀವು ಕೇಳಿರಬಹುದು. ಇದನ್ನು ಕೂಡ 1882ರಲ್ಲಿ ಮಲ್ಲೇಶ್ವರಂ ಬಳಿ ನಗರಕ್ಕೆ ಕುಡಿಯುವ ನೀರು ಪೂರೈಸೋಕೆ ನಿರ್ಮಿಸಲಾದಂತಹ ಕೃತಕ ಕೆರೆ ಇದಾಗಿದೆ. ಈಗ ಪ್ರಸ್ತುತ ನಗರಕ್ಕೆ ಪ್ರಮುಖ ಪ್ರವಾಸಿ ಹಾಗೆ ವಾಕಿಂಗ್ ತಾಣ ಕೂಡ ಆಗಿದೆ. ಇನ್ನು ಹುಬ್ಬಳ್ಳಿಯ ಉಣ್ಕಲ್ ಕೆರೆ, ಇದು 110 ವರ್ಷಕ್ಕೂ ಹೆಚ್ಚು ಹಳೆಯದಾದ ಪ್ರವಾಸಿ ತಾಣ. ಕೆರೆಯ ಮಧ್ಯದಲ್ಲಿರುವಂತಹ ಸ್ವಾಮಿ ವಿವೇಕಾನಂದರ ಪ್ರತಿಮೆ ಜೊತೆಗೆ ಸೂರ್ಯಾಸ್ತದ ದೃಶ್ಯಕ್ಕೆ ಈ ಒಂದು ಕೆರೆ ಹೆಸರುವಾಸಿಯಾಗಿದೆ. ಹಾಗೆ ಕೊಪ್ಪಳ ಅಥವಾ ಹಂಪಿ ಹತ್ರ ಇರುವಂತಹ ಪಂಪ ಸಾಗರ, ಪಂಪ ಸರೋವರ ಅಂತ ಕೂಡ ಕರೀತಾರೆ. ರಾಮಾಯಣ ಕಾಲದ ಐತಿಹಾಸಿಕ ಜೊತೆಗೆ ಪೌರಾಣಿಕ ಹಿನ್ನೆಲೆಯುಳ್ಳ ಸರೋವರ ಇದಾಗಿದೆ. ತುಂಗಭದ್ರಾ ನದಿಯ ದಕ್ಷಿಣಕ್ಕೆ ಇದ್ದು ಧಾರ್ಮಿಕ ಪ್ರಾಮುಖ್ಯತೆಯನ್ನ ಹೊಂದಿದೆ ಈ ಒಂದು ಕೆರೆ. ಹಾಗೆ ಚಿಕ್ಕಮಗಳೂರಿನ ಅಯ್ಯನ ಕೆರೆ, ಇದು ಚಿಕ್ಕಮಗಳೂರು ಅಥವಾ ಸಕ್ಕರಾಯಿಪಟ್ಟಣ ಹತ್ರ ಬರುವಂತದ್ದು. ಬಾಬಾ ಬುಡನ್ಗಿರಿ ಬೆಟ್ಟದ ತಪ್ಪಲಿನಲ್ಲಿದ್ದು 9ನೇ ಶತಮಾನದಲ್ಲಿ ರುಕ್ಮಾಂಗದ ರಾಯ ಅನ್ನೋ ರಾಜನಿಂದ ನಿರ್ಮಿಸಲ್ಪಟ್ಟಿತ್ತು. ಕೃಷಿಗೆ ನೀರಾವರಿ ಒದಗಿಸುವುದರಲ್ಲಿ ಪ್ರಕೃತಿ ಸೌಂದರ್ಯಕ್ಕೆ ಕೂಡ ಹೆಸರುವಾಸಿಯಾಗಿದೆ. ಇನ್ನು ಕೇಳುಗರೆ, ಮಾನವ ಕುಲದ ಪ್ರಗತಿಗೆ, ಕೃಷಿಗೆ ಹಾಗೆ ನೈಸರ್ಗಿಕ ಪರಿಸರವನ್ನ ಸಂರಕ್ಷಿಸೋಕೆ ಕೆರೆಗಳು ಜೀವನಾಡಿಯಾಗಿದೆ. ಜಲ ಭದ್ರತೆ ಆಗಿರ್ಬೋದು ಹಾಗೆ ಅಂತರ್ಜಲ ವೃದ್ಧಿಗೆ ಕೆರೆಗಳು ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಹಾಗೆ ಮಳೆ ನೀರು ಕೊಯ್ಲಿರ್ಬೋದು, ಕೃಷಿ ಇನ್ನು ಆರ್ಥಿಕತೆಗೆ ಕೂಡ ಕೆರೆಗಳು ಪೂರಕವಾಗಿದೆ, ಕೃಷಿಗೆ ಆಸರೆಯಾಗಿದೆ. ಹಾಗೆ ಪರಿಸರ ಇನ್ನು ತಾಪಮಾನ ನಿಯಂತ್ರಣಕ್ಕೆ ಕೂಡ ಕೆರೆಗಳು ತುಂಬಾನೇ ಪ್ರಮುಖ ಪಾತ್ರ ವಹಿಸುತ್ತೆ. ಪರಿಸರ ಸಮತೋಲನಕ್ಕೆ ಅದರಲ್ಲೂ ಕೆರೆಗಳು ತಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ಕಾವು ಕಡಿಮೆ ಮಾಡುತ್ತೆ, ಸ್ಥಳೀಯ ತಾಪಮಾನವನ್ನ ಕೂಡ ತಂಪಾಗಿರಿಸುತ್ತೆ, ಪ್ರವಾಹವನ್ನ ತಡೆಗಟ್ಟುತ್ತೆ. ಜೀವ ವೈವಿಧ್ಯತೆಯ ಆವಾಸ ಸ್ಥಾನವಾಗಿದೆ ಕೆರೆ. ಅಂದ್ರೆ ಬರೀ ನೀರಿನ ಹೊಂಡ ಅಲ್ಲ, ಅದು ಒಂದು ಸಂಪೂರ್ಣ ಜೈವಿಕ ವ್ಯವಸ್ಥೆ. ಕೆರೆಗಳನ್ನ ಉಳಿಸಿಕೊಂಡ್ರೆ ಮಾತ್ರ ನಮ್ಮ ನಾಡಿನ ಕುಡಿಯುವ ನೀರಿನ ಭವಿಷ್ಯ ಸುರಕ್ಷಿತವಾಗಿರುತ್ತೆ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲ್

0: ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
1: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
2: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
1: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ನೀ ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
4: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ಬರಿಗೂ ಸೇರಿ.
3: ಹೌದಾ, ಅದ್ ಹೇಗೆ?
4: LIC ಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟಿ ಡಿಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ, ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
8: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
7: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
8: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ. ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ
5: ಅಂತಾನೆ ಹೇಳ್ಬೋದು. ಸೊ ಆದ್ರಿಂದ ದೂರ ದೂರ ಹೋಗ್ಬೇಕು ಅಂತಿಲ್ಲ, ಯಾವ್ದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ನಾನಿವತ್ತು ನಿಮಗೆ ಒಂದು ಅದ್ಭುತವಾಗಿರುವಂತಹ ಸ್ಥಳವನ್ನ ಪರಿಚಯಿಸೋಣ ಅಂತ ಹೊರಟಿದ್ದೀನಿ. ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಸ್ಥಳ ದಹಾಣು ಮಹಾಲಕ್ಷ್ಮಿ ದೇವಾಲಯ. ಬುಡಕಟ್ಟು ಜನರು ಪೂಜಿಸುವ ಎಲ್ಲರ ಮೆಚ್ಚಿನ ದೇವಿ ಈ ಒಂದು ದಹಾಣು ಮಹಾಲಕ್ಷ್ಮಿ ದೇವಾಲಯವಾಗಿದೆ. ಈ ದಹಾಣು ಮಹಾಲಕ್ಷ್ಮಿ ದೇವಾಲಯ ಇರೋದು ಮಹಾರಾಷ್ಟ್ರದ ಮುಂಬೈಯ ಉತ್ತರಕ್ಕೆ 123 ಕಿಲೋಮೀಟರ್ ದೂರದ ಪಾಲ್ಘರ್ ಜಿಲ್ಲೆಯ ದಹಾಣು ಎನ್ನುವಂತಹ ಸ್ಥಳದಲ್ಲಿ ಈ ಒಂದು ಸ್ಥಳ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಈ ಒಂದು ದೇಗುಲಕ್ಕೆ ಹಿಂದಿನಿಂದಲೂ ಬುಡಕಟ್ಟು ಜನಾಂಗದವರೇ ಪೂಜೆಯನ್ನ ಸಲ್ಲಿಸ್ತಾ ಬಂದಿದ್ದಾರೆ, ಹಾಗೆ ಇಲ್ಲಿನ ಅರ್ಚಕರು ಬುಡಕಟ್ಟು ಜನಾಂಗದವರೇ ಆಗಿದ್ದಾರೆ. ಮಹಾರಾಷ್ಟ್ರ ಮತ್ತು ಗುಜರಾತ್ನ ಎಲ್ಲಾ ವರ್ಗದ ಭಕ್ತರು ದೇಗುಲದಲ್ಲಿ ವರ್ಷವಿಡೀ ಬಂದು ದೇವರ ದರ್ಶನವನ್ನ ಮಾಡಿಕೊಂಡು ಹೋಗುವುದನ್ನ ನೋಡಬಹುದಾಗಿದೆ. ಹಾಗೆ ಇಲ್ಲಿ ಲಕ್ಷ್ಮೀ ದೇವಿಯನ್ನ ಆರಾಧಿಸಲಾಗುತ್ತೆ. ಹಾಗಿದ್ರೆ ಈ ಒಂದು ದೇವಾಲಯದ ಬಗ್ಗೆ, ಇಲ್ಲಿನ ಇತಿಹಾಸ, ಇಲ್ಲಿನ ಸ್ಥಳ ಪುರಾಣ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇದ್ದಿದ್ದು ದಹಾಣು ಮಹಾಲಕ್ಷ್ಮೀ ದೇವಾಲಯದ ಬಗ್ಗೆ, ಹಾಗೆ ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಹಾಗೆ ದಹಾಣುವಿನಲ್ಲಿರುವಂತಹ ಮಹಾಲಕ್ಷ್ಮೀ ದೇಗುಲದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸ್ನೇಹಿತರೆ, ನಾನಾಗ್ಲೇ ಹೇಳ್ತಾ ಇದ್ದೆ, ಒಂದು ದಹಾಣು ಮಹಾಲಕ್ಷ್ಮೀ ದೇವಾಲಯ ಇರೋದು ಮಹಾರಾಷ್ಟ್ರದ ಮುಂಬೈಯ ಉತ್ತರಕ್ಕೆ 123 ಕಿಲೋಮೀಟರ್ ದೂರದ ಪಾಲ್ಗರ್ ಜಿಲ್ಲೆಯಲ್ಲಿರುವಂತಹ ಒಂದು ದಹಾಣು ಎಂಬ ಊರಿನಲ್ಲಿ ಅನ್ನೋದಾಗಿ ಹೇಳ್ತಾ ಇದೆ. ಹಾಗೇನೆ ಈ ದೇವಾಲಯದಲ್ಲಿ ಅರ್ಚಕರಾಗಿ ಪೂಜೆಯನ್ನ ನಿರ್ವಹಿಸ್ತಾ ಇರೋದು ಬುಡಕಟ್ಟು ಜನಾಂಗದವರೇ ಆಗಿದ್ದಾರೆ. ಹಾಗೆ ಬುಡಕಟ್ಟು ಜನಾಂಗದವರು ಅಷ್ಟೇ ಅಲ್ಲದೆ ಬೇರೆ ಬೇರೆ ಜನಾಂಗದ ಜನರು, ಬೇರೆ ಬೇರೆ ಜನರು ಕೂಡ, ದೇಶದಾದ್ಯಂತ ಅನೇಕ ಭಕ್ತಾದಿಗಳು ಈ ದೇವಾಲಯಕ್ಕೆ ಭೇಟಿಯನ್ನ ನೀಡ್ತಾರೆ. ಉತ್ತರ ಮುಂಬೈನಿಂದ ಹೈವೇಯಲ್ಲಿ ದಹಾಣು ಕಡೆ ಹೊರಟ್ರೆ ರಸ್ತೆಯ ಎರಡೂ ಕಡೆ ಕಾಡು ಮತ್ತೆ ಬೆಟ್ಟಗಳು. ಕೊಲ್ಲಾಪುರದ ಮಹಾಲಕ್ಷ್ಮೀ ದೇವಿಯು ಗುಜರಾತ್ ಸಂಚಾರ ಮಾಡಿದ ಸಂದರ್ಭದಲ್ಲಿ ದಹಾಣುವಿನ ಬೆಟ್ಟದ ಗುಹೆಗೆ ಸಮೀಪ ವಿಶ್ರಾಂತಿ ಪಡೆದಳೆನ್ನುವಂತಹ ಪ್ರತೀತಿ ಇದೆ. ಆನಂತರ ಊರ ಆದಿವಾಸಿ ಬುಡಕಟ್ಟು ಜನರು ಅಲ್ಲಿ ಮಹಾಲಕ್ಷ್ಮಿಯನ್ನ ಪೂಜಿಸತೊಡಗಿದ್ರು. ಒಮ್ಮೆ ಉತ್ಸವದ ಸಂದರ್ಭದಲ್ಲಿ ಗರ್ಭಿಣಿ ಆದಿವಾಸಿ ಮಹಿಳೆಯೊಬ್ಬಳಿಗೆ ಬೆಟ್ಟದ ಮೇಲಲು ಕಷ್ಟವಾಗಿ ಬಿದ್ದು ಬಿಟ್ಲಂತೆ. ಆಗ ಮಹಾಲಕ್ಷ್ಮಿ ಆ ಭಕ್ತೆಗೆ, ನಾನೇ ಕೆಳಗಿಳಿದು ನಿನಗೆ ದರ್ಶನ ನೀಡುವೆ ಅಂತ ಹೇಳಿ ಕೆಳಗೆ ತಾಯಿ ಬರ್ತಾಳಂತೆ. ಅದೇ ಇಲ್ಲಿನ ದೇವಸ್ಥಾನ ಎನ್ನುವ ಐತಿಹ್ಯ ಇದೆ. ಮಹಾಲಕ್ಷ್ಮಿ ದೇವಿ ಸ್ಥಳೀಯ ಬುಡಕಟ್ಟು ಜನಾಂಗದವರ ಕುಟುಂಬ ದೇವತೆಯೂ ಕೂಡ ಆಗಿದ್ದಾಳೆ. ದಹಾಣು ಮಹಾಲಕ್ಷ್ಮಿಯನ್ನ ಮಹಾರಾಷ್ಟ್ರದ ಕೊಂಕಣ ಪ್ರದೇಶದಿಂದ ಮೊದಲ್ಗೊಂಡು ದಕ್ಷಿಣ ಗುಜರಾತ್ ಪ್ರದೇಶದ ಅಸಂಖ್ಯಾತ ಭಕ್ತ ಜನರು ಜಾತಿ ಭೇದವಿಲ್ಲದೆ ಪೂಜೆಯನ್ನ ಸಲ್ಲಿಸುತ್ತಾರೆ. ಈ ಸ್ಥಳವು ಹಲವು ಶತಮಾನಗಳ ಧಾರ್ಮಿಕ ಇತಿಹಾಸವನ್ನ ಕೂಡ ಹೊಂದಿದೆ. ಹಾಗೆ ದಹಾಣು ಮಹಾಲಕ್ಷ್ಮಿ ದೇವಿಗೆ ಎರಡು ದೇವಸ್ಥಾನಗಳು ಇದೆ. ಒಂದು ರಾಷ್ಟ್ರೀಯ ಹೆದ್ದಾರಿ 48 ಚರೋಟಿ ನಾಕಾ ಹೈವೇ ಸಮೀಪದಲ್ಲಿ ಇದೆ. ಮತ್ತೊಂದು ಮೂಲ ದೇವಸ್ಥಾನವು 3-4 ಕಿಲೋಮೀಟರ್ ದೂರದಲ್ಲಿರುವ ಮಹಾಲಕ್ಷ್ಮಿ ಬೆಟ್ಟದ ಮೇಲೆ ನಿಂತಿದೆ. ಅದನ್ನ ಮಹಾಲಕ್ಷ್ಮಿ ಘಡ್ ಅಂತ ಹೇಳಿ ಕರೆಯಲಾಗುತ್ತೆ. ನೆಲದಿಂದ ಸುಮಾರು 600 ಎತ್ತರದಲ್ಲಿರುವ ದೇಗುಲಕ್ಕೆ ಭಕ್ತರು ಬೆಟ್ಟವನ್ನ ಹತ್ತಿ ಹೋಗಬಹುದು. ಇನ್ನು 600 ಎತ್ತರದಲ್ಲಿರುವಂತಹ ದೇಗುಲಕ್ಕೆ ಭಕ್ತರು ಬೆಟ್ಟವನ್ನ ಹತ್ತಿ ಹೋಗಬಹುದು. ಆದ್ರೆ ಬೆಟ್ಟವನ್ನ ಹತ್ತಿ ಹೋಗುವವರ ಸಂಖ್ಯೆ ತುಂಬಾನೇ ಕಮ್ಮಿ ಇದೆ ಅಂತಾನೆ ಹೇಳಬಹುದು. ಹಾಗಾಗಿ ಕೆಳಗಡೆ ತಪ್ಪಲಿನಲ್ಲಿರುವ ದೇವಸ್ಥಾನವೇ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಪೂಜಾ ವಿಧಾನಗಳನ್ನ ಕಾರ್ಯಗಳನ್ನ ಸ್ವಾತಿ ಮತ್ತೆ ಬೋಳಡೆ ಕುಟುಂಬದವರು ನಿರ್ವಹಿಸ್ತಾರೆ. ಇದಕ್ಕಾಗಿ ಟ್ರಸ್ಟ್ ಕೂಡ ಇದೆ. ಪ್ರತಿ ವರ್ಷ ದಹಾಣುವಿನಲ್ಲಿ ಹನುಮ ಜಯಂತಿಯಿಂದ 15 ದಿನಗಳ ಕಾಲ ಮಹಾಲಕ್ಷ್ಮಿ ಯಾತ್ರೆ ಉತ್ಸವ ಇಲ್ಲಿ ನಡೆಯುತ್ತೆ. ಚೈತ್ರ ಪೂರ್ಣಿಮೆ ಹಬ್ಬದ ಅವಧಿಯಲ್ಲಿ ಬುಡಕಟ್ಟು ಜನಾಂಗದವರು ತಮ್ಮ ಸಂಭ್ರಮಕ್ಕಾಗಿ ತಾರ್ಪ ನೃತ್ಯವನ್ನ ಪ್ರದರ್ಶಿಸುತ್ತಾರೆ. ಇದು ದಹಾಣು ಪ್ರದೇಶದ ಅತಿ ದೊಡ್ಡ ಸಾಂಸ್ಕೃತಿಕ ಹಬ್ಬವೂ ಕೂಡ ಆಗಿದೆ. ಇನ್ನು ನವರಾತ್ರಿಯಲ್ಲಂತೂ ದೇವಿಯ ದರ್ಶನಕ್ಕೆ ಗಂಟೆಗಟ್ಟಲೆ ಸಾಲಲ್ಲಿ ನಿಂತು ಸಾಗಬೇಕಾಗುತ್ತೆ. ಆಗ 1.5 ಲಕ್ಷಕ್ಕೂ ಹೆಚ್ಚು ಭಕ್ತರು ಇಲ್ಲಿ ಬಂದು ದೇವರ ದರ್ಶನವನ್ನ ಪಡಿತಾರೆ. ಮಹಾರಾಷ್ಟ್ರ, ಗುಜರಾತ್, ದಮನ್ ಮತ್ತು ದಿಯು, ದಾದ್ರಾ ನಗರ ಹವೇಲಿಯ ಭಾಗಗಳಿಂದಲೂ ಕೂಡ ಸಾವಿರಾರು ಜನರು ಇಲ್ಲಿಗೆ ಆಗಮಿಸಿ ದೇವಿಯ ಆಶೀರ್ವಾದವನ್ನ ಪಡಿತಾರೆ. ಪೂಜೆಯ ಸಮಯದಲ್ಲಿ ಜೌನ್ಹಾರ್ನ ಮಕ್ನೆ ರಾಜವಂಶದ ರಾಜನ ಧ್ವಜವನ್ನ ದೇವಸ್ಥಾನದಲ್ಲಿ ಹಾರಿಸಲಾಗುತ್ತೆ. ಕ್ರಿಸ್ತ ಶಕ 1306 ಜೌಹಾರ್ ರಾಜಪ್ರಭುತ್ವ ಪ್ರೀತಮ್ ಕೋಲಿ ದೊರೆ ಜಯಾವ ಮಕ್ನೆ ಮಹಾರಾಜರು ಜೌಹಾರ್ನಲ್ಲಿ ಈ ದೇವಸ್ಥಾನವನ್ನ ನಿರ್ಮಿಸಿದ್ರು ಎನ್ನಲಾಗುತ್ತೆ. ಪ್ರತಿ ವರ್ಷ ಹೊಲದ ಮೊದಲ ಫಸಲು, ತರಕಾರಿ, ಹಣ್ಣುಗಳನ್ನ ಊರಿನ ಜನತೆ ದೇವಿಗೆ ಅರ್ಪಿಸಿ ಪೂಜೆಯನ್ನ ಸಲ್ಲಿಸುತ್ತಾರೆ. ಪಿತೃ ಅಮಾವಾಸ್ಯ ದಿನದಂದು ಬುಡಕಟ್ಟು ಜಾತ್ರೆ ನಡೆಯುತ್ತೆ. ಮೊದಲ ಬೆಳೆಯನ್ನ ತಾಯಿಗೆ ಅರ್ಪಿಸೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತದೆ ಅಂತ ಹೇಳಿ ಜನರಲ್ಲಿ ನಂಬಿಕೆ ಇದೆ. ಹಾಗಿದ್ರೆ ಈ ಒಂದು ದಹಾಣು ಮಹಾಲಕ್ಷ್ಮಿ ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮೈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗಾಗಿ ಪರಿಚಯಿಸ್ತಾ ಇದ್ದಂತಹ ಸ್ಥಳ ದಹಾಣು ಮಹಾಲಕ್ಷ್ಮಿ ದೇವಸ್ಥಾನದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನ ಆಗ್ಲೇ ತಿಳಿಸ್ತಾ ಇದ್ದೆ. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಹಾಗೆ ದಹಾಣು ಮಹಾಲಕ್ಷ್ಮಿ ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆ, ಇಲ್ಲಿನ ಇತಿಹಾಸದ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ಒಂದು ದಹಾಣು ಮಹಾಲಕ್ಷ್ಮಿ ದೇವಾಲಯದ ಪ್ರವೇಶ ದ್ವಾರದಲ್ಲಿ ಧ್ವಜ ಸ್ತಂಭವಿದ್ದು ಅದರ ಮೇಲೆ ದೊಡ್ಡ ಧ್ವಜ ಸದಾ ಹಾರಾಡುತ್ತಿರುತ್ತೆ. ದೇವಾಲಯದ ಮುಂಭಾಗದಲ್ಲಿ ಸಭಾಮಂಟಪ ಹಾಗೆ ಆಕರ್ಷಕ ಎರಡು ದೀಪ ಸ್ತಂಭಗಳು ಇದೆ. ಅವುಗಳ ನಡುವೆ ಮುಖ್ಯ ಹೋಮಕುಂಡವಿದೆ. ಅದರ ಎರಡೂ ಬದಿಯಲ್ಲಿ ಇನ್ನೆರಡು ಹೋಮಕುಂಡಗಳು ಇದೆ. ಪಕ್ಕದಲ್ಲಿ ದೊಡ್ಡ ಅಶ್ವತ್ಥ ವೃಕ್ಷವೂ ಕೂಡ ಇದೆ. ಪ್ರತಿ ವರ್ಷ ಚೈತ್ರ ಮಾಸದ ಪೌರ್ಣಮಿಯಂದು ದೊಡ್ಡ ಯಜ್ಞ ನಡೆಯುತ್ತೆ. ಆ ದಿನ ದೇವಿಯ ದರ್ಶನಕ್ಕಾಗಿ ಸಾವಿರಾರು ಭಕ್ತರು ಕಾಲ್ನಡಿಗೆಯಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ. ಯಾತ್ರೆಯ ವೇಳೆ ಲಕ್ಷಾಂತರ ಭಕ್ತರು ದರ್ಶನಕ್ಕೆ ಬರೋದ್ರಿಂದ ಅಲ್ಲಿನ ಬುಡಕಟ್ಟು ಜನರು ಕೋಟಿಗಟ್ಟಲೆ ವಹಿವಾಟು ನಡೆಸ್ತಾರೆ. ಇದರಿಂದ ಸ್ಥಳೀಯರಿಗೆ ಉದ್ಯೋಗ ದೊರಕಿ ಲಕ್ಷ್ಮೀ ದೇವಿ ನಿಜ ಅರ್ಥದಲ್ಲಿ ಸ್ಥಳೀಯರಿಗೆ ಒಲಿದಿದ್ದಾಳೆ. ದೇವಾಲಯದ ಅರ್ಚಕರು ಮತ್ತೆ ಬುಡಕಟ್ಟು ಜನಾಂಗದವರು ದೇವಿಯನ್ನ ಕೋಲವಾಂಚಿ ಮಹಾಲಕ್ಷ್ಮಿ ಅಂತ ಹೇಳಿ ಕರೀತಾರೆ. ಕೊಲ್ಹಾನ್ ಎಂಬ ಪದದ ಅರ್ಥ ಕೋಲಿ ಜನರ ದೇವತೆ ಅಂತ ಹೇಳಿ. ಮಾಘ ಮಾಸದ ಶುದ್ಧ ದ್ವಾದಶಿಯಂದು ಚೈತ್ರ ಪೂರ್ಣಿಮೆ, ನವರಾತ್ರಿ ಉತ್ಸವ ಮತ್ತೆ ವಾಘವರ್ಸಿ ಎಂಬ ಮೂರು ಹಬ್ಬವನ್ನ ದೇವಿಯ ಹೆಸರಿನಲ್ಲಿ ಆಚರಿಸಲಾಗುತ್ತೆ. ಭಂಡಾರಿ, ವಡ್ವಾಲ್, ಕೋಲಿ, ತೋಟಗಾರರು, ಆದಿವಾಸಿಗಳು ಮತ್ತೆ ಕೃಷಿಕರು ದೇವಿಯ ದರ್ಶನಕ್ಕೆ ಸದಾಕಾಲ ಬರ್ತಾನೆ ಇರ್ತಾರೆ. ಇನ್ನು ಬರ್ಷಿ ದೇವಸ್ಥಾನದ ಒಂದು ಪ್ರಮುಖ ಹಬ್ಬವಾಗಿದೆ. ಈ ಹಬ್ಬಕ್ಕೆ ವಿವಿಧ ಬುಡಕಟ್ಟುಗಳ ಜನರು ಒಗ್ಗೂಡುತ್ತಾರೆ. ಅಂದು ಎಲ್ಲಾ ಬುಡಕಟ್ಟು ಜನರು ತರ್ಪ ನೃತ್ಯ ಮಾಡುತ್ತಾರೆ. ಹೊಲದಲ್ಲಿ ಹೊಸ ಬೆಳೆ ಬರುತ್ತಿದ್ರೆ ಆ ಖುಷಿಯೇ ಬೇರೆ ಅಂತಾನೆ ಹೇಳಬಹುದು. ಹಾಗಿದ್ರೆ ದೇವಾಲಯಕ್ಕೆ ನೀವು ಹೋಗ್ಬೇಕು, ಈ ದೇವಾಲಯದ ದರ್ಶನವನ್ನ ಪಡಿಬೇಕು ಅಂದ್ರೆ ಹೇಗೆ ಹೋಗ್ಬೇಕು ಅಂತ ಕೇಳಿದ್ರೆ, ರಸ್ತೆಯ ಮೂಲಕ ರಾಷ್ಟ್ರೀಯ ಹೆದ್ದಾರಿ NH 48 ಮುಂಬೈ ಅಹಮದಾಬಾದ್ ಹೈವೇ ಮೂಲಕ ದಹಾಣು ಮಹಾಲಕ್ಷ್ಮಿ ದೇವಸ್ಥಾನವನ್ನು ತಲುಪಬಹುದು. ಇದು ದಹಾಣು ಚರೋಟಿ ನಾಕಾದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿದೆ. ದೇವಸ್ಥಾನವನ್ನು ತಲುಪಲು ದಹಾಣು ಚರೋಟಿ ನಾಕಕ್ಕೆ ಬಸ್ಸುಗಳು, ಆಟೋ ರಿಕ್ಷಾಗಳು ಮತ್ತೆ ಇತರೆ ಖಾಸಗಿ ವಾಹನಗಳು ಕೂಡ ಇದೆ. ದೇವಸ್ಥಾನ ದಹಾಣು ರೈಲು ನಿಲ್ದಾಣದಿಂದ 28 ಕಿಲೋಮೀಟರ್ ದೂರವಿದೆ. ಇನ್ನು ದೇವಸ್ಥಾನದ ಸಮೀಪ ಇರುವ ಧರ್ಮಶಾಲೆಯಲ್ಲಿ ಯಾತ್ರಿಕರಿಗೆ ಕೊಠಡಿಗಳು ಲಭ್ಯ ಇದೆ. ಕುಟುಂಬದೊಂದಿಗೆ ಧಾರ್ಮಿಕ ಪ್ರವಾಸಕ್ಕೆ ಅಥವಾ ಪ್ರಕೃತಿಯ ಆನಂದ ಸವಿಯುವುದಕ್ಕೆ ದಹಾಣು ಒಳ್ಳೆಯ ತಾಣವಾಗಿದೆ. ಸ್ನೇಹಿತರೆ, ಇದಿಷ್ಟು ಕೂಡ ದಹಾಣು ಮಹಾಲಕ್ಷ್ಮಿ ದೇವಸ್ಥಾನದ ಕುರಿತಾದಂತಹ ಒಂದಿಷ್ಟು ಮಾಹಿತಿಯಾಗಿತ್ತು. ಈ ಎಲ್ಲಾ ಮಾಹಿತಿ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮೈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ, ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686962799 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹುಳ್ಳ. ಯಾವಾಗ್ಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಂಡು.

0: ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
1: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
2: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
3: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
2: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.

0: ಸಾಕು.
1: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟಿಡ್ ಅನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಪಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.lsindia.in ಗೆ ವಿಸಿಟ್ ಮಾಡಿ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೇ ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಧರ್ಮ ಅನ್ನುವಂತಹ ವಿಷಯಕ್ಕೆ ಬಂದಾಗ ನಮ್ಮ ಭಾರತೀಯ ಸಂಸ್ಕೃತಿ, ತತ್ವಶಾಸ್ತ್ರ ಮತ್ತು ಧಾರ್ಮಿಕ ಪರಂಪರೆಯಲ್ಲಿ ಅತ್ಯಂತ ಪ್ರಮುಖವಾದ ಮತ್ತು ವಿಶಾಲವಾದ ಅರ್ಥವನ್ನು ಹೊಂದಿರುವ ಪರಿಕಲ್ಪನೆ ಇದೆ. ಹಾಗೆ ನಾವು ಹಿಂದೂ ಧರ್ಮದವರಾಗಿರ್ಬೋದು ಅಥವಾ ಮುಸಲ್ಮಾನ, ಕ್ರೈಸ್ತ ಅಥವಾ ಯಾರೇ ಆಗಿರಬಹುದು, ಆದರೆ ಧರ್ಮ ಅನ್ನುವಂತಹ ವಿಷಯಕ್ಕೆ ಬಂದಾಗ ಅದರ ಆಚರಣೆ ಹೇಗೆ ಎಂಬ ಪ್ರಶ್ನೆಗಳನ್ನು ಕೇಳಿದಾಗ ನಮ್ಮಿಂದ ಸಾವಿರಾರು ಉತ್ತರ ಸಿಕ್ಕೇ ಸಿಗತ್ತೆ. ಸಾಕಷ್ಟು ಉತ್ತರಗಳು ನಮ್ಮಿಂದ ಸಿಗತ್ತೆ. ಧರ್ಮ ಅಂದರೆ ಹಾಗಿರಬೇಕು, ಹೀಗಿರಬೇಕು, ಧರ್ಮದಲ್ಲಿ ನಡಿಬೇಕು, ಈ ರೀತಿಯ ಮಾತುಗಳು ಸಹಜವಾಗಿ ನಮ್ಮಿಂದ ಬರುತ್ತೆ. ಆದರೆ ಇಲ್ಲಿ ಸ್ವಾಮಿ ವಿವೇಕಾನಂದರವರು ಧರ್ಮ ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ. ಸ್ನೇಹಿತರೆ, ಒಮ್ಮೆ ಸ್ವಾಮಿ ವಿವೇಕಾನಂದರವರನ್ನು ಭೇಟಿಯಾಗಲಿಕ್ಕೆ ಪತ್ರಕರ್ತರು ಬಂದಿರ್ತಾರೆ, ಜರ್ನಲಿಸ್ಟ್ ಬಂದಿರ್ತಾರೆ. ಆ ಪತ್ರಕರ್ತರ ಗುಂಪಿನಲ್ಲಿ ಕೆಲವರು ಪಂಜಾಬಿನಿಂದ ಬಂದಿರ್ತಾರೆ. ಅವರು ಸ್ವಾಮೀಜಿಯವರನ್ನು ಸಂದರ್ಶನ ಮಾಡ್ತಾರೆ. ಅವರು ಸ್ವಾಮೀಜಿಯವರನ್ನು ಸಂದರ್ಶನ ಮಾಡೋದ್ರ ಬದಲಾಗಿ, ಪ್ರಶ್ನೆ ಕೇಳೋದ್ರ ಬದಲಾಗಿ, ಸ್ವಾಮೀಜಿಯವರೇ ಅಂದರೆ ಸ್ವಾಮಿ ವಿವೇಕಾನಂದ ಅವರೇ ಅವರ ದೇಶದ ಪರಿಸ್ಥಿತಿಯ

0: ಬಗ್ಗೆ ಪ್ರಶ್ನೆ ಮಾಡ್ತಾ ಮಾಡ್ತಾ ತಿಳ್ಕೊಳ್ತಾರೆ ಅವರಿಂದ. ಏನು ಪತ್ರಕರ್ತರು ಇವರನ್ನ ಇಂಟರ್ವ್ಯೂ ಮಾಡಕ್ಕೆ ಬಂದಿರ್ತಾರಲ್ವಾ, ಅದರ ಬದಲಾಗಿ ಸ್ವಾಮಿ ವಿವೇಕಾನಂದರವರೇ ಪಂಜಾಬಿನ ಪರಿಸ್ಥಿತಿ ಬಗ್ಗೆ ಕೇಳಲಿಕ್ಕೆ ಶುರು ಮಾಡಿಬಿಡ್ತಾರೆ. ಪಂಜಾಬಿನಲ್ಲಿ ಭೀಕರ ಕ್ಷಾಮ ಇದೆ ಅನ್ನೋದು ಗೊತ್ತಾಯಿತು. ಜನ ಆಹಾರ ಇಲ್ಲದೆ ಪ್ರಾಣವನ್ನು ಬಿಡ್ತಾ ಇದ್ದಾರೆ. ತುಂಬ ಬರಗಾಲ ಬಂದಿದೆ, ತುಂಬ ಸಮಸ್ಯೆಗಳು ಅಲ್ಲಿವೆ. ಈ ಸಮಸ್ಯೆಗಳ ಬಗ್ಗೆ ಅಲ್ಲಿನ ಸರ್ಕಾರ ಯಾವೆಲ್ಲ ಕಾರ್ಯಗಳನ್ನು ಮಾಡಿದೆ, ಹಾಗೆ ಅಲ್ಲಿನ ಸಂಘ ಸಂಸ್ಥೆಗಳು ಇದ್ರ ಬಗ್ಗೆ ಯಾವ ರೀತಿ ಎಚ್ಚೆತ್ತುಕೊಂಡಿವೆ, ಧಾರ್ಮಿಕ ಸಂಸ್ಥೆಗಳು ಯಾವ ರೀತಿಯೆಲ್ಲ ಕಾರ್ಯನಿರ್ವಹಿಸ್ತಿವೆ ಅನ್ನೋದ್ರ ಬಗ್ಗೆ ಸ್ವಾಮೀಜಿಯವರೇ ಪತ್ರಕರ್ತರ ಹತ್ರ ಮಾತಾಡ್ತಾ ತೊಡಗ್ತಾರೆ. ಹೇಗೂ ಪತ್ರಕರ್ತರ ಬಳಿ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇರೋ ಕಾರಣಕ್ಕೆ ಅವರು ಸಲೀಸಾಗಿ ಸುಲಭವಾಗಿ ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ತಾರೆ ಸ್ವಾಮೀಜಿಯವರಿಗೆ. ಅಷ್ಟರಲ್ಲೇ ಒಬ್ಬ ಪತ್ರಕರ್ತ ಸ್ವಾಮಿ ವಿವೇಕಾನಂದರವರಿಗೆ ಈ ರೀತಿ ಪ್ರಶ್ನೆ ಮಾಡ್ತಾರೆ. ಏನಪ್ಪ ಅಂದರೆ, ಅಲ್ಲ ಸ್ವಾಮೀಜಿಯವರೇ, ನಾವು ನಿಮ್ಮನ್ನು ಇಂಟರ್ವ್ಯೂ ಮಾಡೋಕ್ಕೆ ಬಂದಿರೋದು, ನಿಮ್ಮ ಸಂದರ್ಶನಕ್ಕೋಸ್ಕರ ನಾವು ಅಲ್ಲಿಂದ ಬಂದಿದ್ದೀವಿ ಧರ್ಮದ ಬಗ್ಗೆ ಮಾತಾಡಲಿಕ್ಕೆ. ಆದರೆ ದುರಾದೃಷ್ಟವಶಾತ್ ಏನಪ್ಪ ಅಂದರೆ, ಈ ಕೆಲಸಕ್ಕೆ ಬಾರದ ತೀರಾ ಒಂದು ಸಾಮಾನ್ಯ ವಿಷಯಗಳ ಮಾತಿನಲ್ಲಿ ನಮ್ಮ ಸಮಯ ವ್ಯರ್ಥವಾಯಿತು. ನೀವು ಧರ್ಮದ ಬಗ್ಗೆ ಮಾತಾಡ್ತೀರಿ ಅಂತ ನಾವು ಅಂದ್ಕೊಂಡ್ರೆ, ನೀವು ಆ ವಿಷಯ ಬಿಟ್ಟು ಪಂಜಾಬಿನಲ್ಲಿ ಭೀಕರ ಕ್ಷಾಮ ಇದೆ, ಬಡತನ ಇದೆ, ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ನಮ್ಮೊಟ್ಟಿಗೆ ನೀವೇ ಕೇಳಿ ತಿಳ್ಕೊಳ್ತಾ ಇದ್ದೀರಾ ಎಲ್ಲ ವಿಷಯಗಳನ್ನು. ನಮಗೆ ತುಂಬ ಬೇಸರ ಆಯಿತು, ಧರ್ಮದ ಬಗ್ಗೆ ನೀವೇನು ಹೇಳಲಿಲ್ಲ, ನಮ್ಮ ಸಮಯ ವೇಸ್ಟ್ ಆಯಿತು, ವ್ಯರ್ಥ ಆಯಿತು ಅಂತ ಒಬ್ಬ ಪತ್ರಕರ್ತ ಕೇಳ್ತಾನೆ. ಆಗ ಸ್ವಾಮಿ ವಿವೇಕಾನಂದರವರು ತುಂಬ ಗಂಭೀರರಾಗ್ತಾರೆ ಸ್ನೇಹಿತರೆ. ಆಗ ಆ ಪತ್ರಕರ್ತರಿಗೆ ಈ ಮಾತನ್ನು ಹೇಳ್ತಾರೆ. ಏನಪ್ಪ ಅಂದರೆ, ನಾವು ಇದುವರೆಗೂ ಮಾತನಾಡಿದ್ದು ಹಸಿವಿನಿಂದ ನರಳುತ್ತಿರುವವರ ಸಮಸ್ಯೆಗಳ ಬಗ್ಗೆ. ಹಸಿದವರಿಗೆ ಅನ್ನವನ್ನು ಕೊಡುವುದು ತೀರಾ ಸಾಮಾನ್ಯ ವಿಷಯವಲ್ಲ. ಆಹಾರ ಕೊಟ್ಟು ಪೋಷಿಸುವುದೇ ನನ್ನ ಪಾಲಿಗೆ ಧರ್ಮ. ಯಾರು ಹಸಿದು ಕೂತಿರ್ತಾರೋ ಅವರಿಗೆ ಆಹಾರ ಕೊಡುವಂಥದ್ದೇ ಧರ್ಮ. ಅದಕ್ಕಿಂತ ದೊಡ್ಡ ಪೂಜೆ, ಅದಕ್ಕಿಂತ ದೊಡ್ಡ ಧರ್ಮದ ಆಚರಣೆ ಮತ್ತೊಂದಿಲ್ಲ. ಇದೇ ಒಂದು ದೊಡ್ಡ ಧರ್ಮ. ಯಾರು ಹಸಿವಿನಿಂದ ಬಳಲ್ತಾ ಇರ್ತಾರೋ ಅವರಿಗೆ ಒಂದು ತುತ್ತು ಅನ್ನ ಕೊಡುವಂಥದ್ದೇ ಧರ್ಮ. ಈ ಮಾತನ್ನು ಕೇಳಿದಾಗ ಅಲ್ಲಿದ್ದಂತಹ ಎಲ್ರಿಗೂ ಕೂಡ ಸಮಾಧಾನ ಆಗತ್ತೆ. ಹಾಗೆ ಮತ್ತೊಂದು ಸಂದರ್ಭದಲ್ಲಿ ಅಮೆರಿಕದ ಪಾದ್ರಿಗಳು ಸ್ವಾಮೀಜಿಯವರನ್ನ ಟೀಕಿಸ್ತಾ ಹೀಗೆ ಹೇಳ್ತಾರೆ ಸ್ನೇಹಿತರೆ, ಸ್ವಾಮೀಜಿ ನೀವೊಬ್ಬ ಧರ್ಮ ಬೋಧಕರಾಗಿದ್ದೀರಿ, ಧರ್ಮದ ಆಚರಣೆಯಲ್ಲಿ ನಡೀತಾ ಇದ್ದೀರಿ, ನೀವು ಯಾವಾಗಲೂ ಧರ್ಮದ ಬಗ್ಗೆನೇ ಮಾತಾಡಬೇಕು, ಆದರೆ ನೀವು ಯಾವಾಗಲೂ ಜೋರಾಗಿ ನಗ್ತಾ ಇರ್ತೀರಿ, ಎಲ್ಲರನ್ನ ಕೂಡ ನಗಿಸ್ತಾ ಇರ್ತೀರಿ, ಎಲ್ಲರೊಟ್ಟಿಗೂ ಕೂಡ ತಮಾಷೆ ಮಾಡ್ತಾ ಇರ್ತೀರಿ, ಇದು ನಿಮಗೆ ಶೋಭೆಯಲ್ಲ. ಸ್ವಾಮೀಜಿ ಆದವರು ಯಾವಾಗಲೂ ಸೀರಿಯಸ್ ಆಗಿರಬೇಕು, ಯಾವಾಗಲೂ ಧರ್ಮದ ಬಗ್ಗೆನೇ ಹೇಳ್ತಾ ಇರಬೇಕು, ಯಾರನ್ನು ನಗಿಸ್ಬಾರ್ದು, ನೀವು ನಗಬಾರ್ದು ಅಂತ ಆ ಅಮೆರಿಕದ ಪಾದ್ರೆ ಹೇಳ್ತಾರೆ. ಆಗ ಸ್ವಾಮಿ ವಿವೇಕಾನಂದರವರು ಒಂದು ಮಾತು ಹೇಳ್ತಾರೆ ಸ್ನೇಹಿತರೆ, ನೋಡಿ ಎಲ್ಲ ದೇವರುಗಳು ಪ್ರಸನ್ನವದನರು. ನೀವು ಯಾವುದೇ ದೇವರ ಫೋಟೋ ನೋಡಿ, ಎಲ್ಲ ದೇವರುಗಳು ನಗ್ತಾ ಇರ್ತಾರೆ, ಎಲ್ಲ ದೇವರುಗಳ ಮೊಗದಲ್ಲಿ ನಗು ಇರುತ್ತೆ. ದೇವರೇ ನಗ್ತಾ ಇರುವಾಗ ನಾವ್ಯಾಕೆ ಸಪ್ಪೆ ಮೊರೆ ಹಾಕ್ಕೊಂಡು ಕೂತ್ಕೋಬೇಕು, ನಾವ್ಯಾಕೆ ಬೇರೆಯವ್ರನ್ನ ನಗಿಸ್ಬಾರ್ದು, ನಾವ್ಯಾಕೆ ಸೀರಿಯಸ್ ಆಗಿ ಕೂತ್ಕೊಳ್ಬೇಕು ಯಾವಾಗಲೂ, ನಾವ್ಯಾಕೆ ಗಂಭೀರರಾಗಿ ಕೂತ್ಕೊಳ್ಬೇಕು, ನಾವ್ಯಾಕೆ ಸೀರಿಯಸ್ ಆಗೇ ಇರಬೇಕು ಅಂತ ಹೇಳ್ತಾರೆ ಸ್ವಾಮೀಜಿಯವರು. ಹಾಗೆ ಮತ್ತೊಂದು ಮಾತು ಹೇಳ್ತಾರೆ, ಮಾ ಶುಚ ಅಂತ. ಮಾ ಶುಚ ಅಂದರೆ ಅಳಬೇಡಿ ಎಂಬುದೇ ನಮ್ಮ ದೇವರುಗಳು ನಮಗೆ ನೀಡಿದ ಬೋಧನೆ ಅಂತ ತಿಳಿಸ್ತಾರೆ. ಇದರರ್ಥ ಇಷ್ಟೇ ಸ್ನೇಹಿತರೆ, ಯಾವಾಗಲೂ ನಗ್ನಗ್ತಾ ಬಾಳ್ಬೇಕು ಎಂಬುದಕ್ಕಿಂತ ದೊಡ್ಡ ಧರ್ಮ ಮತ್ತೊಂದು ಇರಲಿಕ್ಕಿಲ್ಲ. ನಾವು ನಗ್ನಗ್ತಾ ಇದ್ದು ನಮ್ಮೊಂದಿಗಿರುವವರನ್ನ ನಗಿಸ್ತಾ ಸಂತೋಷವಾಗಿ ಇರಿಸುವುದೇ ಧರ್ಮದ ಆಚರಣೆ, ಇದೇ ಧರ್ಮ. ಧರ್ಮ ಮತ್ತು ಧರ್ಮದ ಆಚರಣೆ ಬಗ್ಗೆ ಇದಕ್ಕಿಂತ ಒಳ್ಳೆಯ ವಿವರಣೆ ಬೇರೊಂದಿಲ್ಲ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಅಲ್ವಾ ಸ್ನೇಹಿತರೆ, ಹಸಿದವರಿಗೆ ಅನ್ನ ಕೊಡುವಂಥದ್ದು, ಹಾಗೆ ನಮ್ಮೊಟ್ಟಿಗೆ ಇರುವಂಥವರನ್ನ ಖುಷಿಯಿಂದ ನೋಡಿಕೊಳ್ಳುವಂಥದ್ದು, ಯಾವಾಗಲೂ ನಗ್ನಗ್ತಾ ಇರುವಂಥದ್ದು, ಇದು ಕೂಡ ಒಂದು ರೀತಿಯ ಧರ್ಮನೇ ಆಗತ್ತೆ, ಖಂಡಿತ ಅಲ್ವಾ. ಈ ಮಾಹಿತಿಯೊಂದಿಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಸ್ನೇಹಿತರೆ, ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಲತಾಶ್ರೀ ಈಶ್ವರ್ ಮ್ಯಾಡಮ್ ಅವರು ಅವರೇ ಬರೆದಂತಹ ಉರಿ ಎಂಬ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ. ಲತಾಶ್ರೀ ಈಶ್ವರ್ ಮೇಡಮ್ ಅವರಿಂದ ಆ ಕಥೆಯನ್ನ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಲತಾಶ್ರೀ ಮೇಡಮ್ ಅವರು ನಮ್ಮೊಟ್ಟಿಗಿದ್ದಾರೆ. ಇವರು ಲೇಖಕಿಯಾಗಿ, ಸಮಾಜ ಸೇವಕಿಯಾಗಿ, ಬರಹಗಾರ್ತಿಯಾಗಿ, ಹಾಗೆ ಹಾಡುಗಾರ್ತಿಯಾಗಿ ಕೂಡ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಬೆಂಗಳೂರಿನ ಮಿಂಚು ಐಡಿಯಾಸ್ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕೂಡ. ಇದರೊಟ್ಟಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಜಿ ಎಲ್ ಜನಾರ್ದನ್ ಸರ್ ಅವರ ಮಾತುಗಳಿಂದ ಸ್ಫೂರ್ತಿಗೊಂಡು ಪಶ್ಚಿಮಘಟ್ಟಗಳ ಉಳಿವಿನ ಬಗ್ಗೆ ಸರ್ಕಾರಿ ಶಾಲೆಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಿನ ಸರ್ಕಾರಿ ಶಾಲೆಗಳಲ್ಲಿ ಪಶ್ಚಿಮಘಟ್ಟಗಳ ಉಳಿವಿನ ಬಗ್ಗೆ ಜಾಗೃತಿಯನ್ನು ಕೂಡ ಮೂಡಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳಲ್ಲಿ. ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಅವರೇ ಬರೆದಂತಹ ಸ್ವರಚಿತ ಕಥೆಯನ್ನು ಕೂಡ ತಿಳಿಸ್ಲಿಕ್ಕೆ ರೆಡಿಯಾಗಿದ್ದಾರೆ. ತಡ ಮಾಡೋದು ಬೇಡ, ಲತಾಶ್ರೀ ಈಶ್ವರ್ ಮೇಡಮ್ ಅವರಿಂದ ಅವರೇ ಬರೆದಂತಹ ಕಥೆಯನ್ನ ತಿಳಿಯೋಣ.
3: ಕಥೆಯ ಶೀರ್ಷಿಕೆ ಉರಿ. ಅಮ್ಮ, ರೇಖಾ ಆಂಟಿ ಮೆಸೇಜ್ ಮಾಡಿದ್ರು, ನಾನು ಬರ್ತೀನಿ ಅವ್ರ ಮನೆ ಫಂಕ್ಷನ್ಗೆ. ಹೋದ ವರ್ಷ ಅವರ ಮಗನ ಮದುವೆಗೆ ಹೊರಟು ಮಳೆಯಿಂದ 4 ಗಂಟೆ ಬೆಂಗಳೂರು ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಿ ಹಾಕಿಕೊಂಡು ಬೇಜಾರಾಗಿ ವಾಪಸ್ ಮನೆಗೆ ಹೊರಟು ಹೋಗಿದ್ವಿ. ಈ ಸಲನಾದರೂ ಹೋಗೋಣ ಅಮ್ಮ, ಆಂಟಿಗೂ ಖುಷಿಯಾಗತ್ತೆ ಅಂದಳು ಮಗಳು. ಅಲ್ಲಿಂದ 5 ಕಿಲೋಮೀಟರ್ ದೂರದಲ್ಲೇ ನನ್ನ ಗೆಳತಿ ಮನೆನೂ ಇದೆ ಅಮ್ಮ, ಅವಳ ಹೊಸ ಕಾರ್ ಬರುತ್ತಂತೆ, ನೋಡಕ್ಕೆ ಬರ ಹೇಳಿದ್ದಾಳೆ. ನಾನು ನೀನು ಇಬ್ಬರು ಫಂಕ್ಷನ್ ಮುಗಿಸಿ ಅವ್ರ ಮನೆಗೂ ಹೋಗಿ ಕಾರ್ನೂ ನೋಡಿಕೊಂಡು ಬರೋಣ ಅಂತ ಅಂದ್ಲು. ನಾನು ಹ್ಞೂ ಭಾನುವಾರ ಹೋಗೋಣ ಅಂದೆ. ಭಾನುವಾರ ಬಂತು, ಬೆಳಗ್ಗೆ ಎಲ್ಲ ಕೆಲಸ ಮಾಡಿದ್ವಿ. ರೆಡಿಯಾಗಿ ನಾನು ಮನೆ ಹತ್ರನೇ ಇರೋ ಮಗಳು ಮನೆಗೆ ಹೋದೆ. ಮಗಳು ಅಲ್ಲಿ ರೆಡಿಯಾಗಿದ್ಲು. ಅವಳು ಗಂಡಂಗಡಿಗೆ ಎಲ್ಲ ಮಾಡಿಟ್ಟು ಸೀರೆ ಉಟ್ಕೊಂಡು ರೆಡಿ ಇದ್ಲು. ಸರಿ, 1 ಗಂಟೆಯ ಬೆಂಗಳೂರಿನಲ್ಲಿ ನಮ್ಮ ಕ್ಯಾಬಿನ ಪ್ರಯಾಣ. ಎಲ್ಲರಿಗೂ ಗೊತ್ತಿರುವ ಹಾಗೆ ಟ್ರಾಫಿಕ್ನಿಂದಾಗಿ 1 ಗಂಟೆಯ ಪ್ರಯಾಣ 3 ಗಂಟೆಯಾಯಿತು. ಗೊತ್ತಾಯ್ತಲ್ಲ ಟ್ರಾಫಿಕ್. ಈ 3 ಗಂಟೆಯ ಪ್ರಯಾಣದುದ್ದಕ್ಕೂ ಯೋಚಿಸುತ್ತಲೇ ಬಂದೆ ನಾನು, ನನ್ನ ಗೆಳತಿಯರಲ್ಲಿ ಒಬ್ಬರಾದರೂ ನನಗೆ ಫೋನ್ ಮಾಡಬೇಕಿತ್ತು, ಅಥವಾ ಗ್ರೂಪ್ನಲ್ಲಿ ಫೋನ್ ಫೋಟೋನಾದರೂ ಹಾಕಬೇಕಿತ್ತು. ಯಾಕೆಲ್ಲ ಸೈಲೆಂಟ್ ಆಗಿದ್ದಾರೆ? ಲತಾ ಎಲ್ಲಿದೀಯಾ ಎಲ್ಲಿದೀಯಾ ಅಂತನಾರು ಕೇಳ್ತಿದ್ರಲ್ಲ. ನನ್ನ ನಾದಿನಿ ಏನೋ ನಾ ಬರಲ್ಲ ಅಂದಿದ್ಲು. ಉಳಿದವರಿಗೆಲ್ಲ ಏನು, ಎಲ್ಲಿ ಹೋಗಿದ್ದಾರೆ, ಯಾಕೆ ಯಾರು ಬರಲೇ ಇಲ್ವಾ, ಅಥವಾ ನಾನೇ ಫೋನ್ ಮಾಡಬೇಕಿತ್ತೇನೋ ಅಂತ ಯೋಚಿಸೋ ಹೊತ್ತಿಗೆನೆ ಫಂಕ್ಷನ್ ಹಾಲ್ ಹತ್ರ ಬಂತು. ಕಾರ್ ಇಳಿದ್ವಿ, ರಿಸೆಪ್ಷನ್ ಕೌಂಟರ್ ಹತ್ರ ಹೋದ್ವಿ. ವಿಚಾರಿಸಿದ್ವಿ, ಇಲ್ಲಿ ಎಲ್ಲೊಂದು ಫಂಕ್ಷನ್ ಇದೆಯಲ್ಲ, ಯಾವ ಹಾಲಲ್ಲಿ ಅಂತ. ಇವತ್ತು ಯಾವ ಕಾರ್ಯಕ್ರಮವೂ ಇಲ್ಲವಲ್ಲ ಅಂದರು. ಹಾ, ಏನಿದು ಎಂದು ಇನ್ವಿಟೇಷನ್ ಓಪನ್ ಮಾಡಿದ್ರೆ ಬರುವ ಭಾನುವಾರ ಫಂಕ್ಷನ್. ನನ್ನ ಮಾತನ್ನು ನಂಬಿ ಆಫೀಸ್ ಕೆಲಸವನ್ನೆಲ್ಲ ಬದಿಗೊತ್ತಿ ಬಂದ ನನ್ನ ಮಗಳ ಮುಖ ನೋಡಲು ನನಗೆ ಧೈರ್ಯವೇ ಬರಲಿಲ್ಲ. ಮನದೊಳಗೆ ಥೋ ಎಂಥ ಆಗೋಯ್ತು ಅನ್ನುವ ಕಸಿವಿಸಿ. ಹೋಗ್ಲಿ ಬಿಡು ಅಮ್ಮ, ಹಸಿವಾಗ್ತಾ ಇದೆ, ಬಾ, ಇಲ್ಲೇ 2 ಕಿಲೋಮೀಟರ್ ದೂರದಲ್ಲಿ ಹೋಟೆಲ್ ಇದೆ, ಊಟ ಮಾಡಿ ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂದಳು ಮಗಳು. ಇನ್ನೇನು ಹೋಟೆಲ್ಗೆ ಹೋಗಿ ಆರ್ಡರ್ ಕೊಡಬೇಕು ಅಂತ ಅಂದುಕೊಳ್ಳುವ ಹೊತ್ತಿಗೆ ಮಗಳ ಗೆಳತಿಯ ಫೋನ್. ನಾನು ಹೋಟೆಲ್ ಟೇಬಲ್ ಬುಕ್ ಮಾಡಿದ್ದೀನಿ ಬೇರೆ ಹೋಟೆಲ್ನಲ್ಲಿ. ನೀವಿಬ್ರು ನಾನು ಕಳಿಸುವ ಲೊಕೇಶನ್ಗೆ ಬನ್ನಿ, ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ ಅಂತ ಫೋನ್ ಮಾಡಿದ್ಲು. ಈಗೇನು ಮಾಡಬೇಕು? ಟೇಬಲ್ ಮೇಲೆ ಕೂತಾಗಿದೆ, ವೆಯ್ಟರ್ ನೀರೆಲ್ಲ ತಂದಿಟ್ಬಿಟ್ಟಿದ್ದಾರೆ, ಏನು ಬೇಕು ಮೇಡಮ್ ಅನ್ನೋ ಥರದಲ್ಲಿ ನಮ್ಮ ಎದುರಿಗೆ ನಿಂತ್ಕೋಬಿಟ್ಟಿದ್ದಾನೆ. ನಾವೀಗೇನು ಮಾಡಬೇಕು? ನಾನು ಎದ್ದು ಹೋಗ್ಬಿಡೋದಪ್ಪ ಅಂತ ನಾನು ಅಂದ್ಕೊಂಡ್ರೆ, ಮಗಳು ಪಾಪ ಆ ಹುಡುಗ ನಮಗೋಸ್ಕರ ಬಂದು ನಿಂತಿದ್ದಾನೆ ಅಂತ ಹೇಳಿ ಒಂದು ಜ್ಯೂಸ್ ಆರ್ಡ್ರು ಮಾಡಿದ್ಲು. ಜ್ಯೂಸ್ ಕುಡ್ಕೊಂಡು ಫಂಕ್ಷನ್ ಹಾಲಿಂದ ಹೊರಗೆ ಬಂದು ಅವಳು ಹೇಳಿದ ಲೊಕೇಶನ್ನಿಗೆ 2 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿರೋ ಲೊಕೇಶನ್ನಿಗೆ ಹೋದರೆ, ನಾವೀಗಷ್ಟೇ ಫಂಕ್ಷನ್ ಹಾಲಿಗೆ ಹೋಗಿ ಬಂದಿದ್ವಲ್ಲ, ಆ ಫಂಕ್ಷನ್ ಹಾಲ್ ಡೆಡ್ ಆಪೋಸಿಟ್ ಬಿಲ್ಡಿಂಗಲ್ಲೇ ಇರೋ ಹೋಟೆಲ್. ಹೊಸ ಕಾರು, ಅದರ ರೈಡಿಂಗು, ಅದರ ಪಾರ್ಟಿ, ಅವರಮ್ಮ ಗೆಳತಿಯ ಜೊತೆ ಮಾತುಕತೆ, ಮತ್ತು ಅವ್ರ ಜೊತೆಗೆ ಅವ್ರ ಮನೆಗೆ ಹೋಗಿ ಎಲ್ಲ ಮುಗಿಸಿ ನಾವು ಮನೆಗೆ ಹೊರಡೋ ಹೊತ್ತಿಗೆ ನನ್ನ ಮಗಳ ಗೆಳತಿ ನನ್ನನ್ನು ರೇಗಿಸಿದ್ಲು. ಆಂಟಿ, ಸಾಧಾರಣ ಜನ ಮರೆತು ಕಾರ್ಯಕ್ರಮ ಮುಗಿದ ನಂತರದ ದಿನಗಳಲ್ಲಿ ಯಾಮಾರಿ ಹೋಗೋದು ಗೊತ್ತು, ಆದರೆ ನಿಮ್ಮದೆಂತ ಊರಿಗೆ ಮುಂಚೆ ನೆನಪಿಸಿಕೊಂಡು ಹೋಗಿ ಹೀಗೆ ಯಾಮಾರೋದು ಅಂತ ನಕ್ಕುಬಿಟ್ಟು ನಮ್ಮನ್ನು ಬೈ ಬೈ ಆಂಟಿ ಅಂತ ಹೇಳಿ ಕಳಿಸಿದ್ಲು. ಇದು ಕಥೆಯ ಮೊದಲ ಭಾಗ.
0: ಸ್ನೇಹಿತರೆ, ಕಥೆಯ ಮೊದಲ ಭಾಗವನ್ನು ಕೇಳಿದ್ರಲ್ವಾ? ಖಂಡಿತವಾಗ್ಲೂ ಈ ರೀತಿಯ ಘಟನೆಗಳು ನಮ್ಮಲ್ಲಿ ಕೂಡ ಆಗಾಗ ಆಗ್ತಾ ಇರುತ್ತೆ. ಮದುವೆ ಡೇಟೋ ಅಥವಾ ನಾಮಕರಣದ ಡೇಟೋ ಅಥವಾ ಬರ್ತ್ಡೇ ಫಂಕ್ಷನ್ನೋ ಯಾವಾಗೋ ಇರುತ್ತೆ. ಅಂತಹ ಸಮಯದಲ್ಲಿ ನಾವು ಕೂಡ ಒಂದಿಷ್ಟು ಕನ್ಫ್ಯೂಸ್ ಮಾಡ್ಕೊಳ್ಳೋದುಂಟು. ಕೆಲವೊಮ್ಮೆ ಈ ಕನ್ಫ್ಯೂಸ್ ಆದಾಗ ಫೋನ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳೋದುಂಟು. ಇಲ್ಲ ಅಂದರೆ ಒಂದು ಆತ್ಮವಿಶ್ವಾಸದಲ್ಲಿ, ಏ ಇಲ್ಲ ಇವತ್ತೇ ಇರೋದು ಬಾ ಅಂತ ಹೋಗೋದು ಉಂಟು. ಆ ರೀತಿಯಲ್ಲಿ ಲತಾ ಮೇಡಮ್ ಅವರು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಆದರೆ ಆ ಕಾರ್ಯಕ್ರಮ ಇರೋದು ಮತ್ತೊಂದಿನ ಅಂತ ಗೊತ್ತಾಗಿ ಅಲ್ಲೇ ಬೇರೆ ರೀತಿಯ ಪ್ಲ್ಯಾನ್ ಕೂಡ ಆಗಿದೆ. ಏನೇ ಆಗಲಿ, ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನುವಂತಹ ಮಾತು ಕೂಡ ಇದೆ ಅಲ್ವಾ? ಸೊ ಮುಂದೆ ಏನಾಗತ್ತೆ, ಯಾವೆಲ್ಲ ವಿಷಯಗಳು ಲತಾಶ್ರೀ ಮೇಡಮ್ ಅವರಿಂದ ನಮಗೆ ತಿಳಿಯುತ್ತೆ ಕಥೆಯ ಮೂಲಕ ಅನ್ನೋದ್ರ ಬಗ್ಗೆ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಲತಾಶ್ರೀ ಈಶ್ವರ್ ಅವರು ಅವರೇ ಬರೆದಂತಹ ಸ್ವರಚಿತ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ಇವರು ಲೇಖಕಿಯಾಗಿ, ಸಮಾಜ ಸೇವಕಿಯಾಗಿ, ಬರಹಗಾರ್ತಿಯಾಗಿ, ಹಾಗೆ ಸಿಂಗರ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಉರಿ ಅನ್ನುವಂತಹ ಕಥೆಯನ್ನು ತುಂಬ ಚೆನ್ನಾಗಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಮುಂದೆ ಏನಾಗತ್ತೆ, ಯಾವ ರೀತಿಯೆಲ್ಲ ತಿರುವನ್ನು ಪಡ್ಕೊಳ್ಳುತ್ತೆ ಇವರ ಕತೆ ಅನ್ನೋದನ್ನು ಅವರಿಂದ ಕೇಳೋಣ.
3: ಹೋದ ಭಾನುವಾರ ಈ ತರಹ ನಮ್ಮ ಕತೆ ಆಗಿದ್ದಕ್ಕೆ ಈ ಭಾನುವಾರ ನೆನಪಿನಿಂದ ಸರಿಯಾಗಿ ವಿನ್ಯುಟೇಷನ್ ಓದಿಕೊಂಡು ಸರಿಯಾದ ಸಮಯಕ್ಕೆ ಹೋಗಬೇಕು ಅಂತ ಭಾನುವಾರದ ಕಾರ್ಯಕ್ರಮಕ್ಕೆ ಶುಕ್ರವಾರದಂದು ಗೆಳತಿಯರೆಲ್ಲ ಪರಸ್ಪರ ಮಾತುಕತೆ ಶುರು ಮಾಡಿಕೊಂಡವು. ನೀ ಹೇಗೆ ಹೋಗುವೆ, ನೀ ನಮ್ಮನೆಗೆ ಬಾ, ನಾ ಮೆಟ್ರೋ, ನಾ ಕಾರು, ನೀ ಸೀರೆನಾ, ನಾ ಡ್ರೆಸ್, ಹಾ ಹೂ ಅಂತ ಗೆಳತಿಯರೆಲ್ಲರೂ ಮಾತಾಡಿಕೊಂಡು ಆಮೇಲೆ ಆರೋಗ್ಯ ಸರಿ ಇರದ ಒಬ್ಬ ಗೆಳತಿ ಸಹ ಎಲ್ಲರೂ ಹೊರಟಿದ್ದಾರೆ, ಎಲ್ಲರೂ ಸಿಗ್ತಾರೆ, ನಾನೂ ಬರ್ತೀನಿ ಕಣೆ ಅಂದ್ಲು. ಈ ಕೆಲಸ ಹೋದ್ವಾರ ಮಾಡಿದರೆ ಆಗ್ತಿರ್ಲಿಲ್ವಾ ಅಂತ ಮನಸ್ಸಲ್ಲಿ ಅಂದ್ಕೊಂಡೆ. ಆದರೆ ನಾ ಯಾಮಾರಿದ ಕತೆನ ಯಾರಿಗೂ ಹೇಳಲಿಲ್ಲ. ಆಮೇಲೆ ಶನಿವಾರ, ನಾಳೆ ಭಾನುವಾರ ಕಾರ್ಯಕ್ರಮ, ಶನಿವಾರ 3 ಗಂಟೆಗೆ ಸುಮ್ಮನಿರಲಾರದೆ ಇರುವೆ ಬಿಟ್ಟುಕೊಂಡ್ರು ಅನ್ನುವ ಗಾದೆಗೆ ಉದಾಹರಣೆ ನಾನಾದೆ. ಮನೆಯ ಕಿಟಕಿಯ ಸ್ಕ್ರೀನ್ ಮೇಲೆ ಕಿರುಬೆರಳ ಗಾತ್ರದಷ್ಟು ಒಂದು ದೊಡ್ಡದು ಖರ್ಜ, ಅಂದರೆ ರ್ಯಾಪ್ ಅಂತಾರೆ, ಅದು ಜೇನುಕ್ಕಿಂತ ಸ್ವಲ್ಪ ಪ್ರಭೇದ ಬೇರೆದದು. ಆ ಸಣ್ಣ ಹುಳ ಕೂತಿತ್ತು. ನಾನು ಪಾಪ ಹೊರಗೆ ಹಾರು ಹೋಗಲಿ, ಮನೆ ಒಳಗೆ ಇದ್ದರೆ ಊಟ ಸಿಗದೆ ಸತೋಗ್ಬಿಡುತ್ತೆ ಅಂತ ಹೇಳಿ ಒಂದು ತೆಳು ಬಟ್ಟೆ ಉಪಯೋಗಿಕೊಳ್ತಾ ಹೊರಗೆ ಹೋಗೋಕ್ಕೆ ಹೆಲ್ಪ್ ಮಾಡೋಕ್ಕೆ ಹೋದೆ. ಸೂಜಿ ಚುಚ್ಚಿದಂತೆ ಮಧ್ಯದ ಬೆರಳು ತುದಿಗೆ ಕಚ್ಚಿತು ನೋಡಿ. ಆಹಾ, ಅದರ ವಿಷ ಹೇಗೆ ತಕ್ಷಣ ಹರಡಿತು ಅಂದರೆ ನನ್ನ ಮಧ್ಯದ ಬೆರಳಿನ ತುದಿ ಸೆನ್ಸೇಷನ್ನೇ ಕಳ್ಕೊಂಡ್ಬಿಡ್ತು. ತೋಳಿನ ತನಕ ಆ ನರದಲ್ಲಿ ಅದು ಚುಚ್ಚಿದ ನರ ಇದೆಯಲ್ಲ, ನೋವು ಹೇಗೆ ವ್ಯಾಪಿಸ್ತು ಅಂದರೆ ಕ್ಷಣ ಮಾತ್ರದಲ್ಲಿ ಆಗಿದ್ದಿದು. ಉರಿ ನೋವು ಅಸಾಧ್ಯವಾಗತೊಡಗಿತ್ತು. ಅರ್ಧ ಗಂಟೆ ಓಡಾಡ್ತಾ ನೋವು ತಡೆಯಲು ಪ್ರಯತ್ನಿಸಿದೆ. ಯೂಟ್ಯೂಬ್ ನೋಡಿ ಪ್ರಥಮೋಪಚಾರ ಕೂಡ ಮಾಡಿದೆ. ಆ ಯೂಟ್ಯೂಬಲ್ಲಿ ಹೇಳ್ತು 12 ಗಂಟೆ ಉರಿ ಇರುತ್ತೆ ಅಂತಲೂ ಹೇಳ್ತು. ಗೂಗಲ್ ಅಮ್ಮನ ನೋಡಿದೆ, ಗೂಗಲ್ ಅಮ್ಮನು ಪ್ರಥಮೋಪಚಾರಕ್ಕೆ ಏನೇನು ಬೇಕು ಹೇಳ್ತು, ಉರಿ ಇರುತ್ತೆ ತಡ್ಕೊಳ್ಳಿ ಅಂತ ಅಂತು. ಉರಿ ತಡೆಯಲಾರದೆ ನನ್ನ ಮನೆಯ ನನ್ನ ಪ್ರೀತಿಯ ನಾಯಿ ಲೋಕಿನ ವಾಕಿಂಗ್ ಕರ್ಕೊಂಡು ಹೋದೆ. ಊಹ್ಞೂ, ಉರಿ ತಡೆಯೋಕ್ಕಾಗದೆ ವಾಪಸ್ ಮನೆ ಸೇರಿದೆ. ಮನಸ್ಸು ಹೇಳತೊಡಗಿತು, ಇಷ್ಟು ಸಣ್ಣ ಉರಿನ ತಾಳಲಾರದೆ ಹೋದೆನಲ್ಲ. ಹಿಂದೆ ರಾಜರ ಕಾಲದಲ್ಲಿ 1000 ಚೇಳು ಕಚ್ಚಿಸಿ ಶಿಕ್ಷೆ ಕೊಡ್ತಿದ್ರಂತೆ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಬ್ರಿಟಿಷರು ಕೊಟ್ಟ ಸಾವಿನ ಹಿಂಸೆ. ಓಹ್, ಮೊನ್ನೆಯಷ್ಟೇ ನಡೆದ ಆ ಮುದ್ದು ಹುಡುಗಿಗೆ 36 ಗಂಡಸರು ಕೊಟ್ಟ ಹಿಂಸೆ. ತಾಯಿ ಮಗುವಿಗೆ ಜನ್ಮ ನೀಡುವ ಕ್ಷಣ, ಇವೆಲ್ಲದರ ಮುಂದೆ ನನ್ನ ಉರಿ ಏನು? ತೃಣಸಮಾನ. ಆದರೆ ತಡೆಯಲಾರದೆ ಹೋಗುತ್ತಿರುವೆನಲ್ಲ. ದೈಹಿಕ ಉರಿಯ ಜೊತೆ ಭವಬಂಧನವ ಕಳಚಿ ನನ್ನ ತೊರೆದು ಹೋದ ಅಪ್ಪ ಅಮ್ಮ ನನ್ನ ಪತಿ ಎಲ್ಲರ ನೆನಪು ವಾಪಸ್ ಬಂದು ಮಾನಸಿಕ ನೋವು ಜೊತೆಯಾಗಿ ಉರಿ ತಾಳಲಾರದೆ ತತ್ತರಿಸಿ ಹೋದೆ. ಕಣ್ಣೀರು ಸತತ 3 ಗಂಟೆ. ತಲೆದಿಂಬು, ಕನ್ನಡಿ, ದೇವರ ಕೋಣೆ, ಸೋಫಾ, ಟವೆಲ್ ಯಾರು ಸಮಾಧಾನಿಸಿದರೂ ನಿಲ್ಲುತ್ತಿಲ್ಲ. ನನ್ನ ನಾಯಿ ಲೋಕಿ ತನ್ನ ಬಾಯಿಯಲ್ಲಿ ಆಟದ ಥ್ರೆಡ್ ಬಾಲ್ ಕಚ್ಚಿಕೊಂಡು ಆಟವಾಡಲು ಬಾರಮ್ಮ ಎನ್ನುವ ರೀತಿ ನನ್ನನ್ನೇ ನೋಡುತ್ತಾ ಗಾಬರಿಯಾಗಿ ನಿಂತ ಪರಿ ನೋಡಿ ಸಂಕಟವಾಗುತ್ತಿತ್ತು. ನನ್ನ ಮಗನ ಸಲಹೆಯಂತೆ ಮನೆ ಪಕ್ಕದ ಗೆಳತಿಯೊಬ್ಬಳು ನನ್ನ ಫೋನ್ ಕರೆಗೆ ಓಡಿ ಬಂದಳು. ತಾನೇ ಕೂದಲು ಬಾಚಿದಳು, ವೇಲ್ ಒಂದು ಹುಡುಕಿ ಹೆಗಲ ಮೇಲೆ ಹಾಕಿ, ಹತ್ತಿ ಆಂಟಿ ನನ್ನ ಗಾಡಿಯನ್ನು ಅಂತ ಹಿಂದೆ ಕೂರಿಸಿಕೊಂಡು ರೊಯ್ಯನೆ ಗಾಡಿ ಓಡಿಸಿ ಡಾಕ್ಟರ್ ಶಾಪ್ ಎದುರು ನಿಲ್ಲಿಸಿ ಬಿ ಪಿ ಚೆಕ್ ಮಾಡಿದ್ರೆ ಬಿ ಪಿ 200. ಹಾ ಎಂದು ಗಾಬರಿ ಪಡುವ ಸರದಿ ಈಗ ಡಾಕ್ಟರ್ದಾಗಿತ್ತು. ಯಾಕೆಂದರೆ ಹಿಂದಿನ ದಿನ ನಾನು ಹೋಗಿದ್ದೆ, ಬಿ ಪಿ ನೋಡಿದಾಗ ನಾರ್ಮಲ್ ಇತ್ತು. ಡಾಕ್ಟರ್, ಏನಾಯಿತು ಮೇಡಮ್ ಅಂತ ಹೇಳಿ 1 ಗಂಟೆ ಶಾಪ್ನಲ್ಲೇ ಕೂರಿಸಿ ಟ್ರೀಟ್ಮೆಂಟ್ ಕೊಟ್ಟು ಮನೆಗೆ ಕಳಿಸಿದಾಗ ರಾತ್ರಿಯಾಗಿತ್ತು. ಉರಿ ಪೇನ್ ಕಿಲ್ಲರ್ ಇಂಜೆಕ್ಷನ್ಗೂ ಬಗ್ಗದ ಉರಿ. ಭಾನುವಾರ ಬೆಳಗಿನ ಜಾವ 2 ಗಂಟೆ ನಂತರ ಉರಿ ಹತೋಟಿಗೆ ಬರಲಾರಂಭಿಸಿತು. 7 ಗಂಟೆಗೆ ಉರಿ ಕಡಿಮೆಯಾಯಿತು. ಈಗ ಭಾನುವಾರ ಗೆಳತಿಯ ಮನೆಯ ಕಾರ್ಯಕ್ರಮ, ಓ ಫಂಕ್ಷನ್ಗೆ ಹೋಗಬೇಕಲ್ವಾ ಅನ್ನೋ ನೆನಪಾಯಿತು. ಮನಸ್ಸು ಮತ್ತು ಉರಿ ಒಂದು ಹದಕ್ಕೆ ಬರತೊಡಗಿತು. ಫಂಕ್ಷನ್ ಹೋಗಬೇಕೆಂದು ನೆನಪಾಯಿತು. ಮಾಮೂಲಿ ಎಲ್ಲರ ಮನೆ ಮನೆ ಕತೆ ನನ್ನ ಮನೆಯಲ್ಲೂ ಕೂಡ ಬೆಳ್ಳಿ ಕೂದಲು ಇದ್ದ

ಮನೆಗೆ ಹೋದೆ. ಬೆಂಗಳೂರು ಆಟೋದವರನ್ನು ಎಲ್ಲರೂ ತುಂಬ ಜನ ಬೈತಾರೆ. ಆದರೆ ನನ್ನ ಅಭಿಪ್ರಾಯ ಹೇಳುವುದಾದರೆ, 30 ವರ್ಷಗಳಿಂದ ನಾನು ಬೆಂಗಳೂರಿನಲ್ಲಿ ಆಟೋವನ್ನೇ ಬಳಸುತ್ತಿದ್ದೇನೆ. ಆದರೆ ನನಗೆ ಯಾವತ್ತೂ ಅಂತಹ ಒಂದು ಕೆಟ್ಟ ಅನುಭವವೂ ಕೂಡ ಆಗಿಲ್ಲ. ಈ ದಿನವೂ ಅಷ್ಟೆ, ಆಟೋದವನ ಜೊತೆ ನಾನು ರಾಜಕೀಯದ ಜೊತೆ ಮಾತನಾಡುತ್ತಾ ಹಾಗೆ ಹೋಗಿ ಆಟೋವನ್ನು ಇಳಿದಾದ ಮೇಲೆ ಆಟೋದವನು, ಮೇಡಮ್ ಆರಾಮಾಗಿ ಹೋಗಿ ಬನ್ನಿ ಅಂತ ಹೇಳಿ ನನ್ನನ್ನು ಕಳಿಸಿಕೊಟ್ಟ. ಆಟೋದವರಿಗೂ ಮನಸ್ಸಿದೆ, ಅವರೂ ಒಳ್ಳೆಯವರೇ. ನೀವು ಅವರಲ್ಲಿರುವ ಒಳ್ಳೆತನವನ್ನು ಕಾಣಿ. ಒಳಗೆ ಹೋದ ಗೆಳತಿ ನನಗೆ ಸೂಪರಾಗಿರೋ ಒಂದು ಚಾಯ್ ಕೊಟ್ಟಳು. ಕುಡಿದ್ಬಿಟ್ಟು ನನ್ನ ಗೆಳತಿಯ ಮಗಳು, ಆಂಟಿ ಇವತ್ತು ಏನು ನಿಮ್ಮ ಪ್ಲ್ಯಾನ್ ಅಂತ ಕೇಳಿದ್ಲು. ಏನು ಪ್ಲ್ಯಾನ್ ಇಲ್ಲಮ್ಮ, ಕಾರ್ಯಕ್ರಮ ಮುಗಿಸಿ ಮನೆ ಹೋದ್ರಾಯ್ತು ನಾನು ಅಷ್ಟೇ ಅಂದೆ. ಹಾಗಾದರೆ ಮನೆಗೆ ಲೇಟಾಗಿ ಹೋದರೆ ಪರವಾಗಿಲ್ವಾ ಆಂಟಿ ಅಂದ್ಲು. ಪರವಾಗಿಲ್ಲ ಪುಟ್ಟ ಅಂದೆ. ಹಾಗಾದರೆ ಇವತ್ತು ಇಡೀ ನಂಚು ನಮ್ಮ ಜೊತೆಗೆ ಇದ್ದು ಬಿಡಿ, ನಾನು ಅಮ್ಮ ನೀವು ನಮ್ಮ ಮನಸ್ಸಿಗೆ ಬಂದಂಗೆ ನಾವು ಇರೋಣ ಅಂದಳು. ನನಗೂ ನಿನ್ನೆ ಇಡೀ ದಿನ ಉರಿ ನೋವಲ್ಲಿ ಸಾಕಾಗೋಗ್ಬಿಟ್ಟಿದ್ದೆ, ನನಗೂ ಸ್ವಲ್ಪ ಚೇಂಜ್ ಬೇಕನ್ಸಿತ್ತು. ಡಾಕ್ಟ್ರ್ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ ಆಯಿತು. ಫಂಕ್ಷನ್ನಿಗೆಲ್ಲ ಹೋದ್ವಿ, ಎಲ್ಲ ಗೆಳತಿಯರ ಜೊತೆಗೆ ಸಮಯ ಕಳೆದ್ವಿ. ಗೆಳತಿಯರಿಗಲ್ಲೂ ನಾನು ನನಗೇನಾಗಿತ್ತು, ನಾನೇನು ಹಿಂದಿನ ದಿನ ಹೋದ ವಾರ ಬಂದಿದ್ದು, ನಿನ್ನೆ ಊರಿಯಾಗಿದ್ದು ಯಾವ ಕಥೆಯನ್ನು ಅವರಿಗೆ ಹೇಳಲಿಲ್ಲ. ಎಲ್ಲರೂ ನನ್ನ ಮಗಳನ್ನು, ನಿಮ್ಮ ಮಗಳು ಬರಲಿಲ್ವಾ, ನಿಮ್ಮ ಮಗಳು ಬರಲಿಲ್ವಾ ಅಂತ ಕೇಳೋರೆ. ಆದರೆ ಹೋದ ವಾರದ ಕತೆ ಹೇಳೋಕ್ಕೆ ಹೋದರೆ ನನಗೇನು ಸಂಕೋಚ ಆಗಿಬಿಟ್ಟು ನಾನೆಲ್ಲೂ ಹೇಳಲಿಲ್ಲ. ಆಮೇಲೆ ಇಡೀ ದಿನ ಸಂಜೆ ನಾನು ನನ್ನ ಗೆಳತಿ ಮಗಳ ಜೊತೆ ಎಲ್ಲ ಕಡೆ ಓಡಾಡಿ ಊರಿನಿಂದ ಒಂದಿಷ್ಟು ಜನ ನನ್ನ ಅಕ್ಕ ತಂಗಿಯರು ಬೆಂಗಳೂರಿನಿಂದ ತರೋಕ್ಕೆ ಒಂದಿಷ್ಟು ಲಿಸ್ಟ್ ಕಳಿಸ್ತಿದ್ರು. ಅವನ್ನೆಲ್ಲ ಹುಡುಕಿ ತಗೊಂಡು ಊಟ ಮಾಡಿಕೊಂಡು ಮನೆ ಹತ್ರ ಬಂದೆ. ರಾತ್ರಿ ಮನೆಗೆ ಬರ್ತಾ 9 ಗಂಟೆಯಾಗಿತ್ತು. ಅದಾದ ಮೇಲೆ ಮನೆಗೆ ಬಂದ ಮೇಲೆ ಅಷ್ಟು ಹೊತ್ತಿಗೆ ನಾನು ಮನೆಗೆ ಬಂದು ನೋಡ್ತೀನಿ, ನಮ್ಮನೆ ಡೈನಿಂಗ್ ಟೇಬಲ್ ಮೇಲೆ ನನ್ನ ಅಕ್ಕಪಕ್ಕದ ಮನೆಯ ಗೆಳತಿಯರು ಎಲ್ಲರೂ ಒಂದು 3-4 ಜನ ನಂಗೆ ಅಡುಗೆ ಮಾಡಿ ತಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟೋಗ್ಬಿಟ್ಟಿದ್ದಾರೆ. ಅಯ್ಯೋ ಪಾಪ, ಲತ್ತಕ್ಕಂಗೆ ನಿನ್ನೆ ಕೈ ನೋವಾಗಿತ್ತಂತೆ, ಹುಳ ಕಚ್ಚಿಬಿಟ್ಟಿತ್ತಂತೆ, ಎಷ್ಟು ನೋವಾಗಿತ್ತೋ ಏನೋ ಅಡುಗೆ ಮಾಡ್ಕೊಳಕ್ಕಾಗಲ್ಲ ಅಂಥೇಳಿ ಎಲ್ಲರೂ ಒಬ್ಬರು ಇಡ್ಲಿ, ಒಬ್ಬರು ಪಲಾವ್, ಒಬ್ಬರು ಸಾಂಬಾರು ಎಲ್ಲ ಮಾಡಿ ಮನೆ ಒಳಗೆ, ನಾನಿರಲಿಲ್ಲ, ಮಗನ ಹತ್ರ ಒಳಗಡೆ ಟೇಬಲ್ ಮೇಲೆ ಇಟ್ಟು ಅಮ್ಮನಿಗೆ ಅಡುಗೆ ಮಾಡಬೇಡ, ಆರಾಮಾಗಿರಕ್ಕೆ ಹೇಳು ಅಂತೇಳಿ ಹೋಗ್ಬಿಟ್ಟಿದ್ದಾರೆ. ಅವರಿಗೆ ನಾನು ಈ ಪರಿ ಊರು ಸುತ್ಕೊ ಬಂದಿದ್ದೀನಿ ಅಂದರೆ, ಸಾರಿ ಊರು ಸುತ್ಕೊ ಬಂದಿದ್ದೀನಿ ಅಂತ ಅನ್ನಬಾರ್ದು, ಗೆಳತಿಯ ಜೊತೆಗೆ ಖುಷಿ ಖುಷಿಯಾಗಿ ಆ ದಿನವನ್ನು ಕಳೆದು ಬಂದಿದ್ದ ನನಗೆ ಮನೆಯ ಟೇಬಲ್ ಮೇಲಿರೋ ಅಡುಗೆಗಳನ್ನು ನೋಡಿ ಆಹಾ ಎಷ್ಟು ಸಂತೋಷವಾಯಿತು ಅಂದರೆ, ಇವತ್ತು ನಾಳೆ ಅಡುಗೆ ಮನೆ ಬಂದ್ ಮಾಡಿ ಆರಾಮಾಗಿರೋಣ ಅಂತ ಹೇಳಿ ಕೂತ್ಕೊಂಡು ಈ ಉರಿಯ ಕಥೆಯನ್ನು ನಾನು ಬರೆದು ನನ್ನ ವಾಟ್ಸಪ್ ನನ್ನ ಗೆಳತಿಯರ ಗುಂಪಿಗೆ ಹಾಕಿದೆ. ಗೆಳತಿಯರೆಲ್ಲ ನನ್ನ ಕಥೆಯನ್ನು ಓದಿ, ಅಲ್ಲ ನಿನ್ನೆ ನಿನ್ನನ್ನು ನೋಡಿದ್ವಲ್ಲ, ನೀನು ಹಿಂದೆ ಒಂದು ದಿನದ ಹಿಂದೆ ಇಷ್ಟು ಅನುಭವಿಸಿ ಬಂದಿದ್ದೀಯಾ ಅನ್ನುವ ಅರಿವೇ ನಮಗಿರಲಿಲ್ಲವಲ್ಲ, ನೀನು ತೋರಿಸಲಿಲ್ಲವಲ್ಲ ಅಂದಳು. ಎಲ್ಲ ಗೆಳತಿಯರಿಂದನೂ ಅದೇ ಉತ್ತರ. ನಾನು ಹೇಳಿದೆ, ಹೌದು ಶನಿವಾರ ನಾನು ನೋವಿನಿಂದ ಬಳಲಿದೆ, ಆದರೆ ಭಾನುವಾರ ಸಿಕ್ಕಿದ ಆ ಸಮಯವನ್ನು ನಾನು ಖುಷಿಯಾಗಿ ಕಳೆಯಬೇಕು. ನನ್ನ ನೋವುಗಳನ್ನು ಪದೇ ಪದೇ ಹೇಳುವುದರಲ್ಲಿ ನನಗೆ ಇಷ್ಟ ಇಲ್ಲ. ಇರುವ ಆ ಕ್ಷಣದ ಖುಷಿಯನ್ನು

0: ಅನುಭವಿಸಬೇಕು ಅನ್ನುವ ದೃಷ್ಟಿಯಿಂದ ನಾನು ನಿಮ್ಮೆಲ್ಲರ ಜೊತೆಗೆ ಸಂತೋಷವಾಗಿದ್ದು ಮನೆಗೆ ಬಂದೆ ಅಂತ ಹೇಳಿದೆ. ಇಲ್ಲಿಗೆ ನನ್ನ ಊರಿಯ ಕತೆ ಮುಗಿಯಿತು. ಧನ್ಯವಾದ.
1: ಸ್ನೇಹಿತರ ಕತೆ ಕೇಳ್ತಾ ಇದ್ದೀರಲ್ವಾ? ಲತಾಶ್ರೀ ಈಶ್ವರ್ ಮೇಡಮ್ ಅವರು ತುಂಬ ಚೆನ್ನಾಗಿ ಉರಿ ಅನ್ನುವಂತಹ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ಕೆಲವೊಂದು ಸಮಯದಲ್ಲಿ ಈ ರೀತಿಯ ಘಟನೆಗಳು ನಮ್ಮಲ್ಲಿ ಕೂಡ ಆಗಿರುತ್ತೆ. ಯಾವುದೋ ಕಾರ್ಯಕ್ರಮಕ್ಕೆ ಹೋಗಬೇಕು ಅನ್ನೋ ಒಂದು ಆತುರದಲ್ಲಿ ಇನ್ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿರ್ತೀವಿ, ಅಥವಾ ಮುಂಚಿತವಾಗಿ ಹೋಗಿರ್ತೀವಿ, ಅಥವಾ ಲೇಟಾಗಿ ನೆನಪಾಗಿರುತ್ತೆ. ಈ ರೀತಿಯ ಘಟನೆಗಳು ಕೂಡ ಆಗಿರುತ್ತೆ. ಹಾಗೆ ಕಡಜ ಅಥವಾ ಕಣಜ ಅಥವಾ ಕಾಳಜ ಅಂತ ಕರೆಯಲ್ಪಡುವಂತಹ ಕೀಟದ ಬಗ್ಗೆ ಕೂಡ ತಿಳಿಸಿದರು. ಇದು ಒಂದು ಅಪಾಯಕಾರಿಯಾದ ಕೀಟ. ಇದು ಒಂದು ರೀತಿಯಲ್ಲಿ ಜೇನ್ನೊಣದ ರೀತಿ ಇರುತ್ತೆ. ಇದರಲ್ಲಿ ಅಸಿಟೈಲ್ ಕೋಲಿನ್ ಹೆಚ್ಚಿರುತ್ತೆ, ಅದಕ್ಕೆ ನೋವು ಜಾಸ್ತಿ ಇರುತ್ತೆ, ಉರಿ ಕೂಡ ಜಾಸ್ತಿ. ಆ ಕೀಟದ ಬಗ್ಗೆ ಕೂಡ ತುಂಬ ಚೆನ್ನಾಗಿ ತಿಳಿಸಿದರು ಲತಾಶ್ರೀ ಈಶ್ವರ್ ಮೇಡಮ್. ಸೊ ಈ ದಿನ ಲತಾಶ್ರೀ ಈಶ್ವರ್ ಮೇಡಮ್ ಅವರು ತಿಳಿಸಿದಂತಹ ಈ ಉರಿ ಕತೆ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸ್ವಾರಸ್ಯಕರವಾಗಿತ್ತು, ಹಾಗೆ ತಮಾಷೆಯಾಗಿ ಕೂಡ ಇತ್ತು. ಏನೇ ಹೇಳಿ ಸ್ನೇಹಿತರೆ, ಕೆಲವೊಂದು ಘಟನೆಗಳು ನಮ್ಮ ಜೀವನದಲ್ಲಿ ಸಾಕಷ್ಟು ನೆನಪುಗಳನ್ನು ತರುತ್ತೆ ಅಲ್ವಾ, ಸಾಕಷ್ಟು ಪಾಠಗಳನ್ನು ಕೂಡ ಕಲಿಸುತ್ತೆ. ಲತಾಶ್ರೀ ಈಶ್ವರ್ ಮೇಡಮ್ ಅವರಿಗೆ ಸ್ಪೆಷಲ್ಲಾಗಿ ಧನ್ಯವಾದಗಳನ್ನ ತಿಳಿಸ್ತಾ, ಈ ರೀತಿಯಲ್ಲಿ ಮತ್ತಷ್ಟು ಮೊಗದಷ್ಟು ಕತೆಗಳು ಇವರು ಬರಿಬೇಕು ಅನ್ನೋದೇ ನಮ್ಮ ಆಶಯ ಕೂಡ. ಖಂಡಿತವಾಗ್ಲೂ ಕತೆ ತುಂಬ ಚೆನ್ನಾಗಿತ್ತು ಕೇಳೋದಕ್ಕೆ. ಲತಾಶ್ರೀ ಮೇಡಮ್ ಅವರ ಒಂದು ಸಮಾಜ ಸೇವೆ ಜೊತೆಗೆ ಇನ್ನಿತರ ಉತ್ತಮ ಕಾರ್ಯಗಳು ಕೂಡ ಮುಂದುವರಿಲಿ ಅಂತ ನಾವು ಕೂಡ ಆಶಿಸ್ತೀವಿ. ಮತ್ತೊಮ್ಮೆ ಇವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
6: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
7: ಬ್ರೋ, ನಿನ್ನೆ ರಾತ್ರಿ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
8: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
9: ಹಾಯ್, ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಹಾಗೆ ಕಾರ್ಯಕ್ರಮವನ್ನ ಬಿಂದಾಸ್ ಆಗಿ ನಡ್ಸ್ಕೊಡಕ್ ಬಂದಿರೋದು ನಾನು, ನಿಮ್ಮ ನೆಚ್ಚಿನ RJ ಅರ್ಪಿತಾ. ಸೊ ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರ ತಾನೇ? ಸೂಪರ್ ಆಗಿದ್ದೀರ ತಾನೇ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಕಾರ್ಯಕ್ರಮ ನಡೆಸ್ಕೊಂಡು ಅಂತ ಬಂದಿದ್ದು ಆಯ್ತು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ, ಸೊ ಕೇಳುಗರೆ, ಇವತ್ತು ಮೊದಲನೇದಾಗಿ ಯಾರೆಲ್ಲ ಜನ್ಮದಿನವನ್ನ ಆಚರಿಸ್ಕೊಳ್ತಾ ಇದ್ರು, ಎಲ್ರಿಗೂ ಕೂಡ ಹ್ಯಾಪಿ ಹ್ಯಾಪಿ ಹ್ಯಾಪಿಯಸ್ಟ್ ಬರ್ತ್ಡೇ. ಹಾಗೆ ವಿವಾಹ ವಾರ್ಷಿಕೋತ್ಸವನ ಆಚರಿಸ್ಕೊಳ್ತಾ ಇರೋರಿಗೆ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಇನ್ನು ಯಾರೆಲ್ಲ ಶುಭ ಕಾರ್ಯವನ್ನ ಮಾಡ್ಬೇಕಂತಿದ್ದೀರೋರೆಲ್ಲರಿಗೂ ಕೂಡ ಮನಸಾರೆ ಶುಭವಾಗ್ಲಿ ಅಂತ ಹಾರೈಸ್ತಾ ಇವತ್ತು ಒಂದು ವಿಶೇಷವಾದ ಟಾಪಿಕ್ನ ನಿಮಗಾಗಿ ತೆಗೆದುಕೊಂಡು ಬಂದಿದ್ದೀನಿ. ಹೌದು, ಎಲ್ಲ ಕನ್ನಡಿಗರು ನನ್ನ ಪ್ರೀತಿಯ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ಯಾಕಪ್ಪ ಅಂದ್ರೆ ಇವತ್ತು ನಾವು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ನಡೆಸ್ತಾ ಇರುವಂತಹ ಕಾರ್ಯಕ್ರಮ ಯಾರ ಬಗ್ಗೆ ಗೊತ್ತಾ? ಇವತ್ತು ಒಬ್ಬ ನಟನ ಬಗ್ಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಕನ್ನಡಿಗನ ಉಸಿರಾಗಿರೋ ಕರುನಾಡ ಕಂಠೀರವ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ವಿಶೇಷ ಪಯಣದ ನೆನಪುಗಳನ್ನ ಹಂಚಿಕೊಳ್ಳೋಕೆ ಅಂತ ಬಂದಿದ್ದೀನಿ. ಸರಳತೆಗೆ ಇನ್ನೊಂದು ಹೆಸರು ನಮ್ಮ ಅಣ್ಣವರು. ಬನ್ನಿ, ಇವತ್ತಿನ ದಿನವನ್ನ ಅಣ್ಣ ಅವರ ಮಧುರ ಗೀತೆಗಳ ಜೊತೆಗೆ ಅವರ ಜೀವನದ ರೋಚಕ ಕಥೆಗಳ ಜೊತೆಗೆ ಶುರು ಮಾಡೋಣ. ಹಾಗಿದ್ಮೇಲೆ ಅಣ್ಣವ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ಮೊದಲು ಅಣ್ಣವರ ಧ್ವನಿಯನ್ನ ಕೇಳಿದ್ರೆ ಚೆನ್ನಾಗಿರುತ್ತಲ್ವಾ? ಸೊ ಮೊದಲದಾಗಿ ಅಣ್ಣವರ ಒಂದು 2 ಸಾಲು ಧ್ವನಿಯನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ವಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ಆಕಸ್ಮಿಕ ಸಿನಿಮಾದ ಒಂದು ಒಳ್ಳೆ ಗೀತೆಯನ್ನ ಕೇಳ್ತಾ ಇದ್ದೀರಲ್ವಾ? ಹೌದು, ಹುಟ್ಟಿದರೆ ಕನ್ನಡನಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು ಅಂತ ಕನ್ನಡದ ಅಭಿಮಾನ ಅಷ್ಟೊಂದಿತ್ತು ಅವರಿಗೆ. ನಿಮಗೆ ಗೊತ್ತಾ, ಬಂಗಾರದ ಮನುಷ್ಯ ಅಂತ ನಾವೆಲ್ಲ ಕರೆಯೋ ನಮ್ಮ ಮುತ್ತುರಾಜ್ ಅವರ ನಟನ ಪಯಣ ಶುರುವಾಗಿದ್ದು ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಿಂದ. 1954 ಬಂದ ಬೇಡರ ಕಣ್ಣಪ್ಪ ಚಿತ್ರದಿಂದ ಶುರುವಾದ ಆ ಯಾನ ನೂರಾರು ವೈವಿಧ್ಯಮಯ ಪಾತ್ರಗಳ ಮೂಲಕ ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ಶಾಶ್ವತವಾಗಿ ನೆಲೆ ನಿಲ್ತು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಸಾಕಷ್ಟು ಸೂಪರ್ ಆಗಿರೋ ಗೀತೆಗಳನ್ನ ನೀವು ಹಾಡಬಹುದು. ನನ್ನದೊಂದು ರಿಕ್ವೆಸ್ಟ್ ಇದೆ, ಏನ್ ಗೊತ್ತಾ, ಒಬ್ರು ಹಾಡಿರೋ ಗೀತೆನ ಮತ್ತೊಬ್ರು ಹಾಡ್ಬಿಡಿ. ಯಾಕೋತಾ, ರಾಜ್ಕುಮಾರ್ ಅವರು ಸಾಕಷ್ಟು ಗೀತೆಯನ್ನ ಹಾಡಿದ್ದಾರೆ. ಸೊ ಒಳ್ಳೊಳ್ಳೆ ಗೀತೆಗಳನ್ನ ಆಯ್ಕೆ ಮಾಡಿಕೊಂಡು ಒಳ್ಳೊಳ್ಳೆ ಗೀತೆಗಳನ್ನ ಹಾಡ್ತಾ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಸೂಪರ್ ಆಗಿ ನಡೆಸೋಣ ಅಂತ ತಿಳಿಸ್ತಾ, ಸೊ ನೀವು ಕರೆ ಮಾಡಬೇಕಾದ್ರೆ ನಮ್ಮ ಸಂಖ್ಯೆ 9686096279 ಸಂಖ್ಯೆ ಮತ್ತೊಮ್ಮೆ 9686096279. ಈ ಒಂದು ಸಂಖ್ಯೆಗೆ ಕರೆ ಮಾಡಬಹುದು ಅಂತ ತಿಳಿಸ್ತಾ ನಮ್ಮ ಫಸ್ಟ್ ಲಕ್ಕಿ ಕಾಲರ್ ಯಾರು ಕೇಳುವ? ಹಲೋ ಹಲೋ,
1: ನಮಸ್ಕಾರ ಮೇಡಮ್.
0: ನಮಸ್ತೆ,
1: ಸೋಮಶೇಖರ್ ತಟ್ಟಿ ಮೇಡಮ್.
0: ಸರಿ, ಇನ್ನೊಮ್ಮೆ ಹೇಳಿ ನಿಮ್ಮ ಪರಿಚಯ.
1: ಅಗ್ರಮನೆ ತಾಲೂಕು ಹಂಪಸಾಗರದಿಂದ ಸೋಮಶೇಖರ್ ತಟ್ಟಿ.
0: ಸೋಮಶೇಖರ್ ತಟ್ಟಿ ಅವರೇ, ಹೇಗಿದ್ದೀರಾ?
1: ಆರಾಮ ಮೇಡಮ್, ನೀವು?
0: ನಾನು ಸೂಪರ್ ಆಗಿದ್ದೀನಿ. ಆಯ್ತಾ ಟಿಫನ್?
1: ಆಯ್ತು ಮೇಡಮ್. ನಿಮ್ದು?
0: ನಮ್ದು ಆಯ್ತು ಸರ್. ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ
1: ಮೇಡಮ್?
0: ಇವತ್ತು ರಾಜಣ್ಣ ಅವರ ಸ್ಪೆಷಲ್, ಏನಾದ್ರೂ ಸಾಂಗ್ಸ್ ಗಳನ್ನ ಹಾಡ್ಬೇಕು. ಯಾವ ಸಾಂಗ್ಸ್ ನ ಹಾಡ್ತಿದ್ದೀರಾ?
1: ಹಾಡ್ತೀನಿ ನೋಡ್ರಿ ಮೇಡಮ್.
0: ಹಾಡಿ ಸರ್.
1: ಗುರಿ ಚಿತ್ರದಿಂದ ಹಾಡ್ತೀನಿ ಮೇಡಮ್.
0: ಹಾಡಿ ಹಾಡಿ ಸರ್.

0: ಆಗಿ ಮೋಹನ ರಾಗಿ ನನ್ನನ್ನು ಕೂಗಿ ಚೆಲ್ಲದಲ್ಲಿ ಹೋರಾಡಲಿ. ಇಂದಿಗೂ ಅವನು ಗೆಲ್ಲುವುದಿಲ್ಲ, ಸೋಲದೇ ಗತಿಯಿಲ್ಲ. ಕಲ್ಲಿನ ವೀಣೆಯ ಮೀಟಿದರೇನು ಮಾಧವ ಕುಮ್ಮುವುದೇ. ಥ್ಯಾಂಕ್ ಯು ಮೇಡಮ್.
1: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಎಸ್, ಸೋಮಶೇಖರ್ ತಟ್ಟಿ ಅವರು ಕರೆ ಮಾಡಿದ್ರು. ಮುಂದಿನ ಕರೆ ಸಿದ್ಧವಾಗಿದೆ. ಯಾರು ಕೇಳುವ? ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ, ಗುಡ್ ಮಾರ್ನಿಂಗ್.
2: ಗುಡ್ ಮಾರ್ನಿಂಗ್ ಮೇಡಮ್. ನಾ ವಿಶ್ವಾಸ್ ಅಂತ, ವಿದ್ಯಾನಗರ ಶಿವಮೊಗ್ಗ ಇದ್ದ ಮೇಡಮ್.
1: ವಿಶ್ವಾಸ್ ಅವರೇ, ತಿಂಡಿ ಆಯ್ತಾ
2: ಮೇಡಮ್? ತಿಂಡಿ ಆಯ್ತು ಮೇಡಮ್, ಚಪಾತಿ ತಿನ್ಕೊಂಡ್ ಬಂದೆ ಮೇಡಮ್. ನೀವೇನಾಯ್ತು ಮೇಡಮ್?
1: ನಮ್ದು ಇವತ್ತು ಪುಳಿಯೋಗರೆ.
2: ಪುಳಿಯೋಗರೆ ಮೇಡಮ್. ನಾನು ಇನ್ನೊಬ್ಬರಿಗೆ ಹೆಲ್ಪ್ ಆಗ್ಲಿ ಅಂತ ಹಳೆಯ ಹಾಡು ತಗೊಂಡಿದ್ದೀನಿ, ಮಂತ್ರಾಲಯ ಮಹಾತ್ಮೆಯಿಂದ ಮೇಡಮ್.
1: ಖಂಡಿತ ಹಾಡಿ ಸರ್.
2: ಇದು ಮೇಡಮ್, ಆಕ್ಚುಲಿ ಅದು ಇವ್ರದ್ದು ಯಾರು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಕನಸಿನ ಫಿಲಂ ಮಾಡೋದು, ಹಾಗಾಗಿ
1: ಹಾಡಿ ಹಾಡಿ ಸರ್. ಅವರ ಧ್ವನಿ ಇದೆ ತಾನೆ?
2: ಹೌದು ಮಾಮ, ಮಂತ್ರಾಲಯ ಮಾತನಾಡು.
1: ಹಾಗಿದ್ರೆ ಹಾಡಿ, ಅವ್ರ ಧ್ವನಿ ಇದ್ರೆ ಓಕೆ.
2: ಹೌದು, ಕಲಿಯಿರೊಂದು ಪಾಠವನ್ನು ಕನ್ನಡ ತಾಯಿ ಮಕ್ಕಳೇ, ಕಲ್ಲ ಕಡೆದು ಮೂರ್ತಿ ಮಾಡುವೆನ್ನ ಪುಟ್ಟ ಶಿಲ್ಪಿಗಳೇ, ಕಲಿಯಿರೊಂದು ಪಾಠವನ್ನು ಕನ್ನಡ ತಾಯಿ ಮಕ್ಕಳೇ, ವಿದ್ಯೆಯಲ್ಲಿ

ತಾಯ ಬಳಕೆ ಬಹಳವಿದೆ. ಕಲಿಯಿರೊಂದು ಪಾಠವನ್ನು ಕನ್ನಡ ತಾಯಿ ಮಕ್ಕಳೇ. ವಿಜಯನಗರದಲ್ಲಿ ವಿದ್ಯಾರಣ್ಯರೆಂಬ ಒಬ್ಬರು ಮಣ್ಣ ತಾಯ ಕಣ್ಣೀರ ತೊಡೆಯುತ್ತಾನೆ ನಿಂತರು. ವಿಜಯನಗರದಲ್ಲಿ ವಿದ್ಯಾರಣ್ಯರೆಂಬ ಒಬ್ಬರು ಮಣ್ಣ ತಾಯ ಕಣ್ಣೀರ ತೊಡೆಯುತ್ತಾನೆ ನಿಂತರು. ಎಳೆಯ ತನದಿ ಎಲ್ಲ ತ್ಯಜಿಸಿ ಯೋಗಿಯಾದರೂ ಕನ್ನಡ ತಾಯಿ ಮಡಿಲ ತುಂಬ ಹೊನ್ನ ಮಳೆಯ ಸುರಿಸಿದರು. ಕನ್ನಡ ತಾಯಿ ಮಡಿಲ ತುಂಬ ಹೊನ್ನ ಮಳೆಯ ಸುರಿಸಿದರು. ಕಲಿಯಿರೊಂದು ಪಾಠವನ್ನು ಕನ್ನಡ ತಾಯಿ.

0: ಒಳ್ಳೆ ಪ್ರಯತ್ನ ಪಟ್ರಿ, ಹಾಗೆ ಒಂದು ಒಳ್ಳೆ ಗೀತೆಯನ್ನು ಕೂಡ ಆಯ್ಕೆ ಮಾಡ್ಕೊಂಡ್ರಿ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಎಸ್, ವಿಶ್ವಾಸ್ ಅವ್ರು ಕರೆ ಮಾಡಿದ್ರು. ಮುಂದಿನ ಕರೆ ತಯಾರಾಗಿದೆ, ಯಾರು ಕೇಳುವ? ಹಲೋ
1: ಮೇಡಮ್, ನಮಸ್ತೆ.
0: ನಮಸ್ತೆ ಸರ್. ಆಯ್ತಾ ಊಟ ತಿಂಡಿ?
1: ಊಟ ಮಾಡ್ಬೇಕು ಮೇಡಮ್ ಈಗ.
0: ಓಕೆ ಸರ್, ಇವತ್ತು ರಾಜಣ್ಣ ಅವರ ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ?
1: ಮೇಡಮ್, ರಾಜಣ್ಣ ಅವ್ರ ಬಗ್ಗೆ ಎಷ್ಟು ಹಾಡುಗಳು ಮೇಡಮ್ ನಾವು ಆಯ್ಕೆ ಮಾಡ್ಕೊಳಕ್ಕೆ ಗೊಂದಲದಲ್ಲಿ ಬಿದ್ದಿದ್ದೀವಿ.
0: ಹೌದು, ತುಂಬಾ ಹಾಡುಗಳ ಆಯ್ಕೆ ಇದೆ.
1: ನಿಜ ಮೇಡಮ್. ಆಮೇಲೆ ಒಂದು ವಿಶೇಷತೆ ಏನು ಅಂದ್ರೆ, ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಮೇಡಮ್ ಡಾಕ್ಟರ್ ರಾಜ್ಕುಮಾರ್ ಅವರಂಗೆ ನಟಿಸಿ ಮತ್ತೆ ಗಾಯಕರಾದವರು ತುಂಬಾ ವಿರಳ ಮೇಡಮ್.
0: ಖಂಡಿತ ಖಂಡಿತ ಸರ್.
1: ಆಮೇಲೆ ಗಾಯನಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದಂತವರು ಕೂಡ ನಮ್ಮ.
0: ಹೌದೌದು, ಒಬ್ಬ ನಟ ಗಾಯಕನಾಗಿ ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡಿರೋದು ಅಂದ್ರೆ ಅದು ಬಹುಶಃ ನಮ್ಮ ರಾಜ್ಕುಮಾರ್ ಅವರು ಮಾತ್ರ.
1: ಹೌದೌದು, ಖಂಡಿತ ಮೇಡಮ್.
0: ಹಾಗಾಗಿ
1: ಅವ್ರದ್ದು ಒಂದು ಹುಲಿಯ ಹಾಲಿನ ಮೇವು ಚಿತ್ರದೊಂದು
0: ಸೂಪರ್ ಹಾಡಿ ಸರ್.

0: ಸೂಪರ್ ಸೂಪರ್ ಸರ್, ಒಳ್ಳೆ ಗೀತೆನೆ ಆಯ್ಕೆ ಮಾಡ್ಕೊಂಡ್ರಿ.
1: ಧನ್ಯವಾದಗಳು ಮೇಡಮ್ ಅವಕಾಶಕ್ಕಾಗಿ.
0: ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಓಕೆ ಎಸ್, ಸೋಮಶೇಖರ್ ಸರ್ ಕರೆ ಮಾಡಿ ಒಳ್ಳೆ ಗೀತೆಯನ್ನ ಹಾಡಿದ್ರು ಅಲ್ವಾ. ಮುಂದಿನ ಕರೆ ಯಾರು ಕೇಳುವ? ಹಲೋ
2: ಹಲೋ, ಗುಡ್ ಮಾರ್ನಿಂಗ್.
0: ವೆರಿ ಗುಡ್ ಮಾರ್ನಿಂಗ್.
2: ಮನೆಯಿಂದ ಕಳಿಸಿದ್ದೆ
0: ಪುಳಿಯೋಗ್ರೆನಾ? ಓ ಸೂಪರ್ ಆಗಿತ್ತು.
2: ಹೌದಾ?
0: ನಮ್ಮನೆಯಿಂದ ನಿಮ್ಮನೆ ಕಳಿಸಿ ಚೆನ್ನಾಗಿತ್ತ?
2: ಚೆನ್ನಾಗಿತ್ತು.
0: ನಾನೇ ಮಾಡಿದ್ದು.
2: ಹೌದಾ?
0: ಸ್ವಲ್ಪ ಸ್ವೀಟ್ ಜಾಸ್ತಿ ಇತ್ತು ಅನ್ಸುತ್ತಲ್ವಾ?
2: ಇಲ್ಲ, ಒಡೆ ಜಾಸ್ತಿ ಇತ್ತು.
0: ಏ, ನಾನು ಬೆಲ್ಲ ಜಾಸ್ತಿ ಹಾಕಿ ಕಳಿಸಿದ್ದೆ?
2: ಇಲ್ಲಪ್ಪ.
0: ಓಹೋ, ಹಾಗಿದ್ರೆ ನಿಮ್ ನಾಲ್ಗೆಗೆ ನೋ ತೊಂದರೆ ಆಗಿದೆ.
2: ಇಲ್ಲಪ್ಪ.
0: ಓಕೆ, ಮಿನಿಮಾ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಗೊತ್ತಾಯ್ತು. ಇವತ್ತು ಕೃತಜ್ಞತಾ ದಿನ.
0: ಹೌದು.
2: ಇಂತ ಮೇರು ನಟ ಕೊಟ್ಟ ತಾಯಿ ಭುವನೇಶ್ವರಿಗೆ ಧನ್ಯವಾದಗಳು.
0: ಖಂಡಿತ.
2: ಹಾಗೂ ನಮ್ಮ ಜ್ಞಾನ ಮನೋರಂಜನೆ ಎಲ್ಲಾ ಕೊಡುಗೆ ಕೊಡುತ್ತಿರೋ FM ಶಿವಮೊಗ್ಗಕ್ಕೂ ಧನ್ಯವಾದ, ಕೃತಜ್ಞತೆ ಹೇಳೋಕೆ ಬಯಸ್ತೀನಿ.
0: ಎಸ್ ಎಸ್, ಧನ್ಯವಾದಗಳು ಧನ್ಯವಾದಗಳು. ಈಗ ಯಾವ ಗೀತೆ ಆಯ್ಕೆ ಮಾಡ್ಕೊಂಡ್ರಿ?
2: ಮಾನವನಾಗುವೆಯ ಎಲ್ಲ

0: ಓಕೆ ಮೇಡಮ್,
1: ಓಕೆ, ಧನ್ಯವಾದಗಳು ಮೀನಮ್ಮ.
0: ಧನ್ಯವಾದಗಳು.
1: ನಾವೆಲ್ಲರೂ ಮಾನವರಾಗೋಣ ಅಲ್ವಾ, ದಾನವರಾಗೋದು ಬೇಡ,
0: ಕೃತಜ್ಞತರಾಗಿರ್ಬೇಕು ಪ್ರತಿಯೊಂದಕ್ಕೂ.
1: ಖಂಡಿತ ಖಂಡಿತ, ಒಳ್ಳೆ ಗೀತೆಯನ್ನ ಹಾಡಿದ್ರಿ, ಧನ್ಯವಾದಗಳು.
0: ಧನ್ಯವಾದಗಳು.
1: ಓಕೆ, ಎಸ್, ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ,
2: ನಮಸ್ಕಾರ ಮೇಡಮ್. ಶುಭೋದಯ.
1: ನಮಸ್ತೆ, ಶುಭೋದಯ.
2: ಗಂಗಾವತಿಯಿಂದ ಎಚ್ ಡಿ ಬಸವರಾಜ್.
1: ಗಂಗಾವತಿಯಿಂದ ಎಚ್ ಡಿ ಬಸವರಾಜ್ ಅವರೇ, ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ ಮೇಡಮ್, ತಾವ್ ಚೆನ್ನಾಗಿದ್ದೀರ?
1: ನಾನು ಸೂಪರ್. ಆಯ್ತಾ ಟಿಫನ್?
2: ಆಯ್ತು ಮೇಡಮ್.
1: ಏನ್ ಟಿಫನ್ ಇವತ್ತು?
2: ಶಾವಿಗೆ ಉಪ್ಪಿಟ್ಟು ಮಾಡಿದ್ರು ಮೇಡಮ್.
1: ಶಾವಿಗೆ ಉಪ್ಪಿಟ್ಟು. ಹಾಗಿದ್ರೆ ಇವತ್ತು ರಾಜಣ್ಣ ಅವರ ಯಾವ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ?
2: ಮೇಡಮ್ ಎಲ್ಲರೂ ಹಾಡು ಹಾಡ್ತಾರೆ, ನಾನು ಒಂದು ಡೈಲಾಗ್ ಹೇಳ್ಬೋದಾ ಅವ್ರದ್ದು?
1: ಏನ್ ಗೊತ್ತಾ, ಡೈಲಾಗ್ ಹೇಳಿ ಮತ್ತೆ ಹಾಡು ಕೂಡ ಹಾಡಿ.
2: ಓಕೆ ಮೇಡಮ್,
1: ಡೈಲಾಗ್ ಹೇಳಿ ಪರವಾಗಿಲ್ಲ.
2: ಏನು ಪಾರ್ಥ, ಚೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ, ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವರ್ತಿಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲ ಹತ್ತಿದೆ. ಎತ್ತು ನಿನ್ನ ಗಾಂಡೀವ, ಹೂಡು ಆ ಪರಮೇಶ್ವರರು ಕೊಟ್ಟ ನಿನ್ನ ಪಾಶುಪತಾಸ್ತ್ರ. ಶಿವನನ್ನ ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಮದಾಂಧ, ಅವರಿವರನ್ನು ಗೆದ್ದೆ ಎಂಬ ಅಹಂಕಾರದಿಂದ ಕೊಬ್ಬಿದ ಮೂರ್ಖ, ಸುರಲೋಕಕ್ಕೆ ಸೋಪಾನ ಕಟ್ಟಿ ಮತ್ಸ್ಯಯಂತ್ರವನ್ನ ಭೇದಿಸಿ ರಣಾಂಗಣದಲ್ಲಿ ವೀರವಿಹಾರ ಮಾಡಿದ ಅರ್ಜುನನ ಬುಧಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ? ಅಲ್ಲ ಮೇಡಮ್.
1: ಏ ಸೂಪರ್ ಸರ್, ಹೇಳಿ ಹೇಳಿ, ಡೈಲಾಗ್ ಚೆನ್ನಾಗಿದೆ.
2: ಅಲ್ಲಿಗೆ ಮುಗೀತು ಮೇಡಮ್.
1: ಮುಗೀತಾ? ಸೂಪರ್ ಸರ್, ಒಳ್ಳೆ ಡೈಲಾಗ್ ಹೇಳಿದ್ರಿ, ಬಬ್ರಿ ವಾಹನ ಸಿನಿಮಾದ ಡೈಲಾಗ್ ನ. ಓಕೆ, ಈಗ ಗೀತೆ ಹಾಡ್ತೀರಾ? ಹೇಗೆ, ಎರಡ್ ಸಾಲ ಗೀತೆ ಹಾಡ್ಬಿಡಿ.
2: ಓಕೆ ಮೇಡಮ್.
1: ಎರಡ್ ಸಾಲ ಅಷ್ಟೇ.
2: ಬಾನಿಗೊಂದು ಎಲ್ಲ ಎಲ್ಲಿದೆ, ನಿನ್ನಾಸೆ ಎಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಬಾನಿಗೊಂದು ಎಲ್ಲ ಎಲ್ಲಿದೆ.
1: ಸೂಪರ್ ಸರ್, ಒಳ್ಳೆ ಸಾಂಗು, ಒಳ್ಳೆ ಡೈಲಾಗು. ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಬಿಂದಾಸ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
2: ಧನ್ಯವಾದಗಳು ಮೇಡಮ್, ಮತ್ತೊಮ್ಮೆ ಶುಭೋದಯ.
1: ಓಕೆ, ಎಸ್, ನಮ್ ಕಾಲರ್ಸ್ ಎಷ್ಟು ಚಂದ ಅಲ್ವಾ? ಹೌದು, ಆ ಜೋಶ್ ನೋಡಿದ್ರೆ ನಮ್ಗೆ ಇನ್ನಷ್ಟು ಜೋಶ್ ಹೆಚ್ಚಾಗುತ್ತೆ. ಸೊ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ, ನಮಸ್ತೆ. ಗುಡ್ ಮಾರ್ನಿಂಗ್ ಸರ್.
3: ಗುಡ್ ಮಾರ್ನಿಂಗ್ ಮೇಡಮ್.
1: ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಜಣ್ಣ ಅವರ ಯಾವ ಗೀತೆಯನ್ನ ಹಾಡ್ತಿದ್ರಾ?
3: ಜ್ವಾಲಾಮುಖಿ ಫಿಲಂ ಇಂದ ಒಂದು ಸಾಂಗ್ ಹೇಳ್ಬಿಟ್ಟು
1: ಹಾಡಿ ಸರ್.
3: ಓಕೆ ಮೇಡಮ್. ಹಾಗೆ ಇವತ್ತು ದಿನಕರ್ ನಿರ್ದೇಶಕ ದಿನಕರ್ ತುಗುದೀಪ ಶ್ರೀನಿವಾಸ್ ಅವರ ಜನ್ಮದಿನ ಇದೆ ಮೇಡಮ್,
1: ಅವರಿಗೂ ನಮ್ಮ ಕಡೆಯಿಂದ ಜನ್ಮದಿನದ ಶುಭಾಶಯಗಳು.
3: ಓಕೆ ಮೇಡಮ್,
1: ಹಾಡಿ ಸರ್.
3: ಏಕೋ ಏನು ಈ ನನ್ನ ಮನವು ಉಯ್ಯಾಲೆಯಾಗಿ ತೂಗಿದೆ ಎಂದು ಕಾಣೆ ನೂರೆಂಟು ಬಯಕೆ ಹೊಸರಾಗವನ್ನು ಹಾಡಿದೆ. ಏಕೋ ಏನು ಈ ನನ್ನ ಮನವು ಬಿಸಿಲಾದರೇನು ಮಳೆಯಾದರೇನು ಹಿಂದೆ ಕೊನ ಕಾಣೆ ಹಾಯಾಗಿದೆ. ಹೂವಾದರೇನು ಮುಳ್ಳಾದರೇನು ಹಿಂದೇನು ನನಗೆಲ್ಲ ಸೊಗಸಾಗಿದೆ. ಎದೆಯಲ್ಲಿ ಸಂತೋಷ ಕಡಲಾಗಿದೆ, ಮನದಲ್ಲಿ ಹೊಸ ಆಸೆ ಕುಣಿದಾಡಿದೆ. ಈ ಸಾಂಗ್ ಮೇಡಮ್.
1: ಏ ಸೂಪರ್ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ.
3: ಓಕೆ ಮೇಡಮ್, ಥ್ಯಾಂಕ್ ಯು.
1: ಓಕೆ, ಎಸ್, ಸೊ ರಾಜಣ್ಣ ಅವರ ಗೀತೆಗಳನ್ನ ಕೇಳ್ತಾ ಇರುವಾಗ ತುಂಬಾ ಖುಷಿ ಆಗುತ್ತೆ. ನಮ್ಮ ಕೇಳುಗರು ಕೂಡ ಒಬ್ರಿಗಿಂತ ಒಬ್ರು ತುಂಬಾ ಚೆನ್ನಾಗಿ ಹಾಡ್ತಾ ಇದಾರೆ. ನಾನಾಗ್ಲೇ ಹೇಳ್ದೆ, ನಮ್ಮ ಬಂಗಾರದ ಮನುಷ್ಯ ಅವರು ಗುಬ್ಬಿ ವೀರಣ್ಣನವರ ನಾಟಕ ಕಂಪ್ನಿಯಿಂದ ಬೇಡರ ಕಣ್ಣಪ್ಪ ಸಿನಿಮಾಯಿಂದ ಸಿನಿಮಾವನ್ನ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ಬಬ್ರು ವಾಹನ ಅಂತ ಪೌರಾಣಿಕ ಪಾತ್ರನೇ ಇರಲಿ, ಅಥವಾ ಮಯೂರನಂತಹ ಚಾರಿತ್ರಿಕ ಪಾತ್ರನೇ ಇರಲಿ, ಅಥವಾ ಕಸ್ತೂರಿ ನಿವಾಸದ ಸಾಮಾಜಿಕ ಪಾತ್ರ ಇರಲಿ, ಪ್ರತಿಯೊಂದು ಪಾತ್ರಕ್ಕೂ ಜೀವ ತುಂಬಿದ ಮಹಾನಟ ಡಾಕ್ಟರ್ ರಾಜ್ಕುಮಾರ್ ಅವರು. ಹಾಗಿದ್ರೆ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಇನ್ನಷ್ಟು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳೋಣ. ಆದ್ರೆ ಅದಕ್ಕೂ ಮೊದಲು ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಬೇಗ ವಾಪಸ್ ಬನ್ನಿ, ನಾನು ನಿಮಗಾಗಿ ಇಲ್ಲೇ ಕಾಯ್ತಾ ಇರ್ತೀನಿ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: जीवन के प्रारंभिक वर्षों में ही तय होता है कि बच्चों का कितना मानसिक विकास होगा और वो जीवन में कितना आगे बढ़ेंगे। हमारी आंगनबाड़ियों में बच्चों का प्रारंभिक विकास, सही पोषण, भरपूर प्यार, गर्म ताज़ा भोजन और खेल खेल में सीखने के माध्यम से हो रहा है। साथ ही प्रधानमंत्री मातृ वंदना योजना के तहत पात्र धन राशि सीधे माताओं के बैंक अकाउंट में जमा कर सुरक्षित मातृत्व को सुनिश्चित किया जा रहा है। हमारी आंगनबाड़ी हमारी जिम्मेदारी के संकल्प के साथ 9 सितंबर 2026 से 8 अक्टूबर 2026 तक मनाया जा रहा है 9वां राष्ट्रीय पोषण माह।
5: देश के हर गरीब हर व्यक्ति तक पोषण पहुंचाना भी सरकार की प्राथमिकता है।
4: आज ही अपनी नजदीकी आंगनबाड़ी से जुड़िए, क्योंकि हमारी आंगनबाड़ी है हमारी जिम्मेदारी।
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
9: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
8: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ ಐಎಂಆರ್ಟಿ, ಐಜಿಆರ್ಟಿ, ಎಸ್ಆರ್ಎಸ್, ಎಸ್ಬಿಆರ್ಟಿ ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
10: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಸೊ ಎಂತ ಒಂದು ಒಳ್ಳೆ ಗೀತೆಯನ್ನ ಕೇಳ್ಕೊ ಬಂದ್ರೆ ಅಲ್ವಾ? ಹೌದು, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಇನ್ನು ಉಪೇಂದ್ರ ಕುಮಾರ್ ಅವರ ಸಂಗೀತ ಇರುವಂತಹ ಈ ಒಂದು ಹಾಡಿಗೆನೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸ್ವತಃ ರಾಷ್ಟ್ರ ಪ್ರಶಸ್ತಿ ದೊರಕಿರುವಂತದ್ದು. ಜೀವನ ಚೈತ್ರ ಸಿನಿಮಾದ ಹಾಡು ತುಂಬಾ ಸರಿ ಕೇಳ್ಬೇಕನ್ಸುತ್ತೆ, ಮತ್ತೆ ಮತ್ತೆ ಕೇಳ್ಬೇಕನ್ಸುತ್ತೆ ಈ ಹಾಡನ್ನ. ಹೌದು, ಯಾಕಪ್ಪ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಬರೀ ನಟನಾಗಿ ಅಷ್ಟೇ ಅಲ್ಲ, ಗಾಯಕರಾಗಿ ಕೂಡ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ. ನೆಲ ಒಂದೇ ಜಲ ಒಂದೇ, ಹುಟ್ಟಿದರೆ ಕನ್ನಡ ನಾಡಲ್ಲೇ ಹುಟ್ಟಬೇಕು ಅಂತ ಹಾಡಿ ಪ್ರತಿಯೊಬ್ಬ ಕನ್ನಡಿಗರ ರಕ್ತದಲ್ಲೂ ಕನ್ನಡ ಅಭಿಮಾನ ತುಂಬಿದರೆ. ಇವತ್ತು ನಿಮ್ಮ ಸರದಿ ಅಣ್ಣವರ ಯಾವ ಹಾಡು ನಿಮಗೆ ತುಂಬಾನೇ ಹತ್ತಿರವಾಗಿದೆ, ತುಂಬಾನೇ ಇಷ್ಟ ಆಗಿದೆ ಅಂತ ನೀವು ಹಾಡಬಹುದು. ಹಾಗೆ ನೀವು ಕರೆ ಮಾಡಿ ಹಾಡಬೇಕಾಗಿರುವಂತಹ ಸಂಖ್ಯೆ 9686096279. ಸೊ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ ಹಲೋ
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್, ಶುಭೋದಯ.
0: ಶುಭೋದಯ. ಆಯ್ತಾ ಟಿಫಿನ್
1: ತಿನ್ಕೊಂಡ್ ಬಂದಿದ್ದೀರಾ?
0: ಹೌದು ಹೌದು, ಪುಳಿಯೋಗರೆ ತಿನ್ಕೊಂಡ್ ಬಂದಿದ್ದೀನಿ.
1: ನಮ್ದು ದೋಸೆ, ಗೋಧಿ ದೋಸೆ.
0: ಗೋಧಿ ದೋಸೆ, ಸೂಪರ್. ಹಾಗಿದ್ರೆ ಮ್ಯಾಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ?
1: ರಾಜ ನನ್ನ ರಾಜನ್ ತಗೊಂಡಿದ್ದೀನಮ್ಮ.
0: ಏಯ್ ಸೂಪರ್, ಹಾಡಿ ಹಾಡಿ ಹಾಡಿ.
1: ಎಷ್ಟೇ ಹಾಡಿದ್ರು ಕಮ್ಮಿನೇ ಅವ್ರದ್ದು
0: ಖಂಡಿತ. ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಳ್ಳೋದು?
1: ಎಲ್ಲದರಲ್ಲೂ ಅರ್ಥಪೂರ್ಣವಾಗಿರುತ್ತೆ.
0: ನಿಜ ನಿಜ.

ಹಗಲಲಿ ತಿರುಗಿ ಬಳಲಿದೆ, ಇರುಳಲಿ ಬಯಸಿ ಕೊರಗಿದೆ, ದಿನವೂ ನಿನ್ನ ಕಾಣದೆ.

0: ಯೆ ಸೂಪರ್, ಒಳ್ಳೆ ಗೀತೆನೇ ಆಯ್ಕೆ ಮಾಡ್ಕೊಂಡ್ರಿ.
1: ಓ ನಮ್ಮ ಎಷ್ಟು ಹೇಳಿದ್ರು ಅವ್ರದ್ದು ಕಮ್ಮಿ.
0: ಇದು ನನಗೂ ಒನ್ ಆಫ್ ದಿ ಫೇವರೇಟ್ ಸಾಂಗ್ ಅಂತಾನೆ ಹೇಳ್ಬೋದು. ಚೆನ್ನಾಗಿ ಹಾಡಿದ್ರಿ, ಧನ್ಯವಾದಗಳು. ಕರೆ ಮಾಡಿ ಏನ್ ಹೇಳಿ,
1: ಇನ್ನೊಂದ್ ಹೇಳಿ, ನಾಕ್ತಾ ಹಾಡ್ತಾ ಇದ್ದೆ ಅಂದೆ.
0: ಎಲ್ರಿಗೂ ಅವಕಾಶ ಕೊಡೋಣ ಅಲ್ವಾ?
1: ಅದೇ, ಅದಕ್ಕೆ ಬೈಕೊಂಬಾರ್ದು ಅಂತ.
0: ಯಾರು ಬೈಯಲ್ಲಪ್ಪ.
1: ಏ ಇಲ್ಲ, ನಾವೇ ಈಗ ಹೇಳ್ತಿರ್ತೀವಿ, ಒಂದ್ ಪ್ಯಾರ ಹೇಳಿ ಆಗ್ತಿದೆ ಅಂತ ಹೇಳಿದ್ರೆ ಎರಡೆರಡು ಪ್ಯಾರ ತನಕನು ಹೇಳ್ತಾ ಹೋಗ್ತಾರೆ. ಇನ್ನೊಬ್ರು ಕಾಯ್ತಾ ಇರ್ತಾರೆ ಖಾಲಿ.
0: ಖಂಡಿತ ಖಂಡಿತ.
1: ಹಂಗಾಗಿ
0: ಓಕೆ, ಧನ್ಯವಾದಗಳು. ಎಸ್, ಉಮಾ ಮ್ಯಾಮ್ ಅವರು ಒಳ್ಳೆ ಗೀತೆಯನ್ನ ಆಯ್ಕೆ ಮಾಡ್ಕೊಂಡ್ರು ಅಲ್ವಾ. ಹಾಗೆ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ತೆ ಮೇಡಮ್.
2: ಸೌಮ್ಯ ಟೇಲರ್.
0: ಸೌಮ್ಯ ಮ್ಯಾಮ್, ತಿಂಡಿ ಆಯ್ತಾ?
2: ಆಯ್ತು ರೀ ಮೇಡಮ್, ಇಡ್ಲಿ ಇದ್ದು ರೀ ಇವತ್ತು.
0: ಇಡ್ಲಿ, ಸೂಪರ್. ಯಾವ ಗೀತೆನ ಹಾಡ್ತಿದ್ದೀರಾ ಈಗ?
2: ಇವತ್ತು ಬಂಗಾರದ ಹೂ ಒಳಗಿಂದ ಒಂದು ಹಾಡ ಹೇಳ್ತೀನಿ.
0: ಹಾಡ್ರಿ ಹಾಡ್ರಿ. ರಾಜ್ಕುಮಾರ್ ಅವರ ಧ್ವನಿ ಐತೇನ್ರಿ?
2: ಐತ್ರಿ ಐತೆ, ಅಲ್ಲೇ ಪಾಪ ಅವ್ರಿ.
0: ಹಂಗಾದ್ರೆ ಹಾಡ್ರಲ್ಲ, ಪರವಾಗಿಲ್ಲ.
2: ಓಡುವ ನದಿ ಸಾಗರೋ, ಇದು ರಾಜ್ಕುಮಾರ್ ಅವ್ರು ಹಾಡಿದ್ರಿ ಅಥವಾ ಶ್ರೀನಿವಾಸ್ ಹಾಡಿದೈತೆ ಗೊತ್ತಿಲ್ಲರಿ.
0: ಅದು ಪಿ ಬಿ ಶ್ರೀನಿವಾಸ್ ಅವ್ರು ಹಾಡಿರೋದು.
2: ಈಗ ನಿಮಗ್ ರಾಜ್ಕುಮಾರ್ ಅವ್ರು ಹಾಡಿದ ಹಾಡುಗಳು ಬೇಕ್ರಿ?
0: ಹೌದ್ರಿ, ಸಾಕಷ್ಟು ಗೀತೆ ಐತ್ರಿ.
2: ಯಾವ್ದು ಹೇಳ್ಬೇಕ್ರಿ? ಮೇರಿ ಮೇರಿ ಮೇರಿ ಐ ಲವ್ ಯು, ಮೇರಿ ಮೇರಿ ಮೇರಿ ಐ ಲವ್ ಯು, ಐ ಲವ್ ಯು. ಸಾಕ್ರಿ ಮೇಡಮ್, ಗೊತ್ತ ನೆನಪು ಬರಂಗಿಲ್ಲ.
0: ಇಟ್ಸ್ ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
2: ಓಕೆ ಮೇಡಮ್, ನಮಸ್ತೆ.
0: ನಮಸ್ತೆ. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವ? ಹಲೋ.
3: ಹಲೋ,
0: ನಮಸ್ತೆ.
3: ನಮಸ್ತೆ ರೀ ಹರ್ಪಿತ್ ಅವ್ರಿ.
0: ಆರಾಮಿದ್ರೇನ್ರಿ?
3: ಆರಾಮಿದ್ದೀವ್ರಿ, ನೀವ್ರಿ?
0: ನಾವು ಚಲೋ ಇದೀವ್ರಿ. ತಿಂಡಿ ಆಯ್ತಾ?
3: ಹಾ, ತಿಂಡಿ ಆಯ್ತ್ರಿ ಇವತ್ತು. ರೊಟ್ಟಿ ಇಲ್ಲ, ಸೋಮವಾರ ಇಲ್ಲ. ಅವಲಕ್ಕಿ ಒಗ್ಗರಣೆ. ನಿಮ್ದು?
0: ಹಾ.
3: ನಿಮ್ದು?
0: ನಮ್ದು ಇವತ್ತು ಪುಳಿಯೋಗರೆ.
3: ಹೌದ್ರಿ?
0: ಹ್ಮ್. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಗೀತೆಯನ್ನ ಹಾಡಿಸ್ತಾ ಇದೆ. ಯಾವ ಗೀತೆಯನ್ನ ಹಾಡ್ತೀರಾ ಈಗ?
3: ಹಾಡ್ತೀನಿ ರೀ, ಒಂದ್ ಹಳೆ ಹಾಡು.
0: ಹಾಡಿ ಹಾಡಿ.

0: ಅದೆಲ್ಲಿ ಮುಳ್ಳು ಹೌದಾ? ಎಲ್ಲೆಲ್ಲೋ ಕಲ್ಲು. ಅಯ್ಯೋ, ಒಂಟಿ ಹೆಣ್ಣು ತಾನೇ, ನಾನು ಓಡಿ ಓಡಿ ಬಂದೆನಲ್ಲ, ಎಲ್ಲೂ ಕಾಣಲೇ ಇಲ್ಲ. ಅಯ್ಯೋ ಪಾಪ, ಬಿಡೋದಿತ್ತಲ್ಲ. ಎಲ್ಲೂ ಕಾಣಲೇ ಇಲ್ಲ, ಏತಕ್ಕೆ ಹೀಗೆ ಹೆದರ್ವಿ ಮಗುವೆ ಹೇಳೆ ಚಿನ್ನ? ಹಾ, ಇಲ್ಲ ಹೆದರಂಗಿಲ್ಲ, ಏಕೆ ಹೆದರ್ ಹೇಳೆ ಚಿನ್ನ? ಹಲೋ, ಸಾಕು.
1: ಎಸ್, ಒಳ್ಳೆ ಗೀತೆನೆ ಆಯ್ಕೆ ಮಾಡ್ಕೊಂಡ್ರಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ಥ್ಯಾಂಕ್ ಯು, ನೀವು ಕೂಡ.
1: ಓಕೆ, ಎಸ್, ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ
2: ಹಲೋ ಮೇಡಮ್ ಅವರೇ, ನಮಸ್ಕಾರ.
1: ಹಲೋ ಮೇಡಮ್, ಅಲ್ಲ ಸರ್, ನಮಸ್ಕಾರ.
2: ನಮಸ್ಕಾರ ಮೇಡಮ್ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ, ನೀವು?
2: ನಾವು ಚೆನ್ನಾಗಿದ್ದೇವೆ ಮೇಡಮ್ ಅವರೇ. ನಿಮ್ದು ಪುಳಿಯೋಗರೆ ಆಯ್ತಾ?
1: ನಮ್ದು ಪುಳಿಯೋಗರೆ ಸರ್, ನಿಮ್ದೇನಾಯ್ತು?
2: ನಮ್ದು ಗರಿ ಗರಿ ಗರಿ ಗರಿ ದೋಸೆ ಮೇಡಮ್ ಅವರೇ.
1: ಅರೆ, ಏನ್ ಜೋಶು, ಏನ್ ಧ್ವನಿ, ಏನ್ ನಗು, ನಿಮಗ್ ನೀವೇ ಸಾಟಿ ಚಿಕ್ಕಪ್ಪನವ್ರೆ.
2: ಹೌದ್ರಿ, ನಿಜ. ಈಗ ಹಾಡ್ಲೇನ್ರಿ?
1: ಹಾಡ್ರಿ ಸರ, ಕಾಯ್ತಿದೀವಿ ಯಾವ ಸಾಂಗ್ ಹಾಡ್ತಿದೀರಾ ಅಂತ.

ಬೇಕು ಈ ಮನೆ ಬೆಳಕಾಗಿ, ಬಾಡದ ತಾವರೆ ಹೂವಿನ ಹಾಗೆ, ಎಂದಿಗೂ ಆರದ ಜ್ಯೋತಿಯ ಹಾಗೆ, ಗೋಪುರವೇರಿದ ಕಳಸದ ಹಾಗೆ, ಆ ಧ್ರುವ ತಾರೆಗೆ ನಾಚುವ ಹಾಗೆ.

0: ಸಾವಿರ ವರುಷ ಸುಖವಾಗಿ. ಧನ್ಯವಾದಗಳು ಮೇಡಮ್.
1: ಸೂಪರ್, ನೀವು ಕೂಡ ಯಾವಾಗ್ಲೂ ಖುಷಿಯಾಗಿ ಸುಖವಾಗಿರಿ ಸರ್.
0: ಖಂಡಿತವಾಗ್ಲೂ ಎಲ್ಲರೂ ಕೂಡ ಸುಖವಾಗಿ ಚೆನ್ನಾಗಿರೋಣ ಮೇಡಮ್.
1: ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕ.
0: ಧನ್ಯವಾದಗಳು ಮೇಡಮ್.
1: ಓಕೆ, ಮುಂದಿನ ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ.
2: ಹಲೋ, ನಮಸ್ತೆ ರೀ ಮೇಡಮ್.
1: ನಮಸ್ತೆ ರೀ ಸರ.
2: ನಾ ವಿಜಯಪುರದಿಂದ ಬಂದೆ. ನವಾಜ್ ಅಂತ ರೀ ಮೇಡಮ್.
1: ನಾನ್ ರೇಡಿಯೋ ಶಿವಮೊಗ್ಗದಿಂದ ಅರ್ಜಿ ಅರ್ಪಿತಾ.
2: ಹೂನ್ರಿ ಮೇಡಮ್. ಒಳ್ಳೆ ಟಾಪ್ ಇದ್ದ ನಾಷ್ಟ ಏನ್ ಮಾಡಿದ್ರಿ ಮೇಡಮ್? ಇವತ್ತ
1: ಪುಳಿಯೋಗ್ರಿ ಸರ್. ನಿಮ್ದು?
2: ನಮ್ದು ಇವತ್ತು ಚಿತ್ರಾನ್ನ ರೀ ಮೇಡಮ್.
1: ಚಿತ್ರಾನ್ನ, ಸೂಪರ್. ಅದೇ ಖುಷಿ, ಯಾವ ಗೀತೆ ಹಾಡ್ತಿದ್ದೀರಾ?
2: ನಾವು ನೋಡ್ರಿ ಮೇಡಮ್, ಒಂದೆರಡು ಗಿರಿಕಣ್ಯದ್ದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಜಯಮಾಲಾ ಧ್ವನಿಯಲ್ಲಿ ಇದ್ದುದ್ರಿ, ಹಾಡ್ತೀನಿ ನೋಡ್ರಿ ಮೇಡಮ್. ಅದು
1: ಹಾಡಿ ಹಾಡಿ.
2: ಯಾರು ನೀನು ಎಂದು ನನ್ನ ಕೇಳುವೆಯಲ್ಲ ಹೆಣ್ಣೆ, ಯಾರು ಕೇಳು ನೀನು ಹೇಳುವರೆಲ್ಲ, ಮಗವು ಚೆನ್ನ ನಗವು ಚೆನ್ನ ನಡೆಯು ಚೆನ್ನ ನುಡಿಯು ಚೆನ್ನ ಅಂತಾರೆ ನನ್ನ ನೋಡಿ ಎಲ್ಲ, ಇವನು ಗೊತ್ತಿಲ್ಲ ಅನ್ನೋರೇ ಇಲ್ಲ. ಯಾರೆಂದು ತಿಳಿದಾಗ ವಿಷಯನು ಅರಿತಾಗ ನಾಚುತ್ತ ನೀ ಓಡುವೆ, ತೋಟಕ್ಕೆ ಬಂದಾಗ ನನ್ನನ್ನು ಕಂಡಾಗ ಕಣ್ಣಲ್ಲಿ ನೀ ಕಾಡುವೆ, ಕೆಲಸವು ನಿಂತಾಗ ನೆರಳಿಗೆ ಬಂದಾಗ ಎದುರಲ್ಲಿ ನೀ ನಿಲ್ಲುವೆ, ಹಸಿರಲ್ಲಿ ಕೈಯಲ್ಲಿ ಅಡಿಕೆಯು ಬಾಯಲ್ಲಿ ಸುಣ್ಣವು ತಾಯನ್ನುವೆ, ಹೂನಗೆಯ ಚಲ್ಲುತ್ತಲಿ ನನ್ನೇ ಗೆಲುವೆ. ಯಾರಿವನು ಯಾರು ನೀನು ಎಂದು ನನ್ನ ಕೇಳುವೆಯಲ್ಲ ಹೆಣ್ಣೆ, ಯಾರು ಹೇಳು ಇಲ್ಲಿ ಕೇಳುವರಲ್ಲ, ನಗುವು ಚೆನ್ನ ನಗೆಯು ಚೆನ್ನ ನುಡಿಯು ಚೆನ್ನ ಅಂತಾರೆ ನನ್ನ ನೋಡಿ ಎಲ್ಲ, ಇವನು ಗೊತ್ತಿಲ್ಲ ಅನ್ನೋರೇ ಇಲ್ಲ. ಹುಣ್ಣಿಮೆ ರಾತ್ರಿಯಲ್ಲಿ ತಣ್ಣನೆ ಗಾಳಿಯಲ್ಲಿ ಬೇಸರ ನೀ ಹೊಂದುವೆ, ನೋವಲಿ ನೀ ಬೆಂದು ಆಸರೆ ಬೇಕೆಂದು ನನ್ನನ್ನು ನೀ ಕೂಗುವೆ, ಕಾಣದೆ ಹೋದಾಗ ಹುಡುಕುತ್ತ ನೀ ಓಡುವೆ, ಗಾಳಿಯಲ್ಲಿ ತೂರಾಡಿ ಚಳಿಯಲ್ಲಿ ಓರಾಡಿ ಮಳೆಯಲ್ಲಿ ನೀ ಬೆವರುವೆ, ಕಂಡರನೆ ತೋಳಲ್ಲಿ ಬಳಸೆ ಬಿಡುವೆ.
1: ಸೂಪರ್ ಸರ್, ಬಿಟ್ರೆ ಈಗ ಪೂರ್ತಿ ಹಾಡು ಆಡ್ತಿದ್ರ ಅಂತ. ಅಷ್ಟು ಖುಷಿ ಇದೆ ನಿಮಗೆ ರಾಜ್ಕುಮಾರ್ ಸರ್ ಹಾಡಕ್ಕೆ ಅಲ್ವಾ?
2: ಹೌದ್ರಿ ಮೇಡಮ್, ಯಾಕಂದ್ರೆ ರಾಜ್ಕುಮಾರ್ ಅವ್ರ ಹಾಡುಗಳು ಚಲೋ ಚಲೋ ಅವ್ರಿ ಮೇಡಮ್. ಪ್ರತಿಯೊಂದು ಹಾಡು ಅವ್ರದ್ದು ಏನ್ ನೋಡಪ್ಲೇರಿ ಕೇಳಪ್ಲೇ ಅದಾವ್ರಿ ಮೇಡಮ್.
1: ಖಂಡಿತ ಖಂಡಿತ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಧನ್ಯವಾದ, ನಮಸ್ತೆ ಮೇಡಮ್.
1: ಎಸ್, ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ.
3: ಹಲೋ, ನಮಸ್ತೆ ಮೇಡಮ್. ಸತೀಶ್, ವಿದ್ಯಾನಗರ, ಶಿವಮೊಗ್ಗ.
1: ನಮಸ್ತೆ ಸತೀಶ್ ಸರ್, ಹೇಗಿದ್ದೀರಾ?
3: ಆರಾಮಿದ್ದೀನಿ ಮೇಡಮ್. ತಿಂಡಿ ಆಯ್ತಾ ಮೇಡಮ್?
1: ತಿಂಡಿ ಆಯ್ತು. ನಿಮ್ಮದು?
3: ನಮ್ದು ಆಗ್ಬೇಕು ಮೇಡಮ್ ಈಗ.
1: ಓಕೆ, ಇವತ್ತು ಯಾವ ಗೀತೆ ಆಯ್ಕೆ ಮಾಡ್ಕೊಂಡ್ರಿ?
3: ಮೇಡಮ್, ಇದು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಹಾಡ್ತೀನಿ ಮೇಡಮ್.
1: ಏ, ಹಾಡಿ ಸರ್.

ಎಂಥ ಕವಿತೆ ರಸಿಕರಾಡೋ ನುಡಿಗಳಂತೆ, ನಿನ್ನ ಕವಿತೆ ಎಂತ ಕವಿತೆ ರಸಿಕರಾಡೋ ನುಡಿಗಳಂತೆ, ಮಲ್ಲೆ ಹೂವು ಅರಳಿದಂತೆ

0: ಅರಳಿದಂತೆ ಚಂದ್ರಕಾಂತಿ ಚೆಲ್ಲಿದಂತೆ ಜೀವ ಜೀವ ಅರಿತು ಬೆರೆತು ಸುಖವ ಕಾಣುವಂತೆ ಯಾವ ಕವಿಯು ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ ಬರೆಯಲಾರ.
1: ವಾವ್ ಸೂಪರ್ ಸರ್, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಸಿನಿಮಾದ ಒಂದು ಒಳ್ಳೆ ಗೀತೆಯನ್ನ ಹಾಡ್ ಆಯ್ಕೆ ಮಾಡ್ಕೊಂಡು ಅಷ್ಟು ಚೆನ್ನಾಗಿ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ಥ್ಯಾಂಕ್ ಯು ಮೇಡಮ್, ನಿಮಗೂ ಥ್ಯಾಂಕ್ಸ್ ಮೇಡಮ್.
1: ಯಸ್ ಓಕೆ, ನೆಕ್ಸ್ಟ್ ಕಾಲರ್ ಹಿಡಿದರೆ ಯಾರು ಕೇಳುವಾ? ಹಲೋ ಹಲೋ
2: ಹಲೋ
1: ನಮಸ್ತೆ.
2: ನಮಸ್ತೆ ಅರ್ಪಿತಾ,
1: ಹೇಗಿದ್ದೀರಾ ಮೇಡಮ್?
2: ಚೆನ್ನಾಗಿದ್ದೀವಿ, ನೀವೆಲ್ಲ ಹೇಗಿದ್ದೀರಾ?
1: ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಇವತ್ತು ಯಾವ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ?
2: ಒಂದು ಮಾತು ಅದು ಆಡ್ತಾ ಇದ್ದೀನಿ.
1: ಸೂಪರ್ ಹಾಡಿ.
2: ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್, ನಮ್ಮ ಕೇಳುವ ಮಿತ್ರರಿಗೂ, ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಅರ್ಪಿತಾ.
1: ಓಕೆ, ನಿಮಗೂ ಬಿಂದಾಸ್ ಮಾರ್ನಿಂಗ್. ಸಾಂಗ್ ಬರ್ಲಿ.
2: ಆಯ್ತು. ಒಂದು ಮಾತು ನನಗೆ, ಹೇ ಅದಲ್ಲ ಇನ್ನೇನೋ

ವಿಷಯ ತಿಳಿಸುವೆ, ಅಲ್ಲಿಗೆ ಬಂದರೆ ಸುಮ್ಮನೆ ಕೆಣಕುವೆ. ಒಂದು ಮಾತು ನನಗೆ ಗೊತ್ತು, ಅದಲ್ಲ ಇನ್ನೇನು. ಸಂಜೆಯ ಕೆಂಪು ಗಾಳಿಯ ತಂಪು ಹೊಸ ಹೊಸ ಬಯಕೆ ತಂದಾಗ.

0: ಮೋಹದ ಮಾತನಾಡಿ ಕಣ್ಣಲ್ಲೇ ಮೋಡಿ ಮಾಡಿ ಹೀಗೇಕೆ ನನ್ನಲ್ಲಿ ಆಸೆಯ ತರುವೆ. ಒಂದು ಮಾತು ನನಗೆ ಗೊತ್ತು, ಅದಲ್ಲ ಇನ್ನೇನು ಹತ್ತಿರ ಬಂದರೆ ಅರ್ಪಿತಂಗೆ ಹೇಳುವೆ, ಭೇಟಿ ಮಾಡುವೆ.
1: ಸೂಪರ್ ಸೂಪರ್, ಕೇರಳದ ಸಿನಿಮಾ ಸಿನಿಮಾದ ಒಂದು ಒಳ್ಳೆ ಗೀತೆಯನ್ನ ಆಯ್ಕೆ ಮಾಡ್ಕೊಂಡ್ರಿ, ಅಷ್ಟೇ ಚೆನ್ನಾಗಿ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಧನ್ಯವಾದಗಳು ಅರ್ಪಿತಾ.
1: ಓಕೆ, ಎಸ್, ಎಲ್ಲ ಗೀತೆಗಳು ಒಂದಕ್ಕಿಂತ ಒಂದು ಸೊಗಸಾಗಿದೆ ಅಲ್ವಾ? ಹಾಗಿದ್ರೆ ಡಾಕ್ಟರ್ ರಾಜ್ಕುಮಾರ್ ಹಿಟ್ಸ್ ಕಾರ್ಯಕ್ರಮ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ಬೇಗ ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬೇಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: जीवन के प्रारंभिक वर्षों में ही तय होता है कि बच्चों का कितना मानसिक विकास होगा और वो जीवन में कितना आगे बढ़ेंगे। हमारी आंगनबाड़ियों में बच्चों का प्रारंभिक विकास, सही पोषण, भरपूर प्यार, गर्म ताज़ा भोजन और खेल खेल में सीखने के माध्यम से हो रहा है। साथ ही प्रधानमंत्री मातृ वंदना योजना के तहत पात्र धन राशि सीधे माताओं के बैंक अकाउंट में जमा कर सुरक्षित मातृत्व को सुनिश्चित किया जा रहा है। हमारी आंगनवाड़ी हमारी जिम्मेदारी के संकल्प के साथ 9 सितंबर 2026 से 8 अक्टूबर 2026 तक मनाया जा रहा है नौवा राष्ट्रीय पोषण माह।
3: देश के हर गरीब हर व्यक्ति तक पोषण पहुंचाना भी सरकार की प्राथमिकता है।
2: आज ही अपनी नजदीकी आंगनवाड़ी से जुड़िए, क्योंकि हमारी आंगनवाड़ी है हमारी जिम्मेदारी।
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
7: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
6: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
7: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
6: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
7: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನ ಬಿಂದಾಸ್ ಆಗಿ ನಡೆಸಿಕೊಡ್ತಾ ಇರುತ್ತೆ. ನಾನು ನಿಮ್ಮ ನೆಚ್ಚಿನ ಆರ್ ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡ್ತಿದ್ದೆ. ಹಾಗೆ ರಾಜ್ಕುಮಾರ್ ಅವರು ಕೇವಲ ಸಿನಿಮಾಗಳಿಗಷ್ಟೇ ಸೀಮಿತವಾಗಿರಲಿಲ್ಲ. ಕನ್ನಡ ನುಡಿಯ ಉಳಿವಿಗಾಗಿ ಅಣ್ಣೋರು ವಹಿಸಿದಂತಹ ಪಾತ್ರ ಐತಿಹಾಸಿಕವಾಗಿದೆ. ಹೌದು, 1980ರ ದಶಕದಲ್ಲಿ ಕನ್ನಡಕ್ಕೆ ಪ್ರಥಮ ಭಾಷೆಯ ಸ್ಥಾನಮಾನ ಸಿಗಬೇಕು ಅಂತ ನಡೆದ ಗೋಕಾಕ್ ಚಳುವಳಿಯಲ್ಲಿ ರಾಜ್ಕುಮಾರ್ ಅವರು ಧುಮುಕಿದಾಗ ಇಡೀ ಕರ್ನಾಟಕವೇ ಬೀದಿಗಿಳಿತು. ಕನ್ನಡ ನಾಡು ನುಡಿಗೆ ಧಕ್ಕೆ ಬಂದಾಗ ನಾನು ಸುಮ್ಮನೆ ಕೂರಲಾರೆ ಅಂತ ಅಣ್ಣವರು ಹೋರಾಟಕ್ಕೆ ಕಾಲಿಟ್ರು. ಆ ಕ್ಷಣ ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಕಿಚ್ಚು ಹೊತ್ತಿಸಿದ್ರು. ನಟನೆಯನ್ನ ಮೀರಿ ನಾಡಿನ ಧ್ವನಿಯಾದ ಆ ದಿನಗಳನ್ನ ನಾವು ಎಂದಿಗೂ ಮರೆಯೋಕೆ ಸಾಧ್ಯ ಇಲ್ಲ ಅಲ್ಲ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಲ್ಲಿದಂತಹ ಪ್ರಶಸ್ತಿಗಳು ಅಪಾರವಾದುದು. ನೀವಾಗ್ಲೇ ಒಂದು ಗೀತೆಯನ್ನು ಕೂಡ ಕೇಳ್ಕೊ ಬಂದ್ರಿ. ರಾಷ್ಟ್ರ ಪ್ರಶಸ್ತಿ ಪಡೆದಂತಹ ಗಾಯಕ ಜೊತೆಗೆ ನಾಯಕ ಅವರೇ ನಮ್ಮ ನೆಚ್ಚಿನ ಅಣ್ಣವರು. ನಾದಮಯ್ಯ ಒಂದು ಗೀತೆಗೆ ರಾಷ್ಟ್ರ ಪ್ರಶಸ್ತಿ ಕೂಡ ದೊರಕ್ತು. ಹಾಗೆ ಮುತ್ತುರಾಜವ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ನೀವು ಕೂಡ ಅವರು ಅಭಿನಯಿಸಿರುವಂತಹ ಅವರು ಹಾಡಿರುವಂತಹ ಗೀತೆಗಳನ್ನ ಹಾಡಬಹುದು. ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686 09 6279 ಸಂಖ್ಯೆ ಮತ್ತೊಮ್ಮೆ 9686 09 6279 ಈ ಸಂಖ್ಯೆಗೆ ಕರೆ ಮಾಡಿ ಅಂತ ತಿಳಿಸ್ತಾ. ಸೊ ನಮ್ಮ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ ಹಲೋ. ಓಕೆ, ಕಾಲ್ ಕಟ್ ಆಯ್ತು. ಮತ್ತೊಂದು ಕರೆ ಸಿದ್ಧವಾಗಿದೆ. ಯಾರು ಕೇಳುವ? ಹಲೋ
8: ಹಲೋ, ನಮಸ್ತೆ ಅರ್ಪಿತಾ.
1: ನಮಸ್ತೆ ಮೇಡಮ್, ಹೇಗಿದ್ದೀರಾ?
8: ಚೆನ್ನಾಗಿದ್ದೀವಮ್ಮ, ನೀವು ಚೆನ್ನಾಗಿದ್ದೀರಾ?
1: ನಾನು ಸೂಪರ್. ಇವತ್ತು ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ರಾಜಣ್ಣ ಅವ್ರದ್ದು?
8: ರಾಜಣ್ಣ ಅವ್ರದ್ದು ಇದು ಅನುರಾಗ ಅರಳಿತು ಅಂದ್ರೆ ಯಾವ್ದೇ ಫಿಲಂ ಇರ್ಬೋದು.
1: ಓಕೆ.
8: ಶ್ರೀಕಂಠ ವಿಷಕಂಠ, ಶ್ರೀಕಂಠ ವಿಷಕಂಠ, ಲೋಕವನ್ನು ಉಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ, ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾ ಸಾಗರನೇ, ಗತಿ ನೀನೆಂದರೆ ಓಡುತ್ತ ಬರುವ ಕರುಣ

0: ಅರಳಿದ ಸುಮದಲ್ಲಿ ನಲಿಯುವ ಭ್ರಮರವು ಶಿವನಾಮ ಹಾಡುತ್ತಿದೆ. ಬೀಸುವ ಗಾಳಿಯು ಪರಿಮಳ ಚೆಲ್ಲುತ್ತ ನಿನ್ನನ್ನೇ ಸ್ಮರಿಸುತ್ತಿದೆ. ಶ್ರೀಕಂಠ ವಿಷಕಂಠ, ಶ್ರೀಕಂಠ ವಿಷಕಂಠ, ಲೋಕವನ್ನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ, ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ. ಆಯ್ತಪ್ಪ, ಥ್ಯಾಂಕ್ ಯು. ಯಾಕೋ ಕಂಠ ಯಾಕೋ ನಂದು ಬಿಗಿತ
1: ಗಂಟಲಲ್ಲಿ ಕಿಚ್ ಕಿಚೆ.
0: ಹ್ಞೂ, ಕಿಚ್ ಕಿಚ್ ಅಂತಾರೆ. ಈಗ ತಿಂಡಿ ತಿನ್ನಲ್ಲ,
1: ಓಕೆ,
0: ಹಂಗಾಗ್ಬಿಟ್ಟು ಹಂಗಾಗಿದೆ ಅಷ್ಟೇ.
1: ಪರವಾಗಿಲ್ಲ, ಒಳ್ಳೆ ಪ್ರಯತ್ನ ಪಟ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಧನ್ಯವಾದ ಅಮ್ಮ.
1: ಓಕೆ, ಸೊ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮಾತಾಡ್ತಾ ಮಾತಾಡ್ತಾ ಸಮಯ ಸಾಗೋದು ಕೂಡ ಗೊತ್ತಾಗಲ್ಲ. ಇನ್ನೊಂದು ವಿಶೇಷ ಏನು ಗೊತ್ತಾ ಕೇಳಿದ್ರೆ, ಈ CID 999 ಜೇಮ್ಸ್ ಬಾಂಡ್ ಶೈಲಿಯ ಸಿನಿಮಾಗಳು, ಅದರಲ್ಲೂ ಕನ್ನಡದಲ್ಲಿ ಜೇಡರ ಬಲೆ ಚಿತ್ರದ ಮೂಲಕ ದಕ್ಷಿಣ ಭಾರತದಲ್ಲೇ ಮೊದಲ ಬಾರಿಗೆ ಜೇಮ್ಸ್ ಬಾಂಡ್ ಮಾದರಿಯ CID 999 ಪಾತ್ರವನ್ನು ಪರಿಚಯಿಸಿದ ಶ್ರೇಯಸ್ಸು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸೇರುವಂಥದ್ದು. ಹಾಗೆಯೇ ಕನ್ನಡದ ಪ್ರಥಮ ಪೂರ್ಣ ಪ್ರಮಾಣದ ಈಸ್ಟ್ಮನ್ ಕಲರ್ ಸಿನಿಮಾ ಅಮರ ಶಿಲ್ಪಿ ಜಕಣಾಚಾರ್ಯಲ್ಲಿ ಅಣ್ಣವರೇ ಕೂಡ ನಾಯಕರಾಗಿದ್ರು. ಹಾಗಿದ್ರೆ ಮುಂದಿನ ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ,
2: ಶುಭೋದಯ ಅರ್ಪಿತಾ ಮೇಡಮ್ ಅವರಿಗೆ.
1: ಶುಭೋದಯ, ಹೇಗಿದ್ದೀರಾ?
2: ಸ್ವಲ್ಪ ಶೀತ ಇದೆ ಮೇಡಮ್, ಜ್ವರ ಪರವಾಗಿದ್ದೀನಿ.
1: ಬೇಗ ಬೇಗ ಹುಷಾರಾಗಿ, ಓಕೆನಾ? ಬೇಗ ಆರಾಮಾಗಿ ಎಂದೆ.
2: ಥ್ಯಾಂಕ್ ಯು ಮೇಡಮ್.
1: ಮತ್ತೆ ತಿಂಡಿ ತಿಂದ್ರೋ ಇಲ್ಲೋ?
2: ತಿಂಡಿ ತಿಂದಿಲ್ಲ ಮೇಡಮ್, ಏನೋ ಟೇಸ್ಟ್ ಬರ್ತಿಲ್ಲ, ತಿನ್ನಕ್ಕೆ ಇದಾಗ್ತಿರ್ಲಿಲ್ಲ. ಕಾಲ್ ಟ್ರೈ ಮಾಡ್ತಿದ್ದೆ.
1: ಓಕೆ,
2: ರಾಜ್ಕುಮಾರ್ ಅವ್ರದ್ದು, ಅವರಿಗೆ ದಾದಾ ಸಾಹೇಬ ಫಾಲ್ಕೆ ಪ್ರಶಸ್ತಿ ಬಂದಾದ್ಮೇಲೆ
1: ನೆಕ್ಸ್ಟ್ ಈಗ ಅನಂತ್ ನಾಗ್ ಅವ್ರಿಗೆ ಕೂಡ ಸಿಕ್ಕಿದೆ, ಅದು ಖುಷಿ ಪಡೋ ವಿಷಯ. ಮೇಡಮ್ ಧ್ವನಿ ಏರುಪೇರು ಆಗ್ತಿದೆಯಲ್ಲ, ನೆಟ್ವರ್ಕ್ ಇರೋ ಕಡೆ ಬಂದ್ ಮಾತಾಡಿ.
2: ಇಲ್ಲ ಇಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಮೇಡಮ್ ನೆಟ್ವರ್ಕ್ ಇಂದ ಈ ಕಡೆ.
1: ಓಕೆ, ಈಗ ಒಂದು ಗೀತೆಯನ್ನ ಹಾಡ್ಬಿಡಿ
2: ಮೇಡಮ್. ಯಾರಾದ್ರೂ ಹೇಳಿದಾರ ಪ್ರೇಮದ ಕಾಣಿಕೆ ಫಿಲಮ್ದು?
1: ಯಾವ ಸಾಂಗ್?
2: ಬಾನಿಗೊಂದು ಎಲ್ಲ
1: ಹಾಡಿದರೆ ಹಾಡಿ ನೀವು, ಪರವಾಗಿಲ್ಲ.

0: ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನಾಸೆ ಎಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಿರುತ್ತೆ.
1: ಧನ್ಯವಾದಗಳು ಮೇಡಮ್ ನಿಮಗೂ ಕೂಡ. ಬೇಗ ಆರಾಮಾಗಿ ಸರಿನಾ, ನೆಕ್ಸ್ಟ್ ಕಾಲ್ ಮಾಡಿದಾಗ ಫುಲ್ ಎನರ್ಜೆಟಿಕ್ ಆಗಿ ಮಾತಾಡಬೇಕು.
0: ಥ್ಯಾಂಕ್ ಯು ಮೇಡಮ್,
1: ಧನ್ಯವಾದ ಮೇಡಮ್. ಓಕೆ, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಕೇಳುವಾ? ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ,
2: ನಾಗರತ್ನ ಕಾಂಬಳೆ ಶಿವಮೊಗ್ಗ.
1: ನಾಗರತ್ನ ಮೇಡಮ್ ಹೇಗಿದ್ದೀರಾ?
2: ಹಾ ಮೇಡಮ್, ಸೂಪರ್ ಆಗಿದ್ದೀವಿ.
1: ಸೂಪರ್, ಅದೇ ಖುಷಿಲಿ ಒಂದು ರಾಜ್ಕುಮಾರ್ ಅವರ ಸಾಂಗ್ ಬರ್ಲಿ ಸೂಪರ್ ಆಗಿ.
2: ಹಾ ಮಾತಾಜಿ, ಸಂಪತ್ತಿಗೆ ಸವಾಲ್ ಚಿತ್ರದ್ದು.
1: ಅರೆ ಹಾಡಿ.

0: ಧನ್ಯವಾದಗಳು ಮ್ಯಾಮ್.
1: ಧನ್ಯವಾದ.
0: ಓಕೆ, ಎಸ್, ಮತ್ತೊಂದು ಕರೆ ಸಿದ್ಧವಾಗಿದೆ. ಯಾರು ಕೇಳುವಾ? ಹಲೋ ಹಲೋ.
2: ನಮಸ್ತೆ ತಂಗಿಯವರಿಗೆ.
0: ನಮಸ್ತೆ ಪ್ರೇಮಕ್ಕ. ಆಯ್ತಾ ಟಿಫನ್?
2: ಟಿಫನ್ ಆಯ್ತು. ಇವತ್ತು ಚಿತ್ರಾನ್ನ.
0: ಚಿತ್ರಾನ್ನ. ಓಕೆ, ಇವತ್ತು ಅಣ್ಣವರ ಯಾವ ಗೀತೆ ಹಾಡ್ತಿದ್ದೀರಾ?
2: ಅಣ್ಣವ್ರದ್ದು ದಿನಕರ ಶುಭಕರ ಹಾಡ್ತಿದ್ದೀನಿ.
0: ಹಾಡಿ ಹಾಡಿ.
2: ಹೇ ದಿನಕರ ಶುಭ

ಅಂತ ಕೊನೆವರೆಗೂ ಸರಳತೆಯಿಂದ ಬಾಳಿ ಬದುಕಿದಂತಹ ಮಹಾತ್ಮನನ್ನ, ಆ ತತ್ವಗಳನ್ನ ನಾವು ನಮ್ಮ ಜೀವನದಲ್ಲಿ ಸ್ವಲ್ಪ ಅಳವಡಿಸ್ಕೊಂಡ್ರೆ ನಾವು ಅವ್ರಿಗೆ ಕೊಡೋ ಒಂದು ದೊಡ್ಡ ಗೌರವ ಅಂತ ಆಗತ್ತಲ್ವಾ. ಸೊ ಇವತ್ತಿನ ಈ ಒಂದು ಸ್ಪೆಷಲ್ ಶೋ ನಿಮಗೆ ಹೇಗನ್ನಿಸ್ತು? ರಾಜ್ಕುಮಾರ್ ಹಿಟ್ಸ್ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ, ಹಾಗೆ ಮತ್ತೊಮ್ಮೆ ಯಾರೆಲ್ಲ ಜನ್ಮದಿನವನ್ನ ಆಚರಿಸ್ಕೊಳ್ತಾ ಇದ್ರು ಎಲ್ರಿಗೂ ಕೂಡ ಹ್ಯಾಪಿಯೆಸ್ಟ್ ಬರ್ತ್ಡೇ ಅಂತ ಕೂಡ ತಿಳಿಸ್ತಾ, ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೆಯೇ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ

0: ಭಾರತದ ಪ್ರತಿ ಎರಡನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
1: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
0: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986757661. ಸಂಖ್ಯೆ ಮತ್ತೊಮ್ಮೆ 9986759661.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೇಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳ್ಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನೀಗ ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಮಂಗಳದ ಶುಭ ಗಳಿಗೆ ಅಂತ ಹೇಳಿ ಕಥೆಯನ್ನ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಮಂಗಳದ ಶುಭಗಳಿಗೆ. ಬದುಕಲ್ಲಿ ಎಲ್ರಿಗೂ ಒಮ್ಮೆ ಮಾತ್ರ ಈ ಶುಭಗಳಿಗೆ ಬರುತ್ತೆ ಎನ್ನುತ್ತಾರೆ. ಕೆಲವರಿಗೆ ಎರಡು ಬಾರಿ ಅಥವಾ ಮೂರು ಬಾರಿಯೂ ಬರಬಹುದು. ಆದರೂ ಮೊದಲ ಬಾರಿಯ ಮಂಗಳಮಯ ದಿನ ಎಷ್ಟೋ ಆಸೆಗಳನ್ನ ಸಾಕಾರಗೊಳಿಸುವ ದಿನ. ನಮ್ಮಿಷ್ಟದ ಪ್ರಕಾರವೇ ನಡೆದರೆ ನಿಜಕ್ಕೂ ಅಂತಹ ಅದೃಷ್ಟವಂತರು ಮತ್ತಾರು ಸಹ ಇರಲಾರರು ಏನು. ಆದರೆ ಈ ಸುದಿನ, ಈ ಶುಭಗಳಿಗೆ ನನ್ನಲ್ಲಿ ಹುಟ್ಟು ಹಾಕುತ್ತಿರುವ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರಗಳಿಲ್ಲ. ನನ್ನಲ್ಲಿ ಮಾತ್ರವೇ ಇದಕ್ಕೆ ಉತ್ತರವಿಲ್ಲ ಎನ್ನಿಸುತ್ತದೆ. ಇಂದು ತವರು ಮನೆ ತೊರೆದು ಗಂಡನ ಮನೆಗೆ ಹೋಗುತ್ತಿದ್ದೇನೋ, ಅಥವಾ ಗಂಡನ ಮನೆಯನ್ನ ನನ್ನ ಮನೆಯೊಡನೆ ಬೆಸೆಯುತ್ತಿದ್ದೇನೋ. ನನ್ನ ಅಸ್ತಿತ್ವವನ್ನ ಬದಲಿಸುವ ಇದು ನನ್ನ ಬಾಳಿನ ಶುಭಗಳಿಗೆ ಹೇಗಾದೀತು? ಅದರಲ್ಲಿಯೂ ಅತ್ತೆ ಆಡುತ್ತಿದ್ದ ಮಾತು ಈಗಲೂ ನನ್ನ ಮನಸ್ಸನ್ನ ಕೊರೆಯುತ್ತಿದೆ. ಸೀತಾ ಕಲ್ಯಾಣ ಆಗಿರುವ ಆ ಕಲ್ಯಾಣ ಮಂಟಪದಲ್ಲಿ ಮದುವೆ ಗೊತ್ತು ಮಾಡಿದ್ದಾರೆ. ಅದರಲ್ಲಿ ಆಗಿರೋ ಮದುವೆಗಳೆಲ್ಲ ಮುರಿದಿರುವುದೇ ಹೆಚ್ಚು. ಸೀತಾರಾಮನ ಮದುವೆ ಪೂರ್ತಿ ಕಷ್ಟವೇ. ಮೊದಲೇ ಇವಳು ತಟಾಪಟ ಅಂತ ಮಾತಾಡ್ತಾ ಇರ್ತಾಳೆ. ನಾವೇನೋ ಸಹಿಸ್ತೀವಿ ಅಂದ್ರೆ ಎಲ್ಲರೂ ಹಾಗೆ ಇರ್ತಾರಾ? ನಾನು ಅನಿಸಿದ್ದನ್ನ ಹೇಳುತ್ತೇನೆ. ಈಗಲೂ ನನಗೊಂದು ಪ್ರಶ್ನೆ ಇದೆ. ಬಹುಶಃ ಸೀತಾರಾಮರು ಸಿಕ್ಕಿದ್ರೆ ಕೇಳಬೇಕು. ಆದರ್ಶ ದಾಂಪತ್ಯ ಎಂದಿಗೂ ಸುಖಮಯವಾಗಿರಲಾರದೆ. ಅವರದ್ದು ರಾಜ ಪುರೋಹಿತರೇ ಇಟ್ಟ ಮುಹೂರ್ತವಲ್ವೇ? ಆ ಸುದಿನ ಕೂಡ ಮಂಗಳಕರವೇ ಅಲ್ವೇ? ಯಾಕೆ ಬದುಕಲ್ಲಿ ಅಷ್ಟೊಂದು ಕಷ್ಟಗಳು? ಅಷ್ಟರಲ್ಲಿ ಅತ್ತಿಗೆ ಒಳಬಂದ್ರು. ನನ್ನ ಮಾತುಗಳನ್ನ ಕೇಳಿಸಿಕೊಳ್ಳುತ್ತಿದ್ರು ಎನಿಸುತ್ತದೆ. ನೋಡ್ಬಿಟ್ಟ, ಮಂಗಳ ಅಥವಾ ಅಮಂಗಳ ಅನ್ನೋದು ಎಂದಿಗೂ ನಮ್ಮ ನಮ್ಮ ಮನಸ್ಸಿನಲ್ಲಿರುತ್ತೆ. ಮನಸ್ಸಿನಂತೆ ಮಹಾದೇವ ಅನ್ನೋದನ್ನ ಕೇಳಿಲ್ವೇ? ಇಂದಿಗೂ ಸೀತಾರಾಮರ ಕಲ್ಯಾಣ ಎಲ್ಲೆಲ್ಲಿಯೂ ಮಂಗಳಮಯವೆ. ಅವರ ಉತ್ತಮ ಗುಣಗಳ ಎದುರು ಮತ್ತೆಲ್ಲಾ ಕಷ್ಟಗಳು ಸಹ ಗೌಣ. ಅವರು ತಮ್ಮ ಬದುಕಲ್ಲಿ ಅಷ್ಟೆಲ್ಲಾ ಕಷ್ಟಗಳನ್ನ ಅನುಭವಿಸಿದ್ರು ಎಂದಿಗೂ ತಮ್ಮ ಕಷ್ಟದ ದಿನಗಳಲ್ಲಿ ಒಬ್ಬರನ್ನ ಮತ್ತೊಬ್ಬರು ದೂಷಿಸಲಿಲ್ಲ. ಮತ್ತೊಬ್ಬರನ್ನ ಅಪನಂಬಿಕೆಯಿಂದ ನೋಡ್ಲಿಲ್ಲ. ಒಬ್ಬರು ಮತ್ತೊಬ್ಬರನ್ನ ಗೌರವಿಸುವ ಗುಣ ಹೊಂದಿದ್ರು. ಇಂದಿಗೂ ಹೆಣ್ಣು ಮಕ್ಕಳು ರಾಮನಂತಹ ಗುಣ ಹೊಂದಿರುವ ಗಂಡನನ್ನೇ ಬಯಸ್ತಾರೆ. ಶೀಲಾ ಎಂಬುದು ಹೇಗೆ ಹೆಣ್ಣಿನ ಮೌಲ್ಯಮಾಪನ ಮಾಡುವ ಸಾಧನವಲ್ಲವೋ ಹಾಗೆ ಮಂಗಳತೆ ಎನ್ನುವುದು ಅಥವಾ ಸುದಿನ ಅಥವಾ ಶುಭಗಳಿಗೆ ಅನ್ನೋದು ಮದುವೆಯ ಬಾಳ್ವೆಯ ಮಾಪನವಾಗಲಾಗದು. ಹೊಂದಿ ಬಾಳುವ, ಅರ್ಥೈಸಿಕೊಳ್ಳುವ ಗುಣವಿದ್ರೆ ಎಲ್ಲಾ ದಿನವೂ ಸುದಿನವೇ. ಎಲ್ಲಾ ಗಳಿಗೆಗಳು ಸಹ ಶುಭ ಗಳಿಗೆಗಳೇ. ಬಾ ಪುಟ್ಟ, ಎಲ್ಲರೂ ಕಾಯ್ತಿದ್ದಾರೆ ಎಂದ್ರು. ಹೊಸ ಬಾಳಿಗೆ ಹೆಜ್ಜೆ ಇಡುವ ಶುಭ ಮುಹೂರ್ತಕ್ಕೆ ಸಿದ್ಧಳಾದೆ. ಕಾಯ, ವಾಚ, ಮನಸ್ಸ. ಒಂದು ಅದ್ಭುತವಾಗಿರುವಂತಹ ಕಥೆ ಇದಾಗಿತ್ತಲ್ವಾ, ಮಂಗಳದ ಶುಭಗಳಿಗೆ ಎನ್ನುವಂತಹ ಕಥೆ. ಈ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಹಾಗೆ ನಿಮ್ಗೆ ಕೂಡ ಈ ಕಥೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನಾಗಲೇ ಒಂದು ಕಥೆಯನ್ನು ಹೇಳ್ತಾ ಇದ್ದೆ. ಅದೇ ರೀತಿಯಾಗಿ ಈಗ ನಿಮಗಾಗಿ ಇನ್ನೊಂದು ಕಥೆಯನ್ನು ಕೂಡ ಹೇಳಲಿಕ್ಕೆ ಬಂದಿದ್ದೀನಿ. ಕಥೆ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಹಾಗಿದ್ರೆ ಕಥೆಯನ್ನು ಪ್ರಾರಂಭಿಸೋಣ. ಚೈತನ್ಯ ದಾಯಿನಿ. ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಜಿಷ್ಣು? ನಸು ಮುಸುಕಿನ ನಿದ್ದೆಯಲ್ಲಿಯೇ ಕೇಳಿದಳು ದಿಶಾ. ಬೇಗ ಎದ್ದು ಮುಖ ತೊಳೆದು ಬಾ ಮಾರಾಯ್ತಿ, ನಿನಗೆಲ್ಲ ಗೊತ್ತಾಗುತ್ತೆ ಎಂದು ಅವಳು ಹೊದ್ದಿದ್ದ ಮುಸುಕು ಕಿತ್ತು ರೂಮಿನಿಂದ ಹೊರ ನಡೆದ ಜಿಷ್ಣು. ದಿನಾ ಬೆಳಿಗ್ಗೆ 7 ಗಂಟೆಗೆ ಏಳುವವನು ಇವತ್ತಿನ 5 ಗಂಟೆಗೆ ಎದ್ದು ಎಲ್ಲಿ ಕರ್ಕೊಂಡು ಹೋಗ್ತಿರಬಹುದು? ಆಲೋಚನೆಯಲ್ಲಿ ಮುಖ ತೊಳೆದು ಬಂದಳು. ಆಯ್ತಾ ದಿಶಾ, ಕೂಗು ಕೇಳಿ ಹೊರ ನಡೆದಳು. ಯಾಕಿಷ್ಟ ಅವಸರ, ಎಲ್ಲಿಗೆ ಹೋಗ್ಬೇಕು ಎಂದಾಗ ಕಣ್ಣು ಮುಚ್ಕೋ ಅಂತ ಹೇಳಿ ಅವಳ ಕಣ್ಣಿಗೆ ಬಟ್ಟೆ ಕಟ್ಟಿ ನಡೆಸುತ್ತಾ ಮಹಡಿಯ ಮೇಲೆ ಕರೆತಂದ. ಕಣ್ಣಿನ ಪಟ್ಟಿ ಬಿಚ್ಚಿದ್ರೆ ಅಲ್ಲಿ ಅವಳ ಮೆಚ್ಚಿನ ಪುಸ್ತಕದ ಜೊತೆಗೆ ಕಾಫಿ ಕೆಟಲ್ ಹಾಗೆ ಬಹುದಿನದಿಂದ ಅವಳು ಬಯಸುತ್ತಿದ್ದ ಉಯ್ಯಾಲೆ ಅವಳ ಕಣ್ಮುಂದೆ ಇತ್ತು. ಅಚ್ಚರಿಯಿಂದ ಕನಸು ನನಸು ತಿಳಿಯದೆ ನಿಂತು ಬಿಟ್ಲು. ನಿನ್ನೆ ರಾತ್ರಿಯ ಘಟನೆ ನೆನಪಿಗೆ ಬಂದಿತ್ತು. ಅದೇ ಜಿಷ್ಣುನ ಅಂತ ಅಚ್ಚರಿಯಾಯಿತು. ದಿಶಾ, ನಾಳೆಗೆ ನಮ್ಮಿಬ್ಬರ ಮದುವೆಯಾಗಿ 1 ವರ್ಷ ಆಗದೇ ಇದ್ರು ನಮ್ಮಿಬ್ಬರ ಭೇಟಿಯಾಗಿ 1 ವರ್ಷ ಆಯ್ತು, ನಿನ್ಗೇನ್ ಬೇಕು ಕೇಳು ಕೊಡಿಸ್ತೀನಿ ಎಂದವನಿಗೆ ದಿಶಾ, ಜಿಷ್ಣು ನಾಳೆ ನಾವು ಬುಕ್ ಸ್ಟೋರ್ಗೆ ಹೋಗೋಣ, ಅಲ್ಲಿ ಜೋಗಿಯವರ ಹೊಸ ಬುಕ್ ಕೊಡಿಸು, ಹಾಗೆ ಸಂಜೆಯ 1 ಸಣ್ಣ ಕಪ್ ಕಾಫಿ ಎಂದಿದ್ಲು. ಯಾವಾಗ್ಲೂ ಇದೇ ಆಯ್ತು ನಿನ್ನದು, ಪುಸ್ತಕದ ಹೊರತಾಗಿ ಬೇರೆ ಪ್ರಪಂಚ ಕೂಡ ಇದೆ, ಬರೀ ಪುಸ್ತಕ ಓದೋದು ಬರೆಯೋದು ಬರೀ ಇದೇ ಆಯ್ತು ಎಂದು ಸಿಡುಕಿ ಮಲಗಿಬಿಟ್ಟಿದ್ದ. ಜಿಷ್ಣು, ನಿಮ್ಗೆ ಸುಳ್ಳು ಸುಳ್ಳು ಕೋಪ ಮಾಡ್ಕೊಳ್ಳೋದಕ್ಕೂ ಬರುತ್ತಾ ಎಂದವಳ ಮಾತಿಗೆ ನಕ್ಕು. ಬಾದಿಶಾ, ಮೊದಲು ನಾನು ಮಾಡಿರೋ ಕಾಫಿ ಕುಡಿದು ರುಚಿ ಹೇಗಿದೆ ಹೇಳು, ಆಮೇಲೆ ಹೇಳ್ತೀನಿ ಎಂದು ಬಂದು ಕುರ್ಚಿಯ ಮೇಲೆ ಕೂರಲು ಹೊರಟಾಗ, ನೀನು ನನ್ನ ಸಿಂಹಾಸನದಲ್ಲೇ ಕೂರು ಎಂದು ಹೊಸ ಉಯ್ಯಾಲೆಯ ಮೇಲೆ ಕೂರಿಸಿ ಕಾಫಿ ಕೊಟ್ಟು, ನನ್ ಮೇಲೊಂದು ಕತೆ ಬರಿಬೇಡ ನೋಡು, ಪತಿರಾಯರ ಕೆಟ್ಟ ಕಾಫಿ ಅಂತ ಎಂದು ನಕ್ಕ. ಅವಳು ಕಾಫಿ ಕುಡಿಯೋದನ್ನೇ ನೋಡಿ ಖುಷಿಯಿಂದ, ನೀನು ನನ್ನ ಬಾಳಲ್ಲಿ ಬಂದ ಚೈತನ್ಯದಾಯಿನಿ, ಎಲ್ಲರೂ ಪಾರ್ಟಿ ಪಬ್ ಕಾಫಿ ಡೇ ಅಂದ್ರೆ ನೀನು ಪುಟ್ಟ ಹೋಟೆಲ್ನ ಕಾಫಿ ಬುಕ್ ಅಂತೀಯ. ಅವತ್ತು ನೀನು ಆಸೆಗಣ್ಣಿನಿಂದ ಈ ಉಯ್ಯಾಲೆ ನೋಡುತ್ತಾ ಇದ್ದು ನೆನಪಾಯ್ತು. ಜೊತೆಗೆ ನಿನ್ನ ಫೇವ್ರೇಟ್ ಲೇಖಕ ಜೋಗಿಯವರ ಪುಸ್ತಕ ಬೇರೆ ಬಂದಿತ್ತಲ್ಲ, ತಗೊಂಡು ಬಂದೆ. ಆಮೇಲೆ ಅಮ್ಮನ ಹತ್ರ ಫೋನ್ನಲ್ಲಿ ಕಾಫಿ ಮಾಡೋದನ್ನು ಸಹ ಕೇಳ್ಕೊಂಡೆ. ನಿನ್ನಷ್ಟು ಚೆನ್ನಾಗಿ ಕಾಫಿ ಮಾಡೋದಕ್ಕೆ ಬರೋದಿಲ್ಲ, ಆದರೂ ಮಾಡಿದ್ದೀನಿ. ನಿನ್ನ ಸ್ಟೈಲೆಲ್ಲ ಹೇಳೋದಾದರೆ ಅಪರೂಪದವ್ರು ಮಾತ್ರ ಕುಡಿಯುವಂತಹ ಕಾಫಿ. ಅಮ್ಮ ನಿನ್ನನ್ನು ಅನಾಥಾಶ್ರಮದಿಂದ ಆರಿಸಿದಾಗ ಮೊದಲಿಗೆ ಇಷ್ಟವಾಗಿರಲಿಲ್ಲ, ಆದರೆ ನಿನ್ನ ಮೊದಲ ಭೇಟಿ ನನ್ನನ್ನು ತುಂಬ ಬದಲಾಯಿಸಿತು. ಅನಂತರ ನಿನ್ನ ಬರಹಗಳು ನನಗೆ ಮಾತ್ರ ಅಲ್ಲ, ನಿನ್ನ ಎಲ್ಲ ಓದುಗರಿಗೂ ಕೂಡ ತುಂಬಾ ಇಷ್ಟ. ಒಂದು ಪುಟ್ಟ ಕಥೆಯಾದರೂ ಒಂದು ರೀತಿಯ ಚಂದದ ಕಥೆ ಇದಾಗಿತ್ತು ಅಂತಾನೆ ಹೇಳಬಹುದು.

ಹಾಗೆ ಈ ಕಥೆ ನನಗಂತೂ ತುಂಬಾನೇ ಇಷ್ಟ ಆಗಿದೆ, ಹಾಗೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686279686096279 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818-240-4142. ಮೊಬೈಲ್ ಸಂಖ್ಯೆ 9535191545.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಣಿ.
1: ಹಂಗಾರೆ ಗೋಪಿಕಾ ಸ್ತ್ರೀಯರು ಇದಾರಂತ ಈಗ್ಲೇ ಕೇಳ್ಬಿಡೆ ಮಣಿ.
0: ಚಚಾ, ಅದಲ್ಲ ದ್ವಾಪರ ಯುಗಕ್ಕೆ. ಈ ಕಲಿಯುಗದ ಕೃಷ್ಣ ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ, ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ.
1: ನನ್ನ ನೋಡಲ್ವಾ?
0: ನೋಡ್ತಾನೆ ಇದೀನಲ್ಲ.

ಈಗ ಊರ್ ಹತ್ರಕ್ ಬಂದೈತೆ, ಗಾಡಿ ನಿಲ್ಸು ಅಂತ ಹೇಳ ಕನಕ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಮ್ನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
3: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
3: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
7: Our difficulty, as I said, is not about the ultimate future. Our difficulty is how to make the heterogeneous mess that we

ಅಂಬೇಡ್ಕರ್ ಓದ್ಗೆ ಸ್ವಾಗತ. ಹಿಂದೂ ಧರ್ಮದ ಒಗಟುಗಳು, ಒಗಟು 15. ಅಹಿಂಸೆಯ ದೇವರಿಗೆ ರಕ್ತ ಪಿಪಾಸು ದೇವತೆಯನ್ನು ಮದುವೆ ಮಾಡಿದ ಕತೆ. ಮದ್ಯಪಾನ ಹಾಗೂ ಮಾಂಸಾಹಾರವನ್ನಾರಂಭಿಸಿದ ನಂತರ ಬ್ರಾಹ್ಮಣರು ಪ್ರಾಣಿ ಬಲಿಯನ್ನು ಸಮರ್ಥಿಸುವ ಪುರಾಣಗಳನ್ನು ಬರೆಯಲು ಹಿಂದೆ ಮುಂದೆ ನೋಡಲಿಲ್ಲ. ಆ ಪುರಾಣಗಳಲ್ಲೆಲ್ಲ ಕಾಳಿ ಪುರಾಣ ಎಂಬ ಪುರಾಣವನ್ನು ಮುಖ್ಯವಾಗಿ ಗಮನಿಸಬೇಕು. ಕಾಳಿಯ ಪೂಜೆಯನ್ನು ಕುರಿತ ಪುರಾಣವಿದು. ಈ ಪುರಾಣದಲ್ಲಿ ರುದಿರ ಅಧ್ಯಾಯ ಅಂದರೆ ನೆತ್ತರಿನ ಅಧ್ಯಾಯ ಎಂಬ ಒಂದು ಅಧ್ಯಾಯವಿದೆ. ರುದಿರ ಅಧ್ಯಾಯದ ಸಾರಾಂಶವನ್ನಿಲ್ಲಿ ಕೊಡುತ್ತಿದ್ದೇನೆ. ಅದು ಹೀಗಿದೆ. ತನ್ನ ಮೂವರು ಮಕ್ಕಳಾದ ಬೇತಾಳ, ಭೈರವರ ಮತ್ತು ಭೈರವ ಇವರನ್ನು ಕರೆದು ಶಿವ ಹೀಗೆನ್ನುತ್ತಾನೆ: ಮಕ್ಕಳೇ, ದೈವಿ ಶಕ್ತಿಯನ್ನು ಗಳಿಸಲು ನೀಡಬೇಕಾದ ಬಲಿಗಳಲ್ಲಿ ಅನುಸರಿಸಬೇಕಾದ ವಿಧಿ ವಿಧಾನಗಳನ್ನು ನಾನು ನಿಮಗೆ ಹೇಳಿಕೊಡುತ್ತಿದ್ದೇನೆ. ವೈಷ್ಣವ ತಂತ್ರದಲ್ಲಿ ಹೇಳಿದ ವಿಧಾನಗಳನ್ನೇ ಎಲ್ಲ ದೇವತೆಗಳಿಗೆ ಸಲ್ಲಿಸುವ ಬಲಿಗಳ ಸಂದರ್ಭದಲ್ಲೂ ಅನುಸರಿಸಬೇಕು. ಹಕ್ಕಿಗಳು, ಆಮೆ, ಮೊಸಳೆ, ಮೀನು, ಕ್ರೂರ ಪ್ರಾಣಿಗಳ 9 ಜಾತಿಗಳು, ಕೋಣ, ಎತ್ತು, ಟಗರು, ಘೇಂಡಾಮೃಗ, ಉಡ, ಕಾಡುಹಂದಿ, ಜಿಂಕೆ, ಸಿಂಹ, ಹುಲಿ, ನರ ಮತ್ತು ಬಲಿ, ನೀಡುವವನ ಮೈಯಿಂದ ಬಸಿದ ನೆತ್ತರು, ಇವುಗಳು ಚಂಡಿಕಾದೇವಿ ಹಾಗೂ ಭೈರವರಿಗೆ ಸೂಕ್ತವಾದ ಬಲಿಗಳು. ಬಲಿಗಳಿಂದಾಗಿಯೇ ರಾಜಕುಮಾರರಿಗೆ ಸಂತೋಷವು, ಸ್ವರ್ಗವು ಮತ್ತು ಶತ್ರು ಪಂಗಡದ ವಿರುದ್ಧ ಜಯವು ಸಿದ್ಧಿಸುವುದು. ಮೀನು ಮತ್ತು ಆಮೆಯ ಬಲಿಯಿಂದ ದೇವಿಗೆ ಉಂಟಾಗುವ ಸಂತೋಷದ 1 ಕಾಲ ಉಳಿದರೆ ಮೊಸಳೆಯ ಬಲಿಯಿಂದ ಉಂಟಾಗುವ ಆನಂದ 3 ಕಾಲ ಇರುತ್ತದೆ. ಕ್ರೂರ ಪ್ರಾಣಿಗಳ ಬಲಿ 9 ಕಾಲ ದೇವಿಯನ್ನು ಪ್ರಸನ್ನಗೊಳಿಸಿದರೆ ಸೊಕ್ಕೇರಿದ ಎತ್ತು ಹಾಗೂ ಉಡದ ನೆತ್ತರು 1 ಕಾಲ ಆಕೆಯನ್ನು ಸಂತೋಷದಲ್ಲಿಡಬಲ್ಲದು. ಜಿಂಕೆ ಮತ್ತು ಕಾಡುಹಂದಿಗಳ ಬಲಿ 12 ಕಾಲವು, ಸಿಂಹ ಹಾಗೂ ನರಬಲಿಯು 1,000 ಆಕೆಯನ್ನು ತಣಿಸುವುದು. ಇನ್ನು ಮುಂದೆ ಈ ಬಲಿಗಳಿಂದ ಸಿಗುವ ಫಲಗಳನ್ನು ನೋಡೋಣ. ಜಿಂಕೆ ಮತ್ತು ಘೇಂಡಾಮೃಗದ ಮಾಂಸ ದೇವಿಯನ್ನು 500 ಕಾಲ ಸಂಪ್ರೀತಗೊಳಿಸುತ್ತದೆ. ನನ್ನ ಪ್ರಿಯೆಯನ್ನು ಅಂದರೆ ಕಾಳಿಕಾದೇವಿಯನ್ನು ರೋಹಿತ ಎಂಬ ಮೀನು ಮತ್ತು ಬಾದ್ರಿ ನಸ 300 ಕಾಲ ಪ್ರಸನ್ನವಾಗಿರುವಂತೆ ಮಾಡಬಲ್ಲದು. ಮಂದೆಯಲ್ಲಿ ಎದ್ದು ಕಾಣುವ ಬಲಿಷ್ಠವಾದ ಹಾಗೂ 1 ಕಲೆಯಿಲ್ಲದ ಟಗರು ದೇವತೆಗಳಿಗೆ ಸಲ್ಲಿಸುವ ಹವ್ಯ ಮತ್ತು ಕವ್ಯಕ್ಕೆ ಹೇಳಿ ಮಾಡಿಸಿದಂತಿರುತ್ತದೆ. ನೀಲಿಗಂಟಲಿನ, ಕೆಂಪು ತಲೆಯ, ಕಪ್ಪು ಕೂದ ಕಾಲಿನ, ಬಿಳಿ ರೆಕ್ಕೆಯ ಹಕ್ಕಿಗಳ ರಾಜನಾದ ಬಾದ್ರಿನಸ ನೆಂಬ ಹಕ್ಕಿ ಬಕ ನನಗೆ ಹಾಗೂ ವಿಷ್ಣುವಿಗೆ ಪ್ರಿಯವಾದ ಹಕ್ಕಿ. 1 ನರಬಲಿಯಿಂದ ದೇವಿ 1,000 ಸಂತುಷ್ಟಳಾದರೆ 3 ಮಾನವರ ಬಲಿಯಿಂದ 1,00,000 ವರ್ಷಗಳವರೆಗೂ ಸಂತೃಪ್ತಿಯಿಂದ ಇರುವಳು. ತನಗೆ ರೂಪವನ್ನು ತಳೆಯುವ ಭೈರವ, ಕಾಮಕ್ಯ, ಚಂಡಿಕ ಇವರುಗಳು ನರಮಾಂಸದಿಂದ 1,000 ಸಂತೃಪ್ತರಾಗುವರು. ಪೂಜ್ಯ ಗ್ರಂಥಗಳಲ್ಲಿ ಪವಿತ್ರವೆಂದು ಕರೆಯಲ್ಪಟ್ಟ ರಕ್ತದ ನೈವೇದ್ಯ ಅಮೃತಕ್ಕೆ ಸಮನಾದದ್ದು. ಆದ್ದರಿಂದ ಜ್ಞಾನಿಗಳಾದವರು ದೇವಿಯನ್ನು ಸ್ತುತಿಸುವಾಗ ರಕ್ತವನ್ನು ಶಿರವನ್ನು ಅರ್ಪಿಸಿ ಪೂಜಿಸುವರು. ಬಲಿ ಕೊಡುವವನು ಎಂದೂ ಕೆಟ್ಟ ಮಾಂಸವನ್ನು ಕೊಡಬಾರದು. ಕಾರಣ ಶಿರ ಮತ್ತು ನೆತ್ತರು ಅಮೃತಕ್ಕೆ ಸಮಾನವಾದ. ಕಬ್ಬು, ಮದ್ಯ, ಕುಂಬಳಕಾಯಿಗಳು ಉಳಿದ ಬಲಿಗಳಂತೆಯೇ ದೇವಿಯನ್ನು ಸಂಪ್ರೀತಗೊಳಿಸುತ್ತವೆ ಹಾಗೂ ಈ ಬಲಿ ಕುರಿಯ ಬಲಿಗೆ ಸಮನಾಗಿರುತ್ತವೆ. ರಾಜರು ಬಳಸುವ ಚಂದ್ರಹಾಸವೆಂಬ ಆಯುಧ ಅಥ
ಅಥವಾ ಕತ್ತಿಯಿಂದ ಬಲಿ ಕೊಡುವುದು ಶ್ರೇಷ್ಠವಾದದ್ದು. ಇವು ಸಿಕ್ಕಿದ್ದಾಗ ಖಡ್ಗ ಅಥವಾ ಕೊಡಲಿಯನ್ನು ಬಳಸಬಹುದು. ಭಲ್ಲಕದಿಂದ ಬಲಿ ಕೊಡುವುದು ತೀರ ಕನಿಷ್ಠ ದರ್ಜೆಯ ಬಲಿ ಎನಿಸಿಕೊಳ್ಳುತ್ತದೆ. ಈ ಆಯುಧಗಳನ್ನು ಬಿಟ್ಟು ಬೇರೆಯದನ್ನು ಬಳಸಿದರೆ ದೇವಿಯು ಅಂಥದನ್ನು ಒಪ್ಪಲಾರಳು ಮತ್ತು ಬಲಿ ಕೊಡುವವನೇ ಮರಣವನ್ನೊಪ್ಪುವನು. ತನ್ನ ಕೈಗಳಿಂದ ಪ್ರಾಣಿ ಪಕ್ಷಿಗಳನ್ನು ಸೀಳಿ ಬಲಿ ಕೊಡುವುದು ಬ್ರಾಹ್ಮಣನನ್ನು ಕೊಂದಷ್ಟೇ ಪಾಪಕರವಾದದ್ದು. ಅಂಥವನು ಕಡುಕಷ್ಟಗಳನ್ನು ಎದುರಿಸಬೇಕಾಗುವುದು. ಪವಿತ್ರ ಮಂತ್ರಗಳನ್ನು ಜಪಿಸದೆ ಕೊಡಲಿಯನ್ನು ಬಳಸಬಾರದು. ಅದರಲ್ಲೂ ದುರ್ಗಾ ಮತ್ತು ಕಾಮಕ್ಯ ದೇವತೆಗಳಿಗೆ ಬಲಿ ನೀಡುವಾಗ ಈ ಸಂದರ್ಭಕ್ಕೆ ಸೂಕ್ತವಾದ ಮಂತ್ರಗಳನ್ನು ಪಠಿಸದೆ ಕೊಡಲಿಯನ್ನು ಬಳಸಬಾರದು. ಬಲಿ ಕೊಡುವವರು ಕಾಳಿ ಎಂದು ಎರಡು ಬಾರಿ ಉಚ್ಚರಿಸಿ ದೇವಿ ವಜ್ರೇಶ್ವರಿ ಲಾವ ದಂಡಮಯಿ ನಮಃ ಎಂದು ಹಾಗೂ ಓಂ ಕಾಳಿ ಗುಡುಗಿನ ದೇವಿಯೇ, ಓಂ ಕಬ್ಬಿಣದ ದಂಡಪಾಣಿಯಾದ ದೇವಿಯೇ ಎಂದು ಪ್ರಾರ್ಥಿಸುತ್ತಾ ತನ್ನ ಕೈಗೆ ಕೊಡಲಿಯನ್ನೆತ್ತಿಕೊಳ್ಳಲಿ. ಕಾಳರಾತ್ರಿಯ ಗ್ರಂಥದ ಈ ಮಂತ್ರವನ್ನು ಬಲಿ ಕೊಡುವವನು ಪಠಿಸಲಿ. ಓಂ ಕಾಳಿ ಕಾಳಿ, ಕೋರೆ ಹಲ್ಲುಳ್ಳವಳೆ ಕಬಳಿಸು, ಕತ್ತರಿಸಿ ಹಾಕು, ಎಲ್ಲ ಕೆಡುಕನ್ನು ಈ ಕೊಡಲಿಯಿಂದ ನಾಶ ಮಾಡು, ಈ ನೆತ್ತರನ್ನು ಕುಡಿ. ಹೀಗೆ ಕಾಳರಾತ್ರಿ ಮಂತ್ರ ಪಠಿಸಲ್ಪಟ್ಟ ನಂತರ ಆ ಕೊಡಲಿಯನ್ನು ಪ್ರವೇಶಿಸುವ ಕಾಳರಾತ್ರಿಯ ದೇವತೆಯು ಮೈದುಂಬಿ ಬಲಿ ಕೊಡುವವನ ಶತ್ರುಗಳನ್ನು ಕೊಚ್ಚಿ ಹಾಕುವಳು. ಬಲಿ ಕೊಡುವಾತನು ಕಾಳರಾತ್ರಿಯ ಗ್ರಂಥದ ಎಲ್ಲ ಮಂತ್ರಗಳನ್ನು ಪಠಿಸಿದ ನಂತರ ಬಲಿಯಾಗಬೇಕಾದುದನ್ನು ಈ ರೀತಿ ಸಂಬೋಧಿಸುವನು. ಪಶುಗಳನ್ನು ಸೃಷ್ಟಿಸಲಾಗಿರುವುದೇ ಬಲಿಗಾಗಿ, ಆದ್ದರಿಂದ ನಿನ್ನ ಪ್ರಾಣವನ್ನು ನಾನು ತೆಗೆದರೂ ಯಾವ ಪಾಪವೂ ನನ್ನನ್ನು ಸುತ್ತಿಕೊಳ್ಳಲಾರದು. ನಂತರ ಬಲಿ ಕೊಡುವ ಆತನು ಬಲಿಯ ಉದ್ದೇಶವನ್ನು ಘೋಷಿಸಲಿ. ಬಲಿ ಪಶುವಿನ ಮುಖ ಉತ್ತರಕ್ಕಿರಬೇಕು, ಇಲ್ಲದಿದ್ದರೆ ಬಲಿ ಕೊಡುವವನೇ ತನ್ನ ಮುಖವನ್ನು ಉತ್ತರಕ್ಕೆ ತಿರುಗಿಸಲಿ ಹಾಗೂ ಬಲಿಯಾಗುವವನು ಮುಖವನ್ನು ಉತ್ತರಕ್ಕೆ ತಿರುಗಿಸಲಿ. ಬಲಿ ಕೊಟ್ಟ ತಕ್ಷಣ ಈ ಹಿಂದೆ ಹೇಳಿದಂತೆ ರಕ್ತದೊಂದಿಗೆ ಉಪ್ಪು ಇತ್ಯಾದಿಗಳನ್ನು ಬೆರೆಸಲಿ. ಆ ರಕ್ತವನ್ನು ದೇವಿಗೆ ಅರ್ಪಿಸಲು ಚಿನ್ನದ ಅಥವಾ ಬೆಳ್ಳಿಯ ಅಥವಾ ತಾಮ್ರದ ಪಾತ್ರೆ ಅಥವಾ ಎಲೆಯ ದೊನ್ನೆಯನ್ನು ಬಳಸಬಹುದು. ಆದರೆ ಆ ಪಾತ್ರೆ ಕಬ್ಬಿಣದ್ದಾಗಲಿ, ಪ್ರಾಣಿಯ ಚರ್ಮದಿಂದ ಮಾಡಿದ್ದಾಗಲಿ, ಮರದ ತೊಗಟೆಯದಾಗಲಿ ಆಗಿರಕೂಡದು. ಆ ರಕ್ತವನ್ನು ಘಟ್ಟದಲ್ಲಾಗಲಿ, ಶಬ್ ಮತ್ತು ಶಕ್ ಎಂಬ ಪವಿತ್ರ ಪಾತ್ರೆಯಲ್ಲಾಗಲಿ ಇಡಲಾಗದು ಮತ್ತು ಇತರ ಧಾರ್ಮಿಕ ವಿಧಿಗಳಲ್ಲಿ ಬಳಸಲಾಗುವ ಮಣ್ಣಿನ ಪಾತ್ರೆ ಘಟದಲ್ಲಾಗಲಿ ಅರ್ಪಿಸಬಾರದು ಹಾಗೂ ಅದನ್ನು ನೆಲದ ಮೇಲಿಡಕೂಡದು. ಒಮ್ಮೆ ದೈವಗಳ ನೈವೇದ್ಯಕ್ಕೆ ಬಳಸಿದ ಪಾತ್ರೆಯನ್ನೂ ಬಳಸುವಂತಿಲ್ಲ. ಸಮೃದ್ಧಿಯನ್ನು ಇಚ್ಛಿಸುವ ಸಜ್ಜನ ಈ ಪಾತ್ರೆಗಳನ್ನು ಬಳಸಬಾರದು. ರಕ್ತ ನರರಕ್ತವಾದರೆ ಲೋಹದ ಪಾತ್ರೆ ಹಾಗೂ ಮಣ್ಣಿನ ಮಡಕೆಯನ್ನು ಮಾತ್ರ ಬಳಸಬೇಕು. ಯಾವ ಕಾರಣಕ್ಕೂ ಎಲೆಗಳಿಂದ ಮಾಡಲಾದ ಪಾತ್ರೆಗಳನ್ನು ಬಳಸಲೇಬಾರದು. ಕುದುರೆಯ ಬಲೆಯನ್ನು ಅಶ್ವಮೇಧ ಯಾಗದಲ್ಲಿ ಮಾತ್ರ ಕೊಡಬೇಕು. ಆನೆಯನ್ನು ಗಜಮೇಧದಲ್ಲಿ ಮಾತ್ರ ಬಲಿ ಕೊಡಲಾಗುವುದು. ಇವೆರಡನ್ನು ಇತರೆ ಸಂದರ್ಭಗಳಲ್ಲಿ ಬಲಿ ಕೊಡದಂತೆ ಹಾಗೂ ಚರ್ರನಾರಂಬ ಗೂಳಿಯನ್ನು ಬಲಿ ಕೊಡದಂತೆ ಎಚ್ಚರ ವಹಿಸಬೇಕು. ಬ್ರಾಹ್ಮಣನೆಂದು ಸಿಂಹ ಅಥವಾ ಹುಲಿಯನ್ನು ಬಲಿ ಕೊಡಬಾರದು. ಅವನು ತನ್ನ ರಕ್ತವನ್ನಾಗಲಿ ಮಾದಕ ಪಾನೀಯವನ್ನಾಗಲಿ ದೇವಿಗೆ ಅರ್ಪಿಸಕೂಡದು. ಒಂದು ವೇಳೆ ಬ್ರಾಹ್ಮಣನೊಬ್ಬ ಹುಲಿ ಸಿಂಹ ಅಥವಾ ನರಬಲಿಯನ್ನು ಕೊಟ್ಟರೆ ಕೆಲಕಾಲ ನರಕವನ್ನು ಹಾಯ್ದು ಹೋಗಬೇಕಾಗುತ್ತದೆ. ಬ್ರಾಹ್ಮಣನೊಬ್ಬ ತನ್ನ ರಕ್ತವನ್ನೇ ಅರ್ಪಿಸಿದರೆ ಬ್ರಾಹ್ಮಣನೊಬ್ಬನನ್ನು ಕೊಂದ ಪಾಪ ಅವನಿಗೆ ಅಂಟಿಕೊಳ್ಳುತ್ತದೆ. ಮಾದಕ ಪಾನೀಯವನ್ನು ಅರ್ಪಿಸಿದರೆ ಅವನು ಬ್ರಾಹ್ಮಣನೇ ಅಲ್ಲ. ಬಹುಸಂಖ್ಯೆಯ ಪ್ರಾಣಿಗಳನ್ನು ಬಲಿ ಕೊಡುವ ಸಂದರ್ಭದಲ್ಲಿ ಒಂದೆರಡು ಪ್ರಾಣಿಗಳ ದೇಹಗಳನ್ನು ದೇವಿ ಎದುರು ಅರ್ಪಿಸಿದರೆ ಸಾಕು. ಓ ಭೈರವ, ವಿವಿಧ ಸಂದರ್ಭಗಳಲ್ಲಿ ಹೇರಳವಾಗಿರುವ ವಿವಿಧ ಬಲಿಗಳನ್ನು ಕುರಿತು ನಾನು ವಿವರಿಸಿದ್ದೇನೆ. ಕೋಣವೊಂದನ್ನು ದೇವಿ ಭೈರವಿಗೆ ಅಥವಾ ಭೈರವನಿಗೆ ಅರ್ಪಿಸುವಾಗ ಭಕ್ತನು ಈ ಮಂತ್ರವನ್ನು ಪಠಿಸುವನು.

ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ಅರುಣ್. ಅಂಬೇಡ್ಕರ್ ಅವರ ಹಿಂದೂ ಧರ್ಮದ ಒಗಟುಗಳು ಭಾಗದಲ್ಲಿ 15ನೇ ಒಗಟು, ಅಹಿಂಸೆಯ ದೇವರಿಗೆ ರಕ್ತ ಪಿಪಾಸು ದೇವತೆಯನ್ನು ಮದುವೆ ಮಾಡಿದ ಕಥೆಯ ಮುಂದುವರಿದ ಭಾಗ. ಇನ್ನು ಮುಂದೆ ನರಬಲಿಯ ವಿವರಗಳನ್ನು ನೋಡೋಣ. ನರಬಲಿಗಾಗಿ ಪೂಜಾಸ್ಥಾನ ಅಥವಾ ರುದ್ರಭೂಮಿಯನ್ನು ಆರಿಸಬೇಕು. ಕಾಮಾಕ್ಯ ದೇವಸ್ಥಾನದಲ್ಲಿ ಅಥವಾ ಪರ್ವತದ ಮೇಲಾದರೂ ಆ ಬಲಿ ನೀಡಲ್ಪಡಲಿ. ಇನ್ನು ಮುಂದೆ ಅದನ್ನು ಮಾಡುವ ಕ್ರಮವನ್ನು ನೋಡೋಣ. ರುದ್ರಭೂಮಿ ನನ್ನನ್ನು ಪ್ರತಿನಿಧಿಸುತ್ತದೆ. ಈ ರುದ್ರಭೂಮಿಯಲ್ಲಿ ತಂತರಂಗೆ, ಹೆರೂಕಾ ಎಂಬ ಭಾಗಗಳು ಇವೆ. ಬಲಿಗಾಗಿ ತಂದ ಮನುಷ್ಯನನ್ನು ಪೂರ್ವದಲ್ಲಿ ಕೊಲ್ಲಬೇಕು. ಇದು ಭೈರವನಿಗೆ ಪ್ರಿಯವಾದದ್ದು. ತಲೆ ದಕ್ಷಿಣಕ್ಕಿರಲಿ. ಇದು ಭೈರವನಿಗೆ ಪವಿತ್ರವಾದದ್ದು. ರಕ್ತವನ್ನು ಪಶ್ಚಿಮದಲ್ಲಿ ಚೆಲ್ಲಲಿ. ಅದನ್ನು ಹೆರುಕಾ ಭಾಗವೆಂದು ಕರೆಯುತ್ತಾರೆ. ಆನಂತರ ಭಕ್ತನ ಕಣ್ಣು ಬಲಿಯ ಮೇಲೆ ಬೀಳದಿರಲಿ. ಬಲಿಯಾಗುವವನು ನೋಡಲು ಸುಂದರನಾಗಿರಬೇಕು. ಬಲಿಯ ಮುನ್ನಾ ದಿನ ಮಡಿಯಾದ ಆಹಾರ ಮಾತ್ರ ಸೇವಿಸಿರಬೇಕು. ಮಾಂಸ ತಿಂದಿರಬಾರದು. ಹೂಗಳಿಂದ ಅಲಂಕೃತನಾಗಿ ಗಂಧ ಪೂಸಿರಬೇಕು. ನಂತರ ಬಲಿಯಾಗುವವನನ್ನು ಉತ್ತರಕ್ಕೆ ಮುಖ ಮಾಡಿ ನಿಲ್ಲಿಸಿ ಬಲಿ ಕೊಡುವವನು ಆ ಬಲಿಯ ದೇಹದ ವಿವಿಧ ಭಾಗಗಳಲ್ಲಿರುವ ದೇವತೆಗಳನ್ನು ಧ್ಯಾನಿಸಲಿ. ಆನಂತರ ಬಲಿಯಾಗುವಾತನನ್ನು ಪೂಜಿಸಲಿ. ಎಂದೂ ಸ್ತ್ರೀಯನ್ನಾಗಲಿ ಅಥವಾ ಹೆಣ್ಣು ಪಕ್ಷಿ ಅಥವಾ ಪ್ರಾಣಿಯನ್ನಾಗಲಿ ಬಲಿ ಕೊಡಲಾಗದು. ಕೊಟ್ಟಲ್ಲಿ ಬಲಿ ಕೊಡುವವನಿಗೆ ನರಕ ಪ್ರಾಪ್ತಿಯಾಗುವುದು. ಪ್ರಾಣಿ ಅಥವಾ ಪಕ್ಷಿಗಳ ವಿಷಯದಲ್ಲಿ ಒಂದು ವೇಳೆ ಇದು ಕ್ಷಮಾರ್ಹವಾದರೂ ಮನುಕುಲಕ್ಕೆ ಮಾತ್ರ ಈ ಕ್ಷಮೆ ಅನ್ವಯಿಸುವುದಿಲ್ಲ. ಬ್ರಾಹ್ಮಣ, ಚಂಡಾಲ, ರಾಜ, ರಾಜಕುಮಾರರು, ಬ್ರಾಹ್ಮಣ ಪುತ್ರ, ಮಕ್ಕಳಿಲ್ಲದ ಸೋದರ, ತಂದೆ, ಜ್ಞಾನಿ, ವಲ್ಲದವನು ಅಥವಾ ಬಲಿ ಕೊಡುವವನ ಸೋದರ ಮಾವ, ಇವರಲ್ಲಿ ಯಾರನ್ನೂ ಬಲಿ ಕೊಡಲಾಗದು. ಇಲ್ಲಿ ಹೆಸರಿಸಿದ ಪ್ರಾಣಿಗಳು ಹಾಗೂ ಅಪರಿಚಿತ ಪಕ್ಷಿಗಳು ಬಲಿಗೆ ಅರ್ಹವಲ್ಲ. ಅಂತ ಬಲಿಯ ಸಂದರ್ಭದಲ್ಲಿ ಮೇಲೆ ಹೆಸರಿಸಲಾದ ಬಲಿಗಳು ಅಲಭ್ಯವಾಗಿದ್ದಾಗ ಹೇಸರಗತ್ತೆ ಅಥವಾ ಒಂಟೆಯ ಬಲಿಯನ್ನು ನೀಡಬಹುದಾದರೂ ಸಾಧ್ಯವಾದಷ್ಟು ಇವುಗಳ ಬಲಿ ನೀಡುವುದನ್ನು ತಡೆಯಬೇಕು. ಬಲಿಯನ್ನು ಪೂಜಿಸಿದ ನಂತರ ಮಂತ್ರವನ್ನು ಉಚ್ಚರಿಸುತ್ತಾ ದೇವಿಯ ಬಲಭಾಗದಲ್ಲಿ ಬಲಿ ಪಶುವಿನ ಶಿರ ಹಾಗೂ ರಕ್ತವನ್ನಿಡಬೇಕು. ಬಲಿ ನೀಡುವ ಭಕ್ತ ದೇವಿ ಎದುರು ನಿಂತು ಆಕೆಯನ್ನು ಸಂಬೋಧಿಸಬೇಕು. ಮನುಷ್ಯನ ತಲೆ ಅಥವಾ ರಕ್ತವನ್ನು ಆಕೆಯ ಬಲಗಡೆ ಇಡಬೇಕು. ಆಮೆ ಅಥವಾ ಮೊಸಳೆಯಾದರೆ ಆಕೆ ಎದುರು ಇಡಬೇಕು. ಸಿಂಹದ ಹಾಗೂ ಗೇಂಡಾಮೃಗದ ಶಿರ ಮತ್ತು ರಕ್ತವನ್ನು ಬಲಭಾಗದಲ್ಲಿಡಬೇಕು. ಬಲಕ್ಕೆ ಅಥವಾ ಎದುರಿಗೆ ದೀಪ ಉರಿಯಲಿ. ಗಂಧ, ಹೂವು, ಆಭರಣಗಳನ್ನು ಅವಳ ಎದುರು ಇಟ್ಟಿರಲಿ. ಮದಿರೆಯ ಪಾತ್ರೆ ಎಡಭಾಗಕ್ಕಿರಲಿ. ಆರತಿಯನ್ನು ಬಲಗಡೆ ಅಥವಾ ಎದುರಿಗೆ ಇಡಲಿ, ಎಡಕ್ಕಿಡಬಾರದು. ಧೂಪವನ್ನು ಎಡಗಡೆ ಅಥವಾ ಮುಂದೆ ಉರಿಸಬೇಕು, ಬಲದಲ್ಲಿರಬಾರದು. ಸುಗಂಧ, ಹೂವು, ಆಭರಣಗಳನ್ನು ಮುಂದೆ ಇರಿಸಬೇಕು. ಮಂಡಲದ ವಿವಿಧ ಭಾಗಗಳಲ್ಲಿ ಇರಿಸಬೇಕಾದ ವಸ್ತುಗಳನ್ನು ಕುರಿತು ಈಗಾಗಲೇ ಹೇಳಿರುವ ಕ್ರಮವನ್ನು ಅನುಸರಿಸಬೇಕು. ಮದುರೆಯನ್ನು ಎಡಗಡೆ ಇರಿಸಿದ ಇತರ ದ್ರವ ಹಿಂದೆ ಇರಿಸಬೇಕು. ಮೊದಲ ಮೂರು ವರ್ಗಗಳಿಗೆ ಸೇರಿದ ಮನುಷ್ಯರು ಮದ್ಯವನ್ನು ನೈವೇದ್ಯವನ್ನಾಗಿ ಅರ್ಪಿಸುವ ಸಂದರ್ಭ ಬಂದಾಗ ಎಳನೀರು, ಹೂವಿನ ರಸಗಳನ್ನು ಮಾತ್ರ ಅರ್ಪಿಸಬೇಕು. ರಾಜರು, ಮಂತ್ರಿಗಳು, ಶಾಸಕರು, ಮದ್ಯದ ವ್ಯಾಪಾರಿಗಳು ತಂತಮ್ಮ ಏಳಿಗೆಗಾಗಿ ನರಬಲಿ ಕೊಡಬಹುದು. ರಾಜನ ಸಮ್ಮತಿ ಇಲ್ಲದೆ ನರಬಲಿ ಕೊಡುವವನಿಗೆ ಪಾಪವು ಸುತ್ತಿಕೊಳ್ಳುವುದು. ಯುದ್ಧ ಅಥವಾ ಇನ್ನಿತರ ಅಪಾಯಕರ ಸಂದರ್ಭಗಳಲ್ಲಿ ರಾಜರು ಅಥವಾ ಮಂತ್ರಿಗಳು ಮಾತ್ರ ನರಬಲಿ ಕೊಡಲು ಅರ್ಹರು. ಬಲಿಯ ಹಿಂದಿನ ರಾತ್ರಿ ಬಲಿಯಾಗುವ ಆತನು ಮಾನಾಷ್ಟಕ ಹಾಗೂ ಮೂರು ದೇವಿ ಗಂಧ ಸೂಕ್ತಗಳಿಂದ ಗಂಧ ಸುಗಂಧಗಳನ್ನು ಸವರಿದ ಕೊಡಲಿಯಿಂದ ಗಂಧವನ್ನು ಬಲಿಯ ಕುತ್ತಿಗೆಗೆ ಸವರಿ ಬಲಿಯ ಹಿಂದಿನ ರಾತ್ರಿ ಬಲಿಯಾಗುವ ಆತನನ್ನು ಸಿದ್ಧಪಡಿಸಿರಬೇಕು. ನಂತರ ಅಂಬೆ, ಅಂಬಿಕಾ, ಭೈರವ
ಮಂತ್ರಗಳನ್ನು ಪಠಿಸಬೇಕು ಹಾಗೂ ಹೀಗೆ ಶುದ್ಧನಾಗಿ ಬಲಿಯಾಗುವವನನ್ನು ದೇವಿಯೇ ಕಾಯುವಳು ಹಾಗೂ ಅವನನ್ನು ಯಾವ ದುಃಖವೂ ಬಾಧಿಸಬಾರದು ಹಾಗೂ ಯಾವುದೇ ಬಂಧು ಬಾಂಧವರ ಜೀವನ್ ಮರಣಗಳು ಅವನನ್ನು ಅಶುದ್ಧಗೊಳಿಸಿರಲಾರು. ಹೀಗೆ ಮಂತ್ರ ಪಠನದೊಂದಿಗೆ ನರಮಾನವನ ಶಿರವನ್ನು ಕತ್ತರಿಸಿ ಎಚ್ಚರಿಕೆಯಿಂದ ದೇವಿಗೆ ಅರ್ಪಿಸಬೇಕು. ದೇಹ ಮನಸ್ಸುಗಳೆರಡರಲ್ಲೂ ಶುದ್ಧನಾದ ಹಾಗೂ ನಿರ್ಭೀತನಾದವನ ರಕ್ತವನ್ನು ತಾವರೆಯ ದಳಗಳಲ್ಲಿ ತುಂಬಿ ದೇವಿಗೆ ಅರ್ಪಿಸಲಿ. ಚಿನ್ನ ಬೆಳ್ಳಿ ಹಿತ್ತಾಳೆ ಬಟ್ಟಲುಗಳಲ್ಲೂ ಅದನ್ನು ಕೊಡಬಹುದು. ಚೂರಿ ಕೊಡಲಿ ಮುಂತಾದವುಗಳಿಂದ ಪಡೆಯಲಾಗದ ರಕ್ತ ಆಯಾ ಆಯುಧದ ಗಾತ್ರಕ್ಕನುಗುಣವಾಗಿ ಆನಂದವನ್ನು ನೀಡುವುದು. ತಾವರೆಯ ಎಲೆಗಳ ಕಾಲು ಭಾಗದಷ್ಟು ಮಾತ್ರ ರಕ್ತವನ್ನು ಅರ್ಪಿಸಬೇಕು ಹಾಗೂ ಅದಕ್ಕಿಂತ ಹೆಚ್ಚಿಗೆ ಅರ್ಪಿಸುವುದಾಗಲಿ ತನ್ನ ದೇಹವನ್ನು ಅಗತ್ಯಕ್ಕಿಂತ ಹೆಚ್ಚು ಕತ್ತರಿಸುವುದಾಗಲಿ ಕೂಡದು. ಯಾವನು ತನ್ನ ದೇಹದ ತಿಲದಷ್ಟಾದರೂ ರಕ್ತ ಹಾಗೂ ಮಾಂಸವನ್ನು ಸ್ವ ಇಚ್ಛೆಯಿಂದಲೂ ಉತ್ಸಾಹದಿಂದಲೂ ನೀಡುವನೋ ಆತನ ಇಷ್ಟಾರ್ಥವು 6 ತಿಂಗಳಲ್ಲಿ ಈಡೇರುವುದು. ಈ ಎಲ್ಲ ನಿಯಮಾವಳಿಗಳಿಗಾಗಿ ಬಲಿ ಕೊಟ್ಟವನ ಆಸೆಗಳು ಕೈಗೂಡುವುವು. ಇದು ಕಾಳಿ ಪುರಾಣ ಹೇಳುವ ಧರ್ಮ. ಮನು ಅಹಿಂಸೆಯ ಪಾಠಗಳನ್ನು ಹೇಳಿಕೊಟ್ಟ ಕೆಲಕಾಲಾನಂತರ ತಂತ್ರವು ಎತ್ತಿ ಹಿಡಿದ ಹಿಂಸೆಯ ವಿಕೃತ ರೂಪವಿದು. ಕಾಳಿ ಪುರಾಣದ ಈ ಅಧ್ಯಾಯದಲ್ಲಿ ಕಾಣಬರುವ ಈ ಹಿಂಸಾಮಯ ಆಚರಣೆ ಎಷ್ಟೋ ಪ್ರಾಂತ್ಯಗಳಿಗೆ ಹಬ್ಬಿಬಿಟ್ಟಿತ್ತು. ಕಲ್ಕತ್ತಾದ ಕಾಳಿ ದೇವಸ್ಥಾನದಲ್ಲಿ ನಡೆಯುವ ಪ್ರಾಣಿ ಬಲಿಗಳೇ ಇದಕ್ಕೆ ಪುರಾವೆ ನೀಡುತ್ತವೆ. ಈ ದೇವಸ್ಥಾನವು ಪ್ರತಿದಿನ 100 ಕುರಿ ಮೇಕೆಯನ್ನು ಕೊಲ್ಲುವ ಕಟುಕರ ಅಂಗಡಿಯಾಗಿ ಬಿಟ್ಟಿರುವುದರ ಮೂಲಕ ಮೂಲ ಕಾಳಿಪುರಾಣದಲ್ಲಿದೆ. ಕಾಳಿ ದೇವಸ್ಥಾನದಲ್ಲಿ ಇಂದು ನರಬಲಿ ಕಾಣುವುದಿಲ್ಲವೆಂಬುದೇನೋ ನಿಜ. ಆದರೆ ಇತಿಹಾಸದಲ್ಲಿ ಕಾಳಿ ಪುರಾಣದಲ್ಲಿ ಕಾಣುವ ಮಾದರಿಯ ನರಬಲಿ ನಡೆಯುತ್ತಿದ್ದುದಂತೂ ನಿಜ. ಡಾಕ್ಟರ್ ರಾಜೇಂದ್ರ ಮಿತ್ರ ಅವರು ಹೀಗೆ ಹೇಳುತ್ತಾರೆ, ಇಡೀ ಹಿಂದೂಸ್ತಾನದಲ್ಲಿ ನರಬಲಿಯ ಪದ್ಧತಿ ಬಹಳ ವರ್ಷಗಳ ಕಾಲ ಇದ್ದದ್ದು ಸರ್ವ ವಿಧಿತವಾದದ್ದು. ಇಂದಿಗೂ ಇಂಡಿಯಾದ ಕೆಲವು ಭಾಗಗಳಲ್ಲಿ ದೇವಿಯನ್ನು ಒಲಿಸಲು ನರಬಲಿ ಕೊಡಲಾಗುತ್ತದೆಂದು ಜನ ನಂಬುತ್ತಾರೆ. ಈಗಲೂ ವಾಮಾಚಾರಿಗಳ ವಂಶಸ್ಥರು ದುರ್ಗಾ ಅಥವಾ ಕಾಳಿ ಪೂಜೆಯ ಸಂದರ್ಭದಲ್ಲಿ ಮಾನವನ ಪ್ರತಿಕೃತಿಯನ್ನು ಬಲಿ ಕೊಡುತ್ತಿರುವುದುಂಟು. ಬತ್ತಿಸಿದ ಹಾಲಿನಿಂದ ಮಾಡಿದ ಒಂದು ಅಡಿಯ ಮಾನವಾಕೃತಿಯನ್ನು ಕಾಳಿ ಪುರಾಣಗಳಲ್ಲಿ ಹೇಳಿರುವ ರೀತಿಯಲ್ಲಿಯೇ ಬಲಿ ಕೊಡಲಾಗುವುದು. 24 ಪರಗಣ ಜಿಲ್ಲೆಯ ಉಪ ಮ್ಯಾಜಿಸ್ಟ್ರೇಟರು ಬಂಗಾಳದ ಸೆಣಬು ಸಂಸ್ಕೃತಿಯನ್ನು ಕುರಿತು ಉತ್ತಮ ಗ್ರಂಥವನ್ನು ಬರೆದಿರುವ ಬಾಬು ಹೇಮಚಂದ್ರ ಕೇರ್ ಎಂಬ ನನ್ನ ಗೆಳೆಯ ಹೇಳುವಂತೆ ಬಂಗಾಳದ ಪೂರ್ವ ಭಾಗದ ಜಿಲ್ಲೆಗಳಲ್ಲಿ ಇದು ಇನ್ನೂ ಆಚರಣೆಯಲ್ಲಿದೆ. ಆದರೆ ಈ ಮಾನವಾಕೃತಿಯನ್ನು ಕುಟುಂಬದ ಸದಸ್ಯರೆಲ್ಲರೂ ಹಲವು ಬಗೆಯ ಆಯುಧಗಳಿಂದ ಚುಚ್ಚುವರು. ಇದನ್ನು ಶತ್ರು ಸಂಹಾರ ಎನ್ನುತ್ತಾರೆ. ಇದನ್ನು ಗುಟ್ಟಾಗಿ ನಡುರಾತ್ರಿ ಮಾಡಲಾಗುತ್ತದೆ. ಶತ್ರು ಬಲಿ ಆಚರಣೆಗೆ ಆಧಾರ ಬೃಹನ್ನಳ ತಂತ್ರವೆಂಬ ಗ್ರಂಥ. ಈ ಗ್ರಂಥದಲ್ಲಿ ಹೇಳಿದಂತೆ ಬತ್ತಿಸಿದ ಹಾಲಿನಿಂದ ಮಾಡಿದ ಪ್ರತಿಕೃತಿಯನ್ನು ರಾಜನು ಒಮ್ಮೆ ಕ್ರೂರವಾಗಿ ದಿಟ್ಟಿಸಿ ಕತ್ತಿಯಿಂದ 2 ಹೋಳಾಗಿಸಬೇಕು. ಇದಕ್ಕೆ ಮುನ್ನ ಪ್ರಾಣ ಪ್ರತಿಷ್ಠಾಪನೆಯ ಮಂತ್ರೋಚ್ಚಾರಣೆಯ ಮೂಲಕ ಪ್ರತಿಕೃತಿಗೆ ಪ್ರಾಣ ಕೊಟ್ಟಿರಬೇಕು. ನಂತರ ಕೊಲ್ಲಬೇಕಾದವನ ಹೆಸರನ್ನು ಉಚ್ಚರಿಸುತ್ತಾ ಪ್ರತಿಕೃತಿಯನ್ನು ಕತ್ತರಿಸಬೇಕು. ಆ ನಂತರ ಶತ್ರುಗಳು ನಾಶವಾಗುವರು. ಕೋಟ್ ಕ್ಲೋಸ್. ಈ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕಾದ ಬಹುಮುಖ್ಯ ಅಂಶವೊಂದಿದೆ, ಅದೆಂದರೆ ಕಾಳಿ ಶಿವನ ಹೆಂಡತಿ. ಹಾಗಾದರೆ ಶಿವ ನರಬಲಿಯನ್ನು ಒಪ್ಪಿಕೊಂಡಿದ್ದನೆ? ಈ ಪ್ರಶ್ನೆಗೆ ಒಂದೆಡೆ ಉತ್ತರವಿದೆ. ಒಂದಾನೊಂದು ಕಾಲಕ್ಕೆ ಶಿವ ಪ್ರಾಣಿಯ ಬಲಿಯನ್ನು ಒಪ್ಪಿಕೊಂಡಿದ್ದ. ಶಿವಭಕ್ತರಿಗೆ ಇದನ್ನು ಕೇಳಿ ಅಚ್ಚರಿಯಾಗಬಹುದು. ಅಶ್ವಲಾಯನ ಗೃಹ್ಯ ಸೂತ್ರದಲ್ಲಿ ಶಿವನಿಗೆ ತೃಪ್ತಿ ತರುವ ಎತ್ತುಗಳ ಬಲಿಯ ವರ್ಣನೆ ಇದೆ. ಆ ವರ್ಣನೆ ಹೀಗಿದೆ, ಕೊಬ್ಬಿದ ಗೂಳಿಯನ್ನು ರುದ್ರನಿಗೆ ಬಲಿ ಕೊಡಲಾಗುವುದು ಶಿಶಿರ ಅಥವಾ ವಸಂತದಲ್ಲಿ ಆರ್ದ್ರ ನಕ್ಷತ್ರದಲ್ಲಿ. ಅದು ಇಡೀ ಗುಂಪಿನಲ್ಲಿಯೇ ಶ್ರೇಷ್ಠವಾದ ಎತ್ತಾಗಿರಬೇಕು. ತೊನ್ನು ಅಥವಾ ಕಲೆಯಿಲ್ಲದ ಎತ್ತು ಅದಾಗಿರಬೇಕು. ಕೆಲವರ ಪ್ರಕಾರ ಕಪ್ಪು ಮಚ್ಚೆಯ ಎತ್ತಾಗಿರಬೇಕು. ಅದು ತಾಮ್ರವನ್ನು ಹೋಲುವಂತಿದ್ದರೆ ಕಪ್ಪು ಬಣ್ಣದ್ದು ಆಗಬಹುದು. ಅಕ್ಕಿ ಹಾಗೂ ಬಾರ್ಲಿಯ ನೀರನ್ನು ಅದರ ಮೇಲೆ ಚುಮುಕಿಸಬೇಕು.
ತಲೆಯಿಂದ ಬಾಲದವರೆಗೂ ಚುಮಕಿಸಬೇಕು. ಸೂತ್ರದ ಪಠಣ ವೃದ್ಧಿಸು, ರುದ್ರದೇವರಿಗೆ ಪ್ರಿಯವಾಗುವಂತೆ. ಅದು ಎತ್ತಾಗುವವರೆಗೂ ಅಥವಾ ಹಲ್ಲು ಮುರಿಯುವವರೆಗೂ ಅದನ್ನು ಬೆಳೆಯಲು ಬಿಡಬೇಕು. ಪವಿತ್ರವಾದ ಜಾಗವೊಂದರಲ್ಲಿ ಬಿಡಬೇಕು. ಊರಿನಿಂದ ದೂರದ ಸ್ಥಳವೊಂದರಲ್ಲಿ ಮಧ್ಯರಾತ್ರಿಯ ನಂತರ ಬಲಿ ಕೊಡಬೇಕು. ಕೆಲವರ ಪ್ರಕಾರ ಸೂರ್ಯೋದಯದ ನಂತರ ಜ್ಞಾನಿಯಾದ ಯಜ್ಞಯಾಗಾದಿಗಳಲ್ಲಿ ಪರಿಣಿತನಾದ ಬ್ರಾಹ್ಮಣನನ್ನು ಕೂರಿಸಿ ಆಗತಾನೆ ಕತ್ತರಿಸಿದ ಕೊಂಬೆಯನ್ನು ಬಲಿಗಂಬವನ್ನಾಗಿಟ್ಟುಕೊಂಡು ಬಳ್ಳಿಗಳ ಒಂದು ಭಾಗವನ್ನು ಬಲಿಯಾಗಲಿರುವ ಪ್ರಾಣಿಗೂ ಮತ್ತೊಂದು ಭಾಗವನ್ನು ವಧಾಸ್ಥಾನಕ್ಕೂ ಕಟ್ಟಬೇಕು. ಉಳಿದಂತೆ ಪ್ರಾಣಿ ಬಲಿಯ ವಿಧಿಗಳು ಇಲ್ಲಿಯೂ ಅನ್ವಯಿಸುವುದು. ಇದಕ್ಕಿಂತ ಭಿನ್ನವಾದ ವಿಧಿಗಳೇನು ಎಂಬುದನ್ನು ಮುಂದೆ ನೋಡೋಣ. ಜಠರದ ಚರ್ಮವನ್ನು ಶ್ರುತಿಯಲ್ಲಿ ಸೂಚಿಸಲಾದ ಪತ್ರ ಅಥವಾ ಎಲೆಯಲ್ಲಿಟ್ಟು ನೈವೇದ್ಯ ಮಾಡಬೇಕು. ಹರ, ಮೃಡ, ಶಿವ, ಭವ, ಮಹಾದೇವ, ಉಗ್ರ, ಪಶುಪತಿ, ಶಂಕರ ಎಂಬ ಮಂತ್ರಗಳ ಮೂಲಕ ಅಥವಾ ಈ ಮಂತ್ರದ ಕೊನೆಯ 6 ಭಾಗಗಳನ್ನು ಪಠಿಸುವ ಮೂಲಕ ಅಥವಾ ರುದ್ರ ಸ್ವಾಹ ಎಂಬ ಮಂತ್ರದ ಮೂಲಕ ಬಲಿಯ ನೈವೇದ್ಯವನ್ನು 4 ದಿಕ್ಕುಗಳಿಗೆ

ಬುಸುಗುಡುವ ಸರ್ಪಗಳೇ ಈ ಎಡೆ ನಿಮಗಾಗಿ ಎಂದು ಅರ್ಪಿಸಬೇಕು. ಅಂತ ಯಾಜಿಗೆ ಎಲ್ಲ ಸುಖಗಳು ಪ್ರಾಪ್ತವಾಗುವು. ಶ್ರುತಿ ಸೂಚಿಸುವ ಪ್ರಕಾರ ಕೇವಲ ಈ ಶಬ್ದಗಳನ್ನು ಉಚ್ಚರಿಸಿದ ಮನುಷ್ಯನಿಗೆ ಕೂಡ ಯಾವ ಬಾಧಕವೂ ಬರಲಾರದು. ಯಜ್ಞದ ಯಾವ ಪದಾರ್ಥವನ್ನು ಯಾಜಿಯು ಬಳಸಲಾಗದು. ಬಲಿಯ ಯಾವುದೇ ಭಾಗವನ್ನು ತನ್ನ ಊರಿಗೆ ಮರಳಿ ಒಯ್ಯಬಾರದು. ಬಲಿಯ ಸ್ಥಳದಿಂದ ಇತರ ಜನರನ್ನು ದೂರವಿರಿಸಬೇಕು. ವಿಶಿಷ್ಟ ಸಂದರ್ಭಗಳಲ್ಲಿ ಮಾತ್ರ ಬಲಿಯ ಆಹಾರವನ್ನು ಸೇವಿಸಿದರೆ ಅದೃಷ್ಟ ಪ್ರಾಪ್ತಿಯಾಗುವುದು. ಈ ಯಜ್ಞವು ಧನ ಧಾನ್ಯ ಭೂಮಿ ಪುತ್ರರು ಆಯುಷ್ಯವನ್ನು ಕರುಣಿಸುವುದು. ಬಲಿಯ ನಂತರ ಮತ್ತೊಂದು ಪ್ರಾಣಿಯನ್ನು ಬಿಡುಗಡೆಗೊಳಿಸಬೇಕು. ಅಂತಹ ಪ್ರಾಣಿಯೊಂದು ಜೊತೆಯಲ್ಲಿರದ ಯಜ್ಞ ಮಾಡಕೂಡದು. ಇಲ್ಲದಿದ್ದರೆ ಶ್ರುತಿ ಹೇಳುವಂತೆ ಅವನಿಗೆ ಗೋಪ್ರಾಪ್ತಿಯಾಗುವುದಿಲ್ಲ. ಸಂತತಿಯ ಸ್ತೋತ್ರ ಪಠಿಸುತ್ತಾ ಅವನು ಮನೆಗೆ ಮರಳಬೇಕು. ತನ್ನ ಹಸು ಅಥವಾ ಎತ್ತಿಗೆ ಕಾಯಿಲೆಯಾದರೆ ಅದನ್ನು ತನ್ನ ಕೊಟ್ಟಿಗೆಯಲ್ಲಿಯೇ ಅದೇ ದೇವರಿಗೆ ಬಲಿ ನೀಡಬಹುದು. ನಂತರ ಬಲಿಗೆ ಬಳಸಲಾದ ಆಹಾರದ ಉಳಿದ ಭಾಗವನ್ನು ಸಂತರ್ಪಣೆ ಮಾಡಬೇಕು. ದರ್ಬೆಯನ್ನು ಬೆಂಕಿಗೆಸೆದು ಹಸುಗಳನ್ನು ಈ ಧೂಮದ ಮೂಲಕ ಹಾದು ಹೋಗುವಂತೆ ಮಾಡಬೇಕು. ಸಂತತಿಯ ಸ್ತೋತ್ರವನ್ನು ಪಠಿಸುತ್ತಾ ದನಕರುಗಳ ನಡುವೆ ನಿಲ್ಲಬೇಕು. ಶೌನಕ ನಮೋಸ್ತುತೆ, ಶೌನಕ ನಮೋಸ್ತುತೆ. ಆದರೆ ಪ್ರಾಣಿ ಬಲಿ ಇಂದು ಶಿವನನ್ನು ಸಂಪ್ರೀತಗೊಳಿಸುವುದಿಲ್ಲ. ಅಂದರೆ ಶಿವಪೂಜೆಯಲ್ಲಿ ಕಾಲಾನುಕ್ರಮದಲ್ಲಿ ಉಂಟಾದ ಈ ಬದಲಾವಣೆಗೆ ಕಾರಣ ಅಹಿಂಸೆಯ ತತ್ವವನ್ನು ಒಪ್ಪಿಕೊಂಡಿತ್ತು. ಹಿಂಸೆಯಿಂದ ಅಹಿಂಸೆಗೆ ಬದಲಾದ ಬ್ರಾಹ್ಮಣರು ಹಿಂಸಕನಾಗಿದ್ದ ಶಿವನನ್ನು ಅಹಿಂಸಾವಾದಿಯನ್ನಾಗಿಸಿದರು. ಶಿವ ಅಹಿಂಸಾವಾದಿ ದೇವನಾದ ನಂತರ ಕಾಳಿಯ ಪೂಜಾ ಪದ್ಧತಿ ಅಸ್ತಿತ್ವಕ್ಕೆ ಬಂದದ್ದು. ಆದರೆ ಶಿವನ ಪತ್ನಿಯಾದ ಕಾಳಿ ಹಿಂಸೆಯ ದೇವತೆ. ರಕ್ತವನ್ನೊಲ್ಲದ ದೇವರು ರಕ್ತ ಪಿಪಾಸು ದೇವತೆಯನ್ನು ಪತ್ನಿಯಾಗಿ ಪಡೆದುಕೊಂಡದ್ದೊಂದು ವಿರೋಧಾಭಾಸದ ಸಂಗತಿಯಲ್ಲವೇ? ಇದೊಂದು ಒಗಟಲ್ಲವೇ? ಬ್ರಾಹ್ಮಣ ರೇಖೆ ಇಂಥದ್ದೊಂದು ಒಗಟನ್ನು ಸೃಷ್ಟಿಸಿದರು. ಧನ್ಯವಾದಗಳು.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಈ ಜನುಮವೇ ಆ ದೊರಕಿದೆ ರುಚಿ ಸವಿಯಲು.
2: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
3: ನಿಮ್ಮ ಮನೆ ಮನದ ಕೈರುಚಿ.
0: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
4: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-8083. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
5: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
6: ಹೌದು, ನಾನು ಕ್ಯಾನ್ಸರ್ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
5: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
6: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ

0: ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
1: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಅಡುಗೆ ಮನೆ ಮತ್ತು ಪ್ರತಿದಿನ ಅಡುಗೆ ಮಾಡುವಂತಹ ವಿಧಾನ ಒಂದು ರೀತಿಯಲ್ಲಿ ಮ್ಯಾಜಿಕ್ ಅಂತ ಹೇಳ್ಬೋದು. ಈ ಮ್ಯಾಜಿಕ್ ನಮಗೆ ಖುಷಿ ಪಡಿಸೋ ಥರ ಇರಬೇಕು. ಅಂದರೆ ನಾವು ಪ್ರತಿದಿನ ಸೇವನೆ ಮಾಡುವಂತಹ ತಿಂಡಿ ಇರ್ಬೋದು, ಊಟ ಇರ್ಬೋದು, ಅಥವಾ ಸ್ನ್ಯಾಕ್ಸ್ ಇರ್ಬೋದು, ಏನೇ ಆಗಲಿ, ಟೀ ಅಥವಾ ಕಾಫಿ ಇರ್ಬೋದು, ಯಾವುದೇ ಆಗಲಿ, ಚೆನ್ನಾಗಿದ್ದಾಗ ಅದರ ಒಂದು ಖುಷಿನೇ ಬೇರೆ. ಜೊತೆಗೆ ಒಂದು ರೀತಿ ಆ ದಿನ ಎಲ್ಲ ಉಲ್ಲಾಸಿತರಾಗಿರ್ತೀವಿ. ಈ ದಿನ ಒಂದು ಒಳ್ಳೆ ಊಟ ಮಾಡಿದೆ, ಈ ದಿನ ಒಂದೊಳ್ಳೆ ತಿಂಡಿ ತಿಂದೆ, ಈ ದಿನ ನಾನು ಒಂದೊಳ್ಳೆ ಕಾಫಿ ಕುಡಿದೆ ಅಂತ ಅನಿಸಿದಾಗ ಮನಸ್ಸಿಗೆ ಕೂಡ ಏನೋ ಒಂಥರ ಖುಷಿ ಆಗತ್ತೆ. ಅಂದರೆ ಪ್ರತಿದಿನ ನಾವು ಒಂದೊಳ್ಳೆ ಊಟ, ತಿಂಡಿ, ಕಾಫಿ, ಟೀ ಸೇವನೆ ಮಾಡೇ ಮಾಡ್ತೀವಿ. ಆದರೆ ಒಂದೊಂದು ದಿನ ಒಂದು ರೀತಿಯಲ್ಲಿ ಸ್ಪೆಷಲ್ ಆಗಿರುತ್ತೆ. ಈ ದಿನ ಟೀ ಕಾಫಿ ಇದ್ದಾಗೆ ಮತ್ತೊಂದು ಸಲ ಮಾಡಿದಾಗ ಇರಲ್ಲ, ಹಾಗೆ ಈ ದಿನ ಒಂದು ಸ್ಪೆಷಲ್ ತಿಂಡಿ ಇದ್ದಾಗೆ ಮತ್ತೊಂದು ದಿನ ಇರಲ್ಲ. ಏನೇ ಹೇಳಿ, ಒಂದೊಂದು ರೀತಿಯಲ್ಲಿ ಈ ತಿಂಡಿ ತಿನಿಸುಗಳು, ಊಟ ಸ್ಪೆಷಲ್ ಆಗೇ ಇರುತ್ತೆ. ಹಾಗೆ ಒಂದು ರೀತಿಯಲ್ಲಿ ಮ್ಯಾಜಿಕ್ ಅಂತಲೇ ಹೇಳಿದೆ. ಅದರಲ್ಲೂ ಅಡುಗೆ ಮನೆ, ಅಡುಗೆ ಮಾಡುವಂತಹ ನಮ್ಮ ಗೃಹಿಣಿಯರಿಗೆ ಪ್ರತಿದಿನ ಚಾಲೆಂಜಿಂಗ್ ಟಾಸ್ಕೇ ಆಗಿರುತ್ತೆ. ಏನಪ್ಪ ಮಾಡೋದು ಇವತ್ತು ತಿಂಡಿಗೆ, ಏನಪ್ಪ ಮಾಡೋದು ಇವತ್ತು ಸಾಂಬಾರು ಅಂತ ಯೋಚನೆ ಇದ್ದೇ ಇರುತ್ತೆ. ಕೆಲವರು ನಾನ್ ವೆಜ್ ಇಷ್ಟಪಟ್ಟು ತಿಂದರೆ ಇನ್ನು ಕೆಲವರು ವೆಜ್ಜನ್ನು ಇಷ್ಟಪಟ್ಟು ತಿಂತಾರೆ. ಹಾಗೆ ಈ ಸಾಂಬಾರುಗಳ ವಿಷಯಕ್ಕೆ ಅಂತ ಬಂದಾಗ ಪ್ರತಿದಿನ ಒಂದೇ ರೀತಿಯ ಸಾಂಬಾರನ್ನು ಮಾಡಲಿಕ್ಕೂ ಆಗೋದಿಲ್ಲ. ಒಂದಿನ ಸೊಪ್ಪು ಸಾಂಬಾರು, ಒಂದಿನ ತಿಳಿ ಸಾಂಬಾರು, ಒಂದಿವಸ ಗೊಜ್ಜು, ಒಂದಿವಸ ಚಟ್ನಿ, ಹೀಗೆ ವೆರೈಟಿ ರೀತಿಯಲ್ಲಿ ಇದ್ದೇ ಇರುತ್ತೆ. ಈ ತರಕಾರಿ ಸೊಪ್ಪು ಇಲ್ಲದೇ ಇದ್ದಾಗ ನಮಗೆ ತಟ್ಟಂತ ನೆನಪಾಗೋದು ರಸಂಗಳು. ಟೊಮೊಟೊ ಒಂದಿದ್ದರೆ ಸಾಕು, ರಸಂ ದಿಢೀರನೆ ರೆಡಿ ಮಾಡ್ಕೊಳ್ಬೋದು. ಆದರೆ ಈ ರಸಂಗಳಲ್ಲಿ ಕೂಡ ಸಾಕಷ್ಟು ವೆರೈಟಿಗಳಿವೆ ಸ್ನೇಹಿತರೆ. ಒಂದಲ್ಲ, ಎರಡಲ್ಲ, 5-6 ರೀತಿಯ ರಸಂಗಳನ್ನು ಮಾಡ್ಬೋದು ಟೊಮೊಟೊ ಇದ್ರೆ ಅಂತ ಹೇಳ್ತಾರೆ ಬಾಗಲಕೋಟೆಯ ನಾಗೇಶ್ರವರು. ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬಾಗಲಕೋಟೆಯ ನಾಗೇಶ್ರವರು ಟೊಮೊಟೊ ಇದ್ರೆ ಸಾಕು, ರುಚಿ ರುಚಿಯಾದಂಥ ಘಮಘಮಿಸುವ ರಸಂ ರೆಡಿ ಆಗತ್ತೆ ಅಂತಲೇ ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ತಡ ಮಾಡೋದು ಬೇಡ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ರಸಮನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ನಾಗೇಶ್ ಅವರಿಂದ ಕೇಳ್ತಾ ತಿಳಿತಾ ಹೋಗೋಣ.
2: ನಮಸ್ಕಾರ ಎಲ್ಲರಿಗೂ. ಇವತ್ತು ರೀ ನಾವು ನಿಮ್ಗೆ ವಿಧವಿಧವಾಗಿರುವಂತಹ ಬಹಳ ಮಸ್ತಾಗಿರುವಂತಹ ಸಾರುಗಳು ಅಥವಾ ರಸಂಗಳನ್ನ, ಈ ಎಲ್ಲಾ ಸಾರುಗಳು ನೀವು ರೈಸ್ ಜೊತೆ ತಿನ್ನಾಕ ಅಥವಾ ಹಂಗ ಘಟ ಘಟ ಅಂತ ಹೇಳಿ ಕುಡಿಬಹುದ್ರಿ. ಅಷ್ಟು ಮಸ್ತ್ ಆಗಿರ್ತಾವು, ಅತಿ ಸುಲಭ ಇದ ಅಂದಾಗ್ರಿ, ಮತ್ತ ಕಡಿಮೆ ಸಮಯ ಒಳಗೆ ಮಾಡ್ಕೊಳ್ಳುವಂತವ್ರಿ ಅವ್ರಿ ಎಲ್ಲಾನು. ಅದಕ್ಕೆ ನೋಡಿ, ಮೊದಲೇದಾಗಿ ಮಾಡುವಂತಹ ಒಂದು ಸಿಂಪಲ್ ಆಗಿರುವಂತಹ ಟೊಮ್ಯಾಟೊ ಸಾರಿ, ಒಂದು ಟೊಮ್ಯಾಟೊ ಇದ್ರೆ ಸಾಕು ಮಾಡ್ಕೊಳ್ಬಂತದ್ರಿ. ಅದನ್ನ ಹೆಂಗಂತ ನೋಡೋದು ಆದ್ರೆ ರೀ, ನೋಡಿ, ಒಂದು ಟೊಮ್ಯಾಟೊನ ಅರ್ಧ ದಮ್ ದಮ್ಮಿಗೆ ಕಟ್ ಮಾಡಿರಿ, ಅರ್ಧ ಸಣ್ಣಿಂಗೆ ಕಟ್ ಮಾಡಿ ಇಟ್ಟುಕೊರಿ. ಒಂದು ಪಾಣ್ಣಗ ಎಣ್ಣೆಕಾಯ ಕಿಟ್ಟ, ಜೀರಿಗೆ ಹಾಕಿ, ಕಾಳುಮೆಣಸು, ಧನಿಯಾ ಕಾಳು, ಹಂಗೆ ಒಂದು ಕೆಂಪು ಮೆಣಸಿಕಾಯಿ ಒಂದರಿಂದ ಎರಡು ಹಾಕಿರಿ. ಒಂದಿಟ್ಟು ಕೊಬ್ಬರಿ ಪುಡಿ ಹಾಕಿ ಅರ್ಧ ಟೊಮ್ಯಾಟೊನ ಇಲ್ಲಿ ಹಾಕಿ ಚಂದಂಗೆ ಅದನ್ನೆಲ್ಲನೂ ಮಿಕ್ಸ್ ಮಾಡಿ ಒಂದು ಮಿಕ್ಸರ್ ಜಾರ್ದ ಹಾಕಿದ ನಂತರ ಕೊತ್ತಂಬರಿ, ಕೆಂಪು ಖಾರದ ಪುಡಿಯನ್ನು ಹಾಕಿ ಗಾರ್ ಅನ್ಸ್ಕೊಂಡು ತೊಗೊಂಡು ಬರಿ. ಇನ್ನು ಒಂದು ಪಾತ್ರದಾಗ ಎಣ್ಣೆಕಾಯಿ ಕೆಟ್ಟ, ಎಣ್ಣೆ ಕಾದಾದ ಮೇಲೆ ಸಾಸಿವೆ ಹಾಕಿ, ಬೆಳ್ಳುಳ್ಳಿ ಹಾಕಿ, ಟೊಮೆಟೊ ಕಟ್ ಮಾಡ್ಕೊಂಡಂಥದ್ದು ಹಾಕಿ, ಉಪ್ಪು ಹಂಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಇದೇಗೇನೇ ರುಬ್ಬಿದ್ರಲ್ಲೇ ಅದನ್ನು ತೊಗೊಂಡು ಬಂದು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಕೊಟ್ಟ ಸ್ವಲ್ಪ ಅದಕ್ಕೆ ಹುಣಸೆಹಣ್ಣಿನ ರಸನ ಹಾಕಿ ಕರೆಕ್ಟಾಗಿ ಮತ್ತೊಮ್ಮೆ ಕೂಡಿಸ್ರಿ. ಅದಾದ ನಂತರ ಈಗ ಇದಕ್ಕೆ ಒಂದಿಟ್ಟು ನೀರನ್ನು ಮಿಕ್ಸರ್ ಜಾರ್ದ ನೀರು ಹಾಕಿ ಆಮೇಲೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ನೀರನ್ನು ಹಾಕಿ ಸ್ವಲ್ಪ ಬೆಲ್ಲ ಮತ್ತೊಂದಿಟ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕೂಡಿಸಿ ನೀವು ಕುದಿಸಿದ್ರಿ ಅಂತಂದ್ರೆ ಬಹಳ ಸಿಂಪಲ್ ಆಗಿರುವಂತಹ ಈ ಒಂದು ಟೊಮ್ಯಾಟೊ ತಿಳಿಸಾರು ಸಿಂಪಲ್ ಆಗಿ ತಯಾರಾಗ್ತದೆ ರೀ. ಹಿಂಗೆ ಒಂದು 2-3 ಕುದಿ ಬಂದಾದ್ಮೇಲೆ ಲಾಸ್ಟಿಗೆ ಅದನ್ನ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀವು ಬಂದ್ ಮಾಡಿಬಿಡ್ರಿ, ಬಹಳ ಮಸ್ತಾಗಿ ತಯಾರಾಗ್ತದ್ರಿ.
1: ಸ್ನೇಹಿತರೆ, ದಿಢೀರಂತ ಸಿಂಪಲ್ ಆಗಿ ಒಂದು ಟೊಮೆಟೊ ಇದ್ರೆ ಸಾಕು, ಫಟಾಫಟ್ ಅಂತ ತಿಳಿಸಾರನ್ನ ಮಾಡ್ಬೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ಮಾಡುವುದರ ಮುಖಾಂತರ ತಿಳಿಸ್ಕೊಡ್ತಾ ಇದ್ದಾರೆ ಬಾಗಲಕೋಟೆ ಜಿಲ್ಲೆಯ ತೆರೆದಾಳ್ ಗ್ರಾಮದ ನಾಗೇಶ್ ಅವರು. ಸೊ ಈ ರೀತಿಯಲ್ಲಿ ಮತ್ತಷ್ಟು ತಿಳಿಸಾಂಬಾರ್ಗಳನ್ನ ಅಥವಾ ರಸಮನ್ನ ಹೇಗ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾಗೇಶ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಆಗಿ ದಿಢೀರಂತ ಮಾಡ್ಕೊಳ್ಬಹುದಾದಂತಹ ರಸಂ ಮತ್ತು ತಿಳಿಸಾರ್ ರೆಸಿಪಿಗಳನ್ನು ತಿಳಿಸ್ತಾ ಇದ್ದೆ. ಬಾಗಲಕೋಟೆ ಜಿಲ್ಲೆಯ ತೆರೆದಾಳ್ ಗ್ರಾಮದ ನಾಗೇಶ್ ಅವರಿಂದ. ಅವರು ನಾಗೇಶ್ ಅವರು ಮಾಡುವುದರ ಮುಖಾಂತರ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಒಂದು ಟೊಮೆಟೊ ಇದ್ರೆ ಸಾಕು, ತಿಳಿಸಾಂಬಾರ್ ರೆಡಿ ಆಗುತ್ತೆ ಅನ್ನೋದನ್ನು ತಿಳಿಸಿದರು. ಇದರೊಟ್ಟಿಗೆ ಮತ್ತಷ್ಟು ಸ್ಪೆಷಲ್ ಆಗಿ ತಿಳಿಸಾಂಬಾರ್ಗಳನ್ನು ಮಾಡುವುದರ ಮುಖಾಂತರ ತಿಳಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಆ ತಿಳಿಸಾಂಬಾರ್ ರೆಸಿಪಿ ಬಗ್ಗೆ ಕೇಳೋಣ.
5: ಇನ್ನು ನಾವು ಮುಂದಿನ ಸಾಂಬಾರ್ ಅಥವಾ ಸಾರು ಕಡೆ ಹೋಗೋಣ. ಬರಿ ನೋಡಿ, ಈ ಒಂದು ಟೊಮ್ಯಾಟೊ ಸಾರನ್ನು ಅಷ್ಟೇ ಸುಲಭವಾಗಿರುವಂಥದ್ರಿ ಮತ್ತು ಭಾಳ ರುಚಿಯಾಗಿರುವಂಥದ್ರಿ. ಇದನ್ನು ಹೆಂಗೆ ಮಾಡೋದು ಅಂತಂದ್ರೆ, ಒಂದು 4 ಟೊಮೆಟೋನ ನೀವು ತುಂಬ ತೆಗೆದು ಚಂದ ಹಿಂಗೆ ಕಟ್ ಮಾಡಿ ಇಟ್ಕೊಂಡು ಒಂದು ಸ್ವಲ್ಪ ನೀರು ಕಾಯಕ್ಕಿಟ್ಟು ಅದರೊಳಗೆ ಹಾಕಿ ಟೊಮೆಟೋನ ಕುದಿಯಕ್ಕೆ ಬಿಟ್ಟುಬಿಡ್ರಿ. ಚಲೋ ಹೊತ್ತಿನಂಗೆ ಕುದಿಲಿ, ಅದ್ರ ಮ್ಯಾಗಿನ ಸಿಪ್ಪಿ ಏನೈತ್ರಿ ಅದು ಪೂರ್ತಿಯಾಗಿ ಸಪ್ರೇಟ್ ಆಗಬೇಕು. ಹಂಗೆ ಅಲ್ಲಿ ತಕ್ಕ ಹಣ್ಣಂಗೆ ಕುದಿಬೇಕು. ಅದಾದ ನಂತರ ಒಂದು ಪಾಂಡಾಗ ಎಣ್ಣೆ ಕಾಯಕ್ಕಿಟ್ಟು ಅದ್ರಾಗ ಸ್ವಲ್ಪ ಅಂದ್ರೆ 1/4 ಟೀಸ್ಪೂನಷ್ಟು ಮೆಂತ್ಯ ಕಾಳು, 1/2 ಟೀಸ್ಪೂನಷ್ಟು ಜೀರಿಗೆ, 1/2 ಟೀಸ್ಪೂನಷ್ಟು ಕಾಳು ಮೆಣಸುಗಳನ್ನು ಹಾಕ್ರಿ. ಹಂಗೆ ಸ್ವಲ್ಪ 1 ಟೀಸ್ಪೂನಷ್ಟು ಉದ್ದಿನಬೇಳೆ, 1 ಟೀಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕಿ ಸ್ವಲ್ಪ ಹೊತ್ತು ಹುರಿರಿ. ಒಂದು ಈಟ ಇವು ಚಂದಂಗೆ ರೋಸ್ಟ್ ಆದ್ಮೇಲೆ ಅದಕ್ಕೆ ಧನಿಯಾ ಕಾಳನ್ನು ಹಾಕ್ರಿ. ಒಂದು 2-3 ಈ ಒಣವು ಕೆಂಪು ಮೆಣಸಿನಕಾಯಿಯನ್ನು ಹಾಕ್ರಿ. ಬ್ಯಾಡಗಿ ಮೆಣಸರಿ ಹಾಕುವ್ರಿ, ಯಾವ್ದು ಬೇಕಾದ ಹಾಕ್ರಿ. ಅದಾದ ನಂತರ ಸ್ವಲ್ಪ ಕೊಬ್ಬರಿ ಪುಡಿಯನ್ನು ಹಾಕೋಣ. ಹಾಕಿ ಇದನ್ನೆಲ್ಲನೂ ನಾವು ಹುರಿನು. ಕಡಿಮೆ ಎಣ್ಣೆಯೊಳಗನ್ನ ಚಲೋ ತಂಗಿ ಹುರಿರಿ. ಸ್ವಲ್ಪ ಕೊತ್ತಂಬರಿ ಇರ್ತೈತಲ್ಲ, ದಂಟು ಸಮೇತ ಹಾಕ್ರಿ. ಚಲೋ ಹೊತ್ತಿನಂಗೆ ಆಗ್ತತಿ. ಭಾಳ ಸಿಂಪಲ್ ಆಗಿ ಈ ಒಂದು ಸಾರು ಆಗ್ತೈತೆ ರೀ, ಆದ್ರೆ ಅಷ್ಟೇ ರುಚಿಯಾಗಿರ್ತೈತೆ ಅಂತ ನಿಮಗೆ ಹೇಳಿದೆನ್ರನ. ಹಂಗೆ ಗಟ್ಟ ಗಟ್ಟ ಅಂತ ಕುಡಿಬೇಕು ಅನಿಸತ್ತೆ, ಹಂಗೆ ಆಗ್ತೈತೆ ನೋಡಕ್ರಿ. ಈಗ ಈ ಕುದಿಸಿದಂಥ ಟೊಮೆಟೊ ಅನ್ನೋದು ನೋಡ್ರಿ, ಅದರ ಸಿಪ್ಪಿಯನ್ನು ತೆಗೆದು ಅದರಾಗ ಇನ್ನೊಂದಿಷ್ಟು ನೀರನ್ನು ಹಾಕಿ ಅದನ್ನು ನೀವು ಅಲ್ಲೇ ಕಿವುಚಿ ತಕ್ಕೊಳ್ಬೇಕಾಗೈತೆ ರೀ. ನೋಡಿ, ಒಂದು ಮಿಕ್ಸರ್ ಜಾರ್ದಾಗ ಈಗ ಉಳಿದಾಗಿ ಏನೇನು ರೋಸ್ಟ್ ಮಾಡಿದ್ರೆ ಅದನ್ನೆಲ್ಲ ತೊಗೊಂಬಂದು ಹಾಕೋದು. ಹಾಕಿ ಅದನ್ನು ನೀವು ಪುಡಿ ಮಾಡಿ ತೊಗೊಂಬರ್ಬೇಕಾಗೈತೆ ರೀ. ಹಿಂಗೆ ಸಿಂಪಲ್ಲಾಗಿ ಪೂರ್ತಿ ಸಣ್ಣಗೆ ಮಾಡಿರಿ, ಚಲೋನ ಆಗ್ತೈತಿ. ಈ ಒಂದು ಪುಡಿಯನ್ನು ನೀವು ತೆಗೆದು ಇಟ್ಕೋಬೋದು, ನಿಮ್ಗೆ ಯಾವಾಗ ಬೇಕೋ ಅವಾಗ ಮಾಡ್ಕೊಳ್ಬೋದು ರೀ. ಆಮೇಲೆ ಆ ಎಲ್ಲ ಪುಡಿಯನ್ನು ನಾವು ಆ ಟೊಮೆಟೊ ಏನು ಕಿವುಚಿ ಇಟ್ಟಿದ್ದೀವಿ ನೋಡ್ರಿ, ಚಂದಂಗೆ ಕಲಿಸಿ ಅದನ್ನು ಅದ್ರಾಗ ಸೇರಿಸಿ ಸ್ವಲ್ಪ ಬೆಲ್ಲ ಹಣ್ಣು ಹಾಕೊಂಡು ರೀ. ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕ್ರಿ. ಮಿಕ್ಸರ್ ಜಾರ್ದಾಗ ನೀರು ಹಾಕಿ ಇನ್ನೊಂದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ಹಾಕ್ರಿ. ಅದರ ಜೊತೆ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಟಿರ್ತಿರಲ್ಲ, ಆ ಹುಣಸೆ ಹಣ್ಣು ನೀರನ್ನು ನಾವಿಲ್ಲಿ ಸೇರಿಸ್ಬೇಕು. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ನೋಡಿ, ಈ ಒಂದು ಮಸ್ತಾಗಿರುವಂಥ ಸಾರಿ ಇಟ್ಟು ಮಿಕ್ಸ್ ಕೊಟ್ರಿ ಅಂತಂದರೆ ಇದಕ್ಕೆ ಏನೂ ಇಲ್ಲರಿ, ಒಂದು ಸ್ವಲ್ಪ ಇನ್ನು ಕುದಿಬೇಕು. ಕುದೀತು ಅಂತಂದ್ರೆ ಭಾಳ ಮಸ್ತಾಗಿದ್ರ ಫ್ಲೇವರ್ ಎಲ್ಲ ಕಡೆ ಬಿಟ್ಕೊಳ್ತೈತಿ, ಭಾಳ ಚಂದಂಗೆ ತಯಾರಾಗ್ತೈತೆ ರೀ. ಒಂದಿಷ್ಟು ಅರಿಶಿನ ಪುಡಿಯನ್ನು ಹಾಕ್ರಿ, ಮರೆಯಕ್ಕೆ ಹೋಗ್ಬಿಟ್ಟು. ಇಷ್ಟು ಹಾಕಿ ಮಿಕ್ಸ್ ಮಾಡಿರಿ, ಅದನ್ನು ಚಂದಂಗೆ ಕುದಿಸ್ತೀರಿ. ಇದನ್ನು ಇಷ್ಟ ನೀವು ಮಾಡ್ಕೊಳ್ಬೋದು ರೀ, ಆದರೆ ಇನ್ನಷ್ಟು ರುಚಿ ನಿಮಗೆ ಬರಬೇಕು ಅಂತಂದ್ರೆ ಭಾಳಷ್ಟು ಬೆಳ್ಳುಳ್ಳಿ ಹೆಸರು ತೊಗೊಳ್ರಿ. ಅಕಸ್ಮಾತ್ ನೀವು ಬೆಳ್ಳುಳ್ಳಿ ತಿಂತಿದ್ರಿ ಅಂತಂದ್ರೆ ಭಾಳ ಚಲೋ ಆಗ್ತೈತೆ ರೀ. ಆಮೇಲೆ ತಾ ಒಂದು ಪ್ಯಾನ್ನಾಗ ಸ್ವಲ್ಪ ಎಣ್ಣೆಕಾಯಿ ಕಿಟ್ಟ, ಎಣ್ಣೆಕಾಯಿ ಆದಾದ್ಮೇಲೆ ಸಾಸಿವೆ ಹಾಕ್ರಿ. ಸಾಸಿವೆ ಆದಮೇಲೆ ಒಂದಿಟ್ಟು ಹಿಂಗನ್ನು ಹಾಕಿ, ಒಂದೆರಡು ಒಣಾವು ಕೆಂಪು ಮೆಣಸು, ಸ್ವಲ್ಪ ಕರಿಬೇವನ್ನು ಹಾಕಿ ನೀವು ಇದೇ ಎಣ್ಣೆಯೊಳಗೆ ಆ ಬೆಳ್ಳುಳ್ಳಿನೂ ಸೇರಿಸಿ ಫ್ರೈ ಮಾಡಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಇದೊಂದು ಕಡಕ್ ಆಗಿರುವಂತಹ ಒಗ್ಗರಣೆ ಚರಕ್ ಅನ್ಬೇಕ್ರಿ. ಹಂಗೆ ಹಾಕಿ ನೀವು ಇದನ್ನೇನು ಮಾಡಿರಿ, ಆ ಒಂದು ಟೊಮ್ಯಾಟೊ ಸಾರು ಏನು ಮಾಡಿದಿರಲ್ಲ ಅದ್ರ ಜೊತೆ ಕಂಪ್ಲೀಟಾಗಿ ಮಿಕ್ಸ್ ಮಾಡಿರಿ. ಭಾಳ ಚಲೋ ಆಗ್ತೈತೆ ರೀ, ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತೆ ರೀ, ಕರೆ ಹೇಳತ್ತೆ. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಈ ಒಂದು 2ನೇ ರೀತಿಯ ಸಾರನ್ನೂ ತಯಾರಾಗ್ತೈತೆ ರೀ. ಇದನ್ನು ಸಹ ನೀವು ಮಾಡ್ಕೊಳ್ಬೋದು ರೀ.
4: ಸ್ನೇಹಿತರೆ, ನಾನಾಗಲೇ ಹೇಳ್ದಾಗೆ ಟೊಮೆಟೊ ಒಂದಿದ್ರೆ ಸಾಕು, ದಿಢೀರಾಗಿ ರಸಮ್ಮು ಅಥವಾ ತಿಳಿಸಾಂಬಾರನ್ನು ಈ ರೀತಿಯಲ್ಲಿ ಮಾಡ್ಕೊಳ್ಬೋದು ಅನ್ನೋದನ್ನು ಹೇಳಿದೆ. ಅದೇ ರೀತಿಯಲ್ಲಿ ನಾಗೇಶ್ ಅವರು ಕೂಡ ಮಾಡುವುದರ ಮುಖಾಂತರ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ ತಿಳಿಸಾಂಬಾರನ್ನು. ಟೊಮೆಟೊ ಜೊತೆ ಜೊತೆಗೆ ಇಲ್ಲಿ ಮೆಂತೆ, ಜೀರಿಗೆ, ಕಾಳುಮೆಣಸನ್ನು ಬಳಸಿದ್ದಾರೆ. ಹಾಗೆ ಅದರೊಟ್ಟಿಗೆ ಒಗ್ಗರಣೆಗೆ ಬೆಳ್ಳುಳ್ಳಿಯನ್ನು ಬಳಸ್ಕೊಂಡಿದ್ದಾರೆ ಸ್ನೇಹಿತರೆ. ಇದು ಒಂದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ತುಂಬಾನೇ ಸ್ಪೆಷಲ್ ಆಗಿರುವಂತಹ ರುಚಿಯನ್ನ ಕೊಡುತ್ತೆ. ಬಿಸಿ ಬಿಸಿ ತಿಳಿಸಾರೊಟ್ಟಿಗೆ ಬಿಸಿ ಬಿಸಿ ಅನ್ನ, ತುಪ್ಪ, ಹಪ್ಪಳ ಜೊತೆಗೆ ಉಪ್ಪಿನಕಾಯಿ ಇದ್ರೆ ಮಧ್ಯಾಹ್ನದ ಊಟ ಸಂತೃಪ್ತಿಯನ್ನ ಕೊಡುತ್ತೆ ಅಲ್ವಾ? ನೀವು ಕೂಡ ಈ ರೀತಿಯ ತಿಳಿ ಸಾಂಬಾರನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತಷ್ಟು ಸ್ಪೆಷಲ್ ಆಗಿರುವಂತಹ ರಸಂ ಅಥವಾ ತಿಳಿ ಸಾಂಬಾರ್ಗಳ ಬಗ್ಗೆ ನಾಗೇಶ್ ಅವರಿಂದ ತಿಳಿಯೋದಕ್ಕಿಂತ ಮುನ್ನ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯ ತೆರೆದಾಳ್ ಗ್ರಾಮದ ನಾಗೇಶ್ ಅವರು ದಿಢೀರಂತ ರುಚಿ ರುಚಿಯಾಗಿ ರಸಂ ಅಥವಾ ತಿಳಿ ಸಾಂಬಾರನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಮಾಡುವುದರ ಮುಖಾಂತರ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಮನೆಯಲ್ಲಿ ತರಕಾರಿ ಅಥವಾ ಸೊಪ್ಪು ಇಲ್ಲದೇ ಇದ್ದಾಗ, ನಾಲಿಗೆಗೆ ಸ್ಪೆಷಲ್ ರುಚಿ ಅಂತ ಸಿಗದೇ ಇದ್ದಾಗ ಈ ರೀತಿಯ ತಿಳಿ ಸಾಂಬಾರ್ ರಸಮನ್ನು ಮಾಡ್ಕೊಳ್ಳೋದ್ರಿಂದ ಹೊಟ್ಟೆ ತುಂಬ ಊಟ ಮಾಡ್ಬೋದು, ಜೊತೆಗೆ ಸ್ಪೆಷಲ್ ರುಚಿಯನ್ನು ಕೂಡ ಕೊಡುತ್ತೆ ಈ ತಿಳಿ ಸಾಂಬಾರ್ ರಸಮ್. ಬಿಸಿ ಬಿಸಿ ಅನ್ನದೊಟ್ಟಿಗೆ ತಿಳಿ ಸಾಂಬಾರು, ಉಪ್ಪಿನಕಾಯಿ, ಹಪ್ಪಳ ಇದ್ದರೆ ಆ ದಿನದ ಊಟ ಮನಸ್ಸಿಗೆ ಖುಷಿ ಕೊಡುತ್ತೆ ಅಲ್ವಾ? ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತಷ್ಟು ತಿಳಿಸಾರ್ ಅಥವಾ ರಸಮ್ ರೆಸಿಪಿಗಳ ಬಗ್ಗೆ ನಾಗೇಶ್ ಅವರಿಂದ ಕೇಳೋಣ.
1: ಮುಂದಕ್ಕೆ ಮತ್ತೊಂದು ಮಸ್ತಾಗಿರುವಂತಹ ಟೊಮ್ಯಾಟೊ ತಿಳಿಸಾರು, ಟೊಮ್ಯಾಟೊ ಸಾರುಗಳನ್ನ ನಾವು ಯಾಕೆ ತೋರಿಸಾಕತ್ತೀವಿ ಅಂತಂದ್ರೆ, ಇವು ಕಡಿಮೆ ಸಮಯವಾಗಿ ಮಾಡ್ಕೊಳ್ಳುವಂಥವ್ರಿ, ಮತ್ತು ನಿಮಗೆ ಯಾವಾಗಲೇ ಅರ್ಜೆಂಟ್ ಇದ್ದಾಗ ಪಟ್ಟನ ಮಾಡ್ಕೊಳ್ಬೋದು. ಈ ಒಂದು ಎರಡು ಟೊಮ್ಯಾಟೊನ ಉದ್ದದಾಗಿ ಕಟ್ ಮಾಡಿಟ್ಕೊಂಡು ಇದನ್ನು ಸಹ ನಾವು ನೀರೊಳಗೆ ಹಾಕಿ ಸ್ವಲ್ಪ ಏನು ಮಾಡೋಣಪ್ಪ ಅಂತಂದ್ರೆ ಚಂದಂಗಿ ಕುದಿಯಕ್ಕೆ ಬಿಡ್ನು. ಈಗ ನಮ್ಮ ಪದ್ದ ಸಿರಿಯಾಗಿ ಅವು ಕುದಿರಿ, ಅಲ್ಲಿ ತಕ್ಕ ನೀವು ಅದನ್ನು ಬಿಟ್ಟುಬಿಡ್ರಿ, ಏನು ಮಾಡೋಕೆ ಹೋಗ್ಬೇಡಿ. ಒಂದು ಮಣ್ಣಾಗ ಸ್ವಲ್ಪ ಮೆಂತೆ, ಸ್ವಲ್ಪ ನಾವೇನು ಮಾಡೋಪ್ಪ ಅಂತಂದ್ರೆ ಕಾಳುಮೆಣಸು, ಜೀರಿಗೆ ಇವೆಲ್ಲವನ್ನ ಹಾಕೋಣ, ಧನಿಯಾ ಕಾಳನ್ನ ಹಾಕೋಣ್ರಿ. ಇದ್ರೆ ಎಲ್ಲ ಒಂದೊಂದು ಟೀ ಸ್ಪೂನ್ ಅಷ್ಟು ಹಾಕ್ಬೋದು, ಅರ್ಧ ಅರ್ಧ ಹಾಕ್ಬೋದು, ನಿಮ್ಗೆ ಎಷ್ಟು ಮಾಡತ್ತಿರ್ತೀರಿ ನೋಡ್ಕೊಂಡು ಅಷ್ಟು ಹಾಕಿ ಚಂದಂಗೆ ಅದನ್ನ ಏನು ಮಾಡಿರಿ, ಸ್ವಲ್ಪ ಅದರ ಮೆಂತೆ ಕಡಿಮೆ ಹಾಕಿರಿ, ನೆನಪಿಟ್ಕೊರಿ ಮತ್ತೆ ಅದನ್ನು ಜಾಸ್ತಿ ಹಾಕಿದ್ರಿ. ಇವನ್ನ ಹುರಿ ಅಂದ್ರೆ ರೋಸ್ಟ್ ಮಾಡಿ ನಾವು ಒಂದು ಮಿಕ್ಸರ್ ಜಾರ್ದಾಗ ಅವನ್ನ ಹಾಕೋಣ, ಹಾಕಿ ಪುಡಿ ಮಾಡ್ಕೊಂಡು ತಗೊಂಡು ಬರೋಣ. ತೀತ್ರಿ ಅಂದ್ರೆ ಪೌಡರ್ ಆಗ್ಬೇಕ್ರಿ ಪೂರ್ತಿ ಸಣ್ಣಂಗೆ ಆದ್ರೆ ಭಾಳ ಚಲೋ, ಮಸಾಲೆ ಮಸ್ತಾಗಿರ್ತೈತಿ. ಈಗ ಆ ಒಂದು ಏನು ಟೊಮ್ಯಾಟೊ ಕುದಿಸಿದ್ದೀರೋ ಅದರ ಸಿಪ್ಪೆಯನ್ನು ತಗೊಳ್ಬೇಕಾಗೈತ್ರಿ, ತೆಗೀರಿ ಸಿಪ್ಪೆಯನ್ನು ತೆಗೆದು ಉಳಿದ ಟೊಮ್ಯಾಟೊನ ನೀವು ತಗೋರಿ. ನೋಡಿ ಇದನ್ನು ಮಿಕ್ಸರ್ ಜಾರ್ದಾಗ ಹಾಕಿರಿ ಟೊಮ್ಯಾಟೊನ ತೊಗೊಂಡು, ಅದ್ರ ಜೊತೆ ಸ್ವಲ್ಪ ಬೀಟ್ರೂಟನ್ನು ಹಾಕಿರಿ. ಇನ್ನು ಕೆಂಪಾಗಿ ಭಾಳ ಚಲೋ ಹೊತ್ತಂಗೆ ಆಗಿಬರ್ತೈತ್ರಿ. ಬೀಟ್ರೂಟನ್ನು ಸ್ವಲ್ಪ ಹಾಕಿ ಅದ್ರ ಜೊತೆ ನೀರನ್ನು ನಾವು ಸೇರಿಸೋಣ. ಸೇರಿಸಿ ಇದನ್ನು ಗೆರ್ರ ಅಂತ ಹೇಳಿ ಅನ್ಸ್ಕೊಂಡು ಬಂದರೆ ಈ ರೀತಿ ತಯಾರಾಗಬೇಕ್ರಿ. ಅದ್ರ ಜೊತೆ ಈಗ ಇದೇಗೇನು ಟೊಮ್ಯಾಟೊ ಕುದಿಸಿದ ನೀರಿದ್ರಲ್ಲ ಅದರೊಳಗನ ಇದನ್ನು ಸಹ ಹಾಕೋಣ. ಸ್ವಲ್ಪ ಎಡಬೇಕು ನೋಡ್ಕೊಂಡು ಅಷ್ಟು ನೀರನ್ನು ಹಾಕಿನೂ. ಅದ್ರ ಜೊತೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಅದಾದ ನಂತರ ಧನಿಯಾ ಪುಡಿ, ಹಂಗೆ ಸ್ವಲ್ಪ ಉಪ್ಪನ್ನು ಹಾಕಿರಿ. ಹಾಕಿ ಅದನ್ನು ಮಿಕ್ಸ್ ಕೊಡ್ರಿ. ತಿದ್ರಿ ಕೊಟ್ಟಾದ ನಂತರ ಒಂದು ಮಿಕ್ಸರ್ ಜಾರ್ದಾಗ ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕಿರಿ, ಅದ್ರ ಜೊತೆ ಸ್ವಲ್ಪ ಶುಂಠಿಯನ್ನು ಹಾಕಿರಿ. ಅದಾದ ನಂತರ ಈಗ ಇದಕ್ಕೊಂದೀಟ ನೀರನ್ನು ನಾವು ಸೇರಿಸೋಣ. ಸೇರಿಸಿ ಇದನ್ನು ಸಹ ಅಷ್ಟೇ ಚಂದಂಗೆ ರುಬ್ಕೊಂಡು ಬರೋಣ. ಈ ಒಂದು ಸಾರು ಸ್ವಲ್ಪ ಸ್ಪೆಷಲ್ ಆಗ್ತೈತ್ರಿ, ನಿಮ್ಗೆ ಉಳಿದಿದ್ದು ಅದಕ್ಕಿಂತ ಸ್ವಲ್ಪ ಟೈಮ್ ತೊಗೊಳಂಗೆ ಅನಿಸ್ತೈತ್ರಿ, ಆದರೆ ಚಲೋ ಆಗ್ತೈತ್ರಿ. ಯಾವಾಗಿರೋ ಒಮ್ಮೆ ನೀವು ತಪ್ಪಲಾರ್ದ ಟ್ರೈ ಮಾಡಿ. ಈ ಒಂದು ಏನು ತೆಂಗಿನಕಾಯಿಯನ್ನು ನಾವು ರುಬ್ಕೊಂಡು ಬಂದಿದ್ರಲ್ಲ ಅದ್ರ ಹಾಲನ್ನು ನಾವು ತಕ್ಕೊಳಕತ್ತೀವಿ. ತಿದ್ರಿ ಶುಂಠಿ ಹಾಕಿರ್ತೀವಿ, ಅದೊಂದು ಫ್ಲೇವರು ಇರ್ತೈತಿ, ಆ ಹಾಲನ್ನು ತಕ್ಕೋರಿ. ಈ ಒಂದು ತೆಂಗಿನ ಹಾಲನ್ನು ನೀವು ತಕ್ಕೊಂಡಾದ ನಂತರ ಈಗ ಈ ಕುದಿಸಾಕ ಇಟ್ಟಿದ್ದೇವ್ರಿ ಉಳಿದಿದ್ದೆಲ್ಲನ, ಅದನ್ನೊಳಗೆ ಈ ಹಾಲನ್ನು ಹಾಕಿ ನಾವು ಮಿಕ್ಸ್ ಮಾಡೋಣ. ನೀವು ಯಾವಾಗೂ ಮಾಡಿಲ್ಲ ಅಂತಂದರೆ ಈ ರೀತಿ ಒಂದು ಸಲ ರೀ ತಪ್ಪಲಾರ್ದ ಒಮ್ಮೆ ಮಾಡಿ ನೋಡ್ರಿ. ಯಾಕಂತಂದ್ರೆ ಇದು ಆರೋಗ್ಯಕ್ಕೂ ಒಳ್ಳೆಯದು, ಆಮೇಲೆ ತ ರುಚಿನೂ ಅಷ್ಟೇ ಚಲೋ ಇರ್ತೈತ್ರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ, ಹಾಕಿ ಅದನ್ನು ಕುದಿ ಹಾಕ್ಬಿಡ್ರಿ. ಸ್ವಲ್ಪ ಸಮಾಧಾನಲೇ ಕುದಿಲ್ರಿ, ಅದು ಸಣ್ಣ ಉರಿಯೊಳಗಿಟ್ಟ ಕುದಿಸಿರಿ ನಡಿತೈತಿ, ಆದರೆ ಭಾಳ ಚಲೋ ಆಗ್ತೈತ್ರಿ. ಇದಕ್ಕೂ ಒಂದು ಒಗ್ಗರಣೆ ಕೊಡಬೇಕು ಅಂತಂದ್ರೆ ಒಂದು ಪ್ಯಾನ್ನಾಗ ಸ್ವಲ್ಪ ಎಣ್ಣೆಕಾಯಿ ಹಾಕಿಟ್ಟು ಎಣ್ಣೆಕಾದ ಆದ ನಂತರ ನೀವು ಅದಕ್ಕೆ ಸಾಸಿವೆಯನ್ನು ಹಾಕಿರಿ. ಸಾಸಿವೆ ಚಟ್ಪಟ ಅನ್ನ ಕತ್ತಿದ್ದು ಅಂತಂದ್ರೆ ಹಿಂಗನ್ನು ಹಾಕಿರಿ, ಸ್ವಲ್ಪ ಕರಿಬೇವನ್ನು ಹಾಕಿರಿ. ಹಾಕಿದಾದ ನಂತರ ಅದನ್ನು ಮಿಕ್ಸ್ ಕೊಡಿ. ನೋಡಿ ಸ್ವಲ್ಪ ಮಿಕ್ಸ್ ಕೊಟ್ಟಾದ ನಂತರ ಇದನ್ನು ಒಗ್ಗರಣೆ ಈ ಒಂದು ಟೊಮ್ಯಾಟೊ ಸಾರಿ ಕೊಟ್ಬಿಡ್ರಿ, ಭಾಳ ಚಲೋ ಹೊತ್ತಿನಾಗೆ ತಯಾರಾಗ್ತತಿ. ಆಮೇಲೆ ಇದನ್ನು ಸಹ ಮಿಕ್ಸ್ ಮಾಡಿ ನೀವು ಅನ್ನ ಅಥವಾ ಹಂಗನೂ ಕುಡಿಬೋದು ರೀ, ಭಾಳ ಚಲೋ ಇರ್ತೈತ್ರಿ. ಅನ್ನದ ಜೊತೆ ತಿನ್ನಾಕಂತರೂ ಇನ್ನೂ ಅಗದಿ ಪದ್ದ ಸಿರಿ ಆಗಿರ್ತೈತ್ರಿ. ಇದಕ್ಕೊಂದೀಟ ಬೆಲ್ಲ ಒಂದೀಟ್ ನೋಡ್ಕೊಂಡು ಹಾಕಿರಿ, ನಿಮ್ಗೆಟ್ಟಬೇಕು ಅಷ್ಟ. ನಾವು ಈ ಬೆಲ್ಲ ಹುಣಸೇನೇನು ರಸದ ಇರ್ತೈತಿಲ್ಲ ಅವೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗ್ತಾವ್ರಿ. ಯಾಕಂತಂದ್ರೆ ಕರೆಕ್ಟಾಗಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟಷ್ಟನ್ನು ಹಾಕಿರಿ. ಅಂದರೆ ಈ ರೀತಿ ಒಂದು ಸಾರು ಸಿಂಪಲ್ ಆಗಿ ತಯಾರ ಆಗ್ತೈತ್ರಿ. ಧನ್ಯವಾದಗಳು, ನಮಸ್ಕಾರ.
0: ನಿಮಗೂ ಕೂಡ ಧನ್ಯವಾದಗಳು ನಾಗೇಶ್ ಅವರೇ. ಈ ದಿನ ನೀವು ತಿಳಿಸಿಕೊಟ್ಟಂತಹ ಈ ಸ್ಪೆಷಲ್ ಟೊಮೆಟೊ ರಸಂ ಅಥವಾ ಟೊಮೆಟೊ ತಿಳಿ ಸಾಂಬಾರ್ ರೆಸಿಪಿಗಳು ತುಂಬನೇ ವಿಶೇಷವಾಗಿದ್ವು. ಸ್ನೇಹಿತರೆ, ನೀವು ಕೂಡ ಈ ರೀತಿಯಲ್ಲಿ ದಿಢೀರಂತ ರುಚಿ ರುಚಿಯಾಗಿರುವಂತಹ ಟೊಮೆಟೊ ರಸಂ ಅಥವಾ ತಿಳಿ ಸಾಂಬಾರನ್ನು ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾಗೇಶ್ ಅವರಿಗೆ ಸ್ಪೆಷಲ್ ಥ್ಯಾಂಕ್ ಯು ಹೇಳ್ತಾ, ಸ್ನೇಹಿತರೆ ನೀವು ಕೂಡ ಈ ರೀತಿಯ ಸ್ಪೆಷಲ್ ರೆಸಿಪಿಗಳ ಬಗ್ಗೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ತಿಳಿಸ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ, 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನೀವು ತಿಳಿಸಿದಂತಹ ಸ್ಪೆಷಲ್ ರೆಸಿಪಿಗಳನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
3: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
2: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
3: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
2: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
4: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು, ನೋಡೋದಕ್ಕೆ ಭಯ ಆಯ್ತು.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
8: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
9: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-3583. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
10: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಕ್ಟೋಬರ್ 1 ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಪ್ರಯುಕ್ತ ಸೆಪ್ಟೆಂಬರ್ 29 ಬೆಳಗ್ಗೆ 9 ನಗರದ ನೆಹರು ಕ್ರೀಡಾಂಗಣದಲ್ಲಿ ಹಿರಿಯ ನಾಗರಿಕರಿಗೆ ಜಿಲ್ಲಾ ಮಟ್ಟದ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಯನ್ನು ಏರ್ಪಡಿಸಿದೆ. 60-80 ವರ್ಷದ ಪುರುಷ ಮಹಿಳೆಯರಿಗೆ ಬಿರುಸಿನ ನಡಿಗೆ, ಮ್ಯೂಸಿಕಲ್ ಚೇರ್ ಮತ್ತು ಚೆಂಡನ್ನ ಬಕೆಟ್ನಲ್ಲಿ ಹಾಕುವುದು, ಏಕಪಾತ್ರ ಅಭಿನಯ, ಗಾಯನ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ. ಭಾಗವಹಿಸುವ ಸ್ಪರ್ಧಿಗಳು ಆಧಾರ್ ಕಾರ್ಡ್ ಮತ್ತು ಹಿರಿಯ ನಾಗರಿಕರ ಗುರುತಿನ ಚೀಟಿಯೊಂದಿಗೆ ಸೆಪ್ಟೆಂಬರ್ 27 ಒಳಗೆ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರ DYSP ಕಚೇರಿ ಆವರಣ ಶಿವಮೊಗ್ಗ ಇಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು. ನೋಂದಣಿಗಾಗಿ ಕಚೇರಿ ದೂರವಾಣಿ ಸಂಖ್ಯೆ 0818-2-22-118 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಮಹಾರಾಷ್ಟ್ರದ ನಾಗಪುರದಲ್ಲಿರುವ ಐತಿಹಾಸಿಕ ದೀಕ್ಷಾ ಭೂಮಿಗೆ ಭೇಟಿ ನೀಡಲು ಇಚ್ಛಿಸುವ ಜಿಲ್ಲೆಯ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಂದ ಸಮಾಜ ಕಲ್ಯಾಣ ಇಲಾಖೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. 2026-27 ಸಾಲಿನ ಯೋಜನೆಯಡಿ ಡಾ ಬಿಆರ್ ಅಂಬೇಡ್ಕರ್ ಅನುಯಾಯಿಗಳು ಅಕ್ಟೋಬರ್ 21 ನಾಗಪುರದಲ್ಲಿ ನಡೆಯಲಿರುವ ಧಮ್ಮಚಕ್ರ ಪ್ರವರ್ತನಾ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಈ ಯಾತ್ರೆ ಆಯೋಜಿಸಲಾಗಿದೆ. ಈ ಪ್ರವಾಸವು ಅಕ್ಟೋಬರ್ 19-22 ನಡೆಯಲಿದೆ. ಅಭ್ಯರ್ಥಿಗಳು ಜಿಲ್ಲೆಯ ಕಾಯಂ ನಿವಾಸಿಗಳಾಗಿದ್ದು ಪರಿಶಿಷ್ಟ ಜಾತಿಗೆ ಸೇರಿರಬೇಕು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 30 ಕೊನೆಯ ದಿನವಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯ ಅಧಿಕೃತ ವೆಬ್ಸೈಟ್ sdservice.karnataka.gov.in ಮೂಲಕ ಅರ್ಜಿ ಸಲ್ಲಿಸಬೇಕು. ಆಸಕ್ತರು ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 9080840044 ಅಥವಾ ಕಚೇರಿ ದೂರವಾಣಿ ಸಂಖ್ಯೆ 08182249241 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಮಲ್ಲೇಶಪ್ಪ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಕುಂಸಿ ಸಮೀಪದ ಆಯನೂರಿನ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ದಸರಾ ಪ್ರಯುಕ್ತ ನಡೆದ ಜಿಲ್ಲಾ ಮಟ್ಟದ ಕುಸ್ತಿ ಕ್ರೀಡೆಯಲ್ಲಿ ಪ್ರಶಸ್ತಿ ಪಡೆದಿದ್ದಾರೆ. ವರುಣ್ 82 ಕೆಜಿ ಗ್ರೀಕೋ ರೋಮನ್ ಕುಸ್ತಿಯಲ್ಲಿ ಪ್ರಥಮ, ಪ್ರೀತಮ್ 97 ಕೆಜಿ ಫ್ರೀಸ್ಟೈಲ್ ಕುಸ್ತಿ ಹಾಗೂ ಯೋಗೇಶ್ ಫ್ರೀಸ್ಟೈಲ್ ಕುಸ್ತಿಯಲ್ಲಿ ಪ್ರಥಮ, ಸಂದೀಪ 61 ಕೆಜಿ ವಿಭಾಗದ ಕುಸ್ತಿಯಲ್ಲಿ ದ್ವಿತೀಯ, ದರ್ಶನ್ 65 ಕೆಜಿ ವಿಭಾಗದಲ್ಲಿ ತೃತೀಯ, ರೋಹನ್ 65 ಕೆಜಿ ವಿಭಾಗದಲ್ಲಿ ದ್ವಿತೀಯ, ಕಾರ್ತಿಕ್ 61 ಕೆಜಿ ವಿಭಾಗದ ಕುಸ್ತಿಯಲ್ಲಿ ದ್ವಿತೀಯ, ಬಾಲಕಿಯರ ವಿಭಾಗದಲ್ಲಿ ಅಂಕಿತ 65 ಕೆಜಿ ವಿಭಾಗದ ಕುಸ್ತಿಯಲ್ಲಿ ಪ್ರಥಮ, ಲಾವಣ್ಯ 55 ಕೆಜಿ ವಿಭಾಗದಲ್ಲಿ ದ್ವಿತೀಯ ಹಾಗೂ ವಿದ್ಯಾ 50 ಕೆಜಿ ವಿಭಾಗದ ಕುಸ್ತಿಯಲ್ಲಿ ತೃತೀಯ ಸ್ಥಾನ ಪಡೆದಿದ್ದಾರೆ. ಇವರಿಗೆ ದೈಹಿಕ ಶಿಕ್ಷಣ ನಿರ್ದೇಶಕ ಡಾಕ್ಟರ್ ರೋಹನ್ ಡೆಕಾಸ್ಟಾರ್ ಹಾಗೂ ಶಶಾಂಕ್ ಮಾರ್ಗದರ್ಶನ ನೀಡಿದ್ದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಆಯೋಜಿಸಿರುವ ಕಲಾ ಸಂಗಮ ಕಾರ್ಯಕ್ರಮದ ಅಂಗವಾಗಿ ಕನ್ನಡ ಪುಸ್ತಕ ಪ್ರಾಧಿಕಾರವು ದಿನಾಂಕ 25/9/2026 27/9/2026 ಕಲಾ ಸಂಗಮ ಕನ್ನಡ ಪುಸ್ತಕ ಮಾರಾಟ ಮೇಳ 2026 ರವೀಂದ್ರ ಕಲಾಕ್ಷೇತ್ರ ಆವರಣ, ಜೆಸಿ ರಸ್ತೆ, ಬೆಂಗಳೂರು ಇಲ್ಲಿ ಏರ್ಪಡಿಸಿದೆ. ಈ ಪುಸ್ತಕ ಮೇಳದಲ್ಲಿ ಕನ್ನಡ ಪ್ರಕಾಶಕರು ಅಥವಾ ಮಾರಾಟಗಾರರು ಭಾಗವಹಿಸಬಹುದಾಗಿದ್ದು, ಮಳಿಗೆಯೊಂದಕ್ಕೆ 1,000 ರುಗಳ ಭದ್ರತಾ ಠೇವಣಿ ಡಿಡಿಯನ್ನು ಆಡಳಿತಾಧಿಕಾರಿಗಳು ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಅವರ ಹೆಸರಿನಲ್ಲಿ ಡಿಡಿ ಸಲ್ಲಿಸಬೇಕು. ಮೇಳದಲ್ಲಿ ಭಾಗವಹಿಸಲು ಇಚ್ಛಿಸುವ ಪ್ರಕಾಶಕರು ಅಥವಾ ಮಾರಾಟಗಾರರು ನಿಗದಿತ ಅರ್ಜಿ ನಮೂನೆಯನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಭವನ, ಜೆಸಿ ರಸ್ತೆ, ಬೆಂಗಳೂರು ಕಚೇರಿ ಅಥವಾ ಪ್ರಾಧಿಕಾರದ ವೆಬ್ಸೈಟ್ https://kpp.karnataka.gov.in ಉಚಿತವಾಗಿ ಪಡೆದುಕೊಂಡು ಭರ್ತಿ ಮಾಡಿದ ಅರ್ಜಿಯನ್ನು ಡಿಡಿಯೊಂದಿಗೆ ದಿನಾಂಕ 22/9/2026 5 ಗಂಟೆಯ ಒಳಗೆ ಆಡಳಿತಾಧಿಕಾರಿಗಳು ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಭವನ, ಜೆಸಿ

ರಸ್ತೆ ಬೆಂಗಳೂರು ಇವರಿಗೆ ಖುದ್ದಾಗಿ ಅಥವಾ ನೋಂದಾಯಿತ ಅಂಚೆಯ ಮೂಲಕ ಸಲ್ಲಿಸಲು ಕೋರಲಾಗಿದೆ. ಸೀಮಿತ ಮಳಿಗೆಗಳು ಲಭ್ಯವಿರುವುದರಿಂದ ಮೊದಲು ಪ್ರಾಧಿಕಾರದಲ್ಲಿ ಸ್ವೀಕೃತವಾದ ಅರ್ಜಿಗಳಿಗೆ ಆದ್ಯತೆಯ ಮೇರೆಗೆ ಹಂಚಿಕೆ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಆಡಳಿತ ಅಧಿಕಾರಿಗಳು ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಭವನ, ಜೆಸಿ ರಸ್ತೆ, ಬೆಂಗಳೂರು. ದೂರವಾಣಿ ಸಂಖ್ಯೆ 0802245416 ಸಂಪರ್ಕಿಸಬಹುದಾಗಿದೆ ಎಂದು ಪ್ರಾಧಿಕಾರದ ಆಡಳಿತಾಧಿಕಾರಿ ಕೆಬಿ ಕಿರಣ್ ಸಿಂಗ್ ತಿಳಿಸಿದ್ದಾರೆ. ಮುಂದಿನ ವಿವರ. ಮೀನುಗಾರಿಕೆ ಇಲಾಖೆಯು 2026-27 ಜಿಲ್ಲಾ ವಲಯ ಮೀನುಗಾರಿಕೆ ಯೋಜನೆಯಡಿ ಮೀನುಮರಿ ಖರೀದಿಗೆ ಸಹಾಯಧನ ಪಡೆಯಲು ಅರ್ಹ ಫಲಾನುಭವಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ಸ್ವಂತ ಕೊಳ ಅಥವಾ ಇಲಾಖೆಯಿಂದ ಗುತ್ತಿಗೆ ಹರಾಜಿನಲ್ಲಿ ಪಡೆದ ಕೆರೆಗಳಲ್ಲಿ ವೈಜ್ಞಾನಿಕವಾಗಿ ಮೀನುಮರಿ ಬಿತ್ತನೆ ಅಥವಾ ಸ್ವಂತ ಕೊಳ ನಿರ್ಮಿಸಿಕೊಂಡು ಮೀನುಮರಿ ಪಾಲನೆಗೆ ಬಳಸಲು ಖರೀದಿಸುವವರಿಗೆ ಮಾತ್ರ ಸಹಾಯಧನ ನೀಡಲಾಗುವುದು. ಅರ್ಹ ಫಲಾನುಭವಿಗಳು ಅಗತ್ಯ ದಾಖಲೆಗಳೊಂದಿಗೆ ಜಿಲ್ಲಾ ಪಂಚಾಯತ್ ಯೋಜನೆಗಳ ಅಧಿಕೃತ ಪೋರ್ಟಲ್ https://shimoga.nic.in ಮುಖಾಂತರ ಆನ್ಲೈನ್ನಲ್ಲಿ ಸೆಪ್ಟೆಂಬರ್ 30 ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಆಯಾ ತಾಲೂಕಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಆಯಾ ತಾಲೂಕು ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಮೊಬೈಲ್ ಸಂಖ್ಯೆ ಶಿವಮೊಗ್ಗ 9986040981, ಭದ್ರಾವತಿ 9743370815, ಶಿಕಾರಿಪುರ 9686939028, ಸಾಗರ 9538044365, ಸೊರಬ 9535386449, ತೀರ್ಥಹಳ್ಳಿ 8655132438 ಇವರುಗಳನ್ನು ಸಂಪರ್ಕಿಸಬಹುದೆಂದು ಮೀನುಗಾರಿಕೆ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನ ಕೊಡ್ತೀವಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಸಮಾಜದ ಪ್ರತಿಭಾವಂತ ಮಕ್ಕಳನ್ನ ಪ್ರೋತ್ಸಾಹಿಸಿದರೆ ಭವಿಷ್ಯದಲ್ಲಿ ಅವರಿಂದ ಇನ್ನಷ್ಟು ಉನ್ನತ ಸಾಧನೆ ನಿರೀಕ್ಷಿಸಬಹುದು ಎಂದು ಸಾಗರ ಪ್ರಾಂತ್ಯ ಆರ್ಯ ಈಡಿಗರ ಸಂಘದ ಅಧ್ಯಕ್ಷ ರವಿಕುಮಾರ್ ಸಿಗಂದೂರು ಹೇಳಿದರು. ಸಾಗರದ ಈಡಿಗರ ಸಭಾಭವನದಲ್ಲಿ ಭಾನುವಾರ ಸಾಗರ ಪ್ರಾಂತ್ಯ ಆರ್ಯ ಈಡಿಗರ ಸಂಘ ಹಮ್ಮಿಕೊಂಡಿದ್ದ ಸಾಧಕರಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಹಿಂದೆ ಸಮುದಾಯದಲ್ಲಿ ಅಕ್ಷರಸ್ಥ ಸಂಖ್ಯೆ ಕಡಿಮೆ ಇತ್ತು. ಇತ್ತೀಚಿನ ವರ್ಷಗಳಲ್ಲಿ ಸಮುದಾಯದವರು ಸ್ವಯಂ ಪ್ರಯತ್ನದಿಂದ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಮೂಲಕ ಅವರನ್ನ ಉನ್ನತ ಸ್ಥಾನದಲ್ಲಿ ನೋಡುವ ಕನಸನ್ನ ನನಸು ಮಾಡಿಕೊಳ್ಳುತ್ತಿದ್ದಾರೆ. ಪ್ರತಿಭಾವಂತ ಮಕ್ಕಳನ್ನ ಸನ್ಮಾನಿಸುವುದರಿಂದ ಇತರ ಮಕ್ಕಳಿಗೂ ಉತ್ತೇಜನ ದೊರೆಯುತ್ತದೆ ಎಂದರು. ಸಮುದಾಯದ ಅಭಿವೃದ್ಧಿಗೆ ಕೊಡುಗೆ ನೀಡಿರುವ ಸಾಧಕರನ್ನ ಸನ್ಮಾನಿಸಲಾಗುತ್ತಿದೆ. ಸಂಘದ ವತಿಯಿಂದ ಉಚಿತ ನೇತ್ರ ತಪಾಸಣಾ ಶಿಬಿರ ನಡೆಯಲಿದ್ದು 150ಕ್ಕೂ ಹೆಚ್ಚು ಮಂದಿ ತಪಾಸಣೆಗೆ ಒಳಪಡಲಿದ್ದಾರೆ. ವಿವಿಧ ಕಾರ್ಯಕ್ರಮಗಳ ಮೂಲಕ ಸಂಘವು ಸಮುದಾಯದ ಏಳಿಗೆಗೆ ಶ್ರಮಿಸುತ್ತದೆ ಎಂದರು. ಹಿರಿಯ ರಾಜಕೀಯ ಮುಖಂಡ ಕಾಗೋಡು ತಿಮ್ಮಪ್ಪ ಕಾರ್ಯಕ್ರಮ ಉದ್ಘಾಟಿಸಿದರು. ಪದಾಧಿಕಾರಿಗಳಾದ ಟಿ ಪರಮೇಶ್ವರ, ಶಿವಪ್ಪ, ಪಾಂಡುರಂಗ, ತಾರಾಮೂರ್ತಿ, ಕರುಣಾಕರ, ಮಂಜಪ್ಪ, ಹೋಳಿಯಪ್ಪ, ಗಿರೀಶ್ ಕೋವಿ, ಮಹಾಬಲ ಕೌತಿ, ವೆಂಕಟೇಶ್ ಗಲ್ಲಿ, ಅಶೋಕ್ ಬೇಳೂರು, ನಾರಾಯಣಪ್ಪ, ರಾಜನಂದಿನಿ, ವಿಶ್ವನಾಥ ಕುಗ್ವೆ, ಗಣಪತಪ್ಪ, ತುಕಾರಾಮ್ ಶಿರವಾಳ, ಕಿರಣ್ ದೊಡ್ಮನೆ ಇದ್ದರು. ಸತೀಶ್ ನಾಯಕ್ ಪ್ರಾರ್ಥಿಸಿದರು. ಆನಂದ್ ಬಿ ಮನೇರಿ ಸ್ವಾಗತಿಸಿದರು. ಕಲಸಿ ಶಿವಪ್ಪ ಪ್ರಾಸ್ತಾವಿಕ ಮಾತನಾಡಿದರು. ಮುಂದಿನ ವಿವರ. ಜಿಲ್ಲೆಯ 34 ಪರೀಕ್ಷಾ ಕೇಂದ್ರಗಳಲ್ಲಿ ಕೆಎಸ್ಆರ್ಪಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಭಾನುವಾರ ಲಿಖಿತ ಪರೀಕ್ಷೆ ನಡೆಯಿತು. ಬೆಳಗ್ಗೆ 34 ಕೇಂದ್ರಗಳಲ್ಲಿ ನಡೆದ ಪರೀಕ್ಷೆಯಲ್ಲಿ 11,712 ಅಭ್ಯರ್ಥಿಗಳ ಪೈಕಿ 9,380 ಹಾಜರಾದರು. 2,382 ಗೈರಿದ್ದರು. ಮಧ್ಯಾಹ್ನ 13 ಕೇಂದ್ರಗಳಲ್ಲಿ ನಡೆದ ಪರೀಕ್ಷೆಯಲ್ಲಿ 3,478 ಹಾಜರಿದ್ದು 640 ಜನ ಗೈರಿದ್ದರು. ಲಿಖಿತ ಪರೀಕ್ಷೆಯನ್ನ ಶಿವಮೊಗ್ಗ ನಗರದ 29 ಮತ್ತು ಭದ್ರಾವತಿ ನಗರದ 5 ಶಾಲಾ ಕಾಲೇಜುಗಳು ಸೇರಿ ಒಟ್ಟು 34 ಪರೀಕ್ಷಾ ಕೇಂದ್ರಗಳಲ್ಲಿ ಮತ್ತು ಕಲ್ಯಾಣ ಕರ್ನಾಟಕ ವೃಂದದ ಲಿಖಿತ ಪರೀಕ್ಷೆಯನ್ನ ಒಟ್ಟು 13 ಪರೀಕ್ಷಾ ಕೇಂದ್ರಗಳಲ್ಲಿ ಆಯೋಜಿಸಲಾಗಿತ್ತು. ಪರೀಕ್ಷಾ ಕೇಂದ್ರಗಳ ಸುತ್ತ ಸುರಕ್ಷತಾ ಕ್ರಮವನ್ನ ಕೈಗೊಳ್ಳಲಾಗಿತ್ತು. ಅದಕ್ಕೆ 9 ಡಿವೈಎಸ್ಪಿ, 34 ಪಿಐ, 34 ಪಿಎಸ್ಐ, 4 ಎಎಸ್ಐ ಮತ್ತು 135 ಹೆಡ್ ಕಾನ್ಸ್ಟೇಬಲ್ ಸೇರಿ ಒಟ್ಟು 216 ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿತ್ತು. ಪರೀಕ್ಷಾ ಕೇಂದ್ರದಲ್ಲಿ ಗಡಿಯಾರ, ಜಾಮಾರ್, ಗಾಳಿ ಬೆಳಕಿನ ವ್ಯವಸ್ಥೆ, ಕುಡಿಯುವ ನೀರು, ಪೀಠೋಪಕರಣಗಳ ಜೊತೆಗೆ ಅಗತ್ಯ ಮೂಲ ಸೌಕರ್ಯಗಳನ್ನ ಕಲ್ಪಿಸಲಾಗಿತ್ತು. ಯಾವುದೇ ಅಡೆತಡೆ ಇಲ್ಲದೆ ಪರೀಕ್ಷೆಗಳು ನಡೆದವು. ಎಸ್ಪಿ ಬಿ ನಿಖಿಲ್ ಸೇರಿದಂತೆ ಇತರರು ಭೇಟಿ ನೀಡಿ ಪರಿಶೀಲಿಸಿದರು. ಮುಂದಿನ ವಿವರ. ಸಾಗರ ತಾಲೂಕಿನ ಹೆಗ್ಗೋಡಿನ ನೀನಾಸಂ ವತಿಯಿಂದ ಅಕ್ಟೋಬರ್ 1 ಕಲೆಗಳ ಸಂಗಡ ಮಾತುಕತೆ ಸರಣಿಯಡಿ ನಾಟಕ, ಸಂಗೀತ ಸೇರಿದಂತೆ ವಿವಿಧ ಕಲಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ನೀನಾಸಂ ಅಂಧಯುಗ ನಾಟಕ ಪ್ರದರ್ಶನಗೊಳ್ಳಲಿದೆ. 2 ಮತ್ತು 3 ತಿರುಗಾಟ ತಂಡದ ಪಾದುಕಾ ಕಿರೀಟ ಹಾಗೂ ಕೊಳ ನಾಟಕಗಳು ಪ್ರದರ್ಶನಗೊಳ್ಳಲಿವೆ. 4 ಆಹ್ವಾನಿತ ತಂಡದಿಂದ ಸೀತಾ ಬನಾಬಾಸ್ ನಾಟಕ ಪ್ರದರ್ಶನವಿದೆ. 5 ಸಿದ್ಧಾರ್ಥ ಬೆಳ್ಮಣ್ಣು ಮತ್ತು ಸಹಕಲಾವಿದರಿಂದ ಹಿಂದೂಸ್ತಾನಿ ಗಾಯನ ಕಾರ್ಯಕ್ರಮ ನಡೆಯಲಿದೆ. ಎಲ್ಲಾ ಕಾರ್ಯಕ್ರಮಗಳು ಹೆಗ್ಗೋಡಿನ ಶಿವರಾಮ ಕಾರಂತ ರಂಗಮಂದಿ ಸಹಕಲಾವಿದರಿಂದ ಹಿಂದೂಸ್ತಾನಿ ಗಾಯನ ಕಾರ್ಯಕ್ರಮ ನಡೆಯಲಿದೆ. ಎಲ್ಲಾ ಕಾರ್ಯಕ್ರಮಗಳು ಹೆಗ್ಗೋಡಿನ ಶಿವರಾಮ ಕಾರಂತ ರಂಗಮಂದಿರದಲ್ಲಿ ಸಂಜೆ 7 ಆರಂಭವಾಗಲಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಸೊರಬ ತಾಲೂಕಿನ ಉಳುವೆ ಹೋಬಳಿಯ ಸುತ್ತಮುತ್ತ ಗ್ರಾಮಗಳಲ್ಲಿ ಕುಂದಾಪುರ ಮಹಾಗಣಪತಿ ಯಕ್ಷಗಾನ ತಂಡದ ಚಿಕ್ಕಮೇಳ ಕಲಾವಿದರು ಮನೆ ಮನೆಗೆ ತೆರಳಿ ಯಕ್ಷಗಾನದ ವಿವಿಧ ಕಥಾ ಸನ್ನಿವೇಶಗಳನ್ನು ಪ್ರದರ್ಶಿಸಿ ಕಲಾಭಿಮಾನಿಗಳನ್ನು ರಂಜಿಸಿದರು. ಚಿಕ್ಕಮೇಳದ ಮೂಲಕ ಮನೆಗಳ ಅಂಗಳದಲ್ಲಿಯೇ ಯಕ್ಷಗಾನ ಸೊಬಗನ್ನ ಪರಿಚಯಿಸಿದ ಕಲಾವಿದರು ಕೆಲವು ಸಮಯದಲ್ಲಿ ಆಯ್ದ ಪ್ರಸಂಗಗಳ ಸನ್ನಿವೇಶವನ್ನ ಅಭಿನಯಿಸಿದರು.
ಪುರುಷ ಪಾತ್ರಗಳಲ್ಲಿ ಗಣೇಶ್ ಆಲ್ಮನೆ, ಸ್ತ್ರೀ ಪಾತ್ರದಲ್ಲಿ ರವಿಕುಮಾರ್, ಚಂದ್ರಶೇಖರ್ ಶೆಟ್ಟಿ, ಗಣೇಶ್ ಪ್ರದರ್ಶನ ನೀಡಿದರು. ತಂಡದ ಸಂಚಾಲಕ ಅರಳಸುರಳಿ, ಚಂದ್ರಶೆಟ್ಟಿ ಇತರರಿದ್ದರು. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏ ನೋಡಲ್ಲಿ ಲೈಟ್ಗಳು ಆಫ್ ಮಾಡಿಲ್ಲ.
1: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೇ ಕಟ್ಟೋದು.
0: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ ಅದು, ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ, ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ.
1: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ.
0: ಏ ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
1: ಓ ಹೌದಲ್ವಾ ಅಜ್ಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
6: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
8: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ಪರ್ಫಾರ್ಮೆನ್ಸ್ ಗ್ಯಾರಂಟಿ.
9: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
10: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.

0: ஜான அறிமே.
1: ಬಹುಶಃ ಜೀವಿ ವಿಜ್ಞಾನಿಗಳಿಗೆ ಹಾಗೂ ವಿಜ್ಞಾನ ಜಗತ್ತಿಗೆ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಅವರ ಪರಿಚಯ ಮಾಡಿಕೊಡಬೇಕಿಲ್ಲ. ಪ್ರಾಣಿಗಳಲ್ಲಿ ಸಮಾಜ ಹೇಗೆ ರಚನೆಯಾಗಿರುತ್ತದೆ ಎನ್ನುವ ಬಗ್ಗೆ ಸಮಾಜ ಜೀವಿ ಪ್ರಾಣಿಗಳಾದ ಇರುವೆ, ಕಣಜ ಹಾಗೂ ಜೇನುನೊಣಗಳಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದಂತಹ ವಿಜ್ಞಾನಿ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಪ್ರೊಫೆಸರ್ ಆಗಿದ್ದ ಇವರು ಹಲವು ಉನ್ನತ ಹುದ್ದೆಗಳನ್ನ ನಿರ್ವಹಿಸಿದ್ದಾರೆ. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಅಥವಾ ಇನ್ಸಾದಂತಹ ಪ್ರತಿಷ್ಠಿತ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಪ್ರೊಫೆಸರ್ ಗದಕ್ಕರ್ ಇತ್ತೀಚೆಗೆ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ವಿಜ್ಞಾನ, ಸಮಾಜ ಹಾಗೂ ಪ್ರಜಾಸತ್ತೆಯ ನಡುವಿನ ಸಂಬಂಧಗಳ ಬಗ್ಗೆ ಒಂದು ಅಂಕಣವನ್ನು ಆರಂಭಿಸಿದ್ದಾರೆ. ಈ ಅಂಕಣದ ಕನ್ನಡ ಅನುವಾದವನ್ನ ನಾವು ಜಾಣಸುದ್ದಿಯಲ್ಲಿ ನಿಮಗೆ ಕೇಳಿಸಲಿದ್ದೇವೆ.
0: ವಿಸ್ಮಯಕ್ಕಿಂತ ವಿಸ್ಮಯ. ನಮ್ಮ ಹೀರೋಗಳ ಹರ್ಷ ಹಾಗೂ ಹೊರೆ. ನಾನು ಯುವಕನಾಗಿದ್ದಾಗ ಓದಿದ ಎರಡು ಪುಸ್ತಕಗಳು ನನ್ನ ಬದುಕನ್ನೇ ಬದಲಿಸಿಬಿಟ್ಟಿವೆ. ಅವುಗಳಲ್ಲಿ ಮೊದಲನೆಯದು ನೊಬೆಲ್ ಪ್ರಶಸ್ತಿ ವಿಜೇತ ಜೇಮ್ಸ್ ಡಿ ವ್ಯಾಟ್ಸನ್ನರ ದಿ ಡಬಲ್ ಹೆಲಿಕ್ಸ್. ಹಲವು ರೀತಿಯಲ್ಲಿ ಪ್ರೇರಣೆ ನೀಡಿದ ಇದು ಅಣುಜೀವಶಾಸ್ತ್ರಕ್ಕೆ ನಾನು ಮಾರು ಹೋಗುವಂತೆ ಮಾಡಿತ್ತು. ಕಾನ್ರಾಡ್ ಲೋರೆನ್ಸರ ಕಿಂಗ್ ಸಾಲಮನ್ಸ್ ರಿಂಗ್ ಮತ್ತೊಂದು ಪುಸ್ತಕ. ಆಗ ಆತನಿಗೆ ಇನ್ನೇನು ನೊಬೆಲ್ ಸಿಗಬೇಕಿತ್ತು ಅಷ್ಟೇ. ಅದರಲ್ಲಿ ಯಾರೂ ನೆನಪಿಟ್ಟುಕೊಳ್ಳುವಷ್ಟು ಮೋಹಕವಾಗಿ ಪ್ರಾಣಿಗಳ ನಡವಳಿಕೆಗಳನ್ನು ವಿವರಿಸುವ ರೀತಿ ಆ ವಿಷಯದ ಮೇಲೆ ನನಗೆ ಶಾಶ್ವತವಾಗಿ ಪ್ರೀತಿಯನ್ನುಂಟು ಮಾಡಿತು. ಈ ಪುಸ್ತಕಗಳನ್ನು ನಾನು ಓದಿದ ಸಂದರ್ಭಗಳು ಅಚ್ಚಳಿಯದಂತೆ ನೆನಪಿವೆ. ಆ ಪುಸ್ತಕಗಳು ಶಾಶ್ವತವಾಗಿ ಪ್ರೀತಿಯನ್ನುಂಟು ಮಾಡಿತು. ಈ ಪುಸ್ತಕಗಳನ್ನು ನಾನು ಓದಿದ ಸಂದರ್ಭಗಳು ಅಚ್ಚಳಿಯದಂತೆ ನೆನಪಿವೆ. ಆ ಪುಸ್ತಕಗಳು ಹಾಗೂ ಅವುಗಳಲ್ಲಿನ ವಿಷಯಗಳ ಬಗ್ಗೆ ನನಗೆ ಮಹದಾಸಕ್ತಿ ಹುಟ್ಟಲು ಇವು ಕೂಡ ಕಾರಣವಿರಬಹುದು. ಲಂಡನ್ನಿನಲ್ಲಿ ದ ಡಬಲ್ ಹೆಲಿಕ್ಸ್ ಮೊದಲು ಪ್ರಕಟವಾಗಿದ್ದು 1968. ಆಗ ನಾನು ಬೆಂಗಳೂರಿನ ಸೆಂಟ್ ಜೋಸೆಫ್ಸ್ ಕಾಲೇಜಿನಲ್ಲಿ ಪಿಯುಸಿ ಓದುತ್ತಿದ್ದೆ. ರಾಷ್ಟೀಯ ಪ್ರತಿಭಾನ್ವೇಷಣೆಯ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಹಾಕಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೆ. ಅಷ್ಟರಲ್ಲಾಗಲೇ ಡಿಎನ್ಎಯ ರಚನೆ ಜೋಡಿ ಸುರುಳಿಯಂತಿದೆ ಎಂದು ಪತ್ತೆ ಮಾಡಿದ್ದನ್ನು, ಅದರ ಮುಂದಿನ ಪರಿಣಾಮಗಳು ಏನೇನಿರಬಹುದು ಎನ್ನುವ ಬಗ್ಗೆಯೂ ಅಷ್ಟಿಷ್ಟು ಕೇಳಿದ್ದೆ. ಈ ಚಾರಿತ್ರಿಕ ಶೋಧವು 1953, ಅಂದರೆ ನಾನು ಹುಟ್ಟಿದ ವರ್ಷದಲ್ಲೇ ಆಗಿತ್ತು ಎನ್ನುವುದು ನನಗೆ ಕಚಗುಳಿ ಇಟ್ಟಿತ್ತು. ವ್ಯಾಟ್ಸನ್ನರ ಹೊಸ ಪುಸ್ತಕದ ಬಗ್ಗೆ ಒಂದು ಪ್ರಕಟಣೆಯನ್ನು ನಾನು ಆಗಾಗ್ಗೆ ಹೋಗುತ್ತಿದ್ದ ಬ್ರಿಟಿಷ್ ಕೌನ್ಸಿಲ್ ಲೈಬ್ರರಿಯ ನೋಟಿಸ್ ಬೋರ್ಡಿನಲ್ಲಿ ನೋಡಿದ್ದೆ. ಸೃಜನಾತ್ಮಕ ಶೋಧಗಳು ಹೇಗೆ ಆಗುತ್ತವೆ ಎನ್ನುವುದನ್ನು ತಿಳಿಯುವುದು ಸಾಹಿತ್ಯ ಕೊಡುವುದಕ್ಕಿಂತಲೂ ಮೀರಿದ ಖುಷಿಯನ್ನು ಕೊಡುತ್ತದೆ. ವಿಜ್ಞಾನಿ ಅಲ್ಲದ ಓದುಗನಿಗೆ ಹೊಸ ಪ್ರಪಂಚದ ಬಾಗಿಲನ್ನು ಈ ಪುಸ್ತಕ ತೆರೆಯುತ್ತದೆ ಎಂದು ಸಿಪಿ ಸ್ನೋ ಬರೆದಿದ್ದ ಬೆನ್ನುಡಿಯನ್ನು ಓದಿ ಮಿಂಚುಬಿಡಿದಂತೆ ಆಗಿತ್ತು. ಆದರೆ ಆ ಪುಸ್ತಕ ಎಲ್ಲಿಯೂ ಕಾಣಲೇ ಇಲ್ಲ, ಹೊಸ ಪುಸ್ತಕಗಳ ಕಪಾಟಿನಲ್ಲಿಯೂ ಇರಲಿಲ್ಲ. ಹೀಗಾಗಿ ನಾನು ಪ್ರಧಾನ ಗ್ರಂಥಪಾಲಕರ ಬಳಿ ಹೋಗಿ ಈ ಪುಸ್ತಕ ಬೇಕು ಎಂದು ಕೇಳಿದೆ. ಆತ ಸ್ವಲ್ಪ ವಿಚಾರಣೆ ಮಾಡಿ ಅದರ ಮೊತ್ತ ಮೊದಲಿನ ಪ್ರತಿ ಮದರಾಸಿನ ಗ್ರಂಥಾಲಯದ, ಅಂದರೆ ಈಗಿನ ಚೆನ್ನೈ ನಗರದ ಶಾಖೆಗೆ ಬಂದಿದೆ ಎಂದು, ಬೆಂಗಳೂರಿನಲ್ಲಿ ಅದು ಯಾವಾಗ ದೊರೆಯುತ್ತದೆ ಎಂದು ಹೇಳಲಾಗುವುದಿಲ್ಲ ಎಂದು ಬಿಟ್ಟರು. ನಾನು ಅದನ್ನು ಈಗಲೇ ಓದಬೇಕಿತ್ತು ಎಂದು ಬೇಡಿದೆ. ಆಗಿನ್ನೂ 15 ವರ್ಷದ ಪೂರ್ಣಾದ ನಾನು ಹೀಗೆ ಹೇಳಿದ್ದು ಅವರನ್ನು ಚಕಿತಗೊಳಿಸಿರಬೇಕು. ಮುಖ್ಯ ಗ್ರಂಥಪಾಲಕರು ಏನಾದರೂ ಮಾಡೋಣ ಎಂದಿದ್ದಲ್ಲದೆ ಅದುವರೆಗೆ ಅವರು ಮಾಡದ ಕೆಲಸವನ್ನೂ ಮಾಡಿಬಿಟ್ಟರು. ಮಾತುಕೊಟ್ಟಂತೆಯೇ ಅವರು ಮದರಾಸಿನ ಶಾಖೆಯಿಂದ ಆ ಪುಸ್ತಕವನ್ನು ಬೆಂಗಳೂರಿನ ಶಾಖೆಗೆ ವರ್ಗಾವಣೆ ಮಾಡಿಸಿದರು. ಮದರಾಸಿನಲ್ಲಿ ಬೇರೆ ಯಾರೇ ಅದನ್ನು ಓದುವುದಕ್ಕೂ ಮೊದಲು ತರಿಸಿದ್ದರು. ಬಹುಶಃ ಭಾರತದಲ್ಲಿ ಈ ಪುಸ್ತಕವನ್ನು ಓದಿದ ಮೊದಲಿಗ ನಾನೇ ಇರಬೇಕು. ವ್ಯಾಟ್ಸನ್ನರ ಪುಸ್ತಕ ನನಗೆ ಹುಚ್ಚು ಹಿಡಿಸಿಬಿಟ್ಟಿತು. ಶ್ರೇಣೀಕೃತವಾದ ಸಾಂಪ್ರದಾಯಿಕ ಶಿಸ್ತಿನ ಭಾರತೀಯ ಸಮಾಜದಲ್ಲಿ ಬೆಳೆದು ಅದಕ್ಕಿಂತಲೂ ಶ್ರೇಣೀಕೃತವಾದ ಶಿಕ್ಷಣ ವ್ಯವಸ್ಥೆಯೊಳಗೆ ಕಲಿಯುತ್ತಿದ್ದ ನನಗೆ ಭಯಭಕ್ತಿಗಳೇ ಇಲ್ಲದೆ ಹೀಗೆ ಸಂಶೋಧನೆ ನಡೆಸುವುದನ್ನು, ಅದರ ಬಗ್ಗೆ ಇಷ್ಟೊಂದು ಮುಕ್ತವಾಗಿ ಬರೆದುಕೊಳ್ಳುವುದನ್ನೂ ಊಹಿಸುವುದು ಕಷ್ಟವಾಗಿತ್ತು. ದಿ ಡಬಲ್ ಹೆಲಿಕ್ಸ್ ಹೀಗೆ ನನ್ನನ್ನು ಹಲವಾರು ಗ್ರಂಥಾಲಯಗಳ ಭೇಟಿಗೂ ಅಣುಜೀವಶಾಸ್ತ್ರದ ಚರಿತ್ರೆಯನ್ನು ಹಿಂಬಾಲಿಸಲು ಪ್ರೇರೇಪಿಸಿತು. ಫ್ರೆಡರಿಕ್ ಮೀಶರ್ ಎಂಬ ಸ್ವಿಸ್ ವೈದ್ಯ 1868 ಕೀವು ತುಂಬಿದ ಬ್ಯಾಂಡೇಜುಗಳಿಂದ ಡಿಎನ್ಎಯನ್ನು ಪ್ರತ್ಯೇಕಿಸಿದ ಬಗ್ಗೆ 1928 ಬ್ರಿಟಿಷ್ ಸೂಕ್ಷ್ಮ ಜೀವಿ ವಿಜ್ಞಾನಿ ಫ್ರೆಡ್ ಗ್ರಿಫಿತ್ ಸತ್

0: ನ್ಯೂಮೋಕಾಕಸ್ ಬ್ಯಾಕ್ಟೀರಿಯಾಗಳು ಹೇಗೆ ಜೀವಂತ ಆದರೆ ಸೌಮ್ಯವಾದ ಬ್ಯಾಕ್ಟೀರಿಯಾಗಳನ್ನು ಹೇಗೆ ಉಗ್ರವಾಗಿ ಪರಿವರ್ತಿಸಬಲ್ಲವು ಎಂದು ತೋರಿಸಿದ್ದನ್ನು ಒಂದೇ ಉಸಿರಿನಲ್ಲಿ ಓದಿದೆ. 1944ರಲ್ಲಿ ಅಮೆರಿಕೆಯ ರಾಕ್ಫೆಲ್ಲರ್ ವಿಶ್ವವಿದ್ಯಾನಿಲಯದ ಮೂವರು ಬ್ಯಾಕ್ಟೀರಿಯಾ ತಜ್ಞರಾದ ಆಸ್ವಾಲ್ಡ್ ಎವರಿ, ಕಾಲಿನ್ ಮ್ಯಾಕ್ಲಿಯಾಡ್ ಮತ್ತು ಮ್ಯಾಕ್ಲಿನ್ ಮ್ಯಾಕ್ಕಾರ್ತಿ ಸಾಕಷ್ಟು ಅನುಮಾನದಿಂದ ಹಾಗೂ ಸುದೀರ್ಘ ಪ್ರಯೋಗಗಳಿಂದ ಅದು ಹೇಗೆ ಗ್ರಿಫಿತ್ ಕಲ್ಪಿಸಿಕೊಂಡಿದ್ದ ಈ ಪರಿವರ್ತನಾ ಘಟಕವು ಡಿಎನ್ಎಯೇ ಇರಬೇಕು ಎಂದು ಖಚಿತವಾಗಿ ಪತ್ತೆ ಮಾಡಿದ್ದನ್ನು ಓದಿ ಖುಷಿಪಟ್ಟಿದ್ದೆ. ಡಿಎನ್ಎಯ ರಚನೆ ಜೋಡಿಸುರುಳಿಯಂತೆ ಇದೆ ಎಂದು ವರದಿ ಮಾಡಿದ ವ್ಯಾಟ್ಸನ್ ಕ್ರಿಕ್ಕರ ಪ್ರಬಂಧ ಕೊನೆಯ ವಾಕ್ಯವೋ ಒಂದು ಅದ್ಭುತ ಕಲ್ಪನಾ ವಿಲಾಸ. ಇಲ್ಲಿ ಕಲ್ಪಿಸಿರುವ ಈ ನಿರ್ದಿಷ್ಟ ಜೋಡಣೆಯ ಕ್ರಮವು ತಳಿ ರಾಸಾಯನಿಕವನ್ನು ಪ್ರತಿ ಮಾಡುವ ವಿಧಾನವನ್ನು ಸೂಚಿಸಬಲ್ಲದು ಎಂಬುದನ್ನು ನಾವು ಗಮನಿಸಿದ್ದೇವೆ ಎಂದು ಅವರು ಬರೆದಿದ್ದರು. ಸೆಮಿ ಕನ್ಸರ್ವೇಟಿವ್ ರೆಪ್ಲಿಕೇಶನ್ ಎನ್ನುವ ಡಿಎನ್ಎ ದ್ವಿಪ್ರತಿಯಾಗುವ ಈ ವಿಧಾನವನ್ನು ಅಮೆರಿಕೆಯ ಮ್ಯಾಥ್ಯೂ ಮೆಸಲ್ಸನ್ ಹಾಗೂ ಫ್ರಾಂಕ್ಲಿನ್ ಸ್ಟಾಲ್ ಎನ್ನುವರು ವಿಕಿರಣಶೀಲ ಅಣುಗಳನ್ನು ಬಳಸಿದ ಚತುರ ಪ್ರಯೋಗದಿಂದ ನಿರೂಪಿಸಿದ್ದು ಇದಕ್ಕೆಲ್ಲ ಕಿರೀಟಪ್ರಾಯವಾದ ಶೋಧ. ಅದೆಲ್ಲ ಸರಿ, ಆದರೆ ಈ 4 ಅಕ್ಷರಗಳಲ್ಲಿ ಬರೆದ ಡಿಎನ್ಎ ಭಾಷೆಯನ್ನು 20 ಅಕ್ಷರಗಳಿರುವ ಪ್ರೋಟೀನು ಭಾಷೆಗೆ ಅನುವಾದಿಸುವುದು ಹೇಗೆ? ಅಂದರೆ ಡಿಎನ್ಎಯಲ್ಲಿರುವ 1-2 ಅಕ್ಷರಗಳು ಅರ್ಥಾತ್ ನ್ಯೂಕ್ಲಿಯೋಟೈಡು ಎನ್ನುವ ರಾಸಾಯನಿಕಗಳು ಒಂಟಿಯಾಗಿ ಈ 20 ಪ್ರೋಟೀನು ಅಕ್ಷರಗಳನ್ನು ಅಥವಾ ಅಮೈನೋ ಆಮ್ಲಗಳನ್ನು ಸೂಚಿಸಲಾರವು ಅಲ್ಲವೇ? 3 ಅಕ್ಷರಗಳೇ ಈ ಸಂಕೇತಗಳಿರಬೇಕು, ಏಕೆಂದರೆ 4 ಅಕ್ಷರಗಳು ಅವಶ್ಯಕ್ಕಿಂತಲೂ ಹೆಚ್ಚು ಆಗಿಬಿಡುತ್ತವೆ. 3 ಅಕ್ಷರಗಳು ಕೂಡಿದರೆ ಒಟ್ಟು 64 ನ್ಯೂಕ್ಲಿಯೋಟೈಡುಗಳ ಸಂಕೇತಗಳಾಗುವುದು ಸಾಧ್ಯ. ಇವುಗಳಲ್ಲಿ 20 ಅಮೈನೋ ಆಮ್ಲಗಳನ್ನು ಪ್ರತಿನಿಧಿಸಬಹುದು. ಉಳಿದವು ಅಧಿಕವಾದರೂ ಪುನರುಕ್ತಿಗಳೋ ವಿರಾಮ ಚಿಹ್ನೆಗಳೋ ಆಗಿರಬಹುದಲ್ಲವೇ? ಮಕ್ಕಳಾಟಿಕೆಯಂತಹ ಈ ಲೆಕ್ಕಾಚಾರಗಳು ಜೀವ ಎನ್ನುವುದರ ಮೂಲತತ್ವ ಎನ್ನುವುದನ್ನು ಮಾರ್ಷಲ್ ನಿರೆನ್ಬರ್ಗ್ ಹಾಗೂ ಹರ್ಗೋಬಿಂದ ಖೊರಾನಾ ಅವರ ಬಲು ಸುಂದರ ಪ್ರಯೋಗಗಳಿಂದ ನಿರೂಪಿಸಿದವು. ಖೊರಾನಾ ಭಾರತದಲ್ಲಿ ಹುಟ್ಟಿದವರು ಎನ್ನುವುದು ಇನ್ನೂ ದೊಡ್ಡ ಪ್ರೇರಣೆಯಾಯಿತು. ಹೌದೇ, ಇದು ಸತ್ಯವೇ ಎಂದು ಯೋಚಿಸುತ್ತಿದ್ದ ನನಗೆ ನಿದ್ರೆಯೂ ಹತ್ತಿರ ಸುಳಿಯಲಿಲ್ಲ. ಆಮೇಲೆ ನಾನು ಬ್ಯಾಕ್ಟೀರಿಯಾಫಾಜ್ಗಳು ಅಥವಾ ಬ್ಯಾಕ್ಟೀರಿಯಾಗಳನ್ನು ಸೋಂಕುವ ವೈರಸ್ಸುಗಳ ಬಗ್ಗೆ ಓದಿದೆ. ಅದರಲ್ಲಿಯೂ ಜೀವಕೋಶಗಳನ್ನು ಒಡೆಯುವಂತಹ ಲ್ಯಾಮ್ಡಾ ಬ್ಯಾಕ್ಟೀರಿಯಾಫಾಜ್ಗಳು ಬೆರಗು ಮೂಡಿಸಿದವು. ಇವು ಅವಕಾಶ ದೊರಕಿದಾಗ ತಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡು ತಾವಿರುವ ಬ್ಯಾಕ್ಟೀರಿಯಾಗಳನ್ನೇ ಕೊಂದು ಬಿಡುತ್ತಿದ್ದವು. ಅದೇ ಬ್ಯಾಕ್ಟೀರಿಯಾ ಏನಾದರೂ ತೊಂದರೆಯಲ್ಲಿ ಇದ್ದರೆ ಅವು ಸರಿಯಾದ ಸಮಯಕ್ಕಾಗಿ ಕಾದುಕುಳಿತು ಆನಂತರ ತಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡು ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತಿದ್ದವು. ಪುಸ್ತಕ ಕೈಗೆ ಸಿಕ್ಕಿದ ಕೂಡಲೇ ಈಗಿನ ಮಕ್ಕಳು ಹೇಗೆ ಹ್ಯಾರಿ ಪಾಟರ್ನ ಕಥೆಗಳನ್ನು ಓದುವರೋ ಹಾಗೆ ಒಟ್ಟಿಗೆ ಓದಿ ಮುಂದಿನ ಪುಸ್ತಕಕ್ಕಾಗಿ ಕಾಯುತ್ತಿದ್ದೆ. ಸಾವಿರದ ನಾನು ಅಂದಿನ ಸೆಂಟ್ರಲ್ ಕಾಲೇಜಿನಲ್ಲಿ ಪ್ರಾಣಿ ವಿಜ್ಞಾನದಲ್ಲಿ ಬಿಎಸ್ಸಿ ಆನರ್ಸ್ ಪದವಿಗೆ ಪ್ರವೇಶ ಪಡೆದೆ. ಇದೇ ಇಂದು ಬೆಂಗಳೂರು ವಿವಿ ಆಗಿದೆ. ಅದರಲ್ಲಿ ಏನೇ ಕೊರತೆ ಇದ್ದಿರಬಹುದು, ಆದರೆ ಸೆಂಟ್ರಲ್ ಕಾಲೇಜಿನ ಗ್ರಂಥಾಲಯವು ಅದ್ಭುತವಾಗಿತ್ತು. ಅದರ ಗ್ರಂಥಪಾಲಕರೂ ಅದ್ಭುತವಾಗಿದ್ದರು. ಹೀಗಾಗಿ ಮುಂದಿನ 5 ವರ್ಷಗಳ ಕಾಲ ಲೈಬ್ರರಿಯೇ ನನ್ನ ಮನೆಯಾಗಿತ್ತು. ಗ್ರಂಥಪಾಲಕರೇ ನನ್ನ ಆತ್ಮೀಯ ಗೆಳೆಯರಾಗಿದ್ದರು. ಅಷ್ಟರಲ್ಲೇ ನನಗೆ ಕಾನ್ರಾಡ್ ಲೋರೆನ್ಸರ ಕಿಂಗ್ ಸಾಲೋಮನ್ಸ್ ರಿಂಗ್ ಪುಸ್ತಕ ಸಿಕ್ಕಿತು. ಲೋರೆನ್ಸರಿಗೆ ಇನ್ನೂ ನೊಬೆಲ್ ಸಿಕ್ಕಿರಲಿಲ್ಲ. ಪುಸ್ತಕದ ಬೆನ್ನುಡಿಯಲ್ಲಿ ಪ್ರಪಂಚದ ಉತ್ಕೃಷ್ಟ ವಿಜ್ಞಾನಿಯೊಬ್ಬರು ರಚಿಸಿದ ಪ್ರಕೃತಿ ವಿಜ್ಞಾನದ ಮೇರು ಮಾದರಿ ಪುಸ್ತಕ, ಸುಂದರ ಮನಸೋರೆಗೊಳ್ಳುವ ಪುಸ್ತಕ ಎಂದು ಜೂಲಿಯನ್ ಹಕ್ಸ್ಲಿ ಹೇಳಿದ್ದು ಬರೆದಿತ್ತು. ನಾನು ಲೈಬ್ರರಿಯಿಂದ ಪುಸ್ತಕವನ್ನು ಪಡೆದು ಚೀಲದಲ್ಲಿಟ್ಟುಕೊಂಡು ಬೈಸಿಕಲ್ಲಿನಲ್ಲಿ ಭದ್ರವಾಗಿ ಸಿಕ್ಕಿಸಿ ಒಳ್ಳೆಯ ಓದಿನ ನಿರೀಕ್ಷೆಯಲ್ಲಿ ಮನೆಗೆ ಬೈಸಿಕಲ್ ತುಳಿದುಕೊಂಡು ಹೋದೆ. ಭದ್ರವಾಗಿ ಸಿಕ್ಕಿಸಿದ್ದೇನೆ ಎನ್ನುವುದು ನನ್ನ ಭ್ರಮೆ ಅಷ್ಟೇ. ಮನೆ ತಲುಪಿದಾಗ ಚೀಲ ಕಾಣೆಯಾಗಿದ್ದನ್ನು ಕಂಡು ನಿರಾಶನಾದೆ. 2 ದಿನಗಳ ನಂತರ ಸಾತ್ವಿಕ ವೃದ್ಧರೊಬ್ಬರು ನನ್ನನ್ನು ಹುಡುಕಿಕೊಂಡು ಬಂದರು. ಅವರಿಗೆ ನನ್ನ ಚೀಲ ಸಿಕ್ಕಿತ್ತಂತೆ. ಅದರಲ್ಲಿದ್ದ ವಸ್ತುಗಳನ್ನು ನೋಡಿ ನನ್ನ ವಿವರಗಳನ್ನು ತಿಳಿದುಕೊಂಡು ಹುಡುಕಿಕೊಂಡು ಬಂದಿದ್ದರು. ನಾನು ಅವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸಿದೆ. ಆದರೆ ಅದಕ್ಕೂ ಮುನ್ನ ಆ ಚೀಲದಲ್ಲಿ ಕಿಂಗ್ ಸಾಲೋಮನ್ಸ್ ರಿಂಗ್ ಇದೆಯೋ ಎಂದು ಖಚಿತಪಡಿಸಿಕೊಂಡಿದ್ದೇನೆ. ಹೀಗೆ ಕಳೆದು ಸಿಕ್ಕಿದ ಈ ನಿಧಿಯನ್ನು ಓದುವುದು ಇದೆಯಲ್ಲ, ಅದರ ಥ್ರಿಲ್ಲೇ ಬೇರೆ. ಕಿಂಗ್ ಸಾಲೋಮನ್ಸ್ ರಿಂಗ್ ಪುಸ್ತಕ ಪ್ರಾಣಿ ನಡವಳಿಕೆಯ ಚರಿತ್ರೆಯ ಲೋಕದಲ್ಲಿ ನನ್ನನ್ನು ಓಡಾಡಿಸಿತು. ನನಗೆ ಸಿಕ್ಕದ್ದನ್ನೆಲ್ಲ ಓದಿದೆ. ಜರ್ಮನಿಯ ಜೀವಿ ವಿಜ್ಞಾನಿ ಜೇಕಬ್ ಫಾನ್ ಉಕ್ಸ್ ಕುಲ್ ಹಾಗೂ ಪ್ರತಿ ಪ್ರಾಣಿಯು ತನ್ನ ಪರಿಸರವನ್ನು ಅನುಭವಿಸುವ ನಿರ್ದಿಷ್ಟ ಬಗೆಯನ್ನು ವಿವರಿಸಲು ಆತ ರೂಪಿಸಿದ ಉಮ್ವೆಲ್ಟ್ ಅಥವಾ ವ್ಯಕ್ತಿಲೋಕದ ಬಗ್ಗೆಯೂ ತಿಳಿದುಕೊಂಡೆ. ಈ ತತ್ವದ ಮೇಲೆ ಬೆಳಕು ಚೆಲ್ಲಲು ಉಕ್ಸ್ ಕುಲ್ ಚಿಗಟವೊಂದರ ಜೀವನ ಚರಿತ್ರೆಯನ್ನು ಉದಾಹರಣೆಯನ್ನಾಗಿ ಕೊಟ್ಟಿದ್ದ. ಚಿಗಟವು ಒಂದಾದ ಮೇಲೆ ಒಂದರಂತೆ ಬೆಳಕು, ವಾಸನೆ ಹಾಗೂ ಉಷ್ಣತೆಗೆ ಸ್ಪಂದಿಸುವುದನ್ನು ಬೆಳೆಸಿಕೊಳ್ಳುತ್ತದೆ. ಬೆಳಕಿಗೆ ಸ್ಪಂದಿಸುವುದರಿಂದ ಅದು ನೆಲ ಬಿಟ್ಟು ಹೋಗುವಂತಾಗುತ್ತದೆ. ವಾಸನೆಯಿಂದ ಸ್ತನಿಯೊಂದನ್ನು ಹುಡುಕುವುದು ಸುಲಭವಾಗುತ್ತದೆ. ಕೊನೆಗೆ ಉಷ್ಣತೆಗೆ ಸ್ಪಂದಿಸುವುದರಿಂದ ಅದು ಪ್ರಾಣಿಗಳ ರಕ್ತ ಹೀರಿದ ಮೇಲೆ ನೆಲಕ್ಕೆ ಬಿದ್ದು ಅಲ್ಲಿ ಮೊಟ್ಟೆಗಳನ್ನು ಇಟ್ಟು ಸಾಯುತ್ತದೆ. ಹೀಗೆಯೇ ನಾನು ಡೌಗ್ಲಾಸ್ ಸ್ಟಾಲ್ಡಿಂಗನ ಬಗ್ಗೆಯೂ ಅಸೂಯೆಗೊಂಡಿದ್ದೆ. ಆತ ಬರ್ಟನ್ ರಸಲ್ನಿಗೆ ಖಾಸಗಿಯಾಗಿ ಪಾಠ ಹೇಳುತ್ತಿದ್ದ. ಉಳಿದ ಸಮಯದಲ್ಲಿ ಆತ ಕೋಳಿಮರಿಗಳ ಕಣ್ಣಿಗೆ ದೃಷ್ಟಿ ವಿರೂಪಗೊಳಿಸುವ ಕಣ್ಣು ಕಟ್ಟಿ ಹೀಗೆ ಮಾಡಿದ ಮೇಲೂ ಅವು ತಪ್ಪದೆ ಕಾಳುಗಳನ್ನು ಹೆಕ್ಕುವುದನ್ನು ಗಮನಿಸಿದ್ದ. ಅಂದರೆ ಅವು ಕಾಳನ್ನು ಕುಕ್ಕುವುದು ಹುಟ್ಟಾಗುಣ, ತಪ್ಪು ಒಪ್ಪಿನಿಂದ ಕಲಿತ ಅಭ್ಯಾಸವಲ್ಲ ಎಂದು ನಿರೂಪಿಸಿದ್ದ. ಟೆನ್ಬರ್ಜನ್ನ ಪ್ರಯೋಗಗಳನ್ನು ಇಷ್ಟೇ ಆಸಕ್ತಿಯಿಂದ ನಾನು ಓದಿದ್ದೆ. ಆತ ಕಣಜಗಳ ಗೂಡಿನ ಸುತ್ತಲೂ ಪೈನ್ ಮರದ ಹಣ್ಣುಗಳನ್ನು ಇಟ್ಟು ಸ್ಥಳೀಯವಾದ ಕಣ್ಣಿಗೆ ತೋರುವ ಹಾದಿ ಗುರುತುಗಳು ಕಣಜಗಳಿಗೆ ತಮ್ಮ ಗೂಡಿನ ಹಾದಿಯನ್ನು ತೋರಿಸುತ್ತದೆ ಎಂದು ನಿರೂಪಿಸಿದ್ದ. ಕಾರ್ಲ್ ಫಾನ್ ಫ್ರಿಶ್ ಜೇನುನೊಣಗಳ ನೃತ್ಯ ಭಾಷೆಯನ್ನು ಅನಾವರಣಗೊಳಿಸಿದ ರೀತಿಗೆ ನನ್ನ ಮನಸ್ಸಿನಲ್ಲಿ ವಿಶೇಷ ಸ್ಥಾನವಿದೆ. ಜೇನುನೊಣವೊಂದು ಇನ್ನೊಂದು ಜೇನುನೊಣಕ್ಕೆ ಆಹಾರ ಇರುವ ದೂರ ಹಾಗೂ ದಿಕ್ಕನ್ನು ನರ್ತನದ ಮೂಲಕ ತಿಳಿಸುತ್ತದೆಯಂತೆ. ಹೌದೇ, ಇದು ನಿಜವೇ. ಲೋರೆನ್ಸನು ಬಾತುಕೋಳಿಗಳು ಅವನನ್ನೇ ತಾಯಿಯನ್ನಾಗಿ ತಿಳಿದು ಹಿಂಬಾಲಿಸುವಂತೆ ಮಾಡಿ ಇಂಪ್ರಿಂಟಿಂಗ್ ಅಥವಾ ಹುಟ್ಟಾ ಕಲಿಕೆಯ ಬಗ್ಗೆ ಮಾಡಿದ ಪ್ರಯೋಗಗಳು ಈಗ ಪುರಾಣ ಕಥೆಗಳಷ್ಟೇ ಅದ್ಭುತವೆನಿಸಿವೆ. ಆತನಿದ್ದ ಆಸ್ಟ್ರಿಯಾದ ಆಲ್ಟೆನ್ಬರ್ಗ್ನಲ್ಲಿ ಅಷ್ಟೇ ಅಲ್ಲ, ನಮ್ಮ ಬೆಂಗಳೂರಿನಲ್ಲಿಯೂ ಅವು ದಂತಕಥೆಗಳಾಗಿವೆ. ಹುಟ್ಟಾ ಕಲಿಕೆಯ ಕುರಿತು ಲೋರೆನ್ಸರ ಈ ಊಹೆಗಳನ್ನು ಅಮೆರಿಕೆಯ ಮನಃಶಾಸ್ತ್ರಜ್ಞ ಎಕಾರ್ಡ್ ಹೆಸ್ ಮತ್ತೊಮ್ಮೆ ಸತ್ಯವೆಂದು ಸಾಬೀತುಪಡಿಸಿದ. ಅದು ಹೇಗೆ? ಬಾತುಕೋಳಿಗಳು ಬಾತಿನ ಬೊಂಬೆಯೊಂದನ್ನೇ ತಮ್ಮ ತಾಯಿ ಎಂದು ತಿಳಿಯುವಂತೆ ಮಾಡಿ, ಅಷ್ಟೇ ಅಲ್ಲ, ಪುಟ್ಟ ಆಟದ ರೈಲಿನ ಮೇಲೆ ಅಮ್ಮ ಬೊಂಬೆಯನ್ನು ಸವಾರಿ ಮಾಡಿಸಿ ಬಾತುಮರಿಗಳು ತಮ್ಮ ತಾಯಿ ಎಂದು ತಿಳಿಯುವಂತೆ ಮಾಡಿ ಅಷ್ಟೇ ಅಲ್ಲ ಪುಟ್ಟ ಆಟದ ರೈಲಿನ ಮೇಲೆ ಅಮ್ಮ ಬೊಂಬೆಯನ್ನು ಸವಾರಿ ಮಾಡಿಸಿ ಬಾತುಮರಿಗಳು ಅದರ ಹಿಂದೆ ಎಷ್ಟು ಹೊತ್ತಿನವರೆಗೆ ಓಡುತ್ತವೆ ಎಂದು ಅಳೆದು ಈ ಹುಟ್ಟಾ ಕಲಿಕೆಯ ಪ್ರಮಾಣವನ್ನು ಅಳತೆ ಮಾಡಿದ. ಇಂತಹ ಪ್ರಯೋಗ ಎಷ್ಟು ಮಜಾ ಅಲ್ವಾ? ಪ್ರಾಣಿಗಳ ನಡವಳಿಕೆಯಲ್ಲಿ ಹೀಗೆ ಕುತೂಹಲವಿದ್ದರೆ ಪುಸ್ತಕವಿಲ್ಲದಿದ್ದಾಗ ಪ್ರಾಣಿಗಳನ್ನು ಗಮನಿಸಬಹುದು, ಪ್ರಾಣಿಗಳು ಇಲ್ಲದಿದ್ದಾಗ ಪುಸ್ತಕಗಳನ್ನು ಓದಬಹುದು. ಒಟ್ಟಾರೆ ಸದಾ ಮಜಾ. ನಾನು 1974 ಇಸ್ವಿಯಲ್ಲಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅನ್ನು ನನ್ನ ಮೆಚ್ಚಿನ ವಿಷಯವಾದ ಲೈಸೋಜೆನಿಕ್ ಬ್ಯಾಕ್ಟೀರಿಯಾಫಾಜ್ಗಳ ಮೇಲೆ ಡಾಕ್ಟರೇಟ್ ಮಾಡಲು ಸೇರಿಕೊಂಡೆ. ಇವು ಸಂಸ್ಥೆಯ ಸೂಕ್ಷ್ಮ ವಿಜ್ಞಾನ ಹಾಗೂ ಔಷಧ ವಿಜ್ಞಾನ ಪ್ರಯೋಗಾಲಯದ ಸಿವಿ ಸುಂದರರಾಜ್ ಪ್ರತ್ಯೇಕಿಸಿದ ನಮ್ಮದೇ ಸ್ವದೇಶಿ ಬ್ಯಾಕ್ಟೀರಿಯಾಫಾಜ್ಗಳಾಗಿದ್ದವು. ವಾರಪೂರ್ತಿ ಪ್ರಯೋಗಾಲಯದಲ್ಲಿ ಬ್ಯಾಕ್ಟೀರಿಯಾ ಹಾಗೂ ಬ್ಯಾಕ್ಟೀರಿಯಾಫಾಜ್ಗಳನ್ನು ಅಧ್ಯಯನ ಮಾಡಿದ ನಾನು ವಾರಾಂತ್ಯದಲ್ಲಿ ನನ್ನ ಮೆಚ್ಚಿನ ಪೇಪರ್ ಕಣಜಗಳನ್ನು ಗಮನವಿಟ್ಟು ನೋಡುವುದನ್ನು ಹವ್ಯಾಸ ಮಾಡಿಕೊಂಡೆ. ಈ ಬಗ್ಗೆ ನಾನು ಹೀಗೆ ಬರೆದುಕೊಂಡಿದ್ದೇನೆ. ಪಿಎಚ್ಡಿ ಮುಗಿದ ಮೇಲೆ ಒಂದೆಡೆ ಕಣಜೀವಿ ವಿಜ್ಞಾನದ ಆಕರ್ಷಣೆ ಹಾಗೂ ಇನ್ನೊಂದೆಡೆ ಪ್ರಾಣಿಗಳ ನಡವಳಿಕೆಯ ಮೇಲಿನ ಪ್ರೀತಿಯ ಸಂದಿಗ್ಧದಲ್ಲಿ ಸಿಲುಕಿಕೊಂಡೆ. ಇದು ಬಹುತೇಕ ನನ್ನ ಆರಾಧ್ಯ ದೈವಗಳಾದ ಜೇಮ್ಸ್ ವಾಟ್ಸನ್ ಹಾಗೂ ಕಾನ್ರಾಡ್ ಲೋರೆನ್ಸರಿಂದ ಇರಬೇಕು. ನಾನು ನನ್ನ ಪಿಎಚ್ಡಿ ಮಾಡುತ್ತಾ ಕಳೆದ ಪ್ರತಿಯೊಂದು ದಿನವೂ ಭಾರತೀಯ ವಿಶ್ವವಿದ್ಯಾನಿಲಯಗಳಲ್ಲಿ ಇರುವ ಪರಿಸ್ಥಿತಿಗಳಲ್ಲಿ ಕಣಜೀವ ವಿಜ್ಞಾನದಲ್ಲಿ ಮುಂಚೂಣಿ ಸಂಶೋಧನೆಗಳನ್ನು ಕೈಗೊಳ್ಳುವುದು ಸಮಸ್ಯೆ ಅಲ್ಲಲ್ಲ ಅಸಾಧ್ಯ ಎನ್ನುವ ಭಾವನೆಯನ್ನು ಮಾಡಿತ್ತು. ಕಣಜೀವಿ ವಿಜ್ಞಾನದಲ್ಲಿಯೇ ಮುಂದುವರಿಯಬೇಕೆಂದಿದ್ದರೆ ಅಮೆರಿಕ ಇಲ್ಲವೇ ಅದರಂತಹದೇ ಮುಂದುವರೆದ ದೇಶದಲ್ಲಿ ಸಂಶೋಧನೆ ಮುಂದುವರೆಸಬೇಕಿತ್ತು. ಅದೇ ನನ್ನ ವೃತ್ತಿಯನ್ನು ಪ್ರಾಣಿ ನಡವಳಿಕೆಯ ಅಧ್ಯಯನವನ್ನಾಗಿಯೂ ಕಣಜೀವ ವಿಜ್ಞಾನವನ್ನು ಹವ್ಯಾಸವನ್ನಾಗಿಯೂ ಮಾಡಿಕೊಂಡರೆ ನಾನು ಭಾರತದಲ್ಲಿಯೇ ಉಳಿಯಬಹುದಿತ್ತು. ಆಗ ಅಗ್ಗದ ವೆಚ್ಚದಲ್ಲಿ ರೋಪಾಲಿಡಿಯಾ ಮಾರ್ಜಿನೇಟಾ ಕಣಜವನ್ನು ಅಧ್ಯಯನ ಮಾಡುತ್ತಾ ಇಡೀ ಜೀವನವನ್ನು ಕಳೆಯಬಹುದಿತ್ತು. ಹೀಗಾಗಿ ನಾನು ಎರಡನೆಯದನ್ನೇ ಆಯ್ದುಕೊಂಡೆ. ಈ ತೀರ್ಮಾನದ ಬಗ್ಗೆ ಎಂದಿಗೂ ನಾನು ವಿಷಾದಿಸಿಲ್ಲ. ಪ್ರಾಣಿಗಳ ನಡವಳಿಕೆಯನ್ನು ಅಧ್ಯಯನ ಮಾಡುತ್ತಾ ಹಲವು ದಶಕಗಳು ಮೋಜು ಮಾಡಿದ್ದೇನೆ. ಹಾಗೆಯೇ ಕಣಜೀವಿ ವಿಜ್ಞಾನದಲ್ಲಿನ ಅದ್ಭುತವಾದ ಬೆಳವಣಿಗೆಗಳ ಮೇಲೂ ಗಮನವಿಟ್ಟಿದ್ದೇನೆ. ಒಮ್ಮೊಮ್ಮೆ ಈ ಖುಷಿಯನ್ನು ಕೆಡಿಸಿ ಖಿನ್ನತೆಗೆ ದೂಡುವ ವಿಷಯಗಳು ಇದ್ದುವಾದರೂ ಅವನ್ನು ನಾನು ಇದುವರೆಗೂ ಎಲ್ಲಿಯೂ ಹೇಳಿಕೊಂಡಿಲ್ಲ. ನನ್ನನ್ನು ಇಂತಹ ಖಿನ್ನತೆಗೆ ದೂಡುವ ವಿಷಯಗಳು ಏನಾಗಿದ್ದಿರಬಹುದು? ಇಂದು ಇಂದಿನ ಜಾಣ ಅರಿಮೆ ಆಂಗ್ಲ ಮೂಲ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್, ಕನ್ನಡ ಅನುವಾದ ಶ್ರೀ ಕೊಳ್ಳೆಗಾಲ ಶರ್ಮಾ, ಜಾಣಧ್ವನಿ ಡಾ ಜೆಆರ್ ಮಂಜುನಾಥ. ಆಂಗ್ಲ ಮೂಲ ಮೊದಲು ದಿ ವೈರ್ ಸೈನ್ಸ್ ಜಾಲಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು.
1: ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: ಎಪಿಸೋಡ್ 48ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ.

0: ಬ್ಯಾಲೆನ್ಸ್ ಇನ್ ನೇಚರ್ ಅಥವಾ ಪ್ರಕೃತಿಯಲ್ಲಿ ಸಮತೋಲನ. ಪ್ರಕೃತಿಯಲ್ಲಿರುವ ಘಟಕಗಳ ಪರಸ್ಪರ ಕ್ರಿಯೆಯಿಂದ ಉಂಟಾಗುವ ಸಮತೋಲನ ಸ್ಥಿತಿ. ಈ ಸಮತೋಲನ ಸ್ಥಿತಿ ಪರಿಸರದ ವ್ಯವಸ್ಥೆಯನ್ನು ನಿರಂತರವಾಗಿ ಕಾಪಾಡಿಕೊಳ್ಳುತ್ತದೆ. ಇದು ಅತ್ಯಗತ್ಯವೂ ಸಹ. ಇಲ್ಲಿ ಒಂದು ಜೀವಿ ಬಳಸಿದ ಸಂಪನ್ಮೂಲವನ್ನು ಮತ್ತೊಂದು ಪುನಃಸ್ಥಾಪಿಸುತ್ತದೆ. ಉದಾಹರಣೆಗೆ, ಪ್ರಾಣಿಗಳಿಗೆ ಬೇಕಾದ ಆಮ್ಲಜನಕವನ್ನು ಸಸ್ಯಗಳು ಉತ್ಪಾದಿಸುತ್ತವೆ. ಪ್ರಾಣಿಗಳಿಂದ ಉಸಿರಾಟದಿಂದ ಹೊರಬರುವ ಇಂಗಾಲದ ಡೈಆಕ್ಸೈಡನ್ನು ಸಸ್ಯಗಳು ದ್ಯುತಿಸಂಶ್ಲೇಷಣೆಗೆ ಬಳಸಿಕೊಳ್ಳುತ್ತವೆ. ಪ್ರಾಣಿಗಳಿಂದ ಉಂಟಾಗುವ ತ್ಯಾಜ್ಯವನ್ನು ಕೀಟಗಳು ಬಳಸಿಕೊಳ್ಳುತ್ತವೆ ಹಾಗೂ ಅದರ ತ್ಯಾಜ್ಯದಿಂದ ಪುನಃ ಪರಿಸರದ ಘಟಕಗಳನ್ನು ಮಣ್ಣಿಗೆ ಸೇರಿಸುತ್ತವೆ. ಈ ಮಣ್ಣಿನಿಂದ ಗಿಡಗಳು ತಮ್ಮ ಆಹಾರವನ್ನು ಉಪಯೋಗಿಸಿ ಬೆಳೆಯುತ್ತವೆ ಮತ್ತು ದ್ಯುತಿಸಂಶ್ಲೇಷಣೆ ಮಾಡಿ ಆಕ್ಸಿಜನ್ನನ್ನು ಬಿಡುಗಡೆ ಮಾಡುತ್ತವೆ. ಗಾಳಿಯಲ್ಲಿನ ಇಂಗಾಲದ ಡೈಆಕ್ಸೈಡು, ಸಾರಜನಕ, ಆಮ್ಲಜನಕ, ವಾಯುಗೋಳ, ಜಲಗೋಳ ಹಾಗೂ ಶಿಲಾಗೋಳಗಳಲ್ಲಿ ವರ್ತಲವಾಗುತ್ತಾ ಜೀವಿಗಳು ಸೇರಿರುತ್ತವೆ. ಅವುಗಳಿಂದ ಹೊರಬರುವ ತಮ್ಮ ಸಮತೋಲನವನ್ನು ಕಾಪಾಡಿಕೊಂಡಿವೆ. ಜಲಚಕ್ರವು ಪರಿಸರದಲ್ಲಿನ ನೀರಿನ ಸಮತೋಲನವನ್ನು ಕಾಯ್ದುಕೊಂಡಿದೆ. ಈ ಜಲಚಕ್ರವು ಸುಮಾರು 300 ಕೋಟಿ ವರ್ಷಗಳಿಂದ ನಡೆಯುತ್ತಿರಬಹುದು ಎಂದು ಅಂದಾಜಿಸಲಾಗಿದೆ. ಆಹಾರ ಸರಪಳಿ. ಯಾವುದೇ ಒಂದು ಜಾತಿಯ ಜೀವಿಯು ಪ್ರಬಲಗೊಳ್ಳಲು ಬಿಡದೆ ಜೀವವೈವಿಧ್ಯವನ್ನು ಕಾಪಾಡುತ್ತದೆ. ಇದರರ್ಥ ಪ್ರಕೃತಿಯಲ್ಲಿ ಬದಲಾವಣೆಗಳಾಗುವುದೇ ಎಂದೇನಿಲ್ಲ. ಬದಲಾವಣೆ ಪರಿಸರದ ಒಂದು ವಿಶಿಷ್ಟ ಗುಣ. ಈ ಬದಲಾವಣೆಗಳು ನೈಸರ್ಗಿಕವಾಗಿಯೂ ಇರಬಹುದು. ಉದಾಹರಣೆಗೆ, ಹವಾಮಾನದಲ್ಲಿ ವ್ಯತ್ಯಾಸಗಳಿಂದ ಜಲಚಕ್ರ, ಅನಿಲ ಚಕ್ರಗಳಲ್ಲಿ ಆಗಬಹುದಾದ ಬದಲಾವಣೆ. ಇದರಿಂದ ಜೀವಿಗಳ ವಿನಾಶವೂ ಆಗಬಹುದು. ಹಿಂದೆ ದೊಡ್ಡ ರೀತಿಯಲ್ಲಿ ಸಂಭವಿಸಿದ ಡೈನೋಸರ್ಸ್ಗಳು ಅಥವಾ ದೈತ್ಯ ಹಲ್ಲಿಗಳ ವಿನಾಶಕ್ಕೆ ಇಂತಹ ನೈಸರ್ಗಿಕ ಬದಲಾವಣೆಗಳು ಕಾರಣವಿರಬಹುದು ಎಂದು ವಿಜ್ಞಾನಿಗಳು ಅಭಿಪ್ರಾಯಪಡುತ್ತಾರೆ. ಉಷ್ಣತೆ ಹೆಚ್ಚಿದ್ದರಿಂದಲೋ, ಸಾಕಷ್ಟು ಆಹಾರ ದೊರೆಯದೇ ಇರುವುದರಿಂದಲೋ ಕೆಲವು ಪ್ರಾಣಿಗಳು ಅಳಿದು ಹೋಗಿವೆ. ಈ ನೈಸರ್ಗಿಕ ಬದಲಾವಣೆಗಳು ಸಾಮಾನ್ಯವಾಗಿ ಅತಿ ನಿಧಾನವಾಗಿ ಆಗುತ್ತಿರುತ್ತವೆ. ಉದಾಹರಣೆಗೆ, ಮಣ್ಣಿನ ಸವಕಳಿ ನೈಸರ್ಗಿಕವಾಗಿ ನಿಧಾನವಾಗಿ ಮಣ್ಣಿನ ಸವಕಳಿಯಾಗುತ್ತದೆ. ಸೊ ಹೆಚ್ಚಿನ ನೈಸರ್ಗಿಕ ಬದಲಾವಣೆಗಳ ಪರಿಸರದ ಸಮತೋಲನೆಯಲ್ಲಿ ತೀವ್ರ ಏರುಪೇರು ಉಂಟಾಗಲಾರದು. ತೀವ್ರವಾದ ಬದಲಾವಣೆಗಳು ಮಾನವನ ಚಟುವಟಿಕೆಗಳಿಂದ ತಲೆದೋರಬಹುದು. ಇತ್ತೀಚೆಗೆ ಮಾನವನು ಹಲವಾರು ಚಟುವಟಿಕೆಗಳು ಪರಿಸರದ ಸಮತೋಲನವನ್ನು ತೀವ್ರವಾಗಿ ಏರುಪೇರುಗಳನ್ನು ಉಂಟು ಮಾಡಿವೆ ಹಾಗೂ ಮಾಡುತ್ತಲೂ ಇವೆ ಎಂದು ಹಲವಾರು ಅಧ್ಯಯನಗಳು ತಿಳಿಸುತ್ತವೆ. ಪರಿಸರ ಸಮತೋಲನಕ್ಕೆ ಧಕ್ಕೆ ತರುವ ಮಾನವನ ಚಟುವಟಿಕೆಗಳೆಂದರೆ, ನೈಸರ್ಗಿಕ ಅರಣ್ಯಗಳನ್ನು ಕಡಿದು ಕೃಷಿ ಭೂಮಿಯನ್ನು ವಿಸ್ತರಣೆ ಮಾಡುವುದು. ಭಾರತದಲ್ಲಿ ಕೃಷಿ ಭೂಮಿಯು 1981 118 ಮಿಲಿಯನ್ ಹೆಕ್ಟರ್ಗಳಿತ್ತು. ಅಲ್ಲಿಂದ ಅದು 143 ಮಿಲಿಯನ್ ಹೆಕ್ಟರ್ಗಳಿಗೆ ಈಗ ಏರಿದೆ. ಅಂದರೆ ಕಾಡುಗಳನ್ನು ಕಡಿದು ಕೃಷಿ ಭೂಮಿಗಳನ್ನು ಮಾಡಲಾಗುತ್ತಿದೆ. ಅಷ್ಟೇ ಅಲ್ಲದೆ ಏರುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಕಾಡುಗಳನ್ನು ಕಡಿದು ಅಲ್ಲಿ ನಗರಗಳನ್ನು ನಿರ್ಮಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ಕಾಡುಗಳನ್ನು ಕಡಿದು ಕಾರ್ಖಾನೆಗಳನ್ನು ಸಹ ನಿರ್ಮಿಸಲಾಗುತ್ತದೆ. ಈ ಕಾರ್ಖಾನೆಗಳಿಂದ ಹೆಚ್ಚಿನ ಇಂಗಾಲದ ಡೈಆಕ್ಸೈಡ್ ಹೊರಬರುತ್ತದೆ. ಇಂಗಾಲದ ಡೈಆಕ್ಸೈಡನ್ನು ಹೀರಿಕೊಳ್ಳುವ ಒಂದೇ ಒಂದು ವಸ್ತುವೆಂದರೆ ಅದು ಗಿಡಗಳು ಮಾತ್ರ. ಹಸಿರು ಗಿಡಗಳು ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡನ್ನು ಹೀರಿಕೊಂಡು ಬೆಳೆಯುತ್ತವೆ. ಆದರೆ ಅತ್ಯಂತ ಹೆಚ್ಚು ವೇಗವಾಗಿ ಉತ್ಪಾದನೆಯಾಗುತ್ತಿರುವ ಈ ಇಂಗಾಲದ ಡೈಆಕ್ಸೈಡನ್ನು ಈ ಸಸ್ಯಗಳು ಹೀರಲಾರವು. ಹಾಗಾಗಿ ಇಂಗಾಲದ ಡೈಆಕ್ಸೈಡ್ ವಾತಾವರಣದಲ್ಲಿ ಹೆಚ್ಚು ಹೆಚ್ಚು ಶೇಖರಣೆಯಾಗುತ್ತಾ ಹೋಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಇಂಗಾಲದ ಡೈಆಕ್ಸೈಡ್ ಸುಮಾರು 8 ಬಿಲಿಯನ್ ಟನ್ಗಳಷ್ಟು ಈಗಾಗಲೇ ವಾತಾವರಣದಲ್ಲಿ ಶೇಖರಣೆಯಾಗಿದೆ ಎಂದು ವರದಿಯು ತಿಳಿಸುತ್ತವೆ. ಸುಮಾರು 100 ವರ್ಷಗಳ ಹಿಂದೆ ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಲ್ಲಿ ಕೇವಲ 273 PPM ಪಾರ್ಟ್ಸ್ ಪರ್ ಮಿಲಿಯನ್ ಇತ್ತು. ಅಂದರೆ 1000 ಲೀಟರ್ ಗಾಳಿಯಲ್ಲಿ ಕೇವಲ 273 ಲೀಟರ್ನಷ್ಟಿತ್ತು. ಆದರೆ ಈ ಕೈಗಾರಿಕೆಗಳಿಂದಾಗಿ ಇತ್ತೀಚಿನ ದಿನಗಳ ವರದಿಯಂತೆ ಈ ಕಾರ್ಬನ್ ಡೈಆಕ್ಸೈಡ್ 420 PPM ಆಗಿದೆ. ಅಂದರೆ 100 ಲೀಟರ್ ಗಾಳಿಯಲ್ಲಿ ಸುಮಾರು 420 ಲೀಟರ್ನಷ್ಟು ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿದೆ. ಸೊ ಈ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿರುವುದರಿಂದಾಗಿ ಸೂರ್ಯನ ಕಿರಣಗಳು ಭೂಮಿಯನ್ನು ತಲುಪಿ ವಾಪಸ್ ಸ್ಪೇಸ್ಗೆ ಹೋಗಬೇಕಾಗಿರುತ್ತವೆ. ಆದರೆ ಈ ಕಾರ್ಬನ್ ಡೈಆಕ್ಸೈಡ್ ಒಂದು ಶೀಲ್ಡ್ ಥರ ಒಂದು ಪದರವನ್ನು ಮಾಡಿದೆ. ಈ ಪದರಿನಿಂದಾಗಿ ಸೂರ್ಯನಿಂದ ಬಂದ ಕಿರಣಗಳು ಭೂಮಿಯನ್ನು ತಲುಪಿ ಪುನಃ ವಾಪಸ್ ಹೋಗಲಾರದೆ ಭೂಮಿಯಲ್ಲೇ ಪ್ರತಿಫಲನಗೊಳ್ಳುತ್ತವೆ. ಇದರಿಂದಾಗಿ ಭೂಮಿಯ ವಾತಾವರಣವು ಹೆಚ್ಚಾಗುತ್ತಾ ಇದೆ. ಮೊದಲು ಬೇಸಿಗೆಯಲ್ಲಿ ಬೆಂಗಳೂರಿನಲ್ಲಿ ಕೇವಲ 30-32 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆ ಇತ್ತು. ಆದರೆ ಹಿಂದಿನ ವರ್ಷದ ಉಷ್ಣತೆಯನ್ನು ನೋಡಿದರೆ ಅದು 30-40 ಡಿಗ್ರಿವರೆಗೂ ಏರಿದೆ. ಹೀಗಾಗಿ ವಾತಾವರಣದ ಉಷ್ಣತೆ ಹೆಚ್ಚಾದಂತೆ ಬೆಳೆಗಳ ಮೇಲೆ, ಪ್ರಾಣಿಗಳ ಮೇಲೆ, ಪಕ್ಷಿಗಳ ಮೇಲೆ ಅಡ್ಡ ಪರಿಣಾಮಗಳು ಹೆಚ್ಚಾಗುತ್ತಾ ಹೋಗಿ ಅವುಗಳ ಸಂತತಿ ಕೆಲವೊಮ್ಮೆ ನಶಿಸುವ ಸಾಧ್ಯತೆ ಇರುತ್ತದೆ. ಅಥವಾ ಕೆಲವು ಸಂತತಿಗಳು ಹೆಚ್ಚಾಗಿ ಅವು ಪರಿಸರವನ್ನು ಹಾಳು ಮಾಡುವ ಸಾಧ್ಯತೆಯೂ ಇರುತ್ತದೆ. ನೀರಾವರಿ ಅಣೆಕಟ್ಟುಗಳಿಂದಾಗಿಯೂ ಸಾಕಷ್ಟು ಅರಣ್ಯ ಪ್ರದೇಶಗಳು ಮುಳುಗಡೆಯಾಗುತ್ತವೆ. ಸಾಮಾನ್ಯವಾಗಿ ಅಣೆಕಟ್ಟುಗಳನ್ನು ಕಾಡುಗಳ ಪ್ರದೇಶದಲ್ಲಿ ಕಟ್ಟಿರುತ್ತಾರೆ. ಏಕೆಂದರೆ ಕಾಡುಗಳಿರುವ ಪ್ರದೇಶದಲ್ಲಿ ಮಾತ್ರ ಹೆಚ್ಚು ಮಳೆಯಾಗುತ್ತದೆ. ಈ ಮಳೆಯ ನೀರನ್ನು ತಡೆಗಟ್ಟಲು ಅಣೆಕಟ್ಟುಗಳನ್ನು ಕಟ್ಟುತ್ತಾರೆ. ಹೀಗಾಗಿ ಅಣೆಕಟ್ಟಿನ ಹಿನ್ನೀರಿನಿಂದಾಗಿ 1000 ಎಕರೆ ಪ್ರದೇಶದಷ್ಟು ಅರಣ್ಯಗಳ ಮುಳುಗಡೆಯಾಗಿ ನಾಶವಾಗುತ್ತವೆ. ಸೊ ಅರಣ್ಯಗಳಿಂದ ದೊರಕುವ ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು ಕೈಗಾರಿಕಾ ವಿಸ್ತರಣೆಯನ್ನು ಮಾಡುತ್ತಾರೆ. ಉದಾಹರಣೆಗೆ ಕಾಗದ, ರಯಾನ್, ಬೆಂಕಿ ಕಡ್ಡಿ, ಆಟದ ಸಾಮಾನುಗಳು. ಭಾರತದಲ್ಲಿ ಪ್ರಸ್ತುತ 2000-2001 515 ಕಾಗದ ಮತ್ತು ತಿರುಳು ಪೇಪರ್ ಆ್ಯಂಡ್ ಪಲ್ಪ್ ಕಾರ್ಖಾನೆಗಳು ಸ್ಥಾಪಿತವಾಗಿವೆ. ಇವು ವರ್ಷಕ್ಕೆ ಸುಮಾರು 20 ಮಿಲಿಯನ್ ಟನ್ಗಳಷ್ಟು ಬಿದಿರು ಮತ್ತು ಇತರ ಮರಗಳನ್ನು ಬಳಸುತ್ತವೆ. ಕಾಗದ ತಯಾರಿಸಲು ಮರಗಳು ಬೇಕಾಗುತ್ತವೆ. ಅಷ್ಟೇ ಅಲ್ಲದೆ ರಯಾನ್ ಅಥವಾ ಸಿಂಥೆಟಿಕ್ ಫೈಬರ್ ಅಥವಾ ಕೃತಕ ದಾರ ತಯಾರಿಸಲು ಸಹ ಈ ಮರಗಳು ಬೇಕಾಗುತ್ತವೆ. ಕರ್ನಾಟಕ ಸರ್ಕಾರ ಹಾಗೂ ಭಾರತ ಸರ್ಕಾರಗಳು ಇಂಥ ಕಾರ್ಖಾನೆಗಳನ್ನು ಸ್ಥಾಪಿಸಿದಾಗ ಅವರಿಗೆ ಇಂತಿಷ್ಟು ಹೆಕ್ಟರ್ನಷ್ಟು ಭೂಮಿಯನ್ನು ನೀಡುತ್ತವೆ. ಸೊ ಈ ನೀಡಿದ ಭೂಮಿಯಲ್ಲಿಯೇ ಅವರು ತಮಗೆ ಬೇಕಾದ ಮರಗಳನ್ನು ಬೆಳೆಸಬೇಕಾಗುತ್ತದೆ. ಹೆಚ್ಚಾಗಿ ನೀಲಗಿರಿಯ ಮರವನ್ನು ಈ ರಯಾನ್ ಮಾಡುವ ಕಾರ್ಖಾನೆಗಳು ಉಪಯೋಗ ಮಾಡುತ್ತವೆ. ಆದರೆ ಕಾಗದ ಮಾಡಲು ಹಿಂದಿನ ದಿನಗಳಲ್ಲಿ ಬ್ಯಾಂಬೂಸ್ ಬಿದಿರನ್ನು ಉಪಯೋಗ ಮಾಡುತ್ತಿದ್ದರು. ಸೊ ಆದರೆ ಇತ್ತೀಚಿನ ದಿನಗಳಲ್ಲಿ ಬಿದಿರು ಸಹ ಅತ್ಯಂತ ಕಡಿಮೆಯಾಗುತ್ತಾ ಬಂದಿದೆ. ಬಿದಿರಿನ ಕಾಡುಗಳು ನಾಶವಾಗುತ್ತಾ ಇವೆ. ಇದಕ್ಕೆ ಕಾರಣ, ಮುಖ್ಯ ಕಾರಣ, ಬಿದಿರಿನನ್ನು ಉಪಯೋಗಿಸಿ ಕಾಗದಗಳನ್ನು ತಯಾರಿಸುತ್ತಿರುವ ಕಾರ್ಖಾನೆಗಳು. ಇವು ಅತ್ಯಂತ ಹೆಚ್ಚು ಬಿದಿರಿನ ಕಚ್ಚಾ ವಸ್ತುಗಳನ್ನು ಪಡೆದು ಕಾಗದವನ್ನು ತಯಾರಿಸುತ್ತವೆ. ಇತ್ತೀಚಿನ ದಿನಗಳಲ್ಲಿ ಕಂಪ್ಯೂಟರ್ಗಳು ಬಂದಿರುವುದರಿಂದ ಸೊ ಕಾಗದವನ್ನು ಬಳಸದೆಯೇ ಅವರು ಎಲ್ಲ ವಿಷಯವನ್ನು ಕಂಪ್ಯೂಟರ್ಗಳ ಮೂಲಕ ಅಪ್ಲೋಡ್ ಮಾಡಬಹುದು. ಅಥವಾ ನಮ್ಮ ಬಾಲ್ಯದ ದಿನಗಳಲ್ಲಿ ನಾವು ನೋಡಿದಂತೆ ಗ್ರೀಟಿಂಗ್ಗಳನ್ನು ಕಳಿಸಲು ಕಾರ್ಡ್ಗಳನ್ನು ಬಳಸುತ್ತಿದ್ದರು. ಕಾರ್ಡ್ಗಳನ್ನು ಈ ಪೇಪರ್ನಿಂದ ಮಾಡಲಾಗುತ್ತದೆ. ಅಂದರೆ ಇದಕ್ಕೆ ಮರಗಳನ್ನು ಉಪಯೋಗ ಮಾಡುತ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ, ಹೊಸ ವರ್ಷದಲ್ಲಿ, ಅಥವಾ ಯಾವುದೇ ಒಂದು ವಿಷಯವನ್ನು ತಿಳಿಸಲು SMS-ಗಳು ಅಥವಾ ನಮ್ಮ ಮೊಬೈಲ್ಗಳನ್ನು ಉಪಯೋಗ ಮಾಡುತ್ತಾರೆ. ಇದರಿಂದಾಗಿ ಸಾವಿರಾರು ಟನ್ ಮರಗಳನ್ನು ಕಡಿದು ಕಾಗದವನ್ನು ತಯಾರು ಮಾಡುವುದು ತಪ್ಪಿರುತ್ತದೆ. ಕಟ್ಟಡ ನಿರ್ಮಾಣ ಮಾಡುವುದಕ್ಕೂ ಸಹ ಮರದ ಬಳಕೆಯಾಗುತ್ತದೆ. ಒಂದು ಲೆಕ್ಕದ ಪ್ರಕಾರ ನಮ್ಮ ದೇಶದ ಪಟ್ಟಣಗಳಲ್ಲಿ ಗೃಹ ನಿರ್ಮಾಣ ಕಾರ್ಯಗಳಿಗೆ ಪ್ರತಿ ವರ್ಷ 3 ಮಿಲಿಯನ್ ಘನ ಮೀಟರ್ಗಳಷ್ಟು ಮರಮುಟ್ಟುಗಳು ಬೇಕಾಗುತ್ತವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮರಮುಟ್ಟುಗಳ ಬೆಲೆಯು ಗಗನಕ್ಕೇರಿರುವುದರಿಂದ ಕಿಟಕಿಗಳು ಹಾಗೂ ಡೋರ್ ಅಥವಾ ಬಾಗಿಲುಗಳಿಗೆ ಮೆಟಲ್ ಡೋರ್ ಆ್ಯಂಡ್ ಮೆಟಲ್ ವಿಂಡೋಸ್ ಫ್ರೇಮ್ಗಳನ್ನು ಅಳವಡಿಸಲಾಗುತ್ತದೆ. ಕೆಲವೊಮ್ಮೆ ಅಲ್ಯೂಮಿನಿಯಂ ಫ್ರೇಮ್ಗಳನ್ನು ಸಹ ಉಪಯೋಗ ಮಾಡಲಾಗುತ್ತದೆ. ಅಂದರೆ ಮರಗಳನ್ನು ಉಪಯೋಗ ಮಾಡದೆಯೇ ಈಗ ಮನೆಗಳನ್ನು ಕಟ್ಟಬಹುದಾಗಿದೆ. ಇದರಿಂದ ಪರಿಸರ ನಾಶವು ಕಡಿಮೆಯಾಗುತ್ತದೆ. ಹಲಗೆಗಳು, ಪೆಟ್ಟಿಗೆಗಳು ಸಾರಿಗೆ ಸಂಪರ್ಕಗಳಿಗಾಗಿ ಅರಣ್ಯ ನಾಶ ಮಾಡುತ್ತಾರೆ. ಸೊ ಸಂಪರ್ಕಗಳನ್ನು ಸಾಧಿಸಲು ಕಾಡಿನ ಒಳಗಡೆ ರಸ್ತೆಗಳನ್ನು ಮಾಡಿದಾಗ ಸಿಗುವ ಎಲ್ಲ ಮರಗಳನ್ನು ಕಟ್ ಮಾಡುತ್ತಾರೆ. ಆದರೆ ಬೇರೆ ದೇಶಗಳಲ್ಲಿ ಇಂಥ ಮರಗಳನ್ನು ಬೇರೆ ಜಾಗದ ಕಡೆಗೆ ಬೇರೆ ಸಮೇತ ಸಾಗಿಸಿ ಅಲ್ಲಿ ಅವುಗಳನ್ನು ಬೆಳೆಸುತ್ತಾರೆ. ಅಂತಹ ಒಂದು ವಿಧಾನವನ್ನು ನಮ್ಮ ದೇಶವು ಸಹ ಅನುಸರಿಸಬೇಕಾಗಿರುತ್ತದೆ. ನವೀಕರಿಸಲಾಗದ ಶಕ್ತಿಗಳಾದ ಆಕಾರಗಳಾದ ಡೀಸೆಲ್, ಪೆಟ್ರೋಲ್ ಅಥವಾ ಕಲ್ಲಿದ್ದಲು ಅವುಗಳನ್ನು ಅತಿ ಬಳಕೆ ಮಾಡಲಾಗುತ್ತದೆ. ಇದರಿಂದ ಹೆಚ್ಚಿನ ಮಾಲಿನ್ಯಕಾರಕಗಳು ಅಂದರೆ ಸಲ್ಫರ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡು, ಪಾರ್ಟಿಕ್ಯುಲೇಟ್ ಮ್ಯಾಟರ್ಸು, ವಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸು, ಆಲ್ಡಿಹೈಡ್ಸು, ಇಂತಹ ಮಲಿನಕಾರಕ ಆಕಾರಗಳು ನೇಚರ್ಗೆ ವಾತಾವರಣಕ್ಕೆ ಬಿಡುಗಡೆಯಾಗುತ್ತವೆ. ಇವು ಸಹ ವಾತಾವರಣದ ಟೆಂಪರೇಚರನ್ನು ಹೆಚ್ಚು ಮಾಡಲು ಅಥವಾ ಅರಣ್ಯ ನಾಶವಾಗಲು ಅಥವಾ ನೀರಿನ ಮಲಿನತೆಗೆ ಕಾರಣವಾಗುತ್ತವೆ. ಇಲ್ಲಿಗೆ episode 48 ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ. ಇದು ವಿಕ್ರಮಾದಿತ್ಯ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 17ನೆಯ ಪದ್ಯ. ಆ ಪದ್ಯ ಹೀಗಿದೆ. ಏರ್ಗಾವಿಲನೆಯೋ ನಿನ್ನುಂಗುಮುದಕ್ಕಿವರ ನೆತ್ತ ವೇಳುಕುಮೇ, ನೆರ ವಂಸಂಗಳಿಸಲು ವೇಳುಕುಮೇ, ಮಾತನ್ನ ವಿರೋಧಿಗೆ ಕುರಂಗ ಸಂಗರ ಧರೆಯೋಳ್. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಏರ್ಗಾವಿಲನೆಯೋ ನಿನ್ನಂ ನುಂಗುವುದಕ್ಕೆ ಇವರಂ ಎತ್ತ ವೇಳುಕುಮೇ, ನೆರಮಂ ಸಂಗಳಿಸ ವೇಳುಕುಮೇ, ಮಾತಂಗ ವಿರೋಧಿಗೆ ಕುರಂಗ ಸಂಗರ ಧರೆಯೋಳ್. ಈ ಮಾತನ್ನು ಕೇಳಿ ಭೀಮಸೇನ ಹೀಗೆ ಹೇಳುತ್ತಾನೆ. ಏನು ಗಾವಿಲೆಯೋ, ಗಾವಿಲ ಅಂದರೆ ದಡ್ಡ. ಏನು ಗಾವಿಲನೋ, ಏನು ದಡ್ಡನೋ, ನಿನ್ನಂ ನುಂಗುವುದಕ್ಕೆ, ನಿನ್ನನ್ನು ಸಾಯಿಸುವುದಕ್ಕೆ, ಇವರನ್ನು ಎತ್ತ ವೇಳುಕುಮೇ, ಇವರನ್ನು ಎಬ್ಬಿಸಬೇಕೆ, ನೆರವನ್ನು ಸಂಘಟಿಸಲು ವೇಳುಕುಮೇ, ಸಹಾಯವನ್ನು ಸಂಘಟಿಸಬೇಕೆ, ಮಾತಂಗ ವಿರೋಧಿಗೆ ಕುರಂಗ ಸಂಗರ ದರೆಯೋಳ್. ಅಂದರೆ ಮಾತಂಗ ವಿರೋಧಿ ಅಂದರೆ ಸಿಂಹ. ಸಿಂಹಕ್ಕೆ ಕುರಂಗ, ಜಿಂಕೆಯ ಜೊತೆಗೆ ಸಂಗರ ದರೆಯೋಳ್. ಅಂದರೆ ಸಿಂಹಕ್ಕೆ ಆನೆಯ ಜೊತೆ ಯುದ್ಧ ಮಾಡಬೇಕಾದ್ರೆ ನೆರವನ್ನು ಸಂಘಟಿಸಬೇಕುವೆ, ಸಹಾಯ ಬೇಕೆ. ಅಂದರೆ ಸಿಂಹ ಯಾರ ಸಹಾಯವಿಲ್ಲದೆ ಜಿಂಕೆಯನ್ನು ಬೇಟೆಯಾಡುತ್ತದೆ ಎನ್ನುವುದು ಅದರ ಅರ್ಥ. ಮಾತಂಗ ವಿರೋಧಿಗೆ ಕುರಂಗ ಸಂಗರ ಹರಿಯೋಳ್ ಸಂಘಟಿಸಲು ಬೇಕುಮೇ ನೆರಮಂ ಎನ್ನುವುದು ಅದರ ಅನ್ವಯ ಆಗ್ತದೆ. ಸಿಂಹಕ್ಕೆ ಬೇಟೆಯಾಡುವುದಕ್ಕೆ ಜಿಂಕೆಯ ಜೊತೆಗೆ ಹೇಗೆ ಸಹಾಯ ಬೇಡುವೋ ಹಾಗೆಯೇ ಸಿಂಹ ಪರಾಕ್ರಮಿಯಾದ ನನಗೆ ನಿನ್ನ ಜೊತೆಗೆ ಯುದ್ಧ ಮಾಡುವುದಕ್ಕೆ ಈ ಮಲಗಿದವರನ್ನು ಎಬ್ಬಿಸಬೇಕೆ ಎನ್ನುವುದು ಇದರ ಒಟ್ಟು ತಾತ್ಪರ್ಯ. ಹೀಗೆ ಹಿಡಿಂಬನ ಕೆಂಡದಂಥ ಮಾತುಗಳಿಗೆ ಅಷ್ಟೇ ತೀಕ್ಷ್ಣವಾಗಿ ಭೀಮಸೇನ ಉತ್ತರಿಸ್ತಾನೆ ಎನ್ನುವುದು ಈ ಪದ್ಯದಿಂದ ಗೊತ್ತಾಗ್ತದೆ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 17ನೇ ಪದ್ಯದ ಬಳಿಕದ ಒಂದು ಗದ್ಯದ ತುಂಡು. ಅದು ಹೀಗಿದೆ: ಎಂಬುದು ಹಿಡಿಂಬನಾಡಂಬರಂ ಗೈದು ತುಂಗುರ ಕೊಳ್ಳಿಯು ತುಂಗುರ ಕೊಳ್ಳಿಯಂತೆ ಅಂಬರಬರಂ ಸಿಡಿದು ಎಂಬುದು. ಹಾಗೆ ಭೀಮಸನ ಹೇಳುವುದು, ಹೇಳುತ್ತಾನೆ ಹಿಡಿಂಬ. ಆಗ ಹಿಡಿಂಬಂ ಆಡಂಬರಂ ಗೈದು, ಹಿಡಿಂಬನು ಆಡಂಬರ ಮಾಡಿ ಗರ್ಜನೆ ಮಾಡಿ ತುಂಗುರ ಕೊಳ್ಳಿಯಂತೆ, ಇದೊಂದು ತೂಬರ ಮರ, ತುಂಬುರ ಕೊಳ್ಳಿ ಅಂದರೆ ತೂಬರ ಮರ ಎನ್ನುವುದಾಗಿ ಅರ್ಥ ಇದೆ. ಅಂದರೆ ಈ ಉತ್ತರ ಕರ್ನಾಟಕದ ಕಾಡುಗಳಲ್ಲಿ ಒಂದು ಬಗೆಯ ಗಿಡ ಇದೆ. ಆ ಗಿಡವನ್ನು ಬಹುಶಃ ಭಾಳ ಪ್ರಾಚೀನ ಕಾಲದಿಂದ ಈಗ ಹೇಗೆ ನಾವು ಈ ಟಾರ್ಚ್ ರೀತಿಯಲ್ಲಿ ಬಳಕೆ ಮಾಡ್ತಾರೆ, ಟಾರ್ಚ್ ಆ ರೀತಿಯಲ್ಲಿ ಅದನ್ನು ಬಳಕೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಆ ಮರಕ್ಕೆ ಬೆಂಕಿ ಕೊಟ್ಟು ಅದು ಕೆಂಡ ಆಗ್ತದೆ, ಬೆಂಕಿ ಕೊಟ್ಟರೆ ಅದು ಕೆಂಡ ಆಗ್ತದೆ, ಆ ಕೆಂಡ ತುಂಬ ಹೊತ್ತು ಉರಿತದೆ, ಅಂದರೆ ಹಾಗೆ ಬೆಂಕಿಯನ್ನು ಹಿಡಿದುಕೊಳ್ತದೆ. ಅದನ್ನು ನಾವು ಬೀಸಿದಾಗ ಒಂದೇ ಸಲ ಅದು ಬಗ್ಗ ಅಂತ ಬೆಂಕಿಯನ್ನು ಉಗುಳುತ್ತದೆ. ಹಾಗೆ ತುಂಬುರ ಕೊಳ್ಳಿಯಂತೆ, ತೂಬರ ಮರದ ಕೊಳ್ಳಿಯ ಹಾಗೆ ಅಂಬರವರಂ ಸಿಡಿದು, ಆಕಾಶದವರೆಗೆ ಈ ಹಿಡಿಂಬ ಸಿಡಿದ ಎನ್ನುವುದನ್ನು ಪಂಪ ಹೇಳ್ತಾನೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
4: ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಪ್ರಯಾಣ ಮಾಡ್ತಾ ಇದ್ವಿ, ಟ್ರಾವೆಲಿಂಗ್ ರಿಲೇಟೆಡ್ ಸಂಭಾಷಣೆಯನ್ನ ಮಾಡ್ತಾ ಇದ್ವಿ ಅಲ್ವಾ. ಪ್ರಯಾಣದಲ್ಲಿ ರೈಲು ಪ್ರಯಾಣ ಕೂಡ ಒಂದು. ನೀವು ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀರಾ, ಈ ಟ್ರೈನ್ ಎಲ್ಲಿಗೆ ಹೋಗತ್ತೆ ಅಥವಾ ಬೆಂಗಳೂರಿಗೆ ಹೋಗತ್ತಾ ಅಂತ ನೀವು ಕೇಳ್ಬೇಕಿರತ್ತೆ. ಹೇಗೆ ಕೇಳ್ತೀರಾ ದಿನ, ಈ ರೈಲು ಸೀದಾ ಬೆಂಗಳೂರಿಗೆ ಹೋಗತ್ತಾ? ಈಸ್ ದಿಸ್ ಅ ಡೈರೆಕ್ಟ್ ಟ್ರೈನ್ ಟು ಬೆಂಗಳೂರು? ಈಸ್ ದಿಸ್ ಅ ಡೈರೆಕ್ಟ್ ಟ್ರೈನ್ ಟು ಬೆಂಗಳೂರು? ಈ ರೈಲು ಸೀದಾ ಬೆಂಗಳೂರಿಗೆ ಹೋಗತ್ತಾ? ನೀವು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು ಅಂದರೆ ನಿಮ್ಮನ್ನು ಯಾರಾದರೂ ಬಿಡಬೇಕಲ್ವಾ, ನಿಮ್ಮ ಜೊತೆ ಇನ್ಯಾರೋ ಬಂದಿರ್ತಾರೆ, ಅವ್ರು ಹೇಳ್ತಾರೆ ನಾನು ನಿಮ್ಮ ಜೊತೆ ಸ್ಟೇಷನಿಗೆ ಬರ್ತೀನಿ. ಅದನ್ನು ಹೇಗೆ ಹೇಳೋದು? ಐಲ್ ಅಕಂಪನಿ ಯು ಟು ದ ಸ್ಟೇಷನ್. ಐಲ್ ಐ ಅಪೋಸ್ಟ್ರೋಫಿ ಡಬಲ್ ಎಲ್, ಐ ವಿಲ್ ಬದಲು ಐಲ್ ಅಂತ ಹೇಳಬೇಕು. ಅಕಂಪನಿ ಯು ಟು ದ ಸ್ಟೇಷನ್, ನಾನು ನಿನ್ನ ಜೊತೆ ಸ್ಟೇಷನಿಗೆ ಬರ್ತೀನಿ. ಬರೋ ವಾರ ನಾನು ಬೆಂಗಳೂರಲ್ಲಿ ಇರ್ತೀನಿ. ಐ ವಿಲ್ ಬಿ ಇನ್ ಬೆಂಗಳೂರು ನೆಕ್ಸ್ಟ್ ವೀಕ್. ಐ ವಿಲ್ ಬಿ ಇನ್ ಬೆಂಗಳೂರು ನೆಕ್ಸ್ಟ್ ವೀಕ್. ಇವತ್ತು ನೀನು ಹೋಗು, ಮುಂದಿನ ವಾರ ನಾನು ಬರ್ತೀನಿ ಅಂತ ಅವ್ರು ಹೇಳ್ತಿದ್ದಾರೆ. ಬರೋ ವಾರ ನಾನು ಬೆಂಗಳೂರಲ್ಲಿ ಇರ್ತೀನಿ ಅನ್ನೋದಕ್ಕೆ ಐ ವಿಲ್ ಬಿ ಇನ್ ಬೆಂಗಳೂರು ನೆಕ್ಸ್ಟ್ ವೀಕ್. ನಾವು ರಸ್ತೆನ ಎಲ್ಲಿ ಬೇಕಲ್ಲಿ ದಾಟ್ತೀವಿ, ಆದರೆ ಅದೇ ರೀತಿ ರೈಲು ಹಳಿ ದಾಟೋದಿಕ್ಕಾಗತ್ತಾ? ಇಲ್ಲ ಅಲ್ವಾ. ಕೆಲವು ಕಡೆ ರೈಲು ಹಳಿ ದಾಟೋದನ್ನು ನಿಷೇಧಿಸಿರ್ತಾರೆ. ಅದನ್ನು ಹೇಗೆ ಹೇಳೋದು? ಕ್ರಾಸಿಂಗ್ ದ ರೈಲ್ವೆ ಟ್ರ್ಯಾಕ್ಸ್ ಈಸ್ ಪ್ರೋಹಿಬಿಟೆಡ್. ಕ್ರಾಸಿಂಗ್ ದ ರೈಲ್ವೆ ಟ್ರ್ಯಾಕ್ಸ್ ಈಸ್ ಪ್ರೋಹಿಬಿಟೆಡ್. ರೈಲು ಹಳಿ ದಾಟೋದನ್ನು ನಿಷೇಧಿಸಲಾಗಿದೆ ಅನ್ನೋದು ಹೇಗೆ ಹೇಳಬೇಕು? ಕ್ರಾಸಿಂಗ್ ದ ರೈಲ್ವೆ ಟ್ರ್ಯಾಕ್ಸ್ ಈಸ್ ಪ್ರೋಹಿಬಿಟೆಡ್. ಟ್ರೈನ್ ಹತ್ತಿ ಕೂತಿದ್ದೀರಾ, ಮುಂದಿನ ನಿಲ್ದಾಣ ಬೀರೂರು. ಅದನ್ನು ಹೇಗೆ ಹೇಳೋದು? ದ ನೆಕ್ಸ್ಟ್ ಸ್ಟೇಷನ್ ಈಸ್ ಬೀರೂರು. ದ ನೆಕ್ಸ್ಟ್ ಸ್ಟೇಷನ್ ಈಸ್ ಬೀರೂರು. ಮುಂದಿನ ನಿಲ್ದಾಣ ಬೀರೂರು ಅಂತ ಹೇಗೆ ಹೇಳ್ತೀರಾ? ದ ನೆಕ್ಸ್ಟ್ ಸ್ಟೇಷನ್ ಈಸ್ ಬೀರೂರು. ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟಿರ್ತಾರೆ ಟ್ರೈನು. ರೈಲ್ ಹೊರಡೋದಕ್ಕೆ ಇನ್ನು ಅರ್ಧ ಗಂಟೆ ಇದೆ ಅಂತ ಹೇಗೆ ಹೇಳ್ತೀರಾ? ದೇರ್ ಇಸ್ ಸ್ಟಿಲ್ ಹಾಫ್ ಎನ್ ಅವರ್ ಫಾರ್ ದಿ ಟ್ರೈನ್ ಟು ಸ್ಟಾರ್ಟ್. ದೇರ್ ಇಸ್ ಸ್ಟಿಲ್ ಹಾಫ್ ಎನ್ ಅವರ್ ಫಾರ್ ದಿ ಟ್ರೈನ್ ಟು ಸ್ಟಾರ್ಟ್. ರೈಲ್ ಹೊರಡೋದಕ್ಕೆ ಇನ್ನೂ ಅರ್ಧ ಗಂಟೆ ಇದೆ. ದೇರ್ ಇಸ್ ಸ್ಟಿಲ್ ಹಾಫ್ ಎನ್ ಅವರ್ ಫಾರ್ ದಿ ಟ್ರೈನ್ ಟು ಸ್ಟಾರ್ಟ್. ಅಷ್ಟೊತ್ತಲ್ಲಿ ನಿಮ್ಗೇನಾದರೂ ತಿನ್ನೋದಕ್ಕೆ ನೀರು ಕುಡಿಯೋದಿದ್ರೆ ಅವನ್ನೆಲ್ಲ ತಗೊಂಡು ಬರ್ಬೋದು ಅಲ್ವಾ. ಇನ್ ಕೆಲವು ಸ್ಟೇಷನಲ್ಲೆಲ್ಲ ಸುಮ್ಮನೆ ಹಾಗೆ ಇಳಿಯೋದಕ್ಕೆ ಹೋಗಬಾರ್ದು, ಸ್ವಲ್ಪ ಹೊತ್ತು ನೆಲೆಸಿದ್ದಾರೆ ಅಂತ. ರೈಲನ್ನು ತಕ್ಷಣದಲ್ಲಿ ಹತ್ತಬೇಕು, ಕೆಳಗಿಳಿದಿದ್ರೆ ರೈಲು ಇಲ್ಲಿ ಕೇವಲ ಸ್ವಲ್ಪ ಹೊತ್ತು ನಿಲ್ಲತ್ತೆ. ಅದನ್ನು ಹೇಗೆ ಹೇಳ್ತೀರಾ? ರೈಲ್ನ ಬೇಗ ಹತ್ತಬೇಕು, ಇಲ್ಲಿ ಸ್ವಲ್ಪ ಹೊತ್ತು ಮಾತ್ರ ನಿಲ್ಲತ್ತೆ. ಹರಿ ಅಪ್, ದ ಟ್ರೈನ್ ಸ್ಟಾಪ್ಸ್ ಹಿಯರ್ ಫಾರ್ ಅ ಶಾರ್ಟ್ ವೈಲ್. ಹರಿ ಅಪ್, ದ ಟ್ರೈನ್ ಸ್ಟಾಪ್ಸ್ ಹಿಯರ್ ಫಾರ್ ಅ ಶಾರ್ಟ್ ವೈಲ್. ಸ್ವಲ್ಪ ಹೊತ್ತು ಮಾತ್ರ ಟ್ರೈನ್ ನಿಲ್ಲತ್ತೆ, ಹಾಗಾಗಿ ತಕ್ಷಣಕ್ಕೆ ಹತ್ತಬೇಕು ನೀವು ಹೇಳ್ದಿದ್ರೆ ಅಕಸ್ಮಾತ್. ಹರಿ ಅಪ್, ದ ಟ್ರೈನ್ ಸ್ಟಾಪ್ಸ್ ಹಿಯರ್ ಫಾರ್ ಅ ಶಾರ್ಟ್ ವೈಲ್ ಅಂತ ಹೇಳಬೇಕು. ನೀವೇನೋ ಬೆಂಗಳೂರು ಹೊರಟಿದ್ದೀರಾ, ಅಲ್ಲಿ ನಿಮಗೆ ಯಾರೋ ಕಾಯ್ತಾ ಇರ್ತಾರೆ, ರೈಲು 11:00 ಬರಬೇಕು ಅಂತ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ. ಅದನ್ನು ಹೇಗೆ ಹೇಳೋದು? ದ ಟ್ರೈನ್ ಈಸ್ ಡ್ಯೂ ಎಟ್ 11:30. ದ ಟ್ರೈನ್ ಈಸ್ ಡ್ಯೂ ಎಟ್ 11:30. ರೈಲ್ 11:00 ಬರಬೇಕು ಅನ್ನೋದನ್ನು ಹೇಗೆ ಹೇಳೋದು? ದ ಟ್ರೈನ್ ಈಸ್ ಡ್ಯೂ ಎಟ್ 11:30 ಅಂತ. ಅಲ್ಲಿಂದ ಕಾರಲ್ಲಿ ನೀವು ನಿಮ್ಮ ಡೆಸ್ಟಿನೇಷನ್ಗೆ ಹೊರಟಿರ್ತೀರಾ ನಿಮ್ಮ ಸ್ನೇಹಿತರು ಅಥವಾ ಫ್ಯಾಮಿಲಿ ಮೆಂಬರ್ ಜೊತೆಯಲ್ಲಿ. ಆದರೆ ರಸ್ತೆಯಲ್ಲಿ ನಿಮ್ಮ ಕಾರ್ ಬ್ರೇಕು ಕೆಟ್ಟ ಹೋಗ್ಬಿಡತ್ತೆ. ಅದನ್ನು ಹೇಗೆ ಹೇಳ್ತೀರಾ? ಅವರ್ ಕಾರ್ ಬ್ರೋಕ್ ಡೌನ್ ಆನ್ ದ ವೇ. ಅವರ್ ಕಾರ್ ಬ್ರೋಕ್ ಡೌನ್ ಆನ್ ದ ವೇ. ರಸ್ತೆಯಲ್ಲಿ ನಮ್ಮ ಕಾರ್ ಬ್ರೇಕ್ ಕೆಟ್ಟು ಹೋಯ್ತು. ನೀವೀಗ ಹೋಗಿರಿ, ಒಂದು ವಾರ ಕಳೆದು ನಾನು ಬರ್ತೀನಿ ಅಂತ ಹೇಳಿರ್ತಾರಲ್ವಾ, ಅವರು ಸೋಮವಾರ ಹೊತ್ತಲ್ಲಿ ಬಂದು ಇಳಿತಾರೆ. ಹಿ ವಿಲ್ ಲ್ಯಾಂಡ್ ಇನ್ ಬೆಂಗಳೂರು ಆನ್ ಮಂಡೇ. ಅವನು ಸೋಮವಾರ ಬೆಂಗಳೂರಿಗೆ ಬಂದು ಇಳಿತಾನೆ ಅನ್ನೋದಕ್ಕೆ ಹಿ ವಿಲ್ ಲ್ಯಾಂಡ್ ಇನ್ ಬೆಂಗಳೂರು ಆನ್ ಮಂಡೇ ಅಂತ ಹೇಳಬೇಕು. ಇನ್ನು ನೀವೆಲ್ಲ ನೋಡಿರ್ತೀರ ರೈಲ್ವೆ ಸ್ಟೇಷನ್ಗಳಲ್ಲೆಲ್ಲ, ಅಲ್ಲಿ ಮಾಲೀಕಗಳೆಲ್ಲ ಸರಕುಗಳನ್ನ ಇಳಿಸ್ತಾ ಇರ್ತಾರಲ್ವಾ. ಮಾಲಿಗಳು ಸರಕುಗಳನ್ನ ಗೂಡ್ಸ್ಗಳನ್ನ ಇಳಿಸ್ತಿರ್ತಾರಲ್ವಾ, ಅದನ್ನು ಹೇಗೆ ಹೇಳೋದು? ಮಾಲಿ ಅಂದ್ರೆ ಏನು? ದ ಪೋರ್ಟರ್ಸ್ ಆರ್ ಅನ್ಲೋಡಿಂಗ್ ದ ಕಾರ್ಗೋ. ದ ಪೋರ್ಟರ್ಸ್ ಆರ್ ಅನ್ಲೋಡಿಂಗ್ ದ ಕಾರ್ಗೋ. ಮಾಲಿಗಳು ಸರಕುಗಳನ್ನ ಇಳಿಸ್ತಿದ್ದಾರೆ ಅಂತ ಹೇಗೆ ಹೇಳೋದು? ದ ಪೋರ್ಟರ್ಸ್ PORTERS. ದ ಪೋರ್ಟರ್ಸ್ ಆರ್ ಅನ್ಲೋಡಿಂಗ್ ದ ಕಾರ್ಗೋ CARGO. ಕೆಲವು ಕಡೆ ಕುದುರೆ ಗಾಡಿ ಸಹ ಹೋಗೋದಿದೆ, ನೀವು ನೋಡಿದ್ದೀರಾ? ನಾನೊಂದು ಕುದುರೆನ ಬಾಡಿಗೆಗೆ ತಗೊಂಡೆ, ಅದನ್ನು ಹೇಗೆ ಹೇಳೋದು? ಐ ಹೈಯರ್ಡ್ ಅ ಹಾರ್ಸ್. ನಾನು ಕುದುರೆನ ಬಾಡಿಗೆಗೆ ತಗೊಂಡೆ ಅನ್ನೋದಕ್ಕೆ ಐ ಹೈಯರ್ಡ್ ಅ ಹಾರ್ಸ್. ಇಲ್ಲಿ ಟ್ಯಾಕ್ಸಿ ಸಿಗುತ್ತಾ ಅಂತ ಕೂಡ ವಿಚಾರಿಸ್ತಿದ್ದೀರಾ. ಈಸ್ ಅ ಟ್ಯಾಕ್ಸಿ ಅವೈಲಬಲ್ ಹಿಯರ್? ಈಸ್ ಅ ಕ್ಯಾಬ್ ಅವೈಲಬಲ್ ಹಿಯರ್? ಇಲ್ಲಿ ಟ್ಯಾಕ್ಸಿ ಸಿಗುತ್ತಾ ಅಂತ ಹೇಗೆ ಕೇಳೋದು? ಈಸ್ ಅ ಕ್ಯಾಬ್ ಅವೈಲಬಲ್ ಹಿಯರ್ ಅಥವಾ ಈಸ್ ಅ ಟ್ಯಾಕ್ಸಿ ಅವೈಲಬಲ್ ಹಿಯರ್? ಪುನಃ ನೀವು ರೈಲಲ್ಲಿ ಇನ್ನೊಂದು ಜಾಗಕ್ಕೆ ಹೊರಡಬೇಕಿರತ್ತೆ. ಆದರೆ ರೈಲು ಆಗಲೇ ಪ್ಲ್ಯಾಟ್ಫಾರ್ಮ್ಗೆ ಬಂದಿದೆ, ಅದನ್ನು ಹೇಗೆ ಹೇಳೋದು? ದ ಟ್ರೈನ್ ಹ್ಯಾಸ್ ಆಲ್ರೆಡಿ ರೀಚ್ಡ್ ದ ಪ್ಲ್ಯಾಟ್ಫಾರ್ಮ್. ದ ಟ್ರೈನ್ ಹ್ಯಾಸ್ ಆಲ್ರೆಡಿ ರೀಚ್ಡ್ ದ ಪ್ಲ್ಯಾಟ್ಫಾರ್ಮ್. ರೀಚ್ಡ್ RESHD ರೀಚ್ಡ್ ದ ಪ್ಲ್ಯಾಟ್ಫಾರ್ಮ್ PLATFORM. ರೈಲಾಗಲೇ ಪ್ಲ್ಯಾಟ್ಫಾರ್ಮ್ಗೆ ಬಂದಿದೆ ಅಂತ ಹೇಗೆ ಹೇಳೋದು? ದ ಟ್ರೈನ್ ಹ್ಯಾಸ್ ಆಲ್ರೆಡಿ ರೀಚ್ಡ್ ದ ಪ್ಲ್ಯಾಟ್ಫಾರ್ಮ್. ಇನ್ನು ಕೆಲವು ಕಡೆ ರಿಸರ್ವೇಷನ್ ಇರುತ್ತಲ್ವಾ ಮಹಿಳೆಯರಿಗೆ, ಅಂಗವಿಕಲರಿಗೆ. ಅದೇ ರೀತಿ ಒಂದು ಬೋಗಿ ಸೈನಿಕರಿಗಾಗಿ ಕಾಯ್ದಿರಿಸಿದ್ದು. ನಾವು ಸ್ಲೀಪರ್ ಕೋಚಲ್ಲಿ ಹೋಗ್ತೀವಿ ಅಂತ ಇದನ್ನು ಹೇಗೆ ಹೇಳೋದು? ದಿಸ್ ಬೋಗಿ ಈಸ್ ರಿಸರ್ವ್ಡ್ ಫಾರ್ ಸೋಲ್ಜರ್ಸ್. ವಿ ಆರ್ ಟ್ರಾವೆಲಿಂಗ್ ಬೈ ದ ಸ್ಲೀಪರ್ ಕೋಚ್. ದಿಸ್ ಬೋಗಿ ಈಸ್ ರಿಸರ್ವ್ಡ್ ಫಾರ್ ಸೋಲ್ಜರ್ಸ್. ವಿ ಆರ್ ಟ್ರಾವೆಲಿಂಗ್ ಬೈ ದಿ ಸ್ಲೀಪರ್ ಕೋಚ್. ಈ ಬೋಗಿ ಸೈನಿಕರಿಗಾಗಿ ಕಾಯ್ದಿರಿಸಿದ್ದು, ನಾವು ಸ್ಲೀಪರ್ ಕೋಚ್ನಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ಮಕ್ಕಳೆಲ್ಲ ಯಾವ ಸಮಯದಲ್ಲಿ ಟ್ರಾವೆಲ್ ಮಾಡ್ತಾರೆ ಹೇಳಿ? ಇನ್ನು ಮಕ್ಕಳು ಅಂದರೆ ವಿದ್ಯಾರ್ಥಿಗಳೆಲ್ಲ ಯಾವ ಸಮಯದಲ್ಲಿ ಟ್ರಾವೆಲ್ ಮಾಡ್ತಾರೆ ಹೇಳಿ? ಹೆಚ್ಚಾಗಿ ಬೇಸಿಗೆ ರಜೆಯಲ್ಲಿ ಅಲ್ವಾ. ಅದಕ್ಕೆ ಕೇಳ್ತಿದ್ದೀರಾ, ಈ ವರ್ಷದ ಬೇಸಿಗೆ ರಜೆಯಲ್ಲಿ ನೀನು ಎಲ್ಲಿ ಸಮಯ ಕಳೀತೀಯಾ? ವೇರ್ ವಿಲ್ ಯು ಸ್ಪೆಂಡ್ ಯುವರ್ ಸಮ್ಮರ್ ವೆಕೇಶನ್ ದಿಸ್ ಇಯರ್? ವೇರ್ ವಿಲ್ ಯು ಸ್ಪೆಂಡ್ ಯುವರ್ ಸಮ್ಮರ್ ವೆಕೇಶನ್ ದಿಸ್ ಇಯರ್? ಈ ವರ್ಷದ ಬೇಸಿಗೆ ರಜೆನ ನೀನು ಎಲ್ಲಿ ಕಳೀತೀಯಾ ಅಂತ ಹೇಗೆ ಕೇಳೋದು? ವೇರ್ ವಿಲ್ ಯು ಸ್ಪೆಂಡ್ ಯುವರ್ ಸಮ್ಮರ್ ವೆಕೇಶನ್ ದಿಸ್ ಇಯರ್? ವೆಕೇಶನ್ ಸ್ಪೆಲ್ಲಿಂಗ್ ಏನು? VACATION ವೆಕೇಶನ್. ಅದಕ್ಕೆ ನೀವು ಹೇಳ್ತೀರಾ, ಸಮ್ಮರ್ ಅಂದರೆ ಇಲ್ಲೆಲ್ಲ ತುಂಬ ಸೆಕೆ ಅಲ್ವಾ, ಯಾವ್ದಾದ್ರು ತಂಪಾಗಿರೋ ಜಾಗಕ್ಕೆ ಹೋಗಬೇಕು ಅಂದರೆ ನಾನು ಯಾವುದಾದ್ರೂ ಗಿರಿಧಾಮಕ್ಕೆ ಹೋಗ್ತೀನಿ, ಬಹುಶಃ ಶ್ರೀನಗರಕ್ಕೆ. ಇದನ್ನು ಹೇಗೆ ಹೇಳೋದು? ಐ ವಿಲ್ ಗೋ ಟು ಸಮ್ ಹಿಲ್ ಸ್ಟೇಷನ್ ಪ್ರಾಬಬ್ಲಿ ಟು ಶ್ರೀನಗರ್ ಬಹುಶಃ ಟು ಶ್ರೀನಗರ್. ನಾನು ಯಾವುದಾದ್ರೂ ಗಿರಿಧಾಮಕ್ಕೆ ಹೋಗ್ತೀನಿ, ಬಹುಶಃ ಅದು ಶ್ರೀನಗರ ಅಂತ. ನೋಡಿ, ಟ್ರಾವೆಲ್ ರಿಲೇಟೆಡ್ ಒಂದಷ್ಟು ಸಂಭಾಷಣೆಯನ್ನು ಮಾಡಿದ್ವಿ. ಈಗ ಕೆಲವು ಪಾಯಿಂಟ್ಸ್ನ ನೆನಪಿಟ್ಕೊಳ್ಳುವಂಥದ್ದು ಹೇಳ್ತೀನಿ ನೋಡಿ. ಒಂದು ವಾಕ್ಯ, ಅವರ್ ಸ್ಕೂಲ್ ವಿಲ್ ರಿಓಪನ್ ಟುಮಾರೋ. ಇಲ್ಲಿ ಈ ವಾಕ್ಯದಲ್ಲಿ ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅನ್ನೋದನ್ನು ಗಮನಿಸಿ. ಅವರ್ ಸ್ಕೂಲ್ ವಿಲ್ ರಿಓಪನ್ ಟುಮಾರೋ. ನಾಳೆ ನಮ್ಮ ಶಾಲೆ ನಾಳೆ ಪುನರಾರಂಭವಾಗತ್ತೆ. ಅವರ್ ಸ್ಕೂಲ್ ವಿಲ್ ರೀ ಓಪನ್ ಟುಮಾರೋ. ಇನ್ನೊಂದು ವಾಕ್ಯ ಹೇಳ, ಕರ್ಜನ್ ರೋಡ್ ಇನ್ ನ್ಯೂ ಡೆಲ್ಲಿ ಹ್ಯಾಸ್ ಬಿನ್ ರಿನೇಮ್ಡ್ ಕಸ್ತೂರ್ಬಾ ಗಾಂಧಿ ಮಾರ್ಗ್. ಕರ್ಜನ್ ರೋಡ್ ಇನ್ ನ್ಯೂ ಡೆಲ್ಲಿ ಹ್ಯಾಸ್ ಬಿನ್ ರಿನೇಮ್ಡ್ ಕಸ್ತೂರ್ಬಾ ಗಾಂಧಿ ಮಾರ್ಗ್. ಕರ್ಜನ್ ರಸ್ತೆಯ ಹೆಸರನ್ನ ಕಸ್ತೂರ್ಬಾ ಗಾಂಧಿ ಮಾರ್ಗ ಅಂತ ಬದಲಾಯಿಸಲಾಗಿದೆ. ನೋಡಿ, ಎರಡು ವಾಕ್ಯದಲ್ಲಿ ಎರಡು ಪದಗಳನ್ನು ನೀವು ಗಮನಿಸಿದ್ರೆ ರಿಓಪನ್ ರಿನೇಮ್ಡ್ ಅನ್ನೋ ಪದಗಳು ಬಂದಿದೆ. ಕರೆಕ್ಟಾ? ರಿಓಪನ್ ರಿನೇಮ್ಡ್, ರೀ ಮತ್ತೆ ಓಪನ್ ರಿಓಪನ್ ಆಯಿತು, ರೀ ಮತ್ತೆ ನೇಮ್ಡ್ ಸೇರಿ ರಿನೇಮ್ಡ್ ಅಂತ ಆಯಿತು. ಅಲ್ಲಿ ರೀ ಅಂದರೆ ಅದು ಅರ ಅರ್ಥ ಪುನಃ ಅಂತ ಆಯ್ತಲ್ವಾ. ಈ ಥರದ ಒಂದಷ್ಟು ಪದಗಳು ಹೇಳ್ತೀನಿ ನೋಡಿ. ಮೂಲ ಪದಕ್ಕೆ ರೀ ಅನ್ನೋದು ಸೇರಿ ಅದು ರಿಓಪನ್ ರಿನೇಮ್ಡ್ ಆಯ್ತಲ್ವಾ. ಅದೇ ರೀತಿ ರಿಬೌಂಡ್ ಪುಟಿದು ಪುನಃ ಬರೋದಕ್ಕೆ ರಿಬೌಂಡ್, ರಿಕ್ಲೇಮ್ ಪುನಃ ಪಡ್ಕೊಳ್ಳೋದಕ್ಕೆ ರಿಕ್ಲೇಮ್, ರಿಕಾಯ್ಲ್ ಪುನಃ ಸುತ್ತೋದು ರಿಕಾಯ್ಲ್, ರಿಕೌಂಟ್ ಪುನಃ ಎಣಿಸು ವರ್ಣಿಸೋದು ರಿಕೌಂಟ್, ರಿಕ್ರಾಸ್ ಪುನಃ ದಾಟೋದು ರಿಕ್ರಾಸ್, ರಿಎಂಟರ್ ಪುನಃ ಪ್ರವೇಶ ಮಾಡು ರಿಎಂಟರ್, ರಿಫಿಲ್ ಪುನಃ ಭರ್ತಿ ಮಾಡೋದು ಫಿಲ್ ರಿಫಿಲ್, ಫಂಡ್ ರಿಫಂಡ್ ವಾಪಸ್ ಕೊಡೋದು, ಲೋಡ್ ರಿಲೋಡ್ ಪುನಃ ಸರಕು ತುಂಬೋದು, ಮೇಕ್ ರಿಮೇಕ್ ಪುನಃ ತಯಾರಿಸೋದು, ಪ್ಲ್ಯಾಂಟ್ ರಿಪ್ಲ್ಯಾಂಟ್ ಪುನಃ ಗಿಡ ನೆಡೋದು, ಪ್ರಿಂಟ್ ರಿಪ್ರಿಂಟ್ ಪುನರ್ ಮುದ್ರಿಸೋದು, ಟೇಕ್ ರಿಟೇಕ್ ಮತ್ತೊಮ್ಮೆ ತಗೊಳ್ಳೋದು, ಟ್ರೇಸ್ ರಿಟ್ರೇಸ್ ಅದೇ ರಸ್ತೆಯಲ್ಲಿ ವಾಪಸ್ ಬರೋದು, ಜಾಯಿನ್ ರಿಜಾಯಿನ್ ಪುನಃ ಬಂದು ಸೇರೋದು. ಮಾಡಿದ್ದನ್ನೇ ಪುನಃ ಮಾಡುವಾಗ ರಿ ಅನ್ನೋ ಪದನ ಸೇರಿಸಿ ಹೇಳಬೇಕು. ರಿಓಪನ್ ರಿನೇಮ್ಡ್ ರಿಬೌಂಡ್ ರಿಕ್ಲೇಮ್ ರಿಕಾಯ್ಲ್ ರಿಕೌಂಟ್ ರಿಕ್ರಾಸ್ ರಿಎಂಟರ್ ರಿಫಿಲ್ ರಿಫಂಡ್ ರಿಲೋಡ್ ರಿಮೇಕ್ ರಿಪ್ಲಾಂಟ್ ರಿಪ್ರಿಂಟ್ ರಿಟೇಕ್ ರಿಟ್ರೇಸ್ ರಿಜಾಯ್ನ್. ಇದರ ಹೊರತಾಗಿನೂ ಇನ್ನೂ ಬೇಕಾದಷ್ಟು ಪದಗಳಿದೆ, ಅವನ್ನೆಲ್ಲ ನೀವು ಕಂಡುಹಿಡಿತೀರಾ? ಈ ಹೋಮ್ವರ್ಕನ್ನು ನೀವು ಮಾಡ್ತೀರಾ? ಸರಿ, ಹಾಗಾದರೆ ಈ ಸಂಚಿಕೆ ಮುಗಿದ್ಮೇಲೆ ನೀವು ಒಂದಷ್ಟು ಪದಗಳು ಅದಕ್ಕೆ ರಿ ಸೇರಿಸಿ ಅದು ಪುನಃ ಮಾಡುವಂತಹದ್ದು ಯಾವ ಪದಗಳನ್ನೆಲ್ಲ ನೀವು ಹುಡುಕ್ತೀರಾ ಅಂತ ನೋಡೋಣ. ಕಲಿಯೋದಕ್ಕೆ ಹೇಳೋದಕ್ಕೆ ಇನ್ನೂ ಬೇಕಾದಷ್ಟಿದೆ, ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
3: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಏನಕ್ಕ ಮಾರ್ಕೆಟ್ ಹೋಗ್ತಾಯಿದ್ಯಾ?
6: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
5: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
6: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
5: ಏ,
6: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
5: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
6: ಏನವಿ ಅದು?
5: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ.
6: ಏನಾರು ಉಪಯೋಗಿಸಿದ್ರೆ
5: ದಂಡ ಹಾಕ್ತಾರ ಕಣಮಿ.
6: ಹಂಗ ಅದ್ಯಾಕಂತೆ?
5: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
6: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
5: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
7: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
4: ಓಹೋ,

ಕಣ್ಣು ಕುಣಿಸು ಕುಣಿಸು ಕಣ್ಣನ್ನು ತಣಿಸು ತಣಿಸು ಅತ್ತ ಇತ್ತ ಸುತ್ತಾಡು ಬೇಗ ಬೇಗ ಬೇಗ.

ಕೆ ಜಾಕಿ ಓ ಜೋಕರ್ ಎದುರಲ್ಲಿ ನಿಗಾ ಇಡು.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ

0: ರತ್ನ ಕೆಂಪು ಸಿಹಿಸಿ ಮುತ್ತು ಎಂದು ಕೊಡುವೆ ಹೇಳು.
1: ಕಣರತ್ನ ಕೆನೆ ಕೆಂಪು ಸಿಹಿಸಿ ಮುತ್ತು ನಾಳೆ ಕೇಳು.
0: ಓ ನಾಳೆ ಹೇಗೋ ಏನೋ ಹಿಂದೆ ಕೊಟ್ಟು ನನ್ನವಳಾಗು.
1: ಕೊಡಲಾರೆ ಕೊಡಲಾರೆ ನಡೆ ನಡೆ ಕೊಡನಿಲ್ಲಿ ಹೋಗು.

0: ರತ್ನ ಕೆಂಪು ಸಿಹಿ ಸಿಹಿ ಮುತ್ತು ಎಂದು ಕೊಡುವೆ ಹೇಳು.
1: ಕಣಿರತ್ನ ಕೆನೆ ಕೆಂಪು ಸಿಹಿ ಸಿಹಿ ಮುತ್ತು ನಾಳೆ ಕೇಳು.
0: ಓ ನಾಳೆ ಹೇಗೋ ಏನೋ ಹಿಂದೆ ಕೊಟ್ಟು ನನ್ನವಳಾಗು.
1: ಕೊಡಲಾರೆ ಕೊಡಲಾರೆ ನಡೆ ನಡೆ ಕೊಡನಿಲ್ಲಿ ಹೋಗು.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನಿಂತಾಯ್ತು ನಿಂತಾಯ್ತು ನಿಂತಾಯ್ತು ನಿಂತಾಯ್ತು.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-0883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕ್ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818-240-4142. ಮೊಬೈಲ್ ಸಂಖ್ಯೆ 9535191545.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಕಾಫಿ ವಿತ್ RJ ಕಾರ್ಯಕ್ರಮ. ಅಂದಾಗೆ ಸ್ನೇಹಿತರೆ, ಈ ದಿನ ಕಾಫಿ ವಿತ್ RJ ಅಂತ ಇಡುವ ಬದಲಾಗಿ ಚಾಯ್ ವಿತ್ RJ ಅಂತ ಇದ್ದಿದ್ರೆ ಚೆನ್ನಾಗಿರೋದು. ಖಂಡಿತವಾಗ್ಲೂ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಕಾಫಿ ವಿತ್ RJ ಅಲ್ಲ, ಚಾಯ್ ವಿತ್ RJ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಈ ದಿನ ಚಾಯ್ ವಿತ್ RJ ಅಂತ ಯಾಕೆ ಹೇಳಿದೆ ಅಂದರೆ, ತುಂಬಾ ಸ್ಪೆಷಲ್ ಡೇ ಸ್ನೇಹಿತರೆ. ಈ ದಿನ ರಾಷ್ಟ್ರೀಯ ಚಹಾ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ, ನ್ಯಾಷನಲ್ ಚಾಯ್ ಡೇ. ಅಂದಾಗೆ ಸ್ನೇಹಿತರೆ, ನಮ್ಮ ಒಂದು ದೈನಂದಿನ ಜೀವನದಲ್ಲಿ ಈ ಚಾಯ್ ತುಂಬಾ ಸ್ಪೆಷಲ್ ಅನಿಸುತ್ತೆ ಅಲ್ವಾ? ಹಾಗೆ ಒಂದು ಅತಿಥಿ ಸತ್ಕಾರದಲ್ಲಿರ್ಬೋದು, ಹಾಗೆ ಮನೆಗೆ ಯಾರೇ ಗೆಸ್ಟ್ ಬರಲಿ, ಮೊದಲು ನಾವು ಕೇಳೋದು ಚಾಯ್ ಕುಡಿತೀರಾ ಅಥವಾ ಕಾಫಿ ಕುಡಿತೀರಾ ಅಂತ. ಇತ್ತೀಚೆಗೆ ಒಂದು ಸ್ವಲ್ಪ ಟ್ರೆಂಡ್ ಚೇಂಜ್ ಆಗಿದೆ, ಪ್ಲಸ್ ಲೆಸ್ ಅಂತ ಕೂಡ ಕೇಳ್ತೀವಿ ಅಲ್ವಾ? ಎಸ್, ತುಂಬಾ ಸ್ಪೆಷಲ್ ಅನಿಸುತ್ತೆ ಚಾಯ್ ಬೆಳಗ್ಗೆ ಅಥವಾ ಸಂಜೆ. ಹಾಗೆ ಚಾಯ್ ಪ್ರಿಯರಿಗೆ ಯಾವ ಟೈಮ್ ಆದರೂ ಓಕೆ, ಒಂದು ಅರ್ಧ ಕಪ್ ಚಾಯ್ ಇದ್ದರೆ ಚೆನ್ನಾಗಪ್ಪ, ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಸಿಗುತ್ತೆ ಅಂತ ಹೇಳೋದು ಉಂಟು ಅಲ್ವಾ? ಸೊ ಹಾಗಾದರೆ ಈ ದಿನ ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ನೀವು ಚಾಯ್ ದಿನದ ವಿಶೇಷತೆ ಬಗ್ಗೆ ಮಾತಾಡಬೇಕು. ನಿಮಗೆ ಚಹಾ ಅಂದರೆ ಇಷ್ಟನಾ? ದಿನಕ್ಕೆ ಎಷ್ಟು ಬಾರಿ ಚಹಾ ಕುಡಿತೀರಾ? ಅಥವಾ ನೀವು ಯಾವಾಗಾದರೂ ಚಹಾ ಮಾಡೋಕ್ಕೋಗಿ ಏನಾದರೂ ಎಡವಟ್ ಮಾಡ್ಕೊಂಡಿದ್ರಾ? ಏನೋ ಮಾಡಲಿಕ್ಕೆ ಹೋಗಿ ಏನೋ ಆಗ್ಬಿಟ್ಟಿತ್ತು?

0: ಸೊ ಅದ್ರ ಬಗ್ಗೆ ನೀವು ಈ ದಿನ ಮಾತಾಡ್ಬೋದು. ನಿಮ್ಮ ಕರೆಗಳನ್ನು ಸ್ವೀಕಾರ ಮಾಡ್ತೀನಿ. ನೀವು ಕರೆ ಮಾಡಬೇಕಾಗಿರುವ ಸಂಖ್ಯೆ 9686096279. ಈ ಸಂಖ್ಯೆಗೆ ಕರೆ ಮಾಡಿ ಚಹಾ ದಿನದ ವಿಶೇಷತೆ ಬಗ್ಗೆ ಮಾತಾಡಿ. ಹಾಗೆ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ಈ ಚಹಾ ದಿನದ ವಿಶೇಷತೆ ಬಗ್ಗೆ ಮಾತಾಡಲಿಕ್ಕೆ ಈ ದಿನ ನಮ್ಮೊಟ್ಟಿಗೆ ಶಿವಮೊಗ್ಗದ ಅದ್ವೈತ ಆಯುರ್ವೇದ ಚಿಕಿತ್ಸಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಡಾಕ್ಟರ್ ಪಲ್ಲವಿ ಕೆ ಎಸ್ ಮೇಡಮ್ ಅವರಿದ್ದಾರೆ. ಸೊ ಪಲ್ಲವಿ ಕೆ ಎಸ್ ಮೇಡಮ್ ಅವರೊಟ್ಟಿಗೆ ಒಂದಿಷ್ಟು ಚಾಯ್ ಬಗ್ಗೆ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತೀನಿ. ತದನಂತರ ನಿಮ್ಮ ಕರೆಗಳನ್ನು ಸ್ವೀಕಾರ ಮಾಡ್ತೀನಿ ಸ್ನೇಹಿತರೆ. ಸೋ ಕರೆಯನ್ನು ಸ್ವೀಕಾರ ಮಾಡೋಣ. ಪಲ್ಲವಿ ಮೇಡಮ್ ಅವರೊಟ್ಟಿಗೆ ಮಾತಾಡೋಣ. ಮೇಡಮ್ ನಮಸ್ತೆ.
1: ನಮಸ್ತೆ ಮ್ಯಾಮ್.
0: ಡಾಕ್ಟರ್ ಪಲ್ಲವಿ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದಗಳು ಮ್ಯಾಮ್.
0: ಸೋ ಪಲ್ಲವಿ ಮೇಡಮ್, ಈ ದಿನ ವಿಶೇಷವಾಗಿರುವಂತಹ ದಿನ ರಾಷ್ಟ್ರೀಯ ಚಹಾ ದಿನ. ತುಂಬಾ ಜನರ ಕೆಲಸಗಳು ಬೆಳಗ್ಗೆ ಶುರುವಾಗೋದೇ ಚಹಾ ದಿನದಿಂದ, ಅಂದ್ರೆ ಚಹಾ ಕುಡಿಯೋದ್ರಿಂದ.
1: ಖಂಡಿತ.
0: ಇತ್ತೀಚೆಗೆ ಕೆಲವರು ಇದ್ರ ಬಗ್ಗೆ ಚಹಾ ಅಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹಾಗೆ ಹೀಗೆ ಅಂತಿದ್ದಾರೆ, ಕೆಲವರು ನಮಗೆ ತುಂಬಾ ಖುಷಿ ಆಗತ್ತೆ ಚಹಾ ಕುಡಿಯೋದು ಅಂತಾರೆ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಮೇಡಮ್?
1: ಟೀ ಅಥವಾ ಕಾಫಿ ಎರಡು ಕೂಡ ನಮ್ಮ ದೇಹಕ್ಕೆ ಕೆಟ್ಟದ್ದು ಹೌದು ಒಳ್ಳೇದು ಹೌದು. ಕೆಟ್ಟದ್ದು ಯಾಕೆ ಅಂತಂದ್ರೆ, ಯಾವಾಗ ನಾವು ಆಹಾರದ ನಂತರ ತಗೊಳ್ತೀವಲ್ಲ ಆವಾಗ ನಮಗೊಂದು ಉತ್ತೇಜನ ಸಿಗತ್ತೆ. ಯಾಕೆಂದ್ರೆ ನೀವು ನೋಡಿರ್ಬೋದು, ನಾವ್ ಏನೇ ತಿಂದ ತಕ್ಷಣ ನಮಗೆ ಒಂಚೂರು ಡ್ರೌಸಿ ಫೀಲಿಂಗ್ ಇರುತ್ತೆ, ಅಯ್ಯೋ ಮೈ ಭಾರ ಆಗ್ತದೆ, ಒಂಚೂರು ನಿದ್ದೆ ಮಾಡೋಣ, ಈ ತರ ಒಂದು ಡ್ರೌಸಿ ಫೀಲಿಂಗ್ ಇರುತ್ತೆ. ಅದನ್ನ ಎಚ್ಚೆತ್ತು ನಮ್ಗೆ ಒಂದು ಕೆಲಸ ಮಾಡೋದಕ್ಕೆ ಮೋಟಿವೇಶನ್ ಕೊಡೋದೆ ಈ ಚಾಯ್. ಆದ್ರೆ ಖಾಲಿ ಹೋಟೆಲ್ ಸೇವನೆ ಮಾಡಿದಾಗ ಖಂಡಿತ ಇದು ಗ್ಯಾಸ್ಟ್ರಿಕ್ ಆಗುವಂತದನ್ನ ನಾವು ನೋಡ್ಬೋದಾಗಿರುತ್ತೆ.
0: ಓಕೆ ಓಕೆ ಓಕೆ. ಎಸ್, ನಿಮಗೆ ಎಷ್ಟು ಸ್ಪೆಷಲ್ ಅನ್ಸುತ್ತೆ ಮೇಡಮ್ ಚಾಯ್?
1: ಚಾಯ್ ಅದೇ ಆಕ್ಚುಲಿ ಅದನ್ನ ಹೇಳ್ತಿದ್ದೀನಲ್ಲ, ಅದ್ರದ್ದು ಹೆಲ್ತ್ ಬೆನಿಫಿಟ್ಸ್ ನಾವು ನೋಡಿದ್ರೆ, ಈಗ ಸಿಂಪಲ್ ಇಂಡಿಯಾದಲ್ಲಿ ನಾವು ಟೀ ಅನ್ನ ಹೆಲ್ತ್ ಬೆನಿಫಿಟ್ಸ್ ಅಲ್ಲಿ ಎಲ್ಲಿ ನೋಡ್ತೀವಿ ಅಂದ್ರೆ, ನಿಮಗೆ ಲೂಸ್ ಮೋಷನ್ ಆಗ್ತಾ ಇದೆ ಅಂತಂದ್ರೆ, ಲೂಸ್ ಮೋಷನ್ ಕಟ್ಟಿಸ್ಬೇಕು ಅಂದ್ರೆ ಟೀ ಡಿಕಾಕ್ಷನ್ ಎಲ್ಲ ಕುಡೀರಿ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಲೂಸ್ ಮೋಷನ್ ಆಗ್ತಿದೆ ಅಂದ್ರೆ ಕಷಾಯ ರಸ ಅಂದ್ರೆ ಒಗ್ರು ನಾವು ತಗೊಳ್ಬೇಕು ಅಂತ. ಟೀ ಇರೋದು ಒಗ್ರು ತಾನೆ,
0: ಡಿಕಾಕ್ಷನ್ ತರ.
1: ಹಾ, ಡಿಕಾಕ್ಷನ್ ಒಗ್ರು ಇರುತ್ತೆ, ಕಾಫಿ ಕಹಿ, ಆದ್ರೆ ಟೀ ಒಗ್ರು. ಈ ಒಂದು ಒಗ್ರು ರಸವನ್ನ ತಗೊಂಡವಾಗ ನಮಗೆ ಲೂಸ್ ಮೋಷನ್ ಕಟ್ಸುವಂತದ್ದು, ಇದರದ ಹೆಲ್ತ್ ಅಥವಾ ಮೆಡಿಸಿನಲ್ ವ್ಯಾಲ್ಯೂ ಅಂತ ಹೇಳ್ಬಹುದಾಗಿರತ್ತೆ. ಅದ್ರ ಜೊತೆಗೆ ನಾನು ಅವಾಗ್ಲೇ ಹೇಳ್ದಂಗೆ ಒಂದು ಉತ್ತೇಜನವನ್ನ ಕೊಡುತ್ತೆ ನಮ್ಗೆ, ದಿನ ಶುರು ಮಾಡೋದಕ್ಕೆ ಒಂದ್ ಮೋಟಿವೇಶನ್ ಕೊಡೋದಕ್ಕೆ, ಮಧ್ಯಾಹ್ನ ಊಟ ಆದ್ಮೇಲೆ ನಿದ್ದೆ ಬರದೆ ಒಂದು ಲವಲವಿಕೆಯಿಂದ ಕೆಲಸ ಮಾಡೋದಕ್ಕೆ, ಆ ಡ್ರೌಸಿನೆಸ್ ಇಲ್ದೆ ಇರೋದಕ್ಕೆ, ಹೆವಿನೆಸ್ ಇಲ್ದೆ ಇರೋದಕ್ಕೆ ನಮ್ಗೆ ಉತ್ತೇಜನ ಕೊಡೋದೇ ಈ ಟೀ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ನಮ್ಮ ಕಾನ್ಸಂಟ್ರೇಷನ್ ಕೂಡ ತುಂಬಾ ಚೆನ್ನಾಗಿ ಮಾಡುತ್ತೆ ಅದು. ಅಂತಂದ್ರೆ ನೀವು ನೋಡಿರ್ಬೋದು, ರಾತ್ರಿ ಓದೋ ಮಕ್ಕಳು ಅವಾಗ ಅವಾಗ ಒಂಚೂರು ಚಾಯ್ ಕುಡ್ಕೊಂಡು ಆಮೇಲೆ ಮತ್ತೆ ಓದುವಂತದ್ದು, ಕಾನ್ಸಂಟ್ರೇಷನ್ ಕೂಡ ನಮಗೆ ಅದು ಉತ್ತೇಜನೆಗೊಳಿಸುವಂತದ್ದನ್ನ ನೋಡ್ಬೋದು. ಅಂಡ್ ಟೀ ಒಂದು ಆಂಟಿ ಆಕ್ಸಿಡೆಂಟ್ಸ್ ಅಂತ ಕೂಡ ನಾವು ಹೇಳ್ಬೋದು. ಆಂಟಿ ಆಕ್ಸಿಡೆಂಟ್ಸ್ ಅಂತಂದ್ರೆ ನಮ್ಮಲ್ಲಿ ಇರುವಂತಹ ಒಂದು ಕಲ್ಮಶಗಳನ್ನ ಇದ್ ಮಾಡುವಂತದ್ದು ಕೂಡ, ಅಂದ್ರೆ ಸರಿ ಮಾಡುವಂತದ್ದು ಕೂಡ ಟೀ ಒಂದು ಅದರ ಅಂಶ ಇರುವಂತದ್ದನ್ನ ನಾವಿಲ್ಲಿ ನೋಡ್ಬೋದು. ಆದ್ರೆ ಇದೇ ಟೀ ನಮಗೆ ಜಾಸ್ತಿ ಆದ್ರೆ ಏನ್ ಮಾಡುತ್ತೆ ಗೊತ್ತಾ, ಇದು ಆಕ್ಚುಲಿ ಟೀ ಮತ್ತೆ ಕಾಫಿ ಎರಡು ಏನ್ ಮಾಡುತ್ತೆ ಅಂತಂದ್ರೆ, ನಮ್ಗೆ ಆಹಾರದಲ್ಲಿರುವಂತಹ ಐರನ್ ಕಂಟೆಂಟ್ ಅನ್ನ ಬ್ಲಡ್ಗೆ ಅಬ್ಸಾರ್ಬ್ ಆಗದೆ ಇರೋ ಹಾಗೆ ಒಂದು ಬ್ಯಾರಿಯರ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅದರಿಂದ ತುಂಬಾ ಅತಿ ಹೆಚ್ಚು ಟೀ ಕುಡಿಯೋರಲ್ಲಿ ಏನಾಗುತ್ತೆ ಅಂತಂದ್ರೆ, ಹಿಮೋಗ್ಲೋಬಿನ್ ಕಡಿಮೆ ಆಗುವಂತದ್ದು, ಈಗ ರಕ್ತಹೀನತೆ ಉಂಟಾಗೋದು. ನಾವು ಇಷ್ಟೇ ತರಕಾರಿ ತಿಂತೀವಿ ಮತ್ತೆ ಏನು ಅಂದ್ರೆ ಹಣ್ಣುಗಳನ್ನ ತಿಂತೀವಿ, ಏನ್ ಮಾಡಿದ್ರು ಕೂಡ ರಕ್ತ ಸರಿ ಆಗೋದಿಲ್ಲ ಅಂತ ಹೇಳೋರಿಗೆ ಈ ಟೀ ಕುಡ್ದವಾಗ ಅದು ಜಾಸ್ತಿ ಆಗುವಂತದ್ದು. ಯಾರಿಗೆ ರಕ್ತಹೀನತೆ ಇದೆ, ಬ್ಲೀಡಿಂಗ್ ಡಿಸಾರ್ಡರ್ಸ್ ಇದೆ, ಹೆಣ್ಣು ಮಕ್ಕಳಲ್ಲಿ ಮುಟ್ಟಿನ ಸಮಸ್ಯೆ ಇದೆ, ಖಂಡಿತವಾಗಿ ಟೀ ಕುಡಿಬೇಡಿ ಅಂತ ಹೇಳಿಕ್ಕೆ ಇಲ್ಲಿ ಬಯಸ್ತೇನೆ. ಹಾಗೆ ನಾನು ಅವಾಗ ಹೇಳಿದೆ, ಉತ್ತೇಜನವನ್ನ ಕೊಡೋದ್ರಿಂದ ಅದೇನ್ ಮಾಡುತ್ತೆ, ತುಂಬಾ ಜನಕ್ಕೆ ರಾತ್ರಿ ನಿದ್ದೆ ಮಾಡ್ಲಿಕ್ಕೆ ಬಿಡುದಿಲ್ಲ. ಆರ್ ಗಂಟೆ ನಂತರ ಟೀ ಕುಡಿದ್ರೆ ಏನಾಗುತ್ತೆ ಅಂದ್ರೆ, ರಾತ್ರಿ ನಿದ್ದೆನೇ ಬರಲ್ಲ ಮೇಡಮ್. ಅದು ವಯಸ್ಸಾದವರಲ್ಲಿ ಯಾವಾಗ ನಿದ್ದೆ ಕಡಿಮೆ ಇರುತ್ತಲ್ಲ, ಅಂತವರಲ್ಲಿ ನಿದ್ದೆ ಮಾಡೋದಕ್ಕೆ ಬಿಡದೆ ಇರುವಂತದ್ದು ಈ ಟೀ ಒಂದಾಗಿರುವಂತದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ತುಂಬಾ ಬಿಸಿ ಬಿಸಿ, ಈಗ ನಾವು ಟೀನೆಲ್ಲ ತಣ್ಣ ಮಾಡ್ಕೊಂಡು ಕುಡಿಯೋದಿಲ್ಲ ಅಲ್ವಾ, ಬಿಸಿ ಟೀ ಕುಡಿಯೋದು, ತುಂಬಾ ಬಿಸಿ ಕುಡಿಯೋದ್ರಿಂದ ನಮ್ಮ ಡೆಂಟಲ್ ಹೆಲ್ತಿಗೂ ಕೂಡ ಅದು ಮಾರಕವಾಗುವಂತದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅಂದ್ರೆ ಅದ್ರ ಮೇಲ್ಗಡೆ ಒಂದು ಸಣ್ಣ ಪದರ ಹೋಗುವಂತದ್ದು, ಅದರಿಂದ ಹುಳುಕಾಗುವಂತದ್ದು, ಮತ್ತೆ ಬ್ರೌನಿಶ್ ಕಲರ್ ಯೆಲ್ಲೋಯಿಶ್ ಕಲರ್ ಆಗುವಂತದನ್ನ ನೋಡಬಹುದಾಗಿರುತ್ತೆ. ಹಾಗೆ ತುಂಬಾ ಜಾಸ್ತಿ ಹಾಲು ಹಾಕಿ ನಾವು ಟೀ ಕುಡಿಯೋದ್ರಿಂದ ಏನಾಗುತ್ತೆ ಅಂದ್ರೆ, ಅಗೇನ್ ಇವಾಗ ಎಲ್ಲರೂ ಕ್ಯಾಲರಿ ಕಾನ್ಶಿಯಸ್, ನೀವು ನೋಡಿರ್ಬೋದು ಒಬೆಸಿಟಿ, ಒಬೆಸಿಟಿ ಇಂದ ಕ್ಯಾಲರೀಸ್ ಅನ್ನ ಕೌಂಟ್ ಮಾಡಿ ತಗೊಳ್ಳೋರು ಹಾಲ್ ಜೊತೆಗೆ ಪ್ರತಿ ನಿತ್ಯ ಟೀ ಅನ್ನ ಒಂದು 6-8 ಸರಿ ತಗೊಳ್ತಾ ಇದಾರೆ ಅಂದ್ರೆ ಕ್ಯಾಲರೀಸ್ ಆಡಪ್ ಆಗಿ ಅವ್ರಿಗೆ ಒಬೆಸಿಟಿ ಮತ್ತೆ ಬರುವಂತ ಚಾನ್ಸಸ್ ಗಳು ಇರುವಂತದನ್ನ ನೋಡ್ಬೋದಾಗಿರುತ್ತೆ. ಆದ್ರಿಂದ ಟೀ ಕುಡಿಬೇಕಾ, ಖಂಡಿತವಾಗಿ ಕುಡಿಯಿರಿ. ಆಹಾರದ ನಂತರ ಸಣ್ಣ ಗ್ಲಾಸ್ ಅಲ್ಲಿ ಅಂದ್ರೆ 50 ml ಅಷ್ಟು ಟೀ ಕುಡಿದ್ರೆ ಯಾವ್ದೇ ತರ ಹಾನಿ ಇಲ್ಲ, ನಿಮಗೆ ಉತ್ತೇಜನವನ್ನ ಕೊಡುತ್ತೆ, ನಿಮಗೆ ಲವಲವಿಕೆ ಇರುವಂತ ಜೀವನವನ್ನ ಕೊಡುವಂತದ್ದು ಖಂಡಿತವಾಗಿ ಟೀ ಮತ್ತು ಕಾಫಿ ಅಂತ ಹೇಳಿಕ್ಕೆ ನಾ ಬಯಸ್ತೇನೆ.
0: ಎಸ್ ಮೇಡಮ್, ಎಸ್ ಮೇಡಮ್, ಎಸ್ ತುಂಬಾ ಚೆನ್ನಾಗಿ ಒಂದು ವಿಶೇಷ ಮಾಹಿತಿಯನ್ನ ತಿಳಿಸಿದ್ರಿ ಡಾಕ್ಟರ್ ಪಲ್ಲವಿ ಕೆ ಎಸ್ ಮೇಡಮ್. ನಿಮ್ಮೆಲ್ಲ ವಿಶೇಷ ಮಾಹಿತಿಗಾಗಿ ಧನ್ಯವಾದಗಳು ಮ್ಯಾಮ್.
1: ಧನ್ಯವಾದಗಳು.
0: ನಮಸ್ತೆ.
1: ನಮಸ್ತೆ.
0: ಎಸ್ ಸ್ನೇಹಿತರೆ, ಕೇಳಿದ್ರಲ್ವಾ ಟೀ ಯಾವಾಗ ಕುಡಿಬೇಕು, ಹೇಗೆ ಕುಡಿಬೇಕು, ಯಾವ ರೀತಿ ಕುಡಿಬೇಕು, ಯಾವ ಸಮಯದಲ್ಲಿ ಕುಡಿಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಪಲ್ಲವಿ ಕೆ ಎಸ್ ಮೇಡಮ್ ಅವರು ತುಂಬಾ ಚೆನ್ನಾಗಿ ತಿಳಿಸಿದ್ರಲ್ವಾ. ಎಸ್, ಕರೆ ರೆಡಿ ಇದೆ, ತೋಳೋಣ. ನಮಸ್ತೆ
2: ಮೇಡಮ್. ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಿ?
2: ಆರಾಮಿದ್ದೀನಿ ಮೇಡಮ್.
0: ಎಸ್ ಸರ್, ಚಹಾ ದಿನ.
2: ನನಗೆ ಈ ವಿಷಯ ನೀವು ಕೊಟ್ಟಮೇಲೆ ನನಗೆ ನಗು ಬಂತು ಮೇಡಮ್.
0: ಯಾಕೆ ಸರ್?
2: ಯಾಕೆ ಅಂದ್ರೆ ಇಲ್ಲಿ ನಮ್ಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಕೆಲ್ಸಕ್ಕೆ ಬಂದ್ರು ಸ್ವಾಮಿ ತಾಲಿ ಓಡ್ತಾ ಇಲ್ಲ, ಟೀ ಬಸ್ಸೆ ಅಂತಾರೆ.
0: ಕರೆಕ್ಟ್ ಸರ್, ಕರೆಕ್ಟ್.
2: ನಾನೇನಂತಿದ್ದೆ, ಎಲ್ಲಿ ತಲೆ ಎಲ್ಲಿ ಓಡ್ಬೇಕಯ್ಯ ನೀವು, ತಲೆ ಇದ್ದಲ್ಲೇ ಇರ್ಬೇಕು, ಎಲ್ಲಿ ಓಡೋಗ್ಬೇಕ ಅಂತ ತಮಾಷೆ ಮಾಡ್ತಿದ್ದೆ. ಹಂಗಾಗಿ ಚಹಾ ಅಂತ ನೆನಪು ಅಂದ್ಕೊಳ್ಳಿ ಹಂಗಾಯ್ತು ಮೇಡಮ್. ನಾನು ಸೆಕೆಂಡ್ ಪಿ ಯು ನಲ್ಲಿ ಒಂದು ಪಾಠ ಇತ್ತು ಮೇಡಮ್, ಚಹಾ ಹಳ್ಳಿಯ ಚಹಾ ಹೋಟೆಲ್ಗಳು ಅಂತ. ತುಂಬಾ ಚೆನ್ನಾಗಿದೆ ಮೇಡಮ್ ಅದು, ಲಲಿತಾ ಪ್ರಬಂಧ ವೀರೇಂದ್ರ ಸಿಟ್ಟಿ ಅವ್ರು ಬರ್ದಿದ್ರೆ, ಅವಕಾಶ ಸಿಕ್ಕಿದ್ರೆ ಅದನ್ನ ಓದಿ ಮೇಡಮ್, ತುಂಬಾ ಚೆನ್ನಾಗಿದೆ. ನಾನು ಈಗ ಅಲ್ಲಿ ಅಲ್ಲಿ ಬರುತ್ತೆ ಮೇಡಮ್, ಅದು ಕಲಿಯುಗದ ಅಮೃತ ಯಾವ್ದಪ್ಪ ಅಂತ ಹೇಳಿದ್ರೆ ಚಹಾ ಅಂತೆ ಮೇಡಮ್. ಅದೊಂದು ಪ್ರಶ್ನೆನೇ ಇದೆ, ಅದು ಒಂದು ಅಂಕನ ಪ್ರಶ್ನೆ, ಕಲಿಯುಗದ ಅಮೃತ ಯಾವ್ದು? ಚಹಾ. ಆಮೇಲೆ ಒಂದು ಕವನ ಹೇಳ್ಬಿಡ್ತೀನಿ ಮೇಡಮ್ ಚಹಾ ಬಗ್ಗೆ.
0: ಖಂಡಿತ.
2: ಅದು ಏನು ಅಂತಂದ್ರೆ, ನೋಡಿ ಮೇಡಮ್ ಹಿಂಗ್ ಬರುತ್ತೆ ಅದು ಚಹಾ ಬಗ್ಗೆ. ಚಹಾ ಎಂದರೆ ಸಕ್ಕರೆಯ ಸಿಹಿ ಪಾಕವಲ್ಲ, ಚಹಾ ಎಂದರೆ ಕ್ಷೀರ ರೂಪದ ದ್ರವವೂ ಅಲ್ಲ, ದಿನ ಮುಂಜಾನೆ ಹರ್ಷ ನೀಡೋ ಜೇನಹನಿ, ಮುಸ್ಸಂಜೆಯಲ್ಲಿ ತಂಗಾಳಿಯ ಮಳೆಹನಿ, ಬೇಸರದಿ ಕುಳಿತ ಮನಕ್ಕೆ ಒಂದಾದ ಸ್ನೇಹ ನಂಟ, ಬಯಸಿದಾಗ ದೊರಕೋ ದಿವ್ಯೌಷಧ ಸರಕು.
0: ಏನ್ ಸರ್ ಪದಗಳು ಈ ತರ ಇದೆ?
2: ನಿಜ ನೋಡಿ, ಅದು ನನಗೆ ಆಶ್ಚರ್ಯ. ನಮಗೆ ಅಭ್ಯಾಸ ಇರಲ್ಲ ಮೇಡಮ್, ನಾವೇನಿದ್ರು ಕಾಫಿ ಕುಡಿತಾ ಇದ್ದು, ಚಹಾದ ಪರಿಕಲ್ಪನೆ ಇಲ್ಲ. ಅಲ್ಲಿ ಕಾಲೇಜಲ್ಲಿ ನಾವು ಕ್ಲಾಸ್ ಮುಗಿಸ್ ಬಂದ್ಮೇಲೆ ನಮ್ಮ ಕೊಲೀಗ್ಸ್ ಗುರುಗಳೇ ಬನ್ನಿ ಒಂದ್ ಸ್ವಲ್ಪ ಕೆಟಿ ಕುಡಿದ್ರ ಅನ್ನೋರು. ಕೆಟಿ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ನಮ್ಗೆ. ಕಡಕ್ ಚಹಾ ಅನ್ನೋರು, ಕಡಕ್ ಟೀ ಅನ್ನೋರು, ಏನೇನೋ ಹೇಳ್ತಿರೋರು. ನಾನು ನನಗೆ ಒಂದ್ ಸ್ವಲ್ಪ ರೇಡಿಯೋ ಹವ್ಯಾಸ ಇಲ್ಲ ಮೇಡಮ್, ಅಲ್ಲೂ ನಾನು ಸುಮ್ನೆ ಕುತ್ಕೊಂಡು ರೇಡಿಯೋ ಆಕ್ಟಿವ್ ಕುಂದ್ಬಿಡ್ತಿದ್ದೆ, ಈ ಚಹಾ ಇದೇ ಇಲ್ಲ ನನಗೆ. ಹಂಗಾಗಿ ಈಗ್ಲೂ ಚಹಾ ಕಡಿಮೆ, ನಾವು ಕಾಫಿ ಕುಡಿತೀವಿ. ಬಟ್ ಚಹಾ ಕುಡಿಯೋರು ತುಂಬಾ ಜನ ಇದಾರೆ ಮೇಡಮ್. ನಾವು ಕೆಲ್ಸಕ್ಕೆ ಇಲ್ಲಿ ಬಂದಾಗ ಕೊಬ್ಬರಿ ಸುಲಿಯೋರು ಹಿಂದೆಲ್ಲ ಒಂದ್ ಸರಿ ಎರಡ್ ಸರಿ ಚಹಾ ಕುಡಿಯೋರು, ಈಗ 5-6 ಸರಿ ಕೇಳ್ತಾರೆ. ಗಂಟು ಗಂಟೆಗೂ ಚಹಾ ಚಹಾ, ಊಟ ಮಾಡೋದ್ರೆ ಊಟ ಇಲ್ಲರೂ ಚಿಂತಿಲ್ಲ ಸ್ವಾಮಿ ನಮಗೆ ಚಹಾ ಕೊಡ, ಟೀ ಕೊಡ್ರಿ ಅಂತಾರೆ. ಹಂಗಾಗಿ ಅದ್ರಲ್ಲಿ ನಾವ್ ಆಮೇಲೆ ಇನ್ನೊಂದ್ ಹೆಸರಿಗೆ ಅದು ಬ್ಲಾಕ್ ಟೀ, ಗ್ರೀನ್ ಟೀ ಇವೆಲ್ಲ ಕೇಳಿದೀವಿ ಮೇಡಮ್ ಇತ್ತೀಚೆಗೆ. ಲೆಮನ್ ಟೀ ಅಂತ ಅದೇನೋ ಲೆಮನ್ ಗ್ರಾಸ್ ಅಲ್ಲಿ ಮಾಡೋದು ಹಿಂಗೆಲ್ಲ ಕೇಳಿದೀವಿ ಅಷ್ಟೇ, ಆದ್ರೆ ನಾವು ಸವಿದಿಲ್ಲ. ಒಟ್ಟಾರೆ ನಾವು ಕೇಳ್ತೀನಿ ಮೇಡಮ್, ನಿಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ನೇಹಿತರುಗಳು ಇನ್ನು ಯಾವ್ಯಾವ ಟೀಗಳನ್ನ ನಮಗೆ ಪರಿಚಯ ಮಾಡ್ತಾರೆ ತಿಳ್ಕೊಳ್ಳೋಣ ಮೇಡಮ್.
0: ಓಕೆ ಸರ್, ಖಂಡಿತ ತಿಳ್ಕೊಳ್ಳೋಣ. ಹಾಗೆ ಎಷ್ಟು ML ಅವರು ಕುಡಿತಾರೆ ಅಂತ ಕೇಳೋಣ.
2: ಖಂಡಿತ ಖಂಡಿತ, ಒಳ್ಳೆ ಒಂದು ಒಳ್ಳೆ ವಿಷಯ ಇದೆ ಇವತ್ತು, ನಿಮಗೂ ಕೂಡ ಧನ್ಯವಾದಗಳು.
0: ಎಸ್ ಸರ್, ಥ್ಯಾಂಕ್ ಯು ಸರ್. ಎಸ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ಹಲೋ,
0: ನಮಸ್ಕಾರ.
3: ಹಲೋ ಮೇಡಮ್ ಅವರೇ, ನಮಸ್ಕಾರ.
0: ನಮಸ್ಕಾರ ಚಿಕ್ಕಪ್ಪ ಅವರೇ, ಹೇಗಿದ್ದೀರಾ?
3: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ, ನೀವ್ ಹೇಗಿದ್ದೀರಾ?
0: ಸರ್ ಆರಾಮಾಗಿದ್ದೀನಿ, ಆರಾಮಾಗಿದ್ದೀನಿ.
3: ಆಯ್ತೇನ್ರಿ?
0: ಇಲ್ಲ ಸರ್, ಇನ್ನು ಇಲ್ಲ ಸರ್. ನೀವ್ ಎಷ್ಟು ML ತೊಳ್ತೀರಿ ಡೈಲಿ?
3: ಇಲ್ಲ ಮೇಡಮ್ ಅವರೇ, ಬೆಳಗ್ಗೆ ಒಂದ್ಸಲ, ಸಾಯಂಕಾಲ ಒಂದ್ಸಲ, ಆದ್ರೆ ಇವತ್ತು ಚಹಾ ದಿನ ಇರೋದ್ರಿಂದ ಒಂದ್ 2 ಸಲ ಜಾಸ್ತಿ ತಗೊಂಡಿದ್ದೀರಿ ಮೇಡಮ್ ಅವರೇ.
0: ಯಾವ ಖುಷಿಗೋ,
3: ಚಹಾ ದಿನ ಇತ್ತಲ್ಲ, ಅದೇ ಒಂದ್ ಖುಷಿಗೆ ಇವತ್ತು 2 ಸಲ ಚಹಾ ಜಾಸ್ತಿನೇ ಕುಡಿದ್ಬಿಟ್ಟೆ ಮೇಡಮ್ ಅವರೇ.
0: ಚಂದ ಕತೆ ಹೇಳ್ತೀರ ಸರ್.
3: ಚೆನ್ನಾಗಿದೆ ವಿಷಯ, ಚೆನ್ನಾಗಿದೆ ಮೇಡಮ್ ಅವರೇ ಇವತ್ತು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಈ ಚಹಾ ಅಂತಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ನೋಡ್ರಿ, ಒಂದ್ ಹೊತ್ತು ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ಚಹಾ ಇಲ್ಲ ಅಂದ್ರೆ ಆಗದೇ ಇಲ್ಲ ನೋಡ್ರಿ.
0: ನಿಜ ನಿಜ ನಿಜ.
3: ಅದಕ್ಕೂ ಒಂದು ಏನ್ ನಾವ್ ಚಹಾ ಕುಡಿಯಕ್ಕೆ ಒಂದು ಟೈಮಿಂಗ್ ಮಾಡ್ಕೊಂಡಿರ್ತೇವೆ, ಆ ಸಮಯಕ್ಕೆ ನಾವ್ ಏನಾದ್ರೂ ಚಹಾ ಕುಡಿಯಲಿಲ್ಲ ಅಂತಂದ್ರೆ ಏನೋ ಒಂದು ಕಳ್ಕೊಂಡಿರ್ಬೋದಲ್ಲ, ಇವತ್ತು ಯಾಕೆ ನಮ್ ತಲೆ ಓಡ್ತಾ ಇಲ್ಲ ಅಂತ ಅನ್ನೋ ತರ ಆಗ್ಬಿಡುತ್ತೆ ಮೇಡಮ್.
0: ನಿಜ ನಿಜ, ಹಾಗೆ ಆಗತ್ತೆ.
3: ಆ ಸಮಯಕ್ಕೆ ಸರಿಯಾಗಿ ನಾವು ಒಂದ್ ಸ್ವಲ್ಪ ಟೀ ಕುಡಿದಾಗ ನಮ್ಮ ಒಂದು ಮೈಂಡ್ ಫ್ರೆಶ್ ಆಗುತ್ತೆ. ಅದು ಏನೋ ಒಂದು ಬೆಳಗಿನ ಸಮಯದಲ್ಲಿ ಒಂದ್ ಸ್ವಲ್ಪ ಚಹಾ ಕುಡ್ಕಂತ ಒಂದು ಪೇಪರ್ ನಲ್ಲಿ ಒಂದ್ ನಾಲ್ಕು ಅಕ್ಷರ ಓದಿದಾಗ ಅವತ್ತಿನ

0: ಒಂದು ಬದಲಾವಣೆನೆ ಬೇರೆ ಆಗುತ್ತೆ ಮೇಡಮ್ ಅವರೇ.
1: ನಿಜ ನಿಜ ಸರ್, ನಿಜ.
0: ಹಾಗಾಗಿ ಚಹಾ ಅನ್ನೋದು ತುಂಬಾ ಪ್ರತಿಯೊಬ್ಬರಿಗೂ ಬಹಳ ಒಂದು ಇಷ್ಟವಾಗಿದ್ದು, ಅದರಿಂದ ಎಷ್ಟೋ ಮೈಂಡ್ ಗಳು ಫ್ರೆಶ್ ಆಗೋ ಅಂತ ಚಾನ್ಸ್ ಇರುತ್ತೆ. ನನಗೂ ಕೂಡ ಅದೇ ಆಗಿರೋದು.
1: ಅಂದಾಗೆ ನೀವು ಇವತ್ತು 4 ಸಲ ಟೀ ಆಯ್ತು ನಿಮ್ದು.
0: ಎರಡ್ ಸಲ ಜಾಸ್ತಿನೇ ಕೊಡ್ಬಿಟ್ಟಿದ್ದೀನಿ ಇವತ್ತು. ಎಲ್ರಿಗೂ ಹೇಳ್ತಾ ಇದ್ದೆ ಇವತ್ತು ಚಹಾ ದಿನಪ್ಪ, ಇವತ್ತು ಸ್ವಲ್ಪ ಚಹಾ ಜಾಸ್ತಿನೇ ಕುಡೀರಿ, ನೋಡೋಣ ಏನಾಕತ್ತ.
1: ಅಯ್ಯೋ ದೇವ್ರೆ. ಯಾವಾಗಾದ್ರೂ ನೀವು ಮಾಡಿದ್ದುಂಟ?
0: ಏ ಮಾಡ್ತೇನ್ರಿ ಮೇಡಮ್ ಅವ್ರೆ, ಚಹಾ ಮಾಡ್ತೇನ್ರಿ, ಅದೇನ್ ಅಭ್ಯಂತರ ಇಲ್ಲ. ಈಗ ನೋಡ್ರಿ ಮೇಡಮ್ ಅವ್ರೆ, ನೀವು ಗೆಸ್ಟ್ ಆಗಿ ನೀವು ನಮ್ಮನೆಗ್ ಬಂದ್ರಿ ಅಂದ್ರೆ ಫಸ್ಟ್ ನೀವು ಊಟ ಮಾಡ್ತೀರಾ ಅಂತ ನಾವ್ ಕೇಳೋದಲ್ರಿ.
1: ನಿಜ
0: ಅಲ್ವಾ? ಚಹಾ ಕುಡಿತೀರಾ? ಅದ್ರಲ್ಲೂ ಇತ್ತೀಚೆಗೆ ಅಂತ ಬಿಡ್ರಿ, ಚಹಾ ಕುಡಿತೀರಾ ಅಂದ ಅಂದ ತಕ್ಷಣನೆ ಮತ್ತೆ ನಿಮ್ದು ಪ್ಲಸ್ ಲೆಸ್ ಕೂಡ ಅದನ್ನ ಜೊತೆಗೆ ನಾವ್ ಕೇಳ್ಬೇಕಾಗುತ್ತೆ. ಅವಾಗೆಲ್ಲ ಹಿಂದೆಲ್ಲ ಆತರ ಇರ್ಲಿಲ್ಲ. ಚಹಾ ಮಾಡ್ಬೇಕಂದ್ರೆ ಚಹಾ ಮಾಡ್ತಾ ಇದ್ವಿ, ಕುಡಿತಾ ಇದ್ರೆ ಏನು ತೊಂದ್ರೆ ಆಗ್ತಿರ್ಲಿಲ್ಲ. ಆದ್ರೆ ಈಗಿನ ಕಾಲಮಾನ ಬದಲಾಗಿರೋದ್ರಿಂದ ನಾವು ಚಹಾ ಕುಡಿತೀರಾ ಪ್ಲಸ್ ಲೆಸ್ ಅಂತ ಕೂಡ ಕೇಳ್ಬೇಕಾಗ.
1: ಇನ್ನೊಂದು ಆಡ್ ಮಾಡ್ಕೊಳ್ಳಿ ಸರ್, ಬೆಲ್ಲ ಟೀನ ಸಕ್ಕರೆ ಟೀನ ಅಂತ.
0: ಅದ್ರಲ್ಲೂ ಈ ಸಕ್ಕರೆ ಟೀ ಕುಡಿಯೋಕ್ಕಿಂತ ಬೆಲ್ಲ ಚಹಾ ಕುಡಿಯೋದೈತಲ್ರಿ, ಬಹಳ ಚಂದ ಇದ್ರತ್ರಿ ಅದ್ರ.
1: ಹೌದಾ? ಓಕೆ ಓಕೆ.
0: ಬೆಲ್ಲ ಚಹಾ ಅದ್ರಲ್ಲಿ ಸಕ್ಕರೆ ಅಷ್ಟೇನು ಪ್ರಾಬ್ಲಮ್ ಆಗಕ್ಕಿಲ್ಲ. ಆದ್ರೂ ಅದು ಸಕ್ಕರೆಯಿಂದಾನೇ ತಯಾರಾಗೋದು, ಇದು ಸಕ್ಕರೆಯಿಂದಾನೇ ಇದು ಕಬ್ಬಿನಿಂದಾನೇ ತಯಾರಾಗೋದು. ಆದ್ರೂ ಕೂಡ ಬೆಲ್ಲ ಅಂದ್ರೆ ಸ್ವಲ್ಪ ಪರವಾಗಿಲ್ಲ ಅಂತ ನನ್ನ ಅನಿಸಿಕೆ.
1: ಓಕೆ ಸರ್.
0: ಬೆಲ್ಲ ಚಹಾ ಚೆನ್ನಾಗಿರುತ್ತೆ. ಆಮೇಲೆ ಅದಕ್ಕೆ ಒಬ್ರು ನಮ್ಮ ಹಿಂದೆ ಒಬ್ರು ಕೇಳಿದ್ರು, ನಾವು ಚಹಾಕ್ಕೆ ಏನ್ ಹಾಕ್ತೇವೆ ಅಂತ ಒಬ್ರು ಹೇಳಿದ್ರು. ಒಂಚೂರು ಚಕ್ಕೆ ಇದನ್ನ ಯಾವ್ದು ಚಕ್ಕೆ ಏನಂತಾರ,
1: ಚಕ್ಕೆ ಶುಂಠಿ ಮಸಾಲ ಚಾಯ್
0: ಅದು ಹಾಕಿದ್ದೇವೆ ನಾವು, ಚೆನ್ನಾಗಿತ್ತು ಅಂತ ಅವ್ರು ಯಾವಾಗ ಒಂದ್ಸಲ ಹೇಳಿದ್ರ, ನಾನು ಅವತ್ತಿಂದನು ಕೂಡ ನಾನು ಬೆಳಗ್ಗೆ ಚಹಾ ಕಾಯಿಸ್ಬೇಕಾರೆ ಒಂದ್ ಸ್ವಲ್ಪ ಅದ ಚಕ್ಕೆ ಚೂರು ಹಾಕ್ಬಿಟ್ಟು ಮಾಡ್ತೀನಿ. ಈಗ ಒಳ್ಳೆ ಕಂಪ್ ಇರುತ್ತೆ, ಒಂದು ಆ ಫ್ಲೇವರೇ ಬೇರೆ ಆಗಿರುತ್ತೆ, ಚೆನ್ನಾಗಿರುತ್ತೆ ಟೀ ಕುಡಿಯೋಕೆ ಚೆನ್ನಾಗಿರುತ್ತೆ. ಆಮೇಲೆ ಟೀ ಮಾಡ್ಬೇಕಾದ್ರೆ ಮೇಡಮ್ ಅರೆ, ನಾವು ಸಕ್ಕರೆ ಟೀ ಪುಡಿ ಹಾಲು ಎಲ್ಲ ಏಕಕಾಲಕ್ಕೆ ಯಾವತ್ತು ಹಾಕಬಾರ್ದು ಮೇಡಮ್ ಅರೆ. ಮೊದಲು ನಾವು ಹಾಲು ಟೀ ಪುಡಿ ಚೆನ್ನಾಗಿ ಕುದಿಸಿ ಆ ನಂತರ ಅದಕ್ಕೆ ಸಮ ಪ್ರಮಾಣದಲ್ಲಿ ನಾವು ಸಕ್ಕರೆ ಹಾಕಿ ಟೀ ಮಾಡಿದಾಗ ಅದು ಒಂದು ಕುಡಿಯೋಕೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಅರೆ. ಕೆಲವ್ರು ಏನ್ ಮಾಡ್ತಾರೆ, ಏಕಕಾಲಕ್ಕೆ ಒಂದು ಸಕ್ಕರೆ ಟೀ ಪುಡಿ ಹಾಲು ಎಲ್ಲ ಹಾಕ್ಬಿಟ್ರೆ ಅದು ಟೀ ಆಗದೇ ಇಲ್ಲ, ಸರಿ ಆಗದೇ ಇಲ್ಲ. ಅದು
1: ಟೀ ಇವಾಗ ಪಾಯಸ ಆಗ್ಬಿಡುತ್ತೆ ಏನ್ ಕತೆ?
0: ಪಾಯಸ ಆಗ್ಬಿಡುತ್ತೆ, ಇಲ್ಲ ಅಂತಂದ್ರೆ ಯಾವ ಕುಡಿದಂಗೆ ಆಗ್ಬಿಡುತ್ತೆ. ನೀವ್ ಯಾವಾಗಾರ ನಮ್ಮ ಮನೆಗೆ ಗೆಸ್ಟ್ ಆಗಿ ಬರ್ರಿ ಮೇಡಮ್ ಅವ್ರೆ, ನಾನೇ ಟೀ ಮಾಡ್ಕೊಡ್ತೇನೆ ನೋಡ್ರಿ ಹೆಂಗಿರುತ್ತೆ ಅಂತ.
1: ಸೂಪರ್. ಹಾಗೆ ನಿಮ್ಗೆ ಸೋಮಶೇಖರ್ ಸರ್ ಮೆಸೇಜ್ ಮಾಡಿದಾರೆ ಏನಪ್ಪ ಅಂದ್ರೆ, ಇನ್ನೊಂದೆರಡ್ ಸರಿ ಕುಡಿದ್ಬಿಡಿ 6 ಬಾರಿಸ್ತೀರಾ ಅಂತ.
0: ನಾನು ಅದಕ್ಕೆ ಎರಡ್ ಸಲ ಎಷ್ಟ್ರ ಕುಡಿದ್ರ ಅದನ್ನ ಲೆಸ್ ಕುಡ್ದಿರೋದು.
1: ಓಕೆ ಸರ್, ಓಕೆ, ಥ್ಯಾಂಕ್ ಯು.
0: ಅವ್ರಿಗೂ ಸೋಮಶೇಖರ್ ಸರ್ ಅವ್ರಿಗೂ ತುಂಬಾ ಧನ್ಯವಾದಗಳು. ಅವ್ರು ಕೂಡ ಫೋನ್ ಮಾಡಿದ್ರೆ ಹಂಗ ಗೊತ್ತಾಗ್ಲಿಲ್ಲ.
1: ಯಾವ ಮಾಡಿದ್ರು?
0: ಹೌದಾ, ತುಂಬಾ ಚೆನ್ನಾಗಿರುತ್ತೆ ಅವ್ರ ಮಾತು ಕೇಳಕ್ ಒಂದ್ ಖುಷಿ ಇರುತ್ತೆ. ಅವ್ರ ಮಾತು ಕೇಳ್ದಾಗಲ್ಲ ನನ್ಗೆ ಯಾರ ನೆನ್ಪಾಗುತ್ತೆ ಅಂದ್ರೆ, ನಮ್ಮ ಚಲನಚಿತ್ರ ನಟರ ಅಂಬರೀಶ್ ಅಣ್ಣ ಅವ್ರು ಮಾತಾಡ್ದಂಗ ಆಗುತ್ತೆ, ನನಗೆ ಅದೇ ನೆನ್ಪು ಬಂದ್ಬಿಡುತ್ತೆ.
1: ಸೋಮಶೇಖರ್ ಸರ್ ಅವ್ರಿಗೆ ತುಂಬಾ ಖುಷಿ ಆಗ್ಬಿಟ್ಟಿರತ್ತೆ.
0: ಅವ್ರು ಮಾತಾಡುವಾಗೆಲ್ಲ ನನಗೆ ಅಂಬರೀಷ್ ಅಣ್ಣವ್ರದೇ ನೆನ್ಪಾಗುತ್ತೆ, ಒಂದು ಅದೇ ಒಂದು ಇದ್ರಲ್ಲೇ ಮಾತಾಡ್ದಂಗೆ ಆಗುತ್ತೆ.
1: ಹಿಂಗಪ್ಪ ಫ್ಯಾನ್ಸ್ ಅಂದ್ರೆ ಸೋಮಶೇಖರ್ ಸರ್ ಕೇಳಿಸ್ಕೊಳ್ತಾ ಇದ್ರ ಅನ್ಕೊಳ್ತೀನಿ. ಎಸ್, ಥ್ಯಾಂಕ್ ಯು ಚಿಕ್ಕಪ್ಪ ಸರ್.
0: ಧನ್ಯವಾದಗಳು, ಧನ್ಯವಾದಗಳು ಮೇಡಮ್, ಬೇರೆಯವ್ರಿಗೆ ಅವಕಾಶ ಮಾಡ್ಕೊಳ್ಳೋಣ.
1: ಎಸ್ ಸರ್ ನಮ್ಮ ಪ್ರೀತಿಯ ಕೇಳುಗರ ಮಧ್ಯೆ ಇರುವಂತಹ ಈ ಬಾಂಡಿಂಗು, ಈ ಪ್ರೀತಿ ವಿಶ್ವಾಸ, ಈ ಸ್ನೇಹ ಇದೇ ರೀತಿ ಮುಂದುವರಿಲ್ಲ ಅಂತ ನಾನು ಕೂಡ ಆಶಿಸ್ತೀನಿ. ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ಕಾರ.
2: ಹಲೋ,
1: ನಮಸ್ತೆ.
2: ಹಲೋ, ನಮಸ್ತೆ ಮೇಡಮ್, ಗುಡ್ ಆಫ್ಟರ್ನೂನ್. ನಾನು ಬ್ರಹ್ಮಾನಂದ ಅನಡೆ, ವಿದ್ಯಾನಗರ, ಶಿವಮೊಗ್ಗ.
1: ಗುಡ್ ನೋನ್ ಸರ್.
2: ಮಹಾಲಕ್ಷ್ಮಿ ಮೇಡಮ್ ಅವ್ರು ಇದ್ದಾರೆ ಇವತ್ತು?
1: ಹೌದಲ್ವಾ?
2: ಇವತ್ತು ನಿಮ್ದು ಇದನ್ನೇ ಚೇಂಜ್ ಮಾಡ್ಬೇಕು ಪ್ರೋಗ್ರಾಮ್ ಹೆಸರು.
1: ಯಾಕೆ?
2: ಕಾಫಿ ವಿತ್ ಅಲ್ಲ, ಟಿ ವಿತ್ ಆರ್ಜೆ ಅಂತ.
1: ಕರೆಕ್ಟ್ ಸರ್, ನಾನು ಅದನ್ನೇ ಹೇಳ್ದೆ ಸ್ಟಾರ್ಟಿಂಗ್.
2: ನನಗೆ ಕ್ಲಾಶ್ ಆಯ್ತು ಇದಕ್ಕಿದ್ದಂಗೆ. ಇವತ್ತು ಒಳ್ಳೆ ಟಾಪಿಕ್ ತಂದಿದ್ದೀರಾ. ಟೀ ಅಂದ್ರೆ ನಂಗೆ ಬಹಳ ಇಷ್ಟ.
1: ಎಷ್ಟ್ ಸಲ ಕುಡಿತೀರಿ
2: ಮೇಡಮ್ ಟೀನ? ಕನಿಷ್ಠ ದಿನಕ್ಕೆ 3 ಸಲ.
1: ಕನಿಷ್ಠ 3, ಗರಿಷ್ಠ?
2: ಗರಿಷ್ಠ 4-5 ಆಗುತ್ತೆ.
1: ಅಯ್ಯೋ,
2: ಮಧ್ಯದಲ್ಲಿ ಕಾಫಿ ಪ್ರಿಯ ಕೂಡ ನಾನು, ಕಾಫಿ ಹಾಲು ಕಷಾಯ ಎಲ್ಲಾದ್ರೂ ಪ್ರಿಯ ಕೂಡ, ಹಂಗಾಗಿ ಆಮೇಲೆ ಗ್ರೀನ್ ಟೀ,
1: ಅಬ್ಬಾ ಮಸಾಲಾ ಟೀ,
2: ಹಂಗಾಗಿ ಚೇಂಜ್ ಮಾಡ್ತಾ ಇರ್ತೀನಿ ಬೋರ್ ಆದಂಗೆ.
1: ಓಕೆ,
2: ಡಿಪೆಂಡ್ ಅಪಾನ್ ಸಿಚುಯೇಷನ್,
1: ಡಿಪೆಂಡ್ ಅಪಾನ್ ಮೂಡ್.
2: ಬೆಳಗ್ಗೆ ಎದ್ದಾಗ ಕಾಫಿನೇ ಬೇಕು, ಆಮೇಲೆ ತಿಂಡಿ ಆದ್ಮೇಲೆ ಬೂಸ್ಟ್ ಬೇಕು, 12 ಗಂಟೆಗೆ ಟೀ ಬೇಕು, 4 ಗಂಟೆಗೆ ಟೀ ಬೇಕು, 5:00 ಟೀ ಬೇಕು, ಮತ್ತೆ ಯಾರಾದ್ರೂ ಫ್ರೆಂಡ್ಸ್ ಸಿಕ್ಕಿದ್ರೆ ಸಿಟಿಲಿ 8-9 ಗಂಟೆಗೆ ಒಂದು ಟೀ ಬೇಕು.
1: ಅಯ್ಯೋ,
2: ಮತ್ತೆ ಏನಾದ್ರು ತಂಡಿ ಅನ್ಸಿದ್ರೆ ಅಥವಾ ರಜೆ ದಿನ ಕಷಾಯ ಬೇಕು, ಹಂಗೆ ಮೇಡಮ್.
1: ಸಿಚುವೇಶನ್ ತಕ್ಕಂಗೆ
2: ಹೌದೌದು ಮೇಡಮ್ ಹೌದು. ಇವತ್ತು ವಿಶ್ವ ಟೀ ದಿನ ಇದೆ, ತುಂಬಾ ಸಂತೋಷದ ವಿಚಾರ. ಈ ಕಾಫಿಗಿಂತ ಟೀ ವಿಶ್ವವ್ಯಾಪಿ ಆಗಿದೆ ಅಂತ ಹೇಳ್ಬೋದು. ಇದು ಕಾಫಿ ನಮ್ಮ ಸೌತ್ ಏಷ್ಯಾದಲ್ಲಿ ಅಥವಾ ಸೌತ್ ಇದು ಏಷ್ಯನ್ ಕಂಟ್ರೀಸ್ ಅಲ್ಲಿ ಜಾಸ್ತಿ ಇದೆ. ಟೀ ಆಗಲ್ಲ ಮೇಡಮ್, ಎಲ್ಲ ವಿಶ್ವವ್ಯಾಪಿ. ಅಷ್ಟು ಪ್ರಸಿದ್ಧವಾದ ಪಾನೀಯ ಕೂಡ, ಪ್ರತಿಯೊಬ್ರು ಇಷ್ಟಪಡ್ತಾರೆ. ಆಮೇಲೆ ಪ್ರತಿಯೊಬ್ರು ತಿಳ್ಕೊಳ್ಳೋದ್ ಏನಂದ್ರೆ, ಈ ಬಡ ಇದು ತಾಜಾ ತಾಜಾ ಕಡಲೆಕಾಯಿ, ಬಡವರ ಕಡಲೆಕಾಯಿ ಅಂತಾರಲ್ಲ, ಕಾಫಿ ಒಂದ್ ಸ್ವಲ್ಪ ಇದು ಎಂತದ್ದು ಶ್ರೀಮಂತಿಗೆ ಜಂಬ ಜಾಸ್ತಿ, ಟೀ ಹಂಗಲ್ಲ. ಅದಕ್ಕೆ ಶ್ರೀಮಂತಿಕೆನೂ ಇಲ್ಲ, ಜಂಬನೂ ಇಲ್ಲ. ಐದು ರೂಪಾಯಿಗೂ ಸಿಗುತ್ತೆ, ಹತ್ತು ರೂಪಾಯಿಗೂ ಸಿಗುತ್ತೆ, ಇಪ್ಪತ್ತು ರೂಪಾಯಿಗೂ ಸಿಗುತ್ತೆ.
1: ನಿಜ.
2: ಮತ್ತೆ ಹಾಗಾಗಿ ಎಲ್ಲಾ ವಯೋಮಂದವರು ಎಲ್ಲರೂ ಇಷ್ಟಪಡೋದು ಅದೇ. ಮತ್ತೆ ಜಾಸ್ತಿ ಎಲ್ಲರ ಬಾಯಲ್ಲೂ ಬರೋದು ಹಾಗೆ ಟೀ ಚಾ ಟೀ ಚಾ ಟೀ ಚಾ ಅಂತ. ಹಂಗಾಗಿ ಟೀ ತುಂಬಾ ತುಂಬಾ ತುಂಬಾ ಜನಪ್ರಿಯ ಮೇಡಮ್. ಇವತ್ತು ಅದು ರಾಷ್ಟ್ರೀಯ ದಿನ ಇದೆ. ಎಲ್ಲರೂ ಅವರ ಆರೋಗ್ಯಕ್ಕೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಟೀ ಕುಡೀರಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ರಾನಡ ಸರ್, ನೀವು ಅಂದ್ರೆ ಈ ಹುಡುಗಿ ನೋಡೋ ಶಾಸ್ತ್ರ ಅದೆಲ್ಲ ಇರುತ್ತಲ್ಲ, ಅವಾಗ ಫಸ್ಟ್ ಕೊಡೋದೆ ಟೀ ಹುಡುಗಿ ಮನೆಯವರು.
2: ಹೇಳ್ರಿ, ಇಲ್ಲಿ ನಾನ್ ಮದ್ವೆ ಆಗಿರೋದು ಹುಬ್ಳಿ ಹುಡುಗಿ, ಅಲ್ಲ ಹೋದ್ರೆ ನಂಗೆ ಫಸ್ಟ್ ಸಿಗೋದೆ ಚಾ ಕುಡಿತೀರೇನ್ರಿ ಅಂತ ಚಾನೆ ಕೊಡೋದು. ಕಾಫಿ ನಿಮ್ ಅನ್ನಾಡ್ರಿ, ನಮಗ್ ಮಾಡಕ್ ಬರಂಗಿಲ್ರಿ, ನಿಮ್ಮಷ್ಟು ಚಲೋ ಚಾ ಚಲೋ ಮಾಡ್ತೀವಿ, ಚಾ ಬೇಕಾದ್ ಕುಡೀರಿ ಅಂತ.
1: ಹೇಗಿತ್ತು ನಿಮ್ಮ ಮೊದಲ ಬಾರಿ ಹುಡುಗಿ ಕೊಟ್ಟಿರೋ ಟೀ?
2: ಚೆನ್ನಾಗಿತ್ತು ಮೇಡಮ್,
1: ಚೆನ್ನಾಗಿತ್ತು.
2: ಅಲ್ಲಿ ಹುಡುಗಿ ಚಾ ಕೊಡಕ್ಕಿಂತ ಅದು ಚಾಗಿಂತ ನಮ್ ಕಣ್ಣಲ್ಲಿ ಬೇರೆ ಇರುತ್ತೆ. ಅವರು ಬರೀ ಖಾಲಿ ನೀರ್ ತಂದ್ಕೊಟ್ರು, ಅದು ರುಚಿ ರುಚಿ ಆಗಿದೆ. ನೀರು ಕೂಡ ಒಳ್ಳೆ ರುಚಿಕರವಾಗಿರುತ್ತೆ ಆ ಟೈಮಲ್ಲಿ.
1: ಯಾಕಂದ್ರೆ
2: ಮನಸ್ಸು ಅಲ್ಲಿ ಬೇರೆ ಕಡೆ ಇರುತ್ತೆ. ಹಂಗಾಗಿ
1: ಅದೇ ಹುಡುಗಿ ನೋಡೋ ಅವಸರದಲ್ಲಿ ಇರ್ತೀವಿ, ನೀವು ಟೀ ಬಗ್ಗೆ ಕೇಳ್ತಿದೀರಲ್ಲ ಮೇಡಮ್ ಅಂತೀರಾ.
2: ಹೌದು, ಅವಾಗ ಅವ್ರ ಏನಾದ್ರು ಬಿಸಿನೀರ್ ತಂದು ಕೊಟ್ರು ಕುಡಿತೀವಿ, ಚೆನ್ನಾಗಿದೆ ಚೆನ್ನಾಗಿದೆ ಒಳ್ಳೇದು ಆರೋಗ್ಯ ಬಿಸಿನೀರು. ನಮಗಂತೂ ಚಾ ಕೊಟ್ಟಿದ್ರು ಮೇಡಮ್, ಚೆನ್ನಾಗಿತ್ತು. ನಾವು ಹುಬ್ಳಿ ಹುಡುಗಿ ನೋಡಕ್ ಹೋದಾಗ ಚಾ ಮಾಡೇ ಕೊಟ್ಟಿದ್ರು. ಚಾ ಸವಿಯುತ್ತಾ ಹುಡುಗಿಯನ್ನ ಒಪ್ಪಿಗೆ ಕೊಟ್ಟಿದ್ದೆ, ಇಷ್ಟಪಟ್ಟಿದ್ದೆ ನೋಡಿ. ಅದ್ಲೂ ನೆನಪಿದೆ ಚಾ. ಇನ್ನೊಂದ್ ಹೇಳ್ಬೇಕಂದ್ರೆ, ನಂಗೆ ಚಿಕ್ಕವನ್ ಇದ್ದಾಗ ಅಭ್ಯಾಸ ಇರ್ಲಿಲ್ಲ, ನಮ್ಮ ಅಮ್ಮ ಮಂಗ್ಳೂರ್ ಸೈಡ್ ಅವರಲ್ಲ, ಬರೀ ಕಾಫಿ ಮಾಡ್ತಿದ್ರೆ ಅವಾಗಲೂ. ಟೀ ಅಂದ್ರೆ ನಾವೆಲ್ಲ ಕುಡಿಯೋದಲ್ಲ, ಅದು ಉತ್ತರ ಕರ್ನಾಟಕದವ್ರು ಉತ್ತರ ಇಂಡಿಯಾದವ್ರು ಕುಡಿಯೋದು ಅಂತ. ಅವಾಗ ನಮಗ್ ಫಸ್ಟ್ ಫಸ್ಟ್ ಟೀ ಕೊಟ್ರೆ ತಲೆನೋವು ವಾಂತಿ ಎಲ್ಲ ಬರ್ತಿತ್ತು. ಆಮೇಲೆ ಆಮೇಲೆ ಅಭ್ಯಾಸ ಆಗ್ಬಿಟ್ಟು ಇವಾಗ ಕಾಫಿಗಿಂತ ಟೀನೇ ಜಾಸ್ತಿ ಕುಡಿತಾ ಇದ್ದೀನಿ. ಈಗಲೂ ಬಂದಿದ್ದೀನಿ ಟೀ ಕುಡಿಯಕ್ ಹೊರಗಡೆ, ನಾಲ್ಕು ಗಂಟೆ ಟೀ ಕುಡಿಬೇಕು ಅಂತ.
1: ವೆರಿ ನೈಸ್ ಸರ್, ನಿಮ್ ಸ್ಟೋರಿ ಚೆನ್ನಾಗಿತ್ತು, ನಿಮ್ ಮಾತು ಚೆನ್ನಾಗಿತ್ತು.
2: ಇವತ್ತು ನಿಮ್ ಟಾಪಿಕ್ ಕೇಳ ಖುಷಿ ಆಗ್ಬಿಡ್ತು.
1: ಎಸ್ ಸರ್, ನನಗೂ ನಿಮ್ ಮಾತು ಕೇಳಿ ಖುಷಿ ಆಯ್ತು ಸರ್ ಆಕ್ಚುಲಿ. ಥ್ಯಾಂಕ್ ಯು ಸರ್.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಎಸ್ ಸರ್, ಓಕೆ, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
3: ನಮಸ್ತೆ ಮೇಡಮ್.
1: ನಮಸ್ತೆ ಶಿವಶರಣ ಸರ್, ಹೇಗಿದ್ದೀರಾ?
3: ಆರಾಮಿದ್ದೀರಿ ಮೇಡಮ್? ತಾವೇ ಆಗಿದ್ದೀರಿ?
1: ಎಸ್ ಸರ್. ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
3: ಇಲ್ಲ ಮೇಡಮ್, ಯಾಕೋ ನನ್ನ ಮೊಬೈಲ್ ಬರ್ತಾ ಇಲ್ಲ ಮೇಡಮ್. ಅದು
1: ಚಹಾ ದಿನ ಇವತ್ತು, ಚಹಾ ದಿನ. ನಿಮಗೆ ಟೀ ಇಷ್ಟನಾ ಕಾಫಿ ಇಷ್ಟನಾ?
3: ನಮಗೆ ಚಹಾನೇ ಇಷ್ಟ ಮೇಡಮ್.
1: ಎಷ್ಟು ಸಲ ಕುಡಿತೀರಾ ದಿನಕ್ಕೆ?
3: ಏ, ಬೆಳಿಗ್ಗೆ ಕುಡಿದ್ರೆ ಸಾಯಂಕಾಲ ಮೇಡಮ್.
1: ಓಕೆ, ನೀವು ಮಾಡ್ತೀರಾ ಮೇಡಮ್ ಮಾಡ್ಕೊಡ್ತೀರಾ?
3: ಏ, ನಾವು ಮಾಡ್ತೀವ್ರಿ, ಅವರು ಮಾಡ್ತಾರ. ಅವ್ರು ಹೇಳ್ತಾರೆ, ಅವರು ಮಾಡ್ತಾರೆ ಮೇಡಮ್. ಎಲ್ಲ ಹೋಗಿದ್ರೆ ನಾವು ಮಾಡ್ಕೋತೀವ್ರಿ.
1: ಹೌದಾ?
3: ಹಾ ಮೇಡಮ್.
1: ಓಕೆ, ಹೇಗ್ ಮಾಡ್ತೀರಾ? ಯಾಕೆ ಸರ್?
3: ಅಲ್ಲ ಮೇಡಮ್, ಸ್ಟವ್ ಹಚ್ಚೋದು ಅಷ್ಟೇ.
1: ಹಾ, ಸ್ಟವ್ ಹಚ್ಚಿ
3: ಸ್ವಲ್ಪ ನೀರ್ ಹಾಕೋದು.
1: ಹಾ,
3: ನಮಗೆ ಯಾವ್ದು ಬೇಕಪ್ಪ ಇಂತಾದ್ರೂ ಹಾಕೊಳ್ಳೋದು ಮೇಡಮ್. ಬೇಕಾದ್ರೆ ಸಕ್ಕರೆ ಬೇಕಾದ್ರೆ ಸಕ್ಕರೆ ಹಾಕೋದು, ಬೆಲ್ಲ ಬೇಕಾದ್ರೆ ಬೆಲ್ಲ ಹಾಕೊಳ್ಳೋದು.
1: ಸರಿ.
3: ಆದ್ರ ಈಗ ಏನಾಗೈತೆ ಮೇಡಮ್, ಪ್ರತಿಯೊಂದ್ರಾಗೂ ಕೆಮಿಕಲ್ ಇದೆ. ಈಗ ಏನ್ ಮಾಡಿದ್ರು ಅದು ಉಪಯೋಗ ಆಗ್ತಾನೆ ಇಲ್ಲ ಮೇಡಮ್, ಯಾವ ಚಾ ಕುಡಿದ್ರು. ಯಾಕಂದ್ರೆ ಪ್ರತಿಯೊಬ್ರು ಎಲ್ಲಾರು ಏನಾಗೈತೆ, ಈಗ ದುಡ್ಡಿಗೆ ಗಂಟು ಬಿದ್ದ ಪ್ರತಿಯೊಂದ್ರಾಗೂ ಅದನ್ನ ಕೆಮಿಕಲ್ ಕೂಡಿಸೋದನ್ನ ಒಳ್ಳೇದ್ ಮಾಡಿ ನೋಡ್ಬೇಕ್ರಿ. ಆ ಬೆಲ್ಲ ಅದನ್ನ ನೋಡಿದ್ರೆ ಸುಮ್ಮನೆ ತಾನೇ ತಿನ್ನಂಗ ಹಾಕೈತ್ರಿ ಅದನ್ನ.
1: ನೀವು
3: ಆತರ ಮಾಡಿದಾರ, ಆತರ ಏನಾಗುತ್ತೆ ಮೇಡಮ್? ಅದರಿಂದ ಬಹಳ ಮನುಷ್ಯನಲ್ಲಿ ರೋಗ ರುಜಿನಗಳು ಬಹಳ ಬರ್ತಾವ ಮೇಡಮ್. ಇವಾಗ ನಾವೇನತ್ತೀವು, ಯಾರ ಕುಡೀರಿ ಚಾ, ನೀವು ಖರೀದಿ ಮಾಡೋದ್ ಹೇಳ್ತಾರ ಮೇಡಮ್, ಕರಿ ಬೆಲ್ಲ ಚಲೋ ಇರ್ತದೆ ಅಂತ ಹೇಳ್ತಾರ. ಅದ್ರಾಗ ಏನ್ ಮಾಡ್ತಾರ ಮೇಡಮ್, ಜಾತಿಲಿ ಯಾಕೆ ಮಾಡಕ್ ಹತ್ತಾರ ಅವ್ರು ಇವಾಗ. ಅದ್ರ ಸಲುವಾಗಿ ಏನಿರ್ತೀವಿ, ಯಾವ್ದೇ ಕುಡೀರಿ ನೀವು, ನಿಮಗೆ ಮಿತಿ ಇದ್ದಷ್ಟು ನಿಮಗೆ ಎಷ್ಟು ಇರ್ತದಲ್ಲ, ಮಿತಿ ಮಾಡ್ಕೊಂಡು ಕುಡಿಬೇಕತ್ರ ಮೇಡಮ್.
1: ನೀವು ಒಂದ್ ರಸ್ತೆ ಬಿಟ್ಟು ಬೇರೆ ರಸ್ತೆಗೆ ಬಂದ್ಬಿಟ್ರಿ. ನೀವು ಟೀ ಮಾಡೋದು ಹೇಳ್ತಾ ಇದ್ರಿ, ಅದ ಅರ್ಧಕ್ಕೆ ಬಿಟ್ಟು ಬೇರೆ ಸಲಹೆ ಬಂದ್ಬಿಟ್ರಿ ಸರ.
3: ಅಲ್ಲ ಅಲ್ಲ ಮೇಡಮ್, ನಾ ಏನ್ ಹೇಳುದು, ಯಾವ್ದೇ ಕುಡಿದ್ರು ಕೆಮಿಕಲ್ ಹೆಚ್ಚು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು.
1: ಓಕೆ ಸರ್, ಸೂಪರ್.
3: ಸಲುವಾಗಿ ಏನಿರ್ತೀವಿ, ಕುಡೀರಿ ಚಾ ಕುಡಿಲಕ್ ಬೇಡ ಅಂತ ಹೇಳಲ್ಲ. ಏನೈತಲ್ಲ, ನಮಗ ಆರೋಗ್ಯಕ್ಕೆ ಯಾವ್ದು ಒಳ್ಳೇದು ಇರುತ್ತಲ್ಲ ಅದನ್ನ ಅಷ್ಟ ಕುಡೀರಿ.
1: ಓಕೆ,
3: ಉಳಿದ ಯಾವ್ದು ಕುಡಿಬಾರ್ದು ಅಂತ ನಾನು ಹೇಳಿದೆ ಮೇಡಮ್ ಅಷ್ಟೇ. ಇದು ಮಾಡಿದ ಅಷ್ಟೇ
1: ಮೇಡಮ್. ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
3: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್.
1: ಎಸ್ ಸರ್. ಸ್ನೇಹಿತರೆ, ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸ್ಮಾರ್ಟ್ ಪ್ಲಾನಿಂಗ್ ಮಾಡಿದಾಗ ಜೀವನದ ಕನಸುಗಳೆಲ್ಲ ನನಸಾಗುತ್ತೆ.
5: ಎಲ್ಐಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ನಿಮಗೆ ಡ್ಯುಯಲ್ ಬೆನಿಫಿಟ್ಸ್ ಕೊಡುವಂತಹ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ. ಇದರಲ್ಲಿ ನಿಮಗೆ ಸಿಗುತ್ತೆ ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಟರ್ಮ್ ಆಪ್ಷನ್ಸ್ ಮತ್ತು ಅಟ್ರಾಕ್ಟಿವ್ ಗ್ಯಾರಂಟೀಡ್ ಅಡಿಷನ್ಸ್ ಹಾಗೂ ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರ್ಸ್ಗೆ ಎನ್ಹಾನ್ಸ್ಡ್ ಗ್ಯಾರಂಟೀಡ್ ಅಡಿಷನ್ಸ್.
4: ನಿಮ್ಮ ಕನಸುಗಳಿಗಾಗಿ ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ಐಸಿ ನವ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
5: ಹೆಚ್ಚು ಮಾಹಿತಿಗಾಗಿ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ ವಿಸಿಟ್ ಮಾಡಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
9: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
9: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
8: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
10: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
1: ಮತ್ತೊಮ್ಮೆ ಕಾಫಿ ವಿತ್ RJ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಚಹಾ ದಿನದ ವಿಶೇಷತೆ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೆ. ಹಾಜ್ ಅದ್ರ ಜೊತೆಗೆ ನಮ್ಮ ಪ್ರೀತಿಯ ಕೇಳುಗರು ಚಹಾದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತುಂಬ ಚಂದ ಚಂದವಾಗಿ ತಿಳಿಸಿದ್ರು ಕೂಡ. ನೀವು ಕೂಡ ಕರೆ ಮಾಡಿ ರಾಷ್ಟ್ರೀಯ ಚಹಾ ದಿನದ ಬಗ್ಗೆ ಈ ದಿನ ಮಾತಾಡ್ಬೋದು. 9686096279 ಈ ಸಂಖ್ಯೆಗೆ ಕರೆ ಮಾಡಿ ರಾಷ್ಟ್ರೀಯ ಚಹಾ ದಿನದ ವಿಶೇಷತೆ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
11: ಹಲೋ, ನಮಸ್ತೆ ಮೇಡಮ್. ಅರೇ
1: ನಮಸ್ತೆ, ಯಾರಿದು?
11: ಹೊನ್ನೂರಲ್ಲಿ ಮೇಡಮ್ ಅರೇ, ಹನುಮಂತಾಪುರ ಜಗಳೂರು ತಾಲೂಕಿನಿಂದ.
1: ಹೊನ್ನೂರಲ್ಲಿ ಅವರು?
11: ಹೌದು ಮೇಡಮ್.
1: ಸರಿಯಾಗಿದ್ದೀರಾ?
11: ಚೆನ್ನಾಗಿದ್ದೀನಿ ಮೇಡಮ್ ಅರೇ. ತಾವ ಹೇಗಿದ್ದೀರಾ?
1: ಆರಾಮ್ ಸರ್, ಆರಾಮ್ ಸರ್. ಕೆಲಸ ಎಲ್ಲ ಹೇಗ್ ನಡೀತಾ ಇದೆ?
11: ಪರವಾಗಿಲ್ಲ ಮೇಡಮ್ ಅರೇ, ಚೆನ್ನಾಗ್ ನಡೀತಾ ಇದೆ. ಆಮೇಲೆ ಮಳೆ ಇಲ್ಲ, ಏನಿಲ್ಲ. ಬರ್ರಿ, ಚಹಾ ಕುಡಿಯೋಣ.
1: ನಾವು ಅದಕ್ಕೆ ಕರಿತಾ ಇದೀವಿ, ಚಹಾ ಬಗ್ಗೆ ಮಾತಾಡಿ ಅಂತ. ಮೊದ್ಲು ಮಾತಾಡ್ಬಿಡಿ, ಆಮೇಲೆ ಕುಡಿಯೋಣ.
11: ಅದೇ ಅದೇ ಮೇಡಮ್ ಅರೇ.
1: ಸರ್ ಹೇಳಿ.
11: ಈಗ ನೋಡಿ ಮೇಡಮ್ ಅರೇ, ಈಗ ಚಹಾ ನಮ್ಮ ಜೀವನದ ಒಂದು ಭಾಗವಾಗಿದೆ ಮೇಡಮ್ ಅರೇ.
1: ಕರೆಕ್ಟ್.
11: ಯಾಕಂದ್ರೆ ಈಗ ನಾವು ಯಾವುದೇ ಒಂದು ಕೆಲಸ ಮಾಡಿ ಬಂದು ಮನೆಯಲ್ಲಿ ಕುಂತ್ಕೊಂಡ್ರು ಚಹಾ ಮಾಡಿ ಕುಡ್ದಾಗ ಎಷ್ಟೋ ಒಂದ್ ಸ್ವಲ್ಪ ದಣಿವ ಆರ್ದಂಗ ಆಗತ್ತೆ ಮೇಡಮ್ ಅರೇ.
1: ಹೌದೊಂದು ಖುಷಿ ಸಿಗತ್ತೆ.
11: ಹೌದು, ಖುಷಿ ಸಿಗುತ್ತೆ. ಆಮೇಲೆ ಯಾರಾದ್ರೂ ನೆಂಟರು ಯಾರಾದ್ರೂ ಬಂದ್ರೆ ಮೊದ್ಲು ಕೊಡೋದೆ ಚಹಾ ಆಗ್ಲಿ ಅಥವಾ ಕಾಫಿ ಆಗ್ಲಿ ಕೊಡ್ತೀವಿ ಮೇಡಮ್ ಅರೇ.
1: ನಿಜ ನಿಜ.
11: ಹಾಗೆ ಏನಪ್ಪ ಅಂದ್ರೆ, ನಾವು ಈ ಚಹಾ ಐತಲ್ಲ ಮೇಡಮ್ ರೇ, ಇದು ಒಂದು ಪ್ರೀತಿ ವಿಶ್ವಾಸದ ಒಂದು ಸಂಕೇತ.
1: ಖಂಡಿತ. ಹೌದು
11: ಹೌದು. ಯಾಕಂದ್ರೆ ನಾವು ಯಾವುದೇ ಒಂದು ಗೆಳೆಯರು ಒಬ್ಬ ಯಾರಾದ್ರೂ ನಮ್ಗೆ ಬೇರೆ ಊರಲ್ಲಿ ಸಿಕ್ಕಾಗ, ಅವ್ರ ಮುಖ ಪರಿಚಯ ಇದ್ದಾಗ ನಾವು ತಕ್ಷಣ ಮಾತಾಡಿದಾಗ ನಮ್ಗೆ ಅವನ್ನ ಏನ್ ಅನ್ಸ್ತದೆ ಅಂದ್ರೆ, ಬಾರಪ್ಪ ಇಲ್ಲೆಲ್ಲ ಹೋಟ್ಲಾಗ ಹೋಗಿ ಚಹಾ ಕುಡಿಯೋಣ, ಏನಾದ್ರೂ ಇದ್ರೆ ಮಾತಾಡೋಣ.
1: ನಿಜ
11: ಅಂತ ನಮ್ಮ ಭಾವನೆ ಬರ್ತದೆ ಮೇಡಮ್ ಅರೇ.
1: ಹೌದು ಹೌದು ಹೌದು
11: ಹೌದು. ಯಾಕಂದ್ರೆ ಒಂದು ಚಹಾದಿಂದ ನಮ್ಮ ಹಳೆಯ ನೆನಪೆಲ್ಲ ಬರ್ತಾವ ಮೇಡಮ್ ಅರೇ.
1: ಚಹಾ
11: ಕುಡಿಸಿ ಅವರು ಯೋಗಕ್ಷೇಮ ವಿಚಾರಿಸಿ ಹೇಗಿದ್ದೀರಿ ಏನು ಎಂತ ಅನ್ನೋದಕ್ಕೆ ಈ ಚಹಾ ಪ್ರಮುಖ ಕಾರಣ ಮೇಡಮ್ ಅರೇ. ಹಾಗೆ ಏನಪ್ಪ ಅಂದ್ರೆ, ನಾವು ಈಗ ಎಲ್ಲಾನ ಹೋದಾಗ ನಾವು ಮದುವೆ ಕಾರ್ಡ್ಗಳು ಏನಾನ ಕೊಟ್ಟಾಗ ಪ್ರತಿ ಒಂದು ಮನೆಯಲ್ಲಿ ಚಹಾ ಚಹಾ ಚಹಾ ಬಾ ಚಹಾ ಕುಡಿಯು ಅಂತಾರೆ.
1: ಹೌದು, ಫಸ್ಟ್ ಕೇಳದೆ ಅದನ್ನೇ.
11: ಈಗ ನಾವು ಚಹಾ ಕುಡಿದ ಅಸಿಡಿಟಿ ಆಗಿಬಿಡ್ತದೆ ಮೇಡಮ್ ಅವ್ರೆ, ಎಲ್ಲರ ಮನೆಗೂ ಕುಡಿಯೋಕ್ ಆಗಲ್ಲ ಆಗ.
1: ನಿಜ ನಿಜ.
11: ಹಾಗಾಗಿ ಈಗ ಚಹಾ ಅಂಬೋದು ಏನಾಗಿದೆ ಅಂದ್ರೆ, ಒಂದು ಒಂದು ಯಾವುದೇ ಒಂದು ಕಾರ್ಯ ಮಾಡ್ಲಿ ಏನಾನ ಮಾಡ್ಲಿ ನಾವು ಚಹಾ ಕಾಸಿ ಮೊದ್ಲು ಕೊಡ್ತಾರೆ ಮೇಡಮ್ ಅವ್ರೆ ಎಲ್ಲ.
1: ಹೌದು ಹೌದು.
11: ಈಗ ನಾವು ಶುಭ ಕಾರ್ಯ ಆಗಿರ್ಬೋದು ಯಾವ್ದೇ ಆಗಿರ್ಬೋದು, ಕಾರ್ಯಕ್ರಮದಲ್ಲಿ ಬಂದಂತ ಅತಿಥಿಗಳಿಗೆ ನಾವು ಚಹಾ ಮತ್ತು ಮಾಡಿಕೊಟ್ಟು ಆಮೇಲೆ ಯೋಗಕ್ಷೇಮ ವಿಚಾರಿಸ್ತೀವಿ ಮೇಡಮ್ ರೇ.
1: ಖಂಡಿತ.
11: ಹಾಗಾಗಿ ಈ ಚಹಾ ಏನಾಗಿದೆ ಅಂದ್ರೆ ನಮಗೆ ಒಂದು ಜೀವನದ ಒಂದು ಅವಿಭಾಜ್ಯ ಅಂಗ ಮೇಡಮ್ ರೇ.
1: ನಿಜ ನಿಜ ಸರ್, ನಿಜ.
11: ಹಾಗಾಗಿ ನಾವು ಚಹಾ ಬಿಟ್ಟು ಏನ್ ಬಿಟ್ಟರೆ ಇರ್ಬೋದು, ಚಹಾ ಬಿಟ್ಟು ಆಗಲ್ಲ ಮೇಡಮ್.
1: ಸೂಪರ್. ನೀವ್ ಎಷ್ಟ್ ಸಲ ಕುಡಿತೀರಿ ದಿನದಲ್ಲಿ
11: ಮೇಡಮ್? ನನ್ನದು ಅಭ್ಯಾಸ ಏನಪ್ಪ ಅಂದ್ರೆ, ಬೆಳಿಗ್ಗೆ ಒಂದ್ಸರಿ ಕುಡಿದ್ರೆ ಸಂಜೆ ಒಂದ್ಸರಿ, ಎರಡೇ ಸರಿ. ನಾನು ಮತ್ತೆ ಎಲ್ಲಿ ಕುಡಿಯಲ್ಲ. ಏನಾದ್ರೂ ಯಾರಾದ್ರೂ ಗೆಳೆಯರು ಎಲ್ಲಾದ್ರೂ ಸಿಕ್ಕರೆ ಮಾತ್ರ ಈ ಹೋಟ್ಲಲ್ಲಿ ಎಲ್ಲಾನ ಒಂದ್ಸರಿ ಕುಡಿತೀನಿ ಮೇಡಮ್. ಸಿಕ್ಕರೆ ಅದು ಇಲ್ಲದ್ರೆ ಎರಡೇ ಸರಿನೇ, ಬೆಳಿಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ಮೇಡಮ್.
1: ಹಾಗೆ ಒನ್ನೂರಲ್ಲಿ ಸರ್, ನೀವ್ ಯಾವ್ದಾದ್ರು ಬೇರೆ ಊರಿಗೆ ಹೋದಾಗ ಅಥವಾ ಅಕಸ್ಮಾತ್ ಟ್ರಿಪ್ಗೆ ಅಲ್ಲಿ ಇಲ್ಲಿ ಬೇರೆ ಕಡೆ ಹೋದಾಗ ಬೇರೆ ಕಡೆ ಟೀ ನಿಮ್ಗೆ ಎಲ್ಲಿ ಕುಡಿದೋ ಇಲ್ಲಿ ಚೆನ್ನಾಗಿತ್ತಪ್ಪ ಅಂತ ಅನ್ಸಿದೆ, ಫೀಲ್ ಆಯ್ತು, ಗುಡ್ ಫೀಲ್ ಆಗಿದೆ?
11: ಹೌದು ಮೇಡಮ್, ಆಗಿದೆ. ಬೇಕಾದಷ್ಟು ಕಡೆ ಆಗಿದೆ ಮೇಡಮ್.
1: ಹಾಗೆ ಎಲ್ಲಿ ಚೆನ್ನಾಗಿಲ್ಲ ಅಂತ ಅನಿಸ್ತು, ಈ ಊರಲ್ಲಿ ಟೀ ಕುಡಿಬಾರ್ದಪ್ಪ ಅಂತ ಎಲ್ಲ ಅನಿಸ್ತು?
11: ಯಾವ್ದೋ ಒಂದು ಹಳ್ಳಿಗೆ ಹೋಯ್ತು ಮೇಡಮ್, ಹೆಸರು ಹೇಳಬಾರ್ದು, ಪಾಪ ಅವ್ರಿಗೆ ನೋವಾಗುತ್ತೆ. ಅವರಾಗಿ ಕೇಳಿದ್ರೆ ಅಲ್ಲಿ ಹೋಗಿದ್ದೆ ಮೇಡಮ್. ಒಂದ್ ಹಳ್ಳಿ ಅಂದ್ರೆ ಅದು ಅಲ್ಲಿ ಒಂದೇ ಹೋಟ್ಲೇ ಇರತ್ತದ್ರು. ಹಾಗಾಗಿ ಏನಾಗುತ್ತೆ ಅಂದ್ರೆ ಅದು ಅದು ನೀರ್ ಯಾವ್ದೋ, ಚಾ ಯಾವ್ದೋ, ಟೀ ಪುಡಿ ಯಾವ್ದೋ ಗೊತ್ತಾಗಲ್ಲ ಮೇಡಮ್. ಹಂಗ ಕರ್ಗೆ ಇರ್ತದ ಮೇಡಮ್, ಅದೇ ಹಾಕಿರ್ಬೋದು. ಹಾಗೆ ಅದನ್ನ ಒಂದು ಅನುಭವ ಮೇಡಮ್ ಕುಡ್ದಿದ್ದು. ಒಂದ್ ನಾಲ್ಕೈದು ಜನ ಸೇರಿ ಕುಡ್ದಿವಿ. ಆ ಕೇಟಿ ಹಾಕ್ರೆ ಅಂದ್ರೆ ಅದು ಕೇಟಿ, ಇದು ಕೇಟಿನೇ ನಮ್ ಕಡೆಗೆ ಅಂತಾರ ಅವರು.
1: ಅಕಸ್ಮಾತ್ ಕುಡ್ದು ಅಯ್ಯೋ ಯಾಕಾದ್ರೂ ಕುಡಿದ್ನಪ್ಪ ಅನ್ಸ್ತ ಫೀಲ್ ಆಗ್ಬಿಟ್ಟಿತ್ತು ಏನೋ.
11: ಅದು ಹೌದು ಮೇಡಮ್, ಅವ್ರು ಹಾಲು ಇರಲ್ಲ, ಅದ್ರಲ್ಲಿ ಟೀ ಪುಡಿ ಒಂದು ಹಾಕಿರ್ತಾರೆ, ಸ್ವಲ್ಪ ಸಿಹಿ ಇರ್ತತೆ. ನೋಡಿದ್ರೆ ಕುಡಿಯಕ್ ಆಗಲ್ಲ, ಆದ್ರೂ ನಿರುವಿಲ್ಲ, ಎಲ್ಲ ಫ್ರೆಂಡ್ಸ್ ಇರ್ತಾರೆ.
1: ಅನಿವಾರ್ಯ
11: ಅನಿವಾರ್ಯ ಸ್ವಲ್ಪ ಕುಡ್ದು ನೋಡಪ್ಪ ಎಷ್ಟು ಅದ್ರ ಮೇಲೆ ಇದು ತೋರಿಸ್ತಾನೆ ಇವನು ಅಂತ ಅನ್ಕಂತಾರಂತಂದು ನಾವು ಕುಡ್ದು ಬಂದೀನಿ ಮೇಡಮ್.
1: ನಿಜ ನಿಜ, ಕೆಲವೊಂದ್ ಸಮಯದಲ್ಲಿ ನಮಗೆ ಗೊತ್ತಿಲ್ಲದೆ ಆ ತರ ಆಗಿರತ್ತೆ, ಚೆನ್ನಾಗಿರಲ್ಲ ಆದ್ರೂ ಅವ್ರು ಬೇಜಾರಾಗ್ತಾರಲ್ಲ ಅಂತ ಕುಡ್ದು ಬಿಟ್ಟಿರ್ತೀವಿ.
11: ಹೌದೌದು ಮೇಡಮ್. ಹೌದೌದು.
1: ಓಕೆ ಸರ್, ಓಕೆ ಸರ್, ನಿಮ್ಮೆಲ್ಲ ವಿಶೇಷ ಮಾಹಿತಿಗಳಿಗಾಗಿ ಧನ್ಯವಾದಗಳು ಸರ್. ತುಂಬಾ ಚಂದ ಮಾತಾಡಿದ್ರೆ ಹೊನ್ನೂರ್ ಸರ್.
11: ಧನ್ಯವಾದ ಮೇಡಮ್. ಧನ್ಯವಾದ.
1: ಎಸ್ ಸರ್, ಎಸ್ ಸರ್, ಓಕೆ. ಎಸ್ ಸರ್, ಖಂಡಿತವಾಗ್ಲೂ ಒನ್ನೂರಲ್ಲಿ ಸರ್ ಅವ್ರು ಹೇಳ್ದಾಗೆ ಒಂದು ಪ್ರೀತಿ ವಿಶ್ವಾಸದ ಸಂಕೇತ, ಜೊತೆಗೆ ಒಂದು ಹಳೆಯ ನೆನಪುಗಳನ್ನ ಮೆಲುಕು ಹಾಕ್ಲಿಕ್ಕೆ ಈ ಟೀ ಪಾರ್ಟಿ ಅಂದ್ರೆ ಈ ಟೀ ಕುಡಿಯುವಂತ ಸಮಯ ಒಂದು ವಿಶೇಷತೆಯಿಂದ ಕೂಡಿರುತ್ತೆ. ಎಸ್, ಒಂದು ಒಳ್ಳೆಯ ರಿಲೇಶನ್ಶಿಪ್ ಕೂಡ ಕೊಡತ್ತೆ ಟೀ ಅಲ್ವಾ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
12: ನಮಸ್ತೆ ಮೇಡಮ್. ನಿಮ್ದು ಟೀ ಆಯ್ತು ರೀ?
1: ಇಲ್ಲ ರೀ, ಕಾರ್ಯಕ್ರಮ ಮುಗಿದ ಮೇಲೆ.
12: ಓಕೆ ಮೇಡಮ್, ನಾವು ಚಾ ಕುಡಿದು ಬಂದೇವಿ.
1: ಸೂಪರ್. ಎಷ್ಟ್ ಸಲ ಆಗತ್ತೆ ಟೀ ದಿನಕ್ಕೆ?
12: ಹೌದೌದು ಮೇಡಮ್.
1: ಎಷ್ಟ್ ಸಲ ತಗೊಳ್ತೀರಾ?
12: ಎಷ್ಟ್ ಸಲ ತಗೋತೀರಿ ಅಂತ ಕೇಳಿದ್ರಿ. ಈಗಂತೂ ನಿಮಗ್ ಐತಿ, ಅವಾಗಂತೂ ಲೆಕ್ಕ ಇದ್ದಿದ್ದಿಲ್ಲ.
1: ಅಯ್ಯೋ ದೇವ್ರೆ, ನೀರ್ ಕುಡಿಯೋ ಬದ್ಲಾಗ ಬರೀ ಟೀನೇ ಕುಡಿತಿದ್ರು ಏನ್ ಕತೆ?
12: ನೀರೇ ಕುಡಿತಿದ್ದೇವ. ಯಾಕಂದ್ರೆ ಅವಾಗ ಕೆಲ್ಸ ಮಾಡುವಾಗ ಎಷ್ಟ ಒಂದ್ ಗಂಟೆಗೊಂದ್ಸಲ ಅರ್ಧ ಗಂಟೆಗೊಂದ್ಸಲ ನೆನಪದಾಗ ಹೋಗೋದೈತಿ, ಟೀ ಕುಡಿದೈತಿ, ಮತ್ತೆ ವಾಪಸ್ ಬರೋದೈತಿ.
1: ಮನೇಲಿ ಅಮ್ಮ ಬೈತಿರ್ಲಿಲ್ವಾ?
12: ಮೇಡಮ್ ಅಮ್ಮ ಬೈತಿದ್ರು, ಆದ್ರೆ ನನ್ ಕೆಲ್ಸ ಟೆನ್ಷನ್ ಅಂದ್ರ ನನಗ ಬೇಕೇ ಬೇಕಾಗ್ತಿತ್ತು. ಒಂದ್ಸಲ ಅವ್ರು ಹೇಳಿ ಕುಡಿದ್ರ ನಾಕ್ ಸಲ ತುಳಿದ್ಲೆ ಕುಡಿತಿದ್ದೆ.
1: ಓಹೋ, ಹಾಗೆ. ಇವಾಗ ಕಡಿಮೆ ಆಗಿದೆಯಾ?
12: ಈಗ ಕಡಿಮೆ ಆಗಿದೆ. ಲಿಮಿಟ್ ಅಂದ್ರು ಒಂದ್ 5 ಸಲ 4 ಸಲ ಈ ತರ, ಬೆಳಗ್ಗೆ ಒಮ್ಮೆ, 12 ಗಂಟೆಗೊಮ್ಮೆ, 9 ಗಂಟೆಗೊಮ್ಮೆ ಟೈಮ್ ಮೇಲೆ ಕುಡಿದ. ಈಗ
1: ಈ ಸಲ ಕಡಿಮೆ ಆಗಿದೆ, ಆದ್ರೆ 5 ಸಲ ಕುಡಿತೀವಿ.
12: ಬೆಳಗ್ಗೆ 6 ಗಂಟೆಗೆ ಕುಡ್ದೇವಂದ್ರೆ ಕೆಲಸ ಮಾಡ್ಕೊಂತ ಚಲ. ಒಬ್ಬೊಬ್ರು ಹೇಳ್ತೇವೆ ನಾ ಸ್ನಾನ ಟೀ ಕುಡಿಯಂಗಿಲ್ಲ ಅಂತ ಹೇಳಿ, ನಮಗಿಲ್ಲ ಮೊದ್ಲು ಬೇಕೇ ಬೇಕು.
1: ಓ ಹಾಗೆ.
12: ಆಮ್ಯಾಗ 9 ಗಂಟೆಗೆ ಸ್ನಾನ ಆದ್ಮೇಲೆ ಮತ್ತ 12 ಗಂಟೆಗೆ ಮತ್ತೊಂದ್ಸಲ ಟೈಮ್ ಮಾಡಿ ಕುಡಿದು, ಆದ್ರೆ ನಿಮಿಟ್ ಐತಿ ಅಂತ ಹೇಳ್ತೀನಿ. ಮತ್ತ ಇನ್ನೊಂದ್ ವಿಷಯ ಮೇಡಮ್, ಅವಾಗ ನಾವು ಸಣ್ಣವ್ರದಾಗ ನಮ್ದೊಂದು ಹೋಟೆಲ್ ಇತ್ತು. 25 ಪೇಷೆ ನಿಮಗ್ ಗೊತ್ತು. 25 ಪೇಷೆದ ಒಳಗ ಒಂದ್ ಟೀ, ಒಂದ್ ಚೋಡ, ಒಬ್ಬ ಅಜ್ಜ ದಿನಾಲು ಬರಾಮ. ಅವಾಗ 10 ಪೇಷೆ ಅಂತೇಳಿ ಒಂದ್ ಟೀ, 15 ಪೇಷೆಗೆ ಒಂದ್ ಚೋಡ.
1: ಚೋಡ ಅಂದ್ರೆ ಮಂಡಕ್ಕಿನಾ?
12: ಮಂಡಕ್ಕಿ, ಮಂಡಕ್ಕಿ ನಾವು ಚೋಡ ಅಂತ ಕರಿತೀವಿ ಅದನ್ನ. ಅವಾಗಿಂದ ಆ ಕಾಲ ಹೋಗಿಗ 50 ರೂಪಾಯಿ ಚೋಡ, 20-30 ರೂಪಾಯಿ ಟೀ ಆಗೈತಿ. ಅದನ್ನ ನೆನಸ್ಕೋಬೇಕು ಅಂತ ಹೇಳ್ತೀನಿ. ಆದ್ರೂ ಲಿಮಿಟ್ ಇರ್ಬೇಕು ಎಲ್ಲಾರ್ಗಿನೂ ಅಂತ ಹೇಳ್ತೀನಿ
1: ಮೇಡಮ್. ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
13: ಹಲೋ. ನಮಸ್ತೆ ರೀ ಮೇಡಮ್.
1: ನಮಸ್ತೆ. ಎನರ್ಜೆಟಿಕ್ ನವಾಸ್ ಸರ್.
13: ಹ್ಞೂ ರೀ, ಆರಾಮದಿರಿ ಮೇಡಮ್?
1: ಸರ್, ನಮ್ ನವಾಸ್ ಸರ್ ಅವ್ರದ್ದು ಟೀ ಕುಡಿದ್ರು ಕುಡಿದೇ ಇದ್ರು ಇದೇ ಎನರ್ಜಿ ಇರತ್ತೆ.
13: ಎನರ್ಜಿ ಯಾವಾಗ್ಲೂ ಇದೇ ರೀ ಮೇಡಮ್. ನಾವ್ ಏನ್ ಟೀ ಕುಡಿದ್ರು ಬತ್ತು ಕುಡಿಲಿಕ್ಕೂ ಬತ್ತರಿ ಮೇಡಮ್. ನಾವ್ ಟೀ ಹತ್ತಿರಿ ಹೆಚ್ಚು ಕುಡಿಯಂಗಿಲ್ಲ ಮೇಡಮ್. ಒಟ್ಟು ಎರಡ್ ಟೈಮ್ ಅದು ಫಿಕ್ಸ್ ಈಗ ರೂಢಿ ಬಿದ್ದದ್ರಿ ಮೇಡಮ್. ಮೊದಲು ಒಟ್ಟೆ ಕುಡಿತಿದ್ದಿಲ್ರಿ ಮೇಡಮ್. ಈಗೇನಾದ್ರಿ ಬೆಳಿಗ್ಗೆ ಎಂಟರ ಒಳಗೆ ಕುಡ್ದು ಬಿಟ್ಟೆವಪ್ಪ ಅಂದ್ರೆ ಕಲಾಸ್ರಿ ಕೆಲಸ ಮಾಡ್ಕೋ ತೋಟದಾಗ ಹೋಗ್ತೇವ್ರಿ, ಅವಾಗ ಒಂದ್ ಜರ ರೂಢಿ ಬಿದ್ದದ್ರಿ ಮೇಡಮ್.

0: ಆಮ್ಯಾಗ ಸಾಯಂಕಾಲ 7 ಗಂಟೆಗೆ ಬಂದ್ ಮನ್ಯಾಗ ಕುಂಟ್ರ ಟೀ ಮಾಡಿ ತಂದು ಕುಡಿದ್ ರೂಢಿ ಹಾಕ್ಬಿಟ್ಟಾರಿ ಮನ್ಯಾಗ ಹೆಣ್ಮಕ್ಳ್ರಿ ಮೇಡಮ್. ಹಿಂಗಾಗಿ ಸಮಸ್ಯೆ ಬರಕತ್ತರಿ. ಟೀ ಕುಡಿದ್ರೆ ಏನ್ ಉಪಯೋಗ ಇಲ್ರಿ ಮೇಡಮ್, ಅದು ಯಾಕೆ ಕುಡಿಬೇಕಪ್ಪ ಅಂತಂದ್ರೆ ಏನೇನ್ ಕೆಲಸ ಮಾಡಮ್ಮಂತ ಇಂಥದ್ ಏನಾರೇ ಇದ್ದವ್ರಿಗೆ ಅಂಗಡ್ಯಾಗ ಕುಲ್ಲ ಕುತ್ತವ್ರಿಗೆ ನಡೀತದ್ರಿ ಮೇಡಮ್ ಅದು.
1: ನಿಮಗೆ ಕುಡ್ದ ಅಷ್ಟಾಗ ಅಭ್ಯಾಸ ಇಲ್ಲ.
0: ಹಾ ನಮ್ಗೆ ಅಷ್ಟೇನು ಅಭ್ಯಾಸ ಇಲ್ರಿ ಮೇಡಮ್. ಯಾಕಪ್ಪ ಅಂದ್ರೆ ನಾವು ಊಟನೇ ಮಾಡುದ್ರಿ ಮೇಡಮ್, 3 ಹೊತ್ತು ಕಂಪಲ್ಸರಿ ಊಟ ಮಾಡುದ್ರಿ, ಮೈ ತುಂಬಾ ಕೆಲಸ ಮಾಡಿ ಮೈ ತುಂಬಾ ಬೆವರು ಬರ್ತದ್ರಿ, ಆರಾಮ ರೇಡಿಯೋ ಕೇಳ್ಕೋತ ರೇಡಿಯೋದಾಗ ಕರೆ ಮಾಡ್ಕೋತ ಇದ್ರಾಗ ಒಟ್ಟಿ ಇರುದು ನೋಡ್ರಿ ಮೇಡಮ್ ನಮ್ದು.
1: ಸೂಪರ್.
0: ಹಾ ಯಾಕಪ್ಪ ಅಂದ್ರೆ ಟೀದ್ ಏನಾದ್ರಿ ಮೇಡಮ್ ಕುಡಿಬೇಕ್ರಿ, ಆದ್ರೆ ಲಿಮಿಟ್ ನಾಗ ಕುಡಿಬೇಕ್ರಿ ಮ್ಯಾಮ್. ಹೆಚ್ಚು ಕುಡಿದ್ರೆ ಅದು ಉಪಯೋಗ ಆಗಲ್ರಿ ಮೇಡಮ್, ಊಟ ಕಡಿಮೆ ಮಾಡ್ತದ್ರಿ ಅದು.
1: ನಿಜ.
0: ಹಾ ಯಾಕಂದ್ರೆ ಊಟ ಬಹಳ ಕಡಿಮೆ ಇರೋದಕ್ಕ ಅದು ಏನ್ ರೂಢಿ ಬಿದ್ದ ಅದು ಒಳಗೆ ಕೆಲವು ಬರ್ಬೇಡಿ ಟೀ ಟೀ ಅತ್ತಾರಿ, ಅದನ್ನ ಒಂದ್ ಏನಾದ್ರಿ ಮೇಡಮ್ ಎಲ್ಲರೂ ಹೋದೇವ ತಿಳಿರಿ, ಹೋಗನ್ ಮೊದಲು ಒಂದ್ ಗ್ಲಾಸ್ ನೀರ್ ಕೊಟ್ಟು ಒಂದ್ ಕಾಫಿ ಚಾ ಮಾಡ್ಕೊಟ್ರಪ್ಪ ಅಂದ್ರೆ ಎಲ್ಲಾರು ಅದೇ ಹೇಳ್ತಾರ್ರಿ, ಅಲ್ಲಿ ಹೋಗಿದ್ದೋ ನಾವು ಅವ್ರು ನಮ್ಗ ಚಾ ಮಾಡಿ ಕೊಟ್ರ ತಿಳಿದೇ ಆಗ್ತದ್ರಿ ಮೇಡಮ್, ಊಟ ಮಾಡ್ಸ್ಲಿಕ್ ಪರವಾಗಿಲ್ರಿ.
1: ನಿಜ ನಿಜ ನಿಜ.
0: ಹಾ ಹಿಂಗಾಗಿ ಅದು ಟೀದು ಒಟ್ಟು ಏನಾದ್ರಿ ಮೇಡಮ್ ಅಡ್ಕಿಗೆ ಹೋದ ಮಾನ ಆನೆ ಕೊಟ್ರು ಬಾರ್ದು ಅಂದಂಗ ಅದೊಂದ್ ಟೀದು ಒಂದು ರೂಢಿ ಆಗ್ಯಾದ್ರಿ ಮೇಡಮ್.
1: ಓಕೆ ಸರ್, ಓಕೆ, ಥ್ಯಾಂಕ್ ಯು.
0: ಥ್ಯಾಂಕ್ ಯು, ಧನ್ಯವಾದ ಮೇಡಮ್.
1: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ.
1: ನಮಸ್ತೆ, ಯಾರಿದು? ಯಾರಿದು?
2: ಕೃಷ್ಣಮೂರ್ತಿ ಅಂತ ಹೇಳಿ.
1: ಕೃಷ್ಣಮೂರ್ತಿ ಅಂತ. ಕೃಷ್ಣಮೂರ್ತಿ ಅವ್ರು ಎಲ್ಲಿಂದ ಕರೆ ಮಾಡ್ತಿರೋದು?
2: ಹಾ ಚೆನ್ನಾಗಿರಿ.
1: ಚೆನ್ನಾಗಿರಿ. ಏನ್ ಮಾಡ್ಕೊಂಡಿರೋದು ಕೃಷ್ಣಮೂರ್ತಿ ಅವರು?
2: ನಮ್ದು ಕಂಪ್ಯೂಟರ್ ಎಜುಕೇಶನ್ ಸೆಂಟರ್ ಇದೆ.
1: ಓಕೆ. ಎಸ್, ಹೇಗೆ ಎಲ್ಲ ನಡೀತಾ ಇದೆ ಸರ್ ಕೆಲಸ?
2: ಕೆಲಸ ಹಾ ಪರವಾಗಿಲ್ಲ ರೀ, ಮೊದ್ಲಿ ಸಾಧಾರಣ ನಡೆಯುತ್ತೆ, ಚೆನ್ನಾಗಿ ನಡೀತಾ ಇದೆ.
1: ಓಕೆ ಕೃಷ್ಣಮೂರ್ತಿ ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
2: ಚಾಯ್.
1: ಹಾ ಸರ್, ಚಾಯ್ ವಿತ್ ಆರ್ಜೆ ಪ್ರೋಗ್ರಾಮ್. ಚಾಯ್ ವಿತ್ ಮಂಡಕ್ಕಿ, ಚಾಯ್ ವಿತ್ ಬಿಸ್ಕೆಟ್, ಚಾಯ್ ವಿತ್ ಬನ್ ಅಂತಾನು ತಗೋಬಹುದು.
2: ಓಕೆ,
1: ನಿಮಗೆ ಯಾವ್ದು ಇಷ್ಟ ಈ ಕಾಂಬಿನೇಷನ್ ಅಲ್ಲಿ?
2: ಆಕ್ಚುಲಿ ನಾನು ಚಾಯ್ ಕುಡಿಯೋದೇ ಇಲ್ಲ, ಕಾಫಿ ಅಷ್ಟೇ ಕುಡಿಯೋದು.
1: ಓಕೆ, ಡನ್.
2: ಬಟ್ ಈಗ ಮದ್ವೆ ಆದ್ಮೇಲೆ ಅವರು ಚಾಯ್ ಕಡೆ ಸೀಮೆ ಅವರು, ಅಂದ್ರೆ ಹುಬ್ಳಿ.
1: ಓ, ಮೇಡಮ್ ಅವರು ಚಾಯ್ ಇಷ್ಟನಾ?
2: ಹಾ, ಹಂಗಾಗಿ ಇಬ್ರಿಗೂ ಜಗಳ ಬೇಡ ಅಂತ ಇಬ್ರು ಹೊಂದಾಣಿಕೆ ಮೇಲೆ ಏನೋ ಶೇರ್ ಮಾಡ್ಕೊಂಡ್ಬಿಟ್ಟಿದೀವಿ. ಬೆಳಗ್ಗೆ ನಂದು ಕಾಫಿ ಆಗ್ಲೇಬೇಕು, ಸಂಜೆ ಅವ್ರದ್ದು ಟೀ ಜೊತೆ ಟೀ ನಾನು ಕಲ್ತ್ಬಿಟ್ಟಿದೀನಿ.
1: ಎಷ್ಟು ಚೆನ್ನಾಗಿ ಕೃಷ್ಣಮೂರ್ತಿ ಸರ್ ಅವರು ಕಾಂಪ್ರಮೈಸ್ ಆಗ್ಬಿಟ್ಟಿದ್ದಾರೆ. ನಿಜ ನಿಜ, ಜೀವನ ಸಂಸಾರ ಎಲ್ಲ ಎಷ್ಟು ಹೊಂದಾಣಿಕೆ ಮಾಡ್ಸತ್ತೆ ಅಲ್ವಾ ಸರ್?
2: ಹಾ ಹಂಗೇನೆ, ಅದು ಅಂದ್ರೆ ಚಾಯ್ ನಂಗೆ ಇಲ್ಲಿ ನಮ್ ಕಡೆ ಕಡಿಮೆ ಇತ್ತು, ಬಟ್ ಅವ್ರು ಬಂದ್ಮೇಲೆ ಅವ್ರು ಮಾಡ್ತೀವಿ ಅಂತಿದ್ರಲ್ಲ, ಸರಿ ಅಂತೇಳಿ ಒಂದ್ ಟ್ರೈ ಮಾಡ್ತಾ ಇದ್ದೆ. ಸಂಜೆ ಒಂದ್ ಕೊನೆಗೆ ಏನ್ ಮಾಡಿದ್ವಿ, ಇಬ್ರು ಒಂದು ಒಪ್ಪಂದ ಮಾಡ್ಕೊಂಡ್ಬಿಟ್ವಿ, ಬೆಳಗ್ಗೆ ಕಾಫಿ ನಮ್ದು,
1: ಸಂಜೆ ಟೀ.
2: ಸಂಜೆ ಟೀ ಅವ್ರದ್ದು.
1: ಓಕೆ. ಮತ್ತೆ ನೀವು ಮೊದ್ಲು ಮೇಡಮ್ ಅವ್ರನ್ನ ನೋಡಕ್ ಹೋದಾಗ ಫಸ್ಟ್ ಟೀನೇ ಮಾಡ್ಕೊಬಿಟ್ಟಿದ್ರ, ಏನ್ ಕತೆ?
2: ಅವರು ಟೀನೇ ಕೊಟ್ಟಿದ್ಗೆ.
1: ಅಯ್ಯೋ ಪಾಪ, ಅವಾಗ ನಿಮ್ ಪರಿಸ್ಥಿತಿ ಏನಾಗ್ಬೇಡ. ಫಸ್ಟ್ ಮೇಡಮ್ ಕೊಟ್ಟಿದ್ದಾರೆ, ಕುಡಿಬೇಕು ಬೇಡ ಅಂತ ಏನ್ ಮಾಡ್ತಾ ಇದ್ರಿ? ಆದ್ರೆ ಸಿಚುವೇಶನ್ ಹೆಂಗ್ ಹ್ಯಾಂಡಲ್ ಮಾಡಿದ್ರಿ?
2: ಚೇಚಾ ಹಂಗೇನಿಲ್ಲ, ನಾನು ಅವ್ರ ಪ್ರೀತಿಯಿಂದ ಕೊಟ್ಟಿದ್ದಾರಲ್ಲ, ಅವಾಗ ಕುಡಿಬೇಕು, ಅವಾಗ ಇನ್ನೇನು ಹಂಗೆ ಕುಡಿತೀನಿ. ಬಟ್ ನಾನು ಇಷ್ಟಪಟ್ಟು ಕೊಡಲ್ಲ, ಕುಡಿಯಲ್ಲ. ಅವ್ರು ಕೊಟ್ಟಾಗ ಯಾರಾದ್ರು ಮನೆ ಕೊಡ್ತಾರಲ್ಲ, ಅವಾಗ ಬೇಡ ಅದ್ ಬೇಡ ಇದ್ ಬೇಡ ಅಂದ್ರೆ ಅವ್ರಿಗೆ ಹಿಂಸೆ ಅಲ್ಲ.
1: ಹೌದೌದು.
2: ಅವ್ರು ಮತ್ತೆ ಹೋಗಿ ಅದ್ ಚೇಂಜ್ ಮಾಡಿ ಇನ್ನೊಬ್ರು ಅವೆಲ್ಲ ರಾಮಾಯಣ ಮಾಡಕ್ಕಿನ ಕೊಟ್ಟಾಗ ಕುಡಿಯೋದೇ. ಅಪೇಕ್ಷೆ ಪಟ್ಟು ಕುಡಿಯೋದು ಕಡಿಮೆ.
1: ನಿಜ ನಿಜ. ಓಕೆ. ಎಸ್, ಔಟ್ ಸೈಡ್ ಎಲ್ಲ ಹೋದಾಗ ನಿಮ್ ಫಸ್ಟ್ ಪ್ರಿಫರೆನ್ಸ್ ಕಾಫಿನೇ ಆಗಿರುತ್ತೆ?
2: ಕಾಫಿ ಆಗಿರುತ್ತೆ. ಬಟ್ ಏನಂದ್ರೆ ನಾರ್ತ್ ಅಲ್ಲಿ ನಾನು ಹಿಮಾಲಯ ಟ್ರೆಕ್ ಮಾಡ್ತೀನಿ ಪ್ರತಿ ವರ್ಷ, ಈಗೊಂದು ಸುಮಾರು 16 ಹಿಮಾಲಯನ್ ಪೀಕ್ಸ್ ಟ್ರೆಕ್ ಮಾಡಿದೀನಿ. ಬಟ್ ಅಲ್ಲಿಗೆ ಹೋದಾಗ ನಾನ್ ಕಾಫಿಗೆ ಸಿಗದೇ ಇಲ್ಲ, ಸೊ ಅಲ್ಲಿ ಎಲ್ಲ ಕಡೆ ಟೀನೇ.
1: ಓಕೆ.
2: ಬಟ್ ಅಲ್ಲೇನಂದ್ರೆ ಅಲ್ಲಿ ಹೈಡ್ರೇಷನ್ಗೋಸ್ಕರ ಅಲ್ಲಿ ಲಿಕ್ವಿಡ್ ಏನಾದ್ರು ತಗೊಳ್ತಾನೆ ಇರ್ಬೇಕು, ಇಲ್ದಿದ್ರೆ ಬಾಡಿ ಡ್ರೈ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಸೊ ಬಿಸಿನೀರ್ ಕೊಟ್ರು ಅದು ಒಂದು ಒಳ್ಳೆ ಡ್ರಿಂಕ್ ಅಂತಾನೆ ತಿಳ್ಕೊಂಡು. ಟೀನು ಬಿಸಿನೀರ್ ತರನೇ ಇರುತ್ತೆ, ಇನ್ನೇನ್ ಹಳ್ಳಿಗಳಲ್ಲಿ ಬೆಟ್ಟಗಳಲ್ಲಿ ಪಾಪ ಅವ್ರು ಇನ್ನೇನ್ ಕೊಡ್ತಾರೆ, ಏನೋ ಒಂದು ಟೀ ಅಂತ ಕೊಡ್ತಾರೆ. ಅದು ಏನೇ ಇದ್ರು ಒಂದು ಅಟ್ಲೀಸ್ಟ್ ಬಿಸಿ ಇರುತ್ತಲ್ಲ ಆ ಕೋಲ್ಡ್ಗೆ, ಅದಕ್ಕೋಸ್ಕರ ಅಲ್ಲಿ ಟೀ ಕುಡಿಲೇಬೇಕು. ಅಲ್ಲಿ ಹೋದಾಗ ಕಾಂಪ್ರಮೈಸ್ ಆಗ್ಲೇಬೇಕು, ಕಾಫಿ ಸಿಗಲ್ಲ.
1: ಓಕೆ.
2: ಅಲ್ಲಿ ಟೀ ಕುಡ್ದೇ ಕುಡಿತೀನಿ.
1: ಓಕೆ, ಸೂಪರ್ ಸರ್. ಹಾಗೆ ನಮ್ಮ ರೇಡಿಯೋ ಕಾರ್ಯಕ್ರಮದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಬರುತ್ತೆ ಸರ್, ರಕ್ಷಿತಾ ಹೊಳ್ಳ ಅಂತ ನಡ್ಸ್ಕೊಡ್ತಾರೆ ನಮ್ ಕೊಲೀಗ್ ಅವರು.
2: ನಾಳೆ 9-ರಿಂದ 9:30 ಇರ್ಬೇಕಲ್ಲ?
1: ಹಾ ಸರ್, ಅದಕ್ಕೆ ನಿಮ್ಮ ಹಿಮಾಲಯದ ಒಂದು ವಿಶೇಷತೆ ಬಗ್ಗೆ ಮಾತಾಡಿ ಸರ್, ನೀವು ಹೋಗಿ ಬಂದಿರೋದ್ರ ಬಗ್ಗೆ.
2: ಖಂಡಿತ ಖಂಡಿತ,
1: ನಾನು ಅವರಿಗೆ ರಕ್ಷಿತಾ ಆರ್ ಜೆ ರಕ್ಷಿತಾ ಅವ್ರಿಗೆ ತಿಳಿಸ್ತೀನಿ.
2: ತಿಳಿಸಿರಿ. ಬಟ್ ಅಂದ್ರೆ ಅವಾಗ ನಾನು ಕಾಲ್ ಮಾಡ್ಬೇಕಾ ಇದೇ ನಂಬರ್ಗೆ?
1: ಸರ್ ನಾನು ಹೇಳ್ತೀನಿ ಸರ್ ಯಾವ ರೀತಿ ಕಾರ್ಯಕ್ರಮ ಕೊಡಬೇಕು ಅಂತ.
2: ಆಯ್ತಾಯ್ತು,
1: ಅವರಿಂದ ನಾನು ನಿಮಗೆ ತಿಳಿಸ್ತೀನಿ.
2: ಖಂಡಿತ ತಿಳಿಸಿ ಮೇಡಮ್. ಅಂದ್ರೆ ನಂಬರ್ ನಿಮಗೆ ಬಂದಿರುತ್ತಾ ಈಗ? ಬಂದಿದೆಯಾ?
1: ಎಸ್ ಸರ್ ಬಂದಿದೆ, ನಿಮ್ಮ ನಂಬರ್ ಡಿಸ್ಪ್ಲೇ ಅಲ್ಲಿ ಇರುತ್ತೆ, ನಾವು ಕೊಡ್ತೇವೆ, ತಿಳಿಸ್ತೀನಿ ಅವರಿಗೆ.
2: ಖಂಡಿತ ತಿಳಿಸಿ. ಇನ್ ಕೇಸ್ ಕಾಲ್ ಕನೆಕ್ಟ್ ಆಗಿಲ್ಲ ಅಂದ್ರೆ ಒಂದು ಮೆಸೇಜ್ ಡ್ರಾಪ್ ಮಾಡಿರಿ, ನಾನು ಕೇಳ್ಬೇಕು.
1: ಶೋರ್ ಸರ್, ಥ್ಯಾಂಕ್ ಯು. ನಿಮ್ಮೊಟ್ಟಿಗೆ ಮಾತಾಡಿ ಖುಷಿ ಆಯ್ತು. ಥ್ಯಾಂಕ್ ಯು.
2: ನಮಸ್ತೆ.
1: ಎಸ್ ಸರ್, ನಮಸ್ತೆ. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ. ಹ್ಯಾಲೋ. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಅರೆ, ಕರೆ ಕಟ್ ಆಯ್ತು. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
3: ಹಲೋ.
1: ಹಲೋ, ನಮಸ್ತೆ.
3: ಹಲೋ,
1: ನಮಸ್ಕಾರ. ಓಕೆ, ಹಲೋ ಹಲೋ ಅಂದಾಗೆ ಕಟ್ ಆಯ್ತು. ನಮಸ್ತೆ.
4: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರಿದು? ಹೆಸರು?
4: ಸೋಮಶೇಖರ್.
1: ಸೋಮಶೇಖರ್ ಸರ್ ಅವರಾ? ಓಕೆ ಓಕೆ. ಸೋಮಶೇಖರ್ ಸರ್, ಹೇಗಿದ್ದೀರಿ?
4: ಆರಾಮ್ ಮೇಡಮ್, ನೀವು?
1: ಆರಾಮ್ ಸರ್, ಆರಾಮ್ ಸರ್. ಸ್ಟೇಷನರಿ ಅಂಗಡಿ ಇಟ್ಕೊಂಡಿದ್ದೀರಲ್ವಾ ಸೋಮಶೇಖರ್ ಸರ್?
4: ಅಲ್ಲ ಮೇಡಮ್, ಪ್ರಾವಿಷನ್ ಸ್ಟೋರ್ ಇದೆ.
1: ಓಕೆ, ಪ್ರಾವಿಷನ್ ಸ್ಟೋರ್. ಓಕೆ ಸರ್, ಹೇಗಿದ್ದೀರಾ, ಹೇಗ್ ನಡೀತಾ ಇದೆ ಕೆಲಸ?
4: ಆರಾಮ್ ಇದೆ ಮೇಡಮ್, ಚೆನ್ನಾಗಿದೆ ಮೇಡಮ್.
1: ಓಕೆ ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
4: ಹಾ ಮೇಡಮ್. ನಿಮ್ದು ಟೀ ಆಯ್ತಾ ಮೇಡಮ್?
1: ಇಲ್ಲ ಸರ್, ಕಾರ್ಯಕ್ರಮ ಮುಗಿದ ಮೇಲೆ.
4: ಸೆಪ್ಟೆಂಬರ್ 21 ರಾಷ್ಟ್ರೀಯ ಚಹಾ ದಿನ ಮೇಡಮ್.
1: ಹೌದು ಸರ್, ಹೌದು.
4: ಮಸಾಲ ಚಹಾ ಇದನ್ನು ಮೊದಲು ಏಷ್ಯಾದಲ್ಲಿ ಗಿಡಮೂಲಿಕೆ ಪಾನೀಯವಾಗಿ ಬಳಸ್ತಾ ಇದ್ರಂತೆ ಮೇಡಮ್. ಇದು ಭಾರತೀಯರ ಸಿಹಿ ಪಾನೀಯ ಮೇಡಮ್. ಇದು ಟೀ ಅನ್ನೋದು ಟೀ ಕುಡಿಯೋದ್ರಿಂದ ಉಲ್ಲಾಸ ಬರುತ್ತೆ ಮೇಡಮ್.
1: ಹೌದು.
4: ಆಮೇಲೆ ಈ ಟೀ ಒಳಗಡೆ ಕಪ್ಪು ಬ್ಲಾಕ್ ಟೀ,
1: ಶುಂಠಿ ಟೀ, ಲೆಮನ್ ಟೀ,
4: ವೈಟ್ ಟೀ, ಆಮೇಲೆ ಇತ್ತಿತ್ತಲಾಗಂತೂ ಬೆಲ್ಲ ಚಹಾ ಬಹಳ ಫೇಮಸ್ ಆಗ್ಬಿಟ್ಟಿದೆ ಮೇಡಮ್.
1: ನಿಜ ನಿಜ. ನಿಮಗೆ ಯಾವ ಚಹಾ ಇಷ್ಟ ಇದ್ರಲ್ಲಿ?
4: ನಾವು ಮುಂಚೆ ಬೆಲ್ಲ ಟೀ ಕುಡಿತಿದ್ವಿ ಮೇಡಮ್.
1: ಓಕೆ.
4: ಅವಾಗ ನಮ್ದು ಫಸ್ಟ್ ಸ್ಟಾರ್ಟಿಂಗ್ ಒಲೆ ಇತ್ತು ಮೇಡಮ್. ಅಲ್ಲಿ ಆಡಿನ ಹಾಲು ಆಮೇಲೆ ಒಲ್ಲೆಲ್ಲ ಮಾಡ್ತಿದ್ವಿ ಮೇಡಮ್. ಆಡಿನ ಹಾಲು ಟೀ ಟೀ ಪುಡಿ ಹಾಕಿ ಬೆಲ್ಲ ಹಾಕಿ ಮಾಡಿ ಕುಡಿದ್ಬಿಟ್ರೆ ಮೇಡಮ್ ಅದು ಅಷ್ಟು ಚೆನ್ನಾಗಿರೋದು ಮೇಡಮ್. ಅದು ಒಂದ್ ಯಾವ ಮೂರ್ ತಾಸು ಊಟ ಒಂದ್ ಮಧ್ಯಾಹ್ನ ಕಳಿಬಹುದು ಮೇಡಮ್. ಅಷ್ಟು ಚೆನ್ನಾಗಿ ಇದಾಗಿರ್ತದೆ ಮೇಡಮ್ ಅದು.
1: ಅಷ್ಟಿಷ್ಟನಾ? ದಿನಕ್ಕೆ ಎಷ್ಟು ಬಾರಿ ನಿಮ್ ಟೀ ಆಗಿರುತ್ತೆ
4: ಮೇಡಮ್? ಈಗಂತೂ 2 times ಅಷ್ಟೇ ಮೇಡಮ್.
1: 2 times ಅಷ್ಟೇ. ಓಕೆ ಸರ್. ಓಕೆ, ಟೀ ಅಂದ್ರೆ ಇಷ್ಟ
4: ನಿಮಗೆ? ಕೋಲ್ಡ್ ಕಾಫಿ ಒಂದ್ ಬಂದಿದೆ ಮೇಡಮ್.
1: ಓಕೆ.
4: ನಾವು ಕುಡ್ದಿಲ್ಲ ಮೇಡಮ್ ಅದನಂತರ. ಇದ್ರಲ್ಲೆಲ್ಲ ನೋಡ್ತಾ ಇರ್ತೀವಿ ಫಿಲ್ಮ್ ನಲ್ಲಿ, ಅದರಲ್ಲಿ ಅದರಲ್ಲಿ ನೋಡ್ತಾ ಇರ್ತೀವಲ್ಲ ಮೇಡಮ್. ಆಮೇಲೆ ಏನೋ ಒಂದ್ ಮೇಡಮ್, ಫಿಲ್ಮ್ ಒಳಗಡೆ ಎಲ್ಲ ಈಗ ರೆಡಿಮೇಡ್ ಟೀ ಬಂದಿದೆ ಅಲ್ಲ?
1: ಹೌದೌದೌದು.
4: ಇದು ವಾಟರ್ ಮಿಲ್ಕ್ ಮಿಕ್ಸ್ ಇರುತ್ತೆ ಮೇಡಮ್, ಅದರಲ್ಲಿ ಟೀ ಪುಡಿ ಆಮೇಲೆ ಶುಗರ್ ಹಾಕೊಂಡು ಕಲ್ಸ್ಕೊಂಡು ಕೊಡ್ ಬರ್ತಾರೆ ಮೇಡಮ್.
1: ಓಕೆ ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ನಿಮ್ಮ ಟೀಮ್ ಮಾತಾಡಿ ಖುಷಿ ಆಯ್ತು.
4: ಥ್ಯಾಂಕ್ ಯು ಮೇಡಮ್.
1: ಎಸ್ ಸರ್, ಎಸ್ ಸರ್. ಓಕೆ ಓಕೆ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಜೀವನ್ ಕೆ ಪ್ರಾರಂಭಿಕ ವರ್ಷೋ ಮೇ ಹಿ ತಯ ಹೋತಾ ಹೈ ಕಿ ಬಚ್ಚೋ ಕಾ ಕಿತ್ನಾ ಮಾನಸಿಕ ವಿಕಾಸ್ ಹೋಗಾ ಔರ್ ವೋ ಜೀವನ್ ಮೇ ಕಿತ್ನಾ ಆಗೇ ಬಢೇಂಗೆ. ಹಮಾರಿ ಆಂಗನವಾಡಿಯೋ ಮೇ ಬಚ್ಚೋ ಕಾ ಪ್ರಾರಂಭಿಕ ವಿಕಾಸ್, ಸಹೀ ಪೋಷಣ್, ಭರ್ಪೂರ್ ಪ್ಯಾರ್, ಗರಂ ತಾಜಾ ಭೋಜನ್ ಔರ್ ಖೇಲ್ ಖೇಲ್ ಮೇ ಸೀಖನೆ ಕೆ ಮಾಧ್ಯಮ ಸೆ ಹೋ ರಹಾ ಹೈ. ಸಾಥ್ ಹಿ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನಾ ಕೆ ತಹತ್ ಪಾತ್ರ ಧನ ರಾಶಿ ಸೀದೆ ಮಾತಾಓ ಕೆ ಬ್ಯಾಂಕ್ ಅಕೌಂಟ್ ಮೇ ಜಮಾ ಕರ್ ಸುರಕ್ಷಿತ ಮಾತೃತ್ವ ಕೋ ಸುನಿಶ್ಚಿತ ಕಿಯಾ ಜಾ ರಹಾ ಹೈ. ಹಮಾರಿ ಆಂಗನವಾಡಿ ಹಮಾರಿ ಜಿಮ್ಮೇದಾರಿ ಕೆ ಸಂಕಲ್ಪ ಕೆ ಸಾಥ್ 9 ಸೆಪ್ಟೆಂಬರ್ 2026 ಸೆ 8 ಅಕ್ಟೋಬರ್ 2026 ತಕ್ ಮನಾಯಾ ಜಾ ರಹಾ ಹೈ ನೌವಾ ರಾಷ್ಟ್ರೀಯ ಪೋಷಣ ಮಹ.
6: ದೇಶ ಕೆ ಹರ್ ಗರೀಬ್ ಹರ್ ವ್ಯಕ್ತಿ ತಕ್ ಪೋಷಣ ಪಹುಂಚಾನಾ ಭೀ ಸರ್ಕಾರ ಕಿ ಪ್ರಾಥಮಿಕತಾ ಹೈ.
5: ಆಜ್ ಹಿ ಅಪ್ನಿ ನಜದೀಕಿ ಆಂಗನವಾಡಿ ಸೆ ಜುಡಿಯೆ, ಕ್ಯೂಂಕಿ ಹಮಾರಿ ಆಂಗನವಾಡಿ ಹೈ ಹಮಾರಿ ಜಿಮ್ಮೇದಾರಿ.
7: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
8: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಚಹಾ ದಿನದ ವಿಶೇಷತೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರು ಒಬ್ರಿಗಿಂತ ಒಬ್ರು ತುಂಬ ಚಂದ ಚಂದವಾಗಿ ಚಹಾದ ವಿಶೇಷತೆ ಬಗ್ಗೆ ಅವರ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದಾರೆ. ನೀವು ಕೂಡ ಕರೆ ಮಾಡಿ ಚಹಾ ದಿನದ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
10: ನಮಸ್ತೆ. ನಮಸ್ತೆ.
1: ನಮಸ್ತೆ ನಾರಾಯಣಪ್ಪ ಸರ್, ಹೇಗಿದ್ದೀರಿ?
10: ನಾವು ಆರಾಮಿದ್ದೀವಿ, ನೀವೆಲ್ಲ ಆರಾಮಿದ್ದೀರಮ್ಮ?
1: ಎಸ್ ಸರ್. ಆರೋಗ್ಯ ಹೇಗಿದೆ?
10: ಆರೋಗ್ಯ ಪರವಾಗಿಲ್ಲ, ರೆಡಿ ಆಗಿದ್ದೀನಮ್ಮ.
1: ರೆಡಿ ಆಗಿದ್ದೀರಾ? ಓಕೆ ಸರ್. ಯಾವಾಗ್ಲೂ ಇದೇ ತರ ಖುಷಿ ಖುಷಿಯಾಗಿರಿ ಸರ್.
10: ಸಂತೋಷ. ತಮ್ಮ ಅಭಿಪ್ರಾಯಕ್ಕೆ ಅಭಿನಂದನೆಗಳು
1: ಸರ್. ನಾರಾಯಣಪ್ಪ ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
10: ವಿಷಯ ಅದೇ ಕಾಫಿ ವಿಚಾರ.
1: ಚಹಾ ದಿನ ಸರ್ ಇವತ್ತು. ಚಹಾಕ್ಕೂ ಒಂದ್ ದಿನ ಇದೆ.
10: ಚಹಾಕ್ಕೂ ಒಂದು ರಾಷ್ಟ್ರೀಯ ದಿನ ಆಯ್ತಂತ ಇವತ್ತು ಗೊತ್ತು ಮಾಡಿ ತುಂಬಾ ಅಭಿನಂದನೆಗಳು.
1: ನಿಮಗೆ ಚಹಾ ಕುಡ್ದು ಅಭ್ಯಾಸ ಇದೆಯಾ?
10: ಹೌದು ಹೌದು, ಚಹಾ ಏನೋ ಸಿಕ್ಕಿದ್ರೆ ಕುಡಿತೀವಿ, ಬೇಕೇ ಬೇಕಂತೇನಿಲ್ಲ,
1: ಆತರ ಏನಿಲ್ಲ. ಓಕೆ,
10: ಆ ಸಮಯಕ್ಕೆ ಸಿಕ್ಕಿದ್ರೆ ಕುಡಿತೀವಿ ಅಷ್ಟೇ. ಆಮೇಲೆ ಒಂದ್ ವಿಚಾರ ನೆನಪಾಯ್ತು ನನ್ಗೆ, ಚಹಾ ಅಂದ್ಕೊಡ್ಲಿ.
1: ಓಕೆ,
10: ಸುಮಾರು ಏ ಮನೆ ನಾ ಅಲ್ಲೊಂದ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಲ್ಲಿ ಹೋಟೆಲ್ಗೆ ಹೋದೆ, ಅಲ್ಲಿ ಒಂದ್ ಬೋಂಡ ತಗೊಂಡೆ. ಒಂದ್ ಬೋಂಡಕ್ಕೆ 50 ರೂಪಾಯಿಗಳು.
1: ಓಕೆ,
10: ಒಂದ್ ಬೋಂಡಕ್ಕೆ.
1: ಯಾವ ಬೋಂಡ ಅದು?
10: ಅದು ಎಂತದ ಬೋಂಡ ಅಂದ್ರಪ್ಪ, ಒಂದೇ ಬೋಂಡಕ್ಕೆ 50 ರೂಪಾಯಿ. ಪಕ್ಕದಲ್ಲಿ ಒಬ್ರು ಇದ್ರು, ಅವ್ರ ಹತ್ರ ಹಂಚಿಕೊಂಡೆ ನಾನು.
1: ಸರಿ ಸರಿ. ಓಕೆ,
10: ಒಂದ್ 40 ವರ್ಷಗಳ ಹಿಂದೆ, ಒಂದ್ 35-40 ವರ್ಷಗಳ ಹಿಂದೆ, 1 ರೂಪಾಯಿಗೆ ಚಹಾ ತಿಂಡಿ ಎರಡು ಸಿಗೋದು ನಮ್ಗೆ.
1: ಕರೆಕ್ಟ್.
10: ನಾವು ಅಲ್ಲಿ ಗಿರಣಿ ಮಾಡ್ಸಕ್ ಹೋಗಿವಿ, ಅಕ್ಕಿ ಮಾಡ್ಸಕ್ ಹೋಗಿವಿ, ನಾವು ರೈತರಲ್ಲ, ಅಕ್ಕಿ ಮಾಡ್ಸಕ್ ಹೋಗಿವಿ ಅಲ್ಲಿ ನಮ್ ಸಾಗರದಲ್ಲಿ. 1 ರೂಪಾಯಿಗೆ ಚಹಾ ತಿಂಡಿ. ಆ ಪುಣ್ಯಾತ್ಮ ಹೊಟ್ಟೆ ತುಂಬಾ ಕೊಡೋರ ಕಣ್ರಿ, ನಿಜವಾಗಿ ಯಾರು ನಂಬೋದಿಲ್ಲ ಇವಾಗ.
1: ನಿಮ್ಗೆ 50 ರೂಪಾಯಿಗೆ ಒಂದು ಬೋಂಡ ತಿನ್ ಬೇಸರ ಆಯ್ತಾ ಅಥವಾ ಆಶ್ಚರ್ಯ ಆಯ್ತಾ?
10: ಖಂಡಿತ ಆಶ್ಚರ್ಯ ಆಗ್ಲೇಬೇಕಲ್ಲ, ಒಬ್ಬೊಬ್ಬ ಎಂತ ಕಾಲ ಬಂದೋಯ್ತಪ್ಪ ಅನ್ಕಂಡೆ ನಾನು.
1: ನಿಜ ನಿಜ ನಿಜ ನಿಜ.
10: ಈ ವಿಚಾರ ನಾ ಅವ್ರ ಹತ್ರ ಹಂಚಿಕೊಂಡೆ ನಾನು.
1: ಓಕೆ,
10: ನಮ್ ಕಾಲ ಆಗಿತ್ತು ನೋಡಿ ಈಗ ಹೆಂಗ್ ಬಂದ್ಬಿಡ್ತು ಅಂತೇಳಿ.
1: ಹೌದು ಹೌದು.
10: ಹೌದು, ಹಂಗಾಗಿ ಬಹಳ ಕಾಲದ ಬದಲಾವಣೆ ಎಷ್ಟು ಬೇಗ ಬೇಗ ಆಗುತ್ತೆ ನೋಡಿ.
1: ನಿಜ ಸರ್, ನಿಜ ಸರ್, ನಿಜ. ಹೌದು
10: ಹೌದು ಹೌದು. ಅವತ್ತಿನ ದಿನಗಳು ತುಂಬಾ ಸಂತೋಷವಾಗಿನೇ ಇದ್ವು, ಇವತ್ತು ಇದೇ ಸಿಕ್ಕಾಪಟ್ಟೆ ದುಡಿಬೇಕಾಗುತ್ತೆ ಇವಾಗ.
1: ದುಡ್ಡು ಬೇಕು ಅಷ್ಟೇ.
10: ಹಾ, ದುಡ್ಡು ಬೇಕು ಅಷ್ಟೇ.
1: ಓಕೆ ಸರ್, ಥ್ಯಾಂಕ್ ಯು, ನಿಮ್ಮ ಒಟ್ಟಿಗೆ ಮಾತಾಡಿ ಖುಷಿ ಆಯ್ತು.
10: ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು, ಥ್ಯಾಂಕ್ ಯು. ಒಳ್ಳೇದು ಒಳ್ಳೇದು.
1: ಎಸ್ ಸರ್, ಎಸ್ ಸರ್,
10: ಒಳ್ಳೇದು ಒಳ್ಳೇದು.
1: ಎಸ್ ಸರ್. ಓಕೆ, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ಕರೆ ಕಟ್ ಆಯ್ತು. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
11: ನಮಸ್ತೆ ಮೇಡಮ್.
1: ನಮಸ್ತೆ ಸುಬ್ರಹ್ಮಣ್ಯ ಸರ್, ಹೇಗಿದ್ದೀರಿ?
11: ನಾವು ಸೂಪರ್ ಆಗಿದ್ದೀವಿ ಮೇಡಮ್.
1: ಹೇಗಿದೆ ಬೆಂಗಳೂರು?
11: ಬೆಂಗಳೂರಲ್ಲಿ ಮಳೆ ಆಗ್ತಾ ಇದೆ ಮೇಡಮ್ ಸ್ವಲ್ಪ.
1: ಓಕೆ,
11: ಈಗ
1: ಸರ್ ಇವತ್ತಿನ ವಿಷಯ ಗೊತ್ತಾಯ್ತಾ?
11: ಹ್ಞೂ ಮೇಡಮ್, ಗೊತ್ತಾಯ್ತು ಮೇಡಮ್. ಚಹಾ ದಿನ ಅಲ್ವಾ ಮೇಡಮ್?
1: ಸರ್, ನಿಮಗೆ ಚಹಾ ಅಂದ್ರೆ ಇಷ್ಟನ? ಏನ್ ಕತೆ?
11: ಖಂಡಿತ ಇಷ್ಟ ಆಗುತ್ತೆ. ನಾವು ಕರೆಯೋ ಸ್ಟೈಲ ಬೇಡ ಮೇಡಮ್. ಯಾರನ್ನ ಸ್ನೇಹಿತರು ಬಂದಾಗ ಬರ್ತೇನಪ್ಪ 90 ಅಂತ ಕರಿತೀವಿ.
1: ಓ, 90.
11: ಏನಪ್ಪ ಹಿಂಗಂದ್ರೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಏನಂತಾರೆ ಅಂದ್ರೆ 90 ಅಂತಾರೆ. ಅದೇ ಕುಡಿಯಕ್ ಹೋಗ್ತಾ ಇದೀವಿ, ಬರ್ತಾ ಇರ್ತೀವಿ ಮೇಡಮ್.
1: ಹೀಗೆ ಅದಕ್ಕೆ ಏನೋ ನಿಮ್ ಮುಖದಲ್ಲಿ ಒಂದ್ ಖುಷಿ ಬಂತಪ್ಪ, ಅದಕ್ಕೆ ಕೇಳಿದೆ ನಿಮ್ಗೆ ಇಷ್ಟನಾ ಅಂತ.
11: ಆಮೇಲೆ ಕೆಲವರು ಕಾಫಿ ತಗೊಳಗಿರೋ ತಗೊಳ್ತಾರೆ, ಟೀ ಅಂದ್ರೆ ತಗೊಳ್ತಾರೆ. ಮತ್ತೆ ಇನ್ನೊಂದು, ನಮ್ಮನೆ ಬಾಡಿಗೆ ಆಗಿದ್ದವ್ರಿಗೂ ಸಹ ನಾನು ಚಹಾ ಮಾಡ್ಕೊಡ್ತಾ ಇದ್ದೆ ಮೇಡಮ್. ಆಗ ಅವ್ರು ಇದು ನಮ್ಮನೆಯವ್ರ ಊರ್ ಹೋದಾಗ ಅವ್ರ ಏನೋ ನಮ್ಮ ಹತ್ರ ಮಾತಾಡ್ಬೇಕು ಅಂತ ಏನೋ ಬಂದಾಗ, ಅವಾಗ ಕಾಫಿನ ಟೀನಾ ಅಂತ ಅಂತೀರಿ, ಯಾಕೆ ಆಂಟಿ ಇಲ್ವಾ ಅಂದ್ರೆ, ಇಲ್ಲಪ್ಪ ನಾವೇ ಮಾಡೋದು, ಏನ್ ಮಾಡೋದು ಅಂದ್ಬಿಟ್ಟು ಮಾಡ್ಕೊಟ್ರೆ ಅವ್ರು ಎಷ್ಟು ಖುಷಿ ಪಡ್ತಾ ಇರೋ ಗೊತ್ತಾ. ಅಂಕಲ್, ನೀವು ಏನ್ ಹಾಕ್ ಮಾಡ್ತೀರಾ ಅಂಕಲ್ ಈ ಟೀನಾ ಅಂತ ಕೇಳ್ತಾ ಇದ್ರು. ಏನಪ್ಪ ಮಾಮೂಲಿ ಟೀ ಪದಾರ್ಥ ತಗೊಳ್ತೀವಿ, ಅದಕ್ಕೆ ಸ್ವಲ್ಪ ಏಲಕ್ಕಿ ಏನ ಕುಟ್ಬಿಟ್ಟು ಹಾಕಿ, ಏಲಕ್ಕಿ ಹಾಕಿದ್ರು ಸ್ವಲ್ಪ ಟೇಸ್ಟ್ ಬರುತ್ತೆ ಮೇಡಮ್.
1: ಏಲಕ್ಕಿ ಚಾಯ್.
11: ಹೌದು, ಇದು ಟೀಗೆ ಮೊದ್ಲು ನೀರು ಹಾಕ್ಬಿಟ್ಟು ಟೀ ಸ್ವಲ್ಪ ಬೇಯಿಸ್ಕೊಂಡು ತಾವ್ ಅದನ್ನ ಸ್ವಲ್ಪ ಪುಡಿ ಮಾಡ್ಕೊಂಡು ಏಲಕ್ಕಿನ ಹಾಕೊಳ್ಬೋದು, ಇಲ್ಲಾಂದ್ರೆ ಗೋಡಂಬಿ ಹಾಕೊಂಡ್ರು ಕುದ್ಬಿಟ್ಟು ಹಾಕಿದ್ರೆ ಸ್ವಲ್ಪ
1: ಬೇಯಿಸ್ಕೊಳ್ತೀರಾ ಸರ್? ಕುದಿಸ್ಕೊಳ್ತೀರಾ ಡಿಕಾಕ್ಷನ್ ತರ? ಫಸ್ಟ್
11: ಇದು ಕುದಿಸ್ಕೊಳ್ಳೇಬೇಕು ಮೇಡಮ್. ಕುದಿಸ್ಕೊಂಡು ಮಾಡಿದ್ಮೇಲೆ ಅದು ಚೆನ್ನಾಗ್ ಬರೋದು.
1: ನೀವು
11: ಹಾಲ್ ಹಾಕ್ಬಿಟ್ಟು ಮಾಮೂಲಿ ಹಂಗೆ ಕುಸ್ತರ ನಿಜವಾಗ್ಲು ಚೆನ್ನಾಗ್ ಬರಲ್ಲ ಮೇಡಮ್. ಅದ್ ಬರೀ ಹಾಲು ವಾಸನೆ ಬರುತ್ತೆ ಹೊರತು ಇದು ಟೀ ಸ್ವಲ್ಪ ಉಕ್ಕುತ್ತಲ್ವಾ, ಇದು ಹಾಲ್ ಜೊತೆಗೆ ಟೀ ಸೊಪ್ಪು ಹಾಕ್ದಾಗ ಹಾಲೇ ಫಸ್ಟ್ ಉಕ್ಕೋದ್ರಿಂದ ಸರಿಯಾಗಿ ಬೇಯಲ್ಲ ಅದು ಸೊಪ್ಪು, ಹಂಗಾಗಿ ಅದು ಕಾಫಿಗೆ ಸರಿಯಾಗುತ್ತೆ ಹೊರತು ಇದು ಟೀ ಸರಿಯಾಗಲ್ಲ. ಏನಿದ್ರು ನೀರು ಉಯ್ದ್ಬಿಟ್ಟು ಟೀ ಸೊಪ್ಪು ಹಾಕಿ ಅದು ಮಳ್ಳದ ಮೇಲೆ ಸ್ವಲ್ಪ ಹಾಲು ಹಾಕೊಳ್ಳೆ ಒಳ್ಳೇದು.
1: ಓಕೆ ಓಕೆ. ನಮ್ಮ ಸುಬ್ರಹ್ಮಣ್ಯ ಸರ್ ಅವರಿಗೆ ಟೀ ಜೊತೆ ಮಂಡಕ್ಕಿ, ಬೋಂಡಾ, ಮಿರ್ಚಿ ಮತ್ತೆ ಬಿಸ್ಕೆಟ್ ಬನ್ನು ಯಾವ್ದಿಷ್ಟ?
11: ಇದು ಮಾಮೂಲಿ ಮನೇಲಿ ಏನು ತಗೊಳಲ್ಲ ಮೇಡಮ್, ನಾನು ಇಲ್ಲಿ ಹೊರಗಡೆ ಏನ ಇವಾಗ ನೋಡಿ ತರ ಮಳೆಗೆ ಏನನ ಬರೋ ಟೈಮ್ ಅಲ್ಲಿ ಆದ್ರೆ ಸ್ವಲ್ಪ ಈ ಬಿಸ್ಕೆಟ್ ಗುಡ್ಡೆ ಬಿಸ್ಕೆಟ್ ಬರುತ್ತೆ ಮೇಡಮ್, ಅದು ಚೆನ್ನಾಗಿರುತ್ತೆ ಎತ್ಕೊಂಡು ತಿನ್ನಕ್ಕೆ.
1: ಓಕೆ,
11: ಇದು ತಗೊಳ್ತೀನಿ. ಇಲ್ಲಾಂದ್ರೆ ಈ ಬಜ್ಜಿ ಬೋಂಡಾ ಎಲ್ಲ ಸ್ವಲ್ಪ ನಾನು ಕಮ್ಮಿನೇ ಮೇಡಮ್. ಯಾಕೆ ಅಂತ ಹೇಳಿದ್ರೆ ಇದು ಕಾಯಿಸಿರೋ ಎಣ್ಣೆಗೆ ಮತ್ತೆ ಮತ್ತೆ ಕಾಯಿಸಿದಾಗ ಅದೆಲ್ಲ ಕಂಚಿಡಿದಾಗ ಅದು ಸ್ವಲ್ಪ ಗಂಟಿಗೆ ಸ್ವಲ್ಪ
1: ಆಗುತ್ತೆ.
11: ಹೌದು ಮೇಡಮ್, ಆರೋಗ್ಯ ಸಮಸ್ಯೆ ಬರುತ್ತೆ ಕೆಲವ್ರಿಗೆ, ಹಂಗಾಗಿ ನಾನು ನೋಡ್ಕೊಳ್ತೀನಿ. ನಾನು ಫಸ್ಟ್ ಅವ್ರಿಗೆ ಪರಿಚಯ ಇರ್ತಲ್ಲ, ಗೊತ್ತಾಗುತ್ತೆ ಏನಪ್ಪ ನೀನು ಕಾಯ್ದಿರ ಎಣ್ಣೆಗೆ ಮತ್ ಮತ್ತ ಎಣ್ಣೆ ಹಾಕ್ತಾ ಹೆಂಗೆ ಅಂತ. ಇಲ್ಲ ಅಣ್ಣ, ಇದು ಎರಡ್ ದಿನಕ್ಕೆ ಒಂದ್ಸತಿ ಬದಲಾಯಿಸ್ಕೊತಾರ, ಹಂಗಾದ್ರೆ ನೆನ್ನೆ ಕಾಯ್ದಿರೋದೆ ಇವತ್ ಮಾಡ್ತಾ ಇದಾರೆ ನಗ್ತಾನೆ. ನಾನ್ ತಮಾಷೆಗೆ ಮಾತಾಡೋದು, ಅವ್ರ ತಮಾಷೆಗೆ ಹೇಳ್ತಾರೆ
1: ಅದು ನಿಜ ಆಗ್ಬಿಟ್ಟಿರುತ್ತೆ. ಮೆಸೇಜ್ ಮಾಡಿದಾರೆ ಏನಪ್ಪ ಅಂದ್ರೆ, ಸುಬ್ರಹ್ಮಣ್ಯ ಸರ್ ಮಾತ್ರ ಟೀ ಕುಡಿತಾರೆ, ಜಯಂತ್ ಗೆ ಟೀ ಕೊಡಲ್ಲ ಅಂತ.
11: ಇಲ್ಲ, ನಮ್ಮ ಜಯಂತ್ ಕಾಫಿ ಟೀ ಅಥವಾ ಹಾಲು ಯಾವ್ದು ಅಭ್ಯಾಸ ಮಾಡ್ಕೊಂಡಿಲ್ಲ ಮೇಡಮ್.
1: ಒಳ್ಳೇದು
11: ಎಲ್ಲ ಒಂದೊಂದ್ ದಿನ ಮಾತ್ರ ಒಂದ್ ದಿನ ಕೇಳೋದ್ ಬಿಟ್ರೆ ಅವನು ಕೊಟ್ರು ಫಸ್ಟೇ ಕೇಳ್ಬಿಡ್ತೀವಿ ಮಾಡಕ್ಕಿಂತ ಮುಂಚೆ, ಕುಡಿತೀಯಾಗ ಅಂತ. ಇಲ್ಲಮ್ಮ ನನಗ್ ಬೇಡ ಅಂತ ಹೇಳ್ತಾನೆ, ಅವ್ನು ತುಂಬಾ ಕಮ್ಮಿ ಕುಡಿಯೋದು
1: ಜಯಂತ್.
11: ನಂತರ ಇದು ಏನಪ್ಪ ಇದಕ್ ಹೋದಾಗ ನಾವು ಅದೇ ಟೀಗ್ ಹೋದಾಗ ಮೇಡಮ್, ಆ ಟೀಗ್ ಏನಾನ ಹೆಚ್ಕೊಂಡು ಏನಾನ ಸ್ವಲ್ಪ ಬಿಸ್ಕೆಟ್ ಎಲ್ಲ ಹೆಚ್ಕೊಂಡು ಏನ ಕಮ್ಮಿ ಆದ್ರೆ ಅವ್ರು ನನಗ್ ಪರಿಚಯ ಅಲ್ವಾ, ಅವರೇ ಒಂದ್ ಸ್ವಲ್ಪ ಟೀ ಹಾಕೊಟ್ಬಿಡ್ತಾರೆ ಮೇಡಮ್.
1: ಅಯ್ಯೋ,
11: ಈ ತರ ಇಷ್ಟೊಂದು ಬಾಂಧವ್ಯ ಇಲ್ಲಿ ನಮ್ಗೆ,
1: ಒಂದ್ ಒಳ್ಳೆ ಬಾಂಡಿಂಗ್ ಇದೆ ಸರ್.
11: ಆತರ ನಮ್ಮ ಅಣ್ಣವ್ರಿಗೆ ಇನ್ನೊಂದ್ ಸ್ವಲ್ಪ ಟೀ ಹಾಕೊಡಪ್ಪ ಅಂತ ಅವರೇ ಅಂದ್ಬಿಡ್ತಾರೆ.
1: ಟೀ ಕುಡಿಯೋದ್ರೊಟ್ಟಿಗೆ ಒಂದು ಸ್ನೇಹ ಬಾಂಧವ್ಯ ಬೆಳೆಯುತ್ತೆ.
11: ಖಂಡಿತ ಮೇಡಮ್, ಹೌದು. ಆಮೇಲೆ ಯಾವ್ದೇ ಇವಾಗ ನಮ್ ವ್ಯಾಪಾರಸ್ಥ ಆದ್ರೆ ಇವಾಗ ನಾವ್ ಅಂಗಡಿ ಇಟ್ಟಿದ್ವಲ್ಲ ಇಲ್ಲಿ ಯಾರನ್ನ ಪರಿಚಯಕ್ಕೆ ಬನ್ನಿ ಸರ್ ಕಾಫಿಗೆ ಅಥವಾ ಟೀಗ ಹೋಗೋಣ ಅಂತ ಹೋದಾಗ ಅವಾಗ ನಾವು ಒಂದ್ ವೇಳೆ ಮಾಡ್ತೀರ ಸರ್ ಅವತ್ ಬಂದಿನಲ್ಲ ಸರ್ ನಿಮ್ ಜೊತೆ ಟೀ ಕುಡಿಯಕ್ಕೆ ನೆನಪಾಗಿಲ್ವಾ ಅಂದ್ರೆ ಅವಾಗ
1: ಬಾಂಧವ್ಯ ಹೀಗೆ ಬೆಳಿಲಿ ಸರ್. ಥ್ಯಾಂಕ್ ಯು ಕರೆ ಮಾಡಿದಕ್ಕೆ.
11: ನಮ್ಮ ಸೋಮಶೇಖರ್ ಸರ್ ಸಿಕ್ಲಿ, ನಾವು ಟೀ ಕುಡಿಯೋಣ ಅಂತ ಖುಷಿ ಪಡ್ತೀನಿ ಮೇಡಮ್.
1: ಆದಷ್ಟು ಹಾಸನ ಬೆಂಗಳೂರು ಒಂದಾಗ್ಲಿ.
11: ಖಂಡಿತ ಮೇಡಮ್,
1: ಥ್ಯಾಂಕ್ ಯು ಸರ್.
11: ಥ್ಯಾಂಕ್ ಯು ಸೋ ಮಚ್
1: ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
12: ನಮಸ್ತೆ ಮಹಾಲಕ್ಷ್ಮಿ ಮೇಡಮ್.
1: ನಮಸ್ತೆ ಕೃಷ್ಣಪ್ಪ ಸರ್, ಹೇಗಿದ್ದೀರಿ?
12: ಆರಾಮಿದ್ದೀನಿ ಮೇಡಮ್. ಇವತ್ತು ಒಂದ್ ಅರ್ಧ ರಜಾಕ್ಕೆ ಊರಿಗೆ ಬಂದೆ ಮೇಡಮ್, ಇಲ್ಲ ಸ್ವಲ್ಪ ನೀರಿಂದು ಪ್ರಾಬ್ಲಮ್ ಆಗಿತ್ತು.
1: ಓಕೆ,
12: ನಮ್ ಬೋರ್ ಅಲ್ಲಿ ಫುಲ್ ಮೇಡಮ್, ಬೋರ್ ಅಲ್ಲಿ ಮಳೆಯಿಂದ ಡ್ರೈ ಆಗಿತ್ತು, ನೀರ್ ಬರ್ತಲ್ಲ ಮೇಡಮ್ ಬೋರಿಂದ.
1: ರಿಪೇರಿ ಮಾಡ್ಸಕ್ ಬಂದ್ರ?
12: ಹ್ಞೂ ಮೇಡಮ್, ಅದಕ್ಕೆ ಮೇಡಮ್ ನಮ್ದು ಊರ್ ಗ್ರಾಮಕ್ಕೆ ನೀರ್ ಬಿಡ್ತಾರಲ್ಲ, ಅದನ್ನ ಕಲೆಕ್ಷನ್ ಮಾಡ್ತಾನ ಅಂತ ಬರೀ ಮೇಡಮ್.
1: ಓಕೆ ಸರ್, ಓಕೆ ಸರ್. ಸರ್, ಇವತ್ತು ರಾಷ್ಟ್ರೀಯ ಚಹಾ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ, ನಿಮಗ್ ಚಹಾ ಇಷ್ಟನಾ?
12: ಮೇಡಮ್ ನಂಗೆ ಟೀ ಚಹಾ ಎಲ್ಲದು ಎಲ್ಲದು ಇಷ್ಟ ಮೇಡಮ್, ಇಷ್ಟ ಎಲ್ಲದು ಇಷ್ಟನೆ. ಬಟ್ ಮೇಡಮ್ ಆರೋಗ್ಯ ದೃಷ್ಟಿಯಿಂದ ಬಾರಿ ಕಷ್ಟ ಆಗ್ತೈತಿ. ಈಗ ಮುಂಚೆ ಮೊದ್ಲ ಏನು ಆಗ್ತಿದ್ದಿಲ್ಲ ಅವಾಗ, ಈಗ ಸ್ವಲ್ಪ ಏಜ್ ಆಯ್ತಲ್ಲ, 45 ವರ್ಷ ದಾಟ್ ಬಿಟ್ಟಿವಲ್ಲ ಮೇಡಮ್, ಈಗ ಚಹಾ ಕುಡಿದ್ರೆ ಇದಾಗತ್ತೆ ಮೇಡಮ್, ಎಂತದೋ ಗ್ಯಾಸ್ಟ್ರಿಕ್ ಕೈ ಕಾಲು ನೋವು ಸುಸ್ತಲ್ಲಾಗುತ್ತೆ
1: ಆ ತರ ಆಗುತ್ತಾ?
12: ಅದಕ್ಕೆ ಬಹಳ ಬಹಳ ಕಡಿಮೆ ಮಾಡಿ ಮೇಡಮ್.
1: ಕಡಿಮೆ ಮಾಡಿದೀರಾ?
12: ತುಂಬಾ ದಿವಸಕ್ಕೆ ಒಂದ್ಸರಿ ಕುಡಿತ ಅಷ್ಟ, ಜಾಸ್ತಿ ಕುಡಿಯಲ್ಲ ಮೇಡಮ್.
1: ಓಕೆ ಸರ್.
12: ಮತ್ತೆ ಮೇಡಮ್ ನಮ್ ಕಡೆ ಎಲ್ಲ ಬೆಲ್ಲ ಟೀ ಮೇಡಮ್ ಮಾಡೋದು, ನಾವು ಇದು ಸಕ್ಕರೆ ಮಾಡಲ್ಲ,
1: ಸಕ್ಕರೆ ಮಾಡೋದಿಲ್ವಾ?
12: ಸಕ್ಕರೆ ಹಾಕಲ್ಲ, ನಮ್ ಬೆಲ್ಲಾನೇ ಮೇಡಮ್, ನಮ್ ಕಡೆ ಹಳ್ಳಿ ಕಡೆ ಎಲ್ಲ ಬೆಲ್ಲಾನೇ ಉಪಯೋಗಿಸೋದು. ಮತ್ತೆ ಮೇಡಮ್ ಇದು ಕುರಿ ಹಾಲು ಹಾಕಿದ್ರೆ ತುಂಬಾ ಚೆನ್ನಾಗಿ ಟೀ ಮೇಡಮ್, ಕುರಿ ಹಾಲು ಹಾಕಿದ್ರೆ ಆಮೇಲೆ ಸಸಿವೆ ನಾನು ಎಮ್ಮೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಮೇಡಮ್ ಕುಡಿಯ.
1: ನಮ್ ಕಡೆ ಕುರಿ ಹಾಲು ಸಿಗೋದಿಲ್ಲ, ನಾವೆಲ್ಲ ನಂದಿನಿ ಪ್ಯಾಕೆಟ್ ಹಾಲೆ.
12: ಇಲ್ಲ ನಮ್ ಮೇಡಮ್, ನಮ್ ಕಡೆ ಎಲ್ಲ ಕುರಿ ಸಾಕಾಣಿಕೆ ಮಾಡಿದ್ರು, ಕುರಿ ಮೇಕೆಲ್ಲ ಸಾಕಾಣಿಕೆ ಮಾಡಿದ್ರು ಜನ ಇಲ್ಲೇ. ನಮ್ಮಲ್ಲಿ ಕೂಡ ಮೇಡಮ್ ನಾಟಿ ಹಸು ಎರಡಿದೆ, ಸಿಂಧಿ ಹಸು ಎರಡೈತೆ ಮೇಡಮ್, ನಾಲ್ಕು ಹಸ್ತಿದೆ.
1: ಓ ಸೂಪರ್ ಸರ್, ವೆರಿ ನೈಸ್. ಎಸ್ ಸರ್, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
12: ಥ್ಯಾಂಕ್ ಯು.
1: ಎಸ್ ಸರ್, ಎಸ್ ಸರ್, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
13: ನಮಸ್ಕಾರ ಮೇಡಮ್.
1: ನಮಸ್ಕಾರ, ಮಧುಕುಮಾರ್ ಸರ್ ಅವರು.
13: ಹೌದು
1: ಮಧುಕುಮಾರ್
13: ಸರ್, ತುಂಬಾ ಸುಂದರವಾದ ವಿಷಯ ತಂದಿದ್ರಿ. ರಾಷ್ಟ್ರೀಯ ಚಹಾ ದಿನದ ಶುಭಾಶಯಗಳು, ಹಾಗೂ ಚಹಾ ಪ್ರಿಯರಿಗೂ ಕೂಡ ಶುಭಾಶಯಗಳು. ಕೆಲವು ಈಗ ಏನ ಅಂತಂದ್ರೆ, ಈ ಟೀ ಅನ್ನೋದು ಒಂದ್ ರೀತಿಯ ಹಸಿವನ್ನ ಅವಾಯ್ಡ್ ಮಾಡುತ್ತೆ. ಒಂದು ಜಾಸ್ತಿ ಲಾಂಗ್ ಡ್ರೈವ್ ಹೋಗೋರು, ಈಗಾಗ್ಲೇ ಒಬ್ರು ಹಿಮಾಲಯ ಟ್ರಿಪ್ ಬಗ್ಗೆ ಮಾತಾಡ್ತಾ ಹೇಳುವಾಗ, ಸಾಮಾನ್ಯವಾಗಿ ಜರ್ನಿ ಮಾಡೋಂಥವ್ರು ಒಂದ್ ಕಪ್ ಟೀನ ಕುಡಿದ್ರೆ ನಿದ್ದೆನೂ ಹೋಗುತ್ತೆ ಮತ್ತೆ ಆರಾಮದಾಯಕವಾಗಿರ್ತದೆ. ಒಂದ್ ರೀತಿ ರಿಲೀಫ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು.
1: ಉಲ್ಲಾಸ ಉತ್ಸಾಹ
13: ಹೌದೌದೌದು ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಏನಂತಂದ್ರೆ ಅತಿಯಾಗಿ ಇದನ್ನ ಒಂದು ಚಟವಾಗಿ ಅಭ್ಯಾಸ ಮಾಡ್ಕೊಳ್ಬಾರ್ದು, ಇದರಿಂದ ಸ್ವಲ್ಪ ಹಾನಿ ಕೂಡ ಜಾಸ್ತಿ ಹೆಚ್ಚಿಂದಾಗಿದೆ. ಮತ್ತೆ ಈಗೆಲ್ಲ ಈಗ ಅವ್ರ ಇನ್ನೊಬ್ರು ಹೇಳ್ದಾಗೇನೆ ಬೆಲ್ಲದ ಚಹಾ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ, ಅದೊಂದ್ ರೀತಿ ಟ್ರೆಂಡ್ ಆಗಿ ಬರ್ತಾ ಇದೆ. ಹಿಂದೆ ಎಲ್ಲ ಚಹಾನ ಈ ಬೆಲ್ಲದಿಂದಾನೆ ಬಳಸ್ತಾ ಇದ್ರು, ಅಂದ್ರೆ ಈಗ ಏನಾಗಿದೆ ಅಂದ್ರೆ ಸ್ವಲ್ಪ ಅದು ಇದು ಕೆಮಿಕಲ್ ಗಳು ಜಾಸ್ತಿ ಆಗಿ ಮೊದಲಿದ್ದ ಸ್ವಾದ ಬರದೆ ಹೋದ್ರು ಕೂಡ ಅದರ ಅಭ್ಯಾಸ ಕೂಡ ಇನ್ನು ಜನರಲ್ಲಿ ಕಮ್ಮಿ ಆಗಿದೆ.
1: ಇದೆ ಇದೆ ಇದೆ, ತುಂಬಾ ಇಷ್ಟಪಟ್ಟು ಕುಡಿಯೋರು ಇದಾರೆ, ತುಂಬಾ ಜನ ಇದಾರೆ.
13: ಹೌದು ಹೌದು ಹೌದು, ಯಾಕೆಂತಂದ್ರೆ ಪ್ರತಿಯೊಬ್ಬರಿಗೂ ಅಯ್ಯೋ ಯಾಕೋ ತಲೆನೋಯ್ತಾ ಇದೆಯಪ್ಪ ಒಂದ್ ಸ್ವಲ್ಪ ಟೀ ಕುಡ್ಕೊಡ್ತೀನಿ ಅನ್ನೋರು ಇದಾರೆ ಈಗ್ಲೂ ಕೂಡ. ಒಂದು ಚಹಾ ಕುಡಿದ್ರೆ ಮುಂದಿನ ಕೆಲಸ ಮತ್ತೆ ಮಾಡ್ಬೋದು. ಈಗ ಒಂದ್ ಕೆಲಸ ಮಾಡ್ತಿದ್ದಾಗ ಮಧ್ಯ ಏನಾದ್ರು ಬ್ರೇಕ್ ಬೇಕು, ಒಂದ್ 5 ನಿಮಿಷ ಅಂದಾಗ ಆ ಚಹಾ ಕುಡ್ದಾಗ ಒಂದ್ ಸ್ವಲ್ಪ ರಿಲೀಫ್ ಆಗುತ್ತೆ ಮೈಂಡ್. ಎಷ್ಟೋ ಜನರು ಇದನ್ನ ಅಭ್ಯಾಸವಾಗಿ ತಗೊಂಡಿದ್ದಾರೆ, ಮತ್ತೆ ಅವರ ವೃತ್ತಿಯ ನಡುವೆ ಇದು ಒಂದು ಒಂದು ಗ್ಯಾಪ್ ಅಂದ್ರೆ ಬ್ರೇಕ್ ಟೈಪ್ ಅದನ್ನ ಬಳಸ್ತಾ ಇದ್ರೆ.
1: ಹೌದು, ಒಂದ್ ಬ್ರೇಕ್ ಇರ್ಬೋದು, ಒಂದ್ ಹರಟೆ ಹೊಡೆಯಕ್ಕೆ, ಆ ಖುಷಿ ಸಮಯ ಕಳಿಯೋಕೆ, ಒಂದ್ ಫ್ರೆಂಡ್ ಸರ್ಕಲ್ ಅದೊಂದ್ ಮಾಡ್ಕೊಂಡಾಗ ಒಂದ್ ಮಾತಾಡ್ಲಿಕ್ಕೆ ಅದೊಂದ್ ನೆಪ. ಟೀ
13: ನಾನು ಚಿತ್ರರಂಗದ ನಮ್ಮ ಇವರು ಯಾರು ಪುನೀತ್ ರಾಜ್ಕುಮಾರ್ ಸರ್ ಅವರು ಟೀ ಬಂದು ಜಾಸ್ತಿ ಇಷ್ಟಪಡ್ತಿದ್ರಂತೆ. ಅದು ಒಂದು ಎಲ್ಲೋ ಒಂದ್ ಕಡೆ ಸಂದರ್ಶನದಲ್ಲಿ ಬೇರೊಬ್ಬರು ಮಾತಾಡುವಾಗ ಕೇಳಿದ್ ನೆನಪು. ಚಹಾ ಅನ್ನೋದು ಪ್ರತಿಯೊಬ್ಬರಿಗೂ ಇಷ್ಟ, ಆದ್ರೆ ಅದನ್ನ ಮಿತವಾಗಿ ಬಳಸಿದ್ರೆ ದೇಹಕ್ಕೆ ಒಂದು ಚೆನ್ನಾಗಿರುತ್ತೆ, ಮನಸ್ಸಿಗೂ ಕೂಡ ಉಲ್ಲಾಸವನ್ನ ನೀಡುತ್ತೆ.
1: ಥ್ಯಾಂಕ್
13: ಯು ಮೇಡಮ್, ಧನ್ಯವಾದ.
1: ಓಕೆ, ಹಿತಮಿತ ಆಹಾರ ದೇಹಕ್ಕೆ ಹಿತಕರ ಸುಖಕರ ಅಂತ ತುಂಬ ಚೆನ್ನಾಗಿ ಹೇಳಿದರು ಮಧುಕುಮಾರ್ ಸರ್ ಅವರು. ಎಸ್, ಹಾಗೆ ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ಕಾರ.
14: ಹಲೋ ಹಲೋ,
1: ನಮಸ್ತೆ.
14: ನಮಸ್ತೆ ಮೇಡಮ್.
1: ಚಂದ್ರಶೇಖರ್ ಸರ್?
14: ಹೌದೌದು, ನನ್ನ ಹೆಸರು ಸೀಟಿ ಚಂದ್ರಶೇಖರ್ ಅಂತ ಹೇಳಿ ಉಣಸ ಕೊಡ್ತಾ ಇಲ್ಲ ಕಾಸನ ಜಿಲ್ಲೆ. ನಮ್ಮೆಲ್ಲ ಸೋದರ ಸೋದರಿಗೂ ನನ್ನ ನಮಸ್ಕಾರಗಳು ನಿಮ್ಗೂ ಸೇರಿ. ಮೇಡಮ್, ನೀವು ನಮಗೆ ಎಲ್ಲರಿಗೂ ಟೀ ಕುಡಿ, ನಮಗೆ ಟೀ ಕುಡಿಸಲ್ವಾ?
1: ಬನ್ನಿ ಸರ್ ಶಿವಮೊಗ್ಗಕ್ಕೆ.
14: ನಾವು ಶಿವಮೊಗ್ಗಕ್ಕೆ ಬರೋದಕ್ಕೆ ರಾತ್ರಿ ಬೆಳಗ್ಗೆ ರಾತ್ರಿ 2 ಗಂಟೆ 1 ಗಂಟೆ ಆಗಿ.
1: ನಿಮ್ಗೆ ಯಾವಾಗ ಬಿಡುವಾಗುತ್ತಾವ ಬನ್ನಿ ಸರ್, ಆರಾಮಾಗಿ ಬನ್ನಿ.
14: ನಾಳೆ ಬೆಳಗ್ಗೆ ಟೀ ಕುಡಿಬೇಕು ಅಷ್ಟೇ.
1: ಓಕೆ ಓಕೆ, ನಿಮಗೆ ಟೀ ಇಷ್ಟನ ಚಂದ್ರಶೇಖರ್ ಸರ್?
14: ಯಾವಾಗಲೂ ಒಂದ್ಸಲ ಬೆಳಗ್ಗೆ ಒಂದ್ಸಲ ಕುಡಿಬೇಕಷ್ಟೇ, ಬೆಳಗ್ಗೆ ಕುಡಿಬೇಕಷ್ಟೇ.
1: ಓಕೆ ಓಕೆ ಓಕೆ.
14: ಇನ್ನೇ ಮೇಡಮ್
1: ಹೇಳ್ಬೇಕು ಸರ್, ಹೇಗಿದ್ದೀರಾ?
14: ಊಟ ಎಲ್ಲ
1: ನಿಮ್ಮ ಕಡೆ ಮಳೆ ಬೆಳೆ ಎಲ್ಲ ಹೇಗಿದೆ?
14: ಮಳೆ ಬೆಳೆ ಸುಮಾರು ಮಳೆ ಆಗ್ತಾ ಇದೆ.
1: ಓಕೆ,
14: ಹೆಂಗ ಒಂಚೂರು ಪರವಾಗಿಲ್ಲ ಬೆಳಗ್ಗೆ. ಪರವಾಗಿಲ್ಲ, ಹೆಂಗೋ ಸಾಯರ್ ಬಾಯಿ ನೀರ್ ಬಿಟ್ಟಂಗೆ ಅಂತ ನೋಡಿ.
1: ಅಯ್ಯೋ ದೇವ್ರೆ ದೇವ್ರೆ,
14: ಹುಡುಕತ್ತ ನೋಡಿ ಆತರ. ಸ್ವಲ್ಪ ಸ್ವಲ್ಪ ದುಂಡು ಬುಂಡಕ್ಕೆ ಬಂದ್ರೆ ಸ್ವಲ್ಪ ಇದಾಗುತ್ತೆ ಮೇಡಮ್. ನಾವ್ ಎಷ್ಟೇ ನೀರ್ ಹಾಕಿದ್ರು ಮೇಲಿಂದ ಮಳೆ ಇದಷ್ಟು ಇದಾಗಲ್ಲ ಬೆಳಗ್ಗೆ.
1: ಹಾಗೆ ಆತರ. ಓಕೆ ಸರ್, ಓಕೆ ಸರ್, ಕರೆ ಮಾಡಿದಕ್ಕೆ ಧನ್ಯವಾದಗಳು ಸರ್.
14: ಅಲ್ಲ, ವಿಶ್ವ ಟೀ ದಿನ ಅಂದ್ರಲ್ಲ.
1: ಹೌದು, ಮತ್ತೆ ಮಾತಾಡಿ.
14: ಟೀ ಅಂದ್ರೆ ಇದು ಉತ್ತೇಜಕ ಪಾನೀಯ ಮೇಡಮ್. ಟೀ ನಲ್ಲಿ ಬೇಕಾದ ತರ ಟೀ ಇದೆ, ಮಸಾಲೆ ಟೀ ಇದೆ,
1: ಏಲಕ್ಕಿ
14: ಮತ್ತೆ ಕೆ ಟಿ ಅಂತ ಇದೆ, ಲೆಮನ್ ಟೀ ಅಂತ ಇದೆ. ಯಾವ್ಯಾವ ತರ ಬೇಕಾದಷ್ಟು ತರ ಟೀ ಇದೆ.
1: ಮಲಾಯ್ ಚಾಯ್, ಶುಂಠಿ ಚಾಯ್.
14: ಹಾ, ಶುಂಠಿ ಟೀ ಎಲ್ಲ ಇದೆ. ಶುಂಠಿ ಟೀ ಒಳ್ಳೇದು ಮೇಡಮ್, ಜನ ಈಗ ಚಳಿಗಾಲಕ್ಕೆ ಮಳೆಗಾಲಕ್ಕೆ ಶುಂಠಿ ಟೀ ಒಳ್ಳೇದು. ಏಕೆಂದ್ರೆ ಶುಂಠಿ ಅಂದ್ರೆ ಅದು ಗಂಟೆಲ್ಲ ಕ್ಲೀನ್ ಮಾಡುತ್ತೆ, ಒಂದ್ ಸ್ವಲ್ಪ ಶೀತ ಎಲ್ಲ ಹೋಗುತ್ತೆ. ಶುಂಠಿ ಏಲಕ್ಕಿ ಇವೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಸಿ ಶುಂಠಿ ಹಾಕ್ಬಾರ್ದು ಮೇಡಮ್, ಒಣ ಶುಂಠಿ ಹಾಕ್ಬೇಕು.
1: ನಿಮಗೆ ಇಷ್ಟನ ಟೀ?
14: ಹಾ, ಟೀ ನಾನು ಒಂದ್ ಟೈಮ್ ಕುಡಿದಿನ ಅಷ್ಟೇ.
1: ಮೇಡಮ್ ಅವ್ರು ಮಾಡ್ಕೊಡ್ತಾರಾ, ನೀವೇ ಮಾಡ್ಕೊಳ್ತೀರಾ?
14: ಮೇಡಮ್ ಅವರಿದೆ, ಮೇಡಮ್ ಮಾಡ್ತಾರೆ, ಇಲ್ಲ ನಾನ್ ಮಾಡ್ತೀನಿ.
1: ನೀವೇ ಮೇಡಮ್ ಅವ್ರಿಗೆ ಮಾಡ್ಕೊಡ್ತೀರಾ?
14: ಇಲ್ಲ ಇಲ್ಲ, ಮೇಡಮ್ ಅವ್ರಿಗೆ ನಾನು ಮಾಡ್ಕೊಳ್ಳೋ ಪದ್ಧತಿ ಇಲ್ಲ.
1: ಯಾಕೆ ಸರ್?
14: ಇಲ್ಲದಾಗ ನಾ ಮಾಡ್ತೀನಿ. ಈಗ ಅವರು ನಾವು ಮಾಡಿದ್ರೆ ಕುಡಿಯಲ್ಲ ಅವ್ರು.
1: ಓ ಹಾಗೆ.
14: ಯಾಕೆಂದ್ರೆ ಹಾಲಿಗೆ ನೀರ್ ಜಾಸ್ತಿ ಹಾಕ್ಬಿಡ್ತೀವಿ ಅಂತ.
1: ಈಗ ಕತೆ
14: ತೆಳ್ಳಗಿರುತ್ತೆ
1: ಅಂತ
14: ಇರಲ್ಲ,
1: ಸ್ವಲ್ಪ ಟೀ ನೀರ್ ನೀರ್ ಆಗಿರುತ್ತೆ ಅಂತ.
14: ಹೌದೌದು
1: ಕತೆ.
14: ನೀರು ಅಂತಲ್ಲ ಮೇಡಮ್, ಟೀ ಏನಾಗುತ್ತೆ ಗೊತ್ತಾ? ಟೀ ನಲ್ಲಿ ಸಕ್ಕರೆದು ಇದು ಫ್ಲೇವರ್ ಕಾಣಬಾರ್ದು. ಟೀ ಸೊಪ್ಪದ ಇದಾದ್ರೆ ಸ್ಟ್ರಾಂಗ್ ಆಗಿದ್ರೆ ಒಂಥರ ಚೆನ್ನಾಗಿ, ಬರೀ ಸಕ್ಕರೆ ಬಿಟ್ಟು ಬೆಲ್ಲ ನೀರ್ ಕುಡ್ದಂಗ.
1: ಕೆಲವ್ರಿಗೆ ಸಪ್ಪೆ ಇಷ್ಟ, ಕೆಲವ್ರಿಗೆ ಸಿಹಿ ಇಷ್ಟ.
14: ಅಲ್ಲ ಮೇಡಮ್, ಟೀ ಸ್ಟ್ರಾಂಗ್ ಆಗಿ, ಟೀ ಪುಡಿ ಇದು ಚೆನ್ನಾಗಿ ಬಂದು ಸ್ಟ್ರಾಂಗ್ ಆಗಿರ್ಬೇಕು ಮೇಡಮ್. ಸಕ್ಕರೆನು ಇರ್ಬೇಕು, ಸಕ್ಕರೆ ಜಾಸ್ತಿ ಆಗ್ಬಿಟ್ರೆ ಒಂಥರ ಪಾನಕ ಕುಡ್ದಂಗ ಆಗುತ್ತೆ.
1: ಕರೆಕ್ಟ್,
14: ಆತರ ಇದಾಗ್ಬಿಡುತ್ತೆ. ರಾಮನವಮಿ ಪಾನಕ ಕುಡಿತಿಲ್ಲಂಗಾಗ್ಬಿಡುತ್ತೆ
1: ಚಂದ್ರ ಶೇಖರ್ ಸರ್. ಅದು ಟೀ ಮಾಡೋದು ಒಂದು ಕಲೆ, ಇಷ್ಟೇ ಟೀ ಪುಡಿ ಹಾಕ್ಬೇಕು, ಇಷ್ಟೇ ಹಾಲು ಹಾಕ್ಬೇಕು ಅನ್ನೋ ಒಂದು ಕಲೆ.
14: ಏನು ಗೊತ್ತಾ, ಟೀ ಪುಡಿ ಹಾಕ್ಬೇಕು ಅಂತ ಇಷ್ಟೇ ಕಲೆ, ಮತ್ತೆ ಟೀ ಮಾಡೋ ವಿಧಾನದಲ್ಲಿ ಬೇಕಷ್ಟು ಇದೆ.
1: ನಿಜ ನಿಜ ನಿಜ.
14: ನಮ್ ಸುಬ್ರಹ್ಮಣ್ಯ ಅವ್ರು ಹೇಳಿದ್ರಲ್ಲ ಆತರ ಆತರ ಮಾಡೋದ್ರೆ ಚೆನ್ನಾಗಿ, ಅದು ರೆಡ್ ಲೇಬಲ್ ಟೀ ಎಲ್ಲ ಅದಕ್ಕೆ ಚೆನ್ನಾಗುತ್ತೆ.
1: ರೆಡ್ ಲೇಬಲ್ ಗ್ರೀನ್ ಲೇಬಲ್
14: ಟೀ ಚೆನ್ನಾಗಿ, ರೆಡ್ ಲೇಬಲ್ ಟೀ ಆದ್ರೆ ಅದಕ್ಕೆ ಸಪರೇಟ್ ಕುದಿಸ್ಕೊಂಡು ಆಮೇಲೆ ಹಾಲು

0: ನಿಮ್ಮ ಕೆಲಸದ ಒತ್ತಡಕ್ಕೆ ಹಾಗೆ ಹೀಗೆ ಅಂತ. ಟೀ ಇಷ್ಟ ನಮ್ಮ ಉಲ್ಲಾಸ್ ಸರ್ ಅವರಿಗೆ? ಉಲ್ಲಾಸ್ ಸರ್ ಅವರು ಉತ್ಸಾಹದಿಂದ ಇರ್ಬೇಕು ಅಂದ್ರೆ ಯಾವ ಟೀ? ರೆಡ್ ಲೇಬಲ್, ಕಣ್ಣನ್ ದೇವನ್ನ, ತ್ರೀ ರೋಜಸ್, ತಾಜಾ?
1: ಮೇಡಮ್ ನಾವು ಕಾರ್ಕಳದಿಂದ ಟೀ ಪುಡಿ ತರ್ತೀವಿ ಮೇಡಮ್.
0: ಕಾರ್ಕಳದಿಂದ ತರಿಸ್ತೀರಾ? ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ. ಧ್ವನಿ ಏನೋ ಆಗಿದೆ, ಬೇಗ ಹುಷಾರಾಗಿ ಸರ್, ಸ್ವಲ್ಪ ಇದಾಗಿದೆ. ಎಸ್, ಇದಾಗಿತ್ತು ಸ್ನೇಹಿತರೆ ಈ ದಿನದ ವಿಶೇಷ ಕಾರ್ಯಕ್ರಮ. ಟೀ ಅಂದರೆ ಅದು ಒಂಥರ ಬಾಂಡಿಂಗ್ ಅಂತ ಆಗಲೇ ನಮ್ಮ ಹೊನ್ನೂರಲ್ಲಿ ಸರ್ ಅವರು ಹೇಳಿದರು. ಹಾಗೆ ಸ್ನೇಹಿತರೆ, ಈ ಟೀಗೆ 5,000 ವರ್ಷಗಳ ಇತಿಹಾಸ ಇದೆ. ಒಬ್ಬ ಚೀನಾದ ಚಕ್ರವರ್ತಿ ಶೆನ್ಸಂಗ್ ಮತ್ತು ಅವರ ಸೈನಿಕರು ಮರದ ಕೆಳಗೆ ನೀರನ್ನು ಕುದಿಸ್ತಾ ಇರ್ತಾರಂತೆ. ಆಗ ಗಾಳಿಗೆ ಕೆಲವು ಚಹದ ಎಲೆಗಳು ಬಂದು ಆ ಬಿಸಿನೀರಲ್ಲಿ ಬೀಳ್ತವಂತೆ. ಸೊ ನೀರಿನ ಬಣ್ಣ ಬದಲಾಗಿ ಸುವಾಸನೆ ಬಂದಾಗ ಆ ನೀರು ಸುವಾಸನೆಯಿಂದ ಕೂಡಿತ್ತು, ಚೆನ್ನಾಗಿತ್ತು ಅಂತ ಅಂದಿನಿಂದ ಪ್ರಪಂಚದ ಮೊದಲ ಚಹಾ ಬೆಳೆಯಿತು ಅಂತ ಹೇಳ್ತಾರೆ ಕಥೆಗಳ ಮೂಲಕ. ಸೊ ಮೂಡ್ ಕೆಟ್ಟಾಗ, ಖುಷಿಯಾದಾಗ, ತೂಕಡಿಕೆ ಬಂದಾಗ, ನಿದ್ದೆ ಬಾರದೇ ಇದ್ದಾಗ, ಹೀಗೆ ನಮ್ಮ ಬದುಕಿನ ಅನುದಿನದ ಸಂಗಾತಿ ಟೀ ಆಗಿರುತ್ತೆ. ಹಾಗೆ ಸೋಮಶೇಖರ್ ಸರ್ ಅವರು ಮೆಸೇಜ್ ಮಾಡಿದ್ದಾರೆ, ಹಾಗೆ ನಮ್ಮ ನೀಲಮ್ಮ ಮೇಡಮ್ ಅವರು ಮೆಸೇಜ್ ಮಾಡಿದ್ದಾರೆ. ಚಿಕ್ಕಪ್ಪ ಸರ್ ತುಂಬ ಚೆನ್ನಾಗಿ ಮಾತಾಡಿದರು, ಸೋಮಶೇಖರ್ ಸರ್ ಅವರ ಬಗ್ಗೆ ಅವರು ಹೇಳಿದ ಅಭಿಪ್ರಾಯ ಸ್ವಾಗತಾರ್ಹವಾಗಿದೆ ಅಂತ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತಂತ ಹೇಳಿದ್ದಾರೆ. ಸೋಮಶೇಖರ್ ಸರು ಇವತ್ತಿನ ಚಹಾ ಪರಿಚಯ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ. ಹಾಗೆ ಮಧು ಸರ್ ಅವರು ಯಾವುದಾದ್ರೂ ಒಂದು ಪ್ರೋಗ್ರಾಮ್ ಮಾಡಿ ಜೊತೆಲೇ ಟೀ ಕುಡಿಯೋಣ ಮೇಡಮ್ ಅಂತ ಹೇಳಿದ್ದಾರೆ. ಖಂಡಿತ ಸರ್ ಮಾಡುವ. ಇದಾಗಿತ್ತು ಸ್ನೇಹಿತರೆ ಈ ದಿನದ ವಿಶೇಷ ಕಾರ್ಯಕ್ರಮ. ಯಾರೆಲ್ಲ ಕರೆ ಮಾಡಿದ್ರೆ ಅವರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಒಂದಿಷ್ಟು ಜ್ಞಾನ ಮನೋರಂಜನೆಯೊಂದಿಗೆ ಸದಾ ನಾವು ನಿಮ್ಮೊಟ್ಟಿಗಿರ್ತೀವಿ. ನಿಮ್ಮ ಪ್ರೀತಿ, ವಿಶ್ವಾಸ, ಸ್ನೇಹ ಇದೇ ಥರ ಇರಲಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ಟೇ ಟ್ಯೂನ್.
2: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರಕ್ಷಣಗಳನ್ನು ಸಿಹಿಯಾಗಿಸಿ.
4: ಬೆಳ್ಳಂ ಬೆಳಿಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
7: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
6: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಚುಂಚಾದ್ರಿ ಮಹಿಳಾ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘದ 2025-26 ಸಾಲಿನ 12 ವರ್ಷದ ಸರ್ವ ಸದಸ್ಯರ ಮಹಾಸಭೆಯನ್ನು ಸೆಪ್ಟೆಂಬರ್ 24 ಗುರುವಾರ ಆಯೋಜಿಸಲಾಗಿದೆ. ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ, ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಹಾಗೂ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರ ಕೃಪಾಶೀರ್ವಾದದೊಂದಿಗೆ ಸಭೆ ನಡೆಯಲಿದೆ. ಸೆಪ್ಟೆಂಬರ್ 24 2 ಸಾಗರ ರಸ್ತೆಯಲ್ಲಿರುವ ಶ್ರೀಧಾತ್ರಿ ಭವನ ಹೋಟೆಲ್ HSR ಇನ್ನೆದುರು ಸಾಗರ ರಸ್ತೆ ಶಿವಮೊಗ್ಗ ಇಲ್ಲಿ ಸಭೆ ಆಯೋಜಿಸಲಾಗಿದೆ. ಸಭೆಯಲ್ಲಿ ಸಂಘದ 2025-26 ಸಾಲಿನ ವಿವಿಧ ಚಟುವಟಿಕೆಗಳು, ಆಡಳಿತಾತ್ಮಕ ವಿಚಾರಗಳು ಹಾಗೂ ಸಂಘದ ಮುಂದಿನ ಕಾರ್ಯಚಟುವಟಿಕೆಗಳ ಕುರಿತು ಚರ್ಚೆ ನಡೆಯಲಿದೆ. ಸಂಘದ ಎಲ್ಲಾ ಸದಸ್ಯರು

ಸಭೆಗೆ ತಪ್ಪದೇ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಮುಂದಿನ ವಿವರ. ಶಿವಮೊಗ್ಗ ತಾಲೂಕು ಕುಂಸಿ ಹೋಬಳಿಯ ಮಂಡಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದ್ಯಾವಿನಕೆರೆ ಗ್ರಾಮದಲ್ಲಿ ಇರುವಕ್ಕಿಯ ಕೆಳದಿ ಶೋಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಂತಿಮ ವರ್ಷದ ಬಿಎಸ್ಸಿ ಕೃಷಿ ವಿದ್ಯಾರ್ಥಿಗಳ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮಕ್ಕೆ ಸೆಪ್ಟೆಂಬರ್ 19ರಂದು ಶ್ರಮಿಕ ಸಾಮಾನ್ಯ ಸಭೆಯ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ಮುಂದಿನ 3 ತಿಂಗಳ ಕಾಲ ಕೃಷಿ ವಿಶ್ವವಿದ್ಯಾಲಯದ 13 ವಿದ್ಯಾರ್ಥಿಗಳಾದ ಪ್ರಶಾಂತ, ಆಶಿತ, ಅನನ್ಯ, ಲಿಖಿತ, ಬಸವರಾಜ್, ದರ್ಶನ್, ನಿಮಿತ, ದಿನೇಶ್ ಬಾಬು, ಹಾಲಪ್ಪ, ಕಿರಣ್, ಸುನೀಲ, ಬೈರೇಶ್ ಮತ್ತು ಗೌತಮಿ ಅವರು ದ್ಯಾವಿನಕೆರೆ ಗ್ರಾಮದಲ್ಲಿಯೇ ವಾಸ್ತವ ಹೂಡಲಿದ್ದಾರೆ. ಈ ಅವಧಿಯಲ್ಲಿ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ಹೊಸ ತಳಿಗಳನ್ನು ಪರಿಚಯಿಸಿ ಬೆಳೆಯುವುದು, ಬೆಳೆ ಪ್ರಾತ್ಯಕ್ಷಿಕೆ, ಗುಂಪು ಚರ್ಚೆ ಮತ್ತು ವಸ್ತು ಪ್ರದರ್ಶನ, ತಂತ್ರಜ್ಞಾನ ಪ್ರದರ್ಶನ, ಕೈತೋಟ ನಿರ್ಮಾಣ, ಬೆಳೆ ಸಂಗ್ರಹಾಲಯ ಹಾಗೂ ಮಾಹಿತಿ ಕೇಂದ್ರ ಸ್ಥಾಪನೆಯಂತಹ ವಿವಿಧ ಕಾರ್ಯಕ್ರಮಗಳನ್ನು ವಾರಕ್ಕೆ 6 ದಿನಗಳ ಕಾಲ ಆಯೋಜಿಸಲಿದ್ದಾರೆ. ಈ ಚಟುವಟಿಕೆಗಳು ಕೇವಲ ದ್ಯಾವಿನಕೆರೆಗೆ ಸೀಮಿತವಾಗಿರದೆ ರಾಗಿ ಹೊಸಹಳ್ಳಿ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳ ರೈತರಿಗೂ ತಲುಪಲಿವೆ. ವಿದ್ಯಾರ್ಥಿಗಳು ನಿರಂತರವಾಗಿ ರೈತರ ತೋಟ ಹಾಗೂ ಜಮೀನುಗಳಿಗೆ ಭೇಟಿ ನೀಡಿ ಕೃಷಿ ಸಮಸ್ಯೆಗಳನ್ನು ಆಲಿಸಲಿದ್ದಾರೆ. ಜೊತೆಗೆ ಕೃಷಿ ವಿಜ್ಞಾನಿಗಳು ಸಹ ಗ್ರಾಮಕ್ಕೆ ಭೇಟಿ ನೀಡಿ ರೈತರ ಸಮಸ್ಯೆಗಳಿಗೆ ಸೂಕ್ತ ವೈಜ್ಞಾನಿಕ ಪರಿಹಾರ ಹಾಗೂ ಸಲಹೆಗಳನ್ನು ನೀಡಲಿದ್ದಾರೆ ಎಂದು ಕಾರ್ಯಕ್ರಮದಲ್ಲಿ ತಿಳಿಸಲಾಯಿತು. ಸಭೆಯಲ್ಲಿ ಗ್ರಾಮದ ಹಲವು ರೈತರು, ಕೃಷಿ ವಿದ್ಯಾರ್ಥಿಗಳು ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದ ಸಂಯೋಜಕರಾದ ಡಾ ಸಹನಾ ಎಸ್, ಡಾ ಪ್ರದೀಪ್ ಕುಮಾರ್, ಡಾ ಪ್ರಶಾಂತ್ ಹಾಗೂ ಗ್ರಾಮದ ಮುಖಂಡರಾದ ಶಿವಮೂರ್ತಿ ಕೆ ತಿಮ್ಮಪ್ಪ ಸೇರಿದಂತೆ ದ್ಯಾವಿನಕೆರೆ ಗ್ರಾಮದ ರೈತ ಬಾಂಧವರು ಮತ್ತು ಮಹಿಳಾ ರೈತರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ನಗರ ಉಪವಿಭಾಗ 2 ಮಂಡ್ಲಿ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ಸೆಪ್ಟೆಂಬರ್ 23ರಂದು ವಿದ್ಯುತ್ ಪರಿವರ್ತಕ ಕೇಂದ್ರದ ಕಾಮಗಾರಿ ಹಮ್ಮಿಕೊಂಡಿದ್ದು, ಅಂದು ಬೆಳಗ್ಗೆ 10ರಿಂದ ಮಧ್ಯಾಹ್ನ 3:30ರವರೆಗೆ ಕಾಮತ್ ಲೇಔಟ್, ತುಂಗಾನಗರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಉದ್ಯೋಗಾಕಾಂಕ್ಷಿಗಳಿಗೆ ದಿನಾಂಕ 24/9/2026 ಬೆಳಗ್ಗೆ 10 ಗಂಟೆಗೆ ನೇರ ಸಂದರ್ಶನವನ್ನು ಆಯೋಜಿಸಲಾಗಿದೆ. ಈ ನೇರ ಸಂದರ್ಶನದಲ್ಲಿ ಆರ್ಕ್ಯೂಬ್ ಅಕಾಡೆಮಿ ಪ್ರೈವೇಟ್ ಲಿಮಿಟೆಡ್ ಖಾಸಗಿ ಕಂಪನಿ ಭಾಗವಹಿಸುತ್ತಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದೆ. ಶೈಕ್ಷಣಿಕ ಅರ್ಹತೆ ಯಾವುದೇ ಪದವಿ ತೇರ್ಗಡೆಯಾದ 18ರಿಂದ 35 ವರ್ಷ ವಯೋಮಾನದೊಳಗಿನ ಅಭ್ಯರ್ಥಿಗಳು ಭಾಗವಹಿಸಬಹುದು. ಉಚಿತ ಪ್ರವೇಶವಿದ್ದು, ಆಸಕ್ತ ಅಭ್ಯರ್ಥಿಗಳು ತಮ್ಮ ರೆಸ್ಯೂಮ್ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ನೇರವಾಗಿ ಸಂದರ್ಶನದಲ್ಲಿ ಭಾಗವಹಿಸಬಹುದು. ಸಂದರ್ಶನವು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ತಪ್ಪ ಕಾಲೋನಿ, ಪಂಪಾನಗರ 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ನಡೆಯಲಿದ್ದು, ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯನ್ನು ಖುದ್ದಾಗಿ ಅಥವಾ ದೂರವಾಣಿ ಸಂಖ್ಯೆ 9380660636 ಅಥವಾ 9108235312 ಮೂಲಕ ಸಂಪರ್ಕಿಸಬಹುದು ಎಂದು ಉದ್ಯೋಗಾಧಿಕಾರಿಗಳು ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾರಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ, ನಾನು ಆರ್ಜೆ ಶ್ರೀಧರ್, ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಆಯೋಜಿಸಿರುವ ಕಲಾ ಸಂಗಮ ಕಾರ್ಯಕ್ರಮದ ಅಂಗವಾಗಿ ಕನ್ನಡ ಪುಸ್ತಕ ಪ್ರಾಧಿಕಾರವು ದಿನಾಂಕ 25/9/2026 27/9/2026 ಕಲಾ ಸಂಗಮ ಕನ್ನಡ ಪುಸ್ತಕ ಮಾರಾಟ ಮೇಳ 2026 ರವೀಂದ್ರ ಕಲಾಕ್ಷೇತ್ರ ಆವರಣ ಜೆಸಿ ರಸ್ತೆ ಬೆಂಗಳೂರು ಇಲ್ಲಿ ಏರ್ಪಡಿಸಿದೆ. ಈ ಪುಸ್ತಕ ಮೇಳದಲ್ಲಿ ಕನ್ನಡ ಪ್ರಕಾಶಕರು ಅಥವಾ ಮಾರಾಟಗಾರರು ಭಾಗವಹಿಸಬಹುದಾಗಿದ್ದು ಮಳಿಗೆಯೊಂದಕ್ಕೆ 1,000 ರುಗಳ ಭದ್ರತಾ ಠೇವಣಿ ಡಿಡಿಯನ್ನು ಆಡಳಿತಾಧಿಕಾರಿಗಳು ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಅವರ ಹೆಸರಿನಲ್ಲಿ ಡಿಡಿ ಸಲ್ಲಿಸಬೇಕು. ಮೇಳದಲ್ಲಿ ಭಾಗವಹಿಸಲು ಇಚ್ಛಿಸುವ ಪ್ರಕಾಶಕರು ಅಥವಾ ಮಾರಾಟಗಾರರು ನಿಗದಿತ ಅರ್ಜಿ ನಮೂನೆಯನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ ಕನ್ನಡ ಭವನ ಜೆಸಿ ರಸ್ತೆ ಬೆಂಗಳೂರು ಕಚೇರಿ ಅಥವಾ ಪ್ರಾಧಿಕಾರದ ವೆಬ್ಸೈಟ್ https://kpp.karnataka.gov.in ಉಚಿತವಾಗಿ ಪಡೆದುಕೊಂಡು ಭರ್ತಿ ಮಾಡಿದ ಅರ್ಜಿಯನ್ನು ಡಿಡಿಯೊಂದಿಗೆ ದಿನಾಂಕ 22/9/2026 ಸಂಜೆ 5 ಗಂಟೆಯ ಒಳಗೆ ಆಡಳಿತಾಧಿಕಾರಿಗಳು ಕನ್ನಡ ಪುಸ್ತಕ ಪ್ರಾಧಿಕಾರ ಕನ್ನಡ ಭವನ ಜೆಸಿ ರಸ್ತೆ ಬೆಂಗಳೂರು ಇವರಿಗೆ ಖುದ್ದಾಗಿ ಅಥವಾ ನೋಂದಾಯಿತ ಅಂಚೆಯ ಮೂಲಕ ಸಲ್ಲಿಸಲು ಕೋರಲಾಗಿದೆ. ಸೀಮಿತ ಮಳಿಗೆಗಳು ಲಭ್ಯವಿರುವುದರಿಂದ ಮೊದಲು ಪ್ರಾಧಿಕಾರದಲ್ಲಿ ಸ್ವೀಕೃತವಾದ ಅರ್ಜಿಗಳಿಗೆ ಆದ್ಯತೆಯ ಮೇರೆಗೆ ಹಂಚಿಕೆ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಆಡಳಿತಾಧಿಕಾರಿಗಳು ಕನ್ನಡ ಪುಸ್ತಕ ಪ್ರಾಧಿಕಾರ ಕನ್ನಡ ಭವನ ಜೆಸಿ ರಸ್ತೆ ಬೆಂಗಳೂರು ದೂರವಾಣಿ ಸಂಖ್ಯೆ 0802242845416 ಸಂಪರ್ಕಿಸಬಹುದಾಗಿದೆ ಎಂದು ಪ್ರಾಧಿಕಾರದ ಆಡಳಿತಾಧಿಕಾರಿ ಕೆಬಿ ಕಿರಣ್ ಸಿಂಗ್ ತಿಳಿಸಿದ್ದಾರೆ. ಮುಂದಿನ ವಿವರ. ಮೀನುಗಾರಿಕೆ ಇಲಾಖೆಯು 2026-27 ಜಿಲ್ಲಾ ವಲಯ ಮೀನುಗಾರಿಕೆ ಯೋಜನೆಯಡಿ ಮೀನುಮರಿ ಖರೀದಿಗೆ ಸಹಾಯಧನ ಪಡೆಯಲು ಅರ್ಹ ಫಲಾನುಭವಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ಸ್ವಂತ ಕೊಳ ಅಥವಾ ಇಲಾಖೆಯಿಂದ ಗುತ್ತಿಗೆ ಹರಾಜಿನಲ್ಲಿ ಪಡೆದ ಕೆರೆಗಳಲ್ಲಿ ವೈಜ್ಞಾನಿಕವಾಗಿ ಮೀನುಮರಿ ಬಿತ್ತನೆ ಅಥವಾ ಸ್ವಂತ ಕೊಳ ನಿರ್ಮಿಸಿಕೊಂಡು ಮೀನುಮರಿ ಪಾಲನೆಗೆ ಬಳಸಲು ಖರೀದಿಸುವವರಿಗೆ ಮಾತ್ರ ಸಹಾಯಧನ ನೀಡಲಾಗುವುದು. ಅರ್ಹ ಫಲಾನುಭವಿಗಳು ಅಗತ್ಯ ದಾಖಲೆಗಳೊಂದಿಗೆ ಜಿಲ್ಲಾ ಪಂಚಾಯತ್ ಯೋಜನೆಗಳ ಅಧಿಕೃತ ಪೋರ್ಟಲ್ https://shimoga.nic.in ಮುಖಾಂತರ ಆನ್ಲೈನ್ನಲ್ಲಿ 30 ಸೆಪ್ಟೆಂಬರ್ ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಆಯಾ ತಾಲೂಕಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಆಯಾ ತಾಲೂಕು ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಮೊಬೈಲ್ ಸಂಖ್ಯೆ ಶಿವಮೊಗ್ಗ 9086040981, ಭದ್ರಾವತಿ 9743370815, ಶಿಕಾರಿಪುರ 9686939028, ಸಾಗರ 9538044365, ಸೊರಬ 9535386449, ತೀರ್ಥಹಳ್ಳಿ 86551324238 ಇವರುಗಳನ್ನು ಸಂಪರ್ಕಿಸಬಹುದೆಂದು ಮೀನುಗಾರಿಕೆ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನ ಕೊಡ್ತೀವಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಸಮಾಜದ ಪ್ರತಿಭಾವಂತ ಮಕ್ಕಳನ್ನ ಪ್ರೋತ್ಸಾಹಿಸಿದರೆ ಭವಿಷ್ಯದಲ್ಲಿ ಅವರಿಂದ ಇನ್ನಷ್ಟು ಉನ್ನತ ಸಾಧನೆ ನಿರೀಕ್ಷಿಸಬಹುದು ಎಂದು ಸಾಗರ ಪ್ರಾಂತ್ಯ ಆರ್ಯ ಈಡಿಗರ ಸಂಘದ ಅಧ್ಯಕ್ಷ ರವಿಕುಮಾರ್ ಸಿಗಂದೂರು ಹೇಳಿದರು. ಸಾಗರದ ಈಡಿಗರ ಸಭಾಭವನದಲ್ಲಿ ಭಾನುವಾರ ಸಾಗರ ಪ್ರಾಂತ್ಯ ಆರ್ಯ ಈಡಿಗರ ಸಂಘ ಹಮ್ಮಿಕೊಂಡಿದ್ದ ಸಾಧಕರಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಹಿಂದೆ ಸಮುದಾಯದಲ್ಲಿ ಅಕ್ಷರಸ್ಥ ಸಂಖ್ಯೆ ಕಡಿಮೆ ಇತ್ತು. ಇತ್ತೀಚಿನ ವರ್ಷಗಳಲ್ಲಿ ಸಮುದಾಯದವರು ಸ್ವಯಂ ಪ್ರಯತ್ನದಿಂದ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ

0: ಮೂಲಕ ಅವರನ್ನ ಉನ್ನತ ಸ್ಥಾನದಲ್ಲಿ ನೋಡುವ ಕನಸನ್ನ ನನಸು ಮಾಡಿಕೊಳ್ಳುತ್ತಿದ್ದಾರೆ. ಪ್ರತಿಭಾವಂತ ಮಕ್ಕಳನ್ನ ಸನ್ಮಾನಿಸುವುದರಿಂದ ಇತರ ಮಕ್ಕಳಿಗೂ ಉತ್ತೇಜನ ದೊರೆಯುತ್ತದೆ ಎಂದರು. ಸಮುದಾಯದ ಅಭಿವೃದ್ಧಿಗೆ ಕೊಡುಗೆ ನೀಡಿರುವ ಸಾಧಕರನ್ನ ಸನ್ಮಾನಿಸಲಾಗುತ್ತಿದೆ. ಸಂಘದ ವತಿಯಿಂದ ಉಚಿತ ನೇತ್ರ ತಪಾಸಣಾ ಶಿಬಿರ ನಡೆಯಲಿದ್ದು 150ಕ್ಕೂ ಹೆಚ್ಚು ಮಂದಿ ತಪಾಸಣೆಗೆ ಒಳಪಡಲಿದ್ದಾರೆ. ವಿವಿಧ ಕಾರ್ಯಕ್ರಮಗಳ ಮೂಲಕ ಸಂಘವು ಸಮುದಾಯದ ಏಳಿಗೆಗೆ ಶ್ರಮಿಸುತ್ತದೆ ಎಂದರು. ಹಿರಿಯ ರಾಜಕೀಯ ಮುಖಂಡ ಕಾಗೋಡು ತಿಮ್ಮಪ್ಪ ಕಾರ್ಯಕ್ರಮ ಉದ್ಘಾಟಿಸಿದರು. ಪದಾಧಿಕಾರಿಗಳಾದ ಟಿ ಪರಮೇಶ್ವರ, ಶಿವಪ್ಪ, ಪಾಂಡುರಂಗ, ತಾರಾಮೂರ್ತಿ, ಕರುಣಾಕರ, ಮಂಜಪ್ಪ, ಹೋಳಿಯಪ್ಪ, ಗಿರೀಶ್ ಕೋವಿ, ಮಹಾಬಲ ಕೌತಿ, ವೆಂಕಟೇಶ್ ಗಲ್ಲಿ, ಅಶೋಕ್ ಬೇಳೂರು, ನಾರಾಯಣಪ್ಪ, ರಾಜನಂದಿನಿ, ವಿಶ್ವನಾಥ ಕುಗ್ವೆ, ಗಣಪತಪ್ಪ, ತುಕಾರಾಮ್ ಶಿರವಾಳ, ಕಿರಣ್ ದೊಡ್ಮನೆ ಇದ್ದರು. ಸತೀಶ್ ನಾಯಕ್ ಪ್ರಾರ್ಥಿಸಿದರು. ಆನಂದ್ ಬಿ ಮನೇರಿ ಸ್ವಾಗತಿಸಿದರು. ಕಲಸೆ ಶಿವಪ್ಪ ಪ್ರಾಸ್ತಾವಿಕ ಮಾತನಾಡಿದರು. ಮುಂದಿನ ವಿವರ. ಜಿಲ್ಲೆಯ 34 ಪರೀಕ್ಷಾ ಕೇಂದ್ರಗಳಲ್ಲಿ ಕೆಎಸ್ಆರ್ಪಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಭಾನುವಾರ ಲಿಖಿತ ಪರೀಕ್ಷೆ ನಡೆಯಿತು. ಬೆಳಗ್ಗೆ 34 ಕೇಂದ್ರಗಳಲ್ಲಿ ನಡೆದ ಪರೀಕ್ಷೆಯಲ್ಲಿ 11,712 ಅಭ್ಯರ್ಥಿಗಳ ಪೈಕಿ 9,380 ಹಾಜರಾದರು. 2,382 ಗೈರಿದ್ದರು. ಮಧ್ಯಾಹ್ನ 13 ಕೇಂದ್ರಗಳಲ್ಲಿ ನಡೆದ ಪರೀಕ್ಷೆಯಲ್ಲಿ 3,478 ಹಾಜರಿದ್ದು 640 ಜನ ಗೈರಿದ್ದರು. ಲಿಖಿತ ಪರೀಕ್ಷೆಯನ್ನ ಶಿವಮೊಗ್ಗ ನಗರದ 29 ಮತ್ತು ಭದ್ರಾವತಿ ನಗರದ 5 ಶಾಲಾ ಕಾಲೇಜುಗಳು ಸೇರಿ ಒಟ್ಟು 34 ಪರೀಕ್ಷಾ ಕೇಂದ್ರಗಳಲ್ಲಿ ಮತ್ತು ಕಲ್ಯಾಣ ಕರ್ನಾಟಕ ವೃಂದದ ಲಿಖಿತ ಪರೀಕ್ಷೆಯನ್ನ ಒಟ್ಟು 13 ಪರೀಕ್ಷಾ ಕೇಂದ್ರಗಳಲ್ಲಿ ಆಯೋಜಿಸಲಾಗಿತ್ತು. ಪರೀಕ್ಷಾ ಕೇಂದ್ರಗಳ ಸುತ್ತ ಸುರಕ್ಷತಾ ಕ್ರಮವನ್ನ ಕೈಗೊಳ್ಳಲಾಗಿತ್ತು. ಅದಕ್ಕೆ 9 ಡಿವೈಎಸ್ಪಿ, 34 ಪಿಐ, 34 ಪಿಎಸ್ಐ, 4 ಎಎಸ್ಐ ಮತ್ತು 135 ಹೆಡ್ ಕಾನ್ಸ್ಟೇಬಲ್ ಸೇರಿ ಒಟ್ಟು 216 ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿತ್ತು. ಪರೀಕ್ಷಾ ಕೇಂದ್ರದಲ್ಲಿ ಗಡಿಯಾರ, ಜಾಮಾರ್, ಗಾಳಿ ಬೆಳಕಿನ ವ್ಯವಸ್ಥೆ, ಕುಡಿಯುವ ನೀರು, ಪೀಠೋಪಕರಣಗಳ ಜೊತೆಗೆ ಅಗತ್ಯ ಮೂಲ ಸೌಕರ್ಯಗಳನ್ನ ಕಲ್ಪಿಸಲಾಗಿತ್ತು. ಯಾವುದೇ ಅಡೆತಡೆ ಇಲ್ಲದೆ ಪರೀಕ್ಷೆಗಳು ನಡೆದವು. ಎಸ್ಪಿ ಬಿ ನಿಖಿಲ್ ಸೇರಿದಂತೆ ಇತರರು ಭೇಟಿ ನೀಡಿ ಪರಿಶೀಲಿಸಿದರು. ಮುಂದಿನ ವಿವರ. ಸಾಗರ ತಾಲೂಕಿನ ಹೆಗ್ಗೋಡಿನ ನೀನಾಸಂ ವತಿಯಿಂದ ಅಕ್ಟೋಬರ್ 1 ಕಲೆಗಳ ಸಂಗಡ ಮಾತುಕತೆ ಸರಣಿಯಡಿ ನಾಟಕ, ಸಂಗೀತ ಸೇರಿದಂತೆ ವಿವಿಧ ಕಲಾ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿದೆ. ನೀನಾಸಂ ಅಂಧಯುಗ ನಾಟಕ ಪ್ರದರ್ಶನಗೊಳ್ಳಲಿದೆ. 2 ಮತ್ತು 3 ತಿರುಗಾಟ ತಂಡದ ಪಾದುಕಾ ಕಿರೀಟ ಹಾಗೂ ಕೊಳ ನಾಟಕಗಳು ಪ್ರದರ್ಶನಗೊಳ್ಳಲಿವೆ. 4 ಆಹ್ವಾನಿತ ತಂಡದಿಂದ ಸೀತಾ ಬನಾಬಾಸ್ ನಾಟಕ ಪ್ರದರ್ಶನವಿದೆ. 5 ಸಿದ್ಧಾರ್ಥ ಬೆಳ್ಮಣ್ಣು ಮತ್ತು ಸಹಕಲಾವಿದರಿಂದ ಹಿಂದೂಸ್ತಾನಿ ಗಾಯನ ಕಾರ್ಯಕ್ರಮ ನಡೆಯಲಿದೆ. ಎಲ್ಲಾ ಕಾರ್ಯಕ್ರಮಗಳು ಹೆಗ್ಗೋಡಿನ ಶಿವರಾಮ ಕಾರಂತ ರಂಗಮಂದಿರದಲ್ಲಿ ಸಂಜೆ 7 ಆರಂಭವಾಗಲಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಸೊರಬ ತಾಲೂಕಿನ ಉಳುವೆ ಹೋಬಳಿಯ ಸುತ್ತಮುತ್ತ ಗ್ರಾಮಗಳಲ್ಲಿ ಕುಂದಾಪುರ ಮಹಾಗಣಪತಿ ಯಕ್ಷಗಾನ ತಂಡದ ಚಿಕ್ಕಮೇಳ ಕಲಾವಿದರು ಮನೆ ಮನೆಗೆ ತೆರಳಿ ಯಕ್ಷಗಾನದ ವಿವಿಧ ಕಥಾ ಸನ್ನಿವೇಶಗಳನ್ನ ಪ್ರದರ್ಶಿಸಿ ಕಲಾಭಿಮಾನಿಗಳನ್ನ ರಂಜಿಸಿದರು. ಚಿಕ್ಕಮೇಳದ ಮೂಲಕ ಮನೆಗಳ ಅಂಗಳದಲ್ಲಿಯೇ ಯಕ್ಷಗಾನ ಸೊಬಗನ್ನ ಪರಿಚಯಿಸಿದ ಕಲಾವಿದರು ಕೆಲವು ಸಮಯದಲ್ಲಿ ಆಯ್ದ ಪ್ರಸಂಗಗಳ ಸನ್ನಿವೇಶವನ್ನ ಅಭಿನಯಿಸಿದರು. ಪುರುಷ ಪಾತ್ರಗಳಲ್ಲಿ ಗಣೇಶ್ ಆಲ್ಮನೆ, ಸ್ತ್ರೀ ಪಾತ್ರದಲ್ಲಿ ರವಿಕುಮಾರ್, ಚಂದ್ರಶೇಖರ್ ಶೆಟ್ಟಿ, ಗಣೇಶ್ ಪ್ರದರ್ಶನ ನೀಡಿದರು. ತಂಡದ ಸಂಚಾಲಕ ಅರಳಸುರುಳಿ, ಚಂದ್ರಶೆಟ್ಟಿ ಇತರರಿದ್ದರು. ಇಲ್ಲಿಗೆ ಇವತ್ತಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಮಗ, ಅದೇ ಕೆಲಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
2: ಓಕೆ,
4: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
2: ಓಕೆ
5: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್,
6: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೋ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
0: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
7: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸಿನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
11: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
10: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
11: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ 3 ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
10: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
12: LIC ಹರ್ ಪಲ್ ಆಪ್ಕೆ ಸಾಥ್.
13: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
14: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
15: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
14: KMS ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
16: ಬಳಸಿ ಪರಿಶುದ್ಧ ನಂದಿನಿ.
6: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈಗ ಬರೀ ಹಾಡುಗಳನ್ನ ಕೇಳೋದಷ್ಟೇ ಅಲ್ಲ ಸ್ನೇಹಿತರೆ, ಅದರ ಜೊತೆಗೆ ನಮ್ಮ ಜೀವನದ ಅತಿ ದೊಡ್ಡ ಆಸ್ತಿ ಅಂತಂದ್ರೆ ನಮ್ಮ ಆರೋಗ್ಯದ ಬಗ್ಗೆ ಮಾತನಾಡೋಣ. ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಟಾಪಿಕ್ ಅಂದ್ರೆ ಯೋಗ, ಪೌಷ್ಟಿಕ ಆಹಾರ ಮತ್ತು ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವಿಕೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ನಾವು ದಿನಪೂರ್ತಿ ಓಡ್ತಾ ಇರ್ತೀವಿ, ನಮ್ಮ ದೇಹಕ್ಕೆ ಕೊಡೋ ಟೈಮ್ ಎಷ್ಟು? ಯೋಗ ಅಂದ ತಕ್ಷಣ ಏನೋ ಕಷ್ಟದ ಕಸರತ್ತು ಅಂತ ಅನ್ಕೋಬಿಡಿ. ಬೆಳಗ್ಗೆ ಎದ್ದು ಒಂದು 15 ನಿಮಿಷ ಪ್ರಾಣಾಯಾಮ ಮಾಡಿದ್ರೆ ಸಾಕು, ದಿನ ಪೂರ್ತಿ ನಿಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಸೂರ್ಯ ನಮಸ್ಕಾರದಂತಹ ಸರಳ ಆಸನಗಳು ನಮ್ಮ ದೇಹದ ಇಮ್ಯುನಿಟಿಯನ್ನ ಹೆಚ್ಚಿಸುತ್ತೆ. ಜಿಮ್ಮಿಗೆ ಹೋಗೋದಕ್ಕೆ ಟೈಮ್ ಇಲ್ದಿದ್ರೂ ಪರವಾಗಿಲ್ಲ, ಮನೆಯಲ್ಲೇ ಕೂತ್ಕೊಂಡು ದೀರ್ಘವಾಗಿ ಉಸಿರಾಡಿ. ನೆನ್ಪಿಡಿ, ಉಸಿರು ಸರಿಯಾಗಿದ್ರೆ ಹಸನವಾಗುತ್ತೆ ನಮ್ಮ ಬದುಕು. ಸರಿ, ಈಗ ಯೋಗ ಆಯ್ತು, ಇನ್ನ ಊಟದ ವಿಷಯಕ್ಕೆ ಬರೋಣ. ಪಿಜ್ಜಾ ಬರ್ಗರು ಫೋಟೋದಲ್ಲಿ ನೋಡೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ, ಆದ್ರೆ ಹೊಟ್ಟೆಗೆ ನಷ್ಟ ಅಂತ ನಿಮಗೆ ಗೊತ್ತೇ ಇದೆ. ಸೊ, ನಮ್ಮ ಅಜ್ಜಿ ಕಾಲದ ಊಟ ನೆನ್ಪಿದೆಯಾ? ರಾಗಿ, ನವಣೆ, ಹೀಗೆ ಸಿರಿಧಾನ್ಯಗಳು ನಿಮ್ಮ ಊಟದಲ್ಲಿದ್ರೆ ಚಂದ. ಇದು ಬರೀ ಆಹಾರವಲ್ಲ ಸ್ನೇಹಿತರೆ, ಅದೊಂದು ಔಷಧ ಅಂತಾನೆ ಹೇಳ್ಬಹುದು. ದಿನಕ್ಕೊಂದು ಹಣ್ಣು ತಿಂದ್ರೆ ಡಾಕ್ಟರ್ ಅವಶ್ಯಕತೆಯೇ ಬರೋದಿಲ್ಲ. ಹಣ್ಣುಗಳಲ್ಲಿರೋ ವಿಟಮಿನ್ ಸಿ ನಮ್ಮನ್ನು ರೋಗಗಳಿಂದ ದೂರ ಇಡುತ್ತವೆ. ಹಾಗೆ ಹೈಡ್ರೇಟ್ ಆಗಿರೋದು ಬಹಳ ಮುಖ್ಯ. ದಿನಕ್ಕೆ ಕನಿಷ್ಠ 3-4 ಲೀಟರ್ ನೀರು ಕುಡಿಯೋದನ್ನ ಮರಿಬೇಡಿ. ಹಾಗೆ ಇನ್ನ ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ವೈರಸ್ಸು, ಬ್ಯಾಕ್ಟೀರಿಯಾಗಳು ದಾಳಿ ಮಾಡ್ತಾನೆ ಇದ್ದಾವೆ. ಇದನ್ನ ತಡೆಯೋದು ಹೇಗೆ ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಶುಚಿತ್ವವನ್ನ ಕಾಪಾಡ್ಕೊಳ್ಬೇಕು. ಕೈ ತೊಳೆಯೋದು ನಮಗೆ ಮರೆತು ಹೋಗ್ಬಾರ್ದು. ಊಟಕ್ಕಿಂತ ಮುಂಚೆ ಕೈ ತೊಳೆದ್ರೆ ಅರ್ಧ ರೋಗಗಳು ಬರೋದಿಲ್ಲ. ಹಾಗೆ ಮನೆಯ ಸುತ್ತ ನೀರು ನಿಲ್ಲದಂತೆ ನೋಡ್ಕೊಳ್ಳಿ. ಡೆಂಗ್ಯೂ, ಮಲೇರಿಯಾದಂತಹ ರೋಗಗಳು ಅಲ್ಲೇ ಹುಟ್ಟೋದು. ಇನ್ನ ಸರ್ಕಾರದ ಲಸಿಕಾ ಕಾರ್ಯಕ್ರಮಗಳಿಗೆ ಸಹಕರಿಸಿ. ಭಯ ಬೇಡ, ಜಾಗೃತಿ ಇರ್ಲಿ. ನಂತರ ಗುಂಪು ಇರುವ ಕಡೆ ಸ್ವಲ್ಪ ಎಚ್ಚರವಿರಲಿ ಸ್ನೇಹಿತರೆ. ನಿಮಗೆ ಶೀತ ಕೆಮ್ಮು ಇದ್ರೆ ಮನೆಯಲ್ಲಿ ವಿಶ್ರಾಂತಿ ತಗೊಳ್ಳಿ, ಬೇರೆಯವರಿಗೆ ಹರಡದಂತೆ ನೋಡ್ಕೊಳ್ಳಿ. ಸೊ ಸ್ನೇಹಿತರೆ, ಯೋಗ ಮಾಡೋಣ, ಪೌಷ್ಟಿಕ ಆಹಾರವನ್ನ ತಿನ್ನೋಣ, ಹಾಗೆ ಶುಚಿಯಾಗಿರೋಣ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಬನ್ನಿ ಇವತ್ತು ಒಂದು ಸಂಕಲ್ಪ ಮಾಡೋಣ, ಆರೋಗ್ಯವಂತ ಸಮಾಜ ನಮ್ಮ ಗುರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ಭಾಗದಲ್ಲಿ. ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಪೌಷ್ಟಿಕ ಆಹಾರ ಮತ್ತು ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವಿಕೆಯ ಬಗ್ಗೆ ಅರಿವು ಮೂಡಿಸುವ ಜಾಗೃತಿ ಕಾರ್ಯಕ್ರಮ ಇದಾಗಿದೆ. ಹಾಗಾದ್ರೆ ಈಗ ಸಾಂಕ್ರಾಮಿಕ ರೋಗವನ್ನ ಹೇಗೆ ತಡೆಗಟ್ಟಬಹುದು ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ಆಫೀಸಿನ ಸುತ್ತಮುತ್ತ ನೀರು ನಿಲ್ಲೋ ಜಾಗಗಳಿದ್ರೆ ಹುಷಾರಾಗಿರಿ. ಯಾಕಂದ್ರೆ ಈಗ ಡೆಂಗ್ಯೂ ಹಾವಳಿ ಜಾಸ್ತಿ ಆಗ್ತಾ ಇದೆ. ಇದನ್ನ ತಡೆಯೋದು ತುಂಬಾ ಸುಲಭ, ಆದ್ರೆ ನಿರ್ಲಕ್ಷ್ಯ ಮಾಡಿದ್ರೆ ಕಷ್ಟವಾಗುತ್ತೆ. ಡೆಂಗ್ಯೂ ಹರಡುವ ಈಡೀಸ್ ಸೊಳ್ಳೆಗಳು ಶುದ್ಧ ನೀರಲ್ಲೇ ಮೊಟ್ಟೆ ಇಡುತ್ತವೆ. ನಿಮ್ಮ ಮನೆಯ ಟೆರೆಸ್ ಮೇಲಿರೋ ಹಳೆ ಟೈರ್ ಆಗಿರ್ಬೋದು, ಒಡೆದ ಪ್ಲಾಸ್ಟಿಕ್ ಡಬ್ಬಿ ಅಥವಾ ಫ್ರಿಡ್ಜ್ನ ಹಿಂಭಾಗದ ಟ್ರೇನಲ್ಲಿ ನೀರು ನಿಲ್ಲದಂತೆ ನೋಡ್ಕೊಳ್ಳಿ. ಹಾಗೆ ನಿಮ್ಮ ಆರೋಗ್ಯದಲ್ಲಿ ತೀವ್ರ ಜ್ವರ ಕಾಣಿಸ್ಕೊಂಡ್ರೆ, ಹಾಗೆ ಕಣ್ಣಿನ ಹಿಂಭಾಗದಲ್ಲಿ ನೋವು ಕಾಣಿಸ್ಕೊಂಡ್ರೆ, ಮೈ ಕೈ ನೋವು ಕಾಣಿಸ್ಕೊಂಡ್ರೆ ತಕ್ಷಣ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ಸ್ವಂತ ಚಿಕಿತ್ಸೆ ಪಡ್ಕೊಳ್ಳೋದು ಖಂಡಿತ ಬೇಡ ಅಂತಾನೆ ಹೇಳ್ಬೋದು. ಹಾಗೇನೆ ವಾರಕ್ಕೊಂದ್ಸರಿನಾದ್ರೂ ಡ್ರೈ ಡೇ ಆಚರಿಸಿ. ಏನ್ ಶ್ವೇತಾ, ಡ್ರೈ ಡೇ ಅಂದ್ರೆ ಏನು ಅಂತ ಕೇಳಬಹುದು. ಎಸ್, ಅಂದ್ರೆ ಮನೆಯ ಎಲ್ಲಾ ನೀರಿನ ತೊಟ್ಟಿಗಳನ್ನ ಖಾಲಿ ಮಾಡಿ, ಒಣಗಿಸಿ ಮತ್ತು ನೀರು ತುಂಬಿಸಿ. ಇದು ಸೊಳ್ಳೆಗಳ ಸಂತತಿಯನ್ನ ತಡೆಯುತ್ತೆ ಅಂತಾನೆ ಹೇಳ್ಬಹುದು. ಹಾಗೆ ಸ್ನೇಹಿತರೆ, ನಾವು ಬರೀ ಅಕ್ಕಿ ಗೋಧಿಯನ್ನ ತಿಂತಾ ಇರ್ತೀವಿ, ಆದ್ರೆ ನಮ್ಮ ಹಿರಿಯರು ಗಟ್ಟಿಮುಟ್ಟಾಗಿದ್ದ ರಹಸ್ಯ ಏನು ಗೊತ್ತಾ? ಅದೇ ಸಿರಿಧಾನ್ಯಗಳು ಅಥವಾ ಮಿಲೆಟ್ಸ್ ಅಂತ ಕರಿತೀವಿ. ಈ ರಾಗಿ, ನವಣೆ, ಸಜ್ಜೆ, ಬರಗು, ಸಾಮೆ ಇವೆಲ್ಲವೂ ಪ್ರಕೃತಿ ನಮಗೆ ಕೊಟ್ಟಿರೋ ವರ ಅಂತಾನೆ ಹೇಳಬಹುದು. ಇದರಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ. ಇದರಿಂದ ಸಕ್ಕರೆ ಕಾಯಿಲೆ ಇರೋರಿಗೆ ಮತ್ತು ತೂಕ ಇಳಿಸೋರಿಗಂತೂ ಇದು ರಾಮಬಾಣ ಅಂತಾನೆ ಹೇಳಬಹುದು. ಹಾಗೆ ಸೇರಿದ್ರೆ ಇವುಗಳಲ್ಲಿ ಕಬ್ಬಿಣದ ಅಂಶ ಮತ್ತು ಕ್ಯಾಲ್ಸಿಯಂ ಹೇರಳವಾಗಿರುತ್ತೆ. ಮಕ್ಕಳ ಬೆಳವಣಿಗೆಗೆ ಮತ್ತು ಮೂಳೆಗಳ ಬಲಕ್ಕೆ ರಾಗಿ ಮುದ್ದೆ ಅಥವಾ ನವಣೆ ಕಿಚಡಿಗಿಂತ ಬೆಸ್ಟ್ ಆಹಾರ ಇನ್ನೊಂದಿಲ್ಲ ಅಂತಾನೆ ಹೇಳಬಹುದು. ನಂತರ ವಾರದಲ್ಲಿ ಕನಿಷ್ಠ 3 ದಿನ ನಿಮ್ಮ ಊಟದಲ್ಲಿ ಯಾವುದಾದರೂ ಒಂದು ಸಿರಿಧಾನ್ಯ ಇರುವಂತೆ ನೋಡ್ಕೊಳ್ಳಿ. ಇದು ನಿಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಹೊಟ್ಟೆಯ ಸಮಸ್ಯೆಗಳನ್ನ ದೂರ ಮಾಡುತ್ತವೆ. ಸೊ ಸ್ನೇಹಿತರೆ, ಕೆಲಸದ ಒತ್ತಡದಿಂದ ತಲೆನೋವು ಬರ್ತಿದ್ಯಾ? ಹಾಗಾದ್ರೆ 1-2 ನಿಮಿಷ ಭ್ರಮರಿ ಪ್ರಾಣಾಯಾಮ ಮಾಡಿ. ಕಣ್ಣು ಮುಚ್ಚಿ, ಕಿವಿಗಳನ್ನು ಹೆಬ್ಬೆರಳಿನಿಂದ ಮುಚ್ಚಿ, ಜೇನು ನೊಣದಂತೆ ಅಂತ ಶಬ್ದ ಮಾಡಿ ಉಸಿರು ಬಿಡಿ. ನಿಮ್ಮ ಮನಸ್ಸು ತಕ್ಷಣ ಶಾಂತವಾಗುತ್ತೆ. ಸೊ ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ಸಣ್ಣ ಬದಲಾವಣೆಯಿಂದ ದೊಡ್ಡ ವ್ಯತ್ಯಾಸವಾಗುತ್ತೆ. ಡೆಂಗ್ಯೂ ಬರದಂತೆ ಎಚ್ಚರ ವಹಿಸೋಣ, ಸಿರಿಧಾನ್ಯ ತಿಂದು ಬಲಿಷ್ಠರಾಗೋಣ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತಾ ಮುಂದಿನ ಭಾಗದಲ್ಲಿ ಮಕ್ಕಳ ಬಗ್ಗೆ ಹಾಗೆ ಗರ್ಭಿಣಿಯರ ಪೌಷ್ಟಿಕಾಂಶದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಪೌಷ್ಟಿಕ ಆಹಾರ ಮತ್ತು ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವಿಕೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಈಗ ನಮ್ಮ ಈ ಆರೋಗ್ಯ ಜಾಗೃತಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡಲೇಬೇಕಾದ ಒಂದು ಮುಖ್ಯ ವಿಷಯ ಇದೆ ಸ್ನೇಹಿತರೆ. ಏನು ಗೊತ್ತಾ, ನಮ್ಮ ಮನೆಯ ನಾಳೆಗಳಾದ ಮಕ್ಕಳು ಮತ್ತು ಆ ನಾಳೆಯನ್ನು ಹೊತ್ತು ನಿಂತಿರುವ ಗರ್ಭಿಣಿ ತಾಯಂದಿರು. ತಾಯಿ ಚೆನ್ನಾಗಿದ್ರೆ ಮಗು ಚೆನ್ನಾಗಿರುತ್ತೆ, ಮಗು ಚೆನ್ನಾಗಿದ್ರೆ ನಮ್ಮ ದೇಶದ ಭವಿಷ್ಯ ಚೆನ್ನಾಗಿರುತ್ತೆ ಅಲ್ವಾ? ನೋಡಿ ಸ್ನೇಹಿತರೆ, ಗರ್ಭಿಣಿ ಸಮಯ ಅಂತಂದ್ರೆ ಅದು ಬರೀ ಕಾಯುವಿಕೆಯಲ್ಲ, ಅದು ಒಂದು ಜೀವನವನ್ನು ರೂಪಿಸುವ ಸಂಭ್ರಮ. ಈ ಸಮಯದಲ್ಲಿ ಬರೀ ಹೊಟ್ಟೆ ತುಂಬಿಸಿಕೊಳ್ಳೋದು ಮುಖ್ಯ ಅಲ್ಲ, ಸರಿಯಾದ ಪೌಷ್ಟಿಕಾಂಶ ಮುಖ್ಯ. ರಕ್ತಹೀನತೆ ಮತ್ತು ಅನಿಮಿಯಾ ಬಗ್ಗೆ ಕೇಳಿದ್ದೀರಿ ಅಲ್ವಾ? ಗರ್ಭಿಣಿಯರಿಗೆ ಇದು ತುಂಬಾ ಕಾಡುತ್ತೆ. ಸೊ ಹಾಗಾಗಿ ಸೊಪ್ಪು, ಬೆಲ್ಲ ಮತ್ತು ಒಣ ದ್ರಾಕ್ಷಿ ತಿನ್ನೋದನ್ನ ಮರಿಬೇಡಿ. ಸರ್ಕಾರ ಕೊಡುವ ಐರನ್ ಮಾತ್ರೆಗಳನ್ನ ತಪ್ಪದೇ ನುಂಗಿ. ಹಾಗೆ ಮಗುವಿನ ಮೂಳೆಗಳು ಗಟ್ಟಿಯಾಗಬೇಕಲ್ವಾ? ಸೊ ಹಾಗಾಗಿ ದಿನಕ್ಕೆ 2 ಲೋಟ ಹಾಲು, ಮೊಟ್ಟೆ ಅಥವಾ ರಾಗಿ ನಿಮ್ಮ ಆಹಾರದಲ್ಲಿ ಇರಲಿ. ಇನ್ನ ಫೋಲಿಕ್ ಆಸಿಡ್ಸ್, ಹಸಿರು ತರಕಾರಿಗಳಲ್ಲಿ ಇದು ಹೇರಳವಾಗಿರುತ್ತೆ. ಇದು ಮಗುವಿನ ಮೆದುಳಿನ ಬೆಳವಣಿಗೆಗೆ ತುಂಬಾ ಸಹಕಾರಿ ಅಂತಾನೆ ಹೇಳಬಹುದು. ಹಾಗೆ ಸ್ನೇಹಿತರೆ, ಒಂದು ಜಾಗೃತಿ ಟಿಪ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಬರೀ ಊಟ ಮಾಡಿದ್ರೆ ಸಾಲದು, ಮನಸ್ಸು ಕೂಡ ಸಂತೋಷವಾಗಿರ್ಬೇಕು. ತಾಯಿ ಖುಷಿಯಾಗಿದ್ರೆ ಮಗು ಕೂಡ ಲವಲವಿಕೆಯಿಂದ ಇರುತ್ತೆ. ಇನ್ನು ನಮ್ಮ ಪುಟ್ಟ ಪುಟಾಣಿಗಳ ವಿಷಯಕ್ಕೆ ಬರೋಣ. ಮಕ್ಕಳು ಅಳೋದು, ಆಟ ಆಡೋದು ನೋಡೋದಕ್ಕೆ ಎಷ್ಟು ಚಂದವೋ, ಅವರ ಆರೋಗ್ಯ ಕಾಪಾಡೋದು ಕೂಡ ಅಷ್ಟೇ ಸವಾಲು. ಮಗು ಹುಟ್ಟಿದ ಮೊದಲ 6 ತಿಂಗಳು ಕೇವಲ ತಾಯಿ ಹಾಲು ಮಾತ್ರ ಕೊಡಬೇಕು, ಅದುವೇ ಮಗುವಿನ ಮೊದಲ ಲಸಿಕೆ ಅಂತಾನೆ ಹೇಳಬಹುದು. 1 ಹನಿ ನೀರು ಕೂಡ ಹೊರಗಿನಿಂದ ಬೇಡ. ಹಾಗೆ ಲಸಿಕಾ ಅಭಿಯಾನ, ಸರಿಯಾದ ಸಮಯಕ್ಕೆ ಲಸಿಕೆ ಕೊಡಿಸೋದು ಪೋಷಕರ ಜವಾಬ್ದಾರಿಯಾಗಿರುತ್ತೆ. ಪೋಲಿಯೋದಿಂದ ಹಿಡಿದು ಎಲ್ಲಾ ಲಸಿಕೆಗಳನ್ನ ಹತ್ತಿರದ ಅಂಗನವಾಡಿ ಅಥವಾ ಆಸ್ಪತ್ರೆಗೆ ಹೋಗಿ ಕೊಡಿಸಿ. ಇದು ಸಾಂಕ್ರಾಮಿಕ ರೋಗಗಳಿಂದ ಮಗುವನ್ನು ರಕ್ಷಿಸುತ್ತೆ. ಹಾಗೆ ಸ್ನೇಹಿತರೆ, 6 ತಿಂಗಳ ನಂತರ ಮಗುವಿಗೆ ರಾಗಿ, ಗಂಜಿ, ಹಣ್ಣಿನ ರಸ ಮತ್ತು ಚೆನ್ನಾಗಿ ಬೆಂದ ತರಕಾರಿಗಳನ್ನ ಅಭ್ಯಾಸ ಮಾಡಿ. ಹೊರಗಿನ ಕುರುಕುಲು ತಿಂಡಿ ಅಂದ್ರೆ ಚಿಪ್ಸ್, ಚಾಕ್ಲೇಟ್ಸ್ ಅಂತ ಕೊಟ್ಟು ಅವರ ಆರೋಗ್ಯವನ್ನ ಹಾಳು ಮಾಡಬೇಡಿ. ಸೊ ಸಾಂಕ್ರಾಮಿಕ ರೋಗಗಳಿಂದ ರಕ್ಷಣೆ ಹಾಗೂ ಸಣ್ಣ ಎಚ್ಚರಿಕೆ ವಹಿಸಿ. ಸ್ನೇಹಿತರೆ, ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ. ಅದಕ್ಕೆ ಯಾವಾಗ್ಲೂ ನೀರನ್ನ ಕುದಿಸಿ ಆರಿಸಿ ಕುಡಿಸಿ. ಇದರಿಂದ ನೀರಿನಿಂದ ಬರುವ ಸಾಂಕ್ರಾಮಿಕ ರೋಗಗಳನ್ನ ತಡಿಬಹುದು. ನಂತರ ಮಗುವನ್ನು ಎತ್ತುವ ಮೊದಲು ಕೈಗಳನ್ನ ಸ್ವಚ್ಛವಾಗಿ ತೊಳೆದುಕೊಳ್ಳಿ, ಪರಿಸರವನ್ನ ಶುಚಿಯಾಗಿಡಿ. ಸೊ ಸ್ನೇಹಿತರೆ, ಒಂದು ಕಿವಿ ಮಾತಿದೆ, ಏನಪ್ಪ ಅಂದ್ರೆ ಗರ್ಭಿಣಿಯರು ಮತ್ತು ಮಕ್ಕಳ ಆರೋಗ್ಯ ಅಂತಂದ್ರೆ ಅದು ಕೇವಲ ಒಂದು ಕುಟುಂಬದ ವಿಷಯ ಅಲ್ಲ, ಅದು ಸಮಾಜದ ಹೊಣೆ. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರು ಕೊಡುವ ಸಲಹೆಗಳನ್ನ ಪಾಲಿಸಿ. ನೆನ್ಪಿಡಿ, ಆರೋಗ್ಯವಂತ ತಾಯಿ, ಸದೃಢ ಮಗು, ಇದೇ ನಮ್ಮ ಮಂತ್ರ ಅಂತ ಹೇಳ್ತಾ ಪೌಷ್ಟಿಕ ಆಹಾರ ಮತ್ತು ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವಿಕೆಯ ಬಗ್ಗೆ ಅರಿವು ಮೂಡಿಸುವ ಜಾಗೃತಿ ಕಾರ್ಯಕ್ರಮ ಇದಾಗಿತ್ತು ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
1: ಬ್ರೋ, ಅವನಿಗಿನ್ನು 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800 309 0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ ಆರ್ಜ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680 9629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬೋದು. ಹಾಗಾದ್ರೆ ಯಾವ ಥರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನು ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು ಕೇಳೋದು ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನು ಫೀಲ್ ಮಾಡಿರ್ತೀವಿ, ಆದರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನಿಸುತ್ತೆ. ಆದರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತು ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನಿಸ್ಬಹುದು. ಹಾಗಾದರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತು ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಈಗಿನ ಯಂಗ್ಸ್ಟರ್ಸ್ಗೆ ಸಿಕ್ಕಾಪಟ್ಟೆ ಕ್ರೇಜ್ ಅಂತಂದರೆ ಬೈಕ್ ರೈಡಿಂಗ್. ಬೈಕ್ ರೈಡಿಂಗ್ ಮಾಡುವಂತಹ ಯಂಗ್ಸ್ಟರ್ಸ್ ಏನಿದ್ದಾರೆ, ಸೊ ಎಲ್ಲರೂ ಕೂಡ ಲಡಾಖ್ ಹೋಗಬೇಕು ಅನ್ನೋದೇ ಒಂದು ಡ್ರೀಮ್ನ ಇಟ್ಕೊಂಡಿರ್ತಾರೆ. ಸೊ ಲಡಾಖ್ನ ಟ್ರಾವೆಲ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ಕೂಡ ಈ ರೀತಿ ಯಂಗ್ಸ್ಟರ್ಸ್ ಎಲ್ಲ ಬೈಕ್ ರೈಡ್ನ ಮಾಡ್ತಾ ಇರ್ತಾರೆ, ಮತ್ತು ಕಪಲ್ಸ್ಗಳು ಕೂಡ ಬೈಕ್ ರೈಡ್ನ ಮಾಡ್ತಾ ಇರ್ತಾರೆ. ಅದರಲ್ಲೂ ಲಡಾಖ್ಗೆ ಹೋಗೋದು ಅಂತಂದರೆ ತುಂಬಾ ಒಂದು ಕ್ರೇಜ್ ಅಂತಲೇ ಹೇಳ್ಬೋದು. ಸೊ ಅಂತಹ ಕ್ರೇಜ್ನ ಇಟ್ಕೊಂಡಿರುವಂತಹ ಈ ಬೈಕ್ ರೈಡರ್ಗಳೇನಿದ್ದಾರೆ, ಅವರ ಸ್ಪೋರ್ಟ್ಸ್ ಬೈಕ್ಗಳಿಗೆ ಅಥವಾ ಸೂಪರ್ ಬೈಕ್ಗಳಿಗೆ ಒಂದು ಫ್ಲಾಗ್ಗಳನ್ನ ಕಟ್ಕೊಂಡಿರ್ತಾರೆ. ನೀವು ಕೂಡ ನೋಡಿರ್ಬೋದು ಎಕ್ಸ್ಪಲ್ಸ್ ಬೈಕ್ಗಳಲ್ಲಿ ಅಥವಾ ಹಿಮಾಲಯನ್ ಬೈಕ್ಗಳಲ್ಲಿ. ಸೊ ಈ ಥರದ ಸ್ಪೋರ್ಟ್ಸ್ ಬೈಕ್ಗಳೇನಿದೆ, ಈ ಥರದ ಬೈಕ್ಗಳಲ್ಲಿ ಈ ರೀತಿ ಕಟ್ಕೊಂಡಿರ್ತಾರೆ. ಏನು ಫ್ಲಾಗ್ಗಳು ಅಂತ ಹೇಳಿ ನೀವು ಕೂಡ ಯೋಚನೆ ಮಾಡಿರ್ತೀರ. ಕೆಲವೊಂದಷ್ಟು ಜನ ಅನ್ಕೊಂಡಿರ್ಬೋದು ಏನೋ ಸ್ಟೈಲಿಶ್ಗೋಸ್ಕರ ಕಟ್ಕೊಂಡಿದ್ದಾರೆ ಅಂತ ಹೇಳಿ, ಅಥವಾ ಲಡಾಖ್ ಕಡೆ ಹೋಗುವಂಥವ್ರು ಕೂಡ ಆಲ್ಮೋಸ್ಟ್ ಈ ಥರದ

ಕಟ್ಕೊಂಡಿರ್ತಾರೆ. ಆದರೆ ಈ ಒಂದು ಫ್ಲಾಗ್ಗಳು ಏನನ್ನ ಸೂಚಿಸುತ್ತೆ, ಯಾಕೆ ಇಲ್ಲಿ ಈ ರೀತಿಯ ಕಲರ್ ಕಲರ್ ಫ್ಲಾಗ್ಗಳನ್ನ ಬೈಕ್ಗೆ ಕಟ್ಟಿರ್ತಾರೆ, ಇದರ ಬಗ್ಗೆ ತಿಳ್ಕೊಬೇಕಲ್ವಾ. ಇವತ್ತಿನ ಶೋನಲ್ಲಿ ಇದೇ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈ ಒಂದು ವಿಷಯ ಏನು ಮತ್ತೆ ಯಾಕೆ ಆ ರೀತಿಯ ಬಾವುಟಗಳನ್ನ ಕಟ್ಕೊಂಡಿರ್ತಾರೆ, ಅಥವಾ ಒಂದು ಚಿಕ್ಕ ಚಿಕ್ಕ ಕಲರ್ ಕಲರ್ ಫ್ಲಾಗ್ಗಳು ಯಾಕೆ ಕಾಣಿಸುತ್ತೆ, ಇದ್ರ ಬಗ್ಗೆ ಕೂಡ ಹೇಳ್ತೀನಿ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮನ ಕೇಳಿಸ್ಕೊತಾರೆ, ಇದು ಸಾಂಗ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಿಮಗೇನಾದ್ರು ಗೊತ್ತಿದ್ರೆ ಯಾಕೆ ಈ ರೀತಿ ಫ್ಲಾಗ್ಗಳನ್ನ ಕಟ್ಕೊಳ್ತಾರೆ ಅನ್ನೋದು, ಅದ್ರ ಬಗ್ಗೆ ನಮಗೆ ಕೂಡ ವಾಟ್ಸ್ಆಪ್ ಮಾಡಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶೋ ಮೊಗ್ಗೆ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ ಪುನಡ ಫೆಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಹೇಳ್ತಾ ಇದ್ದ ಹಾಗೆ ಬೈಕರ್ಸ್ ಬೈಕ್ನಲ್ಲಿ ಕಟ್ಟುವಂತಹ ಒಂದು ಫ್ಲಾಗ್ಗಳೇನಿದೆ ನೋಡೋದಕ್ಕೆ ಕಲರ್ಫುಲ್ ಆಗಿ ಕಾಣಿಸ್ತಾ ಇರುತ್ತೆ. ಆಗ ನೀವು ಅಂದ್ಕೊಳ್ಬೋದು ಆ ಕಲರ್ಫುಲ್ ಆಗಿರುವಂತಹ ಫ್ಲಾಗ್ಗಳನ್ನ ಸ್ಟೈಲಿಶಿಗೋಸ್ಕರ ಕಟ್ಟಿದ್ರಂತ. ಆದರೆ ಅದರ ರೀಸನ್ನೇ ಬೇರೆ ಇದೆ. ಸೊ ಈ ಒಂದು ಫ್ಲಾಗು ಏನನ್ನು ಸೂಚಿಸುತ್ತೆ, ಹಾಗೆ ಈ ಒಂದು ಫ್ಲಾಗ್ನ ಬೈಕ್ಗಳಲ್ಲಿ ಕಟ್ಕೊಳ್ಳೋದ್ರಿಂದ ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾ ತಿಳಿಸ್ತಾ ಇದ್ದೀನಿ. ಈ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯದ ಬಗ್ಗೆ ನೀವೇನಾದ್ರು ಗೊತ್ತಿದೆ ಅಂತಂದ್ರೆ ನೀವು ಕೂಡ ವಾಟ್ಸಪ್ ಮಾಡ್ಬೋದು. ಹಾಗೆ ನೀವು ಕೂಡ ಬೈಕ್ ರೈಡರ್ ಆಗಿದ್ರೆ ನೀವು ಯಾಕೆ ಕಟ್ಕೊಂಡಿದ್ರಾ, ಅದ್ರ ಬಗ್ಗೆ ನೆನಪಿದ್ರೆ ಅಥವಾ ಗೊತ್ತಾಗಿದ್ರೆ ನಮಗೆ ಕೂಡ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ. ಇದನ್ನು ನಾವು ಕೇದಾರನಾಥ್ ಕಡೆಗೆ ಅಥವಾ ಈ ಲಡಾಖ್ ಕಡೆಗೆಲ್ಲ ಹೋಗ್ತೀವಿ ಅಂತಂದಾಗ ಸೊ ಅಲ್ಲಿ ಕೆಲವೊಂದು ಶಾಪ್ಗಳಲ್ಲಿ ಎಲ್ಲ ಸಿಗ್ತಾ ಇರುತ್ತೆ. ಇದನ್ನು ನಾವು ಲಡಾಖ್ ಕಡೆಗೆ ಅಥವಾ ಕೇದಾರನಾಥ್ ಕಡೆಗೆ ಈ ಕಡೆ ನಾರ್ತ್ ಇಂಡಿಯಾ ಕಡೆಗೆಲ್ಲ ಹೋಗ್ತೀವಿ ಅಂತಂದಾಗ ನಿಮಗೆ ಬಹಳಷ್ಟು ಶಾಪ್ಗಳಲ್ಲಿ ಇದು ಸಿಗುತ್ತೆ. ಇದರ ಹೆಸರು ಟಿಬೆಟಿಯನ್ ಪ್ರೇಯರ್ ಫ್ಲಾಗ್ ಅಂತ ಹೇಳಿ. ಈ ಫ್ಲಾಗ್ನ ನೀವೇನಾದ್ರೂ ಅಬ್ಸರ್ವ್ ಮಾಡಿ ನೋಡಿದ್ರಿ ಅಂತಂದ್ರೆ ಅದು ಕಲರ್ ಕಲರ್ ಆಗಿ ಕಾಣಿಸೋರು ಜೊತೆನಲ್ಲಿ ಆ ಎಲ್ಲಾ ಕಲರ್ ಕಲರ್ ಫ್ಲಾಗ್ಗಳಲ್ಲಿ ಕೆಲವೊಂದಿಷ್ಟು ಮಂತ್ರಗಳಿದೆ. ಟಿಬೆಟಿಯನ್ ಕಲ್ಚರ್ ನ ಪ್ರಕಾರ ಈ ಮಂತ್ರಗಳು ಗಾಳಿಗೆ ಆಕ್ಟಿವೇಟ್ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಈ ಮಂತ್ರಗಳಿರುವಂತಹ ಫ್ಲಾಗು ಗಾಳಿಯಲ್ಲಿ ಎಷ್ಟೊತ್ತು ಹಾರಾಡುತ್ತಲ್ಲ ಅಷ್ಟೊತ್ತು ಶಾಂತಿ ಮತ್ತೆ ಸೇಫ್ಟಿ ಇರುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಒಟ್ಟು 5 ಬಣ್ಣಗಳಿರುತ್ತೆ. ಯಾವ್ದು ಅಂತಂದ್ರೆ ನೀಲಿ, ಬಿಳಿ, ಹಸಿರು, ಕೆಂಪು ಮತ್ತೆ ಹಳದಿ. ಈ ಪ್ರತಿ ಕಲರ್ಗಳು ಏನನ್ನ ಸೂಚಿಸುತ್ತೆ ಅಂದ್ರೆ ಆಕಾಶ, ಅಗ್ನಿ, ಪೃಥ್ವಿ, ಜಲ, ವಾಯು, ಪಂಚಭೂತಗಳನ್ನ ಇದು ಸೂಚಿಸುತ್ತೆ. ಸೊ ರೈಡರ್ ಮತ್ತೆ ಪ್ರಕೃತಿ ಮಧ್ಯೆ ಒಂದು ಬ್ಯಾಲೆನ್ಸಿಂಗ್ ಇರಲಿ ಅಂತ ಹೇಳಿ ಈ ಫ್ಲಾಗ್ಗಳನ್ನ ಬೈಕರ್ಸ್ಗಳು ಕಟ್ಕೊಳ್ತಾರೆ. ಸೊ ನೀವು ಕೂಡ ಲಾಂಗ್ ರೈಡ್ನ ಹೋಗುವಾಗ ಈ ರೀತಿ ಫ್ಲಾಗ್ಗಳನ್ನ ಕಟ್ಕೊಂಡು ಹೋಗಿದ್ರಿ ಅಂತಂದ್ರೆ ಈ ಫ್ಲಾಗ್ನ ಕಟ್ಟುವಂತಹ ರೀಸನ್ ಈಗ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಈ ಟಿಬೆಟಿಯನ್ ಪ್ರೇಯರ್ ಫ್ಲಾಗ್ ಅಂತ ಏನು ಹೇಳಿದೆ ಇದನ್ನ ವಿಂಡ್ ಹಾರ್ಸ್ ಪ್ರೇಯರ್ ಫ್ಲಾಗ್ಸ್ ಅಂತ ಕೂಡ ಕರೀತಾರೆ. ಲುಂಗ್ಟಾ ಅಂತಂದ್ರೆ ಸಾಮಾನ್ಯವಾಗಿ ವಿಂಡ್ ಹಾರ್ಸ್ ಅಂತ ಹೇಳಿ ಗಾಳಿಯ ಕುದುರೆ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಇದರ ಮೇಲ್ಗಡೆ ಟಿಬೆಟಿಯನ್ ಮಂತ್ರಗಳನ್ನ, ಪ್ರಾರ್ಥನೆಗಳು ಮತ್ತೆ ಶುಭ ಸಂಕೇತಗಳು ಕೆಲವೊಂದ್ಸಾರಿ ಮಧ್ಯದಲ್ಲಿ ವಿಂಡ್ ಹಾರ್ಸ್ ಚಿತ್ರ ಕೂಡ ಇದರಲ್ಲಿ ಕಾಣಿಸುತ್ತೆ. ಇದರಲ್ಲಿ ನಾನಾಗ್ಲೇ ಹೇಳಿದಂತೆ ಬಣ್ಣಗಳು ನೀಲಿ ಬಣ್ಣ ಆಕಾಶ, ಬಿಳಿ ಬಣ್ಣ ಗಾಳಿ, ಕೆಂಪು ಬಣ್ಣ ಬೆಂಕಿ, ಹಸಿರು ಬಣ್ಣ ನೀರು, ಹಳದಿ ಬಣ್ಣ ಭೂಮಿಯನ್ನ ಸೂಚಿಸುತ್ತೆ. ನೀವು ಈ ಟಿಬೆಟಿಯನ್ ಪ್ರೇ ಫ್ಲಾಗ್ನ ನೋಡಿದ್ರಿ ಅಂತಂದ್ರೆ ಬಹಳಷ್ಟು ರೀತಿಯ ಫ್ಲಾಗ್ಗಳ ಮಧ್ಯದಲ್ಲಿ ಕುದುರೆ ಚಿತ್ರ ಕಾಣಿಸುತ್ತೆ. ಇದನ್ನೇ ವಿಂಡ್ ಹಾರ್ಸ್ ಅಂತೇಳಿ ಕರೀತಾರೆ. ಕೆಲವು ಸಾಂಪ್ರದಾಯಿಕ ವಿನ್ಯಾಸಗಳಲ್ಲಿ ಅದರ ಸುತ್ತಲೂ ಕೂಡ ಡ್ರ್ಯಾಗನ್, ಗರುಡ, ಸ್ನೋ ಲಯನ್ ಮತ್ತೆ ಟೈಗರ್ ಮುಂತಾದ ಸಂಕೇತಗಳು ಕೂಡ ಕಾಣಿಸ್ತವೆ. ಅಂದ್ರೆ ನೀವು ಬೈಕ್ ಮೇಲೆ ಹಾಕಿರುವಾಗ ಈ ಸಣ್ಣ ಫ್ಲಾಗ್ ಕೂಡ ಒಂದು ದೊಡ್ಡ ಹಿಮಾಲಯನ್ ಕಲ್ಚರ್ ಸಿಂಬಾಲಿಸಂನ ಭಾಗ ಆಗಿರುತ್ತೆ. ಅಂಡ್ ಆಗ್ಲೇ ನಾನು ಹೇಳಿದಾಗೆ ಹಿಮಾಲಯನ್ ರೀಜನ್ಗಳಿಗೆ ಹೋಗುವಂತವ್ರು ಅಥವಾ ಲಡಾಖ್ಗಳಿಗೆ ಹೋಗುವಂತವ್ರು ಈ ಮೋಟರ್ ಸೈಕಲ್ಗಳಲ್ಲಿ ಈ ರೀತಿಯ ಫ್ಲಾಗ್ಗಳನ್ನ ಕಟ್ಕೊಳ್ಳೋದನ್ನ ನೋಡಬಹುದು. ಇನ್ನು ಹಿಮಾಲಯನ್ ಕಡೆಗೆಲ್ಲ ಟ್ರಾವೆಲ್ ಮಾಡ್ಬಂದ್ರು ಅಂತಂದ್ರೆ ಈ ರೀತಿಯ ಒಂದು ಫ್ಲಾಗ್ನ ಕಟ್ಕೊಂಡ್ಬಂದ್ರೆ ಅದರ ಒಂದು ಮೆಮೊರಿ ಕೂಡ ಹಾಗೆ ಉಳ್ಕೊಳ್ಳುತ್ತೆ ಅನ್ನೋದು ಬಹಳಷ್ಟು ಜನರಲ್ಲಿ. ಹಾಗಾದ್ರೆ ಯಾವ್ಯಾವ ಲಾಂಗ್ ರೂಟ್ಗಳಲ್ಲಿ ಇದನ್ನ ನೋಡಬಹುದು ಅಂತಂದ್ರೆ ಲಡಾಖ್ ಲೇಗಳಲ್ಲಿ, ಮನಾಲಿ ಲೇ ರೂಟ್, ಸಿಕ್ಕಿಂ ಕಡೆ, ಭೂತಾನ್ ಕಡೆ, ನೇಪಾಳ ಹಿಮಾಲಯಸ್ ಕಡೆಗೆ, ಇಂಥ ಕಡೆಗೆಲ್ಲ ಹೋದ್ರೆ ಈ ರೀತಿಯ ಬಣ್ಣ ಬಣ್ಣದ ಫ್ಲಾಗ್ಗಳು ನಿಮಗೆ ಕಾಣಿಸುತ್ತೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ತಿಳಿಸಿದಂತಹ ಈ ಒಂದು ಇಂಟ್ರೆಸ್ಟಿಂಗ್ ಆಗಿರುವ ವಿಷಯ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನೀವು ಕೂಡ ಬೈಕ್ ರೈಡರ್ಸ್ ಆಗಿದ್ರೆ ಸೊ ನಿಮಗೆ ಈ ಒಂದು ಫ್ಲಾಗ್ ಯಾಕೆ ಕಟ್ಕೊಳ್ತಾರೆ ಅಂತ ಗೊತ್ತಾಗಿದೆ ಅಂತ ಅನ್ಕೊಳ್ತಾ ಈಗ ನೀವು ಕೇಳಿರುವಂತಹ ವಿಷಯವನ್ನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ ನಾಡಿ ಪುನಡ ಫೆಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ನಿಮಗೆ ಸೊ ಈ ಒಂದು 12 ಅನ್ನುವಂತಹ ಸಂಖ್ಯೆ ಯಾಕೆ ಚಾಲ್ತಿಗೆ ಬಂತು, ಹೇಗೆ ಚಾಲ್ತಿಗೆ ಬಂತು ಅನ್ನೋದ್ರ ಬಗ್ಗೆ. ಸೊ ನಿಮ್ಮ ಕೈಯಲ್ಲಿರುವಂತಹ ಹೆಬ್ಬೆರಳನ್ನು ಮಡಚಿ, ಇನ್ನು ಉಳಿದಿರುವಂತಹ 4 ಬೆರಳುಗಳಲ್ಲಿ 3 ಗಂಟೆಗಳು ಸಿಗುತ್ತೆ. ಆ ಗಂಟೆಗಳನ್ನ ಎಣಿಸಿದ್ರೆ ನಿಮಗೆ 12 ಅಂತ ಬರುತ್ತೆ. ಇದು ಆವಾಗ ಅತ್ಯಂತ ಸರಳವಾದಂತಹ ವಿಧಾನ ಆಗಿರುತ್ತೆ. ಸೊ ಅದೇ ರೀತಿಯಲ್ಲೇ ನಾವೀಗ ಈ ಒಂದು ಏನು 12 ಸಂಖ್ಯೆಯನ್ನು ಹೇಳಿದೆ, ಸೊ ಅದು ವ್ಯಾಪಾರದಲ್ಲೂ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಈಗಂತೂ ನಾವು ಬಾಳೆಹಣ್ಣನ್ನು ಡಜನ್ ಲೆಕ್ಕದಲ್ಲಿ ತೊಗೊಳೋಕ್ಕಾಗ್ತಾ ಇಲ್ಲ, ಕೆಲವೊಂದು ಕಡೆಗಳಲ್ಲಿ ಇರಬಹುದು. ಆದರೆ ನನಗೆ ಗೊತ್ತಿರೋ ಹಾಗೆ ನಾನು ಈಗ ಕೆಜಿನಲ್ಲೇ ತೊಗೊಂಡಿರುವಂಥದ್ದು. ಅದೇ ರೀತಿಯಲ್ಲಿ ಈಗ ವ್ಯಾಪಾರದಲ್ಲಿ ಕೂಡ ನಾವು 12 ನೋಡ್ತೀವಿ ಅಂತಂದರೆ, ಆಗಲೇ ನಾನು ಹೇಳಿದಾಗೆ ಬಳೆ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಈ ರೀತಿಯ ವಸ್ತುಗಳನ್ನು ನಾವೀಗ ಪರ್ಚೇಸ್ ಮಾಡ್ಬೋದು. ಹಾಗಿದ್ರೆ ಈ ವ್ಯಾಪಾರದಲ್ಲಿ 12 ಅನುಕೂಲ ಏನಿದೆ ಅನ್ನೋದನ್ನು ನೋಡೋದಾದರೆ, ನಾವೀಗ ಇವತ್ತಿಗೂ ಕೂಡ 12 ಅನ್ನುವಂಥದ್ದು ಹಂಚಿಕೆ ಮಾಡೋದಕ್ಕೆ ಹೆಚ್ಚು ಅನುಕೂಲಕರವಾಗಿರುವಂಥದ್ದು. ಅಂದರೆ 10 ಸಂಖ್ಯೆಗಿಂತ 12 ಸಂಖ್ಯೆ ಹೆಚ್ಚಾಗಿ ಹಂಚೋದಕ್ಕೆ ಚೆನ್ನಾಗುತ್ತೆ. ಅಂದರೆ ಈಗ 10 ನಾವು ಹಂಚಿಕೆ ಮಾಡ್ತೀವಿ ಅಂತಂದಾಗ 2 ಅಥವಾ 5 ಜನರಿಗೆ ಮಾತ್ರ ಹಂಚೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ 12 2, 3, 4 ಅಥವಾ 6 ಜನರಿಗೂ ಕೂಡ ಸಮಾನವಾಗಿ ಹಂಚೋದಕ್ಕೆ ಸಾಧ್ಯ ಇದೆ. ಫಾರ್ ಎಕ್ಸಾಂಪಲ್, ನಾವು ನೋಡೋದಾದರೆ ಈಗ 12 ಹಣ್ಣಿದೆ ಅಂತಂದರೆ, ನಾವು ಸ್ನೇಹಿತರೆಲ್ಲ ಸೇರಿಕೊಂಡು ತಿಂತೀವಿ ಅಂತಂದರೆ ತಲಾ 6 ಹಣ್ಣನ್ನು ತಿನ್ಬೋದು. ಅಂದರೆ ಇಬ್ಬರೇ ಇದ್ವಿ ಅಂತಂದರೆ, ಕುಟುಂಬದ 3 ಮೆಂಬರ್ಸ್ ಏನಾದ್ರು ಇದ್ದರೆ ಅಂತಂದರೆ ಅವರಿಗೆ 4 ಹಣ್ಣುಗಳು ಬರುತ್ತೆ. ಅದೇ ರೀತಿಯಲ್ಲೇ 4 ಜನ ಇದ್ದರೆ 3 ಹಣ್ಣು ಬರುತ್ತೆ. ಈ ರೀತಿಯಲ್ಲಿ ಡಿವಿಷನ್ನ ಮಾಡೋದಕ್ಕೆ ಇದು ಸುಲಭವಾದಂತಹ ಒಂದು ಮಾರ್ಗ ಅಂತಲೇ ಹೇಳ್ಬೋದು. 12 ಸಂಖ್ಯೆಯ ವ್ಯಾಪಾರದಲ್ಲಿ ಈ ರೀತಿಯಲ್ಲಿ ಉಳ್ಕೊಳ್ಳುತ್ತೆ. ಸೊ ಇದರಿಂದಾಗಿ ಏನಾದರೂ ವಹಿವಾಟು ಅಥವಾ ವ್ಯಾಪಾರ ಆಗಬೇಕು ಅಂದರೆ ಅದು ಕೂಡ ಈಸಿಯಾಗಿ ಆಗೋದಕ್ಕೆ ಶುರುವಾಗುತ್ತೆ. ಇವತ್ತು ನಾವು ಆಧುನಿಕ ಗಣಿತವನ್ನು ಬಳಸ್ತಾ ಇದ್ರು ಕೂಡ ಡಜನ್ ಅನ್ನುವಂಥದ್ದು 12 ಅಳತೆ ನಮ್ಮ ಸಾಂಸ್ಕೃತಿಕ ಪರಂಪರೆಯ ಒಂದು ಭಾಗವಾಗಿ ಉಳ್ಕೊಂಡಿದೆ. ಮತ್ತು ನೆಕ್ಸ್ಟು ನೀವೇನಾದರೂ 1 ಬಾಳೆಹಣ್ಣನ್ನ ಖರೀದಿ ಮಾಡಿದಾಗ ಇದು ಕೇವಲ ಸಂಖ್ಯೆ ಆಗಿರೋದಿಲ್ಲ, ಇದು ಒಂದು ಪ್ರಾಚೀನ ನಾಗರಿಕತೆಯ ಬುದ್ಧಿವಂತಿಕೆ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಕೈ ಬೆರಳುಗಳಿಂದ ಸರಳ ಎಣಿಕೆ ಮಾಡ್ತಾ ಮತ್ತು 1000 ವರ್ಷಗಳ ವ್ಯಾಪಾರ ಪರಂಪರೆಯನ್ನು ಪ್ರತಿನಿಧಿಸುವಂತಹ ಸಂಖ್ಯೆ ಅಂತ ಈ ಒಂದು 12 ನೆನಪಿಟ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇದೆ. ಆ್ಯಂಡ್ ಈ ಒಂದು 12 ಅನ್ನುವಂತಹ ಸಂಖ್ಯೆ ನಮ್ಮ ಪೂರ್ವಜರು ನಮಗೆ ದೈನಂದಿನ ಜೀವನಕ್ಕೆ ಕೊಟ್ಟಿರುವಂತಹ ಒಂದು ವಿಶಿಷ್ಟ ಕೊಡುಗೆ ಅಂತ ಹೇಳಿದರೆ ತಪ್ಪಿಲ್ಲ. ಸೊ ಇದು ಇವತ್ತಿನ ವಿಷಯ ಆಗಿತ್ತು. 12 ರಹಸ್ಯ ನಿಮಗೆಲ್ಲರಿಗೂ ಕೂಡ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಎಲ್ಲ ಕಾಲ ಬದಲಾದಂತೆ ಎಲ್ಲ ಬದಲಾಗೋ ಹಾಗೆ, ಸೊ ಈಗ ನಮಗೆ ಡಜನ್ ಅನ್ನೋದು ಸ್ವಲ್ಪ ಕಡಿಮೆ ಆಗಿ ಎಲ್ಲದೂ ಕೂಡ ಕೆಜಿ ಲೆಕ್ಕದಲ್ಲಿ ಸಿಗೋ ಹಾಗೆ ಆಗಿದೆ. ಈಗ ಬಾಳೆಹಣ್ಣು ಅಷ್ಟೇ ನಮಗೆ ಕೆಜಿನಲ್ಲಿ ತೊಗೊಳ್ತಾ ಇಲ್ಲ, ಈವನ್ ಪೀಸ್ ಲೆಕ್ಕದಲ್ಲಿ ತೊಗೊಳ್ತಾ ಇದ್ದಂತಹ ತೆಂಗಿನಕಾಯಿ ಇವಾಗ ಕೆಜಿ ಲೆಕ್ಕದಲ್ಲಿ ತಗೊಳ್ಳೋ ಪರಿಸ್ಥಿತಿ ಬಂದಿದೆ. ಎನಿವೆ, ಇವತ್ತಿನ ಕಾರ್ಯಕ್ರಮದ ಮೂಲಕ ಈ ಒಂದು 12 ಮಹತ್ವವನ್ನು ನಾನು ನಿಮಗೆ ತಿಳಿಸಿದ್ದೀನಿ. 12 ನಮಗೆಲ್ಲ ಗೊತ್ತಿರೋ ಹಾಗೆ ಟೈಮಲ್ಲೂ ಕೂಡ ಇದೆ, ಜೊತೆಗೆ ವ್ಯಾಪಾರ ವಹಿವಾಟುಗಳಲ್ಲೂ ಕೂಡ ಇದೆ. ಸೊ ಇದೇ ರೀತಿಯಲ್ಲೇ ಬಹಳಷ್ಟು ಕಡೆಯಲ್ಲಿ ನೀವು ಈ ಒಂದು 12 ಸಂಖ್ಯೆಯನ್ನು ಗಮನಿಸ್ಬೋದು. ಆ್ಯಂಡ್ ಎಲ್ಲೆಲ್ಲಿ ಗಮನಿಸಿದ್ರೆ ಅದನ್ನು ನೀವು ಕೂಡ ಮೆಸೇಜ್ ಮಾಡಿ. ಆ್ಯಂಡ್ ಹಾಗೆ ಈಗ ಏನಾದರೂ ಬದಲಾವಣೆಗಳಾಗಿದ್ದರೆ ಅದ್ರ ಬಗ್ಗೆ ಕೂಡ ಒಂದು ಮೆಸೇಜ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಬಾ. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೀಡ್ ಆನ್ಯುಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಪಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
1: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಎಲ್ರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಯಾವಾಗ್ಲೂ ಖುಷಿಯಾಗಿ ಆರಾಮಾಗಿರಿ. ಕಾಫಿ ಟೀ ಆಯ್ತಾ? ಏನ್ ಸಮಾಚಾರ? ಸೊ ನಂದಂತೂ ಕಾಫಿ ಆಯ್ತು. ಹಾಗೆ ಸಂಜೆ ಸಮಯದಲ್ಲಿ ಸ್ನಾಕ್ಸ್ ತಿಂತ ಕಾರ್ಯಕ್ರಮ ಕೇಳದೆ ಒಂದ್ ರೀತಿ ಮಜಾ ಅಲ್ವಾ? ಹೌದು. ಸೊ ನಿಮ್ಮೆಲ್ರಿಗೂ ಕೂಡ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಕೇಳುಗರೆ, ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಕೂಡ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಮಾಹಿತಿಯನ್ನ ಕೂಡ ಕೊಡ್ತಾನೆ ಇರ್ತೀವಿ. ಒಬ್ಬೊಬ್ರು ಬಿಸ್ನೆಸ್ ಮ್ಯಾನ್ ಗಳು ಕೂಡ ಅವರ ಸ್ಟೋರಿಯನ್ನ ಶೇರ್ ಮಾಡ್ತಾ ಇರ್ತಾರೆ. ಹಾಗೆ ಆ ಸ್ಟೋರಿ ಎಲ್ಲ ಕೇಳುವಾಗ, ಹೌದಲ್ವಾ, ನಾವು ಬಿಸ್ನೆಸ್ ಮ್ಯಾನ್ ಆಗ್ಬೇಕು, ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕು, ಎಷ್ಟೇ ಸ್ಟ್ರಗಲ್ ಆದ್ರೂ ಪರವಾಗಿಲ್ಲ, ಸಕ್ಸಸ್ ಅನ್ನ ಕಾಣ್ಬೇಕು ಅಂತ ಅನ್ಸೋದು ಖಂಡಿತ. ಹೀಗೆಲ್ಲ ಇರುವಾಗ ಇವತ್ತು ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ. ಇದೊಂದು ರೀತಿ ಇನೋವೇಟಿವ್ ಬಿಸ್ನೆಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮನೆ ಕಟ್ಸೋದು ಎಷ್ಟೋ ಜನರ ಕನಸಾಗಿರುತ್ತೆ. ಆಯ್ತಾ, ಮನೆ ಕಟ್ಟೋಕೆ ಅಂತಾನೆ ಸಾಕಷ್ಟು ವರ್ಷ ಶ್ರಮ ಪಟ್ಟು ದುಡಿತಾ ಅದರಲ್ಲಿ ಒಂದಿಷ್ಟು ಹಣವನ್ನ ಕೂಡಿಟ್ಟು ನಂತರದಲ್ಲಿ ಮನೆ ಕಟ್ಸೋ ಪ್ಲಾನ್ ಮಾಡ್ತಾರೆ. ಹಿಂದೆ ಎಲ್ಲ ಮನೆ ಕಟ್ಸೋಕೆ ತುಂಬಾ ಟೈಮ್ ಬೇಕಾಗ್ತಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನಗಳ ಬಳಕೆಯಿಂದಾಗಿ ಬೇಗ ಬೇಗನೆ ಕನ್ಸ್ಟ್ರಕ್ಷನ್ ಮಾಡಬಹುದು. ಅದಕ್ಕಾಗಿ ಇವತ್ತು ಯಾಕೆ ಒಂದು ಕಾಂಕ್ರೀಟ್ ಪ್ರಾಡಕ್ಟ್ಸ್ ಬಗ್ಗೆ ಪ್ರೋಗ್ರಾಮ್ ಮಾಡಬಾರ್ದು ಅಂತ ಅನ್ನಿಸ್ತು, ಅದೇನೆ ಧನಶೇಖರ ಕಾಂಕ್ರೀಟ್ ಪ್ರಾಡಕ್ಟ್ಸ್. ಸೊ ಈ ಪ್ರಾಡಕ್ಟ್ಸ್ ಏನು, ಜೊತೆಗೆ ಏನ್ ಬಿಸ್ನೆಸ್, ಇದ್ರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿಯನ್ನ ನೀಡುವುದಕ್ಕಾಗಿ ನಮ್ಮೊಟ್ಟಿಗೆ ಧನಶೇಖರ ಕಾಂಕ್ರೀಟ್ಸ್ ನ ಮಾಲೀಕರಾಗಿರುವಂತಹ ಶ್ರೀಯುತ ಎಸ್ ಧನಶೇಖರ್ ಅವರು ಇದ್ದಾರೆ. ಅವರೊಟ್ಟಿಗೆ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ, ಮಾತುಕತೆಯನ್ನ ಕೂಡ ಸ್ಟಾರ್ಟ್ ಮಾಡೋಣ. ಧನಶೇಖರ್ ಸರ್, ನಮಸ್ತೆ.
6: ನಮಸ್ತೆ.
5: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
6: ಶ್ರೋತೃ ಮಿತ್ರರಿಗೂ ಸಹ ಸ್ವಾಗತವನ್ನ ಕೋರ್ತೇನೆ.
5: ಓಕೆ, ಧನಶೇಖರ್ ಸರ್ ಹೇಗಿದ್ದೀರಾ?
6: ಫೈನ್ ಮೇಡಮ್, ನಮಸ್ತೆ.
5: ನಮಸ್ತೆ. ಓಕೆ, ನನಗೀಗ ಧನಶೇಖರ್ ಸರ್ ಬಗ್ಗೆ ತಿಳ್ಕೊಬೇಕು ಅಂತ ಸಾಕಷ್ಟು ಕುತೂಹಲ ಇದೆ. ಮೊದಲನೇದಾಗಿ ನನಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ ಸರ್. ನೀವು ಹುಟ್ಟಿ ಬೆಳೆದಿದ್ದು ಓದಿದೆಲ್ಲ ಎಲ್ಲಿ?
6: ಹುಟ್ಟಿ ಬೆಳೆದಿದ್ದೆಲ್ಲ ನರಸಿಂಹರಾಜಪುರ ಪಕ್ಕ ತಾಲೂಕಲ್ಲೇ, ಅಂದರೆ ಚಿಕ್ಕಮಗಳೂರು ಡಿಸ್ಟಿಕ್ ಎನ್ ಆರ್ ಪುರದಲ್ಲಿ. ನನ್ನ ಪ್ರಾಥಮಿಕ ಅಭ್ಯಾಸ, ಡಿಗ್ರಿ ಎಲ್ಲ ಮಾಡಿದ್ದು ನರಸಿಂಹರಾಜಪುರದಲ್ಲಿ. 1994 ನಾನು ಉದ್ಯೋಗವನ್ನು ಆರಿಸಿಕೊಂಡು ಶಿವಮೊಗ್ಗಕ್ಕೆ ಬಂದಿದ್ದು. 1994 ನಾನು PWD ಕಾಂಟ್ರಾಕ್ಟರ್ಸ್ ಲೈಸೆನ್ಸ್ನ ಪಡೆದುಬಿಟ್ಟು ಗುತ್ತಿಗೆದಾರನಾಗಿ ಪ್ರಥಮ ದರ್ಜೆ ಗುತ್ತಿಗೆದಾರನಾಗಿ ಕಾರ್ಯನಿರ್ವಹಿಸ್ತಾ ಬಂದೆ. ನಂತರದಲ್ಲಿ 2021-22 ನಂತರದಲ್ಲಿ ಇದನ್ನು ನಾನು ಒಂದು ಸಣ್ಣ MSME ಘಟಕವನ್ನು ಪ್ರಾರಂಭ ಮಾಡಲಿಕ್ಕೋಸ್ಕರನೇ, ಬ್ರಿಕ್ಕನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೋಸ್ಕರನೇ ಹೊಸ ಘಟಕವನ್ನು ಶಿವಮೊಗ್ಗದಲ್ಲಿ ನೂತನವಾಗಿ ಪ್ರಾರಂಭ ಮಾಡಿದ್ದೇನೆ.
5: ಸೂಪರ್. ಸೊ ನೀವು ಓದಿದ್ದೇನು ಸರ್?
6: ನಾನು ಆರ್ಟ್ಸ್ ಗ್ರಾಜ್ಯುಯೇಟ್ ನಾನಷ್ಟೇ, BA.
5: ಓ ನೈಸ್. BA ಗ್ರಾಜ್ಯುಯೇಟ್ ಆದಮೇಲೆ ನಿಮಗೆ ಬಿಸ್ನೆಸ್ ಬಗ್ಗೆ ಹೇಗೆ ಇಂಟ್ರೆಸ್ಟ್ ಬಂತು?
6: ನಮ್ಮ ಅಜ್ಜ ಕಾಂಟ್ರಾಕ್ಟ್ರು, ಅಪ್ಪ ಕಾಂಟ್ರಾಕ್ಟ್ರು, ದೊಡ್ಡಪ್ಪ ಕಾಂಟ್ರಾಕ್ಟ್ರು, ನನ್ನ ತಮ್ಮ ಇಂಜಿನಿಯರು, ಹೀಗೆ ಈ ಫೀಲ್ಡಿಗೆ ಬಂದಿದ್ದೀನಿ.
5: ಓಕೆ, ಸೊ ಫ್ಯಾಮಿಲಿ ಎಲ್ಲ ಆಲ್ಮೋಸ್ಟ್ ಕಾಂಟ್ರಾಕ್ಟರ್ ಆಗಿದ್ದಾರೆ. ನಾನು ಯಾಕೆ ಕಾಂಟ್ರಾಕ್ಟರ್ ಆಗಬಾರ್ದು ಅಂತ ಹೇಳಿ ಈ ಒಂದು ಫೀಲ್ಡ್ನ ಆಯ್ಕೆ ಮಾಡ್ಕೊಂಡ್ರಿ. ಸರಿ, ನೀವು ಎಷ್ಟು ವರ್ಷ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡಿದ್ರಿ ಸರ್?
6: 30 ವರ್ಷ ಆಯಿತು.
5: ಸೂಪರ್, 30 ವರ್ಷ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡಿದ್ರ. ಹಾಗೆ ಅಲ್ಲಿ ಏನೆಲ್ಲ ಕನ್ಸ್ಟ್ರಕ್ಷನ್ಸ್ ಮಾಡಿಕೊಟ್ರಿ ಸರ್, ಯಾವ್ದಾದ್ರು ನೆನಪಿದೆ ಸರ್?
6: ಶಿವಮೊಗ್ಗದಲ್ಲಿ ನಾನು ಫಸ್ಟ್ ಪ್ರಥಮವಾಗಿ ಮಾಡಿದ್ದು ಕುವೆಂಪು ರಂಗಮಂದಿರದ ಕೊನೆಯ ಕಾಂಟ್ರಾಕ್ಟರ್ ನಾನೇ. 7ನೇ ಕಾಂಟ್ರಾಕ್ಟರ್ ಮತ್ತೆ ಕೊನೆಯ ಕಾಂಟ್ರಾಕ್ಟರ್. ನಂತರದಲ್ಲಿ ಬ್ಲಡ್ ಬ್ಯಾಂಕ್, ಮೆಕನ್ ಹಾಸ್ಪಿಟ್ಲು ಬ್ಲಡ್ ಬ್ಯಾಂಕಲ್ಲಿ ಮಾಡಿದ್ದೀನಿ, ಬಿಲ್ಡಿಂಗ್ಸ್ ಆಗಿದೆ. ಆಮೇಲೆ ರೋಡ್ಸಲ್ಲಿ ಶಿವಮೊಗ್ಗದಲ್ಲಿ ಹಾರ್ಟ್ ಆಫ್ ದಿ ಸಿಟಿ ನೇರು ರಸ್ತೆ, ಅದು ಕಾಂಕ್ರೀಟ್ ರೋಡ್ ನಮ್ಮದೇ ಆಗಿದೆ. ಇದಕ್ಕಿಂತ ಮುಂಚೆ ರೆಡಿಮಿಕ್ಸ್ ಕಾಂಕ್ರೀಟ್ ಪ್ಲ್ಯಾಂಟನ್ನು ಶಿವಮೊಗ್ಗಕ್ಕೆ ಪ್ರಥಮ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಒಂದು ಹೆಮ್ಮೆ ಇದೆ. ಅದು 2010 ಮಾಡಿದೆ ಕಾಂಕ್ರೀಟ್ ಪ್ಲ್ಯಾಂಟ್.
5: ಸೂಪರ್ ಸರ್. ಸೊ ಸಾಕಷ್ಟು ಕನ್ಸ್ಟ್ರಕ್ಷನ್ನ ನಮ್ಮ ಶಿವಮೊಗ್ಗದಲ್ಲಿ ಮಾಡಿದಿರಾ, ಕೇಳೋಕ್ಕೇನೆ ತುಂಬ ಖುಷಿ ಆಗ್ತಾ ಇದೆ. ಓಕೆ, ಈಗ ಕಾಂಟ್ರಾಕ್ಟರ್ ಆದ್ರಿ, ನಿಮ್ಮ ಅಂಡರಲ್ಲಿ ತುಂಬ ಜನ ಕೆಲಸ ಮಾಡ್ತಾ ಇದ್ರು, ಇದೆಲ್ಲ ಆದಮೇಲೆ ನೀವೇ ಓನ್ ಆಗಿ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಸರ್?
6: ನನಗೆ ತುಂಬ ದಿನದ ನಮ್ಮ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸಲ್ಲಿ ಏನಾಗಿದೆ, ಇಟ್ಟಿಗೆ ಮೇನ್ ಪ್ರಾಡಕ್ಟ್, ಆ ಕೆಂಪು ಇಟ್ಟಿಗೆ ಬದಲಿಗೆ ಬೇರೆ ಇಟ್ಟಿಗೆ ಯಾವುದು ಇಲ್ಲಲ್ಲ ಅದೇ ಸೈಜಿಂದು ಅಂತ ಹೇಳ್ಬಿಟ್ಟು, ಅದೇ ಗುಣಮಟ್ಟದ್ದು ನಮ್ಮಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಬಗ್ಗೆ ಪರಿಶೀಲನೆ ಮಾಡಿ ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಶಿವಮೊಗ್ಗದಲ್ಲಿ ಅದನ್ನು ನಾನು ಪ್ರಾರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡು, ಅದಕ್ಕೆ ಸಪೋರ್ಟಿಂಗ್ ಆಗಿ ಎಲ್ಲ ಟೆಸ್ಟ್ಗಳನ್ನು ಮಾಡೋಕ್ಕೋಸ್ಕರ ಇಲಾಖೆಯ ಒಂದು ಸಪೋರ್ಟ್ ತಗೊಳ್ಳೋಕ್ಕೋಸ್ಕರ ಲೋಕೋಪಯೋಗಿ ಇಲಾಖೆ ಬೆಂಗಳೂರಿನಲ್ಲಿ ಇದನ್ನು ಸಂಪರ್ಕ ಮಾಡಿ ಈ ರೀತಿ ಪ್ರಾಡಕ್ಟ್ನ ಮಾಡೋಕ್ಕೆ ತಮ್ಮ ಸಹಾಯ ಬೇಕು, ಇದನ್ನು ಕ್ವಾಲಿಟಿ ಟೆಸ್ಟ್ ಮಾಡಬೇಕು, ಇದನ್ನು SR ಶೆಡ್ಯೂಲ್ ಆಫ್ ರೇಟ್ಸಲ್ಲಿ ಅಂದರೆ ನಮ್ಮ ಏನು ಇಲಾಖೆಯಲ್ಲಿ ನಿಯಮಗಳಲ್ಲಿ ಏನು ಇದೆ ಆ ರೀತಿ ಇದನ್ನು ಆ ಅಂಶಗಳನ್ನು ಅಳವಡಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಕೇಳಿಕೊಂಡಾಗ ಅವರೆಲ್ಲ ಸಪೋರ್ಟ್ ಮಾಡಿ 2022 ನಾ ಪ್ರಾಡಕ್ಟ್ನ ಒಳ್ಳೆಯ ಗುಣಮಟ್ಟದ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ಆಗಿ ಫಲಿತಾಂಶ ಕೊಟ್ಟಿದ್ದಾರೆ ಮೇಡಮ್.
5: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಧನಶೇಖರ್ ಸರ್ ಬಿಸ್ನೆಸ್ಗೆ ಹೇಗೆ ಬಂದರು ಏನು ಅನ್ನೋದ್ರ ಬಗ್ಗೆ ಎಲ್ಲ ಒಂದಿಷ್ಟು ಒಳ್ಳೆ ಮಾಹಿತಿನ ಹಂಚ್ಕೊಳ್ತಾ ಇದ್ರು. ಹಾಗೆ BA ಗ್ರಾಜ್ಯುಯೇಟ್ ಆದರು, ಕಾಂಟ್ರಾಕ್ಟರ್ ಆಗಿ ಹೇಗೆ ಕೆಲಸವನ್ನ ನಿರ್ವಹಿಸಿದ್ರು ಅಂತ ಕೂಡ ಹೇಳ್ತಾ ಇದ್ರು. ಸೊ ಇವ್ರ ಜೊತೆ ಮಾತಾಡೋಕೆ ಸಾಕಷ್ಟು ವಿಷಯ ಬಾಕಿ ಇದೆ, ಖಂಡಿತವಾಗ್ಲೂ ಮಾತುಕತೆಯನ್ನ ಮುಂದುವರೆಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಸಾಂಗ್ ಅನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಒಂದಿವಸ ಅವಳು ಮೋತಾರ್ಗನ್ ಪ್ಲೇ ಮಾಡ್ತಾ ಇದ್ಲು, ನಾ ಕುತ್ಕೊಂಡು ಕೇಳ್ತಾ ಇದ್ದೆ ನಿಂಗ್ ಪ್ಲೇ ಮಾಡಕ್ ಬರುತ್ತಾ ಅಂದ್ಲು, ನಾ ಬರುತ್ತೆ ಅಂದೆ.
1: ನಿಲ್ಸು ನಿಲ್ಸು, ಯಾಕ್ ಗೊತ್ತು ಅಂದೆ? ಗೊತ್ತಿಲ್ಲ ಅಂತ ಹೇಳ್ಬೇಕಾಗಿತ್ತು.
0: ಯಾಕೆ ಗೊತ್ತಿರೋದನ್ನ ಗೊತ್ತು ಅಂತ ತಾನೇ ಹೇಳ್ಬೇಕು, ನಂಗ್ ಸುಳ್ಳು ಹೇಳಕ್ ಇಷ್ಟ ಇಲ್ಲ.
1: ಅಯ್ಯೋ ಬಿದ್ದು, ಹೆಂಗ್ಸರ್ಗೆ ಗೊತ್ತಿದೇನೋ ಗಂಡ್ಸರ್ಗಿಂತ ಗೊತ್ತಿಲ್ಲ ಅನ್ನೋ ಗಂಡ್ಸರ್ ಕಂಡ್ರೇನೆ ತುಂಬಾ ಇಷ್ಟ. ನೀನ್ ಅವತ್ತು ಗೊತ್ತಿಲ್ಲ ಅಂದಿದ್ರೆ ಅವಳೇ ನಿನ್ ಹೇಳ್ಕೊಡೋಳು, ಹಾಗೋ ಹೀಗೋ ದೊಡ್ಡ ರೊಮ್ಯಾನ್ಸ್ ನಡೆದಿರೋದೆ. ಛೆ, ನೀ ಮಿಸ್ ಮಾಡ್ಕೊಂಡ್ಬಿಟ್ಟೆ.
0: ಅವತ್ತು ರೊಮ್ಯಾನ್ಸ್ ನಡೀತೆ?
1: ಹಾ, ನಿನ್ ಗೊತ್ತು ಅಂತ ಹೇಳದ್ ಮೇಲೂ ರೊಮ್ಯಾನ್ಸ್ ನಡೀತಾ? ಹೇಗೆ?
0: ಅವಳು ಮೋತಾರ್ಗನ್ ಕೊಟ್ಲು, ನಾ ಹತ್ರ ಹೋಗಿ ತಗೊಂಡೆ. ಮೋತಾರ್ಗನ್ ನೋಡ್ದೆ, ಅವಳು ನೋಡ್ದೆ, ಮೋತಾರ್ಗನ್ ಕೆಳಗಿಟ್ಟು ನಿನ್ ಮೋತೆ ಆರ್ಗನ್ ತರ ಇದೆ, ಮತ್ತೆ ಯಾಕೆ ಮೋತಾರ್ಗನ್ ಅಂತ ಹೇಳಿ ಕಿಸ್ ಮಾಡ್ಬಿಟ್ಟೆ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.82 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಿಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಸಿಮೆಂಟ್ ಇಟ್ಟಿಗೆ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದೆ. ಹೌದು, ಕೇವಲ ಸಿಮೆಂಟ್ ಇಟ್ಟಿಗೆ ಅಲ್ಲ, ಸಿಮೆಂಟ್ ಇಂದ ತಯಾರಿಸಿದಂತಹ ಸಾಕಷ್ಟು ಐಟಮ್ಸ್ ಗಳು ಇಲ್ಲಿ ಸಿಗುವಂತದ್ದು. ಅದೇನೆ ಧನಶೇಖರ ಕಾಂಕ್ರೀಟ್ ಪ್ರಾಡಕ್ಟ್ಸ್. ಸೊ ಈ ಒಂದು ಬಿಸ್ನೆಸ್ ನ ಮಾಲೀಕರಾಗಿರುವಂತಹ ಎಸ್ ಧನಶೇಖರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಧನಶೇಖರ್ ಸರ್, ಈಗ ಸಿಮೆಂಟ್ ಇಟ್ಟಿಗೆ ಅಥವಾ ಕಾಂಕ್ರೀಟ್ ಬ್ರಿಕ್ಸ್ ಅಂತ ಹೇಳುವಾಗ ಶಿವಮೊಗ್ಗದಲ್ಲಿ ಸಾಕಷ್ಟು ಕಡೆ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸರ್. ಸೊ ನಿಮ್ಮಲ್ಲಿ ಸಿಗುವಂತಹ ಕಾಂಕ್ರೀಟ್ ಬ್ರಿಕ್ಸ್ ಏನಿದೆ, ಇದರಲ್ಲಿ ಏನೆಲ್ಲ ಸ್ಪೆಷಾಲಿಟಿ ಇದೆ ಸರ್, ಅದ್ರ ಬಗ್ಗೆ ಹೇಳ್ಬಹುದಾ?
3: ಮೇಡಮ್, ಇದು ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಯೂನಿಟ್ ಅಂತ ಹೇಳ್ತೀವಿ ನಾವು. ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಅಲ್ಲಿ ಆಗಿರತಕ್ಕಂತಹ ಯೂನಿಟ್ ನಮ್ಮ ಶಿವಮೊಗ್ಗದಲ್ಲಿ ಪ್ರಥಮ ಬಾರಿಗೆ ನಮ್ದೇ ಇರೋದು. ಹಾಗಾಗಿ ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಅಲ್ಲಿ ಏನಾಗುತ್ತೆ, ನಿಮಗೆ ಎಲ್ಲ ಟೆಕ್ನಾಲಜೀಸ್ ಸಹ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಎಲ್ಲ ಉಪಯೋಗಿಸ್ಕೊಂಡ್ಬಿಟ್ಟು ನಾವು ಮಾಡ್ತಾ ಇದ್ದೀವಿ. ರೆಡಿಮಿಕ್ಸ್ ಕಾಂಕ್ರೀಟ್ನ ಉಪಯೋಗಿಸ್ಕೊಂಡು ನಾವು ಬ್ರಿಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರೋದ್ರಿಂದ ಒಳ್ಳೆ ಇಟ್ಟಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಖಾತ್ರಿ ಇದೆ ಮೇಡಮ್.
2: ಓಕೆ, ಸೊ ರೆಡಿಮೇಡ್ ಕಾಂಕ್ರೀಟ್ನ ತಯಾರು ಮಾಡಿಕೊಂಡು ನಂತರದಲ್ಲಿ ಇಟ್ಕೆಗಳನ್ನ ತಯಾರು ಮಾಡ್ತಿದ್ರೆ, ಹಾಗಾಗಿ ಹೆಚ್ಚು ಸ್ಟ್ರಾಂಗ್ ಇರುತ್ತೆ, ಬಾಳಿಕೆ ಕೂಡ ಬರುತ್ತೆ ಅಂತ ಹೇಳ್ತಿದ್ದೀರಾ? ಓಕೆ ಸರ್, ನನ್ಗೀಗ ಧನಶೇಖರ್ ಸರ್ ಯಾರು, ಅವರ ಹಿಸ್ಟ್ರಿ ಏನು ಅಂತೆಲ್ಲ ಸ್ವಲ್ಪ ತಿಳ್ಕೊಂಡೆ ಸರ್. ಸೊ ಈಗ ಧನಶೇಖರ ಕಾಂಕ್ರೀಟ್ ಪ್ರಾಡಕ್ಟ್ಸ್ ಬಗ್ಗೆ ಮಾಹಿತಿ ಕೊಡಿ. ಆಕ್ಚುಲಿ ಈ ಒಂದು ಫ್ಯಾಕ್ಟ್ರಿ ಪ್ರಾರಂಭ ಆಗಿ ಒಂದು 3 ವರ್ಷ ಆಯ್ತು ಅಂತ ಹೇಳಿದ್ರಿ, ಏನೇನೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಸರ್ ಇಲ್ಲಿ?
3: ಮೇಡಮ್, ಇಲ್ಲಿ ಫಸ್ಟ್ ನಾನು ಹೇಳಿದ್ದು ಕೆಂಪು ಇಟ್ಟಿಗೆ ಬದಲಿಗೆ ಸಿಮೆಂಟ್ ಕಾಂಕ್ರೀಟ್ ಬ್ರಿಕ್ಸ್. ನಂದು ಇದೆ, ನಮ್ಮ ಲೋಗೋನೇ ಏನಂತಂದರೆ ಆಲ್ಟರ್ನೇಟಿವ್ ಕಾಂಕ್ರೀಟ್ ಬ್ಲಾಕ್ಸ್ ಬ್ರಿಕ್ಸ್ ಅಂತ ಹೇಳ್ಬಿಟ್ಟೆ ನಮ್ಮಲ್ಲಿರೋದು. ಅಂದರೆ ಕೆಂಪು ಇಟ್ಟಿಗೆ ಬದಲಾಗಿ ಸಿಮೆಂಟ್ ಇಟ್ಟಿಗೆ ಅಂತ ಹೇಳ್ಬಿಟ್ಟೆ ಫಸ್ಟ್ ನಾನು ಸ್ಟಾರ್ಟ್ ಮಾಡಿರೋದು. ಅದು ಆದ ನಂತರ ನಮ್ಮಲ್ಲಿ ಎಲ್ಲ ಪ್ರಾಡಕ್ಟ್ಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಬ್ಲಾಕ್ಸಿಗೆ ಬಂದ್ವಿ. ಆಮೇಲೆ ಹೀಗೆ ಅಂದರೆ ಫಸ್ಟ್ ನಮಗೇನಂತ ಹೇಳಿದ್ರೆ ಪ್ರೀಕ್ಯಾಸ್ಟ್ ಕಾಂಪೌಂಡು, ವಾಲ್ ಪ್ಯಾನಲ್ಲು, ಕಂಬಗಳು, ಪ್ರೀಕ್ಯಾಸ್ಟ್ ಬ್ಲಾಕ್ಗಳು, ಇಟ್ಟಿಗೆಗಳನ್ನ ತಯಾರು ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀವಿ. ಈಗ ಇದರೊಳಗೆ ಫಸ್ಟ್ ಏನಂತ ಹೇಳಿದ್ರೆ ಗುಣಮಟ್ಟದಲ್ಲಿ ಏರಿಳಿತ ಆಗಬಾರ್ದು, ನಿರ್ಮಾಣದಲ್ಲಿ ವಿಳಂಬ ಆಗಬಾರ್ದು ಮತ್ತು ಹೆಚ್ಚು ವೆಚ್ಚ ಆಗಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಮುಖ್ಯ ಉದ್ದೇಶ ಥೀಮ್ ಇರುತ್ತೆ ಮೇಡಮ್. ಹಳೆಯ ವಿಧಾನದಲ್ಲಿ ಸಾಮಾನ್ಯವಾಗಿ ಇಟ್ಟಿಗೆಗಳು ಅಥವಾ ಸೈಟ್ನಲ್ಲಿ ತಯಾರಾಗುವ ಕನ್ವೆನ್ಷನಲ್ ಬ್ಲಾಕ್ಗಳನ್ನು ಯಾವಾಗಲೂ ಒಂದೇ ತರಹದ ಗುಣಮಟ್ಟ ನೀಡುವುದಿಲ್ಲ. ಯಾಕೆಂದರೆ ಮಿಶ್ರಣದಲ್ಲಿ ಅಂದರೆ ಏನು ಮಿಕ್ಸ್ ಮಾಡ್ತೀವಲ್ಲ, ಮಿಶ್ರಣದ ಪ್ರಮಾಣ, ನೀರಿನ ಅಂಶ, ಕಾರ್ಮಿಕರ ಕೈಚಳಕ ಇವೆಲ್ಲರ ಮೇಲೆ ಅವಲಂಬಿತ. ಹೀಗಾಗಿ ಗೋಡೆಯ ಬಲ ಮತ್ತು ದೀರ್ಘಾಯುಷ್ಯದಲ್ಲಿ ವ್ಯತ್ಯಾಸ ಬರುತ್ತೆ. ಅಂದರೆ ಏನು ಗೋಡೆ ಕಟ್ತು ಆಯಷ್ಟು ಅಷ್ಟು ಇರಲ್ಲ ಅಂತೇಳ್ಬಿಟ್ಟು ಹೇಳ್ತೀವಿ. ಆದರೆ ಈ ಪ್ರೀಕ್ಯಾಸ್ಟ್ ತಂತ್ರಜ್ಞಾನದಲ್ಲಿ ಉತ್ಪನ್ನಗಳನ್ನು ನಾವು ನಿಯಂತ್ರಿತ ಪರಿಸರದಲ್ಲಿ ತಯಾರಿಸ್ತೇವೆ. ಮಿಶ್ರಣದ ಪ್ರಮಾಣವನ್ನು ವಿಜ್ಞಾನಾಧಾರಿತವಾಗಿ ನೀರಿನ ಸಿಮೆಂಟ್ ಅನುಪಾತದ ಕಟ್ಟುನಿಟ್ಟಾಗಿ ಪಾಲಿಸ್ತೇವೆ. ಅಂದರೆ ವಾಟರ್ ಸಿಮೆಂಟ್ ರೇಷಿಯೋ ಇಸ್ ದಿ ಮೇನ್ ಕ್ರೈಟೇರಿಯಾ ಆಫ್ ದಿ ಕಾಂಕ್ರೀಟ್. ಅದರ ಪರಿಣಾಮ ಗುಣಮಟ್ಟದ ಸತತೆ ಮತ್ತು ಬ್ಲಾಕ್ ಮತ್ತು 100ನೇ ಬ್ಲಾಕ್ ಫಸ್ಟ್ ಬ್ಲಾಕ್ ಏನಿರುತ್ತೆ, 100ನೇ ಬ್ಲಾಕ್ ಸಹ ಒಂದೇ ತರಹದ ದರ್ಜೆ ಮತ್ತು ಬಲ ಹೊಂದಿರುತ್ತದೆ. ಇದೇ ರೀತಿ ಏನಾಗುತ್ತೆ, ಇದರೊಳಗೆ ನೆಕ್ಸ್ಟು ಏನು ಅಂಶ ಬರುತ್ತೆ ಅಂದರೆ ಪ್ಲಾಸ್ಟರಿಂಗ್ನಲ್ಲಿ ಉಳಿತಾಯ ಆಗುತ್ತೆ. ಇದೊಂದು ದೊಡ್ಡ ಲಾಭವೆಂದರೆ ಮೇಲ್ಮೈಯ ಉತ್ತಮ ಫಿನಿಷಿಂಗ್. ನಮ್ಮ ಗೋಡೆ ನೋಡಿದ್ರಲ್ಲ ಮೇಡಮ್, ಈಗ ಎಷ್ಟು ನೈಸ್ ಆಗಿದೆ ಅಂದರೆ ತುಂಬ ಇದಾಗಿದೆ. ಆದ್ದರಿಂದ ನಮ್ಮ ಬ್ಲಾಕ್ಗಳನ್ನು ಬಳಸಿದ ಒಳಗೋಡೆಯ ಗೋಡೆಗಳಿಗೆ ಇದಕ್ಕೆ ಪ್ಲಾಸ್ಟರಿಂಗ್ ಬೇಡ, ವಾಲ್ ಕೇರ್ ನೇರವಾಗಿ ಪುಟ್ಟಿ ಹಚ್ಚಿ ಬಣ್ಣ ಹಚ್ಚಬಹುದು. ಇದರಿಂದ ತುಂಬ ಲಾಭ ಆಗುತ್ತೆ, ಇದರಿಂದ ಸೇವಿಂಗ್ಸ್ ಆಗುತ್ತೆ ಅನ್ನೋದೇ ನಮ್ಮದು ಒಂದು ಮೇನ್ ಕ್ರೈಟೀರಿಯಾ. ಹಾಗೆ ಇದು ಗೃಹ ಮಾಲೀಕರಿಗೂ ಗುತ್ತಿಗೆದಾರರಿಗೂ ದೊಡ್ಡ ಪ್ರಯೋಜನ, ನಮ್ಮ ಕಾಂಟ್ರಾಕ್ಟರ್ಸ್ ಸಹ ಇದು ದೊಡ್ಡ ಒಂದು ಇದಾಗತ್ತೆ ಅಂತ ಹೇಳ್ಬಿಟ್ಟು ಇದೆ. ಹಾಗೆ ಇದೆಲ್ಲ ಯಾವ ರೀತಿ ಮಾಡ್ತೀವಿ ಅಂದರೆ ಭಾರತೀಯ ಮಾನಕಗಳನ್ನು ಪಾಲನೆ ಅಂದರೆ IS ಕೋಡ್ ರೀತಿಯಲ್ಲಿ ನಾವೆಲ್ಲ ಉತ್ಪನ್ನಗಳನ್ನು ತಯಾರು ಮಾಡ್ತೀವಿ. ನಾವು ತಯಾರಿಸ್ತಿರುವ ಎಲ್ಲ ಉತ್ಪನ್ನಗಳು ಭಾರತೀಯ ಮಾನಕ ಸಂಸ್ಥೆ BSIನ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತೇವೆ. IS 2115 2185 ಕಾಂಕ್ರೀಟ್ ಬ್ಲಾಕ್ಗಳಿಗೆ, ಸಾಲಿಡ್ ಹಾಲೋ ವೆಯ್ಟ್ಲೆಸ್ಗೆ, ಮತ್ತು IS 2572 ಪ್ರೀಕ್ಯಾಸ್ಟ್ ಪ್ಯಾನಲ್ಸ್ಗಳಿಗೆ, IS 15916 ಪ್ರೀ ಫ್ಯಾಬ್ರಿಕೇಟೆಡ್ ಕಟ್ಟಡ ನಿರ್ಮಾಣಕ್ಕೆ, IS 456 ಪ್ಲೈನ್ ಮತ್ತು ರಿಇನ್ಫೋರ್ಸ್ಮೆಂಟ್ ಕಾಂಕ್ರೀಟ್ ನಿಯಮಗಳಿಗೆ, IS 383 ಅಗ್ರಿಗೇಟ್ಗಳ ಗುಣಮಟ್ಟಕ್ಕೆ. ಈ ಕೋಡ್ಗಳನ್ನು ಅನುಸರಿಸೋದ್ರಿಂದ ಉತ್ಪನ್ನಗಳ ದೀರ್ಘಾಯುಷ್ಯ, ಅಗ್ನಿ ನಿರೋಧಕ, ಸುರಕ್ಷತೆ ಮತ್ತು ಭರವಸೆಯನ್ನ ನೀಡುತ್ತೆ ಅಂತ ಹೇಳ್ತಾ ಇದೀವಿ ಮೇಡಮ್.
2: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಧನಶೇಖರ್ ಸರ್ ಹೇಳ್ತಿದ್ರು ಇವರಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂತಹ ಕಾಂಕ್ರೀಟ್ ಇಟ್ಕೆಗಳಲ್ಲಿ ಏನೆಲ್ಲ ಸ್ಪೆಷಾಲಿಟಿ ಇದೆ ಅಂತ. ಹಾಗಿದ್ರೆ ಈ ಒಂದು ಕಾಂಕ್ರೀಟ್ ಬ್ರಿಕ್ಸ್ಗಳು ಎಲ್ಲಿ ಹೆಚ್ಚಾಗಿ ಬಳಸಬಹುದು, ಜೊತೆಗೆ ಇದರಿಂದ ಮತ್ತೇನೆಲ್ಲ ಉಪಯೋಗಗಳಿದೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ಸುನೀಪ್ ಕೇಳ್ತಾ ಇರೋದು ಬಿಸ್ನೆಸ್ ಬೆಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಹೇ ಹೇ, ಬಾಯ್ ಮೇಲೆ ಬರಲಿಡಿತು ಭೂಲೋಕ ನನ್ನವಳ ನೋಡುತ್ತಾ.
5: ಹೌದೇನಪ್ಪ,

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.82 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದೆ. ಅದೇನೆ? ದನಶೇಖರ ಕಾಂಕ್ರೀಟ್ ಪ್ರಾಡಕ್ಟ್ಸ್. ಸೊ ಈ ಒಂದು ದನಶೇಖರ ಕಾಂಕ್ರೀಟ್ ಪ್ರಾಡಕ್ಟ್ಸ್ ಅಲ್ಲಿ ಕಾಂಕ್ರೀಟ್ ನಿಂದ ಸಾಕಷ್ಟು ಐಟಮ್ಸ್ ಗಳನ್ನ ತಯಾರು ಮಾಡ್ತಾರೆ. ಹಾಗಿದ್ರೆ ನಮ್ಮ ದನಶೇಖರ್ ಸರ್ ಅವರ ಬಿಸ್ನೆಸ್ ಬಗ್ಗೆ ಒಂದಿಷ್ಟು ಮಾಹಿತಿನ ಕೊಡ್ತಾ ಇದ್ರು. ಸರ್, ಈ ಪ್ರೀಕಾಸ್ಟ್ ಕಾಂಪೌಂಡ್ ವಾಲ್ಸ್ ಏನಿದೆ, ಇದನ್ನ ಎಲ್ಲೆಲ್ಲಿ ಬಳಸಬಹುದು ಸರ್, ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೀಡಬಹುದಾ?
3: ನಮ್ಮ ಪ್ರೀಕಾಸ್ಟ್ ಕಾಂಪೌಂಡ್ ವಾಲ್ ಪ್ಯಾನೆಲ್ ಮತ್ತು ಕಂಬಗಳನ್ನ ಬಳಸಿಕೊಳ್ಳುವ ಸ್ಥಳಗಳು, ವಸತಿ ಫ್ಲಾಟ್ಗಳು ಮತ್ತು ಲೇಔಟ್ಗಳು, ಕೈಗಾರಿಕಾ ಪ್ರದೇಶ, ಶಾಲೆ ಕಾಲೇಜುಗಳು, ಫಾರ್ಮ್ ಹೌಸ್ಗಳು, ಗೋದಾಮುಗಳು ಮತ್ತು ಕ್ಯಾಂಪಸ್ಗಳು. ಅದೇ ರೀತಿ ನಮ್ಮ ಪ್ರೀಕಾಸ್ಟ್ ಬ್ಲಾಕ್ಗಳು ನಮ್ಮ ಇಟ್ಟಿಗೆಗಳನ್ನು ಬಳಸುವ ಸ್ಥಳಗಳು, ಮನೆಗಳು, ವಾಣಿಜ್ಯ ಕಟ್ಟಡಗಳು, ವಿಭಜನೆ ಗೋಡೆಗಳು, ಲೋಡ್ ಬೇರಿಂಗ್ ಕಟ್ಟಡ ಕಾರ್ಯಗಳು.
2: ಸೂಪರ್ ಸರ್, ಸಾಕಷ್ಟು ಕಡೆ ಈ ಒಂದು ಪ್ರೀಕಾಸ್ಟ್ ಕಾಂಪೌಂಡ್ ವಾಲ್ ನ ಬಳಸಬಹುದು. ಹಾಗಿದ್ರೆ ಈ ಒಂದು ಪ್ರೀಕಾಸ್ಟ್ ಕಾಂಪೌಂಡ್ ವಾಲ್ ನ ಬಳಸೋದ್ರಿಂದ ಏನೆಲ್ಲ ಲಾಭಗಳಿದೆ ಅದ್ರ ಬಗ್ಗೆ ಹೇಳಬಹುದಾ?
3: ಗುಣಮಟ್ಟದ ಸತತೆ, ಸೈಟ್ನಲ್ಲಿ ತಯಾರಿಸಿದ ಉತ್ಪನ್ನಗಳಿಗೆ ಹೋಲಿಸಿದರೆ ಹೆಚ್ಚು ವಿಶ್ವಾಸಾರ್ಹ. ಎರಡನೇ ಅಂಶ, ಒಳಗೋಡೆಯ ಗೋಡೆಗಳಿಗೆ ಪ್ಲಾಸ್ಟಿಂಗ್ ಬೇಡ, ನೇರವಾಗಿ ಬಣ್ಣ ಹಚ್ಚಬಹುದು. ನಿರ್ಮಾಣದಲ್ಲಿ ವೇಗ, ಗೋಡೆಗಳನ್ನು ಅಲ್ಪ ಸಮಯದಲ್ಲಿ ನಿರ್ಮಿಸಬಹುದು. ನಾಲ್ಕನೇ ಅಂಶ, ವೆಚ್ಚದ ಉಳಿತಾಯ, ಕಡಿಮೆ ಕಾರ್ಮಿಕ ವೆಚ್ಚ ಮತ್ತು ಕಡಿಮೆ ವಸ್ತು ವ್ಯರ್ಥ. ಪರಿಸರ ಸ್ನೇಹಿ, ಭೂಮಿಯ ಮಣ್ಣು ವ್ಯರ್ಥವಾಗುವುದಿಲ್ಲ, ನೈಸರ್ಗಿಕ ಸಂಪನ್ಮೂಲವನ್ನು ಉಳಿಸುತ್ತದೆ. ಹೀಗೆ ಅನೇಕ ಅಂಶಗಳನ್ನು ನಾವು ಈ ಕಾಂಕ್ರೀಟ್ನಲ್ಲಿ ಅಳವಡಿಸಿಕೊಂಡು ನಮ್ಮ ಕಂಪನಿ ಕಟ್ಟಡಗಳ ಭವಿಷ್ಯ ಕಟ್ಟುವಲ್ಲಿ ಉತ್ತಮ ಗುಣಮಟ್ಟದ ಇಟ್ಟಿಗೆ ತಯಾರಿಕೆಯಲ್ಲಿ ಮಂಚುಣಿಯಲ್ಲಿದೆ. ಮನೆ ಕಟ್ಟೋದು ಕೇವಲ ಗೋಡೆಯ ನಿರ್ಮಾಣವಲ್ಲ, ಅದು ಕನಸುಗಳ ಕಟ್ಟಡ. ಪ್ರತಿಯೊಂದು ಇಟ್ಟಿಗೆಯಲ್ಲೂ ನಮ್ಮ ಶ್ರಮ, ನಿಷ್ಠೆ ಹಾಗೂ ಜನರ ವಿಶ್ವಾಸ ಅಡಗಿದೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಹಾಗೆ ನಮ್ಮ ಇಟ್ಟಿಗೆಗಳು ದೃಢ ಬಾಳಿಕೆ ಬರುವಂಥದ್ದು, ಮಳೆಯಲ್ಲೂ ಬೇಸಿಗೆಯಲ್ಲೂ ಚಳಿಯಲ್ಲೂ ನಮ್ಮ ಇಟ್ಟಿಗೆಗಳು ತಮ್ಮ ಗುಣಮಟ್ಟವನ್ನು ಕಳೆದುಕೊಳ್ಳುವುದಿಲ್ಲ. ನಾವು ಯಾವಾಗಲೂ ಗುಣಮಟ್ಟದ ಉತ್ಪನ್ನ, ಸಮಂಜಸ ಬೆಲೆ ಮತ್ತು ನಂಬಿಕೆಯಲ್ಲಿ ಕೆಲಸ ಮಾಡುತ್ತೇವೆ.
2: ದನಶೇಖರ್ ಸರ್, ನಿಮ್ಮ ಮಾಹಿತಿಯನ್ನ ಕೇಳ್ತಾ ಇರುವಾಗ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಎಷ್ಟೊಂದೆಲ್ಲ ಅಡ್ವಾಂಟೇಜಸ್ ಇದೆ ನಿಮ್ಮ ಈ ಒಂದು ಕಾಂಕ್ರೀಟ್ ಇಟ್ಕೆಗಳಿಂದ ಆಗಿರ್ಬೋದು ಅಥವಾ ಕಾಂಕ್ರೀಟ್ ಪ್ರಾಡಕ್ಟ್ಸ್ ಗಳಿಂದ ಆಗಿರ್ಬೋದು. ಜನರ ಕೆಲಸವೂ ಕೂಡ ಸುಲಭ ಆಗುತ್ತೆ, ಹಾಗೆ ದೀರ್ಘ ಬಾಳಿಕೆ ಕೂಡ ಬರುತ್ತೆ ನಿಮ್ಮ ಇಟ್ಕೆಗಳಿಂದ ಅಂತ ಹೇಳಿದ್ರಿ. ಹಾಗಿದ್ರೆ ಈ ಒಂದು ಇಟ್ಕೆಯನ್ನ ತಯಾರಿಸೋಕೆ ನಿಮ್ಮಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತಾರೆ ಸರ್?
3: ನಮ್ಮಲ್ಲಿ ಎಂಪ್ಲಾಯೀಸ್ ವರ್ಕಿಂಗ್ ಬಹಳ ಕಡಿಮೆ, ಎಲ್ಲದೂ ಪ್ರೀಕಾಸ್ಟ್ ಇರೋದ್ರಿಂದ. ನಮ್ಮೆಲ್ಲ ಕಾಂಕ್ರೀಟ್ ಸಹ ಮಿಷಿನರೀಸ್ ಆದ್ರಿಂದ, ಮತ್ತೆ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಸಹ ನಮ್ಮಲ್ಲಿ ಎಲ್ಲದೂ ಸಹ ಟ್ರಕ್ಗಳನ್ನು ಪ್ರೀಕಾಸ್ಟ್ ಬಂಡಲ್ ಮಾಡಿಬಿಟ್ಟು ಪ್ರತಿಯೊಂದು ಸಹ ಅಂದರೆ ಕ್ವಾಂಟಿಟಿ ಅಂದರೆ ಎಷ್ಟು ಕ್ವಾಂಟಿಟಿ ಕೊಡ್ತಾ ಇದೀವಿ ಅದನ್ನು ಬಂಡಲ್ ಮಾಡಿ ಗ್ರಾಹಕರಿಗೆ ಕ್ವಾಂಟಿಟಿಯಲ್ಲೂ ಸಹ ಮೋಸ ಆಗಬಾರ್ದು ಅಂತ ಹೇಳ್ಬಿಟ್ಟು ಅದನ್ನೆಲ್ಲವನ್ನು ಸಹ ನಾವು ಒಂದು ಕಾಂಕ್ರೀಟ್ ಇದನ್ನು ಅಂದರೆ ಫಾಲ್ ಫಿಂಗರ್ ಅಂತ ಟ್ರಾನ್ಸ್ಪೋರ್ಟೇಷನ್ ಇದರೊಳಗೆ ಅಪ್ ಟು 7 ಮೀಟರ್ ಹೈಟ್ವರೆಗೂ ಸಹ ಅದನ್ನು ನಮ್ಮ ಇಟ್ಕೆಯನ್ನು ಮೇಲ್ಗಡೆ ಕೊಡೋಂಥ ಒಂದು ಇದನ್ನು ಸಹ ನಮ್ಮಲ್ಲಿ ಇದೆ.
2: ಓಕೆ.
3: ಹಾಗೆ ನಮ್ಮಲ್ಲಿ ಸ್ವಿಂಗ್ ಸೆಟರ್ಸ್ ನಮ್ಮ ಬ್ಯಾಚಿಂಗ್ ಪ್ಲಾಂಟ್ ಇದೆ, ಅದೇ ರೀತಿ ಅಪೋಲೋ ZN ಅಂತ ಹೇಳ್ಬಿಟ್ಟು ಬ್ಲಾಕ್ ಮೇಕಿಂಗ್ ಮಿಷನ್ ಇದೆ. ಈಗೆಲ್ಲ ಅಂಶಗಳನ್ನು ತೊಗೊಂಡ್ಬಿಟ್ಟು ನಾವು ಈ ಒಂದು ಬ್ರಿಕ್ಸನ್ನು ಮಾಡ್ತಾ ಇದ್ದೀವಿ. ಹಾಗೆ ಇದು ಪ್ರೀಕಾಸ್ಟ್ ಒಂದು ಉತ್ಪನ್ನವಲ್ಲ, ಇದು ಕಟ್ಟಡ ನಿರ್ಮಾಣಕ್ಕೆ ಇರುವ ಒಂದು ಉತ್ತಮ ಮಾರ್ಗವಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ, ನಮ್ಮಲ್ಲಿ ಅನೇಕ ಪ್ರೀಕಾಸ್ಟ್ಗಳನ್ನು ಮಾಡ್ತಾ ಇದ್ದೀವಿ, ಡ್ರೈನೇಜ್ಗಳು ಮಾಡ್ತಾ ಇದ್ದೀವಿ, ಆಮೇಲೆ ಚೇಂಬರ್ಗಳನ್ನು UGD ಚೇಂಬರ್ಗಳನ್ನು ಮಾಡ್ತಾ ಇದ್ದೀವಿ, ಆಮೇಲೆ ಪಾರ್ಕಿಂಗಿಗೆ ಅಂದರೆ ಈಗ ಲೇಔಟ್ಗಳಿಗೆಲ್ಲವನ್ನು ಸಹ ಮಾಡ್ತಾ ಇದ್ದೀವಿ, ಎಲ್ಲ ಪ್ರಾಡಕ್ಟ್ನ ಕೊಡ್ತಾ ಇದ್ದೀವಿ.
2: ಸೊ ನಾನು ಕೂಡ ಇಲ್ಲಿ ನೋಡ್ತಾ ಇದ್ದೀನಿ ಸರ್, ಎಲ್ಲ ಸೈಜಸ್ಸಿನ ಬ್ರಿಕ್ಸ್ಗಳಿದೆ. ಅಂದರೆ ನೀವು ಹೇಳಿದ ಹಾಗೆ ಪಾರ್ಕಿಂಗಿಗೆ ಬೇರೆ ಥರ ಬ್ರಿಕ್ಸ್ ಇರ್ಬೋದು, ಇನ್ನು ಗೋಡೆ ಕಟ್ಟಡಗಳಿಗೆ ಬೇರೆ ಥರ, ಹಾಗೆ ಪಾರ್ಕ್ ಮಾಡಿದ್ರೆ ಪಾರ್ಕ್ ಮಧ್ಯದಲ್ಲಿ ಯಾವ ರೀತಿಯ ಒಂದು ಕನ್ಸ್ಟ್ರಕ್ಷನ್ ಐಟಮ್ನ ಬಳಸ್ಬೋದು ಅಂತ ಕೂಡ ಹೇಳ್ತಿದ್ದೀರಾ. ಒಂದು ಇಷ್ಟೊಂದೆಲ್ಲ ಐಡಿಯಾ ನಿಮಗೆ ಹೇಗೆ ಬರೋಕ್ಕೆ ಸಾಧ್ಯ ಸರ್?
3: ಅಲ್ಲ, ಇದು ನನ್ನ ಗುತ್ತಿಗೆದಾರನಾಗಿ ನಾನು ಅಲ್ಲಿ ಅನುಭವಿಸ್ತಕ್ಕಂಥ ನೋವುಗಳು ಫಸ್ಟ್ ಇದ್ದಾಗ ಅದನ್ನು ಯಾವ ರೀತಿ ಮಾಡಬೇಕು, ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ಎಷ್ಟು ಬೇಗ ಅಂದರೆ ಈಗ ಮಾಡರ್ನ್ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಅಳವಡಿಸ್ಕೊಂಡು ಮಾಡಲಿಕ್ಕೆ ಅವಕಾಶ ಇದ್ದಾಗ ನಮ್ಮಲ್ಲಿ ಶಿವಮೊಗ್ಗದಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಥಮವಾರಿಗೆ ಮಾಡಿದ್ದೀನಿ.
2: ಓಕೆ, ಸೂಪರ್. ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ದನಶೇಖರ್ ಅವರು ಅವರ ಒಂದು ಪ್ರಾಡಕ್ಟ್ ಬಗ್ಗೆ ಒಳ್ಳೆ ಮಾಹಿತಿನ ಶೇರ್ ಮಾಡ್ಕೊಳ್ತಾ ಇದ್ರು. ಖಂಡಿತವಾಗ್ಲೂ ಈ ರೀತಿಯ ಒಂದು ಕಾಂಕ್ರೀಟ್ ಇಂದ ಮಾಡಿದಂತ ಕಾಂಕ್ರೀಟ್ ಬ್ರಿಕ್ಸ್ ಆಗಿರ್ಬೋದು, ಜೊತೆಗೆ ಯುಜಿಡಿ ಚೇಂಬರ್ಸ್ ಆಗಿರ್ಬೋದು, ಪಾರ್ಕಿಂಗ್ ಲೇಔಟ್ಸ್ ಗಳಾಗಿರ್ಬೋದು, ಡ್ರೈನೇಜಸ್ ಆಗಿರ್ಬೋದು, ಇದನ್ನೆಲ್ಲ ಬಳಸೋದ್ರಿಂದ ಸಾಕಷ್ಟು ಅಡ್ವಾಂಟೇಜಸ್ ಇದೆ ಅಂತ ಹೇಳ್ತಿದ್ರು. ಹಾಗಿದ್ರೆ ಸುಮಾರು ವರ್ಷಗಳ ಕಾಲ ಕಾಂಟ್ರಾಕ್ಟರ್ ಆಗಿ ನಂತರದಲ್ಲಿ ಈಗ ಬಿಸ್ನೆಸ್ ಮ್ಯಾನ್ ಆಗಿರುವಂತಹ ಧನಶೇಖರ್ ಅವ್ರ ಹತ್ರ ಬಿಸ್ನೆಸ್ ಐಡಿಯಾಸ್ ತಿಳ್ಕೊಳ್ಳೋದು ಇನ್ನು ಬಾಕಿ ಇದೆ. ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋರಿಗೆ ಕೂಡ ಒಂದಷ್ಟು ಸಲಹೆನ ಕೊಡೋದು ಬಾಕಿ ಇದೆ. ಹಾಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಕೂಡ ಕೇಳೋದು ಬಾಕಿ ಇದೆ. ಇದನ್ನೆಲ್ಲ ನೀವು ಕೇಳಬೇಕು ಅಂದ್ರೆ ನಾಳಿನ ಸಂಚಿಕೆವರೆಗೂ ಕಾಯಲೇಬೇಕು. ಸೊ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ. ಹಾಗೆ ನಮ್ಮೊಟ್ಟಿಗೆ ಧನಶೇಖರ ಕಾಂಕ್ರೀಟ್ ಪ್ರಾಡಕ್ಟ್ಸ್ ನ ಮಾಲೀಕರಾಗಿರುವಂತಹ ಎಸ್ ಧನಶೇಖರ್ ಅವರು ಕೂಡ ಇರ್ತಾರೆ. ಹಾಗಿದ್ಮೇಲೆ ನಾಳೆ ಮತ್ತೆ ಸಿಗುವ. ನೀವು ಇಷ್ಟು ತನಕ ಕೇಳಿದ್ದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
1: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686279 6860969629. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವ ಇವರು ಮೂಲತಃ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ತಮ್ಮ ಪ್ರಾಥಮಿಕ ಶಿಕ್ಷಣ ಹಾಗೂ ಕಾಲೇಜಿನ ವಿದ್ಯಾಭ್ಯಾಸವನ್ನು ಮುಗಿಸಿ ಉನ್ನತವಾದಂತಹ ಪದವಿಯನ್ನು ಪಡ್ಕೊಂಡು ನಂತರ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಸೇರಿಕೊಳ್ತಾರೆ. ಸೊ ಸೇರಿಕೊಂಡ ನಂತರದಲ್ಲಿ ಇವರು ಬಹಳಷ್ಟು ವರ್ಷಗಳ ಕಾಲ ಕೆಲಸವನ್ನು ಮಾಡ್ತಾರೆ. ನಂತರದಲ್ಲಿ ಮೂಲತಃ ಕೃಷಿಯ ಕುಟುಂಬದಿಂದ ಬಂದಿರೋದ್ರಿಂದ ಕೃಷಿಯ ಬಗ್ಗೆನೂ ಕೂಡ ಅವರಿಗೆ ಹೆಚ್ಚಿನ ಆಸಕ್ತಿ ಇರುತ್ತೆ. ಸೊ ಪ್ರೊಫೆಸರ್ ಆಗಿ ಕೆಲಸವನ್ನು ನಿರ್ವಹಿಸಿರುವ ಜೊತೆಯಲ್ಲಿ ಕೃಷಿಯ ಕಡೆಗೂ ಕೂಡ ಆಸಕ್ತಿಯನ್ನು ಇಟ್ಕೊಂಡು ಕೃಷಿಯನ್ನು ಸಹ ಮಾಡಬೇಕು ಅನ್ನುವಂತಹ ಒಂದು ಛಲವನ್ನು ಇಟ್ಕೊಂಡು ತಮ್ಮ ವೃತ್ತಿಯಿಂದ ಸ್ವಯಂ ನಿವೃತ್ತಿಯನ್ನು ಪಡ್ಕೊಳ್ತಾರೆ. ಯಾಕೆ ಅಂದರೆ, ಸೊ ಇವರಿಗಿದ್ದಂತಹ ಕೃಷಿಯ ಮೇಲಿನ ಆಸಕ್ತಿ, ಸೊ ಇವರ ತಂದೆಯವರು ಕೂಡ ಕೃಷಿಯನ್ನು ಮಾಡ್ತಾ ಇರ್ತಾರೆ. ಆದರೆ ಇವರು ಮಾಡ್ತಾ ಇದ್ದಂತಹ ಕೃಷಿಯಲ್ಲಿ ಸೊ ಬೆಳೆಗಳನ್ನು ಮಾಡ್ತಾ ಇರ್ತಾರೆ, ಆದರೆ ಯಾವುದೇ ರೀತಿಯ ಲಾಭಗಳು ಸಿಗ್ತಾ ಇರಲಿಲ್ಲ ಅಥವಾ ಬೆಳೆ ಮಾಡಿದ್ದಕ್ಕೆ ತಕ್ಕ ಹಾಗೆ ಹಣ ಕೂಡ ಸಿಗ್ತಾ ಇರಲಿಲ್ಲ. ಸೊ ಅದಕ್ಕಾಗಿ ಇವರು ಕೃಷಿನಲ್ಲೇ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂಥೇಳಿ ತಮ್ಮ ಪಣವನ್ನು ತೊಟ್ಟು ಸೊ ಕೃಷಿಗೆ ಬರ್ತಾರೆ. ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡ ನಂತರದಲ್ಲಿ ಕೃಷಿಯ ಕಡೆಗೆ ಬಂದು ಕೃಷಿಯಲ್ಲಿ ಹಲವಾರು ರೀತಿಯ ಪ್ರಯೋಗಗಳನ್ನು ಮಾಡ್ತಾರೆ. ಅಂದರೆ ಬೇರೆ ಬೇರೆ ರೀತಿಯ ತರಕಾರಿಗಳನ್ನು ಹಾಕುವಂಥದ್ದು, ಸೊಪ್ಪುಗಳನ್ನು ಹಾಕುವಂಥದ್ದು, ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಆನಂತರ ಅವರು ಒಂದು ಕೃಷಿನಲ್ಲಿ ಉಪಾಯವನ್ನು ಕಂಡುಕೊಂಡು ಸೊ ಸೀಸನ್ ಆಗಿ ಬರುವಂತಹ ತರಕಾರಿಗಳನ್ನು ಸೊಪ್ಪುಗಳನ್ನು ಹಾಕೋದ್ರ ಜೊತೆಯಲ್ಲಿ ಕೃಷಿಯನ್ನು ಮಾಡ್ತಾ ಹೋಗ್ತಾರೆ. ಇವರಿಗಿರುವಂತಹ 60 ಎಕರೆಯ ಕೃಷಿ ಭೂಮಿನಲ್ಲಿ ತರಕಾರಿ ಮತ್ತು ಸೊಪ್ಪಿನ ಬೆಳೆಗಳನ್ನು ಮಾಡ್ತಾ ಇದರೊಂದಿಗೆ ಹಣ್ಣಿನ ಗಿಡಗಳನ್ನು ಕೂಡ ಮಾಡ್ಕೊಳ್ತಾರೆ. ಆಮೇಲೆ ಕಡಿಮೆ ಖರ್ಚಿನಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಇವರೊಂದು ಉತ್ತಮ ಉದಾಹರಣೆ ಅನ್ನೋದು ಇವರ ಮಾತಾಗಿದೆ. ಸೊ ಹಾಗಿದ್ರೆ ಯಾಕೆ ಈ ರೀತಿ ಉತ್ತಮವಾಗಿ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಆಗ್ತದೆ, ಇವರು ಮಾಡ್ತಾ ಇರುವಂತಹ ಕೃಷಿಯಲ್ಲಿ ಏನೆಲ್ಲ ವಿಶೇಷತೆಗಳಿದೆ, ಮತ್ತು ಪ್ರತಿ ಸೀಸನ್ಗೆ ತಕ್ಕ ಹಾಗೆ ವಿವಿಧ ರೀತಿಯ ಬೆಳೆಗಳನ್ನು ಮಾಡ್ತಾ ಇರೋದ್ರಿಂದ ಯಾವ್ಯಾವ ರೀತಿಯ ಬೆಳೆಗಳನ್ನು ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ನಾವು ನೋಡ್ಬೋದು, ಈಗ ತರಕಾರಿಗಳಂತ ಬಂದರೆ ಟೊಮ್ಯಾಟೊ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಬೂದುಗುಂಬಳಕಾಯಿ ಇರ್ಬೋದು, ಹೀಗೆ ಬೇರೆ ಬೇರೆ ಬೆಳೆಗಳನ್ನು ಮಾಡ್ತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ತರಕಾರಿಗಳು ಅಷ್ಟೇ ಅಲ್ಲದೆ ಸೊಪ್ಪುಗಳನ್ನು ಕೂಡ ಬೆಳೆಸ್ತಾ ಇದ್ದಾರೆ. ಇವರು ಬೆಳೆಸಿರುವಂತಹ ಸೊಪ್ಪುಗಳಲ್ಲಿ ಕೊತ್ತಂಬರಿ ಸೊಪ್ಪು, ಮೆಂತ್ಯೆ, ಅರವೆ ಸೊಪ್ಪು, ಹೀಗೆ ಬೇರೆ ಬೇರೆ ರೀತಿಯ ಸೊಪ್ಪುಗಳನ್ನು ಕೂಡ ಬೆಳೆಸಿ ಮಾರಾಟವನ್ನು ಮಾಡಿ ಉತ್ತಮವಾದಂತಹ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಸೊ ಈ ರೀತಿಯಲ್ಲಿ ಕೃಷಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಭೂಮಿಯ ಫಲವತ್ತತೆ ಕೂಡ ಹೆಚ್ಚಾಗುತ್ತೆ. ಯಾವುದೇ ರೀತಿ ರಾಸಾಯನಿಕಗಳನ್ನ ಬಳಸ್ತಾ ಇದ್ರೆ ಕೃಷಿನಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಮತ್ತೆ ಇಳುವರಿಯನ್ನು ಪಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಅನ್ನೋದು ಇವರು ಮಾಡ್ತಾ ಇರುವಂತಹ ಕೃಷಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಹಾಗಾದರೆ ಇವರು ಮಾಡ್ತಾ ಇರುವಂತಹ ಈ ಕೃಷಿಯ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಅವ್ರ ಜೊತೆಯಲ್ಲೇ ಮಾತಾಡಿ ತಿಳ್ಕೊಳ್ಳೋದು ಒಳ್ಳೇದು ಅಂತ ಅನ್ಕೊಳ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವರು ಮಾಡ್ತಾ ಇರುವಂತಹ ಕೃಷಿನಲ್ಲಿ ಹೇಗೆ ಹೆಚ್ಚು ಲಾಭ ಬರೋದಕ್ಕೆ ಸಾಧ್ಯ ಆಯಿತು, ಮತ್ತು ಇವರು ಮಾಡ್ತಾ ಇರುವಂತಹ ಕೃಷಿನಲ್ಲಿ ಏನೆಲ್ಲ ಬೆಳೆಗಳನ್ನು ಮಾಡಿದರೆ, ಮತ್ತು ಆ ಬೆಳೆಗಳಿಗೆ

ಯಾವ ರೀತಿ ಪೂರಕವಾಗಿ ಕೃಷಿ ಭೂಮಿಯನ್ನ ಸಿದ್ಧಪಡಿಸ್ಕೊಳ್ತಾರೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ತಿಳಿಸ್ಕೊಡೋಕೆ ಇರುವಂತಹ ಇವರು ಕೋಲಾರ ಜಿಲ್ಲೆಯವರು. ಸೊ ಇವರು ಶಾಂತಮೂರ್ತಿ, ಮೊದಲಿಗೆ ಪ್ರೊಫೆಸರ್ ಆಗಿ ತಮ್ಮ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ, ನಂತರ ಸ್ವಯಂ ನಿವೃತ್ತಿಯನ್ನು ಪಡೆದುಕೊಂಡು ಕೃಷಿಗೆ ಬಂದು ಕೃಷಿಯಲ್ಲಿ ಉತ್ತಮವಾದಂತಹ ಸಾಧನೆಯನ್ನು ಮಾಡಿ ಉತ್ತಮವಾದಂತಹ ಆದಾಯವನ್ನು ಕೂಡ ಗಳಿಸಿದ್ದಾರೆ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇವ್ರ ಜೊತೆನಲ್ಲಿ ಮಾತಾಡೋಣ, ಹಾಗೆ ಇವ್ರು ಮಾಡ್ತಾ ಇರುವಂತಹ ಕೃಷಿಯ ವಿಶೇಷತೆಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುರೋಡ ಫ್ಯಾಮ್ ಸಮುದಾಯ ಬರಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬರಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ, ನಾಡಿ ಪನ್ನಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ನಾವು ಮಾತಾಡ್ತಿರುವಂತಹ ಕೃಷಿಯ ಬಗ್ಗೆ ಕೋಲಾರದ ಶಾಂತಮೂರ್ತಿ ಅವರು ಮಾಹಿತಿಗಳನ್ನು ತಿಳಿಸ್ತಾ ಇದ್ದಾರೆ. ಇವರು ತಮ್ಮ ಕೃಷಿನಲ್ಲಿ ಹಲವಾರು ರೀತಿಯ ಬೆಳೆಗಳನ್ನು ಮಾಡ್ತಾ, ಅದರಲ್ಲಿ ತರಕಾರಿಗಳಾಗಿರ್ಬೋದು, ಸೊಪ್ಪುಗಳನ್ನಾಗಿರ್ಬೋದು, ಹೀಗೆ ಬೇರೆ ಬೇರೆ ಬೆಳೆಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇವರು ಪ್ರೊಫೆಸರ್ ಆಗಿ ಕಾರ್ಯವನ್ನು ನಿರ್ವಹಿಸಿ ನಂತರ ಕೃಷಿಯ ಬಗ್ಗೆ ಹೆಚ್ಚಿನ ಆಸಕ್ತಿ ಇದ್ದಿದ್ದರಿಂದ ಕೃಷಿಯ ಕಡೆಗೆ ಬಂದು ಕೃಷಿನಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸಬೇಕು ಅನ್ನೋ ಕಾರಣಕ್ಕೆ, ಉತ್ತಮವಾದಂತಹ ಇಳುವರಿಯನ್ನು ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಕೃಷಿಯ ಕಡೆಗೆ ಹೆಚ್ಚಿನ ಒಲವನ್ನು ಕೊಡ್ತಾರೆ. ಹಾಗೆಯೇ ಇವರು ಮಾಡ್ತಾ ಇರುವಂತಹ ಈ ಕೃಷಿಗೆ ಇವರ ತಂದೆಯವರು ಮಾಡ್ತಾ ಇದ್ದಂತಹ ಕೃಷಿ ಸ್ಫೂರ್ತಿಯಾಗಿರುತ್ತೆ. ಯಾಕೆಂತಂದರೆ ಇವರ ತಂದೆಯವರು ಕೃಷಿಯನ್ನು ಮಾಡುವಂತಹ ಸಮಯದಲ್ಲಿ ಹಲವಾರು ಬಾರಿ ಅದರಲ್ಲಿ ಲಾಸ್ನ ಕಾಣ್ತಾರೆ. ಅಂದರೆ ತರಕಾರಿಗಳನ್ನ ಬೆಳೀತಾರೆ, ತರಕಾರಿಗಳನ್ನ ಬೆಳೆದ ನಂತರದಲ್ಲಿ ಅದಕ್ಕೆ ತಕ್ಕನಾದಂತಹ ಬೆಲೆ ಸಿಕ್ಕುವುದಿಲ್ಲ, ಕೆಲವೊಂದ್ಸರಿ ಲಾಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ಅವರ ಭೂಮಿನಲ್ಲಿ ಬೆಳೆದಂತಹ ಬೆಳೆಗಳಿಗೆ ಉತ್ತಮವಾದಂತಹ ಲಾಭ ಸಿಗ್ತಾ ಇರಲ್ಲ ಅಥವಾ ಆದಾಯ ಸಿಗ್ತಾ ಇರಲ್ಲ. ಸೊ ಹಾಗಾಗಿ ಇವರು ಕೃಷಿನಲ್ಲಿ ಹೆಚ್ಚಿನ ಲಾಭ ಗಳಿಸೋದಕ್ಕೆ ಅಥವಾ ಉತ್ತಮವಾದಂತಹ ಆದಾಯವನ್ನು ಗಳಿಸಬೇಕು ಅನ್ನೋ ಕಾರಣಕ್ಕೆ ಕೃಷಿ ಭೂಮಿನಲ್ಲಿ ಬಂದು ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡಿ ನಂತರ ಕೃಷಿನಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸುವಂತಹ ರೀತಿಯಲ್ಲಿ ಕೃಷಿಯನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಸೊ ಇವರು ಕಂಡುಕೊಂಡಿರುವಂತಹ ಈ ಉಪಾಯ ಏನಿದೆ, ಇವರ ಕೃಷಿನಲ್ಲಿ ಇದುವರೆಗೂ ಕೂಡ ಲಾಸ್ ಅನ್ನೋದನ್ನು ಕಂಡೇ ಇಲ್ಲ, ಹೆಚ್ಚಿನವಾದಂತಹ ಲಾಭವನ್ನೇ ಕಂಡಿದೆ ಅಂತಲೇ ಹೇಳ್ಬೋದು. ಹಾಗೆ ಇವ್ರು ಮಾಡ್ತಾ ಇರುವಂತಹ ಕೃಷಿನಲ್ಲಿ ಸೀಸನಲ್ ಆಗಿ ಸಿಗುವಂತಹ ತರಕಾರಿ ಹಣ್ಣುಗಳನ್ನು ಅಥವಾ ಸೊಪ್ಪುಗಳನ್ನು ಬೆಳೆದು ಇವರು ಆದಾಯವನ್ನು ಗಳಿಸ್ತಾ ಇರೋದು ಮತ್ತು ಲಾಭವನ್ನು ಪಡ್ಕೊಳ್ತಾ ಇರೋದು. ಸೊ ಹಾಗಾದರೆ ನೀವು ಇದೇ ರೀತಿಯ ಕೃಷಿಯನ್ನು ಮಾಡ್ತಿದ್ದೀರಾ ಅಂತಂದರೆ, ನೀವು ಮಾಡ್ತಾ ಇರುವಂತಹ ಕೃಷಿ ಹೇಗಿದೆ ಮತ್ತು ಅದರಲ್ಲಿ ಯಾವ್ಯಾವ ಬೆಳೆಗಳನ್ನು ಮಾಡ್ತೀರಾ ಮತ್ತು ಬೆಳೆಗಳಲ್ಲಿ ಏನೆಲ್ಲ ಬೆಳೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಆ ಭೂಮಿಗೆ ತಕ್ಕ ಹಾಗೆ ಯಾವೆಲ್ಲ ಬೆಳೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅದಕ್ಕೆ ಭೂಮಿಯ ಸಿದ್ಧತೆಯನ್ನು ಯಾವ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ, ಎಲ್ಲ ವಿಚಾರಗಳನ್ನು ನೀವು ಕೂಡ ತಿಳ್ಕೊಂಡಿದ್ದೀರಾ, ನೀವು ಕೂಡ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ತಪ್ಪದೇ ನಮ್ಮ ವಾಟ್ಸಪ್ ಸಂಖ್ಯೆಗೆ ವಾಯ್ಸ್ ಮೆಸೇಜ್ನ ಅಥವಾ ಮೆಸೇಜ್ನ ಕೂಡ ಮಾಡಿ ನೀವು ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚ್ಕೊಳ್ಬೋದು. ಸೊ ಹಾಗಿದ್ರೆ ಇನ್ಯಾಕೆ ತಡ ಮಾಡ್ತೀರಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ನಮ್ಮ ಜೊತೆ ಮಾತಾಡಬೇಕು ಅಂತಂದರೆ ನಮ್ಮ ಸಂಖ್ಯೆ 9686609769 ಈ ಸಂಖ್ಯೆಗೆ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವಂತಹ ಇವರು ಕೋಲಾರ ಜಿಲ್ಲೆಯವರು ಶಾಂತಮೂರ್ತಿ. ಸೊ ಬನ್ನಿ ಹಾಗಿದ್ರೆ ಇವರ ಜೊತೆಯಲ್ಲಿ ಮಾತಾಡೋಣ, ಇವರು ಮಾಡ್ತಿರುವಂತಹ ಈ ಒಂದು ಕೃಷಿಯಲ್ಲಿ ಏನೆಲ್ಲ ವಿಶೇಷತೆಗಳಿದೆ, ಹಾಗೆ ಇವರು ಕೃಷಿಯನ್ನು ಯಾವ ರೀತಿಯಲ್ಲಿ ಆರಂಭ ಮಾಡಿದ್ರು, ಸೊ ಲಾಸ್ ಆಗ್ತಾ ಇದ್ದಂತಹ ಇವರ ಕೃಷಿ ಭೂಮಿ ಈಗ ಲಾಭದಲ್ಲಿ ನಡೀತಾ ಇದೆ, ಹೇಗೆ ಇದೆಲ್ಲ ಸಾಧ್ಯ ಆಯಿತು ಅನ್ನೋದನ್ನು ಅವರ ಹತ್ರಕ್ಕೆ ಮಾತಾಡೋಣ. ಸೊ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಮೊದಲನೇದಾಗಿ ನಿಮ್ಮ ಪರಿಚಯವನ್ನು ಮಾಡ್ಕೊಳ್ಬೋದಾ, ಹೇಗೆ ನಿಮ್ಮ ಕೃಷಿಯ ಜೀವನ ಆರಂಭ ಆಯಿತು, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
4: ನಾನು BE MTech ಮಾಡಿ ಒಂದು 10-12 ವರ್ಷವರೆಗೂ ಪ್ರೊಫೆಸರ್ ಆಗಿ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿದೆ. ಆಮೇಲೆ ನಮ್ಮದು ಜಮೀನು ಇತ್ತು 60 ಎಕರೆ. ಸೊ ಒಂದು ಕೃಷಿಯಿಂದ ಕೆಲಸ ರಿಸೈನ್ ಮಾಡಿಬಿಟ್ಟು ಬಂದು ಲಾಸ್ಟ್ 3 ಇಯರ್ಸಿಂದ ನಾನು ವ್ಯವಸಾಯ ಮಾಡಿಸ್ತಾ ಇದ್ದೀನಿ. ನಮ್ಮ ತಂದೆ ಎಕ್ಸ್ಪೀರಿಯನ್ಸ್ ತಗೊಂಡು ಸೊ ಇದರಲ್ಲಿ ಏನಾಗುತ್ತೈತೆ ಅಂದರೆ ನಮ್ಮ ತಂದೆಯವರು ಮಾಡೋವಾಗ ಎಲ್ಲನೂ ಬಂದು ಎಲ್ಲರೂ ಹಾಕಿ ಬಿತ್ತನೆ ಎಲ್ಲರೂ ಹಾಕಿ ತರಕಾರಿ ಎಲ್ಲ ಹಾಕಿ ಲಾಸು ಲಾಭ ಬಂತಾಯಿತು. ಆಮೇಲೆ ನಾನೊಂದು ಟಾರ್ಗೆಟ್ ಫಿಕ್ಸ್ ಮಾಡಿದೆ, ಯಾವಾಗ ಯಾವಂಥ ಸೀಸನ್ನಲ್ಲಿ ಏನು ಕ್ರಾಪ್ ಹಾಕಬೇಕು, ಯಾವ ಬೆಳೆ ಚೆನ್ನಾಗಿ ಬರ್ತದೆ, ಯಾವಂಗೆ ದುಡ್ಡು ಮಾಡೋದಂತ ಯೋಚನೆ ಮಾಡಿ ಪ್ಲ್ಯಾನಿಂಗು ಪ್ರಾಸೆಸ್ಸು ಮುಂಚೆನೇ ಮಾಡಿಕೊಂಡು ಆಮೇಲೆ ಒಂದೊಂದು ಬೆಳೆನೂ ಹಾಕ್ತಾಯಿದ್ದೀನಿ. ನಾನು ಮಿನಿಮಮ್ ಎವ್ರಿ ಸೀಸನ್ ಅಂದರೆ 3 ತಿಂಗಳ ಪೀರಿಯಡಲ್ಲಿ ಒಂದೊಂದು ಕ್ರಾಪ್ ತೆಗಿತೀವಿ ವೆಜಿಟೇಬಲ್ಸು, ಎವ್ರಿ ಸೀಸನ್ಗೆ 20 ಎಕರೆ ಪ್ಲ್ಯಾನಿಂಗ್ ಮಾಡ್ಕೊಂಡು ಇನ್ನು 20 ಎಕರೆಗೆ ಹಾರ್ವೆಸ್ಟಿಂಗ್ ಮಾಡೋದು, ಇನ್ನು 20 ಎಕರೆಗೆ ನೆಕ್ಸ್ಟ್ ಸೋವಿಂಗ್ ಮಾಡೋ ಥರ ಪ್ಲ್ಯಾನಿಂಗ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಅದರಲ್ಲಿ ಲಾಸ್ಟ್ 2.5 ಇಯರಿಂದ ನಾನು ಯಾವುದೊಂದು ಬೆಳೆಯಿಂದ ನನ್ನ ಕೈಯಿಂದ ದುಡ್ಡು ಯಾವುದೂ ಹೋಗಿಲ್ಲ, ಅಷ್ಟೊಂದು ಲಾಭ ಮಾಡಿದ್ದೀವಿ. ನಾನೇನು ಹೇಳೋದಂದರೆ ರೈತರಿಗೆಲ್ಲರಿಗೂ, ಯಾರೋ ಏನೋ ಮಾಡ್ತಾರೆ, ಇವತ್ತು ಟೊಮೊಟೊ ರೇಟ್ ಅಂದರೆ ಟೊಮೊಟೊ ಹಾಕಬೇಕು, ಕ್ಯಾರೆಟ್ ರೇಟ್ ಕ್ಯಾರೆಟ್ ಹಾಕಬೇಕು, ಆ ಥರ ಮಾಡಬಾರ್ದು. ಸೊ ಯಾವಾಗ ಹಬ್ಬ ಬರುತ್ತೆ, ಯಾವಾಗ ತಿಂಗಳಲ್ಲಿ ಮೂರ್ತಗಳು ಜಾಸ್ತಿ ಇರುತ್ತೆ, ಸೊ ಆ ಥರ ಪ್ಲ್ಯಾನಿಂಗ್ ಮಾಡ್ಕೊಂಡು ಕ್ರಾಪ್ ಪೀರಿಯಡ್ ಎಷ್ಟು, 60 ಡೇಸಾ 90 ಡೇಸಾ ಅಂತ ಮಾಡ್ಕೊಂಡು ಅದಕ್ಕೆ ತಕ್ಕಂತಾಗಿ ಡೇ 1 ಕೌಂಟ್ ಮಾಡಿಕೊಂಡು ಅದನ್ನು ದಾಸ್ಯದಿಂದ ನೋಡಿ ಚೆನ್ನಾಗಿ ಮಾಡಿದ್ರೆ ಎಲ್ಲ ರೈತರು ಲಾಸ್ ಅನ್ನೋದು ನೋಡಿದಿರ ಬೆಳೆ ಚೆನ್ನಾಗಿ ಮಾಡ್ಬೋದು.
3: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಸೊ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮನ ತೊಗೊಂಡು ವಾಪಸ್ ಬರೋಣ ಸರ್. ಸೊ ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಶಾಂತಮೂರ್ತಿ ಅವರು ಮಾತಾಡ್ತಾ ಇದ್ರು. ಇವ್ರು ಮಾಡ್ತಾ ಇರುವಂತಹ ಈ ಒಂದು ಕೃಷಿ ಏನಿದೆ ಇದರಲ್ಲಿ ತರಕಾರಿ ಮತ್ತು ಸೊಪ್ಪುಗಳನ್ನ ಬೆಳೆಸ್ತಾ ಇದ್ದಾರೆ. ಸೊ ತರಕಾರಿ ಸೊಪ್ಪುಗಳ ಜೊತೆಯಲ್ಲಿ ಇವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಅವರ ತಂದೆಯವರು ಮಾಡ್ತಾ ಇದ್ದಂತಹ ಕೃಷಿಯ ಎಕ್ಸ್ಪೀರಿಯೆನ್ಸ್ನ ಇಟ್ಕೊಂಡು ಇವರು ಮಾಡ್ತಾ ಇರುವಂಥದ್ದು, ಜೊತೆಗೆ ಇವರಿಗೆ ಎಲ್ಲಿ ಲಾಸ್ ಆಗಿತ್ತು ಲಾಭ ಬಂದಿತ್ತು ಈ ಥರದ್ದೆಲ್ಲ ಒಂದು ಯೋಚನೆ ಮಾಡಿ ಕೃಷಿಯನ್ನು ಮಾಡೋದ್ರಿಂದ ಉತ್ತಮವಾದಂತಹ ಆದಾಯವನ್ನು ಗಳಿಸ್ಬೋದು ಅನ್ನೋದು ಇವರ ಮಾತಾಗಿದೆ. ಇದರ ಜೊತೆಯಲ್ಲಿ ಇವರು ಮುಖ್ಯವಾಗಿ ಅಳವಡಿಸ್ಕೊಂಡಿರುವಂಥದ್ದು ಅಂದರೆ ಸೊ ಸೀಸನಲ್ ಆಗಿ ಯಾವ ರೀತಿಯ ತರಕಾರಿಗಳನ್ನ ಯಾವ ರೀತಿಯ ಸೊಪ್ಪುಗಳನ್ನ ಬೆಳಿಬೇಕು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಆ ರೀತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇರೋದು ಇವರಿಗೆ ತುಂಬಾ ಹೆಲ್ಪ್ಫುಲ್ ಆಗ್ತದೆ ಮತ್ತು ಉತ್ತಮವಾದಂತಹ ಲಾಭವನ್ನು ಕೂಡ ತಂದುಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗೆಯೇ ಇವರ ಕೃಷಿಯಲ್ಲಿ ಮಾಡ್ತಿರುವಂತಹ ತರಕಾರಿಗಳೇನೇನು ಮತ್ತು ಅದನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಅದಕ್ಕೆ ಹೇಗೆಲ್ಲ ಸಿದ್ಧತೆಯನ್ನು ಮಾಡ್ಕೋಬೇಕಾಗುತ್ತೆ, ಇದೆಲ್ಲದರ ಬಗ್ಗೆ ನಾವು ಶಾಂತಮೂರ್ತಿ ಅವ್ರ ಜೊತೆಯಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಒಂದಾಯ್ತು ಸರಿನಾ, ಎರಡಾಯ್ತು ಸರಿನಾ, ಮೂರಿದು ನಾಲ್ಕಿದು ನಾಲ್ಕೇ ಮುತ್ತುಗಳು. ಅಯ್ಯೋಯ್ಯೋ,
1: ಒಂದು ಎರಡು ಮೂರು ನಾಲ್ಕು ಆಮೇಲೆ ಏನು,
2: ನಾಲ್ಕು ಮೂರು ಎರಡು ಒಂದು ಆಮೇಲಿನ್ನೇನು,
0: ಅರೆ ಆಮೇಲಿನ್ನೇನು,
2: ಒಂದು ಎರಡು ಮೂರು ನಾಲ್ಕು ಆಮೇಲೆ ಏನು,
1: ನಾಲ್ಕು ಮೂರು ಎರಡು ಒಂದು ಆಮೇಲಿನ್ನೇನು,
2: ಅರೆ ಆಮೇಲಿನ್ನೇನು,
0: ಏನು ಆಮೇಲೆ ಇನ್ನೇನು, ಅಷ್ಟೇ ನನಗೆ ಗೊತ್ತಿರೋದು, ನಾನೇನು ಮಾಡಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ತರಕಾರಿ ಬೆಳೆಗಳ ಜೊತೆಯಲ್ಲಿ ಸೊಪ್ಪುಗಳನ್ನು ಬೆಳೆದು ಸೊ ಉತ್ತಮವಾದಂತಹ ಲಾಭವನ್ನು ಪಡ್ಕೊಳ್ತಾ ಇರುವಂತಹ ನಮ್ಮ ಕೋಲಾರದ ಶಾಂತಮೂರ್ತಿ ಅವರು. ಸೊ ಇವರು ತಮ್ಮ ವೃತ್ತಿಯನ್ನು ಬಿಟ್ಟು ಕೃಷಿಯ ಕಡೆಗೆ ಹೆಚ್ಚಿನ ಒಲವನ್ನು ಕೊಟ್ಟು ತಮ್ಮ ಆಸೆಯಂತೆಯೇ ಕೃಷಿನಲ್ಲಿ ಹಲವಾರು ಪ್ರಯೋಗಗಳನ್ನು ಮಾಡಿ ಸೊ ಕೃಷಿನಲ್ಲಿ ಕೂಡ ಉತ್ತಮವಾದಂತಹ ಆದಾಯ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಂತಮೂರ್ತಿ ಅವರ ಜೊತೆಯಲ್ಲಿ ಮಾತನ್ನು ಮುಂದುವರಿಸೋಣ. ಹಾಗೆ ಅವರು ಮಾಡ್ತಿರುವಂತಹ ಈ ಒಂದು ಕೃಷಿನಲ್ಲಿ ಏನೆಲ್ಲ ವಿಶೇಷತೆಗಳಿದೆ, ಹಾಗೆ ಇವರು ಮಾಡ್ತಿರುವಂತಹ ಕೃಷಿನಲ್ಲಿ ಹೇಗೆ ಆದಾಯ ಗಳಿಸ್ತಾ ಇದ್ದಾರೆ, ಮತ್ತು ಅವರು ಮಾಡ್ತಿರುವಂತಹ ಕೃಷಿನಲ್ಲಿ ಇರುವಂತಹ ಪದ್ಧತಿಗಳೇನೇನು, ಸೊ ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸೋಣ. ಶಾಂತಮೂರ್ತಿ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಆಗಲೇ ನೀವು ಮಾತಾಡ್ತಿದ್ದಾಗ ಹೇಳಿದ್ರಿ, ಸೊ ತರಕಾರಿಗಳನ್ನ ಮತ್ತು ಸೊಪ್ಪುಗಳನ್ನ ನೀವು ನಿಮ್ಮ ಕೃಷಿ ಭೂಮಿನಲ್ಲಿ ಮಾಡಿದಿರ ಅಂತೇಳಿ. ಸೊ ಈಗ ತರಕಾರಿಗಳಲ್ಲಿ ಯಾವ್ಯಾವ ತರಕಾರಿಗಳನ್ನ ಮಾಡಿದಿರ, ಮತ್ತು ಪ್ರಮುಖವಾಗಿ ಯಾವ ತರಕಾರಿನ ಮಾಡಿದ್ರ, ಮತ್ತು ಸೀಸನ್ ವೈಸ್ ತರಕಾರಿಗಳನ್ನ ಬೆಳಿತೀವಿ ಅಂತ ಹೇಳ್ತಾ ಇದ್ರಿ, ಹೇಗೆ ಯಾವ್ಯಾವ ತರಕಾರಿಗಳನ್ನ ಬೆಳಿತಾ ಇದ್ರೆ ಇದ್ರ ಬಗ್ಗೆ ಹೇಳ್ಬೋದಾ ಸರ್?
6: ಎರಡು ಟೈಪ್ ಆಫ್ ಕ್ಯಾರೆಟ್ ಸೀಸನ್ ಇದೆ ನಮಗೆ, ಒಂದು ವಿಂಟರ್ ಸೀಸನ್ನು, ಇನ್ನೊಂದು ಸಮ್ಮರ್ ಸೀಸನ್ನು. ವಿಂಟರ್ ಸೀಸನಲ್ಲಿ ನವಂಬರ್ ಆರ್ ಡಿಸೆಂಬರಲ್ಲಿ ಸೋಯಿಂಗ್ ಮಾಡ್ಕೊತೀವಿ, ಸಮ್ಮರ್ ಸೀಸನಲ್ಲಿ ಮಾರ್ಚ್ ಆ್ಯಂಡ್ ಏಪ್ರಿಲ್, ದೀಸ್ ಟು ಸೀಸನಲ್ಲಿ ಮಾಡ್ಕೊತೀವಿ. ಸೊ ವಿಂಟರ್ ಸೀಸನಲ್ಲಿ ಮಾಡುವಾಗ ನಾವು ಮಾರ್ಕೆಟಿಂಗ್ ಮೇಯ್ನ್ ಬೇಸ್ ಥಿಂಕ್ ಮಾಡ್ತೀವಿ. ಸೊ ರೈನಿ ಸೀಸನ್ ಏನಾದರೂ ಡಿಸೆಂಬರಲ್ಲಿ ರೈನ್ ಚೆನ್ನಾಗಿದ್ದರೆ ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಇರುತ್ತೆ ಫೆಬ್ರವರಿ ಮಾರ್ಚಲ್ಲೆಲ್ಲನು. ಸೊ ಆಫ್ಟರ್ ದಟ್ ಸಮ್ಮರ್ ಸೀಸನಲ್ಲಿ ಮಾರ್ತೀವಿ. ಸಮ್ಮರ್ ಸೀಸನ್ ನಮ್ಗೆ ಅನುಕೂಲ, ವಾತಾವರಣ ತುಂಬ ಅನುಕೂಲ ಆಗಿರ್ತದೆ. 30 degrees ಆ 32 degrees ಡೇ ಟೈಮಲ್ಲಿ, 19-20 degrees ನೈಟ್ ಟೈಮಲ್ಲಿ ಇರುತ್ತೆ. ಸೊ ಜರ್ಮಿನೇಷನ್ ಸೂಪರಾಗಿ ಬರ್ತದೆ ಈ ಕಡೆ ಎಲ್ಲನೂ. ಆಫ್ಟರ್ ಸೇವಿಂಗ್ ಫಸ್ಟ್ ಡೇ ಟು 6th day ನೋಡಿಬಿಟ್ಟು, 6th day ಹರ್ಬಿಸೈಡ್ ಹೊಡೆದು 10th or 12th day ಫುಲ್ ಜರ್ಮಿನೇಷನ್ ಬಂದಿದೆ ಅಂತ ನೋಡಿಬಿಟ್ಟು ಆಮೇಲೆ ಕ್ರಾಪ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇರ್ತೀವಿ. ಆಫ್ಟರ್ 25th day ಮತ್ತೆ ನಾವು ಕಳೆ ತೆಗೆಯೋಕ್ಕೆ ಸ್ವಲ್ಪ ಲೇಬರ್ನ ಇಟ್ಕೊಂಡು ಕಳೆ ಎಲ್ಲ ತೆಗೆದುಬಿಟ್ಟು ಆಫ್ಟರ್ 30 days ಸ್ವಲ್ಪ ಲೈಟಾಗಿ ಫರ್ಟಿಲೈಸರ್ ಕೊಡ್ತೀವಿ. ನೋ ಹೆವಿ ಫರ್ಟಿಲೈಸರ್ ವಿ ವಿಲ್ ಯೂಸ್ ಫಾರ್ ದಿಸ್ ಕ್ಯಾರೆಟ್. 60 days ಆದಮೇಲೆ ನಾವು ಈ ಥರ ಕಿತ್ತು ನೋಡ್ತೀವಿ. ಸೊ ವಾಟ್ ಈಸ್ ದ ಸೈಜ್ ಆಫ್ ದ ಕ್ಯಾರೆಟ್, ಸೊ ಏನಾದರೂ ರೋಗ ಬಂದಿದೆಯಾ, ಬೋರಾನ್ ಡಿಫಿಷಿಯನ್ಸಿ ಏನಾದರೂ ಇದೆಯಾ ಎಲ್ಲ ಚೆಕ್ ಮಾಡಿಬಿಟ್ಟು ಆಫ್ಟರ್ 10 days ಅದಕ್ಕೆ ಏನು ಬೇಕೋ ಎಲ್ಲನೂ ಸ್ವಲ್ಪ ಯೂಸ್ ಮಾಡಿಬಿಟ್ಟು ಆಮೇಲೆ ಸೋವಿಂಗ್ 70 days ನಾವು ಒಳ್ಳೆ ರೇಟ್ಗೆ ಕೊಟ್ಟಿದ್ವಿ ಇದುವರೆಗೂ.
5: ಓಕೆ ಸರ್, ಹಾಗಾದರೆ ಈಗ ಕ್ಯಾರೆಟ್ಗೆ ಖರ್ಚೆಲ್ಲ ಹೇಗೆ ಬರುತ್ತೆ, ಅದರ ಮೇಂಟೆನೆನ್ಸ್ ಎಲ್ಲ ಹೇಗಾಗುತ್ತೆ ಸರ್, ಅದರ ಬಗ್ಗೆ ಹೇಳ್ಬೋದಾ?
6: ಕ್ಯಾರೆಟ್ಗೆ 1 acre ₹50,000-60,000 ಖರ್ಚು ಬರ್ತದೆ. ಆಫ್ಟರ್ 70 days ಆದಮೇಲೆ ನಾವು ಮಿನಿಮಮ್ 200-250 bags ತೊಗೊತಾ ಇದ್ದೀವಿ. ಸಮ್ಮರ್ ಸೀಸನಲ್ಲಿ ಮಿನಿಮಮ್ 30 rupees ಮ್ಯಾಕ್ಸಿಮಮ್ 70 rupees ಕ್ಯಾರೆಟ್ ಮಾರಿದ್ದೀವಿ. ವಿಂಟರ್ ಸೀಸನಲ್ಲಿ ಮಿನಿಮಮ್ 20-40 rupees ಮಾಡಿದ್ದೀವಿ. ಸೊ ವಿಂಟರ್ ಸೀಸನಲ್ಲಿ ಖರ್ಚು ಭಾಳ ಕಡಿಮೆ ಇರುತ್ತೆ, ಫರ್ಟಿಲೈಸರ್ಸ್ ಆಗಲಿ ಪೆಸ್ಟಿಸೈಡ್ಸ್ ಆಗಲಿ ಎಲ್ಲನೂ ಕಡಿಮೆ ಯೂಸ್ ಮಾಡ್ತೀವಿ. ಓನ್ಲಿ ಸಮ್ಮರ್ ಸೀಸನ್ ಮಾಡ್ತಾ ಸ್ವಲ್ಪ ಪೆಸ್ಟಿಸೈಡ್ಸ್ ಜಾಸ್ತಿ ಯೂಸ್ ಮಾಡ್ಕೊತೀವಿ. ಸೊ ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅಂದರೆ 34 degrees ಇರುತ್ತೆ ನಮ್ಮ ಏರಿಯಾದಲ್ಲಿ. ಕ್ಯಾರೆಟಲ್ಲಿ ಒಳ್ಳೆ ಲಾಭ ನೋಡಿದ್ದಾರೆ ಇಲ್ಲಿ ರೈತರೆಲ್ಲನು. ಮಿನಿಮಮ್ 1 acre 2 lakh ಮಾಡಿದ್ದಾರೆ, ಮ್ಯಾಕ್ಸಿಮಮ್ 12 lakh ಹೋಗಿದೆ ನಮ್ಮ ಕಡೆ. ಸೊ ಲಾಸ್ಟ್ ಇಯರ್ ಒಳ್ಳೆ ಸಮ್ಮರ್ ಸೀಸನಲ್ಲಿ 6-7 lakh ನಮ್ಮ ವಠಾರದಲ್ಲಿ ಮಾಡಿದ್ದಾರೆ. ಸೊ ನಾವು ಈ ಸಲ ಒಂದು 3 crop 3 seasonಲ್ಲಿ ಹಾಕಿದ್ದೀವಿ.
5: ಓಕೆ ಸೊ ಹಾಗೆ ಸರ್, ಈಗ ಬೇರೆ ಯಾವ ತರಕಾರಿಗಳನ್ನ ಮಾಡಿದಿರಾ ಸರ್, ಇದ್ರ ಬಗ್ಗೆ ಹೇಳ್ಬೋದಾ?
6: ಊದುಗುಂಬಳ ಮಾಡ್ತೀವಿ. ಸೊ ನಾವು ಎವ್ರಿ ಇಯರು ಒಂದು ಸೈಕಲ್ ಒಂದು ಕ್ರಾಪ್ ಹಾಕಿರ್ತೀವಿ ಹೋಗ್ರೂ. ಇದು ಲಾಂಗ್ ಟರ್ಮ್ ಕ್ರಾಪ್, ಅಂದರೆ 5-6 ನಾವು ಹಾರ್ವೆಸ್ಟಿಂಗ್ ಪೀರಿಯಡ್ ಇಟ್ಕೋಬೋದು. ಸೊ ಇವಾಗ ನವಂಬರಲ್ಲಿ ನಾವು ಸೋವಿಂಗ್ ಮಾಡ್ಕೊತೀವಿ, ನವಂಬರಲ್ಲಿ ಸೋವಿಂಗ್ ಮಾಡ್ಕೊಂಡು ಮಾರ್ಚಲ್ಲಿ ಹಾರ್ವೆಸ್ಟಿಂಗ್ಗೆ ರೆಡಿ ಮಾಡ್ತೀವಿ. ಸೊ ಯಾಕೆ ನವಂಬರಲ್ಲೇ ಮಾಡಬೇಕು, ಯಾಕೆ ಮಾರ್ಚಲ್ಲೇ ಹಾರ್ವೆಸ್ಟಿಂಗ್ ಮಾಡಬೇಕಂದ್ರೆ ನಾರ್ತ್ ದಿಲ್ಲಿ ಆ ಕಡೆ ಎಲ್ಲ ಬಂದು ಇದಕ್ಕೆ ಫುಲ್ ಡಿಮ್ಯಾಂಡ್ ಇರುತ್ತೆ. ಏಪ್ರಿಲ್ ಮೇ ಎಲ್ಲೆಲ್ಲ ಬಂದು ಫುಲ್ ಡಿಮ್ಯಾಂಡ್ ಇರುತ್ತೆ. ಮಿನಿಮಮ್ ರೇಟ್ 10 ರುಪೀಸ್ ಇರುತ್ತೆ, ಮ್ಯಾಕ್ಸಿಮಮ್ ರೇಟ್ 20 ರುಪೀಸ್ವರೆಗೂ ಮಾಡಿದ್ವಿ. ಒಂದು ಏಕರೆಗೆ 25 to 30 tons ವರೆಗೂ ನಾವು ಬೆಳೆ ತೆಗೆದಿದ್ದೀವಿ. ಅದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ನಮಗಿಲ್ಲಿ ಸೊ ನವಂಬರ್ ಅಂದ್ರೆ ವಿಂಟರ್ ಸೀಸನ್ನಲ್ಲಿ ಬೆಳೆ ಭಾರಿ ಚೆನ್ನಾಗಿರುತ್ತೆ ನಮ್ಮ ಕಡೆ. ನವಂಬರ್ ಡಿಸೆಂಬರ್ ಜನವರಿ ಎಲ್ಲ 3 ತಿಂಗಳು ವಿಂಟರ್ ಇರುತ್ತೆ, ವಾಟರ್ ಕಂಟೆಂಟು ತುಂಬ ಕಡಿಮೆ ಇರುತ್ತೆ. ಆಫ್ಟರ್ ಫೆಬ್ರವರಿಗೆ ಬಂದು ಒಂದು ಮೀಡಿಯಮಲ್ಲಿ 5 to 10 kgs ಕಾಯಿ ಬರುವಾಗ ಸ್ವಲ್ಪ ಮಾತ್ರ ನಾವು ತುಂಬ ಭಾರಿ ಕಡಿಮೆ ಖರ್ಚೆಲ್ಲ ಒಂದು 15-20 ಸಾವಿರ ರೂಪಾಯಿ ಬರುತ್ತೆ ಒಂದು ಎಕರೆಗೆ. ಟನ್ನೇಜ್ ನೋಡಿದ್ರೆ ನಾವು 25-30 ಮಾಡ್ಬೋದು. ಸ್ವಲ್ಪ ಭೂಮಿಗೆ ಸ್ವಲ್ಪ ತಾಕದ್ದು ಗೊಬ್ಬರ ಅದೆಲ್ಲ ಹೊಡ್ಸಿಕ್ಕಿದ್ರೆ ಸ್ಟಾರ್ಟಿಂಗಲ್ಲಿ ಅಷ್ಟಿದ್ರೆ ಸಾಕು. ಆಮೇಲೆ ಫರ್ಟಿಲೈಸರ್ ಆಗಲಿ ಪೆಸ್ಟಿಸೈಡಲ್ಲಿ ತುಂಬ ಕಡಿಮೆ ನಮಗೆ ಇಲ್ಲೆಲ್ಲ ಯೂಸ್ ಮಾಡ್ತದೆ. ಆಮೇಲೆ ಆ ಟೈಮಲ್ಲಿ ಸೀಸನ್ ಬಂದರೆ ಒಂದು ದಿವಸ ಗಾಡಿ ಬರ್ತದೆ, ಹಾರ್ವೆಸ್ಟಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡಿಬಿಡ್ತೀವಿ. ಸೊ ಅದು ಮಿಸ್ ಆದ್ರೇನು ನಮಗೆ ಮದುವೆ ಮುಹೂರ್ತಗಳೆಲ್ಲ ಜಾಸ್ತಿ ಇದ್ದರೆ ಆ ಟೈಮಲ್ಲಿ ಇದು ಒಳ್ಳೆ ಸೇಲ್ಸ್ ಇರುತ್ತೆ. ಸೊ 10 ರೂಪಾಯಿ ಅಂತೂ ಬಿಡೋದೇ ಇಲ್ಲ ನಮ್ಮ ಕಡೆ. ನಾವು ಎವ್ರಿ ಇಯರ್ ನನ್ನ ತೋಟದಲ್ಲಿ ಈ ಸಲ 6-7 ಎಕರೆವರೆಗೆ ಹಾಕಿದ್ದೆ. ನೆಕ್ಸ್ಟ್ ವೀಕಲ್ಲಿ ಹಾರ್ವೆಸ್ಟಿಂಗ್ ರೆಡಿ ಮಾಡಿದ್ದೀನಿ. ಸೊ ಮಿನಿಮಮ್ 25 tons ತೆಗಿಬೋದು ಈ ಕ್ರಾಪಲ್ಲಿ. ಫ್ರೂಟ್ ವೆಯ್ಟ್ ನೋಡಿದ್ರೆ 10 kgs-40 kgs ನಾವು ಬೆಳೆದಿದ್ದೀವಿ. ಸೊ ಇದು ಒಳ್ಳೆ ಕ್ರಾಪು. ಸೀಸನ್ ಬಂದು ನವಂಬರ್ ಟು ಮಾರ್ಚ್, ನವಂಬರಲ್ಲಿ ಬಿತ್ತನೆ ಮಾಡಬೇಕು, ಮಾರ್ಚಲ್ಲಿ ಹಾರ್ವೆಸ್ಟಿಂಗ್ ರೆಡಿ ಇಡು. ರೇಟ್ ಹೆಂಗಿರುತ್ತೆ ನೋಡ್ಕೊಂಡು 1 ತಿಂಗಳು ಕೂಡ ನಾವು ಲೇಟ್ ಮಾಡಿ ಹಾರ್ವೆಸ್ಟಿಂಗ್ ಮಾಡ್ಕೋಬೋದು. ಖಂಡಿತ ಇದ್ರ ಬೆಳೆ ಸಿಗುತ್ತೆ. ಸೊ ಡೆಲ್ಲಿಯವರು ಆ ಕಡೆಯಿಂದ ವ್ಯಾಪಾರ ಮಾಡೋರು ಬಂದು ಇಲ್ಲಿ ತಗೊಂಡೋಗ್ತಾರೆ.
5: ಓಕೆ, ಸೂಪರ್ ಸರ್. ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೇನೆ ಸರ್. ಹಾಗೆ ನೀವು ಹೇಳಿದಿರುವಂತಹ ಈಗ ಏನು ತರಕಾರಿಗಳಾಗಿರ್ಬೋದು, ಸೊಪ್ಪುಗಳಾಗಿರ್ಬೋದು ಬೆಳೆದು ಸೊ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಅನ್ನೋದು ಈಗಿನ ರೈತರಿಗೂ ಕೂಡ ಗೊತ್ತಾಗ್ತಾ ಇದೆ. ಸೊ ಹಾಗೆ ನೀವು ಮಾಡ್ತಾ ಇರುವಂತಹ ಈ ಕೃಷಿ ಪದ್ಧತಿ ಏನಿದೆ ಮತ್ತು ಇದರಲ್ಲಿ ವಾತಾವರಣವನ್ನು ನೋಡಿಕೊಂಡು ನೀವು ಯಾವ ರೀತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆನೂ ಕೂಡ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಅದರಲ್ಲಿ ಕೂಡ ತರಕಾರಿಯಿಂದ ಹೇಗೆ ಲಾಭವನ್ನು ಪಡ್ಕೋಬೋದು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರಿ. ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರ್ಸಿನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ ಸರ್. ಸೊ ಕೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಕೋಲಾರದ ಶಾಂತಮೂರ್ತಿ ಅವರ ಜೊತೆನಲ್ಲಿ. ಸೊ ಅವ್ರು ಮಾಡ್ತಿರುವಂತಹ ಈ ತರಕಾರಿ ಮತ್ತು ಸೊಪ್ಪುಗಳು ಏನಿದೆ ಸೊ ಈ ಬೆಳೆಗಳಿಂದ ಉತ್ತಮವಾದಂತಹ ಆದಾಯವನ್ನು ಗಳಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ನೀವು ಕೂಡ ಈ ರೀತಿ ಕೃಷಿಯನ್ನು ಮಾಡ್ತಾ ಇದ್ದರೆ ನಿಮ್ಮ ಅನುಭವಗಳನ್ನು ಕೂಡ ನೀವು ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಕೋಲಾರದ ಶಾಂತಮೂರ್ತಿ ಅವರ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ. ಹಾಗೆ ಅವರು ಮಾಡ್ತಾ ಇರುವಂತಹ ಈ ಒಂದು ತರಕಾರಿ ಆಗಿರ್ಬೋದು, ಸೊಪ್ಪುಗಳಾಗಿರ್ಬೋದು, ಅವರು ಮಾಡ್ತಾ ಇರುವಂತಹ ಈ ಕೃಷಿನಲ್ಲಿ ಹೇಗೆ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ, ಮತ್ತು ಅವುಗಳಿಂದ ಯಾವ ರೀತಿಯಲ್ಲಿ ಲಾಭವನ್ನು ಪಡ್ಕೊಳ್ಬೋದು, ಹಾಗೆ ಈ ರೀತಿ ತರಕಾರಿಗಳನ್ನ ಬೆಳೀತಿದ್ದೀವಿ ಅಂತಂದಾಗ ಸೊ ಅದರಲ್ಲಿ ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಮತ್ತು ಹವಾಮಾನಕ್ಕೆ ತಕ್ಕಂತೆ ಅವುಗಳನ್ನ ಯಾವ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ಇವರು ನಮಗೆ ತಿಳಿಸ್ತಾ ಇದ್ರು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಆಗಲೇ ಹೇಳಿದಾಗೆ ಕ್ಯಾರೆಟ್ನಲ್ಲಿ ಯಾವ ರೀತಿ ನಾವು ಬೆಳೆಯನ್ನು ಮಾಡಬೇಕಾಗತ್ತೆ, ಮತ್ತು ಕ್ಯಾರೆಟ್ನ ಬೆಳೆಯಿಂದ ಸೊ ಹೇಗೆ ಲಾಭವನ್ನು ಪಡ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ, ಜೊತೆಗೆ ಬೂದುಗುಂಬಳದ ಬಗ್ಗೆ ಕೂಡ ಅವರು ತುಂಬ ಚೆನ್ನಾಗಿ ಮಾಹಿತಿಗಳನ್ನ ನೀಡ್ತಾ ಇದ್ರು. ಇದರ ಜೊತೆಯಲ್ಲಿ ಅವರು ಸೊಪ್ಪುಗಳನ್ನು ಕೂಡ ಅವರ ಹೊಲದಲ್ಲಿ ಬೆಳೆದಿರುವಂಥದ್ದನ್ನು ಗಮನಿಸ್ಬೋದು. ಸೊ ಅವರು ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಹೀಗೆ ಬೇರೆ ಬೇರೆ ಸೊಪ್ಪುಗಳನ್ನು ಕೂಡ ಅವರ ತೋಟದಲ್ಲಿ ಬೆಳೆದು ಉತ್ತಮವಾದಂತಹ ಆದಾಯವನ್ನು ಗಳಿಸಿದ್ದಾರೆ. ಹಾಗಾದರೆ ಅವರು ಸೊಪ್ಪುಗಳನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ, ಹೇಗೆ ಅವುಗಳನ್ನು ರಕ್ಷಣೆ ಮಾಡ್ಕೋಬೇಕಾಗತ್ತೆ, ಮತ್ತು ಅವುಗಳು ಹಾಳಾಗದೇ ಇರೋ ರೀತಿಯಲ್ಲಿ ಹೇಗೆ ನಾವು ಬೆಳೆನ ತಗೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಅವ್ರ ಜೊತೆಯಲ್ಲಿ ಮಾತಾಡೋಣ. ಸೊ ಅದಕ್ಕೂ ಮುಂಚೆ ಸರ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಂತಮೂರ್ತಿ ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸೊ ನೀವಾಗಲೇ ಹೇಳ್ತಾ ಇದ್ರಿ ತರಕಾರಿಗಳ ಜೊತೆಯಲ್ಲಿ ಸೊಪ್ಪನ್ನು ಕೂಡ ಬೆಳೀತಾ ಇದ್ದೀವಿ ಅಂತ ಹೇಳಿ, ಹಾಗಾದರೆ ಈಗ ಯಾವ ರೀತಿಯ ಸೊಪ್ಪನ್ನು ನೀವು ನಿಮ್ಮ ಹೊಲದಲ್ಲಿ ಹಾಕಿದ್ದೀರಾ, ಮತ್ತು ಹೇಗೆ ಅದರ ನಿರ್ವಹಣೆಯನ್ನು ಮಾಡ್ತೀರಾ, ಮತ್ತು ಅದಕ್ಕೆ ಯಾವ ರೀತಿಯಲ್ಲಿ ನಾವು ಪೋಷಣೆಯನ್ನು ನೀಡಬೇಕಾಗತ್ತೆ, ಮತ್ತು ಹೇಗೆ ಆ ಸೊಪ್ಪನ್ನು ಬೆಳೆಯನ್ನು ನಾವು ಲಾಭದಾಯಕವಾಗಿ ಮಾಡ್ಕೋಬೇಕಾಗತ್ತೆ ಇದ್ರ ಬಗ್ಗೆ ಹೇಳ್ಬೋದು ಸರ್?
3: ನಾನು ಇವಾಗ ನಿಮಗೆ ಕೊತ್ತಂಬರಿ ಬೆಳೆ ಹೆಂಗೆ ಬೆಳೆಯೋದು, ಹೆಂಗೆ ಹಾರ್ವೆಸ್ಟ್ ಮಾಡೋದು, ಅದ್ರ ಬಗ್ಗೆ ಫುಲ್ ಡೀಟೇಲ್ ಹೇಳ್ತೀನಿ. ಮೇಜರ್ ಕ್ರಾಪ್ ಸಮ್ಮರಲ್ಲಿ ನಾವು ಇದನ್ನೇ ಹಾಕೋದು. ಇದರಲ್ಲಿಂದ ಲಾಭ ಏನಂದ್ರೆ ಭಾಳ ಭಾಳ ಕಡಿಮೆ ಖರ್ಚಂತೂ, ಭಾಳ ಭಾಳ ಕಡಿಮೆ, ಲಾಭ ಅಂತೂ ಜಾಸ್ತಿ ಇರುತ್ತೆ ನಮಗೆ. ಸೊ ಹೆಂಗೆ ಮಾಡ್ತೀವಂದರೆ, ಇದು March 25th April 25th ಮೇಜರ್ ಪೀರಿಯಡ್ ನಮಗೆ, ಸೋವಿಂಗ್ ಪೀರಿಯಡ್ ಅಂದರೆ ಬಿತ್ತನೆ ಮಾಡೋ ಕಾಲ ನಮಗೆ. ಸೊ ನಾವು ಒಂದು ತಿಂಗಳಿಂದನೇ ಇಲ್ಲಿ ನೆಲ್ಲನ್ನು ಚೆನ್ನಾಗಿ ಕೆಂಪು ನೆಲಗಳಿದ್ರೆ ಚೆನ್ನಾಗಿ ಬರ್ತದೆ. ಸೊ ಲ್ಯಾಂಡಿನ ಪ್ರಿಪ್ರೇಷನ್ ಮಾಡ್ಕೊಂಡು ತಿಪ್ಪೆ ಗೊಬ್ಬರ ಎಲ್ಲ ಸ್ವಲ್ಪ ಹಾಕಿ ಅದೆಲ್ಲ ರೆಡಿ ಮಾಡ್ಕೊಂಡು ಇಟ್ಬಿಟ್ಟು March 20th ಆ ಟೈಮಲ್ಲಿ ನೋಡಿಬಿಟ್ಟು, ಸೊ ಲ್ಯಾಂಡ್ ಪ್ರಿಪ್ರೇಷನ್ ಆದಮೇಲೆ 1 ಎಕರೆಗೆ 20 kg ಯೂಸ್ ಮಾಡ್ತೀವಿ ಸೀಡ್. 20 kg ಕೊತ್ತಂಬರಿ ಸೀಡ್ ಯೂಸ್ ಮಾಡ್ಕೊತು, ಆಮೇಲೆ ಅವತ್ತು ಮಾತ್ರ 1 ಮೂಟೆ DAP ಹಾಕೊತು. ಸೊ ಎಲ್ಲನೂ ನಾವು ಎತ್ತುಗಳಲ್ಲೇ ಚೆಲ್ಲಿಬಿಟ್ಟು ಸಾಲೆ ಮಾಡ್ಕೊಂಡು, ನಾವು ಸ್ಪ್ರಿಂಕ್ಲರ್ ಇರಿಗೇಷನ್ ಇದ್ದರೆ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡ್ತೀವಿ, ಟ್ರೆಂಚಿಂಗ್ ಇದ್ದರೆ ಟ್ರೆಂಚಿಂಗ್ ಮಾಡ್ತೀವಿ. ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡೋವಾಗ ಏನು ಮಾಡ್ತೀವಿ ಅಂದರೆ 8 feet ಸ್ಪ್ರಿಂಕ್ಲರ್ ಇರಿಗೇಷನ್ ಸ್ಪೇಸಿಂಗ್ ಮಾಡ್ಕೊಂಡು, ಯಾವತ್ತು ಸೋವಿಂಗ್ ಮಾಡ್ತೀವೋ ಬೀಜ ಅವತ್ತೇ ನೀರು ಹಾಕಬೇಕು. ಮೇಜರ್ ಫಸ್ಟ್ ಥಿಂಗ್ ಬಂದು ಅದೇ, ಒಂದು ದಿವಸ ಕೂಡ ಡೇ ಲೇಟ್ ಮಾಡಬಾರ್ದು, ಯಾಕಂದರೆ ಟೆಂಪರೇಚರ್ ಅವಾಗ ಜಾಸ್ತಿ ಇರುತ್ತೆ, 30-35 degreesವರೆಗೂ ಇರುತ್ತೆ. ಸೊ ಎಷ್ಟಾಗುತ್ತೋ ಅವತ್ತು ಅರ್ಧ ಎಕರೆ ಇಲ್ಲ ಒಂದು ಎಕರೆ ಮಾಡ್ಕೊಂಡು ಅವತ್ತೇ ವಾಟ್ರ್ ತುಂಬ ಕೊಟ್ಬಿಡಬೇಕು. 15 days ಆದಮೇಲೆ ಸ್ವಲ್ಪ ಒಂದು ಎಕರೆಗೆ 15-20 kg ಯೂರಿಯಾ ಚೆಲ್ತೀವಿ. 20-25 days ಆದಮೇಲೆ ಕಳೆ ಏನಾದರೂ ಇನ್ನೂ ಇದ್ದರೆ ಸ್ವಲ್ಪ ಲೇಬರ್ ನೆಟ್ಕೊಂಡು ಕಳೆ ತೆಗೆದುಬಿಟ್ಟು 25 days ಆದಮೇಲೆ ಮತ್ತೆ 24-24 R16-16 ಈ ಥರ ಫರ್ಟಿಲೈಸರ್ 1 ಎಕರೆಗೆ 1 ಮೂಟೆ ಕೊಟ್ಬಿಟ್ಟು 30 days ದ ಹೈಟ್ ಬಂದು ಒಂದು ಮೀಡಿಯಮ್ ಇಷ್ಟಿರುತ್ತೆ. 35-40 days ಆರ್ 45 days ಮೇಜರ್ ಆಗಿ ಒಂದೇ ಸಲ ಇಷ್ಟು ಬೆಳೆಯಿರುತ್ತೆ. ಸೊ ಇಲ್ಲಿ ನಾವು ಸಮ್ಮರ್ ಸೀಸನ್ ಮಾಡೋದ್ರಿಂದ ಆ ಟೈಮಲ್ಲಿ ಏನಾಗುತ್ತೆ, ಇಳೀ ನಮ್ಮ ಡಿಸ್ಟಿಕಲ್ಲಿ ಎಲ್ಲ ಕಡೆಯೂ ಟೆಂಪ್ರೇಚರ್ ನಮಗಿಂತ ಜಾಸ್ತಿ ಇರುತ್ತೆ, 40-45 degrees ಇರುತ್ತೆ. ಸೊ ಅಲ್ಲೆಲ್ಲನೂ ಆ ಟೆಂಪ್ರೇಚರ್ ಜರ್ಮಿನೇಷನ್ ಇರೋಲ್ಲ, ಅದರಿಂದ ಅದು ಆ ಟೈಮಲ್ಲಿ ವ್ಯಾಪಾರಿಗಳೆಲ್ಲರೂ May 2nd ಜೂನ್ ಲಾಸ್ಟ್ವರೆಗೂ 90% ವ್ಯಾಪಾರ ಎಲ್ಲ ನಮ್ಮ ತಾಲೂಕಲ್ಲೇ ಇರ್ತಾರೆ. ಸೊ ಇಲ್ಲಿ ಭಾರಿ ದುಡ್ಡು ಮಾಡಿದ್ದೀವಿ ನಾವೆಲ್ಲನೂ 1 ಎಕರೆಗೆ 2 lakh ಮಿನಿಮಮ್ ಆ ಟೈಮಲ್ಲಿ ಸಮ್ಮರ್ ಸೀಸನ್. ಸೊ ಇದೊಂದು ಒಳ್ಳೆ ಕ್ರಾಪ್ ಚೂಸ್ ಮಾಡ್ಬೋದು. ಬಟ್ ಟೆಂಪರೇಚರ್ ಬಂದು ನೈಟ್ ಟೈಮಲ್ಲಿ 19-20 ಇರಬೇಕು, ಡೇ ಟೈಮಲ್ಲಿ 32-34 ಇರಬೇಕು ಬೇಸಿಗೆ ಕಾಲದಲ್ಲಿ. ಮತ್ತು ಮಿಕ್ಕಿದ ಕಾಲದಲ್ಲಿ ವಿಂಟರ್ ರೈನಿ ಸೀಸನ್ ಎಲ್ಲ ಕಡೆಯೂ ಎಲ್ಲ ಕ್ಲೈಮೇಟು ಚೆನ್ನಾಗಿರುತ್ತೆ ಬರುತ್ತೆ. ಬಟ್ ಮೇಜರ್ ನಮಗಿಲ್ಲಿ ಬಂದು March 20th April 20th ಸೋವಿಂಗ್ ಪೀರಿಯಡು, ಹಾರ್ವೆಸ್ಟಿಂಗ್ ಪೀರಿಯಡು ಫ್ರಮ್ ದ ಸೋವಿಂಗ್ ಡೇಟ್ ಟು 40 days.
2: ಓಕೆ ಸರ್, ಹಾಗೆ ಈಗ ನೀವು ನಿಮ್ಮ ಹೊಲದಲ್ಲಿ ಬೀಟ್ರೂಟ್ ಬೆಳೆಯನ್ನು ಕೂಡ ಮಾಡಿದ್ದೀರಾ ಅಂತ ಹೇಳಿದ್ರಿ. ಸೊ ಹೇಗೆ ಅದರ ನಿರ್ವಹಣೆ ಹೇಗಿರುತ್ತೆ, ಮತ್ತು ಯಾವ ಸೀಸನಲ್ಲಿ ಅದನ್ನು ಬೆಳಿತೀರಾ, ಹೇಗೆ ಮಾಡ್ತೀರಾ ಅದ್ರ ಬಗ್ಗೆ ಹೇಳೋದು ಸರ್?
3: ಸೊ ಇಲ್ಲಿ ಬೀಟ್ರೂಟು ವರ್ಷ ಪೂರ ನಾವು ಇಲ್ಲಿ ಬೀಟ್ರೂಟ್ ಬೆಳೀತಾ ಇರ್ತೀವಿ. ಅದರಲ್ಲಿ ಮೇಜರಾಗಿ ನಾವು ಸಮ್ಮರ್ ಸೀಸನ್ನು ವಿಂಟರ್ ಸೀಸನರಲ್ಲಿ ಬೀಟ್ರೂಟ್ ಹಾಕ್ಕೊತಾ ಇರ್ತೀವಿ. ಸೊ ಇದು ಬೀಟ್ರೂಟು ಅದೇ ಥರ ಸೀಡ್ ಚೆನ್ನಾಗಿರೋ ಸೀಡ್ ಚೂಸ್ ಮಾಡಿದ್ರೆ ಇಲ್ಲಿ ಬೆಳೆ ತುಂಬ ಚೆನ್ನಾಗಿರ್ತದೆ. ಕೆಂಪು ಭೂಮಿ ಇದ್ದರೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಈ ಸಲ ನಾನೊಂದು 8 acres 10 acres ಮಾಡಿದ್ದೆ. ಇದು ಖರ್ಚು ಅಂದರೆ ನೋಡಿದ್ರೆ ಭಾಳ ಭಾಳ ಕಡಿಮೆ. ಸೀಡ್ ರೇಟು ಸ್ವಲ್ಪ ಫರ್ಟಿಲೈಸರು ಹರ್ಬಿಸೈಡ್ ಇಷ್ಟು ಯೂಸ್ ಮಾಡಬೇಕಿರೋದು. ಸೊ ಎಷ್ಟು ಬರುತ್ತೆ ಅಂದರೆ ಎಕರೆಗೆಲ್ಲಾನು ಒಂದು 20-25 ಸಾವಿರ ಬರ್ತದೆ. ನಾನು ಒಂದು ಎಕರೆಗೆ ಮಿನಿಮಮ್ 1.5 ಲಕ್ಷ, ಮ್ಯಾಕ್ಸಿಮಮ್ 3.5 ಲಕ್ಷವರೆಗೆ ಕೊಟ್ಟಿದ್ದೀನಿ. ಸೊ ಇದು ಟೈಮ್ ಪೀರಿಯಡ್ ಬಂದು 50-60 ಡೇಸಲ್ಲೇ ಬಂದುಬಿಡುತ್ತೆ. ಸೊ ನೀರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಆಫ್ಟರ್ 40 ಡೇಸ್ ಆದಮೇಲೆ 3 ಡೇಸ್ ಬಿಟ್ಟು 4 ಡೇಸ್ ಬಿಟ್ಟು ನೀರು ಕಡಿಮೆ ಇದ್ರೂ ನಡೀತದೆ. ಸೊ ಒಳ್ಳೆ ಕ್ರಾಪು ಇದು ಚೂಸ್ ಮಾಡ್ಬೋದು ನೀವು ಬೀಟ್ರೂಟು. ಸೊ ಸೀಸನ್ ಬಂದು ಸಮ್ಮರ್ ಸೀಸನ್ ಆ್ಯಂಡ್ ವಿಂಟರ್ ಸೀಸನ್ ಮೇಜರ್ ಚೆನ್ನಾಗಿ ಬೆಳಿಬೋದು ಇದನ್ನು. ರೈನಿ ಸೀಸನಲ್ಲಿ ಸ್ವಲ್ಪ ಪೆಸ್ಟಿಸೈಡ್ಸ್ ಜಾಸ್ತಿ ಹೊಡೆಯೋಂಗಿರುತ್ತೆ, ರೋಗಗಳು ಸ್ವಲ್ಪ ಬರುತ್ತೆ. ಪ್ಲ್ಯಾನಿಂಗು ಆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗಿ ಹಾರ್ವೆಸ್ಟಿಂಗ್ ವರ್ಕ್ ನೋಡಿಬಿಟ್ಟು ಹಾರ್ವೆಸ್ಟಿಂಗ್ ಟೈಮಲ್ಲಿ ಬೇಕಾದರೆ ಒಂದು 10 ದಿವಸ ಹಿಂಗೋ ಹಂಗೋ ರೇಟ್ ನೋಡಿಕೊಂಡು ಹಾರ್ವೆಸ್ಟಿಂಗ್ ಪೀರಿಯಡ್ ಚೆನ್ನಾಗಿ ಮಾಡ್ಕೋಬೇಕು. ಸೊ ಎಲ್ಲ ರೈತರಿಗೂ ನಾನೊಂದು ಖುಷಿಯಿಂದ ಹೇಳ್ತಾ ಇದ್ದೀನಿ, ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಅವ್ರು ಹಾಕಿದ್ರೆ ನಾವು ಹಾಕೋದಂಗಿಲ್ಲ, ಏನು ಇವಾಗ ಹಾಕಿದ್ರೆ ಏನು ಯಾವ ಕಾಲದಲ್ಲಿ ಬರ್ತದೆ ಅವಾಗ ಏನು ರೇಟ್ ಇರುತ್ತೆ ಎಲ್ಲ ಒಂದು ಖುಷಿಯಿಂದ ನಾಲ್ಕು ಗೊತ್ತಿರೋರನ್ನ ಕೇಳಿ ಮಾಡಿ.
2: ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಸೊ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಬೆಳೆಗಳನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ, ಸೊ ಹಾಗೆ ನಿಮ್ಮ ಕಡೆಗೆ ಬರ್ತಾ ಇರುವಂತಹ ಈ ಬೆಳೆಗಳು ಯಾವ ಹವಾಮಾನದಲ್ಲಿ ಬರಬೇಕಾಗುತ್ತೆ, ಎಷ್ಟು ಟೆಂಪರೇಚರ್ ಇರಬೇಕಾಗುತ್ತೆ, ಅದೆಲ್ಲದರ ಬಗ್ಗೆ ತುಂಬ ಚೆನ್ನಾಗಿ ವೈಜ್ಞಾನಿಕವಾದಂತಹ ರೀತಿಯಲ್ಲಿ ಈ ಒಂದು ಬೆಳೆಯನ್ನು ಮಾಡ್ತಿರೋದು ಉತ್ತಮವಾಗಿ ಇಳುವರಿ ಬರೋದಕ್ಕೆ ಮತ್ತು ಉತ್ತಮವಾದಂತಹ ಆದಾಯ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಿಮ್ಮ ಮಾತಲ್ಲಿ ಗೊತ್ತಾಗ್ತಾ ಇದೆ. ಸೊ ಹಾಗೆ ಯಾರೇ ರೈತರು ಈ ರೀತಿ ಕೃಷಿಯನ್ನು ಮಾಡಬೇಕು ಅಂತ ಇದ್ದಾಗ, ತರಕಾರಿಗಳನ್ನ ಅಥವಾ ಹಣ್ಣುಗಳನ್ನ ಅಥವಾ ಸೊಪ್ಪುಗಳನ್ನ ಮಾಡ್ತಿದ್ದೀರ ಅಂತಂದಾಗ, ಸೊ ಅವುಗಳನ್ನು ಯಾವ ರೀತಿಯಲ್ಲಿ ಯಾವ ಸೀಸನಲ್ಲಿ ನಾಟಿ ಮಾಡಬೇಕಾಗತ್ತೆ, ಮತ್ತು ಅಥವಾ ಯಾವ ಸೀಸನಲ್ಲಿ ಅವುಗಳನ್ನು ಬೆಳೆಸಬೇಕಾಗತ್ತೆ, ಅವುಗಳನ್ನ ಹೇಗೆ ನೋಡ್ಕೊಳ್ಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡ ನಂತರದಲ್ಲಿ ಈ ಒಂದು ಕೃಷಿನಲ್ಲಿ ಮುಂದುವರೆದ್ರೆ ಉತ್ತಮವಾದಂತಹ ಆದಾಯ ಇಳುವರಿ ಎಲ್ಲದೂ ಕೂಡ ಸಿಗೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಕೂಡ ಇಷ್ಟಪಡ್ತೀನಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಕೋಲಾರದ ಶಾಂತಮೂರ್ತಿ ಅವರು ಕೂಡ ತಿಳಿಸಿದಂತಹ ಎಲ್ಲ ಮಾಹಿತಿಗಳು ನಿಮಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ನೀವು ಕೂಡ ತರಕಾರಿಗಳನ್ನ ಈ ರೀತಿಯಲ್ಲಿ ಬೆಳಿಬೇಕು ಅಂತ ಇದ್ದರೆ, ಸೊ ಈ ರೀತಿಯ ಒಂದಷ್ಟು ಅಂಶಗಳನ್ನ ಗೊತ್ತಿರೋರು ಅಂತ ತಿಳ್ಕೊಂಡು ಹಾಗೆ ವೈಜ್ಞಾನಿಕ ಪದ್ಧತಿಯಲ್ಲಿ ನೀವು ಕೂಡ ಏನು ವಿಜ್ಞಾನಿಗಳ ಜೊತೆಯಲ್ಲಿ ಮಾತನಾಡಿ ವಿಚಾರಗಳನ್ನ ತಿಳ್ಕೊಂಡು ಈ ಒಂದು ಕೃಷಿಯನ್ನು ಮಾಡಿದ್ರೆ ಉತ್ತಮವಾದಂತಹ ಆದಾಯವನ್ನು ಗಳಿಸೋಕ್ಕೆ ಸಾಧ್ಯತೆ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸಿದ್ದೀನಿ. ಹಾಗೆ ಮತ್ತೊಮ್ಮೆ ನಮ್ಮ ಶಾಂತಮೂರ್ತಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದ ಎಲ್ಲ ಮಾಹಿತಿಗಳು ಕೂಡ ಉಪಯುಕ್ತ ಆಗಿತ್ತು. ಸೊ ಈ ರೀತಿ ನೀವು ಕೂಡ ನಿಮ್ಮ ಕೃಷಿಯ ಬಗ್ಗೆ ತಿಳಿಸ್ಬೇಕು ಅಂತಂದರೆ ಖಂಡಿತವಾಗ್ಲೂ ನಮಗೆ ಒಂದು ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ನ ಅಥವಾ ನಿಮ್ಮ ನಂಬರ್ನ ಸೆಂಡ್ ಮಾಡಿದ್ರೆ ನಾವೇ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು, ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
9: ಬರ್ಮುಡಾ ಎಂಬ ಭ್ರಮಾತ್ಮಕ ತ್ರಿಕೋಣ. ಬರ್ಮುಡಾ ತ್ರಿಕೋಣ ಅಟ್ಲಾಂಟಿಕ್ ಮಹಾಸಾಗರದ ವಾಯವ್ಯ ದಿಕ್ಕಿನಲ್ಲಿದೆ. ಇದೊಂದು ಜಗತ್ತಿನ ಕೌತುಕ ತಾಣವೆಂದು ಸುದ್ದಿ ಹಬ್ಬಿಸಲಾಗಿದೆ. ಹಡಗು, ದೋಣಿ, ಯಾಚುಗಳು, ವಿಮಾನಗಳು ಈ ದ್ವೀಪದ ಸಮೀಪ ಹಾದು ಹೋದರೆ ಸಾಕು, ಕಾಣಿಯಾಗುತ್ತವೆ, ಮುಳುಗಿ ಹೋಗುತ್ತವೆ ಎಂದು ಗುಲ್ಲು ಹಬ್ಬಿಸಲಾಗಿದೆ. ಬರ್ಮುಡಾ ತ್ರಿಕೋಣವನ್ನು ಭೂತದ ಮನೆ, ಪ್ರೇತಗಳ ಮಡು ಎಂದು ಕೂಡ ಮಾಧ್ಯಮಗಳು ವೈಭವೀಕರಿಸಿವೆ. ಬರ್ಮುಡಾ ಎಂಬುದು ಮಿಯಾಮಿ, ಪಿಯೋಟರುಕೋ ನಡುವಿನ ತ್ರಿಕೋಣಾಕಾರದ ಒಂದು ಜಾಗ. ಇದರ ಸುತ್ತ ಕರೇಬಿಯನ್ ಸಮುದ್ರ, ಅಜೋರ್ ಸಮುದ್ರ, ಬಹುಮಾ ಸಮುದ್ರಗಳು ಹರಡಿಕೊಂಡಿವೆ. 1955 1975 ಬರ್ಮುಡಾ ತ್ರಿಕೋಣದಲ್ಲಿ ಸುಮಾರು 428 ವಾಹನಗಳು ಕಣ್ಮರೆಯಾದ ವರದಿಗಳಾಗಿವೆ. ನಿಜವಾಗಿಯೂ ಇವುಗಳಿಗೆ ವೈಜ್ಞಾನಿಕ ಕಾರಣಗಳನ್ನು ಹುಡುಕಿ ಸತ್ಯಾಂಶವನ್ನು ಬಯಲು ಮಾಡಬೇಕಾಗಿರುವುದು ವಿಜ್ಞಾನಿಗಳ ಕರ್ತವ್ಯ. 800,000 ಚದುರ ವ್ಯಾಪ್ತಿಯ ಈ ಪ್ರದೇಶ ಕಳೆದ 5 ಶತಮಾನಗಳಿಂದ ಸುದ್ದಿಯಲ್ಲಿದೆ. ಪ್ರತಿ ವರ್ಷ ಅಮೆರಿಕಕ್ಕೆ 8,000 ಅಪಾಯದ ಕರೆಗಳು ಈ ಬರ್ಮುಡಾ ತ್ರಿಕೋಣದ ಬಗ್ಗೆ ಬರುತ್ತಿವೆ. ಅಲ್ಲಿಯ ಕರಾವಳಿಯ ರಕ್ಷಣಾ ಪಡೆ ಇದನ್ನು ವರದಿ ಮಾಡಿದೆ. ಬರ್ಮುಡಾ ತ್ರಿಕೋಣದ ಬಗ್ಗೆ ಅಸಂಖ್ಯಾತ ಕತೆ, ಕಾದಂಬರಿ, CD, DVD ಚಲನಚಿತ್ರಗಳು ಅತ್ಯಧಿಕ ಸಂಖ್ಯೆಯಲ್ಲಿ ಮಾರುಕಟ್ಟೆಯಲ್ಲಿ ಮಾರಾಟವಾಗಿವೆ. ಜಗತ್ತಿನ ಭಾರೀ ಪ್ರಚಾರ ಪಡೆದ ಪ್ರದೇಶಗಳಲ್ಲಿ ಬರ್ಮುಡಾ ತ್ರಿಕೋಣ ಪ್ರಥಮ ಸ್ಥಾನದಲ್ಲಿದೆ. ಇಷ್ಟೆಲ್ಲ ಪ್ರಚಾರ ಪಡೆದಿದ್ದರೂ ನಕಾಶೆಯಲ್ಲಿ ಮಾತ್ರ ಬರ್ಮುಡಾ ತ್ರಿಕೋಣದ ಸುಳಿವೇ ಇಲ್ಲ. ಅಮೆರಿಕದ ಭೌಗೋಳಿಕ ಹೆಸರುಗಳ ಪಟ್ಟಿಯಲ್ಲಿ ಹಾಗೂ ಅಲ್ಲಿಯ ಅಚ್ಚರಿಯ ಸಂಗತಿಗಳ ನಿಘಂಟಿನಲ್ಲಿ ಬರ್ಮುಡಾ ತ್ರಿಕೋಣ ಎಲ್ಲಿಯೂ ಕಾಣಿಸುವುದಿಲ್ಲ. ಹಾಗಾದರೆ ಬರ್ಮುಡಾ ತ್ರಿಕೋಣವೆಂಬುದು ಒಂದು ಕಾಲ್ಪನಿಕ ಜಗತ್ತೇ ಎನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಇದಕ್ಕೆ ಯಾವ ವೈಜ್ಞಾನಿಕ ಸಾಕ್ಷ್ಯಾಧಾರಗಳೂ ಇಲ್ಲ. 1950 ಸೆಪ್ಟೆಂಬರ್ 16 ಬರ್ಮುಡಾ ತ್ರಿಕೋಣದ ಬಳಿ ಒಂದು ಹಡಗು ಕಣ್ಮರೆಯಾಯಿತು. ಆಗ ಒಂದು ಪತ್ರಿಕೆ ಅದನ್ನು ದೊಡ್ಡ ಸುದ್ದಿ ಮಾಡಿ ಗುರ್ಲೆಬ್ಬಿಸಿತ್ತು. ಹಾಗೆ 1962 ಏಪ್ರಿಲ್ನಲ್ಲಿ ಒಂದು ವಿಮಾನ ಕಣ್ಮರೆಯಾದಾಗ ಅಂಥದ್ದೇ ಸುದ್ದಿ ಹಬ್ಬಿತ್ತು. ಸ್ಟೀವೆನ್ ಸ್ಟೀಲ್ಬರ್ಗ್ ಎಂಬ ಅಂತಾರಾಷ್ಟ್ರೀಯ ಖ್ಯಾತ ಚಲನಚಿತ್ರ ನಿರ್ದೇಶಕ ಆ ಸುದ್ದಿಯನ್ನೇ ಇಟ್ಟುಕೊಂಡು ಚಲನಚಿತ್ರ ಮಾಡಿ ಭರ್ಜರಿ ಪ್ರಚಾರ ಗಿಟ್ಟಿಸಿದ. ಚಿತ್ರದಲ್ಲಿ ಹಾರುವ ತಟ್ಟೆಯೊಂದು ಬಂದು ವಿಮಾನವನ್ನು ಬರ್ಮುಡಾ ತ್ರಿಕೋಣದಿಂದ ಹೈಜಾಕ್ ಮಾಡಿದ ಪ್ರಕರಣ ಅತ್ಯಂತ ರಂಜಕವಾಗಿ ಜನರಿಗೆ ಗೋಚರಿಸಿತು. 1964 ಅಗೋರ್ಸಿ ಎಂಬ ಪತ್ರಿಕೆಯ ಸಂಪಾದಕ ವಿನ್ಸೆಂಟ್ ಬರ್ಮುಡಾ ಒಂದು ಸಾವಿನ ಮಡು ಎಂದು ಬಣ್ಣಿಸಿದ. 1967 ಹೊತ್ತಿಗೆ ಬರ್ಮುಡಾ ತ್ರಿಕೋಣ ರಹಸ್ಯಗಳ ತಾಣವೆಂದು ಹೆಸರು ಪಡೆಯಿತು. ಮನೋವಿಜ್ಞಾನಿ ಎಡ್ಗರ್ ಕೇಸಿ ಕೂಡ ಬರ್ಮುಡಾ ತ್ರಿಕೋಣವನ್ನು ಭಯಾನಕವಾಗಿ ಚಿತ್ರಿಸಿದ್ದಾನೆ. ಬರ್ಮುಡಾ ತ್ರಿಕೋಣದಲ್ಲಿ ಆಂಟಾಲಿಯಾ ಎಂಬ ಭೂಖಂಡ ಮುಳುಗಿದೆ, ಅದು ಸಾವಿರಾರು ಹಡಗು ವಿಮಾನಗಳನ್ನು ಕಬಳಿಸುತ್ತಿದೆ ಎಂದು ಅವರು ಸಾರ್ವಜನಿಕವಾಗಿ ಭಾಷಣ ಮಾಡಿದರು, ಅದಕ್ಕೆ ಪ್ರಚಾರ ಕೊಟ್ಟರು. ಚಾರ್ಲ್ಸ್ ಬಲೀಜ್ ಎಂಬ ಹೊಸ ಲೇಖಕ ಬರ್ಮುಡಾ ರಹಸ್ಯ ಎಂಬ ಪುಸ್ತಕವನ್ನು ಬರೆದು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಾರಾಟ ಮಾಡಿ ಜನರಿಗೆ ಹುಚ್ಚು ಹಿಡಿಸಿದ. ಈ ರಹಸ್ಯವನ್ನು ವೈಜ್ಞಾನಿಕ ವಿಶ್ಲೇಷಣೆಗೆ ಒಳಪಡಿಸಲೇಬೇಕೆಂದು ಅನೇಕ ವೈಚಾರಿಕ ಜಗತ್ತಿನ ವಿಜ್ಞಾನಿಗಳು ಪಟ್ಟು ಹಿಡಿದರು. ಇಲ್ಲದಿದ್ದರೆ ಜನರಿಗೆ ವಿಜ್ಞಾನಿಗಳು ಮೋಸ ಮಾಡಿದಂತಾಗುತ್ತದೆ ಎಂದು ಕೂಡ ಅವರು ಹೇಳಿದರು. ಯುರೋಪ್ ಮತ್ತು ಅಮೆರಿಕ ಮಧ್ಯದ ಹಡಗು ಓಡಾಟದ ದೊಡ್ಡ ಹೆದ್ದಾರಿ ಯಾವುದೆಂದರೆ ಬರ್ಮುಡಾ ತ್ರಿಕೋಣವೇ. ಅಲ್ಲಿ ನಿತ್ಯ ಸಾವಿರಾರು ದೋಣಿಗಳು, ಹಡಗುಗಳು, ಯಾಚುಗಳು, ಟ್ಯಾಂಕರ್ಗಳು, ವಾಣಿಜ್ಯ ಮತ್ತು ಖಾಸಗಿ ವಿಮಾನಗಳು ಲೆಕ್ಕವಿಲ್ಲದಷ್ಟು ಸಂಖ್ಯೆಯಲ್ಲಿ ಓಡಾಡುತ್ತವೆ. ಅಮೆರಿಕದ ಆರಿಜೋನಾ ವಿಶ್ವವಿದ್ಯಾಲಯದ ಒಬ್ಬ ಸಂಶೋಧಕ ಬರ್ಮುಡಾ ತ್ರಿಕೋಣದ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸಿದ. ಬರ್ಮುಡಾ ತ್ರಿಕೋಣದ ಅಪಘಾತಗಳಿಗೆ ಕಾರಣಗಳನ್ನು ಪಟ್ಟಿ ಮಾಡಿದ. ಬಿರುಗಾಳಿಗಳು, ಉಬ್ಬರವಿಳಿತಗಳು, ಸುಳಿಗಳು, ಕಮರಿಗಳು, ಅಲ್ಲಿರುವ ಮೀಥೇನ್ ಹೈಡ್ರೇಟ್ಗಳೇ ಆ ಅಪಘಾತಗಳಿಗೆ ಕಾರಣವೆಂದು ಆತ ತೀರ್ಮಾನ ಕೊಟ್ಟ. ಬರ್ಮುಡಾದಲ್ಲಿ ವಿಮಾನ ಹಡಗುಗಳು ಮುಳುಗಲು ತಾಂತ್ರಿಕ ಕಾರಣವೇ ಹೊರತು ಬೇರೆ ಯಾವ ಕಾರಣವಲ್ಲ ಎಂದು ಆ ವಿಜ್ಞಾನಿ ಹೇಳಿದ. ಬರ್ಮುಡಾ ಸಮುದ್ರದ ನೆಲ ಸಮತಟ್ಟಾಗಿಲ್ಲ. ಅಲ್ಲಿ ಚಂಡಮಾರುತಗಳು ಆಗಾಗ ಭಾರೀ ಸಂಖ್ಯೆಯಲ್ಲಿ ಬೀಸುತ್ತವೆ. ಅವುಗಳು ದೋಣಿ ಹಡಗುಗಳನ್ನು ಮುಳುಗಿಸುತ್ತವೆ. ಮಹಾಯುದ್ಧಗಳ ಕಾಲದಿಂದಲೂ ಬರ್ಮುಡಾ ತ್ರಿಕೋಣದ ಸಮುದ್ರಗಳಲ್ಲಿ ಕಡಲ್ಗಳ್ಳರು ಹಡಗು ದೋಣಿಗಳನ್ನು ದೋಚುತ್ತಿದ್ದಾರೆ. ವರ್ಷಕ್ಕೆ 50,000 ವಿಮಾನಗಳು, ಲಕ್ಷಾಂತರ ಹಡಗುಗಳು ಓಡಾಡುವ ಬರ್ಮುಡಾ ತ್ರಿಕೋಣದಲ್ಲಿ ಸಹಜವಾಗಿ ರಸ್ತೆ ಅಪಘಾತದಲ್ಲಾಗುವಂತೆ ಅಲ್ಲಿಯೂ ಕೂಡ ವಾಹನಗಳಿಗೆ ಅಪಘಾತವಾಗುತ್ತದೆ. ಅದಕ್ಕೆ ವಿಶೇಷ ಅರ್ಥವನ್ನು ನಾವು ಕಲ್ಪಿಸಬೇಕಾಗಿಲ್ಲ. ಸಮುದ್ರದಲ್ಲಿ ಹೊಗೆ ಕವಿದಾಗ, ಮಂಜು ಮುಸುಕಿದಾಗ, ಹಡಗುಗಳ ಇಂಧನ ಖಾಲಿಯಾದಾಗ, ವಿಮಾನಗಳಿಗೆ ಹಕ್ಕಿಗಳು ಡಿಕ್ಕಿ ಹೊಡೆದಾಗ, ಬಿರುಗಾಳಿ ಬೀಸಿದಾಗ ಬರ್ಮುಡಾ ತ್ರಿಕೋಣದಲ್ಲಿ ಮಾತ್ರವಲ್ಲ ಎಲ್ಲ ಸಮುದ್ರಗಳಲ್ಲೂ ಹಡಗು ವಿಮಾನಗಳು ಅಪಘಾತಕ್ಕೀಡಾಗುತ್ತವೆ. ಅದೇ ರೀತಿ ಈ ಬರ್ಮುಡಾ ತ್ರಿಕೋಣದಲ್ಲಿಯೂ ಕೂಡ ಹಡಗು ಮತ್ತು ದೋಣಿಗಳು ಅಪಘಾತಕ್ಕೀಡಾಗುತ್ತವೆ. ಅಮೆರಿಕದಂಥ ವೈಜ್ಞಾನಿಕವಾಗಿ ಮುಂದುವರಿದ ದೇಶಗಳಲ್ಲಿಯೂ ಕೂಡ ಮಾಧ್ಯಮಗಳು ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಇಂಥ ವಿಚಾರಗಳನ್ನು ಜನರಲ್ಲಿ ದಿಕ್ಕು ತಪ್ಪಿಸುವುದು ಒಂದು ಮೂರ್ಖತನದ ಪರಮಾವಧಿ ಎಂದು ಹೇಳಬಹುದು. ಅಂದರೆ ಬರ್ಮುಡಾ ತ್ರಿಕೋಣದಲ್ಲಿ ಯಾವ ಅನಾಹುತಗಳು ಸಂಭವಿಸಿದಿಲ್ಲ, ಅಲ್ಲಿ ಯಾವ ಅನಾಹುತಗಳು ಅಪಘಾತಗಳು ಸಂಭವಿಸಿದರೂ ಅವು ಸಹಜವಾಗಿ ಸಂಭವಿಸುತ್ತವೆ ಎಂಬುದು ತೀರ್ಮಾನ. ನಮಸ್ಕಾರ.
8: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

ಕಣ್ಣನ್ನು ಕುಣಿಸು ಕುಣಿಸು, ಕಣ್ಣನ್ನು ತಣಿಸು ತಣಿಸು, ಅತ್ತ ಇತ್ತ ಸುತ್ತಾಡು ಬೇಗ ಬೇಗ ಬೇಗ.

0: ಇಲ್ಲಾ.
1: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
2: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
1: ರೇಡಿಯೋದಲ್ಲಿ ಕತೆನಾ?
2: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
3: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತದೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಸ್ತೋತ್ರ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಂದರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಸಿನಿಮಾ ಕತೆ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಕೇಳೋಣ. ಕನ್ನಡವೇ ಹೊನ್ನುಡಿ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗಣೇಶ ಸುಬ್ರಹ್ಮಣ್ಯ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಅದುವೇ ಗಣೇಶ ಸುಬ್ರಹ್ಮಣ್ಯ ಚಿತ್ರದ ಗೀತೆ ಹೆಂಡತಿಯೊಬ್ಬಳು ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ನರಸಿಂಹ ನಾಯಕ್ ಹಾಗೂ LN ಶಾಸ್ತ್ರಿ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಈ ಒಂದು ಗೀತೆ, ಇದು KS ನರಸಿಂಹಸ್ವಾಮಿಗಳ ಒಂದು ಗೀತೆ, ವಿ ಮನೋಹರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9:30 ಸಾಹಿತ್ಯ ಲೋಕ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು RJ ಮಹಾಲಕ್ಷ್ಮಿ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ತಾವೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

ಪ್ರಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಸಿನಿಮಾ ಕಥೆ ಚಿತ್ರದ ಒಲವಿನ ಪ್ರೇಮ ಗಂಗೆ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 6:10 ಅರುಣೋದಯ ಕಾರ್ಯಕ್ರಮದಲ್ಲಿ ಸ್ಮೈಲಿಂಗ್ ಶ್ವೇತಾ ಅವರು ನಡೆಸಿಕೊಡುವಂತ ಮಧುರವಾದಂತಹ ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯನ್ನ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಕ್ಕಳಿರಲವ ಮನೆ ತುಂಬಾ ಎನ್ನುವಂತಹ ಒಂದು ಸುಂದರವಾದಂತಹ ಚಿತ್ರದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9 ಗಂಟೆಗೆ ಟ್ರಾವೆಲ್ಸ್ ಡೈರಿ ಕಾರ್ಯಕ್ರಮವನ್ನು ನಮ್ಮ ರಕ್ಷಿತಾ ಹೊಳ್ಳ ಅವರ ಒಂದು ಮಧುರವಾದಂತಹ ನಿರೂಪಣೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಲಿಯುಗ ಚಿತ್ರದ ಒಂದು ಗೀತೆಯನ್ನ ಕೇಳೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡುವಂತ ಅಡುಗೆ ಮನೆಯಲ್ಲಿ ಒಂದು ಸುತ್ತು ಎನ್ನುವಂತ ಒಂದು ಸುಂದರವಾದಂತಹ ಕಾರ್ಯಕ್ರಮವನ್ನ ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಕಲಿಯುಗ ಚಿತ್ರದ ಗೀತೆಯನ್ನ ಕೇಳಿ ಆನಂದಿಸಿ.

ಮಿತ್ರ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗೌರಿ ಗಣೇಶ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಕೇಳೋಣ. ನಿಮ್ಮ ಮಗುವು ನಗುತ್ತಿರಲು ಎನ್ನುವಂತಹ ಒಂದು ಗೀತೆಯನ್ನ ನರಸಿಂಹ ನಾಯಕ್ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ರಾಜನ್ ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದು 1991 ತೆರೆ ಕಂಡಿರುವಂತಹ ವರ್ಷದ ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಬೇಕೆ ಕೂಸುಮರಿ ಎಂದು ಆಡಿಸುವೆ.
1: ಅಯ್ಯೋ ನನಗೆ ಆ ಭಾಗ್ಯ ಇಲ್ವೇ.
0: ಅಪ್ಪ ಅಂದರೆ ಸಾಕು, ನಿಮ್ಮ ಫೋಟೋ ತೋರಿಸುವೆ.
1: ಕರೆಕ್ಟ್.

0: ಬಿ ಸಿ ಡಿ ಕಲಿಸಲು ಹೋದರೆ ಅಳ್ತಾನೆ.
1: ಅಯ್ಯೋ ಹಾಗಂತ ಮಗು ನಾ ಹೊಡೆದು ಬಿಡ್ಬೇಡಪ್ಪ.
0: ಅಂದರೆ ಸಾಕು ನಗ್ತಾನೆ.
2: ಬೇಷ್ ನಂತರಾನೆ ಕನ್ನಡ ಮೀಡಿಯಮ್ಮು.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ತಾಯಿಯ ನುಡಿ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಕೇಳೋಣ. ಅದುವೇ ನೀ ಏನೇ ಮಾಡು ಹೆದರುವೆನು ನೋಡು ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಶ್ರೀ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಗೊತ್ತೇ, ಏನು ಗೊತ್ತೇ, ನೀನೊಂದು ಕಡೆ ನಾನೊಂದು ಕಡೆ, ಹೆದರಬೇಡ ಅನ್ನಪೂರ್ಣ, ಹೆದರಬೇಡ, ಎಲ್ಲೇ ಇರಲಿ ನೀ ಒಮ್ಮೆಯಾದರೂ.

ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹೊಸ ನೀರು ಚಿತ್ರದ ಒಂದು ಗೀತೆಯನ್ನ ರಾಜ್ಕುಮಾರ್ ಭಾರತಿ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ, ದೊಡ್ಡರಂಗೇಗೌಡರ ಒಂದು ರಚನೆಯನ್ನು ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಶುಕ್ರವಾರ ನಮ್ಮ ಒಂದು ವಾಹಿನಿಯಲ್ಲಿ ರಾತ್ರಿ 8:30 ವಿವಿಧ ಗೀತೆಗಳನ್ನ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತೀವಿ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ ಅಂತ ಹೇಳ್ತಾ, ಇದೀಗ ಒಂದು ಮಧುರವಾದಂತಹ ಗೀತೆಯನ್ನ ಕೇಳಿ ಆನಂದಿಸಿ.

ಸ್ತೋತ್ರ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಬಹುಶಃಕ್ಕಾಗಿ ನಮ್ಮ ಬಾನುಲಿ ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಕ್ಕಳಿರಲವ ಮನೆ ತುಂಬ ಎನ್ನುವಂತಹ ಒಂದು ಸುಂದರವಾದಂತಹ ಚಿತ್ರದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9 ಗಂಟೆಗೆ ಟ್ರಾವೆಲ್ಸ್ ಡೈರಿ ಕಾರ್ಯಕ್ರಮವನ್ನು ನಮ್ಮ ರಕ್ಷಿತಾ ಹೊಳ್ಳ ಅವರ ಒಂದು ಮಧುರವಾದಂತಹ ನಿರೂಪಣೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ತೀರದ ಬಯಕೆ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ವಿಜಯ ನರಸಿಂಹ ಬರೆದಿರುವಂತಹ ಒಂದು ಗೀತೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1979 ತೆರೆ ಕಂಡಿರುವಂತಹ ವರ್ಷದ ಅಮೋಘವಾದಂತಹ ಗೀತೆ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ದಿನ ಸಂಜೆ 7 ನಮ್ಮ ಕೃಷಿ ನಿಮ್ಮ ಖುಷಿ ಎನ್ನುವಂತ ಒಂದು ಸುಂದರವಾದಂತಹ ಕೃಷಿ ಕಾರ್ಯಕ್ರಮವನ್ನ ಶ್ರೀಧರ್ ಅವರ ಒಂದು ಅದ್ಭುತವಾದಂತಹ ನಿರೂಪಣೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ ಆನಂದಿಸಿ. ಪ್ರತಿದಿನ ಸಂಜೆ 7 ಈ ಒಂದು ಕಾರ್ಯಕ್ರಮ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಬರಹೊಂಬತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಭಾವಗೀತೆಯತ್ತ ಸಾಗೋಣ. ಅದುವೇ ಶಾನುಭೋಗರ ಮಗಳೆ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಜಿವಿ ಅತ್ರಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ KS ನರಸಿಂಹಸ್ವಾಮಿಗಳ ಒಂದು ಗೀತೆಯನ್ನ ಕೇಳೋಣ. ಸಿ ಅಶ್ವಥ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಅಮೋಘವಾದಂತಹ ಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಾಗಿಯ ಕನಸು ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಡಾಕ್ಟರ್ ಪಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ MN ವ್ಯಾಸರಾವ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಅಮೋಘವಾದಂತಹ ಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ಮುಂಜಾನೆ 8 ಗಂಟೆಗೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂತ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನ ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡು ಮೂರು ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದಲೇ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನಂದ ರೋಷ ನೂರು ವರುಷ ನಂದ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ
0: ಆಹಾರವೇ ಔಷಧಿ, ಅಡುಗೆ ಮನೆಗೆ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
5: ನಿಮ್ಮ ಮನೆ ಮನದ ಕೈರುಚಿ.
4: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ 1:30 ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಾವಗೀತೆಯನ್ನು ಕೇಳಲಿದ್ದೀರಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬನ್ನರ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿದಿನ ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮೈಸೂರು ರಾಮಚಂದ್ರ ಆಚಾರ್ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಒಂದು ದಾಸರ ಪದವನ್ನು ಕೇಳೋಣ. ದಿಂಬಾದಲ್ಲಿರುವ ಜೀವ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿದಿನ ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೃಷ್ಣ ಕೃಷ್ಣ ಎನ್ನಬಾರದೆ ಎನ್ನುವಂಥ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು, ಅದುವೇ ನಮ್ಮ ರಾಯಚೂರು ಶೇಷಗಿರಿ ದಾಸ್ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಪ್ರತಿದಿನ ಮುಂಜಾನೆ 7 ಗಂಟೆಗೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂಥ ವಚನ ವಿಹಾರ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿದಿನ ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅತರಣೀಯ ಮುರುಘೇಂದ್ರ ಸ್ವಾಮಿಗಳ ಒಂದು ಸುಪ್ರಭಾತವನ್ನ ಮಂಜುಳಾ ಗುರುರಾಜ್, ಗುರುರಾಜ್ ಕೆಂದೋಳಿ ಹಾಗೂ ಬಿ ಆರ್ ಛಾಯಾ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿದಿನ ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ದೇವ ನಿನ್ನ ಮರೆಯಲಾರೆ ಎನ್ನುವಂಥ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿದಿನ ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂಥ ಭಕ್ತಿಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಓ ಎನ್ನಬಾರದೆ ಎನ್ನುವಂಥ ಒಂದು ಮಧುರವಾದಂಥ ಭಕ್ತಿಗೀತೆಯನ್ನು ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿಯವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 7 ಗಂಟೆಗೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂಥ ವಚನ ವಿಹಾನ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ ಆನಂದಿಸಿ.